0: ಆಚರಿಸಲು ಇಂದು ನವದೆಹಲಿಯಲ್ಲಿ ಸಭೆ ನಡೆಯಲಿದೆ. ಪ್ರಧಾನಿ ಮೋದಿ ಸೇರಿದಂತೆ ಬಿಜೆಪಿಯ ಉನ್ನತ ನಾಯಕತ್ವದ ಹೊರತಾಗಿ ಮೈತ್ರಿಕೂಟದ ಎಲ್ಲಾ ಘಟಕ ಸದಸ್ಯರು ಸಭೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಎನ್ಡಿಎ ಸಭೆಯಲ್ಲಿ ಎಲ್ಲಾ ಮೈತ್ರಿಕೂಟದ ಘಟಕಗಳ ನಾಯಕರು ಮತ್ತು 22 ಎನ್ಡಿಎ ಆಡಳಿತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿವಿಧ ರಾಷ್ಟೀಯ ಅಭಿವೃದ್ಧಿ ಕಾರ್ಯಕ್ರಮಗಳು, ಮೂಲಸೌಕರ್ಯ ಕಾರ್ಯಕ್ರಮಗಳು ಮತ್ತು 2047 ವೇಳೆಗೆ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸುವ ನರೇಂದ್ರ ಮೋದಿ ಸರ್ಕಾರದ ದೃಷ್ಟಿಕೋನವನ್ನು ಪರಿಶೀಲಿಸುವತ್ತ ಸಭೆ ಗಮನಹರಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ವಿಶ್ವ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪರಿವರ್ತನಾತ್ಮಕ ಆಡಳಿತ, ಜಾಗತಿಕ ದಕ್ಷಿಣಕ್ಕಾಗಿ ಅವರ ಪ್ರತಿಪಾದನೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಆರ್ಥಿಕವಾಗಿ ಕ್ರಿಯಾತ್ಮಕ ಭಾರತದ ದೃಷ್ಟಿಕೋನಕ್ಕೆ ಜಗತ್ತಿನಾದ್ಯಂತ ವಿಶ್ವ ನಾಯಕರು ಗೌರವ ಸಲ್ಲಿಸಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದ ಅನುರಾ ಕುಮಾರ ದಿಸಾನಾಯಕ ಅವರು ಜೂನ್ 8, 2026 ಪ್ರಧಾನಿಯವರನ್ನು ಉದ್ದೇಶಿಸಿ ಬರೆದ ಪತ್ರದಲ್ಲಿ, ಈ ಮೈಲುಗಲ್ಲು ನಿಮ್ಮ ಅಧಿಕಾರದ ವರ್ಷಗಳಿಗೆ ಮಾತ್ರವಲ್ಲ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದ ಜನರು ನಿಮ್ಮ ನಾಯಕತ್ವದಲ್ಲಿ ಇಟ್ಟಿರುವ ನಂಬಿಕೆ ಮತ್ತು ವಿಶ್ವಾಸಕ್ಕೂ ಸಾಕ್ಷಿಯಾಗಿದೆ. ಪ್ರಧಾನಿ ಮೋದಿಯವರ ದೃಷ್ಟಿಕೋನವು ಶ್ರೀಲಂಕಾ ಸೇರಿದಂತೆ ಭಾರತದ ಗಡಿಗಳನ್ನು ಮೀರಿ ಅನೇಕರಿಗೆ ಸ್ಫೂರ್ತಿ ನೀಡಿದೆ ಎಂದು ಅವರು ಹೇಳಿದ್ದಾರೆ. ಪಪುವಾ ನ್ಯೂಗಿನಿಯಾದ ಪ್ರಧಾನಿ ಜೇಮ್ಸ್ ಮರಾಪೆ ಅವರು ತಮ್ಮ ವೈಯಕ್ತಿಕ ವಿಡಿಯೋ ಸಂದೇಶದಲ್ಲಿ ಪ್ರಧಾನಿ ಮೋದಿ ಅವರನ್ನು ಮಾದರಿ ಮತ್ತು ನಾಯಕತ್ವದ ಉದಾಹರಣೆ ಎಂದು ಬಣ್ಣಿಸಿದ್ದಾರೆ. ಇಂದು 200 ಮಿಲಿಯನ್ಗಿಂತಲೂ ಹೆಚ್ಚು ಜನರನ್ನು ಬಡತನದಿಂದ ಉತ್ತಮ ಜೀವನಕ್ಕೆ ತರುವಲ್ಲಿ ಅದ್ಭುತ ಸಾಧನೆ ಎಂದು ಅವರು ಬಣ್ಣಿಸಿದ್ದಾರೆ. ಪಪುವಾ ನ್ಯೂಗಿನಿಯಾದ ಆತ್ಮೀಯ ಸ್ನೇಹ ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಬಯಕೆಯನ್ನು ಪ್ರಧಾನಿ ಮರಾಪೆ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೆಸರ್ ಅವರು ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಜಾಗತಿಕ ವಿಷಯಗಳಲ್ಲಿ ಪ್ರಮುಖ ಧ್ವನಿಯಾಗಿ ವಿಕಸನಗೊಂಡಿದೆ ಎಂದು ಹೇಳಿದ್ದಾರೆ. ಅವರು ಆರಂಭದಿಂದ 1.4 ಶತಕೋಟಿ ಜನರ ರಾಷ್ಟವನ್ನು 3 ಅವಧಿಗಳಲ್ಲಿ ಮುನ್ನಡೆಸುವ ಪ್ರಧಾನಿ ಮೋದಿಯವರ ಪ್ರಯಾಣವನ್ನು ಬಣ್ಣಿಸಿದ್ದಾರೆ. ವಿದೇಶಾಂಗ ನೀತಿ, ಆರ್ಥಿಕ ಬೆಳವಣಿಗೆ, ಮೂಲಸೌಕರ್ಯ ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತದ ಮಹತ್ವದ ಸಾಧನೆಗಳನ್ನು ಪ್ರಸ್ತಾಪಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯದ ಚಹಾ ತೋಟದ ಕಾರ್ಮಿಕರಿಗಾಗಿ ಪ್ರಧಾನಮಂತ್ರಿ ಚಾಯ್ ಶ್ರಮಿಕ್ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಮಿತ್ ಕುಮಾರ್ ಕೋಲ್ಕತ್ತಾದಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಇಂದಿನಿಂದ ಬಲ್ಗೇರಿಯಾ ಮತ್ತು ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಬಲ್ಗೇರಿಯಾ ಭೇಟಿಯ ಸಮಯದಲ್ಲಿ ಡಾಕ್ಟರ್ ಜೈಶಂಕರ್ ಅವರು ಬಲ್ಗೇರಿಯಾದ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಫಿನ್ಲ್ಯಾಂಡ್ ಭೇಟಿಯ ಸಂದರ್ಭದಲ್ಲಿ ಡಾಕ್ಟರ್ ಜೈಶಂಕರ್ ಅವರು 14ನೇ ಆವೃತ್ತಿಯ ಕಲ್ತರಂತ ಮಾತುಕತೆಯಲ್ಲಿ ಭಾಗವಹಿಸಲಿದ್ದಾರೆ. ಪರಿವರ್ತನೆಯಲ್ಲಿ ಒಂದು ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬುದು ಈ ಆವೃತ್ತಿಯ ವಿಷಯವಾಗಿದೆ. ಇದೇ ವೇಳೆ ಅವರು ಫಿನ್ಲ್ಯಾಂಡ್ನ ಉನ್ನತ ನಾಯಕರು ಸೇರಿದಂತೆ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ಮಾಹಿತಿ ನೀಡಿದೆ. ರಾಷ್ಟೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ನಿರ್ವಹಣಾ ಪದ್ದತಿಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ತಂತ್ರಜ್ಞಾನ ಚಾಲಿತ ಉಪಕ್ರಮಗಳ ಸರಣಿಯನ್ನು ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ NHAI ಪರಿಚಯಿಸಿದೆ. ಈ ಕ್ರಮದ ಭಾಗವಾಗಿ ನಗರ ಮತ್ತು ಅಂತರ್ ನಿರ್ಮಿತ ಪ್ರದೇಶಗಳಲ್ಲಿ ಒಳಚರಂಡಿ ವ್ಯವಸ್ಥೆಗಳ ಯಾಂತ್ರೀಕೃತ ನಿರ್ವಹಣೆ ಮತ್ತು ಸ್ವಯಂಚಾಲಿತ ಗುಂಡಿ ತುಂಬುವಿಕೆ ಮತ್ತು ಯಾಂತ್ರೀಕೃತ ರಸ್ತೆ ಸ್ವಚ್ಛಗೊಳಿಸುವ ಯಂತ್ರಗಳು ಸೇರಿದಂತೆ ಸುಧಾರಿತ ಯಾಂತ್ರೀಕೃತ ರಸ್ತೆ ನಿರ್ವಹಣಾ ಉಪಕರಣಗಳ ನಿಯೋಜನೆಗಾಗಿ NHAI ಸಮಗ್ರ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದು, ತಡೆಗಟ್ಟುವ ನಿರ್ವಹಣಾ ಪದ್ದತಿಗಳು ಮತ್ತು ಒಪ್ಪಂದದ ಬಾಧ್ಯತೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಮೂಲಕ ರಾಷ್ಟೀಯ ಹೆದ್ದಾರಿ ನಿರ್ವಹಣೆಯ ದಕ್ಷತೆ ಮತ್ತು ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಈ ಉಪಕ್ರಮಗಳು ಹೊಂದಿವೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ. ಮುಂಬರುವ ಮಳೆಗಾಲಕ್ಕಾಗಿ ಮತ್ತು ಒಳಚರಂಡಿ ನಿರ್ವಹಣೆಯ ದಕ್ಷತೆ, ಗುಣಮಟ್ಟ ಮತ್ತು ಪರಿಣಾಮಕಾರಿತ್ವವನ್ನು ಸುಧಾರಿಸಲು ರಾಷ್ಟೀಯ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳ ನಗರ ಮತ್ತು ಅಂತರ್ ನಿರ್ಮಿತ ಪ್ರದೇಶಗಳಲ್ಲಿ ಲೈನ್ಡ್ ಡ್ರೈನ್ಗಳ ಯಾಂತ್ರೀಕೃತ ಶುಚಿಗೊಳಿಸುವಿಕೆಯನ್ನು NHAI ಕಡ್ಡಾಯಗೊಳಿಸಿದೆ ಎಂದು ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಶನಿವಾರದಿಂದ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ದೇಶಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿ ಭಾನುವಾರ ನೀಸ್ ನಗರಕ್ಕೆ ಭೇಟಿ ನೀಡಲಿದ್ದು

0: ಅಲ್ಲಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವರ್ಷದ ಆರಂಭದಲ್ಲಿ ವಿಶೇಷ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಏರಿಸಲಾದ ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಬಾಂಧವ್ಯದ ಸಂಪೂರ್ಣ ಆಯಾಮಗಳನ್ನು ಉಭಯ ನಾಯಕರು ಪರಾಮರ್ಶಿಸಲಿದ್ದಾರೆ. ನೀಸ್ ನಗರದಲ್ಲಿ ಉಭಯ ನಾಯಕರು ಜಂಟಿಯಾಗಿ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮವು ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳ ಉನ್ನತ ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು ಹಾಗೂ ಸಾಹಸೋದ್ಯಮ ಬಂಡವಾಳ ನಿಧಿಗಳನ್ನು ಒಂದೆಡೆ ಸೇರಿಸಲಿದೆ. ಭಾರತ ಫ್ರಾನ್ಸ್ ನಾವೀನ್ಯತೆ ವರ್ಷದ ಸಂದರ್ಭದಲ್ಲಿ ಆಯೋಜಿಸಲಾಗುತ್ತಿರುವ ಈ ಪ್ರಮುಖ ಕಾರ್ಯಕ್ರಮವು ಉಭಯ ದೇಶಗಳ ನಡುವೆ ಇರುವ ನಾವೀನ್ಯತೆ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಒಮನ್ ಕರಾವಳಿಯಲ್ಲಿ ಅಮೆರಿಕ ಸೈನ್ಯದ ಅಪಾಚೆ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸುವುದಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಸೇನೆ ಇರಾನ್ ವಿರುದ್ದ ದಾಳಿ ನಡೆಸಿದೆ. ಡ್ರೋನ್ ಮೂಲಕ ಇರಾನ್ನ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಲಾಗಿದ್ದು ಇಬ್ಬರು ಪೈಲಟ್ಗಳನ್ನು ರಕ್ಷಿಸಲಾಗಿದೆ ಎಂದು ಅಮೆರಿಕ ಅಧಿಕಾರಿಗಳು ತಿಳಿಸಿದ್ದಾರೆ. ಅಮೆರಿಕ ದಾಳಿಯ ನಂತರ ಇರಾನಿನ ನಗರಗಳಾದ ಸಿರಿಕ್, ಮಿನಾಬ್, ಬಂದರ್ ಅಬ್ಬಾಸ್ ಮತ್ತು ಹಾರ್ಮುಜ್ ಜಲಸಂಧಿಯ ಗಡಿಯಲ್ಲಿರುವ ಕೇಶ್ಮ್ ದ್ವೀಪದಲ್ಲಿ ಸ್ಫೋಟಗಳು ಕೇಳಿಬಂದಿವೆ. ಇರಾನ್ ಅಮೆರಿಕ ಹೆಲಿಕಾಪ್ಟರ್ ಅನ್ನು ಹೊಡೆದುರುಳಿಸಿದ್ದಕ್ಕೆ ಅಮೆರಿಕ ಪ್ರತಿಕ್ರಿಯೆ ತುಂಬಾ ಪ್ರಬಲವಾಗಿದೆ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ದದ ಮುಂಬರುವ ಟಿ20 ಅಂತಾರಾಷ್ಟೀಯ ಸರಣಿಗೆ ಭಾರತ ತಂಡದಿಂದ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಅವರನ್ನು ಕೈಬಿಡಲಾಗಿದೆ. ಆಯ್ಕೆ ಸಮಿತಿಯು ಪ್ರಸಿದ್ಧ ಕೃಷ್ಣ ಅವರನ್ನು ಅವರ ಬದಲಿಯಾಗಿ ಹೆಸರಿಸಿದೆ. ತಂಡದ ಆಡಳಿತ ಮತ್ತು ವೈದ್ಯಕೀಯ ಸಿಬ್ಬಂದಿ ನಡುವಿನ ಸಮಾಲೋಚನೆಯ ನಂತರ ಸಿರಾಜ್ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ತಿಳಿಸಿದೆ. ಶ್ರೀಲಂಕಾದ ರಂಗಿರಿ ದಂಬುಲಾ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಪುರುಷರ ಕ್ರಿಕೆಟ್ನ ತ್ರಿಕೋನ ಎ ಸರಣಿಯ ಆರಂಭಿಕ ಪಂದ್ಯದಲ್ಲಿ ಭಾರತ ಎ ತಂಡವು ಶ್ರೀಲಂಕಾ ಎ ತಂಡವನ್ನು 8 ರನ್ಗಳಿಂದ ಸೋಲಿಸಿತು. ಭಾರತ ಎ ತಂಡವು ಇದೇ 11ರಂದು ನಡೆಯುವ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ಎ ತಂಡವನ್ನು ಎದುರಿಸಲಿದೆ. ಎಲ್ಲಾ ಪಂದ್ಯಗಳು ದಂಬುಲಾದಲ್ಲಿ ನಡೆಯಲಿವೆ. ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯನ್ ಬ್ಯಾಡ್ಮಿಂಟನ್ ಓಪನ್ನಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಪುರುಷರ ಡಬಲ್ಸ್ನ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಆರಂಭಿಕ ಸುತ್ತಿನ ಪಂದ್ಯದಲ್ಲಿ ಅಮೆರಿಕದ ಜೋಡಿಯಾದ ಅಡೆನಾ ಕ್ವಾನ್ ಲೀ ಮತ್ತು ಸ್ಟ್ಯಾನ್ಲಿ ಸಿಂಗ್ ಅವರನ್ನು 21-13, 21-13 ಸೆಟ್ಗಳಿಂದ ಸೋಲಿಸಿತು. ಆದಾಗ್ಯೂ ಟೂರ್ನಮೆಂಟ್ನಲ್ಲಿ ಭಾರತದ ಮತ್ತೊಂದು ಪುರುಷರ ಡಬಲ್ಸ್ ಜೋಡಿ ಅಚ್ಯುತಾದಿತ್ಯ ರಾವ್ ದೊಡ್ಡವರಪು ಮತ್ತು ಅರ್ಜುನ್ ರೆಡ್ಡಿ ಪೋಚನಾ ಅವರು ಆರಂಭಿಕ ಸುತ್ತಿನಲ್ಲಿ ಸ್ಥಳೀಯ ಜೋಡಿಯಾದ ಕಾಂಕಿ ಇಗಾವಾ ಮತ್ತು ಒಇಎ ಹೆರ್ನ್ ವಿರುದ್ದ 15-21, 15-21 ನೇರ ಸೆಟ್ಗಳಿಂದ ಸೋತ ನಂತರ ಆರಂಭಿಕ ಹಂತದಿಂದ ಹೊರಬಿದ್ದರು. ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗವು ನಿನ್ನೆ ನವದೆಹಲಿಯಲ್ಲಿ ಡಿಜಿಟಲ್ ಬಂಧನ ಹಗರಣಗಳ ವಿರುದ್ದ ಮಾನವ ಹಕ್ಕುಗಳನ್ನು ರಕ್ಷಿಸುವ ಕುರಿತು ಮುಕ್ತ ಸಭೆಯ ಚರ್ಚೆಯನ್ನು ಆಯೋಜಿಸಿತ್ತು. ಚರ್ಚೆಯ ಅಧ್ಯಕ್ಷತೆ ವಹಿಸಿದ ಎನ್ಎಚ್ಆರ್ಸಿ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಸೈಬರ್ ಶಕ್ತಗೊಂಡ ವಂಚನೆಗಳಿಂದ ಹೆಚ್ಚುತ್ತಿರುವ ಬೆದರಿಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಮತ್ತು ನಾಗರಿಕರ ಹಕ್ಕುಗಳು, ಘನತೆ ಮತ್ತು ಭದ್ರತೆಯ ಮೇಲೆ ಅವುಗಳ ಗಂಭೀರ ಪರಿಣಾಮವನ್ನು ಪ್ರಸ್ತಾಪಿಸಿದರು. ಕಳೆದ 6 ವರ್ಷಗಳಲ್ಲಿ ಭಾರತೀಯರು ಸೈಬರ್ ಶಕ್ತಗೊಂಡ ವಂಚನೆಗಳಿಂದ 52,900 ಕೋಟಿ ರೂಪಾಯಿಗಳಿಗೂ ಹೆಚ್ಚು ನಷ್ಟವನ್ನು ಅನುಭವಿಸಿದ್ದಾರೆ ಎಂದು ಅವರು ಹೇಳಿದರು. ಇದರಲ್ಲಿ ಸುಮಾರು 8% ನಷ್ಟಗಳು ಡಿಜಿಟಲ್ ಬಂಧನ ಹಗರಣಗಳಿಗೆ ಸಂಬಂಧಿಸಿವೆ. ಅಂತಹ ಅಪರಾಧಗಳನ್ನು ತಡೆಗಟ್ಟಲು ವಂಚನೆಗೆ ಒಳಗಾದವರಿಗೆ ವಸೂಲಾತಿ ಕಾರ್ಯವಿಧಾನಗಳನ್ನು ಸುಧಾರಿಸಲು ಮತ್ತು ಕಾನೂನು ಜಾರಿ ಪ್ರತಿಕ್ರಿಯೆಗಳನ್ನು ಬಲಪಡಿಸಲು ಪ್ರಾಯೋಗಿಕ ಕ್ರಮಗಳ ಅಗತ್ಯವನ್ನು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ 12 ವರ್ಷಗಳ ಪೂರೈಕೆ, ಇಂದು ನವದೆಹಲಿಯಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆ, ಜಾಗತಿಕ ನಾಯಕರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ. ಇಂದಿನಿಂದ ಬಲ್ಗೇರಿಯಾ, ಫಿನ್ಲ್ಯಾಂಡ್ಗೆ 2 ದಿನಗಳ ಅಧಿಕೃತ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಹಾಗೂ ಪುರುಷರ ತ್ರಿಕೋನ ಎ ಕ್ರಿಕೆಟ್ ಸರಣಿ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ದ ಭಾರತ ಎ ತಂಡಕ್ಕೆ 8 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಸಮಯ ಸರಿಯಾಗಿ 7:45 ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ

0: ಮಣಪುರಂ ಫಿನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಹುಲಿಯ ಹಾಲಿನ ಮೇವು ಚಿತ್ರದ ಒಂದು ಗೀತೆಯನ್ನ. ಕೇಳಿಬರುವ ಧ್ವನಿ ಡಾಕ್ಟರ್ ರಾಜ್ಕುಮಾರ್ ಅವರದು, ಸಾಹಿತ್ಯ ಚಿ ಉದಯ ಶಂಕರ್ ಅವರದು, ಸಂಗೀತವನ್ನು ಅಳವಡಿಸಿದ್ದಾರೆ ಜಿ ಕೆ ವೆಂಕಟೇಶ್. ಇನ್ನು ಈ ಚಿತ್ರದ ಕುರಿತು ಹೇಳೋದಾದ್ರೆ 18ನೇ ಶತಮಾನದ ಕೊಡಗಿನ ಸೇನಾಧಿಪತಿಯಾಗಿ ಅದ್ಭುತವಾಗಿ ನಟಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಇದು ಅವರ ವೃತ್ತಿ ಜೀವನದ ಮೊದಲ ಸಿನಿಮಾ ಸ್ಕೋಪ್ ಚಿತ್ರ ಕೂಡ ಆಗಿದೆ. 1979ರಲ್ಲಿ ಬಿಡುಗಡೆಯಾದಂತಹ ಇದು ಒಂದು ಐತಿಹಾಸಿಕ ಮತ್ತು ಸಾಹಸಮಯ ಕನ್ನಡ ಚಲನಚಿತ್ರವಾಗಿದೆ. ಭಾರತೀ ಸುತ ಅವರ ಕಾದಂಬರಿಯನ್ನು ಆಧರಿಸಿದ್ದಂತಹ ಚಿತ್ರ ಇದಾಗಿದೆ. ಇನ್ನು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಚೆಂಗುಮುನಿ ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಜಯಪರದ, ಜಯಚಿತ್ರ, ವಜ್ರಮುನಿ ಮುಂತಾದವರು. ಕೇಳಿ ಇಂಪಾದ ಒಂದು ಗೀತೆಯನ್ನು.

0: Pague.
1: ಇನ್ನು ಮುಂದೆ ಕೇಳಿ ನಾನು ನನ್ನ ಹೆಂಡತಿ ಚಿತ್ರದ ಗೀತೆ. ಈ ಚಿತ್ರ ತೆರೆ ಕಂಡದ್ದು 1985 ಜನಪ್ರಿಯ ಹಾಸ್ಯಮಯ ಮತ್ತು ರೊಮ್ಯಾಂಟಿಕ್ ಕಥಾಹಂದರವನ್ನು ಹೊಂದಿರುವಂತಹ ಕೌಟುಂಬಿಕ ಚಿತ್ರ ಇದಾಗಿದೆ. ಇದರ ನಿರ್ದೇಶಕರು ಡಿ ರಾಜೇಂದ್ರ ಬಾಬು, ನಿರ್ಮಾಪಕರು ಎನ್ ವೀರಸ್ವಾಮಿ, ಮುಖ್ಯ ಪಾತ್ರ ವರ್ಗದಲ್ಲಿದ್ದಾರೆ ರವಿಚಂದ್ರಂ, ಊರ್ವಶಿ, ಲೀಲಾವತಿ ಮುಂತಾದವರು.

0: news from Dubai.
1: In men's cricket, India A defeated Sri Lanka A by 8 runs in a close contest in the opening clash of Tri-Nation A series at Darangiri Dambulla International Stadium in Sri Lanka yesterday. Opting to bat first, India scored 277 for 6 in stipulated 50 overs, riding on Rituraj Gaikwad's 101 runs. Skipper Tilak Varma also scored 60 runs. In reply, Sri Lanka fell short of just 8 runs as they got bundled out for 269 runs with 7 balls remaining. India A will next face Afghanistan A tomorrow on the same venue. And now for a look at today's newspapers, it's over to Shagun Chopra.
2: Thank you, Saira. Newspapers have widely noticed Prime Minister Narendra Modi's 12 years in office. Modi completes 12 years, BJP hails transformation, writes in the Sun Times, while the Indian Express headlines, NDA turns 12 today, needs to mark Modi crossing Nehru stint. In an age of quick commerce taking precedence in every household, the Economic Times informs, Zepto pips Instamart in orders, but lacks Blinkit. Newspapers also carry a picture of vehicles driving through the Zojula Tunnel, Asia's longest connecting the Kashmir Valley to Ladakh, following its breakthrough ceremony at Minamark in Ladakh on Tuesday. And finally, Financial Express writes about Apple's digital assistant, Siri jumps on AI bandwagon in more personal avatar. And with that, it's back to you, Saira.
1: Thanks, Shagun. And now before we end the bulletin, the headlines once again. Prime Minister Modi becomes longest-serving elected Prime Minister of India. World leaders hail Prime Minister Modi's transformative governance and advocacy for Global South. NDA to meet in New Delhi today to celebrate PM Modi's achievements and completion of 12 years of government. Centre unveils 1.25 lakh crore rupees rural development push. New framework under Viksit Bharat Jiramji to roll out from 1st July. US military launches strikes against Iran in response to downing of Army Apache helicopter off Oman coast. And in cricket, Rituraj Gaikwad's century helps India A beat Sri Lanka A by 8 runs in tri-series opener in Dambulla. For details of these stories and more, log on to our website www.newsonair.gov.in and News on AIR app. And with that, we end the morning news. Have a great day.
3: ಸಮಯ ಸರಿಯಾಗಿ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂಶೋಧನೆ, ಬರಹ ಮತ್ತು ತಂತ್ರಜ್ಞಾನದ ಅಳವಡಿಕೆ ಈ ಕುರಿತು ಡಾಕ್ಟರ್ ರವಿಶಂಕರ್ ಇವರೊಂದಿಗೆ ಸಂವಾದ. ಇವರೊಂದಿಗೆ ಮಾತನಾಡುತ್ತಾರೆ ಡಾಕ್ಟರ್ ನೆಲ್ಲಿಕಟ್ಟೆ ಎಸ್ ಸಿದ್ದೇಶ್.
4: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಸಂಶೋಧನೆ, ಬರಹ ಮತ್ತು ತಂತ್ರಜ್ಞಾನದ ಅಳವಡಿಕೆ ಎಂಬ ವಿಷಯ ಕುರಿತು ಆತ್ಮೀಯ ಗೆಳೆಯರಾದಂಥ ಡಾಕ್ಟರ್ ರವಿಶಂಕರ್ ಅವರ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮ. ವ್ಯಕ್ತಿ ಮತ್ತು ಸಮಾಜದ ಪ್ರಗತಿಯ ಧಾತು ಜ್ಞಾನ. ಈ ಜ್ಞಾನವೇ ಸಕಲ ಸಾಧನೆಗಳಿಗೆ ಸಾಧನ. ಸೃಷ್ಟಿಗೂ ಸೃಷ್ಟಿಯ ವಿಕಾಸಕ್ಕೂ ಮೂಲವಾದಂಥ ಈ ಜ್ಞಾನ ಅನಾಗರಿಕತೆಯಿಂದ ನಾಗರಿಕತೆಯತ್ತ, ದುಷ್ಟತೆಯಿಂದ ಶಿಷ್ಟತೆಯತ್ತ ಸತ್ಪಥವನ್ನು ತೋರಿಸುವಂಥ ಕೈದೀವಿಗೆ ಇದು. ಇಂಥ ಜ್ಞಾನವನ್ನು ಅನುಭವ, ಅನುಭಾವ, ಚಿಂತನ ಮಂಥನ ಮೊದಲಾದವುಗಳಿಂದ ನಾವು ಸಂಪಾದಿಸಲಾಗುತ್ತದೆ. ಇಂಥ ಜ್ಞಾನವನ್ನು ಧಾರೆ ಎರೆಯುವಂಥ ಸಾಧನ ಅಂದರೆ ಅದು ಸಂಶೋಧನೆ. ಸಂಶೋಧನೆ ನಮ್ಮೆಲ್ಲ ಅಭಿವೃದ್ಧಿಗೆ, ಪ್ರಗತಿಗೆ ಧಾತುವಾಗಿರುವಂಥದ್ದು. ಅಂಥ ಸಂಶೋಧನಾ ಬರಹಗಳು, ಅದರಲ್ಲೂ ಕನ್ನಡ ಸಂಶೋಧನಾ ಬರಹಗಳು ಇವತ್ತು ಯಾವ ದಿಕ್ಕಿನಲ್ಲಿ ಸಾಗಬೇಕಾಗಿದೆ, ಯಾವ ದಿಕ್ಕಿನಲ್ಲಿ ಅವುಗಳನ್ನು ನಾವು ಬರವಣಿಗೆಯಲ್ಲಿ ರೂಪಿಸಿಕೊಳ್ಬೇಕಾಗಿದೆ, ಅದರಲ್ಲೂ ಇವತ್ತಂತೂ ಬಹಳಷ್ಟು ತಂತ್ರಜ್ಞಾನದ ಬಳಕೆ ಇರುವಂಥ ಈ ಕಾಲಘಟ್ಟದಲ್ಲಿ ಸಂಶೋಧನಾ ಬರಹಗಾರರು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ತಮ್ಮ ಬರಹವನ್ನು ರೂಪಿಸಿಕೊಳ್ಳುವ ರೀತಿ ನೀತಿ ಹೇಗೆ ಅನ್ನುವುದನ್ನು ಕೂಡ ಇವತ್ತು ನಾವು ಸಂವಾದ ಮಾಡ್ತಾ ಇದ್ದೀವಿ. ಆತ್ಮೀಯ ಮಿತ್ರರಾದಂಥ ಡಾಕ್ಟರ್ ರವಿಶಂಕರ್ ಅವರೇ, ಯುವ ಸಂಶೋಧಕರಾಗಿ ಸಾಕಷ್ಟು ಸಂಶೋಧನಾ ಬರಹದಲ್ಲಿ ತೊಡಗಿರುವಂಥವರು, ನೀವು ಇವತ್ತಿನ ಸಂಶೋಧನಾ ಬರಹಕ್ಕೆ ತಂತ್ರಜ್ಞಾನವನ್ನು ಹೇಗೆ ಅಳವಡಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ತೀರಾ?
5: ನಮಸ್ತೆ ಸರ್. ಹಳೆಬೇರು ಹೊಸ ಚಿಗುರು, ಕೂಡಿರಲು ಮರ ಸೊಬಗು, ಹೊಸಯುಕ್ತಿ ಹಳೆ ತತ್ವ ದೊಡುಗೂಡೆ ಧರ್ಮ ಅಂತ ಹೇಳ್ತಾರೆ. ನಿಮ್ಮಂತಹ ಹಿರಿಯ ಸಂಶೋಧಕರೊಂದಿಗೆ ನಮ್ಮ ಈ ಹೊಸ ತಲೆಮಾರಿನ ಸಂಶೋಧನೆಯ ಚಿಂತನೆಗಳನ್ನ ಜೊತೆ ಮಾಡುವಂತಹದ್ದು ನಮ್ಮ ಧರ್ಮವೂ ಕೂಡ. ಮೊದಲಿಗೆ ಕನ್ನಡ, ಕನ್ನಡ ಸಾಹಿತ್ಯ, ಸಂಶೋಧನಾ ಬರಹ ಅಂದ್ರೇನು ಅಂತ ಒಂದೆರಡು ಸಾಲಿನಲ್ಲಿ ನಾನು ಜನಸಾಮಾನ್ಯರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ನಾವು ಬದುಕುತ್ತಿರುವ ಪರಿಸರದಲ್ಲಿ ಸಂಸ್ಕೃತಿ ಇದೆ, ಧರ್ಮ ಇದೆ ಮತ್ತು ಮನುಷ್ಯನ ಭಾವನೆಗಳಿದ್ದಾವೆ. ಈ ಎಲ್ಲವನ್ನು ಸಾಹಿತ್ಯ ಅಂತ ಕರಿತೀವಿ ನಾವು. ಸಾಹಿತ್ಯ ಅಂದ್ರೆ ಕೇವಲ ಪಠ್ಯ ಪುಸ್ತಕದಲ್ಲಿ ಇರುವ ಕತೆ ಕವಿತೆ ಮಾತ್ರ ಅಲ್ಲ, ನಿಮ್ಮ ಬದುಕೇ

0: ಕತೆ ಕವಿತೆಯಾಗಿದ್ದು. ಆದ್ದರಿಂದ ಇವುಗಳನ್ನು ಕುರಿತು ನಾವು ಅತ್ಯಂತ ಆಳವಾಗಿ ಮತ್ತು ದರ್ಶನಾತ್ಮಕವಾಗಿ ಸಂಶೋಧನೆ ಮಾಡ್ತಾ ಇದ್ದೇವೆ. ಮಾಡುವ ಈ ಸಂಶೋಧನೆಗಳು ನಿಮಗೂ ತಲುಪಬೇಕು ಅಂದ್ರೆ ನಾವು ಸಂಶೋಧನೆ ಅಂದ್ರೆ ಏನು ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈಗಾಗಲೇ ನಿಮ್ಮನ್ನ ನಾನು ಒಂದೇ ಒಂದು ಪ್ರಶ್ನೆ ಕೇಳದಾದ್ರೆ ಸರ್, ನೀವು ಹಿರಿಯವರಾಗಿ ಸಂಶೋಧನೆ ಅನ್ನೋದು ಹೇಗಿತ್ತು ಆಯಾಮದಲ್ಲಿ ನಾನು ಇವತ್ತಿನ ಹೊಸ ಸಂಶೋಧನೆ ಅರ್ಥಪಡಿಸೋದಕ್ಕೆ ಇಷ್ಟಪಡ್ತೇನೆ ಸರ್.
1: ಒಂದು ಮಾನವ ಪ್ರಜ್ಞೆಯನ್ನ ನಿತ್ಯವೂ ಕೂಡ ಮೂಡಿಸುವಂತ ಒಂದು ಮಹಾಸಾಧನ ಅಂದ್ರೆ ಅದು ಸಂಶೋಧನೆ. ಸಂಶೋಧನೆ ಬರಹ ಕೂಡ ಬೀಜವನ್ನು ಅಂಕುರಿಸಲು ಮಣ್ಣನ್ನು ಹದ ಮಾಡುವಂತೆ ನಮ್ಮ ಸಾಹಿತ್ಯದ ದರ್ಶನಗಳನ್ನ, ಅದರ ಒಳನೋಟಗಳನ್ನ, ಅದರ ಚಿಂತನೆ ಮಂಥನಗಳನ್ನ ಜನಸಾಮಾನ್ಯರಿಗೆ ಮತ್ತೆಲ್ಲ ಸಹೃದಯ ಬಂಧುಗಳಿಗೆ ತಲುಪಿಸುವಂತ ಕೆಲಸ ಸಂಶೋಧನೆ ಮಾಡುತ್ತೆ. ಹಾಗಾಗಿ ನಾವು 97-98 97ರಲ್ಲಿ ನಾನು ಸಂಶೋಧನೆಯನ್ನು ಮಾಡುವಾಗ ಆಗ ನಮಗೆ ಇಷ್ಟೊಂದು ತಂತ್ರಜ್ಞಾನ ಇರಲಿಲ್ಲ. ಪ್ರತಿಯೊಂದು ಕೂಡ ಪುಸ್ತಕ ಅವಲಂಬಿತವಾಗಿ, ಪುಸ್ತಕವನ್ನು ಓದುವುದರ ಮೂಲಕ, ಗ್ರಂಥಾಲಯಕ್ಕೆ ಅವಲಂಬಿತವಾಗಿ ಮತ್ತು ನಮ್ಮ ಮೇಷ್ಟ್ರಗಳ ಪಾಠಗಳಿಗೆ ಅವರ ಮಾರ್ಗದರ್ಶನಕ್ಕೆ ಅವಲಂಬಿತವಾಗಿ ನಾವು ಸಂಶೋಧನೆಯ ಕಾರ್ಯವನ್ನು ಕೈಗೊಂಡದ್ದು. ಆದರೆ ಇವತ್ತು ಆಗಿಲ್ಲ, ನಿಮ್ಮ ಕಾಲಘಟ್ಟದಲ್ಲಿ ಇವತ್ತು ತಂತ್ರಜ್ಞಾನ ಬಹಳಷ್ಟು ಅದು ತನ್ನ ಕೆಲಸವನ್ನು ಮಾಡ್ತಾ ಇದೆ. ಈ ಕಾಲಘಟ್ಟದಲ್ಲಿ ನೀವೇ ಆಗ ಅಳವಡಿಸ್ಕೊಳ್ತಾ ಇದ್ದೀರ ಅನ್ನೋದು.
0: ಹೌದು, ಅಧ್ಯಯನಶೀಲವಾದಂತಹ ನಿಮ್ಮ ಸಂಶೋಧನೆ ಇವತ್ತು ವೈಜ್ಞಾನಿಕ ಕ್ಷೇತ್ರದ ಎಲ್ಲ ರೀತಿಯ ಹೊಸ ಬದಲಾವಣೆಗಳಂತೆಯೇ ಸಾಹಿತ್ಯವೂ ಕೂಡ ಹೊಸ ವೈಜ್ಞಾನಿಕ ಬದಲಾವಣೆಗಳಿಗೆ ತೆರೆದುಕೊಳ್ಬೇಕಾಗಿದೆ. ಯಂತ್ರಗಳು ನಮ್ಮ ಸಾಹಿತ್ಯ ಅಧ್ಯಯನಕ್ಕೂ ಕೂಡ ಬಂದಿದ್ದಾವೆ. ಇಂಥ ಸಂದರ್ಭದಲ್ಲಿ ಸಂಶೋಧಕರಾದಂತಹವರು ಇವತ್ತಿನ ಒಂದು ಹೊಸ ತಂತ್ರಜ್ಞಾನಗಳನ್ನ ವಿರೋಧಿಸದೆ ಹಪ್ಪಿಕೊಂಡು ವಿಜ್ಞಾನದಂತೆ ನಾವು ಕೂಡ ಹೊಸ ಹೆಜ್ಜೆಗಳನ್ನ ಇಡಬೇಕಾಗಿದೆ. ತುಂಬಾ ಅಗತ್ಯ ಮತ್ತು ಅನಿವಾರ್ಯ ಆಗಿದೆ. ಯಾಕೆಂದ್ರೆ ನಾವು ಹಳೆ ಕಾಲದ ಆಲೋಚನೆಗಳನ್ನ ಹೊಸ ತಲೆಮಾರಿಗೆ ಒಂದು ಅಪ್ಡೇಟ್ ಮಾಡಬೇಕೇ ಹೊರತು ಅದನ್ನ ಹಾಗೆ ಉಳಿಸಬಾರದು. ನಿಮ್ಮ ಜ್ಞಾನವನ್ನು ನಾವು ಇವತ್ತಿನ ಜಗತ್ತಿಗೆ ಕೊಡಬೇಕು ಅಂದ್ರೆ ತಂತ್ರಜ್ಞಾನ ಅಳವಡಿಕೆ ಅನ್ನೋದು ತುಂಬಾ ಮುಖ್ಯ ಆಗಿದೆ.
1: ಇವತ್ತು ವರ್ತಮಾನದ ಕತ್ತಲನ್ನು ಕಳೆದುಕೊಳ್ಳಲಿಕ್ಕೆ ಭೂತಕಾಲದ ಬೆಳಕನ್ನು ಹುಡುಕಿಕೊಳ್ಬೇಕು.
0: ಹೌದು,
1: ಆ ಭೂತಕಾಲದಲ್ಲಿರುವಂತ ಬೆಳಕುಗಳು ನಮ್ಮ ಅಗಾಧವಾದಂತಹ ಕನ್ನಡ ಸಾಹಿತ್ಯ ಇದೆ. ಅದು ಪ್ರಾಚೀನ ಕನ್ನಡ ಸಾಹಿತ್ಯ ಆಗಿರ್ಬೋದು, ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಆಗಿರ್ಬೋದು, ವಚನಗಳಾಗಿರ್ಬೋದು, ಕೀರ್ತನೆಗಳಾಗಿರ್ಬೋದು, ತತ್ವಪದಗಳಾಗಿರ್ಬೋದು, ಅವೆಲ್ಲವುಗಳನ್ನು ಕೂಡ ಇವತ್ತು ಆಧುನಿಕ ಜಗತ್ತಿಗೆ ಪರಿಚಯಿಸುವ ಮತ್ತು ಆಧುನಿಕ ಜಗತ್ತಿನಲ್ಲಿ ಅದನ್ನು ಅಧ್ಯಯನ ಮಾಡುವ, ಅದನ್ನು ಪರಿಶೀಲಿಸುವ, ಅದನ್ನು ಅನುಸರಿಸುವ, ಅನುಷ್ಠಾನಗೊಳಿಸುವಂತಹ ಕಾಯಕ ಮಾಡಲಿಕ್ಕೆ ಈ ತಂತ್ರಜ್ಞಾನವನ್ನು ಕೂಡ ನಾವು ಹೆಚ್ಚು ಹೆಚ್ಚು ಬಳಕೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು.
0: ಹೌದು ಸರ್, ಈಗ ಕಳೆದ ಶತಮಾನ ಎಲ್ಲ ನಮ್ಮ ಸಾಹಿತ್ಯವನ್ನು ಸಂಗ್ರಹ ಮಾಡಿತು. ಅದು ವಚನ ಸಾಹಿತ್ಯದಿಂದ ಹಿಡಿದು ನಮ್ಮ ಕವಿರಾಜ ಮಾರ್ಗ ಕೃತಿಯಿಂದ ಹಿಡಿದು ಎಲ್ಲ ಕಾವ್ಯಗಳನ್ನು ಸಂಗ್ರಹ ಮಾಡಿತು. ಆದರೆ ಆ ಸಂಗ್ರಹವೆಲ್ಲವೂ ಕೂಡ ಪುಸ್ತಕ ರೂಪದಲ್ಲಿತ್ತು. ಇವತ್ತು ನಾವು ಈ ಶತಮಾನದಲ್ಲಿ OCR ಮೂಲಕ ಎಲ್ಲವನ್ನೂ ಕೂಡ ನಾವು ಒಂದು ಯುನಿಕೋಡ್ ತಂತ್ರಾಂಶಕ್ಕೆ ಅಳವಡಿಸುವ ಮೂಲಕ ಸಂಗ್ರಹಿಸ್ತಾ ಇದ್ದೇವೆ. ಅದನ್ನ ಶಾಸನಗಳಿಂದ ಹಿಡಿದು ವಿಶ್ವವಿದ್ಯಾಲಯಗಳು ಈ ಸಂಗ್ರಹಿಸುವ ಕೆಲಸವನ್ನ ಮಾಡ್ತಾ ಇದ್ದಾವೆ. ಇದಕ್ಕೆ ತುಂಬಾ ಸರಳವಾಗಿ ಉದಾಹರಣೆ ಹೇಳಬೇಕು ಅಂದ್ರೆ ಶೋಧಗಂಗಾ ಅನ್ನೋ ಒಂದು ಮಾರ್ಗ ನೋಡಿ. ಈ ಶೋಧಗಂಗಾ ಅನ್ನೋ ಒಂದು ಜಾಲತಾಣ ಇಡೀ ಭಾರತದ ಎಲ್ಲ ಸಂಶೋಧನೆಗಳನ್ನು ಒಟ್ಟಿಗೆ ನೋಡಲು ಇರತಕ್ಕಂಥ ಒಂದು ಅವಕಾಶ. ಸಂಶೋಧನಾರ್ಥಿಗಳು ಈ ಶೋಧಗಂಗವನ್ನ ಬಳಸಿಕೊಂಡು ಎಲ್ಲ ವಿಷಯಗಳಲ್ಲಿಯೂ ಕೂಡ, ಎಲ್ಲ ಭಾಷೆಗಳಲ್ಲಿಯೂ ಕೂಡ ಇರುವಂತಹ ವಸ್ತು ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡಿ ನಂತರ ತಮ್ಮ ವಿಷಯವನ್ನ ಯಾವುದು ಸರಿ ಅಂತ ಆಯ್ಕೆ ಮಾಡ್ಕೊಳ್ಬೇಕಾಗಿದೆ. ಆ ವಿಷಯ ಜನಸಾಮಾನ್ಯರಿಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಯೋಚನೆ ಮಾಡಬೇಕಾಗಿದೆ. ಯಾಕೆಂದ್ರೆ ನಾವು ಮನುಷ್ಯ ಧರ್ಮವನ್ನ ಕಾಪಾಡಿಕೊಳ್ಬೇಕಾದ ಜವಾಬ್ದಾರಿಯಲ್ಲಿ ಎಲ್ಲೋ ಒಂದು ಕಡೆ ಇವತ್ತಿನ ಮನುಷ್ಯರು ಆಲೋಚಿಸುವ ಕ್ರಮವನ್ನ ಮರೆತು ಬಿಟ್ರೆ ನಾವು ಪಂಪನನ್ನು ಇವತ್ತಿಗೆ ಹೇಗೆ ತಲುಪಿಸ್ಬೇಕು, ಅಂಬೇಡ್ಕರ್ನು ಹೇಗೆ ತಲುಪಿಸ್ಬೇಕು, ಈ ಎರಡೂ ಕೂಡ ತುಂಬಾ ಮುಖ್ಯ ಆಗಿದೆ. ನಾವು ಆ ಅಂಬೇಡ್ಕರ್ ಆಧುನಿಕ, ಪಂಪ ಪುರಾತನ ಅಲ್ಲ. ಪಂಪನು ಅಂಬೇಡ್ಕರು ಸಮಾನವಾಗಿ ಇವತ್ತು ವರ್ತಮಾನದವರು. ಅವರನ್ನ ಹೇಗೆ ಆಲೋಚಿಸಬೇಕು, ಆ ಕಾರಣಕ್ಕೆ ನಾವು ಈ ತಂತ್ರಜ್ಞಾನದ ಮೂಲಕ ಅವರ ಸಾಹಿತ್ಯವನ್ನು ಮೊದಲು ಸಂಗ್ರಹಿಸಬೇಕು, ತದನಂತರವಾಗಿ ಅದನ್ನ ಧ್ವನಿ ರೂಪಕ್ಕೆ ಅಥವಾ ಅವುಗಳನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಸರಳವಾಗಿ ತಲುಪುವಂತೆ. ಅಳಗನ್ನಡ ಓದುವುದು ಕಷ್ಟ ಅಂತ ಇವತ್ತು ಮಕ್ಕಳು ಏನ್ ಹೇಳ್ತಾ ಇದ್ದಾರೆ, ಅಳಗನ್ನಡ ಓದುವುದು ಇಷ್ಟ ಎನ್ನುವಂತೆ ಮಾಡುವುದಕ್ಕೆ ಇವತ್ತು ಸಮೂಹ ಮಾಧ್ಯಮಗಳಿದ್ದಾವೆ.
1: ತಂತ್ರಜ್ಞಾನದ ಬಳಕೆಯನ್ನು ಮಾಡಿಕೊಳ್ಳುವುದರ ಮೂಲಕ, ಅವುಗಳನ್ನು ಬಿಡಿಸುವ ಅದರ ಧ್ವನಿಯನ್ನು ಕೂಡ ಅವರಿಗೆ ಲಭ್ಯವಾಗುವುದರ ಮೂಲಕ ಅಳಗನ್ನಡವನ್ನು ಸರಳವಾಗಿ ಓದಿಸುವಂತಹ ಕ್ರಮವನ್ನು ಮಾಡಬಹುದು. ನನಗೆ ಬಹಳ ಮುಖ್ಯವಾಗಿ ಇವತ್ತು ಕೇವಲ ಸಂಶೋಧನೆ ಸೈದ್ಧಾಂತಿಕವಾದ ಚೌಕಟ್ಟಿಗೆ ಸೀಮಿತವಾಗದೆ ಅದನ್ನು ನಾವು ತಂತ್ರಜ್ಞ

0: ಅನುಮಾನದೊಂದಿಗೆ ಅದನ್ನ ನಾವು ಬೆಸ್ತ್ಕೊಳ್ಬೇಕಾಗಿದೆ. ಅದಕ್ಕೆ ಏನೇನು ಅಂಶಗಳು ಬೇಕನ್ನೋದ್ರ ಬಗ್ಗೆ ತಾವು ತಿಳಿಸಿ.
1: ಸರ್, ಸಿದ್ಧಾಂತ ಅನ್ನೋದು ಪಾಶ್ಚಾತ್ಯದಿಂದ ಬಂದದ್ದು ಸರ್. ಆ ಪಾಶ್ಚಾತ್ಯ ಮಾದರಿಯ ಸಿದ್ಧಾಂತಗಳನ್ನು ಬಿಟ್ಟು ನಮ್ಮ ನೆಲಮೂಲ ಸಂಸ್ಕೃತಿಯ ನೆಲೆಯಲ್ಲಿ ಯೋಚನೆ ಮಾಡಿದ್ರೆ ಎಲ್ಲವೂ ಕೂಡ ಸರಳವಾಗಿ ಅರ್ಥೈಸುವಂತಹವೆ. ಅವುಗಳನ್ನು ನಾವು ಇವತ್ತು ಸುಮಾರು ಒಂದು 10 ಅಂಶಗಳನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು, ಭಾಷೆಗೆ ತಂತ್ರಜ್ಞಾನವನ್ನು ಅಳವಡಿಸಬೇಕು. ಅಂದರೆ ಈ ಕನ್ನಡ ಪಠ್ಯಗಳನ್ನು ವಿಶ್ಲೇಷಣೆ ಮಾಡುವ, ಸಂಸ್ಕರಿಸುವ ಕಾರ್ಯ ಮೊದಲು ಆಗಬೇಕು. ನಂತರ ಎಲ್ಲವುಗಳನ್ನು ದತ್ತಾಂಶಗಳನ್ನು ಸೃಷ್ಟಿ ಮಾಡಬೇಕು. ಅಂದ್ರೆ ಅದನ್ನ ಕಾರ್ಪಸ್ ಮೆಥಡ್ ಅಂತ ಕರಿತೀವಿ ನಾವು, ಡಾಟಾ ಕಲೆಕ್ಷನ್ ಅಂತ ಕರಿತೀವಲ್ಲ, ಅದಕ್ಕೆ ನಾನು ಇಂಟರ್ನೆಟ್ ಆರ್ಚಿವ್ ಉದಾಹರಣೆ ಕೊಡ್ತೀನಿ, ಶೋಧಗಂಗಾ ಉದಾಹರಣೆ ಕೊಡ್ತೀನಿ, ವಿಕಿಪೀಡಿಯಾ ಉದಾಹರಣೆ ಕೊಡ್ತೀನಿ, ಈ ತರ ಸಾಕಷ್ಟು. ಸರ್, ಇಂಟರ್ನೆಟ್ ಆರ್ಚಿವ್ ಅಲ್ಲಿ 40,000 ಹೆಚ್ಚು ಕನ್ನಡ ಪುಸ್ತಕಗಳು ಲಭ್ಯ ಇದ್ದಾವೆ. ಅಂಗೈ ಅಗಲದ ಮೊಬೈಲ್ಗಳಲ್ಲಿ ನಮಗೆ ಓದೋದಕ್ಕೆ ಸಿಗ್ತಾ ಇದ್ದಾವೆ. ಅದು ಯಾವ ಮಾದರಿಯಲ್ಲಿ? ಅವುಗಳನ್ನು ವಿತ್ ಇನ್ ಸೆಕೆಂಡ್ ಅಲ್ಲಿ ನಾವು ಧ್ವನಿ ಮಾದರಿಯಲ್ಲಿಯೂ ಕೂಡ ಕೇಳಿಸಿಕೊಳ್ಳಬಹುದು. ಇದು ದತ್ತಾಂಶ ಸಂಗ್ರಹಣೆ. ಅಷ್ಟೇ ಅಲ್ಲದೆ ನಮ್ಮ ವಿಷಯಗಳನ್ನ ಬಹುಶಿಸ್ತೀಯ ನೆಲೆಗೆ ಅಳವಡಿಸುವ ಮೂಲಕ,
0: ಮಲ್ಟಿಡಿಸಿಪ್ಲಿನರಿ ಸ್ಟಡೀಸ್,
1: ತುಂಬಾ ಸುಲಭವಾಗಿ ತಂತ್ರಾಂಶದ ಮೂಲಕ ಯಾವ ಭಾಷೆಗೆ ಬೇಕಾದ್ರೆ ನಾವು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕೇಳಬಹುದು. ಸರ್, ನೋಟ್ಬುಕ್ LM ಅಂತಕ್ಕಂತ ಒಂದು ಆಪ್ ಅದು ಸಹಕರಿಸ್ತಾ ಇದೆ. ಗೂಗಲ್ ರಚನೆ ಮಾಡಿರುವಂತ ಒಂದು ಉಚಿತವಾದ ತಂತ್ರಾಂಶ. ನಾವು ಈ ವಿತ್ ಇನ್ ಸೆಕೆಂಡ್ ಅಲ್ಲಿ ನಮ್ಮ ಕನ್ನಡ ಸಾಹಿತ್ಯವನ್ನು ಮರಾಠಿಯಲ್ಲಿ ಕೇಳಬಹುದು, ತೆಲುಗಿನಲ್ಲಿ ಕೇಳಬಹುದು, ಅದೇ ಕನ್ವರ್ಟ್ ಮಾಡಿ ನಮಗೆ ಕೊಟ್ಬಿಡುತ್ತೆ. ಇದು ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತಲ್ವೇ? ಯಾವುದೋ ಪ್ರೊಫೆಸರ್ ಮಾತಾಡುವ ಇಂಗ್ಲಿಷ್ ಭಾಷಣವನ್ನ ಒಬ್ಬ ಜನಸಾಮಾನ್ಯ ಅವನ ಭಾಷೆ ಕನ್ನಡ ಭಾಷೆಗೆ ಅನುವಾದ ಮಾಡಿ ಕೇಳಬಹುದಲ್ವೇ? ಯೂಟ್ಯೂಬ್ ನಲ್ಲಿ ಮಾತನಾಡುವ ಭಾಷಣಗಳನ್ನ ಅದನ್ನ ಬರಹ ರೂಪಕ್ಕೆ, ಮುದ್ರಣ ರೂಪಕ್ಕೆ ತಂದುಕೊಡುತ್ತೆ. ಆಡಿಯೋ ರೂಪವನ್ನ ಮುದ್ರಣ ರೂಪಕ್ಕೆ ತಂದುಕೊಡುವಂತಹ ಮಾಧ್ಯಮ ಒಂದು ಆಪ್ ನಲ್ಲಿ ಲಭ್ಯ ಆಗ್ತಾ ಇದೆ ಅಂದ್ರೆ ಅದು ತಂತ್ರಾಂಶದ ಒಂದು ಕೊಡುಗೆ ಅಲ್ವೇ? ಇದು ಇವೆಲ್ಲವೂ ಕೂಡ ಇದೇ ರೀತಿ ಸ್ವಯಂ ಚಾಲಿತವಾಗಿ ನಾವೇ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಂತಹದ್ದು. ಸಂಶೋಧನಾ ಕೇಂದ್ರಗಳಲ್ಲಿ ನಾನು ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ವಿದ್ಯುತ್ ಅನ್ನೇ ನಂಬಿ ನಾವು ಬದುಕೋದಿಕ್ಕಾಗಲ್ಲ. ಸೌರಶಕ್ತಿಗಳನ್ನ ಅಥವಾ ಪರ್ಯಾಯ ಶಕ್ತಿಗಳನ್ನ ನಾವು ಯೋಚನೆ ಮಾಡಬೇಕು. ನಮ್ಮ ಊರಿಗೆ, ನಮ್ಮ ಮನೆಗೆ, ನಮ್ಮ ಆಲೋಚನೆಗಳಿಗೆ, ನಮ್ಮ ಬರಹಗಳಿಗೆ ನಮ್ಮದೇ ಆದ ಒಂದು ಶಕ್ತಿ ಬೇಕು. ಅದಕ್ಕೆ ಪರ್ಯಾಯ ಶಕ್ತಿಯನ್ನ ನಾವು ಆಲೋಚನೆ ಮಾಡಬೇಕು, ದತ್ತಾಂಶಗಳನ್ನ ವಿಶ್ಲೇಷಣೆ ಮಾಡಬೇಕು ಮತ್ತು ಭಾಷಾ ಅಳವಡಿಕೆ ಮಾಡ್ಕೋಬೇಕು. ಇವೆಲ್ಲವುಗಳಲ್ಲಿ ಹೊಸ ನಾವೀನ್ಯತೆಯನ್ನ ತರಬೇಕು. ಆಗ ಮಾತ್ರ ನಾವು ಹೊಸ ಆಲೋಚನೆ ಮಾಡೋದಿಕ್ಕೆ, ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಒಂದು ಮಾರ್ಗದಲ್ಲಿ ಸಾಗೋದಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹದ್ದು. ಸರ್,
0: ಈ ಡಿಜಿಟಲ್ ಅನ್ನ ಬಳಸ್ಕೊಳ್ಳುವಂತ ಬಗೆಯನ್ನ ತಿಳಿಸ್ಕೊಡಿ.
1: ಸರ್, ಡಿಜಿಟಲ್ ಬಳಸ್ಕೊಳ್ಳೋದು ಬಹಳ ಸುಲಭ ಇದೆ ಸರ್. ಇದೆಲ್ಲದಕ್ಕೂ ಕೂಡ ಒಂದು ಮಾರ್ಗದರ್ಶಿ ಅಂತ ಇದೆ. ನಮ್ಗೆ ಕೆಲವು ಮಾರ್ಗದರ್ಶಿಗಳನ್ನ ಇತ್ತೀಚೆಗೆ ಯೂಟ್ಯೂಬ್ ಗಳಲ್ಲಿ ಲೆಕ್ಚರ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಯಾರ್ಯಾರು ಬಲ್ಲವರು, ಪ್ರತಿಯೊಂದು ಏನ್ ಗೊತ್ತಾಗ್ಲಿದ್ರು ನಿಮಗೆ ತುಂಬಾ ಸುಲಭವಾಗಿ ಹೇಳ್ಬೇಕಂದ್ರೆ, ಒಂದು ಅಡಿಗೆ ಮಾಡುವಾಗ ಗೊತ್ತಾಗ್ಲಿಲ್ಲ ಅಂದ್ರೆ ಯೂಟ್ಯೂಬ್ ಹೋಗಿ ಉಪ್ಪಿಟ್ಟು ಮಾಡುವುದು ಹೇಗೆ ಕೇಳ್ತೀವಲ್ವೇ? ಅದೇ ಮಾದರಿಯಲ್ಲಿ ಯೂಟ್ಯೂಬ್ ನಲ್ಲಿ ಒಂದು ಪುಸ್ತಕವನ್ನು ಸ್ಕ್ಯಾನ್ ಮಾಡುವುದು ಹೇಗೆ, ಪುಸ್ತಕವನ್ನು ಅನುವಾದ ಮಾಡುವುದು ಹೇಗೆ, ಅನುವಾದ ಮಾಡುವ ಕಲೆ ಬಂದಿದೆ. ಆ ಮಾದರಿಯನ್ನ ನಾವು ಯೂಟ್ಯೂಬ್ ನಲ್ಲಿ ಕೇಳಿದ್ರೆ ಪರಿಣಿತರು ಅದರಲ್ಲಿ ಈಗಾಗಲೇ ಕೆಲವು ಉಪನ್ಯಾಸಗಳನ್ನು ನೀಡಿದ್ದಾರೆ. ಅವುಗಳನ್ನು ಕೇಳಿಸಿಕೊಳ್ಳುವುದರ ಮೂಲಕ ನಾವು ಇಂಟರ್ನೆಟ್ ಗೆ ಹೋಗಿ ಅದೇ ಮಾದರಿಯಲ್ಲಿ ನಾವು ಎಲ್ಲ ಮಾದರಿಯ ತಂತ್ರಜ್ಞಾನವನ್ನು ಅಳವಡಿಕೆಗೆ ಸಹಾಯ ಆಗುತ್ತೆ.
0: ಒಂದು ಇನ್ನೊಂದು ಬಹಳಷ್ಟು ಮುಖ್ಯ, ರವಿಶಂಕರ್ ಅವರೇ, ಈ ಹೊಸ ತಂತ್ರಜ್ಞಾನ ಈಗ ಏನಿದೆ, AI ಇದೆಯಲ್ಲ, ಇದ್ರ ಕುರಿತು ಇದರ ಬಹಳಷ್ಟು ಸಾಧಕ ಬಾಧಕಗಳದಾವೆ. ಇದರಿಂದ ತುಂಬಾ ಅನುಕೂಲನೂ ಇದೆ, ಅದರಲ್ಲಿ ಒಂದಿಷ್ಟು ಬಾಧಕಗಳದಾವೆ. ಈ ಬಗ್ಗೆ ಏನ್ ಹೇಳ್ತೀರಿ? AI ಬಳಸ್ಕೊಂಡು ಸಂಶೋಧನೆಯನ್ನ ಮಾಡುವಂತದ್ದು ಹೇಗೆ ಅನ್ನೋದ್ರ ಬಗ್ಗೆ.
1: ಸರ್, AI ಅಂತಕ್ಕಂಥದ್ದು ಈಗಾಗಲೇ ನಮ್ಮಲ್ಲಿ ಇದ್ದಂತಹದ್ದು, ಅದು ಯಂತ್ರಗಳಲ್ಲಿ ಇತ್ತು ಸರ್. ಇತ್ತೀಚೆಗೆ ಒಂದು 3 ವರ್ಷಗಳಲ್ಲಿ ಭಾಷೆಗೆ ಬಂತದ್ದು, ಅದರಲ್ಲಿಯೂ ಕನ್ನಡಕ್ಕೆ ಬಂದದ್ದು ಇತ್ತೀಚೆಗೆ, ಇಂಗ್ಲಿಷ್ಗೆ ಈಗಾಗಲೇ ಬಂದಿತ್ತು. ಈ ಸಂದರ್ಭದಲ್ಲಿ ಈ AI ಬಳಕೆಯ ಕುರಿತು ವಿಜಯ ಕರ್ನಾಟಕ, ವಿಶ್ವವಾಣಿ, ಪ್ರಜಾವಾಣಿ ಇತರ ಪತ್ರಿಕೆಗಳಲ್ಲಿ ಪ್ರತಿ ವಾರ ಒಂದೊಂದು ಲೇಖನಗಳು ಪ್ರತ್ಯೇಕವಾಗಿ ಬರ್ತಾ ಇದ್ದಾವೆ ಸರ್. AI ತಂತ್ರಜ್ಞಾನ ಕುರಿತ ಸಂಪನ್ಮೂಲ ವ್ಯಕ್ತಿಗಳು ಪತ್ರಿಕೆಯಲ್ಲಿ ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದಾರೆ, AI ಬಳಸುವುದು ಹೇಗೆ, ಅದರ ಉಪಯೋಗಗಳೇನು, ಅದರ ಅಪಾಯಗಳೇನು, ಅಂದ್ರೆ ಎಚ್ಚರಗಳೇನು. ಅಪಾಯಗಳಿಲ್ಲ ಸರ್, ಎಚ್ಚರಗಳು ಬೇಕು. ನಾವು ತಪ್ಪು ಮಾಡಿದ್ರೆ ಮಾತ್ರ ಅಪಾಯ ಅದು, ಇನ್ನು ಎಚ್ಚರವಾಗಿದ್ರೆ ಯಾವ ಅಪಾಯವೂ ಆಗುವುದಿಲ್ಲ. AI ಅಂತಕ್ಕಂಥದ್ದು ನಮ್ಮ ಜ್ಞಾನವನ್ನು ವರ್ಧಿಸೋದಕ್ಕೆ ಇರ್ತಕ್ಕಂಥ ಒಂದು ಮಾಧ್ಯಮ. ತುಂಬಾ ಸುಲಭವಾಗಿ AI ಅಂದ್ರೆ ಏನು ಅಂತ ಹೇಳಬೇಕು ಅಂದ್ರೆ, ವಿಶ್ವದಲ್ಲಿ ಇರುವ ಎಲ್ಲ ಜ್ಞಾನವನ್ನ ಅವಲೋಕನೆ ಮಾಡುವಂತಹ ಒಂದು ತಂತ್ರಾಂಶ ಅಷ್ಟೆ. ನಮಗೆ ಏನ್ ಬೇಕು ಕೇಳಿದ್ರೆ ಇಡೀ ವಿಶ್ವದಲ್ಲಿ ಇರುವ ಜ್ಞಾನವನ್ನು ಅವಲೋಕನೆ ಮಾಡಿ ಕೊಡುತ್ತೆ. AI ಅಂತಕ್ಕಂಥದ್ದು ಅದೇ ಹೇಳುತ್ತೆ, ನಾನು ಇನ್ನು ಕಲಿತಾ ಇದ್ದೀನಿ, ನಾನು ತಪ್ಪು ಮಾಡಬಹುದು ಎಂಬುದನ್ನು ಅದು ಸೂಚಿಸುತ್ತೆ. ಯಾಕೆಂದ್ರೆ ಅದಕ್ಕೆ ಇನ್ನು ಭಾಷಾ ಕೊರತೆ ಇದೆ, ನಮ್ಮ ಸಂಪನ್ಮೂಲ ಕೊರತೆ ಇದೆ. ಅದೆಲ್ಲವೂ ದಕ್ಕಿದ್ರೆ ಅದು ಸತ್ಯವನ್ನೇ ಕೊಡುತ್ತೆ. ಮತ್ತು AI ಸ್ವಂತ ಸೃಷ್ಟಿ ಮಾಡೋದು ಕೂಡ ಇನ್ನೊಬ್ಬರ ಮಾಹಿತಿಯನ್ನು ತೆಗೆದುಕೊಂಡು ಸೃಷ್ಟಿ ಮಾಡುತ್ತೆ ಹೊರತು ಅದು ಏನನ್ನೂ ಸ್ವಂತ ಸೃಷ್ಟಿ ಮಾಡಲಾರದು. ಆದ್ದರಿಂದ ನಮ್ಮ ಸ್ವಂತ ಸೃಷ್ಟಿಗೆ ಸೃಜನಶೀಲತೆ ಯಾವತ್ತೂ ಧಕ್ಕೆ ಬರೋದಿಲ್ಲ. AI ಅಂತಕ್ಕಂಥದ್ದು ಈಗಾಗಲೇ ಇರುವ ಅಂಶಗಳನ್ನು ಕೊಡುವಂತಹ ಒಂದು ತಂತ್ರಾಂಶ ಅಷ್ಟೇ ಸರ್.
0: ಆಮೇಲೆ ಈ ಸಂಶೋಧನಾ ಬರಹದಲ್ಲಿ ಯುನಿಕ್ ಕೋಡ್ ಅನ್ನು ಬಳಸಿಕೊಂಡು ನಾವು ಬರಹ ಎಲ್ಲ ಮಾಡ್ತಿರ್ತೀವಿ, ಆ ಯುನಿಕ್ ಕೋಡ್ ಬಗ್ಗೆ ಏನ್ ಹೇಳ್ತೀರಾ?
1: ಈ ತಂತ್ರಾಂಶದಲ್ಲಿ ಪ್ರಕಟಣೆಗೊಳ್ಳುವ ಬರಹವನ್ನ ಯುನಿಕೋಡ್ ಅಂತ ಕರೀತೀವಿ. ಬುಕ್ ಮಾದರಿಗೆ ಇದುವರೆಗೂ ಯುನಿಕೋಡ್ ಅನ್ನೋದು ಇರಲಿಲ್ಲ. ನುಡಿಯಲ್ಲಿ ನಾವು ಒಣಜು ಈ ರೀತಿಯ ಅಕ್ಷರಗಳ ಮೂಲಕ ನುಡಿ ಅನ್ನೋದು ಬಳಸ್ತಿದ್ವು. ತಂತ್ರ ಯುನಿಕೋಡ್ ಕೂಡ ನುಡಿಯ ವಿಸ್ತರಣ ರೂಪ ಅಷ್ಟೇ, 6.0, 6.5 ಅಂತ ಕರಿತೀವಿ. ಈ ಯುನಿಕೋಡ್ ಅನ್ನೋದು ಇಷ್ಟೇ. ಯಂತ್ರಗಳಲ್ಲಿ ಕನ್ನಡ ಭಾಷೆ, ಎಕ್ಸಾಂಪಲ್ ನಾನು ಕನ್ನಡ ಹೇಳ್ತಾ ಇದ್ದೇನೆ, ಕನ್ನಡ ಭಾಷೆ ಕಾಣಿಸಬೇಕಂದ್ರೆ ಅದನ್ನ ಯುನಿಕೋಡ್ ಅಂತ ಕರಿತೀವಿ. ಯುನಿಕೋಡ್ ಅನ್ನೋದು ಗೊತ್ತಾಗೋದಿಲ್ಲ, 0101 ಈ ತರ ಸಂಗ್ರಹ ಆಗಿರುತ್ತೆ. ನಮ್ಮ ಕಣ್ಣಿಗೆ ಯುನಿಕೋಡ್ ಕಾಣುವುದು ಈ ಯಂತ್ರ ಭಾಷೆ ಅಂತ. ಸುಲಭವಾಗಿ ಹೇಳಬೇಕಂದ್ರೆ ನಾವು ಮೊಬೈಲ್ ನಲ್ಲಿ ಬಳಸುವ ಕನ್ನಡವೆಲ್ಲವೂ ಯುನಿಕೋಡ್. ಆದ್ರೆ ಇದನ್ನ ನಾವು ಒಂದು ಸುಂದರ ಸೌಂದರ್ಯದ ದೃಷ್ಟಿಯಿಂದ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಮುದ್ರಣ ರೂಪಕ್ಕೆ ಇನ್ನೂ ಸಂಪೂರ್ಣವಾಗಿ ಸ್ವೀಕರಿಸಿಲ್ಲ. ಆದ್ರೆ ಈಗಾಗಲೇ ಡಿಜಿಟಲ್ ಮಾದರಿಯಲ್ಲಿ ಪ್ರಕಟಗೊಳ್ಳುವುದು ಎಲ್ಲದಕ್ಕೂ ಕೂಡ ಯುನಿಕೋಡ್ ಬಳಸಲಾಗ್ತಾ ಇದೆ. ಮತ್ತು ತಂತ್ರಾಂಶದಲ್ಲಿ ಬಳಸುವ ಎಲ್ಲ ಭಾಷೆಯೂ ಕೂಡ ಯುನಿಕೋಡೇ ಆಗಿರಬೇಕು. ಬೇರೆ ಮಾಧ್ಯಮದಲ್ಲಿ ಬಳಸೋದಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಬೇರೆ ಮಾಧ್ಯಮದಲ್ಲಿ ಇದ್ರೆ ಕೂಡ, ಈಗ ಕೈ ಬರಹದಲ್ಲಿ ನೀವು ಬರೆದಿದ್ರು ಸರ್, ಒಂದೇ ಒಂದು ಕ್ಷಣದಲ್ಲಿ OCR ಮೂಲಕ ನಾವು ಸ್ಕ್ಯಾನ್ ಮಾಡಿ ಅದನ್ನು ಯುನಿಕೋಡ್ಗೆ ಕನ್ವರ್ಟ್ ಮಾಡಬಹುದು. ಗೂಗಲ್ ಆತರ ತಂತ್ರಾಂಶಗಳನ್ನ ನಮಗೆ ಪ್ರಕಟ ಮಾಡಿದೆ. ಅದನ್ನ ಗೂಗಲ್ ಆಪ್ಸ್ ಅಂತ ಕರಿತೀವಿ. ಸುಮಾರು 50 ಹೆಚ್ಚು ಆಪ್ಸ್ ನ ಕೊಟ್ಟಿದೆ. ನಾವು ಗೂಗಲ್ ತೆಗೆದು ಬಿಟ್ರೆ ಅದರಲ್ಲಿ ಗೂಗಲ್ ಆಪ್ಸ್ ಅಂತಲೇ ಬರುತ್ತೆ, ಸ್ಟೋರ್ಸ್ ಅಂತ ಕರಿತೀವಿ ಗೂಗಲ್ ಸ್ಟೋರ್ ಅಂತ ತೆಗೆದ್ರೆ ಅದರಲ್ಲಿ ಇರ್ತಕ್ಕಂತಹ ಎಲ್ಲ ಒಂದೊಂದನ್ನು ಕೂಡ ನಾವು ನಮ್ಮ ಸಾಹಿತ್ಯಕ್ಕೆ, ಸಂಶೋಧನೆಗೆ ಮತ್ತು ಜನಸಾಮಾನ್ಯರು ಕೂಡ ತಮ್ಮ ಬದುಕನ್ನು ಕಟ್ಟಿಕೊಡೋದಕ್ಕೆ ಅವುಗಳನ್ನ ಬಳಸಬಹುದು, ಸಾಧ್ಯತೆ ಇದೆ. ಅವುಗಳಿಗೆ ಎಲ್ಲಿ ತರಬೇತಿ ಹೋಗ್ಬೇಕು? ತರಬೇತಿ ಎಲ್ಲ ಇನ್ನೊಬ್ಬರನ್ನ ಕೇಳಬೇಕು ಅಂತ ಇಲ್ಲ. ನಾನು ಈಗಾಗಲೇ ಹೇಳದಂತೆ ನೀವು ಯೂಟ್ಯೂಬ್ ಮರೆಯಲ್ಲಿ ಹೋಗಿ ಅಲ್ಲಿ ನಮ್ಮಂತವರು ಅಥವಾ ಇತರೆಯವರು ಸಂಪನ್ಮೂಲ ವ್ಯಕ್ತಿಗಳು ಈಗಾಗಲೇ ನಿಮಗೆ ಸರಳವಾಗಿ ಬಿಡಿಸಿ ಹೇಳಿದ್ದಾರೆ, ಅದರ ಮೂಲಕ ನೀವು ಪ್ರಾರಂಭಿಸಿ ಅಂತ ನಾನು ಹೇಳ್ತೇನೆ
0: ಸರ್. ಈಗ ಈ ಬುಕ್ಗಳನ್ನ ಮತ್ತು ಈ ಲೈಬ್ರರಿಯನ್ನ ನಮ್ಮ ಸಂಶೋಧನೆಯಲ್ಲಿ ಬಳಸಿಕೊಳ್ಳುವುದರ ಮೂಲಕ ಸಂಶೋಧನೆ ಬರವನ್ನ ಗಟ್ಟಿಗೊಳಿಸ್ಲಿಕ್ಕೆ ಸಾಧ್ಯತೆ ಇದೆಯಾ, ಅಥವಾ ಅದು ಹೆಚ್ಚು ಕೃತಿ ಚೌರ್ಯಕ್ಕೆ ಅವಕಾಶ ಮಾಡಿಕೊಡುತ್ತಾ ಅಂತ?
1: ಖಂಡಿತ ಇಲ್ಲ ಸರ್. ಕೃತಿ ಚೌರ್ಯವನ್ನ ತಡೆಗಟ್ಟಬೇಕು ಅಂದ್ರೆ ಮತ್ತು ಮೌಲ್ಯಯುತವಾದ ಕೃತಿಗಳು ಬರಬೇಕು ಅಂದ್ರೆ ಈ ಎಲ್ಲ ಕೃತಿಗಳು ಕೂಡ ಡಿಜಿಟಲೀಕರಣಗೊಳ್ಳಬೇಕು. ಯಾಕೆಂದ್ರೆ ಈಗ ಕೃತಿಸ್ವಾಮ್ಯ ಕುರಿತು ಪ್ಲಾಗರಿಸಂ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಅದು ನೀವು ಯಾರೇ ನಿಮ್ಮ ಕೃತಿಯಿಂದ ಒಂದು ಸಾಲನ್ನು ತೆಗೆದುಕೊಂಡ್ರು ಸುಲಭವಾಗಿ ತೋರಿಸಬಲ್ಲದು. ಈಗ ಕೃತಿ ಚೌರ್ಯ ಹೇಗಾಗುತ್ತದೆ? ಹಕ್ಕುಸ್ವಾಮ್ಯಕ್ಕೆ ಎದುರಿಕೊಂಡು ನಮ್ಮ ಕೃತಿಯನ್ನು ಕೊಡ್ತಾ ಇಲ್ಲ. ನಾನು ಜನಸಾಮಾನ್ಯರಲ್ಲಿ ಮತ್ತು ಸಂಶೋಧಕರಲ್ಲಿ ಮತ್ತು ವಿದ್ವಾಂಸರಲ್ಲಿ ಒಂದು ಸಣ್ಣ ಕೋರಿಕೆಯನ್ನು ಸಲ್ಲಿಸ್ತೇನೆ. ನಿಮ್ಮ ಯಾವುದೇ ಕೃತಿ, ಯಾವುದೇ ಪುಸ್ತಕ ನಿಮ್ಮ ಮನೆಯಲ್ಲಿದ್ರೆ ದಯವಿಟ್ಟು ನೀವು ಯಾರಾದರೂ ಒಬ್ಬ ಸಂಶೋಧಕರಿಗೆ, ಅಧ್ಯಾಪಕರಿಗೆ ದಯವಿಟ್ಟು ಕೊಡಿ. ಅದರಿಂದ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಂಗಾಗುತ್ತೆ. ಯಾಕಂದ್ರೆ ನಿಮ್ಮ ಮನೆಯಲ್ಲೇ ಇಟ್ಕೊಂಡ್ರೆ ಅದು ಸಮಾಜಕ್ಕೆ ಗೊತ್ತಾಗೋದಿಲ್ಲ. ಆ ಕೃತಿ ಒಂದು OCR ಮೂಲಕ ಅಂದ್ರೆ ಸ್ಕ್ಯಾನ್ ಆಗುವುದರ ಮೂಲಕ ಗೂಗಲ್ಗೆ ಅಥವಾ AIಗೆ ತಲುಪ್ತು ಅಂತಂದ್ರೆ ಆ ಕೃತಿಯನ್ನ ಯಾರೂ ಕೂಡ ಕದಿಯಕ್ಕಾಗೋದಿಲ್ಲ, ಕದ್ರೆ ಹೇಳುತ್ತೆ ಅದು. ಈ ಮೂಲಕ ನಮ್ಮ ಪುಸ್ತಕಗಳನ್ನ ಡಿಜಿಟಲೀಕರಣಗೊಳಿಸೋದ್ರ ಮೂಲಕ, ಇ ಬುಕ್ ಮಾಡುವುದರ ಮೂಲಕ ಈ ಒಂದು ಭೌತಿಕ ಸ್ವರೂಪವನ್ನ ಸರ್ ಲೈಬ್ರರಿ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇವತ್ತು. ಅದಕ್ಕಾಗಿ ಮಾನವ ಸಂಪನ್ಮೂಲ ಬೇಕು, ಕೃತಿಗಳು ಹಾಳಾಗದಂತೆ ನೋಡಿಕೊಳ್ಳಬೇಕು ಮತ್ತು ಕೊಂಡೊಯ್ಯಕ್ಕಾಗೋದಿಲ್ಲ.
0: ಈಗ ಅದೊಂದು ಇದೆ ಅಲ್ಲ, ನಾವು ಕೈಯಾಗಿಡ್ಕೊಂಡು ಓದುವ ಸುಖಕ್ಕೂ ಈ ಫೋನ್ ಅಲ್ಲಿ ಮತ್ತೆ ಟ್ಯಾಬ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಓದೋದಕ್ಕೂ ಅಷ್ಟೊಂದು ಖುಷಿ ಅನ್ಸಲ್ಲ ಅಂತಲೂ ಕೂಡ ಹೇಳ್ತಿರ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ
1: ಸರ್? ಇದಕ್ಕಾಗಿ ಟ್ಯಾಬ್ಗಳಲ್ಲಿ ರೀಡಿಂಗ್ ಲೆನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಸರ್. ರೀಡಿಂಗ್ ಆಗಿಯೇ ನಾವು ಬ್ರೈಟ್ನೆಸ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಆ ತರದೊಂದು ದೃಷ್ಟಿಕೋನಗಳನ್ನು ಎಲ್ಲ ಟ್ಯಾಬ್ಗೂ ಅಳವಡಿಸಿದ್ದಾರೆ. ರೀಡಿಂಗ್ ಮೂಡ್ ಅಂತ ಕರಿತೀವಿ, ಅದನ್ನ ನಾವು ಆನ್ ಮಾಡಿಕೊಂಡ್ರೆ, ಸೆಟ್ಟಿಂಗ್ ಮಾಡಿಕೊಂಡ್ರೆ ನಮ್ಮ ಕಣ್ಣಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಸರ್. ಓದುವುದನ್ನು ನಾವು ಸ್ವಯಂ ಆಗಿ ಕಲಿತು ಇದನ್ನು ನಾವು ಇವತ್ತಿನ ಆಧುನಿಕತೆಗೆ ಕಲಿತ್ರೆ, ನಾನು ಬೆಂಗಳೂರಿನ ಮಂಗಳೂರಿಗೆ ಹೋದಾಗ ಎಲ್ಲಾ ಕೃತಿಗಳನ್ನು ತೆಗೆದುಕೊಂಡು ಹೋಗೋಕ್ಕೆ ಇಲ್ಲ, ಎಲ್ಲ ನನ್ನ ಟ್ಯಾಬ್ನಲ್ಲಿಯೇ ಪುಸ್ತಕಗಳು ಇರ್ತವೆ, ಅಲ್ಲಿಯೇ ಇಂಟರ್ನೆಟ್ ಮೂಲಕ ನಾನು ಎಲ್ಲವನ್ನು ಓದಬಹುದು, ಸಾಧ್ಯತೆ ಇದೆ. ಸಾಧ್ಯತೆಗಳನ್ನ ಹೇಗೆ ಅಳವಡಿಸಿಕೊಳ್ಬೇಕು ಅಂತ ಯೋಚನೆ ಮಾಡಬೇಕೆ ಹೊರತು ಇದರಿಂದ ಸಮಸ್ಯೆ ಆಗುತ್ತೆ ಅಂದ್ರೆ, ಹೌದು ಸಮಸ್ಯೆ ಆಗುತ್ತೆ. ಹಾರ್ಡ್ ಕಾಪಿ ಅಂದ್ರೆ ಕೈಯಲ್ಲಿ ಕೃತಿ ಹಿಡಿದು ಓದೋದು ಒಳ್ಳೆಯದು, ಇಲ್ಲ ಅಂತ ಹೇಳ್ತಿಲ್ಲ, ಸಾಧ್ಯತೆ ಇದ್ರೆ. ಸಾಧ್ಯತೆ ಇಲ್ಲದೆ ಇಂಥ ಸ್ಥಿತಿಯಲ್ಲಿ ದೂರದ ಪ್ರಯಾಣಗಳಲ್ಲಿ, ಮತ್ತು ಈಗ ನಾನು ಒಂದು ಬರೆದ ಕೃತಿಯನ್ನು ಅಮೆರಿಕಾದವನು ಸುಲಭವಾಗಿ ಅದೇ ದಿನ ಓದ್ತಾನೆ ಅಂದ್ರೆ ಇದು ತಂತ್ರಾಂಶದ ಮೂಲಕ, ಈ ಯಂತ್ರಗಳ ಮೂಲಕ ಸಾಧ್ಯ ಆಗಿದ್ದು.
0: ಈಗ ನೋಡಿ, ನಾನು 25 ವರ್ಷದ ಹಿಂದೆ ನಾನು ಪಿ ಎಚ್ ಡಿ ಮಾಡುವಾಗ, ಈಗ 29 ವರ್ಷದ ಹಿಂದೆ 98-99 ನಾನು ಪಿ ಎಚ್ ಡಿ ಮಾಡುವಾಗ ನಾವು ಒಂದು ಪುಸ್ತಕಾಗಿ ಅಲಿತಾ ಇದ್ವಿ.
1: ಹೌದು,
0: ಇನ್ನೊಂದು ಲೈಬ್ರರಿಗೆ ಹೋಗಿ ಅಲ್ಲಿ ಹೋಗಿ ಅದನ್ನು ಬರ್ಕೊಂಡು ಇದೆಲ್ಲ ಮಾಡ್ತೇವೆ. ಇವತ್ತು ಹೇಗಿದೆ ಅಂದ್ರೆ, ನನಗೆ ಇಂಥದ್ದೊಂದು ಮಾಹಿತಿ ಬೇಕಂದ್ರೆ ತಕ್ಷಣ ಒಬ್ರಿಗೆ ಕೇಳಿದ್ರೆ ಅವ್ರು ಇಂಥದ್ರಲ್ಲಿದೆ ಹುಡುಕು ಸಿಗುತ್ತೆ ಅಂದ್ರೆ ಅಲ್ಲೇ ತಗೊಂಡು ಹಂಗೆ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಷ್ಟು ಅವಕಾಶಗಳು
1: ಸರ್, ಇದೆಲ್ಲವೂ ಕೂಡ ಆಸಕ್ತಿಯ ಮೇಲೆ ನಿಂತಿದೆ ಸರ್.
0: ಹೌದು, ನಾವು ಅದಕ್ಕೆ ಆಸಕ್ತಿ ಇದ್ರೆ ಆಕಾಶಕ್ಕೆ ಎಗರಬಹುದು ಅನ್ನೋದು.
1: ಹೌದು,
0: ಆಸಕ್ತಿ ಇದ್ರೆ ಏನ್ ಬೇಕಾದ್ರೂ ನಾವು ಸಾಧಿಸಬಹುದು. ಬಟ್ ಆದ್ರೆ ಕಣ್ಣಿಗೆ ತೊಂದರೆ ಆಗುತ್ತೆ, ಮತ್ತಷ್ಟು ಖುಷಿ ಕೊಡಲ್ಲ. ಈ ತರದ್ದೆಲ್ಲ ನಮ್ಮ ಕೆಲವರು ವಿದ್ವಾಂಸರು ಚಿಂತಕರು ಹೇಳ್ತಿರ್ತಾರೆ.
1: ಇದು ಭಯ ಅಷ್ಟೇ ಸರ್, ಇದು ವೈದ್ಯಕೀಯವಾಗಿ ಪರೀಕ್ಷೆ ಆಗಿದೆ ಸರ್. ಪ್ರತಿಯೊಂದು ಒಂದು ಮೊಬೈಲ್ ತಯಾರಿಕೆ ಮಾಡಿ ಆ ಮೊಬೈಲ್ ಅನ್ನು ಸಮಾಜಕ್ಕೆ ಕೊಡುವಾಗ ಎಲ್ಲ ಕ್ಷೇತ್ರವೂ ಕೂಡ ಪರಿಶೀಲನೆಯಾಗಿ ಒಂದು ಸರ್ಟಿಫೈಡ್ ಆಗಿ ಆಚೆ ಬಿಡಬೇಕು ಸರ್. ಆ ದೃಷ್ಟಿಯಲ್ಲಿ ಪ್ರತಿಯೊಂದು ಮೊಬೈಲು ಕೂಡ, ನಾನು ಅದನ್ನ ಜೆನ್ಯೂನ್ ಆಗಿ ಹೇಳಬಲ್ಲೆ, ವೈದ್ಯಕೀಯವಾಗಿಯೂ ಕೂಡ ತೊಂದರೆ ಇಲ್ಲದಂತೆ ಅವರು ಹೇಳ್ತಾರೆ. ಇದನ್ನು ಹೇಗೆ ಬಳಸಬೇಕು, ಹೇಗೆ ಬಳಸಬಾರದು, ಸೂಚನೆಗಳನ್ನು ನೋಡಿ ಸೂಚನೆಗಳನ್ನು ಕಲಿತು ನಾವು ಬಳಸ್ತಾ ಹೋಗ್ಬೇಕು. ಯಾವುದೇ ಆಗಲಿ, ಹೆಚ್ಚಾಗಿ ಬಳಸಿದ್ರೆ, ಅನಗತ್ಯವಾಗಿ ಬಳಸಿದ್ರೆ ತೊಂದರೆಯು ಮತ್ತು ಅಪಾಯವು ಎರಡು ಕೂಡ. ಇವತ್ತಿನ ಸಂಶೋಧಕರು ಹೇಳುವ ಬಹಳ ದೊಡ್ಡ ಸಮಸ್ಯೆ ಸರ್, ನಮಗೆ ಇವತ್ತು ಡಿಸ್ಟರ್ಬ್ ಸಿಕ್ಕಾಬಿಟ್ಟೆ ಇದೆ. ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಈ ತರ ಎಲ್ಲ ಡಿಸ್ಟರ್ಬ್ ಇದೆ.
0: ಮನಸ್ಸು ಏಕಾಂತ ಆಗ್ತಾ ಇಲ್ಲ ಅಂತಲೂ ಕೂಡ
1: ಹೇಳ್ತಾ ಹೋಗ್ತಾರೆ. ಡಿಸ್ಟರ್ಬ್ ಆಗಿದ್ದು ಯಾರೇ ಸರ್, ನಾವೇ
0: ತಾನಾಗಿ ನಾವು ಮಾಡ್ಕೊಂಡದ್ದು,
1: ನಾವೇ ಡಿಸ್ಟರ್ಬ್ ಆಗ್ತಾ ಇರೋದು. ಯಾವುದು ಡಿಸ್ಟರ್ಬ್ ಇಲ್ಲ. ಒಂದು ದಿನಪತ್ರಿಕೆಯಲ್ಲಿ ಎಲ್ಲ ಸುದ್ದಿಗಳು ಬರ್ತವೆ ಸರ್, ನಾವೆಲ್ಲ ಓದ್ತೀವ, ನಮ್ಮ ಆಸಕ್ತಿಯ ವಿಷಯವನ್ನು ಓದ್ತೇವೆ. ಹಾಗೆ ಒಬ್ಬ ಸಂಶೋಧಕ ಅಥವಾ ಒಬ್ಬ ಜನಸಾಮಾನ್ಯನಿಗೆ ಏನೋ ಕೊಡಬೇಕು ಅಂತ ಹೊರಟಂತ ವ್ಯಕ್ತಿ, ಆ ಜನಸಾಮಾನ್ಯನಿಗೆ ಕೊಡಬೇಕಾದಂತಹ, ಬರೆಯಬೇಕಾದಂತಹ ಅಥವಾ ಅಧ್ಯಯನ ಮಾಡಬೇಕಾದಂತಹ, ತಿಳಿಸಬೇಕಾದಂತಹ ಕೆಲಸದ ಕಡೆ, ಕಾರ್ಯದ ಕಡೆ ಗಮನ ಹರಿಸಿದ್ರೆ
0: ಅವನು ಅತ್ಯುತ್ತಮ ಅಧ್ಯಯನದ ಉದ್ದೇಶಗಳು ಗುರಿಗಳನ್ನು ಸ್ಪಷ್ಟೀಕರಿಸಿಕೊಳ್ಬೇಕು.
1: ಹೌದು,
0: ಅದರ ಅಡಿಗೆ ಅದರ ಮೂಲಕನೇ ಸಾಕ್ತಾ ಇರಬೇಕು. ಆ ಗುರಿ ಉದ್ದೇಶಗಳು ಈಡೇರಿಕೆಯಲ್ಲೇ ಅವನು ನಿರತನಾದಾಗ ನಮ್ಮ ಸಂಶೋಧನಾ ಅಧ್ಯಯನ ಈಡೇರುತ್ತೆ. ಅವಾಗ ಇವತ್ತು ನನಗೆ ಬಹಳ ಮುಖ್ಯವಾಗಿ ಸಂಶೋಧನಾ ಅಧ್ಯಯನಕ್ಕೆ ಇನ್ನು ಈ ತಂತ್ರಜ್ಞಾನದ ಮೂಲಕ ಯಾವ್ಯಾವ ಆಪ್ಸ್ಗಳು ಸಹಾಯಕ್ಕೆ ಬರ್ತವೆ ಅಂತ
1: ಸರ್. ಈಗ ನಾನು ತುಂಬಾ ಉಚಿತವಾದದ್ದನ್ನು ತಿಳಿಸ್ತೇನೆ, ಯಾಕೆಂದ್ರೆ ಇವತ್ತು ಎಲ್ಲದನ್ನು ಕೂಡ ಈ ಡಿಜಿಟಲೀಕರಣ ಅಂತಕ್ಕಂಥದ್ದು ಆರಂಭದಲ್ಲಿ ಉಚಿತವಾಗಿ ಕೊಟ್ಟು ನಂತರ ಹಣವನ್ನು ಕೇಳುವಂತಹ ವ್ಯವಸ್ಥೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಮೊದಲ ಹಂತದಲ್ಲಿ ಉಚಿತವಾದದ್ದನ್ನೇ ಬಳಸಲಿ. ಅದರಲ್ಲಿಯೂ ಕನ್ನಡ ಸಾಹಿತ್ಯಕ್ಕೆ ಯೋಚನೆ ಮಾಡಿ ಹೇಳೋದಾದ್ರೆ ಸಾಕಷ್ಟು ಆ್ಯಪ್ಗಳು ಇನ್ನು ಪ್ರಗತಿಯಲ್ಲಿವೆ, ಎಲ್ಲವೂ ಅಭಿವೃದ್ಧಿ ಹೊಂದಿವೆ ಎಂದು ಹೇಳ್ತಿಲ್ಲ. ಕನ್ನಡ ಗಣಕ ಪರಿಷತ್ ಎಂಬ ಒಂದು ಜಾಲತಾಣ ಇಷ್ಟು ವ್ಯವಸ್ಥೆಯನ್ನು ಮಾಡಿದೆ ಅಂದ್ರೆ ಸರ್, ಎಲ್ಲವೂ ಇನ್ನು ಪ್ರೋಗ್ರೆಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಪಾಪ
0: ಅವರು ಹಳೆಗನ್ನಡ ಸಾಹಿತ್ಯವನ್ನೆಲ್ಲ
1: ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ. ಪ್ಲಾಗರಿಸಂ ಮಾಡ್ತಾ ಇದ್ದಾರೆ, ಅದರೊಳಗೆ ಕನ್ನಡಕ್ಕೆ ಪ್ರತ್ಯೇಕವಾದ ಪ್ಲಾಗರಿಸಂ ಮಾಡ್ತಾ ಇದ್ದಾರೆ, ಅದು ಇಂಗ್ಲಿಷ್ ಅಲ್ಲ ಕನ್ನಡದ್ದು ಅಂತ. ಆಮೇಲೆ ಧ್ವನಿ ಪರಿವರ್ತನೆ ಅಂತ ಅಂದ್ರೆ ಪುಸ್ತಕವನ್ನ ಧ್ವನಿಗೆ ಕನ್ವರ್ಟ್ ಮಾಡುವಂತದ್ದು, ನೀವು ಧ್ವನಿಯಲ್ಲಿ ಹೇಳಿದ್ರೆ ಅದು ಟೈಪಿಂಗ್ ಆಗುವಂತ, ಇದನ್ನ ಸಿದ್ಧ ಮಾಡ್ತಾ ಇದ್ದಾರೆ. ಮತ್ತು ಒಂದು ಕಾವ್ಯವನ್ನ ಅತ್ಯಂತ ಸರಳವಾಗಿ ಬಿಡಿಸಿ ಸಂಕ್ಷಿಪ್ತವಾಗಿ ಕೊಡುವ ಅಂತ ಸಾರಾಂಶ ಮಾದರಿಯ ಸ್ವರೂಪವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಕನ್ನಡ ಗಣಕ ಪರಿಷತ್ ಮಾಡ್ತಾ ಇದೆ. ವಿಕಿಪೀಡಿಯಾದಂತಹ ಒಂದು ಸತ್ಯಾಂಶವನ್ನು ತಿಳಿಸುವಂತಹ ಜಾಲತಾಣ ಇಡೀ ನಮ್ಮ ಜಗತ್ತಿನ ಸರ್ವ ವಿಷಯಗಳನ್ನು ತನ್ನ ಸಂಕಲನ ಮಾಡಿ ಇಟ್ಕೊಂಡಿದೆ. ಶೋಧಗಂಗಾ ಎಂಬುದು ಸಂಶೋಧನೆಗೆ ಪ್ರತ್ಯೇಕವಾಗಿ ಇರ್ತಕ್ಕಂಥದ್ದು, ಅದು ಜನಸಾಮಾನ್ಯರದೊಳಗೆ ಪ್ರವೇಶ ಮಾಡೋದಿಲ್ಲ. ಆದರೆ ಜನಸಾಮಾನ್ಯರು ಪ್ರವೇಶ ಮಾಡಬೇಕು ಅಥವಾ ನಮ್ಮ ಸಂಶೋಧಕರು ಪ್ರವೇಶ ಮಾಡಿ ಅದರ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ಸರಳವಾಗಿ ಕೊಡಬೇಕು. ಇದು ಬಹಳ
0: ವಿಕಿಪೀಡಿಯಾದಲ್ಲೂ ತಾವು ಬರಹ ನಾನು 2011 ಎಂಟ್ರಿ ಅದನ್ನು ವಿಕಿಪೀಡಿಯಾದಲ್ಲಿ, ನಾನು ಕೂಡ ವಿಕಿಪೀಡಿಯಾದಲ್ಲಿ ಬರಹಗಾರನಾಗಿ ಬರೆದಿದ್ದೀನಿ, ತಾವು ಬರ್ತೀನಿ. ಅದೊಂದು ಕೆಲವು ಸುಳ್ಳು ಸುದ್ದಿಗಳನ್ನ ನಂಬ್ಕೊಂಬಿಡಿ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಈ ವಿಕಿಪೀಡಿಯಾ ಬರಹದ ಬಗ್ಗೆ ಏನ್ ಹೇಳ್ತೀರಿ
1: ಸರ್? ವಿಕಿಪೀಡಿಯಾದಲ್ಲಿ ಪರಿಶೀಲನೆ ಅಂತ ಒಂದಿದೆ ಸರ್. ಯಾವುದೇ ಕಾರಣಕ್ಕೂ ಒಂದು ಸುಳ್ಳು ಸುದ್ದಿಯನ್ನ ಹಾಕಿದರೆ ಇಮಿಡಿಯೇಟ್ಲಿ ಅವರು ಅದನ್ನ ರಿಮೂವ್ ಮಾಡ್ತಾರೆ ಅಥವಾ ಹೋಲ್ಡ್ ಮಾಡ್ತಾರೆ. ಅದಕ್ಕೊಂದು ಟೀಮ್ ಕೆಲಸ ಮಾಡ್ತಾ ಇದೆ. ನಾನು ಅದನ್ನ ಸದಸ್ಯನಾಗಿ ಹೇಳ್ತೇನೆ, ವಿಕಿಪೀಡಿಯಾ ಯಾವುದೇ ಕಾರಣಕ್ಕೂ ಒಂದು ಸಾಲನ್ನು ಕೂಡ ಸುಳ್ಳನ್ನು ಪ್ರಕಟಿಸುವಂತಿಲ್ಲ. ವಿಕಿಪೀಡಿಯಾ ಎಷ್ಟು ಆಪ್ಷನ್ಸ್ ಕೊಟ್ಟಿದೆ, ಜನಸ್ನೇಹಿಯಾಗಿದೆ ಅಂದ್ರೆ ಯಾರು ಬೇಕಾದ್ರೂ ಎಡಿಟ್ ಮಾಡಬಹುದು, ಆದ್ರೆ ತಪ್ಪನ್ನು ಎಡಿಟ್ ಮಾಡಿದ್ರೆ ಅಪ್ರೂವಲ್ ಕೊಡೋದಿಲ್ಲ, ಅವರು ಅದನ್ನ ರಿಜೆಕ್ಟ್ ಮಾಡ್ತಾರೆ. ಅದರಿಂದ ವಿಕಿಪೀಡಿಯಾ ಸಂಪೂರ್ಣವಾಗಿ ಸತ್ಯ ಮಾಹಿತಿಯನ್ನು ಪ್ರಕಟಿಸುವ ಒಂದು ವೇದಿಕೆ. ಇನ್ನು ಬ್ಲಾಗ್ ಮತ್ತೊಂದು ವೈಯಕ್ತಿಕವಾದ ಬರಹಗಳು, ಅವೆಲ್ಲ
0: ನಂಬಕಾಗಲ್ಲ,
1: ವೈಯಕ್ತಿಕವಾದದ್ದು. ಆದ್ದರಿಂದ ನಾವು ಸಂಶೋಧನೆಗೆ ಸತ್ಯ ಎಂದು ನಂಬಲು
0: ಆಗಲ್ಲ. ವಿಕಿಪೀಡಿಯಾ ನಂಬಬಹುದು.
1: ಹೌದು,
0: ವಿಕಿಪೀಡಿಯಾದಲ್ಲಿ ಸತ್ಯವಾದ ಅಂಶಗಳು ಇರ್ತವೆ,
1: ಅಲ್ಲಿ ಅಷ್ಟನ್ನೇ ಪ್ರಕಟಿಸಬೇಕು, ಬೇರೆ ಅಂಶವನ್ನು ಪ್ರಕಟಿಸುವಂತಿಲ್ಲ.
0: ಹೌದೌದು.
1: ನಂತರ ಸರ್ ಇನ್ನೊಂದು ಇಂಟರ್ನೆಟ್ ಆರ್ಚಿವ್ ಅಂತ ಒಂದಿದೆ ಸರ್, ಇದು ಮಾಹಿತಿಯ ಬಹುದೊಡ್ಡ ಕೋಶ ಸರ್. 40,000 ಹೆಚ್ಚು ಕನ್ನಡ ಪುಸ್ತಕಗಳು ಅದರಲ್ಲಿ ಒಂದು PDF ಮಾದರಿಯಲ್ಲಿ, OCR ಮಾದರಿಯಲ್ಲಿ, ಬರೀ 12 ಮಾದರಿಯಲ್ಲಿ ಅದು ಒಂದು ಪುಸ್ತಕವನ್ನ ಸಂಗ್ರಹಿಸುತ್ತೆ ಸರ್. ನಾವೊಂದು ಪುಸ್ತಕವನ್ನ PDF ಮಾದರಿಯ ಒಳಗಾಕಿದ್ರೆ ಅದು ಎಲ್ಲ ಕನ್ವರ್ಟ್ ಮಾಡುತ್ತೆ, ಮಾಡಿಬಿಟ್ಟು 12 ಮಾದರಿಯಲ್ಲಿ ಅದು ಫೈಲ್ ಆಗಿ ಕನ್ವರ್ಟ್ ಮಾಡುತ್ತೆ. ನಮಗೆ ಯಾವ ಮಾದರಿ ಬೇಕೋ ಅದನ್ನ ಡೌನ್ಲೋಡ್
0: ಮಾಡ್ಕೊಳ್ಬಹುದು.
1: ಅದು ತುಂಬಾ ಸರಳವಾಗಿದೆ ಸರ್. ಗೂಗಲ್ಗೆ ಹೋಗಿ ಇಂಟರ್ನೆಟ್ ಆರ್ಚಿವ್ ಅಂತ ಟೈಪ್ ಮಾಡಿದ್ರೆ ಸಾಕು. ಇಂಟರ್ನೆಟ್ ಆರ್ಕೈವ್ ಅಂತ ಕೂಡ ಕರಿತೀವಿ. ಅದನ್ನ ಟೈಪ್ ಮಾಡಿಬಿಟ್ರೆ ಅದರ ಜಾಲತಾಣ ಓಪನ್ ಆಗುತ್ತೆ. ಆ ಇಂಟರ್ನೆಟ್ ಆರ್ಕೈವ್ ಒಳಗೆ ಪ್ರವೇಶ ಮಾಡಿದ್ರೆ ನಾವು ಅದಕ್ಕೆ ಯಾವುದೇ ನೋಂದಣಿ ಆಗ್ಬೇಕು, ಲಾಗಿನ್ ಆಗ್ಬೇಕು, ಯಾವುದೇ ರೀತಿ ಇಲ್ಲ. ಅದು ಅದೊಂದು ಓಪನ್ ಸೋರ್ಸ್ ಅಂತ ಕರಿತೀವಿ. ಇಲ್ಲಿ ಬೇಕಾದ್ರೆ ಸುಳ್ಳು, ಕೆಟ್ಟದ್ದು, ಆ ಬೇಡದ್ದು ಎಲ್ಲದೂ ಸೇರೋ ಸಾಧ್ಯತೆಗಳು ಇರುತ್ತೆ. ಆದ್ರೆ ಯಾರು ಕೂಡ ಅಂತ ಸಾಹಸ ಮಾಡಿ ಅದರೊಳಗೆ ಪ್ರೊಸೆಸ್ ಜಾಸ್ತಿ ಇದೆ, ಯಾರು ಅಂತ ಸಾಹಸಗಳು ಮಾಡೋದಿಲ್ಲ. ಯಾಕೆಂದ್ರೆ ಅದು ಯಾವ ಲಾಭವೂ ಇಲ್ಲ, ಲಾಭವಿಲ್ಲದ ಕೆಲಸ ಅದು. ನಾವೇನೇ ಮಾಡಿದ್ರು ಕೂಡ ಅದೊಂಥರ ನಾವೇ ಉದ್ದೇಶವಾಗಿ ಉಚಿತವಾಗಿ ಮಾಡೋ ಕೆಲಸ. ಅದರಿಂದ ಅಲ್ಲಿ ಯಾರು ಕೂಡ ಅಂತ ತಪ್ಪುಗಳನ್ನೆಲ್ಲ ಹಾಕೋದಿಲ್ಲ. ಸದ್ಯಕ್ಕೆ ಕನ್ನಡ ಅಥವಾ ಇತರೆ ಜಗತ್ತಿನ ಎಲ್ಲ ಭಾಷೆಯ ಪುಸ್ತಕಗಳು ಮಿಲಿಯನ್ ಲೆಕ್ಕದಲ್ಲಿ ಅಲ್ಲಿ ಲಭ್ಯ ಇದಾವೆ ಸರ್. ಕೇವಲ ಪುಸ್ತಕಗಳಲ್ಲ, ಎಲ್ಲಾ ರೀತಿಯ ಧ್ವನಿಮುದ್ರಿಕೆಗಳು, ವಿಡಿಯೋಗ್ರಫಿಗಳು, ಮೂವಿಗಳು,
0: ಫೋಟೋಸ್,
1: ಚಲನಚಿತ್ರಗಳನ್ನು ಕೂಡ ಅದರೊಳಗೆ ಸಂಗ್ರಹಿಸಿಟ್ಟಿದ್ದಾರೆ. ಅಂದ್ರೆ ಅದೊಂದು ಸಂಗ್ರಹ ಕೋಶ. ಇದನ್ನ ದೇಶದ ಅಮೆರಿಕ ದೇಶ ಇರಬಹುದು ಅಂತ ದೇಶಗಳ ಯಾವುದೋ ಒಂದು ಕಡೆ ದತ್ತಾಂಶಗಳು ಸಂಗ್ರಹಗೊಳ್ತವೆ. ಆದ್ರೆ ನಮಗೆ ಯಾವುದೇ ಹೊರೆ ಇಲ್ಲದೆ ಕೂಡ ಅದರೊಳಗೆ ಸಂಗ್ರಹಿಸಬಹುದು. ಆದ್ರೆ ಇದೆಲ್ಲದಕ್ಕೂ ಬಹಳ ಮುಖ್ಯವಾಗಿ ಇಷ್ಟೆಲ್ಲ ನಾವು ಮಾತಾಡ್ತಾ ಇದೀವಿ, ತಂತ್ರಾಂಶವನ್ನು, ತಂತ್ರಜ್ಞಾನವನ್ನು ಕುರಿತು ಮಾತಾಡ್ತಿದ್ದೀವಿ. ಇದಕ್ಕೆಲ್ಲ ವಿದ್ಯುತ್ ಬೇಕು. ನಾನು ಮತ್ತೆ ಮತ್ತೆ ಹೇಳ್ತೇನೆ, ಆಗ್ಲೂ ಕೂಡ ಯೋಚನೆ ಮಾಡುವಾಗ ಹೇಳಿದೆ, ಪರ್ಯಾಯವಾದಂತಹ ಒಂದು ಶಕ್ತಿ ಮಾದರಿಯನ್ನು ಕಂಡುಕೊಂಡಾಗ ಇವೆಲ್ಲವನ್ನು ಉಳಿಸ್ಕೊಳ್ಬಹುದು, ಬೆಳೆಸಬಹುದು. ನಮ್ಮ ಹಳ್ಳಿಯ, ನಮ್ಮ ಪರಿಸರದ ಪ್ರತಿಯೊಂದು ಅಂಶಗಳನ್ನು ನಾವು ಪರಿಚಯ ಮಾಡಿ ಮುಂದಿನ ಜಗತ್ತಿಗೆ, ಮುಂದಿನ ತಲೆಮಾರಿಗೆ ಕೊಂಡೊಯ್ಯಬಹುದು. ಈಗ ನಿಮ್ಮಲ್ಲಿ ಒಬ್ರು ಗಾಯಕರಿದ್ದಾರೆ ಸರ್, ನೀವು ನಂಬುವ ಗಾಯಕರು
0: ಯುಗಧರ್ಮ ರಾಮಣ್ಣ
1: ಅವರು. ಎಂತ ಅದ್ಭುತವಾದ ಗಾಯನ ಮಾಡ್ತಾರೆ ಸರ್. ಅವರನ್ನ ಅಲೆ ಆಲ್ರೆಡಿ ತುಂಬಾ ವಯಸ್ಸಿನಲ್ಲಿ ಇರ್ತಕ್ಕಂಥವ್ರು, ಅವರ ಅಷ್ಟು ಬೃಹತ್ ಸಾಹಿತ್ಯವನ್ನು ಕೊಂಡೊಯ್ಯೋದು ಹೇಗೆಂದ್ರೆ ಈ ತಂತ್ರಾಂಶದ ಮೂಲಕ ಸಂಗ್ರಹ ಮಾಡಿದ್ರೆ, ರೆಕಾರ್ಡ್ ಮಾಡಿದ್ರೆ, ಅವರ ಎಲ್ಲ ಜ್ಞಾನವನ್ನು ಮುಂದಿನ ತಲೆಮಾರಿಗೆ ತಲುಪಿಸಬಹುದು ಸರ್. ನಮ್ಮ ಜನಪದ ತಲೆಮಾರು, ಜನಪದ ಸಾಹಿತ್ಯ 2031 ಬಂದ್ರೆ 100 ವರ್ಷ ಶತಮಾನ ಕಳೆಯುತ್ತೆ ನಮ್ಮ ಗರತಿ ಹಾಡು ಸಂಗ್ರಹ ಆಗಿ. ಇಂತಹ ತಲೆಮಾರುಗಳಗಟ್ಲೆ ಇದ್ದಂತಹ ಸಾಹಿತ್ಯ ಹಾಳಾಯ್ತ ಸರ್. ಇದರಿಂದ ತಂತ್ರಾಂಶ ಇದ್ರೆ ಎಲ್ಲದನ್ನು ಉಳಿಸಬಹುದು ಸರ್.
0: ಇವತ್ತು ತಂತ್ರಜ್ಞಾನ ತಲೆತಲೆಮಾರುಗಳಿಗೆ ರವಾನಿಸುವಂತ ಮತ್ತು ಉಳಿಸುವಂತ ಕೆಲಸವನ್ನು ಮಾಡುವಂತ ಒಂದು ದೊಡ್ಡ ದೈತ್ಯ ಶಕ್ತಿ ಅದು. ನಿಜವಾಗ್ಲೂ ಹೇಳಿದ್ರೆ ಯಾಕಂದ್ರೆ ಎಷ್ಟೆಷ್ಟೆಲ್ಲ ಎಷ್ಟೋ ಎಲೆಮರೆ ಕಾಯಿಯಾಗಿದ್ದಂತ ಜನರನ್ನ ಎಲ್ಲರನ್ನೂ ಕೂಡ ದಾಖಲೆ ಮಾಡದೇ ಇರಬಹುದು, ಆದ್ರೆ ಇವ ದಾಖಲಿಸುವಂತ ಅವಕಾಶ ಇದೆ. ಇವತ್ತು ಜನಸಾಮಾನ್ಯರು ಕೂಡ, ಹಳ್ಳಿಗರು ಕೂಡ, ಮುಗ್ಧರು ಕೂಡ ಈ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ತಾವು ದಾಖಲಾಗಿ ಉಳಿತಾರೆ ಅಲ್ವಾ. ಹಾಗಾಗಿ ತಂತ್ರಜ್ಞಾನವನ್ನ ಸಂಶೋಧಕರು ಅಳವಡಿಸಿಕೊಳ್ಳುವುದರ ಮೂಲಕ, ತಂತ್ರಜ್ಞಾನವನ್ನು ಹೆಚ್ಚು ಬಳಕೆ ಮಾಡಿಕೊಳ್ಳುವುದರ ಮೂಲಕ ತನ್ನ ಸಂಶೋಧನೆಯನ್ನ ತುಂಬಾ ಗಟ್ಟಿಯಾದ ಸಂಶೋಧನೆಯನ್ನು ನೀಡಬಹುದು ಮತ್ತು ಅದನ್ನ ಎಲ್ಲರಿಗೂ ಕೂಡ ಜನಪರಗೊಳಿಸುವಂತ ಕೆಲಸವನ್ನ ಮಾಡಬಹುದು ಅನ್ಸುತ್ತಲ್ವಾ.
1: ಹೌದು ಸರ್, ಹೌದು. ಸ್ಥಳೀಯ ಸಂಸ್ಕೃತಿಗಳನ್ನ ದಯವಿಟ್ಟು ನಿಮ್ಮ ನಿಮ್ಮ ಸಂಸ್ಕೃತಿಗಳನ್ನ ಈ ತಂತ್ರಜ್ಞಾನದ ಎಲ್ಲ ಅಳವಡಿಕೆಗಳ ಮೂಲಕ ಸಂಗ್ರಹಿಸಿ ಉಳಿಸಿ ಅಂತ ನಾನು ಕೇಳಿದೆ.
0: ಇವತ್ತು ಜಾಗತೀಕರಣ ಸಂದರ್ಭದಲ್ಲಿ ನಮ್ಮ ಹಳ್ಳಿ ಹಳ್ಳಿಯ ಸಂಸ್ಕೃತಿಯ ವಿಶೇಷತೆಯನ್ನ ಉಳಿಸ್ಲಿಕ್ಕೆ ಸಾಧ್ಯ ಐತೆ. ನಮ್ಮ ಕಲೆಗಳನ್ನ, ನಮ್ಮ ಕಲೆಯ ವೈಭವಗಳನ್ನ, ನಮ್ಮ ಸಂಸ್ಕೃತಿಯ ವೈಭವವನ್ನ, ನಮ್ಮ ಜನರ ನಿತ್ಯದ ನಡವಳಿಕೆಯ ಮಾದರಿಗಳನ್ನ, ಅವುಗಳನ್ನ ಉಳಿಸ್ಕೊಂಡು ಮತ್ತೆ ಮುಂದಿನ ತಲೆಮಾರುಗಳಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಇವತ್ತು ಶಾಂತಿ ನೆಮ್ಮದಿಯನ್ನ ನಾವು ಹೋಗಿ ಮಾರ್ಕೆಟ್ ಅಲ್ಲಿ ಕೊಂಡ್ಕೊಂಬರಕ್ ಆಗಲ್ಲ. ಇವತ್ತು ಎಷ್ಟೇ ತಂತ್ರಜ್ಞಾನದಲ್ಲಿ ನಾವು ಮುಂದುವರೆದ್ರು ಕೂಡ ನಾವು ನಿದ್ದೆ ಕೊಂಡ್ಕೊಂಬರಕ್ ಆಗಲ್ಲ,
1: ಆಗೋದಿಲ್ಲ.
0: ಶಾಂತಿ ನೆಮ್ಮದಿಯನ್ನು ಒಂದು 50 ಕೆಜಿ ನೆಮ್ಮದಿ ಕೊಡಿ, ಒಂದು 50 ಕೆಜಿ ಶಾಂತಿ ಕೊಡಿ ಅಂತ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡಕ್ ಆಗಲ್ಲ. ಆ ಶಾಂತಿ ನೆಮ್ಮದಿಯನ್ನ ನಾವೇ ಕಂಡ್ಕೊಳ್ಬೇಕಾಗಿದೆ. ಅದು ನಮ್ಮ ಅಂತರಂಗದ ವಿಕಾಸದಿಂದ, ಈ ನಮ್ಮ ಅಂತರಂಗದ ವಿಕಾಸಕ್ಕೆ ಮತ್ತು ವ್ಯಕ್ತಿತ್ವ ವಿಕಾಸಕ್ಕೆ ತಂತ್ರಜ್ಞಾನವನ್ನು ಪೂರಕವಾಗಿ ಬಳಕೆ ಮಾಡ್ಕೊಳ್ಬೇಕು ಮತ್ತೆ ಅದು ಪೋಷಕವಾಗುತ್ತೆ ಅಂತ. ಹಾಗಾಗಿ ನಮ್ಮ ಸಂಶೋಧನೆಯ ಬರಹಕ್ಕೆ ತಂತ್ರಜ್ಞಾನ ಅನ್ನುವಂಥದ್ದು ಬಹುದೊಡ್ಡ ಶಕ್ತಿಯಾಗಿ ನಿಂತಿದೆ. ಅದನ್ನು ನಮ್ಮ ಸಂಶೋಧನೆ ಆದಿಯಲ್ಲಿ ಸಾಕ್ತಿರುವಂತಹ ನಮ್ಮ ಸಂಶೋಧನಾರ್ಥಿಗಳು ಅದನ್ನು ಹೆಚ್ಚೆಚ್ಚು ಬಳಕೆ ಮಾಡಿಕೊಳ್ಳುವುದರ ಮೂಲಕ ತನ್ನ ಸಂಶೋಧನೆಯನ್ನ ಗಟ್ಟಿಯಾದಂತಹ ಸಂಶೋಧನೆ ನೀಡುವುದರ ಮೂಲಕ ಸಮಾಜವನ್ನ ಮತ್ತು ವ್ಯಕ್ತಿಯನ್ನ ಸಂವರ್ಧನೆಗೊಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಿ?
1: ಸಂಶೋಧಕರು ಅಂದ್ರೆ ಕೇವಲ ವಿಶ್ವವಿದ್ಯಾಲಯದಲ್ಲಿ ಇದ್ದಾರೆ ಅವ್ರು ಮಾತ್ರ ಸಂಶೋಧಕರು ಅಂತ ಜನಸಾಮಾನ್ಯರು ತಿಳಿಬಾರ್ದು. ಕ್ರಿಯಾಶೀಲ ಮನಸ್ಸುಳ್ಳ ಪ್ರತಿಯೊಬ್ಬರೂ ಸಂಶೋಧಕರೇ. ಈ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಕೂಡ ನೀವು ಸ್ಥಳೀಯವಾಗಿ ಇರುವಂತಹ ಸಂಪನ್ಮೂಲವನ್ನ, ಸಂಸ್ಕೃತಿಯನ್ನ, ನಿಮ್ಮ ಆಚರಣೆಗಳನ್ನ ನೀವು ಯಾವುದೋ ಒಂದು ಮಾದರಿಯಲ್ಲಿ ಉಳಿಸಿ ಅದನ್ನ ಇವತ್ತಿನ ತಂತ್ರಜ್ಞಾನ ಅಕ್ಷರ ರೂಪಕ್ಕೆ, ಧ್ವನಿ ರೂಪಕ್ಕೆ, ಚಿತ್ರರೂಪಕ್ಕೆ, ದೃಶ್ಯ ರೂಪಕ್ಕೆ ಬದಲಿಸುತ್ತೆ, ಬದಲಿಸಿ ಮುಂದಿನ ತಲೆಮಾರಿಗೆ ಕೊಡುತ್ತೆ. ಅದರಿಂದ ನೀವು ಕೂಡ ಸಂಶೋಧಕರೇ, ಪ್ರತಿಯೊಬ್ಬರೂ ಸಂಶೋಧಕರೇ. ಆದರೆ ಅಂತಹ ಕ್ರಿಯಾಶೀಲ ಮನಸ್ಸಿರಬೇಕು, ಅದರಲ್ಲಿ ಒಂದಿಷ್ಟು ಪ್ರಾಮಾಣಿಕತೆ ಸತ್ಯತೆ ಇರಬೇಕು.
0: ಇದು ಬಹಳ ಮುಖ್ಯ. ಪ್ರಾಮಾಣಿಕತೆ ಸತ್ಯತೆ ಇದೆಯಲ್ಲ, ಇದು ಬಹಳ ಮುಖ್ಯ. ಇದನ್ನ ಅವರು ಹೃದಯಸ್ಥವಾಗಿಸಿಕೊಂಡು ಸಂಶೋಧಕರು ಸಾಗಿದ್ದೆ ಆದ್ರೆ ತಮ್ಮ ಸಂಶೋಧನೆ ಸಾರ್ಥಕವಾದ ನೆಲೆಗೆ ಸಾಗುತ್ತೆ ಅನ್ನುವಂಥದ್ದು. ಇದುವರೆಗೂ ಬಹಳ ಒಳ್ಳೆ ಸಂಶೋಧನಾ ಬರಹ ಮತ್ತು ತಂತ್ರಜ್ಞಾನದ ಅಳವಡಿಕೆ ಎಂಬ ವಿಷಯ ಕುರಿತು ಸಾಕಷ್ಟು ಚರ್ಚೆಗಳ ವಿಚಾರಗಳನ್ನ ಸಂವಾದ ಮಾಡಿದ್ದೇವೆ. ಅದಕ್ಕೆ ಇದರಲ್ಲಿ ಭಾಗವಹಿಸಿದಂತಹ ಗೆಳೆಯ ಡಾಕ್ಟರ್ ರವಿಶಂಕರ್ ಅವರಿಗೆ ಹೃದಯಪೂರ್ವಕವಾದಂತ ಧನ್ಯವಾದಗಳು.
1: ಧನ್ಯವಾದಗಳು ಸರ್.
2: ಇದುವರೆಗೂ ಸಂಶೋಧನೆ ಬರಹ ಮತ್ತು ತಂತ್ರಜ್ಞಾನದ ಅಳವಡಿಕೆ ಈ ಕುರಿತು ಡಾಕ್ಟರ್ ರವಿಶಂಕರ್ ಅವರೊಂದಿಗಿನ ಸಂವಾದ ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡವರು ಡಾಕ್ಟರ್ ನೆಲ್ಲಿಕಟ್ಟೆ ಎಸ್ ಸಿದ್ದೇಶ್. ಸಮಯ ಸರಿಯಾಗಿ 8:58. ನೀವು ಕೇಳ್ತಾ ಇದ್ರೆ FM 103.5 ಹಾಗೂ 101.4 MHz ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
5: ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆತ್ಮೀಯರೇ ಕೇಳಿ ಗಮನಿಸಿ, ನಮ್ಮನೆಯಲ್ಲಿದ್ದ ಸರಿಯಾಗಿ 9:05ಗೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆಯನ್ನ ಕೇಳುವಿರಿ. 9:35ಕ್ಕೆ ಭಾವಗೀತೆಗಳ ಕಾರ್ಯಕ್ರಮವನ್ನ ಆಲಿಸುವಿರಿ. 10:00ಗೆ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿಂದು ಕ್ರೀಡಾರಸ ಪ್ರಶ್ನೆಗಳನ್ನು ಕೇಳಲಾಗುವುದು. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಬಹುದು. ನಾವು ಕೇಳುವ ಪ್ರಶ್ನೆಗೆ ಉತ್ತರವನ್ನು ವಾಟ್ಸಪ್ ಸಂದೇಶದ ಮೂಲಕ ಕಳುಹಿಸಿ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481527260. ಈ ಸಂಖ್ಯೆಗೆ ನೀವು ವಾಟ್ಸಪ್ಪನ್ನು ಮಾಡುವ ಮೂಲಕ ಉತ್ತರಗಳನ್ನು ಕಳಿಸ್ತಾ ಕಾರ್ಯಕ್ರಮದ ಕಡೆಯವರೆಗೂ ನೀವು ನಮ್ಮ ಜೊತೆಯಾಗಿ ಕಾರ್ಯಕ್ರಮವನ್ನು ಆಲಿಸ್ತಾ ಉತ್ತರಗಳನ್ನು ಕೂಡ ನೀಡ್ತಾ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಬಹುದು. 11:00ಗೆ ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಈ ಕಾರ್ಯಕ್ರಮದಲ್ಲಿ ನೀವು ಕಳಿಸಿರುವಂತಹ ಮೆಚ್ಚಿ ಬರೆದಂತಹ ಚಿತ್ರದ ಗೀತೆಗಳನ್ನು ನಾವು ಇಂದು ಪ್ರಸಾರ ಮಾಡ್ತೇವೆ. ಆತ್ಮೀಯರೇ, ನೀವು ಕೂಡ ಮುಂಬರುವ ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಆಲಿಸಬಹುದು. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವು ಮೆಚ್ಚಿರುವ

0: ಇದರಲ್ಲಿ
1: ನನ್ನ ಹಾಡು ನನ್ನ ಆಯ್ಕೆ ಅಂತನ್ಬಿಟ್ಟು ಬರೀಬೇಕು. ಆ ಪತ್ರವನ್ನು ನಾವು ಮುಂದಿನ ಕಾರ್ಯಕ್ರಮಗಳಲ್ಲಿ ಓದ್ತಾ ನೀವು ಮೆಚ್ಚಿ ಬರೆದಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ, ಇನ್ನು 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ನಾಗಗೊಂಡನಹಳ್ಳಿಯ ಶ್ರೀಮತಿ ಮಲ್ಲಮ್ಮ ಮತ್ತು ತಂಡದವರಿಂದ ತೊಟ್ಟಿಲ ಪದಗಳನ್ನು ಕೇಳುವಿರಿ. ಆತ್ಮೀಯರಿ, 11:20 ಅಡುಗೆ ಆರೋಗ್ಯ ಮನೆ ಮದ್ದು ವಿಶೇಷ ಕಾರ್ಯಕ್ರಮದಲ್ಲಿ ವೈದ್ಯರು ಹಾಗೂ ಪಾಕ ಪ್ರವೀಣರಿಂದ ಆಹಾರದ ಬಗ್ಗೆ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ಕ್ರಾನಿಕ್ ಫ್ಯಾಟಿ ಹಾಗೂ ಬೆಟ್ಟದ ನಲ್ಲಿಕಾಯಿಯ ಖಾದ್ಯ ಈ ವಿಚಾರವಾಗಿ ಮಾಹಿತಿಯನ್ನು ನೀಡುತ್ತಾರೆ ವೈದ್ಯರಾದ ಮಧುರ ಹೆಚ್ ಮಲ್ಹೋದೆ ಹಾಗೂ ಪ್ರೇಮಲತಾ ಬಿಎಂ. 11:30 ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 2:40 ಭಾವಗೀತೆಗಳನ್ನು ಕೇಳುವಿರಿ. ಇನ್ನು 101.4 FM ತರಂಗಾಂತರದಲ್ಲಿ 3:00 ಚಾರ್ಟ್ ಶೋ ಪ್ರಸಾರವಾಗುವುದು. 4:00 ಮಿಕ್ಸ್ ಮೇಲೋಡಿ ಚಿತ್ರಗೀತೆಗಳ ಕಾರ್ಯಕ್ರಮ, 5:00 ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿಂದು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಮಾರಾಟ ವ್ಯವಸ್ಥೆ ಈ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕೂಲಂಬಿ ಗ್ರಾಮದ ಯುವ ಉದಯೋನ್ಮುಖ ಕೃಷಿ ಉದ್ಯಮಿ ಶ್ರೀ ರಘು ಆರ್ಎಸ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮ ಮೂಡಿಬರುವುದು. ಇನ್ನು 7:45 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. 10:00 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. ಇನ್ನು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 9:15 ಪ್ರಚಲಿತ ವಿದ್ಯಮಾನ ಪ್ರಸಾರವಾಗುವುದು. 10:30 ಕೇಂದ್ರ ಸರ್ಕಾರದ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ಇವತ್ತಿನ ವಿಷಯ ಇನ್ಫ್ರಾಸ್ಟ್ರಕ್ಚರ್, ಈ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳುವಿರಿ.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ಈ ದಿನದ ವಿಶೇಷತೆ ನಿಮಗಾಗಿ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಿಮ್ಮ ರೇಡಿಯೋ ಗಳತಿ ಪ್ರೇಮ ಸಾಲೇರ. ಇಂದು ಒಂದು ವಿಶೇಷವಾದ ದಿನ. ಎಲ್ಲರೂ ಹಿಂದಿನ ಕಾಲದಲ್ಲಿ ಒಂದು ವಿಚಾರವನ್ನು ಮುಂದಿನ ಪೀಳಿಗೆಗೆ ತಲುಪಿಸಬೇಕು ಅಂತ ತಿಳ್ಕೊಂಡು ಅದನ್ನು ಶಿಲೆಗಳಲ್ಲಿ ಒಂದು ಕಲ್ಲಿನ ಕೆತ್ತುವ ಮೂಲಕ ಅವರ ಆಚಾರ ವಿಚಾರ, ಅವರ ಸಂಪ್ರದಾಯ, ಅವರಿಗೆ ಅನಿಸಿದ ಅನಿಸಿಕೆಗಳನ್ನು ಕೆತ್ತುತ್ತಾ ಇದ್ರು. ಅದು ಇಂದು ಕೂಡ ನಾವು ಕಾಣ್ತೇವೆ. ಹಾಗೆ ಕಾಲ ಬರ್ತಾ ಬರ್ತಾ ನಮ್ಮ ಮನಸ್ಸಿನ ಭಾವನೆಗಳನ್ನು ಲೇಖನಗಳ ಮೂಲಕ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ತಾಳೆಗರಿಗಳಲ್ಲೂ ಕೂಡ ಹಿಂದೆ ಅದನ್ನು ಬರೆದು ಇಡ್ತಾ ಇದ್ರು. ಅದು ಇಂದಿಗೂ ಕೂಡ ನಾವು ಕಾಣ್ತೇವೆ. ಹಾಗೆ ಬರ್ತಾ ಬರ್ತಾ ಪೆನ್ನಿನ ಒಂದು ಉಪಯೋಗ ಕೂಡ ಮಾಡ್ತಾ ಇದ್ದೇವೆ. ಪೆನ್ನಿನಲ್ಲಿ ನಾನಾ ಥರದ ಪೆನ್ನುಗಳನ್ನು ನಾವು ಕಾಣ್ತೇವೆ. ನಮಗೆ ಹಿಂದೆ ಇದ್ದಿದ್ದು ಕೇವಲ ಒಂದಿಷ್ಟು ಪೆನ್ನುಗಳು ಮಾತ್ರ ಇತ್ತು. ಅದರಲ್ಲಿ ರೆನಾಲ್ಡ್ಸ್ ಪೆನ್ನು, ಹಾಗೆ ಒಂದು 50 ಪೈಸದೊಂದು ಕಡ್ಡಿ ಪೆನ್ನು, ಆ ಥರದ್ದು ಮಾತ್ರ ಇತ್ತು. ತುಂಬ ಶ್ರೀಮಂತರು ಒಂದು ಹೀರೋ ಪೆನ್ನನ್ನು ಮಾತ್ರ ಬಳಸ್ತಾ ಇದ್ದನ್ನು ಮತ್ತು ಅಧಿಕಾರಿಗಳು ಬಳಸ್ತಾ ಇದ್ದಿದ್ದನ್ನು ಕಾಣ್ತೇವೆ. ಆದರೆ ಈಗ ಎಷ್ಟು ಥರ ಅಂದರೆ ಲಕ್ಷಾಂತರ, ಅದಕ್ಕೂ ಜಾಸ್ತಿ ಇರಬಹುದು ಅನ್ನೋ ಅಂದ್ಕೊಳ್ತೀನಿ. ಅಷ್ಟು ಪೆನ್ನುಗಳ ಒಂದು ಹಾವಳಿಯಾಗಿದೆ. ಒಂದು ಕಂಪನಿಗಳು ತಯಾರಿಕೆಯನ್ನು ಮಾಡ್ತಾ ಇದ್ದಾರೆ, ಅದರ ನಿರ್ವಹಣೆ ಸರಿಯಾಗಿ ಆಗ್ತಿಲ್ಲ ಅನ್ನೋದು ಒಂದು ಒಂದು ವಿಷಾದಕರವಾದಂತಹ ವಿಚಾರ ಆಗಿದೆ. ಮುಂಚೆ ಎಲ್ಲ ನಾವು ಪೆನ್ನನ್ನು ಬಳಸ್ತಾ ಇದ್ವಿ, ಆದರೆ ಅದರ ರೀಫಿಲನ್ನು ಮಾತ್ರ ಬದಲಾವಣೆ ಮಾಡ್ತಾ ಇದ್ವಿ. ಅದನ್ನು ಒಂದಿಷ್ಟು ಮಟ್ಟಿಗೆ ಸರಿಯಾದ ನಿರ್ವಹಣೆ ಆಗ್ತಾ ಇತ್ತು. ಆದರೆ ಈಗ ಪೆನ್ ಸಮೇತ ಒಂದು ಸಲ ಯೂಸ್ ಆ್ಯಂಡ್ ಥ್ರೋ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ

ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಜಾಗರೂಕತೆಯಿಂದ ಅದನ್ನು ನಿರ್ವಹಣೆ ಮಾಡಿ ಒಂದು ಕಸದ ಬುಟ್ಟಿಯಲ್ಲಿ ಹಾಕಿ ಅದು ಪ್ಲಾಸ್ಟಿಕ್ನ ತ್ಯಾಜ್ಯದ ಸೇರ್ಪಡೆಗೆ ಸೇರುವಂತೆ ನಾವೆಲ್ಲರೂ ಮಾಡಬೇಕು. 1943 ಜೂನ್ 10 ಹಂಗೇರಿಯ ಲಾಸ್ ಜ್ಲೋಬೀರೋ ಹಾಗೂ ಅವರ ಸಹೋದರರು ಬಾಲ್ ಪಾಯಿಂಟ್ ಪೆನ್ ಅನ್ನು ಪೇಟೆಂಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದರ ಸ್ಮರಣಾರ್ಥ ಪ್ರತಿ ವರ್ಷ ಜೂನ್ 10 ಅಂದರೆ ಇಂದು ರಾಷ್ಟ್ರೀಯ ಬಾಲ್ ಪಾಯಿಂಟ್ ಪೆನ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. 1888 ಬಾಲ್ ಪಾಯಿಂಟ್ ಪೆನ್ನು ಇದನ್ನು ಸಂಶೋಧನೆಯನ್ನು ಮಾಡಿದರು. ಅದರ ಇಂಕ್ ಸೋರ್ತಾ ಇದ್ದಂತೆ. ವಾಣಿಜ್ಯಾತ್ಮಕ ಮಾರಾಟಕ್ಕಾಗಿ 1943 ಬಳಿಕ ಇದನ್ನು ಒಂದಿಷ್ಟು ಬದಲಾವಣೆಗಳನ್ನು ಮಾರ್ಪಾಡುಗಳನ್ನು ಮಾಡಿ ಬಳಸಲಾಯಿತು ಅಂತ ತಿಳಿದ್ಬರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಚಿಕ್ಕಂದಿನಿಂದ ನಾವು ಬಳಸಿದ ಯಾವ್ಯಾವ ಪೆನ್ನನ್ನು ಬಳಸಿದ್ವಿ ಅದರ ವಿಚಾರವಾಗಿ ಒಂದಿಷ್ಟು ಮನನ ಮಾಡಿಕೊಳ್ತಾ ಈ ಒಂದು ಗೀತೆಯನ್ನು ಕೇಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಪದವಿ ಪೂರ್ವ ಚಿತ್ರದಿಂದ ಒಂದು ಗೀತೆಯನ್ನು ಕೇಳಿ ಅರ್ಜುನ್ ಜನ್ಯ ಹಾಗೂ ಸೃಷ್ಟಿ ಶಾಮನೂರು ಅವರ ಕಂಠದಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇನ್ನು ಒಬ್ಬ ನಟ, ನಿರ್ಮಾಪಕ, ರಾಜಕಾರಣಿ ಆಗಿರುವಂತಹ ಪ್ರಖ್ಯಾತರಾದ ನಂದಮೂರಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬ ಎಂದು. ಇವರು ತೆಲುಗು ನಟ ಆಗಿದ್ದಾರೆ. 1960 ಜೂನ್ 10ನೇ ತಾರೀಕಿನಂದು ಇವರು ಜನಿಸ್ತಾರೆ. ಆಂಧ್ರದ ಮಾಜಿ ಸಿಎಂ ಎನ್ ಟಿ ರಾಮರಾವ್ ಪುತ್ರನಾಗಿರುವ ಇವರು 14ನೇ ವಯಸ್ಸಿನಲ್ಲೇ ಸಿನಿಮಾ ರಂಗಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಅಖಂಡ ಇವರ ಇತ್ತೀಚಿನ ಸಿನಿಮಾ ಆಗಿದೆ. ಇವರು 2014ರಿಂದ ಹಿಂದೂಪುರ ಕ್ಷೇತ್ರದ ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆಂಧ್ರದಲ್ಲಿ ಇವರ ಅಭಿಮಾನಿಯ ಬಳಗ ಬಹಳ ದೊಡ್ಡದಿದೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇನ್ನು ಮುಂದೆ ಕೇಳಿ ನೋಟ್ಬುಕ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ವಿಶಾಲ್ ಮಿಶ್ರಾ, ಆಸೀರ್ ಖೌರ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮದಿಂದ ಮಿಕ್ಸ್ ಮೇಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರ. ಇಂದು ದೀಪಾ ಪಡುಕೋಣೆ, ಎಲ್ರಿಗೂ ಗೊತ್ತಿದೆ, ಪ್ರಸಿದ್ಧ ನಟಿಯಾಗಿದ್ದಾರೆ ಇವರು. ಇವರ ತಂದೆ ಪ್ರಕಾಶ್ ಪಡುಕೋಣೆ, ಇವರು ಕೂಡ ಜಗಜ್ಜಾಹಿರ, ಇವರು ಕೂಡ ಪ್ರಸಿದ್ಧ ಒಂದು ಆಟಗಾರರಾಗಿದ್ದಾರೆ. ಬ್ಯಾಡ್ಮಿಂಟನ್ ಆಟದಲ್ಲಿ ವಿಶ್ವದ ನಂಬರ್ ಒನ್ ಸ್ಥಾನವನ್ನು ಪಡೆದಂತಹ, ಪ್ರತಿಷ್ಠಿತ ಆಲ್ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗಳನ್ನು ಗೆದ್ದಂತಹ ಮೊದಲ ಭಾರತೀಯ ಎಂಬ ಕೀರ್ತಿಗೆ ಕೂಡ ಇವರು ಪಾತ್ರರಾಗಿದ್ದಾರೆ. ಇವರ ಹುಟ್ಟುಹಬ್ಬ ಇಂದು. ಇವರು 1980ರಲ್ಲಿ ಆಲ್ ಇಂಗ್ಲೆಂಡ್ ಓಪನ್ ಗೆದ್ದರು. ಅದೇ ವರ್ಷ ವಿಶ್ವದ ನಂಬರ್ ಒನ್ ಶ್ರೇಯಾಂಕವನ್ನು ಕೂಡ ಪಡೆದರು. 1983ರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಕೂಡ ಕಂಚಿನ ಪದಕವನ್ನು ಗೆಲ್ತಾರೆ. 1978ರ ಎಡ್ಮಂಟನ್ನಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಚಿನ್ನದ ಪದಕವನ್ನು ಕೂಡ ಪಡೀತಾರೆ. ಸತತ 9 ವರ್ಷಗಳ ಕಾಲ ಭಾರತೀಯ ರಾಷ್ಟ್ರೀಯ ಸೀನಿಯರ್ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಹೆಮ್ಮೆ ಇವರದಾಗತ್ತೆ. ಇವರಿಗೆ ಭಾರತ ಸರ್ಕಾರದಿಂದ ಅರ್ಜುನ ಪ್ರಶಸ್ತಿ ಮತ್ತು 1982ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಇವರಿಗೆ ಗೌರವವನ್ನು ಅರ್ಪಿಸಿದ್ದಾರೆ. ಇನ್ನು ಇವರು ಬೆಂಗಳೂರಿನಲ್ಲಿ ಪ್ರಕಾಶ್ ಪಡುಕೋಣೆಯ ಒಂದು ಕೋಚಿಂಗ್ ಸೆಂಟ್ರನ್ನು ಕೂಡ, ಬ್ಯಾಡ್ಮಿಂಟನ್ ಕೋಚಿಂಗ್ ಸೆಂಟ್ರನ್ನು ಕೂಡ ಇವರು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಇವರ ವಿದ್ಯೆಯನ್ನು ಧಾರೆ ಏರಿತಾ ಇನ್ನೂ ಉತ್ತಮ ಉದಯೋನ್ಮುಖ ಆಟಗಾರರನ್ನು ಸೃಷ್ಟಿ ಮಾಡುವ ಕೆಲಸದಲ್ಲಿ ತಮ್ಮನ್ನು ತಾವು ಇವರು ತೊಡಗಿಸಿಕೊಂಡಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಮುಂದಿನ ಗೀತೆಯನ್ನು ಕೇಳಿ, ಪಾರು ವೈಫ್ ಆಫ್ ದೇವದಾಸ್ ಚಿತ್ರದ ಒಂದು ಗೀತೆ. ಕೇಳಿಬರುವ ಸ್ವರಗಳು ಅನುರಾಧ ಭಟ್ ಹಾಗೂ ಪ್ರಜ್ಞಾ ಅವರದು, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ, ಅರ್ಜುನ್ ಜನ್ಯ ಅವರ ಸಂಗೀತ.

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇನ್ನು ನಾವೆಲ್ಲರೂ ಬಹಳ ಮುಂದುವರೆದಂತಹ ಕಾಲದಲ್ಲಿ ಇದ್ದೇವೆ ಅಂತ ನಮಗೆ ನಾವು ಹೆಮ್ಮೆಯನ್ನು ಪಡ್ಕೊಳ್ಬೇಕಾಗಿರುವಂತಹ ಸಂದರ್ಭ ಇದಾಗಿದೆ. ಯಾಕಂದರೆ ತಂತ್ರಜ್ಞಾನ ಅಷ್ಟೊಂದು ಮುಂದುವರೆದಿದೆ. ಇದರಲ್ಲಿ ಅನೇಕರ ಕೊಡುಗೆಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಒಬ್ಬರಾದಂತಹ ಸುಂದರ್ ಪಿಚೈ, ಯಾರಿಗೆ ಗೊತ್ತಿಲ್ಲ ಹೇಳ್ರಿ. ಇವರು ಎಲ್ಲರಿಗೂ ಗೊತ್ತಿರುವಂತಹ ಸರಳ ಸಜ್ಜನಿಕೆಯ ವ್ಯಕ್ತಿ. ಇವರು ಜೂನ್ 10ನೇ ತಾರೀಕು ಅಂದರೆ ಇಂದು ಇವರು ಜನಿಸಿದಂತಹ ದಿನ. ಇವರು ಗೂಗಲ್ LLC ಮತ್ತು ಅದರ ಮಾತೃ ಕಂಪನಿ ಆಲ್ಫಾಬೆಟ್ ಇನ್ ಎರಡರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂದರೆ CEO ಕೂಡ ಆಗಿದ್ದಾರೆ. ಭಾರತೀಯ ಅಮೆರಿಕನ್. ಹಾಗೆ ಇವರು IIT ಖರಗ್ಪುರ, ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ಮತ್ತು ವಾರ್ಟನ್ ಶಾಲೆಯಿಂದ ಪದವಿಗಳನ್ನು ಕೂಡ ಪಡೆದಿದ್ದಾರೆ. ಇವರು 2004ರಲ್ಲಿ ಗೂಗಲ್ಗೆ ಸೇರಿ ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ಮತ್ತು ಗೂಗಲ್ ಕ್ರೋಮ್ ಬ್ರೌಸರನ್ನು ಕೂಡ ಇವರು ಬಿಡುಗಡೆಯನ್ನು ಮಾಡುವ ಮೂಲಕ ಪ್ರಖ್ಯಾತಿಯನ್ನು ಗಳಿಸ್ತಾರೆ. ಇವರು 1972ರಂದು ಭಾರತದ ಮಧುರೈನಲ್ಲಿ ಇವರು ಜನಿಸ್ತಾರೆ. ಇವರು ಬಹಳ ಸಿಂಪಲ್ ವ್ಯಕ್ತಿ ಅಂತ ಕೂಡ ಹೆಸರಾಗಿದ್ದಾರೆ. ಇವರ ಹುಟ್ಟಿದ ಹೆಸರನ್ನು ನೋಡಿದರೆ ಪಿಚೈ ಸುಂದರ ರಾಜನ್ ಅಂತ ಕರಿತಾ ಇದ್ರಂತೆ. ಇನ್ನು ಇವರಿಗೆ ತಮಿಳು ಭಾಷೆ ಬಹಳ ಚೆನ್ನಾಗಿ ಬರುತ್ತೆ, ಹಾಗೆ ನಾನಾ ಭಾಷೆಗಳನ್ನು ಇದರೊಟ್ಟಿಗೆ ಕಲ್ತಿದ್ದಾರೆ. ಇನ್ನು ಇವರು ಮೆಟಲರ್ಜಿ ಎಂಜಿನಿಯರಿಂಗ್ನಲ್ಲಿ ಮೆಟಲರ್ಜಿಕಲ್ ಎಂಜಿನಿಯರಿಂಗ್ನಲ್ಲಿ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಂದರೆ BTECನ್ನು ಮಾಡಿದ್ದಾರೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIT ಖರಗ್ಪುರ ಇಲ್ಲಿ ಕೂಡ ಬೆಳ್ಳಿ ಪದಕದೊಂದಿಗೆ, ಹಾಗೆ ಅತ್ಯಂತ ಇನ್ನೂ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡೋದ್ರ ಮೂಲಕ ತಮ್ಮ ಸುಂದರ ಭವಿಷ್ಯವನ್ನು ನಿರ್ಮಿಸಿಕೊಂಡಿದ್ದಾರೆ. ಹಾಗೆ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಕೂಡ MS ಮಾಡಿದ್ದಾರೆ. ಇಂಜಿನಿಯರಿಂಗ್ ಆದಮೇಲೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ MBA ಕೂಡ ವಾರ್ಟನ್ ಶಾಲೆ ಫೆನ್ಸೆಲ್ನೆಲ್ಟಿಯ ಇಲ್ಲಿ ಕೂಡ ಇವರು ಮಾಡಿದ್ದಾರೆ. ಇನ್ನು ಆಂಡ್ರಾಯ್ಡ್ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ಗೆ ನಾಯಕತ್ವದ ಮೇಲ್ವಿಚಾರಣೆಯನ್ನು ಕೂಡ ಇವರಿಂದ ನೀಡಲಾಯಿತು. ಇದರ ಹೆಗ್ಗಳಿಕೆ ಕೂಡ ಇವರದಾಗುತ್ತೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋಣ. ಹಾಗೆ ಅನೇಕ ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೆಲಸವನ್ನು ನೀಡೋದರಲ್ಲಿ ಇವರು ಬಹಳ ಮುಂಚೂಣಿಯಲ್ಲಿ ಇದ್ದಾರೆ. ಇವರಿಂದ ಅನೇಕರು ಕೆಲಸವನ್ನು ಪಡೆದುಕೊಂಡಿದ್ದಾರೆ ಅಂತ ಕೂಡ ಕೆಲವರ ಬಾಯಿಯಿಂದ ಕೂಡ ನಾವು ಕೇಳಿದ್ದೇವೆ. ಅದಕ್ಕೆ ಹೆಮ್ಮೆಯನ್ನು ಪಡಬೇಕಾದ ವಿಚಾರ. ಹಾಗೆ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ಇವರ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಸಾಜನ್ ಚಿತ್ರದ ಗೀತೆಯನ್ನು ಕೇಳೋಣ. ಕುಮಾರ್ ಸಾನು ಹಾಗೂ ಅಲ್ಕಯಾಗ್ನಿಕ್ ಅವರ ಸ್ವರದಲ್ಲಿ

ಇನ್ನು ಮತ್ತೋರ್ವ ಸಂಗೀತಗಾರ್ತಿಯ ಹುಟ್ಟುಹಬ್ಬ ಇಂದು. ಇವರು ಜಾನಪದ, ಭಕ್ತಿಗೀತೆ, ಲಘು ಸಂಗೀತ, 2000ಕ್ಕೂ ಹೆಚ್ಚು ಚಲನಚಿತ್ರ ಗೀತೆಗಳು ಮತ್ತು 12,500ಕ್ಕೂ ಹೆಚ್ಚು ಚಲನಚಿತ್ರೇತರ ಹಾಡುಗಳನ್ನು ಹಾಡಿ ರೆಕಾರ್ಡನ್ನ ಮಾಡಿದ್ದಾರೆ. ಯಾರು ಅಂತ ಗೊತ್ತಾಯ್ತಲ್ವಾ? ಅವರೇ ಮಂಜುಳಾ ಗುರುರಾಜ್. ಇವರು ಭಾರತೀಯ ಹಿನ್ನೆಲೆ ಗಾಯಕಿ ಮತ್ತು ಧ್ವನಿ ಕಲಾವಿದರು ಆಗಿದ್ದಾರೆ. ಇವರ ಹುಟ್ಟುಹಬ್ಬ ಇಂದು. ಇವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇವತ್ತಿನ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇರೋದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮಾ ಸಾಲೇರಾ.

ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಕೇಳಿ ಮಾಲತಿ ಶರ್ಮಾ ಅವರ ಕಂಠದಲ್ಲಿ ಜಯಸುದರ್ಶನ ಅವರ ಕವನ

ಭಾವಗೀತೆಗಳನ್ನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ, ದಿನ ಹೇಗೆ ಜಾರಿ ಹೋಗಿದೆ. ಸುಬ್ರಾಯ ಚೊಕ್ಕಾಡಿ ಅವರ ಒಂದು ಕವನವನ್ನ ಹಾಡಿದ್ದಾರೆ ಪುತ್ತೂರು ನರಸಿಂಹ ನಾಯಕ್.

ಭಾವಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಒಂದು ಭಾರತೀಯರ ನಾವು ಎಂಬುವಂತಹ ದೇಶಭಕ್ತಿಯ ಗೀತೆಯನ್ನ ಕೇಳೋಣ. ವೃಂದಗಾನದಲ್ಲಿ ಆನಂದಕಂದ ಅವರ ಕವನ

ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ನಮ್ಮ ಕೇಳುಗರು ಕಾರ್ಯಕ್ರಮಗಳನ್ನು ಮೆಚ್ಚಿ ಬೆಳಗಿನಿಂದ ತಮ್ಮ ಸಂದೇಶಗಳನ್ನು ಕಳಿಸಿದ್ದಾರೆ. ಅವರ ಸಂದೇಶಗಳನ್ನು ನೋಡುವಂತಹ ಸಮಯ. ಆರಂಭದ ಸಂದೇಶ, ವಿಶ್ವ ನೇತ್ರದಾನ ದಿನ ಸೆಳೆಯಲಿ ತನುಮನ. ದೇವರ ಕೃಪಾ ಕಟಾಕ್ಷದಿಂದ ವರದಾನವಾಗಿ ಕರುಣಿಸಿರುವ ಎರಡು ನಯನಗಳನ್ನು, ಸೃಷ್ಟಿಯ ಸೊಬಗನ್ನು ಸವಿದು ಪ್ರಕೃತಿಯೊಂದಿಗೆ ಒಡನಾಟನಾಗಿಸಿರುವ ಎರಡು ಕಂಗಳು, ಸಕಲ ಜೀವರಾಶಿಗಳ ಪರಿವೀಕ್ಷಣೆಯ ದೃಷ್ಟಿಗೆ ಅವರ ಜ್ಯೋತಿಗಳು, ಮಾನವನ ಪಂಚೇಂದ್ರಿಯಗಳಲ್ಲಿ ಅದಮ್ಯ ಸ್ಥಾನದ ರೆಟಿನಾದ ಚಾಕ್ಷುಗಳು. ಹಾಗೆ ಹೇಳ್ತಾ ಪೂರ್ತಿ ಸಂದೇಶ ಫುಲ್ಲು ಕಣ್ಣಿನ ಕುರಿತು ಕವನವನ್ನ ಕಳಿಸಿದ್ದಾರೆ. ಭೋಪ ವೆಂಕಟೇಶ್ ಬೋಧನ ಹೊಸಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಸಮಯದ ಅಭಾವ ಆಗೋದ್ರಿಂದ ನಿಮ್ಮ ಸಂದೇಶವನ್ನ ಸ್ವಲ್ಪ ಮಾತ್ರ ಓದಿದ್ದೇನೆ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ವಿಶ್ವ ನೇತ್ರ ದಾನ ದಿನದ ಒಂದು ಅರಿವನ್ನ ಮೂಡಿಸುವಂತಾಗ್ಲಿ. ಈ ದಿನ ನಾವು ಸತ್ತಾಗ, ನಾವು ಮರಣವನ್ನು ಹೊಂದಿದಾಗ ನಮ್ಮೊಂದಿಗೆ ಮಣ್ಣಾಗುವ ಈ ಅಮೂಲ್ಯವಾದ ನೇತ್ರವನ್ನು ಬೇರೆಯವರಿಗೆ ಕೊಡುವುದರ ಮೂಲಕ, ದಾನವಾಗಿ ನೀಡುವುದರ ಮೂಲಕ ಬೇರೆಯವರೊಂದಿಗೆ ನಾವು ಮತ್ತೆ ಪುನಃ ನಾವು ದೇಹಾಂತ್ಯವಾದ ನಂತರವೂ ಕೂಡ ನಮ್ಮ ಜಗತ್ತನ್ನು ಮತ್ತೊಬ್ಬರಿಂದ ನೋಡಬಹುದು. ಹಾಗಾಗಿ ಎಲ್ಲರೂ ಕೂಡ ನೇತ್ರದಾನವನ್ನು ಮಾಡೋಣ ಅನ್ನುವಂತಹ ಒಂದು ನಾವು ಪ್ರತಿಜ್ಞೆಯನ್ನು ನಮಗೆ ನಾವೇ ಮಾಡಿಕೊಂಡ್ರೆ ಇದು ತುಂಬ ಅಂಧರ ಬಾಳಿಗೆ ಒಂದು ನಂದ ದೀಪವಾಗಿ ನಮ್ಮ ಒಂದು ನೇತ್ರಗಳು ಅವರ ಬಾಳನ ಬೆಳಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂದೇಶಗಳನ್ನು ಓದ್ತಾ ಹೋಗೋಣ ಅಂತ ಹೇಳ್ತಾ, ಮತ್ತು ಮುಂದುವರಿದು ಬಿ ಹೆಚ್ ಆಂಜನೇಯ ವೋಲ್ಟೋನ್ ಹನುಮಂತ ನಗರ ಭದ್ರಾವತಿಯಿಂದ ಕೂಡ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಅಂತನ್ಬಿಟ್ಟು ಕಳಿಸಿದ್ದಾರೆ. ಧನ್ಯವಾದಗಳು. ಇನ್ನು ಕೇಸ್ ಶಿವಾನಂದಪ್ಪ ಸವಳಂಗ, ನ್ಯೂ ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ ಭದ್ರಾವತಿ, ಶಿವಮೊಗ್ಗ. ಆಕಾಶವಾಣಿ ಮುಖ್ಯಸ್ಥರು ಹಾಗೂ ಸಿಬ್ಬಂದಿಯವರಿಗೆಲ್ಲರಿಗೂ ಮನವಿ ಏನೆಂದರೆ, ಶಿವಮೊಗ್ಗಕ್ಕೆ ಸವಳಂಗ ಕೇವಲ 25 ಕಿಲೋಮೀಟರ್ ಇರೋದು, ಆದರೂ ನ್ಯೂಸ್ ಆನ್ ಏರ್ನಲ್ಲಿ ರೇಡಿಯೋ ಹೀಗೆ 1 ತಿಂಗಳಿಂದ ಬರುತ್ತಿಲ್ಲ, ದಯಮಾಡಿ ಸರಿ ಮಾಡಿ ಸವಳಂಗದಿಂದ ಕೇಸ್ ಶಿವಾನಂದಪ್ಪ ಅವರು ಕೇಳ್ತಾ ಇದ್ದಾರೆ. ಇದನ್ನು ನಾವು ನಮ್ಮ ಅಧಿಕಾರಿಗಳ ಗಮನಕ್ಕೆ ಕಾರ್ಯಕ್ರಮ ಮುಗಿದ ಕೂಡಲೇ ತಿಳಿಸುವಂತಹ ಕೆಲಸವನ್ನು ಮಾಡ್ತೇವೆ ಅಂತ ಅವರಿಗೆ ಹೇಳೋಣ. ಇನ್ನು ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಕೂಡ ಬುಧವಾರದ ಶುಭ ಮುಂಜಾನೆಗಳು. 7:15 ಮೂಡಿಬಂದಂತಹ ಸಿ ಡಾಟ್ ಮಾಹಿತಿ ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಿತ್ತು. 7:45 ಮೂಡಿಬಂದ ಪ್ರೀತಿ ಪ್ರೇಮ ಆಧಾರಿತ ಚಲನಚಿತ್ರಗಳು ಮುಂಜಾನೆಯ ಹುಮ್ಮಸ್ಸಿಗೆ ಮತ್ತಷ್ಟು ಉತ್ಸಾಹವನ್ನು ನೀಡಿತು ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಕಾರ್ಯಕ್ರಮಗಳನ್ನು ಕೇಳುವ ತವಕದಲ್ಲಿ ಇದ್ದಾರಂತೆ. ಎಲ್ಲರಿಗೂ ಕೂಡ ವಂದನೆಗಳನ್ನು ಹಾಗೆ ಶುಭ ದಿನವನ್ನು ಕೂಡ ರಾನಡೆಯವರು ತಿಳಿಸ್ತಾ ಇದ್ದಾರೆ. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಒಂದು ಶುಭ ದಿನವನ್ನು ಕೂಡ ತಿಳಿಸೋಣ ಅಂತ ಹೇಳ್ತಾ, ಇನ್ನು ಹಂಪಣ ಅವರು ನ್ಯಾಮತಿಯಿಂದ ಇಂದು 8:30 ನಲ್ಲಿಕಟ್ಟೆ ಎಸ್ ಸಿದ್ದೇಶ್ ಅವರು ರವಿಶಂಕರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು. ಕನ್ನಡ ಸಾಹಿತ್ಯದಲ್ಲಿ ಸಂಶೋಧನೆ ಮತ್ತು ಬರಹ ಮಾಡುವವರು ತಂತ್ರಜ್ಞಾನವನ್ನು ಹೇಗೆ ಬಳಸಿಕೊಳ್ಳಬಹುದು, ಇದಕ್ಕೆ ಎಂಥೆಂಥ ತಂತ್ರಜ್ಞಾನಗಳಿವೆ ಎಂಬುದನ್ನು ವಿವರವಾಗಿ ತಿಳಿಸಿದ್ರು. ಜನಸಾಮಾನ್ಯರು ಸಹ ಈ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಸಾಹಿತ್ಯ ಓದಬಹುದು ಮತ್ತು ತಾವು ಕೂಡ ಬರೆಯಬಹುದು. ಬೇರೆ ಭಾಷೆಯಲ್ಲಿರುವ ಸಾಹಿತ್ಯಗಳನ್ನು ಸಹ ಈ ತಂತ್ರಜ್ಞಾನ ಬಳಸಿಕೊಂಡು ಕನ್ನಡದಲ್ಲಿ ಓದಬಹುದು, ಕೇಳಬಹುದು ಎಂಬುದನ್ನು ರವಿಶಂಕರ್ ಅವರು ವಿವರವಾಗಿ ತಿಳಿಸಿದರು. ಅವರಿಗೂ ಸಂದರ್ಶನವನ್ನು ನಡೆಸಿದ ಸಿದ್ದೇಶ್ವರಿಗೂ ಮತ್ತು ಆಕಾಶವಾಣಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಹಂಪಣ್ಣವರು. ಇನ್ನು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹಳ್ಳಿ ಖೇಡದಿಂದ ಕುಬೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ ಇವರು 8:30 ಡಾಕ್ಟರ್ ರವೀಶ್ ಶಂಕರ್ ಅವರೊಂದಿಗೆ ಮೂಡಿಬಂದಂತಹ ಸಂವಾದ ಬಹಳ ಅರ್ಥಪೂರ್ಣವಾಗಿತ್ತು, ಕೇಳಿ ಸಂತೋಷವಾಯಿತು, ಪ್ರಸಾರ ಮಾಡಿದ್ದಕ್ಕೆ ಅನಂತ ಧನ್ಯವಾದಗಳು ಅಂತ ಕೂಡ ಇವರು ತಿಳಿಸ್ತಾ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮವನ್ನು ಕೇಳಿದ್ದಕ್ಕೆ ನಾವು ಕೂಡ ಪ್ರತಿಯಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಅಂತ ಹೇಳೋಣ. ಇನ್ನು ಆಕಾಶವಾಣಿ ಸುಮಧುರ ಗೀತೆಗಳಿಗೆ ವಿಚಾರ ಪೂರ್ಣ ಮಾಹಿತಿಗೆ ಭದ್ರಾವತಿ ಆಕಾಶವಾಣಿಗೆ ಮಿಕ್ಸ್ ಮೆಲೋಡಿಗಾಗಿ ಕಾಯ್ತಾ ಇದ್ದೇನೆ ಅಂದರೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ.
ಇನ್ನು ಆಕಾಶವಾಣಿ ಭದ್ರಾವತಿಯ ಒಪಿನಿಯನ್ ಪೋಲಿಂದ ಕೂಡ ಎಲ್ಲರೂ ಕೂಡ ತುಂಬಾ ಕೇಳುಗರು ಸಂದೇಶನ ಕಳಿಸಿದ್ದೀರಾ. ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಗಿ ಮೂಡಿಬಂತು, ಅರ್ಥಪೂರ್ಣವಾಗಿತ್ತು, ಮಾಹಿತಿ ನಮ್ಗೆಲ್ಲರಿಗೂ ಕೂಡ ಉಪಯೋಗ ಆಯ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಭಾನು ಮೋಡ ಕಟ್ಟಿತು, ಮಳೆಯ ಹನಿಯು ಸುರಿಯಿತು, ಭುವಿಯಲ್ಲಿ ಹಸಿರಾಯಿತು, ನಮ್ಮ ಬಾನುಲಿಯ ಹೊಸ ಕಾರ್ಯಕ್ರಮ ಮೂಡಿತು. ಅದುವೇ ಜೈಲು ಹಕ್ಕಿಗಳು ಬೆಳಗಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಂತಹ ನಮ್ಮ ಪ್ರೀತಿಯ ಸಹೋದರಿಗೆ ಬುಧವಾರದ ವಂದನೆಗಳು. ಬೆಳಗಿನ ಗೀತಾರಾಧನದಲ್ಲಿ ಸುಮಧುರ ಭಕ್ತಿಗೀತೆ ಮತ್ತು ಮಾಹಿತಿಯೊಂದಿಗೆ ಎಲ್ಲ ಕಾರ್ಯಕ್ರಮಗಳನ್ನು ನಿಮ್ಮ ಸುಮಧುರ ಮಾತಿನೊಂದಿಗೆ ನಮಗೆ ಕೇಳಿಸ್ತಾ ಪೆನ್ನುಗಳ ವಿಚಾರವಾಗಿ ಒಳ್ಳೆಯ ಮಾಹಿತಿಯನ್ನು ಕೂಡ ಕೊಟ್ರಿ. ಪೆನ್ನಿನ ದಿನದ ವಿಶೇಷತೆಯನ್ನ ನೀಡಿದ ನಮ್ಮ ಪ್ರೀತಿಯ ಸಹೋದರಿಗೆ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ ರಾಜು ಅವರು ಶಂಕರಘಟ್ಟದಿಂದ. ಇನ್ನು ನಮಸ್ತೆ ವಿಶ್ವ ಕಣ್ಣು ದೃಷ್ಟಿ ದಿನದ ಶುಭಾಶಯಗಳು. ನಾವೆಲ್ಲರೂ ಕಣ್ಣು ದೃಷ್ಟಿ ಸುರಕ್ಷತೆಯಿಂದ ನೇತ್ರದಾನ ಮಹಾದಾನ ಕಾಪಾಡಿಕೊಳ್ಳೋಣ. ಅಂದ್ರೆ ನಮ್ಮ ಕಣ್ಣನ್ನ ಫಸ್ಟ್ ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಯಾಕಂದ್ರೆ ಗಾಡಿಯಲ್ಲಿ ಹೋಗುವಾಗ ಸುರಕ್ಷತೆಗಾಗಿ ನಾವು ಒಂದು ಕನ್ನಡಕದ ಒಂದು ಬಳಕೆಯನ್ನ ಮಾಡಬೇಕು. ಹಾಗೆ ಯಾವ್ಯಾವುದೋ ನೀರಿನಲ್ಲಿ ಕಣ್ಣನ್ನೆಲ್ಲ ತೊಳಿಬಾರ್ದು, ಸ್ವಚ್ಛವಾದ ನೀರಿನಲ್ಲಿ ಮಾತ್ರ ಕಣ್ಣನ್ನ ತೊಳಿಬೇಕು. ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಹಸಿರು ತರಕಾರಿಗಳು, ಕ್ಯಾರೆಟ್ ಅನ್ನ ತುಂಬಾ ಹೆಚ್ಚೆಚ್ಚಾಗಿ ತಿನ್ಬೇಕು. ನಾವು ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಕಣ್ಣು ಚೆನ್ನಾಗಿರುತ್ತೆ. ಹಾಗೆ ಕಣ್ಣಿಗೆ ಸಂಬಂಧಪಟ್ಟ ಯೋಗಾಸನಗಳು ಕೂಡ ಇರುತ್ತೆ. ಅದನ್ನ ಮಾಡೋದ್ರ ಮೂಲಕ ಕಣ್ಣು ಒಂದ್ ಸ್ವಲ್ಪ ಅಸ್ಪಷ್ಟವಾಗಿ ಕಾಣ್ತಾ ಇತ್ತು ಅಂದ್ರೆ ಆ ಯೋಗಾಸನ ನಮ್ಮ ದೇಹಕ್ಕಷ್ಟೇ ಅಲ್ಲದೆ ಕಣ್ಣಿಗೆ ಕೂಡ ಇರುತ್ತೆ. ಅದನ್ನ ನೋಡಿ ಕೇಳಿ ತಿಳಿದುಕೊಂಡು ಮಾಡಿ ನಂತರ ಅದರ ಒಂದು ಉಪಯೋಗವನ್ನ ನೀವೇ ಗಮನಿಸ್ತೀರಾ ಅಂತ ಹೇಳ್ತಾ, ಅದನ್ನ ಮಾಡೋದ್ರಿಂದ ಕಣ್ಣು ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಕಾಣುತ್ತೆ, ತುಂಬಾ ಚುರುಕಾಗುತ್ತೆ. ಆಮೇಲೆ ನಮ್ಮಲ್ಲಿಯೇ ಕೂಡ ಏನೋ ಒಂಥರ ಲವಲವಿಕೆ ಬರುತ್ತೆ. ಕಣ್ಣು ಮಂಜಾದ್ರೆ ಎಷ್ಟು ಜೀವನನೇ ಬೇಡಪ್ಪ ಅಂತ ಜಿಗುಪ್ಸೆ ಆಗತ್ತೆ. ಈ ರೀತಿಯ ಒಂದು ಆಹಾರ ಕ್ರಮಗಳು ಚೆನ್ನಾಗಿದ್ದು ಮತ್ತೆ ಒಳ್ಳೆಯ ಆರೋಗ್ಯವನ್ನ ನಮ್ಮ ತಗಿಸ್ಕೊಂಡ್ರೆ ಕಣ್ಣನ್ನ ಕೂಡ ಚೆನ್ನಾಗಿಟ್ಕೊಳ್ಬಹುದು ಅಂತ ಹೇಳ್ತಾ ಇನ್ನು ಮುಂದಿನ ಸಂದೇಶಕ್ಕೆ ಹೋಗೋಣ. ಇನ್ನು ಪ್ರೇಮಕ್ಕ, ನಾನು ಚಿಕ್ಕವಳಿದ್ದಾಗ ಪೆನ್ನು ಉಪಯೋಗಿಸ್ತಾ ಇದ್ದೆ. ಆಗ ಬಾಲ್ ಪೆನ್, ಲೆಡ್ ಪೆನ್, ಮುರುಳಿನ ಇಂಕು ಪೆನ್ ಇದ್ದು 50 ಪೈಸೆ ಅಷ್ಟೇ ಬಾಲ್ ಪೆನ್ಗೆ. ನಮಗೆಲ್ಲ ಶಾಲೆಯಲ್ಲಿ ಫಸ್ಟ್ ಕ್ಲಾಸ್ ಬಂದಾಗ ಹೀರೋ ಪೆನ್ ಬಹುಮಾನ ಕೊಡ್ತಾ ಇದ್ರು, ಅದು ಈಗಿನ 1,000 ರೂಪಾಯಿಗೆ ಸಮ. ಆಗ ಪೆನ್ ಬಳಸೋರು ಶ್ರೀಮಂತರು ಅಂತಿದ್ರು. ನಾನು ಬುದ್ಧಿ ಬಂದಾಗಿನಿಂದ ಪೆನ್ನಲ್ಲೇ ಬರಿತಾ ಇರೋದು. ಆಗ ಕೆಲವೇ ಪೆನ್ನುಗಳಿದ್ದು ಈಗ ಲಕ್ಷಾಂತರ ಬಗೆ ಇದ್ದಾವೆ. ಉತ್ತಮ ಮಾಹಿತಿ ಜೊತೆಗೆ ಶಾಲಾ ದಿನಗಳ ಹಿಂದೆ ಹೋದ್ವಿ, ಧನ್ಯವಾದಗಳು ನಿಮಗೆ ಅಂತನ್ಬಿಟ್ಟು ಹೇಳ್ತಾ ಇದಾರೆ ದಾವಣಗೆರೆಯಿಂದ ಚಂದ್ರಿಕಾ ನೆರಲಗುಂಡಿಯವರು. ಹಾಗೆ ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳು ಏನು ಪ್ರಸಾರ ಆಯ್ತು ಎಲ್ಲ ಕೂಡ ತುಂಬಾ ಸೊಗಸಾಗಿ ಮೂಡಿ ಬಂತು ಅಂತ ಕೂಡ ಇವರು ತಿಳಿಸ್ತಾ ಇದ್ದಾರೆ. ಪೆನ್ನನ್ನ ನೆನಪಿಸ್ಕೊಂಡಿದ್ದಕ್ಕೆ ನಮಗೂ ಕೂಡ ಖುಷಿ ಆಗ್ತಾ ಇದೆ, ನಮಗೂ ಕೂಡ ಅದರ ನೆನಪಾಯ್ತು. ಪೆನ್ನು ಎಷ್ಟು ನಾವು ಜಾಗರೂಕತೆಯಿಂದ ಬಳಸ್ತಾ ಇದ್ವಿ ಅಂದ್ರೆ ಕಳೆದೋಗ್ಬಿಟ್ರೆ ಮತ್ತೆ ಕೊಡಿಸ್ತಾನೆ ಇರಲಿಲ್ಲ ಮನೆಯಲ್ಲಿ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಅವಳೆ ಬಂಗಾರ ಜೋಪಾನ ಮಾಡ್ತಾ ಇದ್ವಲ್ಲ ಆ ರೀತಿ ಬಳಸ್ತಾ ಇದ್ವಿ ನಾವು. ಅದೆಲ್ಲ ನೆನಪಿಗೆ ಬರುತ್ತೆ, ಅದೆಲ್ಲ ನೆನಪ ಮಾಡ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಹಳೆಯ ನೆನಪುಗಳು ಅಂತನ್ಬಿಟ್ಟು ಹೇಳ್ತಾ ಇನ್ನು ಮುಂದಿನ ಸಂದೇಶಕ್ಕೆ ಹೋಗೋಣ. ಶುಭೋದಯ ಪ್ರೇಮ ಸಾಲೇರ ಮೇಡಮ್ ಅವರೇ, ಈ ದಿನ ಬೆಳಿಗ್ಗೆ ಚಿಂತನ ಕರ್ನಾಳು ಬೆಳಕೆ ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನ ಕೂಡ ಇವರು ಬರೆದಿದ್ದಾರೆ. ಸೂಪರ್ ನಿರೂಪಣೆ ತುಂಬಾ ಚೆನ್ನಾಗಿ ಇದೆ. ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರ ಆಗ್ತಿರುವಂತಹ ಸಾಜನ್ ಚಿತ್ರದ ಮೇರಾ ದಿಲ್ ಬಿ ಕಿತನಾ ಪಾಗಲ್ ಹೇ ಸೂಪರ್ ಗೀತೆಗಳು ಒಂದಕ್ಕಿಂತ ಒಂದು ಸುಂದರವಾಗಿವೆ. ಈಗ ಪ್ರಸಾರ ಆಗ್ತಿರುವಂತಹ ಭಾವಗೀತೆಗಳು ಕೂಡ ಅರ್ಥಪೂರ್ಣವಾಗಿದೆ, ಧನ್ಯವಾದಗಳು. ಹಾಗೆಯೇ ಈ ದಿನ ದೀಪಕ್ ಪಡುಕೋಣೆ ಅವರ ಹುಟ್ಟುಹಬ್ಬವನ್ನ ಕೂಡ ಆಚರಿಸಿಕೊಳ್ತಾ ಇರುವ ಸಾಧಕರಿಗೆ ಶುಭಾಶಯಗಳು ನಿಮಗೂ ಮತ್ತು ಆಕಾಶವಾಣಿಗೂ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಅವರ ಶುಭಾಶಯಗಳು ಅಂತ ಕೂಡ ತಿಳಿಸಿದ್ದಾರೆ. ತಮಗೂ ಕೂಡ ಶುಭಾಶಯಗಳು. ಇನ್ನು ಬುಧವಾರದ ವಂದನೆಗಳು ಮೇಡಮ್, ಹೆಲ್ತ್ ಟಿಪ್ಸ್ ಚೆನ್ನಾಗಿ ಬಂದು. ಯಾರೇ ನೀನು ರೋಜಾ ಹೂವೆ ಹಾಡು ಸೂಪರ್ ಮೇಡಮ್, ಮಿಕ್ಸ್ ಮೆಲೋಡಿ ಇಷ್ಟ ಆಯ್ತು ಮೇಡಮ್ ಅಂತ ಹೇಳ್ತಿದ್ದಾರೆ ಶ್ರೀಶೈಲ ಕುಮಾರ್ ಎ ಆರ್ ಲೇಔಟ್ ಶಿವಮೊಗ್ಗದಿಂದ. ಇನ್ನು ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು ಶುಭ ಮುಂಜಾನೆ. ಪ್ರೇಮ ಮೇಡಮ್ ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳನ್ನ ತಿಳಿಸಿದ್ದಾರೆ, ಅಲಿಸ್ತಾ ಇದ್ದೇವೆ ಕಾರ್ಯಕ್ರಮಗಳು ಒಂದಕ್ಕೆ

ಇಂಥ ಒಂದು ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ. ಹಾಗೆ ಎಲ್ಲ ಕಾರ್ಯಕ್ರಮಗಳಿಂದ ನಮಗೆ ಮಾಹಿತಿ ದೊರಕಿದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಸುಂದರವಾದ ಖುಷಿ ಖುಷಿಯಾದ ನಿರೂಪಣೆಗೆ ಧನ್ಯವಾದ.

ಕೆರೂರು ಇಲ್ಲಿಂದ ಕೂಡ ನಮಸ್ತೆ ಪ್ರೇಮಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಬೆಳಗಿನ ಶುಭೋದಯ, ಬೆಳಗಿನಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೇವೆ. ನಿಮ್ಮ ಸ್ವಚ್ಛವಾದ ನಿರೂಪಣೆಯೊಂದಿಗೆ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಗೀತಾರಾಧನೆಯಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿರುವಂತಹ ದಬ್ಬುಶೇಟ್ ಹಾಲ್ಬಾಯಿ ಮಹಾಗಣಪತಿ ದೇವಸ್ಥಾನದ ಮಾಹಿತಿ ತುಂಬಾ ಇಷ್ಟ ಆಯಿತು, ಜೊತೆಗೆ ಭಕ್ತಿಗೀತೆಗಳು ಸೊಗಸಾಗಿದ್ದವು. ದಿನದ ಮಾಹಿತಿಯೊಂದಿಗೆ ಮಿಕ್ಸ್ ಮೆಲೋಡಿ ಸೂಪರ್ ಆಗಿತ್ತು. ಅದರಲ್ಲಿ ಬಾಲ್ ಪಾಯಿಂಟ್ ಪೆನ್ ಬಗ್ಗೆ ಮಾಹಿತಿ ತುಂಬಾ ಇಷ್ಟ ಆಯಿತು. ಇನ್ನು ಕನ್ನಡ ನಾಡಿನ ಮೆಚ್ಚಿನ ಕೋಗಿಲೆ ಸಾವಿರಾರು ಮಧುರ ಗೀತೆಗಳ ಗಾಯಕಿ ಮಂಜುಳಾ ಗುರುರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೂಡ ಕೋರ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಕೋರಿದ್ದೇವೆ ಈಗಾಗಲೇ. ಮುಂದಿನ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿ ಬರಲಿ ಅಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ತಮಗೂ ಕೂಡ ಇನ್ನು ಸಿ ಟಿ ಚಂದ್ರಶೇಖರ್, ಅತ್ತಿಚೂಡೇನಹಳ್ಳಿ ವಸಂತ ಕುಮಾರಿ ಇವರು ಕೂಡ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಸುಮಧುರ ಆಕರ್ಷಕ ಇಂಪಾದ ಭಕ್ತಿಗೀತೆಗಳು ಜೊತೆಗೆ ಪೂರಕ ಮಾಹಿತಿ ಅತ್ಯುತ್ತಮ ನಿರೂಪಣೆ ಪ್ರಸಾರಕ್ಕೆ ಧನ್ಯವಾದಗಳು ಅಂತನ್ಬಿಟ್ಟು ಅಚ್ಚುಕಟ್ಟಾದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಚಂದ್ರಿಕಾ ಶೇಷಾಚಲ ಹರ್ನಹಳ್ಳಿ ಮೇಡಮ್, ಶುಭ ದಿನ, ನಿಮ್ಮ ನಿರೂಪಣೆಯಲ್ಲಿ ಕಾರ್ಯಕ್ರಮ ಚಕ್ಕವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ಅಂತ ಕೂಡ ಹೇಳ್ತಾ ಇದ್ದಾರೆ. ಇವ್ರಿಗೂ ಕೂಡ ಧನ್ಯವಾದ ತಿಳಿಸೋಣ. ಇನ್ನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋರು ಸಲ್ಮಾ ಟೀಚರ್. ತರೀಕೆರೆಯಿಂದ ಬೆಳಿಗ್ಗೆ ರೇಡಿಯೋ ಬರ್ತಿರ್ಲಿಲ್ಲ, ದಯವಿಟ್ಟು ಮೊಬೈಲ್ನಲ್ಲಿ ಗಮನಿಸಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಮ್ಮ ಅಧಿಕಾರಿಗಳಿಗೆ ತಿಳಿಸ್ತೇವೆ ಅಂತ ಹೇಳೋಣ ಸಲ್ಮಾ ಟೀಚರ್ಗೆ. ಇನ್ನು ಮಮತಾ ಅವರು ಭದ್ರಾವತಿಯಿಂದ, ಶುಭೋದಯ ಮೇಡಮ್, ನಿಲಯದಿಂದ ಮೂಡಿ ಬಂದಂತಹ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಅಚ್ಚುಕಟ್ಟಾದ ಸಂದೇಶಕ್ಕೆ ಧನ್ಯವಾದಗಳು. ಪ್ರೇಮ ಸಲಹೆ ಮೇಡಮ್ ಅವರಿಗೆ ಶುಭೋದಯ, ಹೇಗಿದ್ದೀರಾ? ನಾ ಕೂಡ ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ಚಿತ್ರಗೀತೆಗಳು ಮತ್ತು ಪೆನ್ನಿನ ಮಾಹಿತಿ. ನಾವು 30 ವರ್ಷದ ಹಿಂದೆ ಮಸಿ ಪೆನ್ ಅನ್ನ ಬಳಸ್ತಾ ಇದ್ವಿ, ಅದಕ್ಕೆ ಇಂಕ್ ಬಾಟಲ್ ತಂದು ಇಟ್ಕೊಳ್ತಾ ಇದ್ವಿ, ಮತ್ತು ಕಡ್ಡಿ ಪೆನ್ ಬಳಸ್ತಾ ಇದ್ವಿ. ಕಡ್ಡಿಯಲ್ಲಿನ ಇಂಕ್ ಖಾಲಿಯಾದ ಮೇಲೆ 25 ಪೈಸೆ ಕೊಟ್ಟು ಬೇರೆ ಕಡ್ಡಿ ತಂದು ಹಾಕಿಕೊಳ್ತಾ ಇದ್ವಿ. ಈ ಒಂದು ಸವಿನೆನಪನ್ನ ಮಾಡಿಕೊಟ್ಟ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ನಾನು ಕೂಡ ನೀವು ಏನ್ ಮಾಡ್ತಿದ್ರು ಅದೇ ಕೆಲಸ ನಾನು ಮಾಡ್ತಾ ಇದ್ದೆ. ಪೆನ್ನು ಇಂಕ್ ಖಾಲಿ ಆಗ್ತಾ ಇತ್ತು, ಅದಕ್ಕೆ ಸರಿಯಾಗಿ ಹೊಂದಿಕೆ ಆಗ್ತಿರ್ಲಿಲ್ಲ. ರೆನಾಲ್ಡ್ಸ್ ಪೆನ್ ಅಲ್ಲಿ ಬರಿಬೇಕು ಅನ್ನೋ ಒಂದು ಆಸೆ ಇತ್ತು, ಅದಕ್ಕೆ ಪರ್ಕೆ ಕಡ್ಡಿಯನ್ನ ಜಾಯಿಂಟ್ ಮಾಡಿಬಿಟ್ಟು ಅದಕ್ಕೆ ಸೆಟ್ ಮಾಡಿಬಿಟ್ಟು ಅಂತ ಚಾಣಾಕ್ಷತನವನ್ನು ಅವಾಗಲೇ ಕೂಡ ನಾವು ಉಪಯೋಗಿಸಿ ಬೇರೆ ಪೆನ್ನಿನ ಕಡ್ಡಿಯೊಂದಿಗೆ ರೆನಾಲ್ಡ್ಸ್ ಪೆನ್ ಅನ್ನ ಬರಿತಾ ಇದ್ವಿ. ಅಕ್ಷರಗಳು ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ತುಂಬಾ ಚೆನ್ನಾಗಿತ್ತು ಆಗಿನ ಒಂದು ಪೆನ್ನಿನ ಒಂದು ನಮ್ಮ ಒಂದು ಕನಸಿನ ಲೋಕ ಅಂತ ಹೇಳ್ಬೋದು. ಇನ್ನು ಬಿ ಸತ್ಯನಾರಾಯಣ, ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಎಲ್ಲ ಕಾರ್ಯಕ್ರಮಗಳು ಸೂಪರ್ ಅಂತ ಹೇಳಿದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆ, ಇವರು ಕೂಡ ಗಣಪತಿ ದೇವಾಲಯದ ಪರಿಚಯ ಕರುಣಾಳು ಬೆಳಕೆ, ಹಾಗೆ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಸುಂದರವಾಗಿ ಮೂಡಿ ಬರ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ ಪ್ರೇಮ ಮೇಡಮ್, ಬೆಳಗಿನ ಶುಭೋದಯ, ಬೆಳಗಿನ ಎಲ್ಲ ಕಾರ್ಯಕ್ರಮ ಆಲಿಸ್ತಾ ಇದ್ದೇನೆ, ಎಲ್ಲ ಕಾರ್ಯಕ್ರಮಗಳು ವಿಶೇಷತೆಯೊಂದಿಗೆ ಮೂಡಿ ಬಂದಿದೆ. ಹಿಂದು ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇರುವಂತಹ ಎಲ್ಲ ಸಾಧಕರಿಗೆ ಶುಭಾಶಯಗಳು, ಎಲ್ಲ ಅರ್ಥಪೂರ್ಣ ಕಾರ್ಯಕ್ರಮದ ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಕೂಡ ಹೇಳ್ತಾ ಇದ್ದಾರೆ ತಮಗೂ ಕೂಡ. ಇನ್ನು ಪುಷ್ಪ ವಿನೋಬನಗರ ಶಿವಮೊಗ್ಗ, ಬೆಳಗಿನ ವಂದನೆಗಳು ಮೇಡಮ್, ಬೆಳಗಿನಿಂದ ಪ್ರಸಾರವಾದಂತಹ ಎಲ್ಲ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ದಾನೆ ಮಿಕ್ಸ್ ಮೆಲೋಡಿ. ಹಾಗೆ ಈಗ ಪ್ರಸಾರ ಆಗ್ತಿರುವಂತಹ ಭಾವಗೀತೆಗಳಂದ್ರೆ ಈಗಾಗಲೇ ಆಗಿದೆ, ಮನ ಮುಟ್ಟುವಂತಿತ್ತು, ಧನ್ಯವಾದಗಳು ಅಂತ ಕೂಡ ಇವರು ಕೂಡ ತಿಳಿಸ್ತಾ ಇದ್ದಾರೆ, ನಿಮಗೂ ಕೂಡ ಧನ್ಯವಾದಗಳು. ಇನ್ನು ಪ್ರೇಮಾ ಮೇಡಮ್, ಈಗ ತಾನೇ ಪ್ರಸಾರ ಮಾಡಿದ ಭಾವಗೀತೆಗಳು ತುಂಬಾ ಸೊಗಸಾಗಿತ್ತು, ಪ್ರಸಾರ ಮಾಡಿದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸರೋಜಾ ಜಯಶಂಕರ್ ನಿವೃತ್ತ ಶಿಕ್ಷಕಿ ಹೊಸಕೆರೆಯಿಂದ, ನಿಮಗೂ ಕೂಡ ಧನ್ಯವಾದ. ಶುಭ ಮುಂಜಾನೆ ಅಂತ ಹೇಳ್ತಿದ್ದಾರೆ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ತಮಗೂ ಕೂಡ ಶುಭ ಮುಂಜಾನೆ. ಜಯಪ್ಪ ಬಣಗಾರ್, ಕಿಶೋರ್ ಕುಮಾರ್ ಬಣಗಾರ್, ನ್ಯಾಮತಿ ಗೋಪಾಲ ಶಿವಮೊಗ್ಗ, ಎಲ್ಲ ಕಾರ್ಯಕ್ರಮ ಸೂಪರ್ ಅಂತ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಂದೇಶನ ಕಳಿಸಿದರೆ, ನಿಮಗೆ ವಿಶೇಷ ಧನ್ಯವಾದಗಳನ್ನ ತಿಳಿಸೋಣ ಅಂತ ಹೇಳ್ತಾ ಪ್ರೇಮಕ್ಕ ನನ್ನದು ಹಾಜರಿ ಹಾಕಿಕೊಳ್ಳಿ. ಮುರಳೀಧರ್ ಅವರು ಶಿವಮೊಗ್ಗದಿಂದ ಖಂಡಿತ ಹಾಕಿದ್ದೇವೆ. ಇನ್ನು ಭಾಗ್ಯ ಸದಾಶಿವನ್ ಅವರು ಕೇಶವಪುರ ಭದ್ರಾವತಿಯಿಂದ, ಎಲ್ಲರಿಗೂ ಬೆಳಗಿನ ಶುಭೋದಯ ಅಂತ ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಮೂಡಿ ಬಂತು, ಪೆನ್ನಿನ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿತ್ತು, ಮಿಕ್ಸ್ ಮೆಲೋಡಿಯಲ್ಲಿ ಹಾಡುಗಳು ಚಿಂತನ ಒಂದಕ್ಕಿಂತ ಒಂದು ಸೂಪರ್, ಪ್ರೇಮಕ್ಕ ಕಾಫಿ ತಿಂಡಿ ಆಯ್ತಾ, ನಿಮ್ಮ ಸುಂದರಿ ನಿರೂಪಣೆ ಇಷ್ಟ ಆಯ್ತು ಅಂತ ಹೇಳ್ತಿದ್ದಾರೆ. ಆಕಾಶವಾಣಿಗೆ ಕೋಟಿ ಕೋಟಿ ನಮನಗಳು, ಎಲ್ಲರಿಗೂ ವಂದನೆಗಳು ಅಂತ ಹೇಳ್ತಿದ್ದಾರೆ. ಕಾಫಿ ತಿಂಡಿ ಎಲ್ಲ ಆಯ್ತು, ನಿಮ್ದಾಯ್ತಾ ಭಾಗ್ಯ ಅವರೇ ಅಂತ, ಭಾಗ್ಯ ಸದಾಶಿವನವರೇ ಅಂತ ಇವ್ರಿಗೂ ಕೂಡ ಕೇಳೋಣ. ಆಗಿದೆ ಅನ್ಕೊಳ್ತೀನಿ, ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರೆ ಅಂತ ಕೂಡ ಅನ್ಕೊಳ್ತೀನಿ. ಇನ್ನು ಶಾಂತಾಚಾರ ಬಿಡಿಗೆರ ಕೊಕ್ಕನೂರು ಹರಿಹರ ತಾಲೂಕು, ನಮಸ್ತೆ ಮೇಡಮ್, ಬೆಳಗಿನ ವಂದನೆಗಳು. ಬೆಳಗಿನ ಸಿಂಚನ, ಹೊಸ ಮುಂಜಾನೆ, ಹೊಸ ಚಿಗುರು, ನಿಮ್ಮ ದನಿಯಲ್ಲಿ ಮೂಡಲಿ ಎಲ್ಲರ ಈ ಗುರು. ಭದ್ರಾವತಿಯ ಕೋಗಿಲೆಗಳೇ ಕೇಳಿ ಬನ್ನಿ ಸಂಗೀತದ ರಸದೌತಣ.

ಅವ ಎಲ್ಲರಿಗೂ ಉಣಬಡಿಸಿ, ನಿಮ್ಮ ಮಾತಿನ ಮಧುರತೆ ಇರಲಿ ಇಡೀ ದಿನ, ನಗು ಹಂಚುತ್ತ ಸಾಗಲಿ ನಿಮ್ಮ ಈ ಪಯಣ, ಸುಪ್ರಭಾತದ ಶುಭಾಶಯಗಳು ನಿಮಗಿರಲಿ, ನಿಮ್ಮ ಕಾರ್ಯಕ್ರಮಗಳೆಲ್ಲವೂ ಯಶಸ್ವಿನ ಶಿಖರವೇರಲಿ ಅಂತ ಉತ್ತಮವಾಗಿ ಒಂದು ಮನಮುಟ್ಟುವ ಕವನದ ಮೂಲಕ ನಮ್ಮ ಕಾರ್ಯಕ್ರಮವನ್ನ ಬರೆದಿ ಕಳಿಸಿದ್ದಾರೆ, ಸಂದೇಶವನ್ನ ಕಳಿಸಿದ್ದಾರೆ. ವಿಶೇಷ ಧನ್ಯವಾದಗಳನ್ನ ಇವ್ರಿಗೆ ತಿಳಿಸೋಣ. ಇನ್ನು ಪ್ರೇಮಾ ಮೇಡಮ್, ಸಂದೇಶ ಓದಿಲ್ಲಲ್ಲ, ಏಕೆ ಮೇಡಮ್, ಏನಾದ್ರೂ ತಪ್ಪಾಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಓದಿದೆ ಅಂತ ತಿಳ್ಕೊಂತೀನಿ, ನೋಡೋಣ, ಮತ್ತೊಮ್ಮೆ ಓದ್ತೇನೆ, ಪರವಾಗಿಲ್ಲ. ನಮ್ಮ ವಿಶ್ವ ಕಣ್ಣು ದೃಷ್ಟಿ ದಿನದ ಶುಭಾಶಯಗಳು. ನಾವೆಲ್ಲರೂ ದೃಷ್ಟಿ ಸುರಕ್ಷತೆಯಿಂದ ನೇತ್ರದಾನ ಮಹಾದಾನ ಕಾಪಾಡಿಕೊಳ್ಳ. ನಿಮ್ಮ ಸಂದೇಶನೇ ಫಸ್ಟ್ ಓದುದೆ ಅನ್ಕೊಳ್ತೀನಿ, ಕೇಳಿಸ್ಕೊಂಡಿಲ್ವಾ ನೀವು? ಇನ್ನು ಆಯ್ತು, ಇರಲಿ. ಮಾಹಿತಿಗಳು ಹಾಡುಗಳು ಅದ್ಭುತ ಅಂತ ಹೇಳ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದ ಪದ್ಮಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಧನ್ಯವಾದಗಳು ಅಂತ ಕೂಡ ತಿಳಿಸಿದ್ದಾರೆ. ಇಲ್ಲ, ಓದಿರ್ಲಿಲ್ಲ, ಎಲ್ಲೋ ಸ್ಕ್ರಾಲ್ ಆಗ್ಬೇಕಾದ್ರೆ ಹೋಗ್ಬಿಟ್ಟಿದೆ ಅನ್ಸತ್ತೆ ಕೆಳಗೆ. ಇರ್ಲಿ, ಪರವಾಗಿಲ್ಲ. ನೀವು ಕೂಡ ಒಂದು ದೃಷ್ಟಿಯನ್ನ ಸುರಕ್ಷತೆಯಿಂದ ಇಟ್ಕೊಳ್ಬೇಕು, ನೇತ್ರದಾನವನ್ನ ಮಾಡಬೇಕು ಅಂತ ಉತ್ತಮವಾದ ಮಾಹಿತಿಯನ್ನ ಎಲ್ಲರಿಗೂ ಕೂಡ ಹಂಚಿದ್ದೀರಾ, ಅದಕ್ಕೆ ವಿಶೇಷ ಧನ್ಯವಾದಗಳು ನಿಮ್ಗೆ ಕೂಡ. ಇನ್ನು ಶುಭ ಮುಂಜಾನೆ ಆಕಾಶವಾಣಿ ಎಲ್ಲಾ ಗೀತೆಗಳು ಕೂಡ, ಎಲ್ಲ ಗೀತೆಗಳು ಹಾಗೂ ಕಾರ್ಯಕ್ರಮ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಪ್ರಸಾರ ಆಯ್ತು. ಮಂಜುನಾಥ್ ಲಕ್ಷ್ಮಿ ಸೈಕಲ್ ಶಾಪ್ ಜನ್ನಾಪುರದಿಂದ ಸಂದೇಶನ ಕಳಿಸಿದ್ದಾರೆ. ಇನ್ನು ಈ ದಿನದ ಎಲ್ಲ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳಿದ್ದಾರೆ. ಮೋಹನ್ ಕುಮಾರ್, ಮಂಗಳ, ನಿತಿನ್, ಚೇತನ್ ಆಲನಹಳ್ಳಿ ಮೈಸೂರಿನಿಂದ ಸಂದೇಶನ ಕಳಿಸಿದ್ದಾರೆ. ಇನ್ನು ಗುಡ್ ಮಾರ್ನಿಂಗ್ ಪ್ರೇಮಾ ಮಿಸ್, ಬೆಳಗಿನ ಎಲ್ಲ ಭದ್ರಾವತಿ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳಿಸ್ತಾ ಇದ್ದೇವೆ, ಎಂಜಾಯ್ ಮಾಡ್ತಾ ಇದ್ದೇವೆ, ನಿಮಗೆ ಹಾಗೂ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ವಿಶ್ವಾಸ ಅವರು ಸವಳಂಗದಿಂದ. ಇನ್ನು ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ, ನಮಸ್ತೆ ಮೇಡಮ್, ಬೆಳಗಿನ ಎಲ್ಲ ಕಾರ್ಯಕ್ರಮ ತುಂಬಾ ಸುಂದರವಾಗಿ ಮೂಡಿ ಬಂದವು, ಭಾವಗೀತೆಗಳಂತೂ ಅದ್ಭುತವಾಗಿತ್ತು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ನೀವೆಲ್ಲರೂ ಕೂಡ ನಿಮ್ಮ ಒಂದು ಅಮೂಲ್ಯವಾದ ಕ್ಷಣವನ್ನ, ಉತ್ತಮ ಕಾರ್ಯಕ್ರಮಗಳನ್ನ ಕೇಳಿ ಅದನ್ನ ಒಂದು ಉಪಯೋಗ ಪಡ್ಕೊಂಡಿದ್ದಕ್ಕಾಗಿ ಹಾಗೂ ಸಂದೇಶವನ್ನ ಕಳಿಸಿದ್ದಕ್ಕಾಗಿ ನಿಮ್ಗೆ ವಿಶೇಷ ಧನ್ಯವಾದಗಳನ್ನ ಆಕಾಶವಾಣಿ ಭದ್ರಾವತಿ ನಿಲಯದ ಪರವಾಗಿ ತಿಳಿಸ್ತಾ, ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಅದಕ್ಕೂ ಮುನ್ನ ಒಂದು ಸಣ್ಣ ಜಾಹೀರಾತು, ನಂತರ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಈಗ ನಿಮಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ ಕ್ರೀಡಾ ರಸಪ್ರಶ್ನೆಗಳು.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು PS ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮ ಹಾಡು ಮಾತಾಡು. ಇವತ್ತಿನ ಕಾರ್ಯಕ್ರಮದಲ್ಲಿ ಬುಧವಾರದ ವಿಶೇಷ ಕ್ರೀಡಾರಸ ಪ್ರಶ್ನೆಗಳನ್ನು ಹೊತ್ತು ತಂದಿದ್ದೇನೆ ನಿಮಗಾಗಿ. ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತಾ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಬಹುದು. ನೀವು ಸಂದೇಶಗಳನ್ನು ಕಳಿಸಲು ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಹೇಳ್ತೇನೆ, ಬರ್ಕೊಳ್ಳಿ 9481527200. ಮತ್ತೊಮ್ಮೆ ಆಂಗ್ಲ ಭಾಷೆಯಲ್ಲಿ ಕೂಡ ಹೇಳ್ತೇನೆ, ಬರ್ಕೊಳ್ಳಿ 9481577.

2600 ಈ ಸಂಖ್ಯೆಗೆ ನಿಮ್ಮ ಹೆಸರು, ಊರಿನ ಹೆಸರು, ನಂತರ ಉತ್ತರ ಚಿಕ್ಕದಾಗಿ ಚಿಕ್ಕದಾಗಿರಲಿ. ಕಾರ್ಯಕ್ರಮದಲ್ಲಿ ತುಂಬ ಉದ್ದನಾದಂತಹ ವಿಸ್ತಾರವಾದಂತಹ ಸಂದೇಶಗಳು ಬೇಡ, ಸಮಯದ ಒಂದು ಸದುಪಯೋಗವನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ, ನೀವು ಏನೇ ಹೇಳಬೇಕಾದರೂ ಚಿಕ್ಕದಾಗಿ ಶಾರ್ಟಾಗಿ ಸಂದೇಶದ ಮೂಲಕ ಕಳುಹಿಸಿ ಅಂತ ಹೇಳ್ತಾ, ಇನ್ನು ಪ್ರಶ್ನೆಯನ್ನು ಕೇಳ್ತೇನೆ, ಹಾಗೆ ಒಂದು ಗೀತೆಯನ್ನು ಕೂಡ ಪ್ರಸಾರ ಮಾಡ್ತೇನೆ. ಮೊದಲನೆಯ ಪ್ರಶ್ನೆ ನಿಮಗಾಗಿ ಬರ್ತಾ ಇದೆ. ಈಗ ಇದುವರೆಗೂ ಕ್ರಿಕೆಟ್ ಆಯಿತು, ಒಂದು ನಾವು ಕಪ್ಪನ್ನು ಕೂಡ ಗೆದ್ದಾಯಿತು ಅಂತ ಖುಷಿಯಿಂದ ಎಲ್ಲರೂ ಕೂಡ ಇದ್ದೇವೆ. ಹಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಫೀಫಾ ಸ್ಟಾರ್ಟ್ ಆಗತ್ತೆ. ಹಾಗಾಗಿ ಇಂದು ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಹೊತ್ತು ತಂದೇನೆ. ಅದಕ್ಕೆ ನೀವು ಯಾವ ರೀತಿಯಲ್ಲಿ ಉತ್ತರಗಳನ್ನು ಕೊಡ್ತೀರಾ ಅಂತ ನೋಡ್ತೇನೆ. ನಮ್ಮ ವಿದ್ಯಾರ್ಥಿಗಳೆಲ್ಲ ತುಂಬ ಜಾಣರು ಅಂತ ಕೂಡ ನಾನು ಭಾವಿಸ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ ನಿಮಗಾಗಿ, ಫೀಫಾ ಇದನ್ನು ವಿಸ್ತರಿಸಿ ಟೈಪ್ ಮಾಡಿ ಕಳಿಸಿ. ಫೀಫಾ FIFA ಇದನ್ನು ವಿಸ್ತರಿಸಿ, ಎಕ್ಸ್ಪ್ಯಾಂಡ್ ಮಾಡಿ ಇದನ್ನು. ಇನ್ನು ಎರಡನೇ ಪ್ರಶ್ನೆ, 2026 ಫೀಫಾ ವಿಶ್ವಕಪ್ ಎಂದಿನಿಂದ ಆರಂಭವಾಗಿ ಯಾವಾಗ ಕೊನೆಗೊಳ್ಳುತ್ತದೆ? 2026 ಫೀಫಾ ವಿಶ್ವಕಪ್ ಎಂದಿನಿಂದ ಆರಂಭವಾಗಿ ಯಾವಾಗ ಕೊನೆಗೊಳ್ಳುತ್ತೆ ಅಂತ ಕೂಡ ತಿಳಿಸಿ. ಈ ಎರಡು ಪ್ರಶ್ನೆಗಳಿಗೆ ನಿಮ್ಮಿಂದ ಉತ್ತರಗಳನ್ನು ಕಾಯ್ತಾ ಕಾರ್ಯಕ್ರಮವನ್ನು ನಿಮಗಾಗಿ ನಡೆಸ್ಕೊಡ್ತಾ ಇರೋದು ನಿಮ್ಮ ರೇಡಿಯೋಗಳತಿ ಪ್ರೇಮ ಸಾಲೇರ. ಈಗ ನಿಮಗಾಗಿ ಒಂದು ಸುಂದರವಾದ ಗೀತೆ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಆಟ ಆಡ್ತೀವಿ ಎಷ್ಟು ಚಂದಾಗಿತ್ತಲ್ವಾ, ನಾವೇ ಹಳ್ಳಿ ಒಳಗೆ ಆಟ ಆಡ್ದಂಗೆ ನಮ್ಮ ಬಾಲ್ಯ ಜೀವನವನ್ನ ಕಳೆದಂಗಿತ್ತು ಈ ಗೀತೆಯ ಒಂದು ಸಾಹಿತ್ಯ ಅಂತ ಹೇಳ್ತಾ. ಚಿತ್ರ ನನ್ನ ಓ ನನ್ನ ಚೇತನ ಚಿತ್ರದ ಗೀತೆಯನ್ನ ಚೇತನ್ ಶಾಸ್ತ್ರಿ ಹಾಗೂ ಸಂಗಡಿಗರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಮುಂದಿನ ಗೀತೆಯನ್ನ ಕೇಳಿ. ನನ್ನ ಪ್ರಕಾರ ಇದು ಚಿತ್ರದ ಹೆಸರು ಕಣ್ರಿ, ಮತ್ತೆ ನನ್ನ ಪ್ರಕಾರ ಅಂತ ಏನೋ ಹೇಳ್ತೀನಿ ಅಂತ ತಿಳ್ಕೊಬೇಡಿ. ಶ್ವೇತಾ ಮೋಹನ್ ಹಾಗೂ ಸಂತೋಷ್ ವೆಂಕಿ ಹಾಡಿರುವ ಈ ಹೂನಗೆ ಗೀತೆಯನ್ನ

0: ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಕ್ರೀಡಾ ರಸಪ್ರಶ್ನೆಯ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮಿಂದ ಸಂದೇಶಗಳು ಕೂಡ ಬರ್ತಾ ಇದೆ, ಬಹಳ ಚೆನ್ನಾಗಿ ಸರಿಯಾದ ಉತ್ತರಗಳನ್ನೇ ನೀವೆಲ್ಲರೂ ಕೂಡ ಕಳಿಸಿದ್ದೀರಾ ಅಂತ ನೋಡಿದೆ. ಇನ್ನು ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳಿ ಇದಕ್ಕೆ ಉತ್ತರವನ್ನು ನೀಡುವಂತಹ ಸಮಯ. ಫಿಫಾ ಇದನ್ನು ವಿಸ್ತರಿಸಿ ಅಂತ ಕೇಳಿದ್ದೆ. ಹಾಗೆ ಎರಡನೇ ಪ್ರಶ್ನೆ, 2026 ಫಿಫಾ ವಿಶ್ವಕಪ್ ಎಂದಿನಿಂದ ಆರಂಭವಾಗಿ ಎಂದು ಕೊನೆಗೊಳ್ಳುತ್ತದೆ ಆಟ ಅಂತ ಕೇಳಿದ್ದೆ. ಅದಕ್ಕೂ ಕೂಡ ನಿಮ್ಮಿಂದ ಉತ್ತರ ಬಂದಿದೆ. ಯಾರೆಲ್ಲ ಉತ್ತರಗಳನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಬಹಳಷ್ಟು ಬೇಗ ಬೇಗನೆ ಉತ್ತರಗಳನ್ನು ನೀಡಿದ್ದೀರಾ, ಮೆಚ್ಚುಗೆಗೆ ಪಾತ್ರರಾಗಿದ್ದೀರಾ. ಅಂದರೆ ನೀವೆಲ್ಲರೂ ಕೂಡ ಒಂದು ಆಟದ ಒಂದು ವಿಚಾರದಲ್ಲಿ ಬಹಳಷ್ಟು ನಿಪುಣರಾಗಿದ್ದೀರಾ ಅಂತ ತಿಳ್ಕೊಳ್ತಾ ಮೊದಲನೆಯ ಸಂದೇಶ ಬಂದಿದೆ. ಸೋನೂರು ಚಿತ್ರದುರ್ಗದಿಂದ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾಗಿದೆ. ಇನ್ನು ರೂಪ ಪಾಂಡುರಂಗರಾವ್ ಚಿತ್ರದುರ್ಗ ಇವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಎಂದಿನಿಂದ ಪ್ರಾರಂಭವಾಗಿ ಎಂದು ಕೊನೆಗೊಳ್ಳುತ್ತೆ ಅಂತ ಕೂಡ ಕೇಳಿದ್ದೇನೆ. ಪ್ರಾರಂಭ ದಿನಾಂಕ ಕೆಲವೊಬ್ಬರು ಹಾಕಿದ್ದೀರಾ, ಅಂತ್ಯದ ದಿನಾಂಕವನ್ನು ಹಾಕಿಲ್ಲ. ಹಾಗಾಗಿ ಅದನ್ನು ಕೂಡ ಹಾಕುವಂತಹ ಪ್ರಯತ್ನವನ್ನು ಮಾಡಿ. ಮುಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟರು, ಆಯಿತು. ಇನ್ನು ಹಾಯ್ ಗುಡ್ ಮಾರ್ನಿಂಗ್ ಮೇಡಮ್ ಅಕ್ಕ, ಮೇಡಮ್ ಪ್ಲಸ್ ಅಕ್ಕ, ಮೇಡಮ್ ಅಕ್ಕ, ಇದೇನು ವಿಶೇಷವಾದ ಸಂದೇಶ ಅಂದ್ಕೊಳ್ತೀನಿ. ಇನ್ನು ತುಂಬ ಇಷ್ಟ ಆಯಿತು ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ವರ್ಣಿಕಾ ಜೀವನ್ ಅರಳಿಹಳ್ಳಿ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಕೂಡ ಎಲ್ಲ ಕಾರ್ಯಕ್ರಮಗಳು ತುಂಬ ಇಷ್ಟ ಆಯಿತು ಅಂತ ಕೂಡ ಹೇಳ್ತಾ ಇದ್ದಾರೆ. ನಾಗರಾಜ್ ರೆಡ್ಡಿ ರಾಮತೀರ್ಥ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ ಕೂಡ ನಮಸ್ಕಾರ ಮೇಡಮ್ ಅಂತ ಹೇಳ್ತಾ ಎರಡು ಕೂಡ ಸರಿಯಾದ ಉತ್ತರವನ್ನು ನೀಡಿದ್ದೀರಾ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕು ಇಲ್ಲಿಂದ ಕೂಡ ಸರಿಯಾದ ಉತ್ತರ ಬಂದಿದೆ. ಅಚ್ಚುಕಟ್ಟಾಗಿ ದಪ್ಪ ಅಕ್ಷರಗಳಲ್ಲಿ ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿ ಅಕ್ಷರಗಳನ್ನು ಉತ್ತರಗಳನ್ನು ಇವರು ಕಳಿಸ್ತಾರೆ ಅಂತಂದರೆ ಯಾವಾಗಲೂ ಕೂಡ ಇವರ ಉತ್ತರಗಳನ್ನು ಓದೋದ್ರಲ್ಲಿ ಒಂಥರ ಸಂತೋಷ ಅನಿಸುತ್ತೆ. ಬೋಲ್ಡ್ ಲೆಟರಲ್ಲಿ ಎಷ್ಟು ಚೆನ್ನಾಗಿ ಕಳಿಸ್ತಾರೆ, ಎಲ್ಲೂ ಕೂಡ ನಮಗೆ ಕನ್ಫ್ಯೂಸ್ ಆಗುತ್ತೆ, ನೋಡಿದ ತಕ್ಷಣ ಸರಿಯಾಗಿದೆ ಉತ್ತರ ಅಂತ ಹೇಳ್ಬೋದು. ಆ ರೀತಿಯಾಗಿ ಅನಿಲ್ ಕುಮಾರ್ ಅವರು ತುಂಬ ಚೆನ್ನಾಗಿ ಉತ್ತರಗಳನ್ನು ಕಳಿಸ್ತಾರೆ, ಅದು ಕೂಡ ಒಂದು ವಿಶೇಷ ಕಲೆ ಅಂತ ಹೇಳ್ಬೋದು. ಇನ್ನು ಹಂಪಣ್ಣ ನ್ಯಾಮತಿಯಿಂದ ಕೂಡ ಇವರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮೋನಿಷಾ ಚೈತನ್ಯ ತರೀಕೆರೆ ಇವರು ಕೂಡ ಸರಿಯಾದ ಉತ್ತರವನ್ನು ಇವರು ಕೂಡ ತುಂಬ ಚೆನ್ನಾಗಿ ಕಳಿಸಿದ್ದಾರೆ, ಇವ್ರಿಗೂ ಕೂಡ ವಿಶೇಷ ಧನ್ಯವಾದಗಳನ್ನು ತಿಳಿಸೋಣ. ಇನ್ನು ಗಜೇಂದ್ರ ಎಸ್ ಕೊಪ್ಪ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಅಜಯ್ ವಂಡ್ಕರ್ ಲೋಯರ್ ಹುತ್ತ ಭದ್ರಾವತಿ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ನಿಮ್ಮ ಉತ್ತರ ಕೂಡ ತುಂಬ ಸುಂದರವಾಗಿ ಇದೆ, ಅದಕ್ಕೂ ಕೂಡ ವಿಶೇಷ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇನ್ನು ಸುರೇಶ್ ಅವರು ಶಿವಮೊಗ್ಗದಿಂದ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾಳ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಉತ್ತರ ಕಳಿಸಿದ್ದಾರೆ ಆದರೆ ಉತ್ತರ ಸ್ವಲ್ಪ ತಪ್ಪಾಗಿದೆ ಅಂತ ಹೇಳ್ಬೋದು. ಮತ್ತೊಮ್ಮೆ ಪ್ರಯತ್ನವನ್ನು ಮಾಡಿರಿ ಅಂತ ಹೇಳೋಣ ನಾಗೇಂದ್ರ ಗುಂಡಮ್ಮ ಅವರಿಗೆ. ಪರವಾಗಿಲ್ಲ, ಮುಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ ನಿಮ್ಮಿಂದ ಬರ್ತೆ ಅಂತ ಕಾಯ್ತಾ ಇರ್ತೇನೆ. ಇನ್ನು ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ ಕೂಡ ಸರಿಯಾದ ಉತ್ತರವನ್ನು ಇವರು ಕೂಡ ಅಚ್ಚುಕಟ್ಟಾಗಿ ಕಳಿಸಿದ್ದಾರೆ. ಇನ್ನು ಹಾಯ್ ಮ್ಯಾಮ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಯಾರು, ಸಂಗೀತಾ ವಿನಯ್ ಬ್ಯಾಡ್ಗಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾಗಿದೆ ನಿಮ್ಮ ಉತ್ತರ ಅಂತ ಹೇಳೋಣ. ಇನ್ನು ಪ್ರಶಾಂತ್ ಅರ್ಶೆಟ್ಟರ್ ಭದ್ರಾವತಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾಗಿದೆ ನಿಮ್ಮ ಉತ್ತರ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಕೂಡ ಸರಿಯಾದ ಉತ್ತರ ಬಂದಿದೆ. ಧನರಾಜ್ ಪಿ ಚೆನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆ ಗ್ರಾಮ ಇವರು ಕೂಡ ಸರಿಯಾದ

ಸೂತ್ರವನ್ನ ಕಳಿಸಿದರೆ ತುಂಬಾನೇ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಒಂದು ಇವನ್ನ ಒಂದು ಇವನ್ ಅಕ್ಷರಗಳ ಮಧ್ಯದಲ್ಲಿ ನಾವು ಸಿಂಬಲ್ಗಳನ್ನ ಕೂಡ ನಾವು ಮೂದಿಸಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಬಹಳಷ್ಟು ವಿಶೇಷ ಅನ್ಸುತ್ತೆ ಇವರ ಉತ್ತರಗಳನ್ನೆಲ್ಲ ನೋಡಿದಾಗ. ಇದೆಲ್ಲ ಒಂದು ಖುಷಿಯನ್ನ ತರುವ ವಿಚಾರ, ಹಾಗಾಗಿ ಹೇಳ್ತಾ ಇದ್ದಾನೆ. ಅಷ್ಟು ಚೆನ್ನಾಗಿ ನೀವು ಕಳಿಸೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಆದ್ರೆ ಎಲ್ಲರೂ ಹಾಗೆ ಕಳಿಸ್ಲೇಬೇಕು ಅನ್ನೋದು ಕೂಡ ಏನು ನಿಯಮ ಏನಿಲ್ಲ, ಒಂದು ಖುಷಿಯಾಗಿರೋದಕ್ಕೋಸ್ಕರ ಅದನ್ನೆಲ್ಲ ಹೇಳಿದ್ದು ಅಂತ ಹೇಳ್ತಾ, ಉತ್ತರಗಳು ಸರಿಯಾಗಿದ್ರು ಕೂಡ ಸಾಕು. ಇನ್ನು ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ, ನಿಮ್ಮ ಪ್ರಶ್ನೆಗೆ ಉತ್ತರ ಅಂತಂದ್ಬಿಟ್ಟು ಸರಿಯಾದ ಉತ್ತರವನ್ನ ಇವರು ಕೂಡ ಕಳಿಸಿದ್ದಾರೆ. ಎರಡನೇ ಪ್ರಶ್ನೆ ಕೇಳಿಸಿಲ್ಲ ಮೇಡಮ್ ಅಂತ ಹೇಳ್ತಾ ಇದ್ರೆ ಈಗಾಗಲೇ ಹೇಳಾಗಿತ್ತು, ಇನ್ನು ಮುಂದಿನ ಪ್ರಶ್ನೆಗೆ ಉತ್ತರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿ ಅಂತ ಹೇಳೋಣ. ಹಬಿಲ್ ರಾಘವೇಂದ್ರ, ಅಪರ್ಹುತ ಭದ್ರಾವತಿ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ವಿಜಯಪುರ ಇಲ್ಲಿಯ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ವಿಭಾ ದೀಪಕ್ ಬೆಂಗಳೂರಿನಿಂದ ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ. ಹಾಗೆ ನಮ್ಮ ಮುರಳೀಧರ್ ಅವರು ಶಿವಮೊಗ್ಗದಿಂದ ಕೂಡ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಬಹಳಷ್ಟು ಚೆನ್ನಾಗಿ ಒಂದು ಜಾಣತನದ ಸಿಂಬಲ್ಗಳನ್ನ ಕೂಡ ನಮೂದನೆ ಮಾಡಿದ್ದಾರೆ. ವಿಶೇಷವಾಗಿದೆ ಇವರ ಸಂದೇಶ ಕೂಡ. ಇನ್ನು ದಾವಣಗೆರೆಯಿಂದ ಚಂದ್ರಿಕಾ ನೆರಲಗಂಡಿ ಅವರು ಇವರು ಕೂಡ ತುಂಬಾ ಚೆನ್ನಾಗಿ ಉತ್ತರಗಳನ್ನ ಕಳಿಸಿದ್ದಾರೆ. ಉತ್ತರಗಳು ಕೂಡ ಸರಿಯಾಗಿದೆ. ಹಾಗೆ ದೇಸಾಯಿ ಅವರು ಕೂಡ ಶಿವಮೊಗ್ಗದಿಂದ ತುಂಬಾ ಚೆನ್ನಾಗಿ ಉತ್ತರ ಕಳಿಸಿದ್ದಾರೆ, ಹಾಗೂ ತುಂಬಾ ಅರ್ಥಪೂರ್ಣವಾಗಿದೆ ಇವರ ಉತ್ತರಗಳು ಕೂಡ ಅಂತ ಹೇಳ್ಬಹುದು. ಇನ್ನು ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ ಕೂಡ ಸರಿಯಾದ ಉತ್ತರವನ್ನ ತುಂಬಾ ಚೆನ್ನಾಗಿ ಕಳಿಸಿದ್ದೀರ. ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ತುಂಬಾ ಚೆನ್ನಾಗಿ ಉತ್ತರಗಳನ್ನ ಸರಿಯಾಗಿ ಕಳಿಸಿದ್ದೀರಾ, ಉತ್ತರಗಳೆಲ್ಲ ಸರಿ ಇದೆ. ಮುತ್ತಣ್ಣ ಚಿತ್ರಗಾರ ಭಾಗ್ಯನಗರ ಪಟ್ಟಣ ಕೊಪ್ಪಳ ಜಿಲ್ಲಾ ಇವರು ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಭದ್ರಾವತಿ ಆಕಾಶವಾಣಿಯ ಒಪಿನಿಯನ್ ಪೋಲ್ ಇಂದ ಕೂಡ ಸರಿಯಾದ ಉತ್ತರಗಳು ಬಂದಿದೆ. ಚಿತ್ರ ಶಿವಕುಮಾರ್ ಅವ್ರದ್ದು ಬಂದಿದೆ. ವಿನೋಬನಗರ ಇಂದ ಶಿವಮೊಗ್ಗ ಪಣೀಂದ್ರ ಅವ್ರದ್ದು ಕೂಡ ಬಂದಿದೆ. ಸರೋಜ ಅವ್ರದ್ದು ಬಂದಿದೆ. ಇನ್ನು ತುಂಬಾ ಕೆಳಗರು ಕೂಡ ಕಳಿಸಿದ್ದಾರೆ. ನಿಮ್ಮೆಲ್ಲರ ಉತ್ತರ ಕೂಡ ಸರಿಯಾಗಿದೆ. ಇನ್ನು ಶ್ರೀಶೈಲ ಕುಮಾರ್ ಏರ್ಲೋಟ್ ಇವ್ರು ಕೂಡ ಕಳಿಸಿದ್ದಾರೆ. ಮೇಡಮ್ ಯಾಕೆ ಅಂತಂದ್ಬಿಟ್ಟು ಕೇಳಿದರೆ, ಈಗ ನಾವೇ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇರೋದು, ನಮ್ಮ ಹೆಸರು ಪ್ರೇಮ ಸಾಲೇರ ಅಂತ ಹೇಳ್ತಾ ಇನ್ನು ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ. ಇನ್ನು ಫೆಡರೇಷನ್ ಇಂಟರ್ನ್ಯಾಷನಲ್ ಒಂದು ಪಣೀಂದ್ರ ಅವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ, ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ. ಪಾರ್ವತಮ್ಮ ಕೆ ವಿ ಜನಪ್ರ ಭದ್ರಾವತಿಯಿಂದ ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಗಜೇಂದ್ರ ಉಷಾ ಬೆನಕನಹಳ್ಳಿ ಇವರು ಕೂಡ ಸರಿಯಾದ ಉತ್ತರ ಕಳಿಸಿದ್ದೀರಾ. ಇನ್ನು ಪ್ರೀತಿಯ ಪ್ರೇಮ ಸಾಲೇರ ಮೇಡಮ್ ಅವರಿಗೆ ನಮ್ಮ ನಮಸ್ಕಾರಗಳು, ಶುಭ ದಿನ. ನೀವು ಕೇಳಿದ ಕ್ರೀಡಾ ಪ್ರಶ್ನೆಗೆ ಉತ್ತರ ಇದು ಅಂತನ್ಬಿಟ್ಟು ಹೇಳಿದರೆ, ಹಾಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ರಾಘವಮಣಿಯಣಿ. ಶಕುಂತಲಾ ಮಕ್ಕಳಾದಂತಹ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬಿಟ್ಟಂಪಾಡಿ ದುಬೈಯಿಂದ ಸರಿಯಾದ ಉತ್ತರ. ಇನ್ನು ಸುಭಾನ್ ಕುರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸರಿಯಾದ ಉತ್ತರ ಕಳಿಸಿದ್ದೀರಾ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕುಡಿಗೆಯಿಂದ ಕೂಡ ಸರಿಯಾದ ಉತ್ತರ. ಇನ್ನು ಮಹೇಶ್ ಹೊಸೂರ್ ಶಿಕಾರಿಪುರ ಇಲ್ಲಿಂದ ಕೂಡ ಸರಿಯಾದ ಉತ್ತರ. ಶಾಂತಾಚಾರ ಬಡಿಗೆರ ಕೊಕ್ಕನೂರು ಹರಿಹರ ತಾಲೂಕು ಇವರು ಕೂಡ ಉತ್ತರ ಸರಿಯಾಗಿ ಕಳುಹಿಸಿ ಅದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ವಿಶೇಷ ಧನ್ಯವಾದಗಳನ್ನು ತಿಳಿಸೋಣ. ಇನ್ನು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸರಿಯಾದ ಉತ್ತರ ಕಳಿಸಿದ್ದೀರಾ. ರೋಹಿಣಿ ಘನಾತೆ ಮಕ್ಕಳಾದ ಶ್ರೇಯಾ ಸಾರ್ಥಕ್ ಮತ್ತು ಸ್ವರ ಲೋಯರ್ ಹುತ್ತ ಭದ್ರಾವತಿಯಿಂದ ಕೂಡ ಸರಿಯಾದ ಉತ್ತರ ಬಂದಿದೆ. ಇನ್ನು ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಖೋರಿ ಮಂಡಗದ್ದೆ ಹೋಬಳಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ. ಪ್ರೇಮ ಮೇಡಮ್ ಶುಭೋದಯ ಅಂತ ಹೇಳ್ತಾ ಇರೋರು ರಾಧಾ ನಿದಿಗೆಯಿಂದ ಇವರು ಕೂಡ ಸರಿಯಾದ ಉತ್ತರಗಳನ್ನ ಎರಡು ಪ್ರಶ್ನೆಗೂ ಕಳಿಸಿದ್ದಾರೆ. ಇನ್ನು ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ ಸರಿಯಾದ ಉತ್ತರ ಬಂದಿದೆ. ಸರೋಜ ಜಯಶಂಕರ್ ದೀಪಕ್ ಕುಮಾರ್ ಆರಾಧ್ಯ ಕೀರ್ತನ ಆರಾಧ್ಯ ಚಿನ್ನು ಆರಾಧ್ಯ ರಶ್ಮಿ ಆರಾಧ್ಯ ಹೊಸಕೆರೆಯಿಂದ ಕೂಡ ಸರಿಯಾದ ಉತ್ತರ ಕಳಿಸಿದ್ದೀರಾ. ಮಮತಾ ಭದ್ರಾವತಿಯಿಂದ ಸರಿಯಾದ ಉತ್ತರ. ವೀಣಾ ರಮೇಶ್ ಭಟ್ ಹೊಸಮನೆಯಿಂದ ಕೂಡ ಸರಿಯಾದ ಉತ್ತರ. ಮೇಡಮ್ ದಯವಿಟ್ಟು ಉತ್ತರ ಬೇಗ ಬೇಗ ಓದಿ, ಪ್ರಶ್ನೆಗಳನ್ನ ಸ್ವಲ್ಪ ಜಾಸ್ತಿ ಕೇಳಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಉಮೇಶ್ ಅವರು ಸಿರಿಗೆರೆಯಿಂದ ಖಂಡಿತವಾಗ್ಲೂ. ಇನ್ನು ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ
ಮಂತ್ರವನ್ನ ಕಳಿಸಿದ್ದಾರೆ. ಬೆಳಗಿನ ಶುಭಾಶಯಗಳು ಪ್ರೇಮ ಮೇಡಮ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾವು ಉತ್ತ ಕಾಲೋನಿಯಿಂದ ಎಲೆಗೌಡರು, ಯಾಕೋ ಉತ್ತರಗಳನ್ನ ಕಳಿಸಿಲ್ಲ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಮಾತ್ರ ಹೇಳಿದ್ದಾರೆ. ಉತ್ತರಗಳನ್ನ ಕಳಿಸುವಂತಹ ಕೆಲಸವನ್ನ ಕೂಡ ಮಾಡಿ ಅಂತ ಹೇಳೋಣ. ಇನ್ನ ಉತ್ತರಗಳನ್ನ ಹೇಳುವಂತಹ ಸಮಯ. ಫಿಫಾ ಇದನ್ನ ವಿಸ್ತರಿಸಿ ಬರೆದಾಗ ಫೆಡರೇಷನಲ್ ಇಂಟರ್ನ್ಯಾಷನಲ್ ಡೇ ಫುಟ್ಬಾಲ್ ಅಸೋಸಿಯೇಷನ್, ಇದು ಉತ್ತರ ಆಗಿತ್ತು. ಇನ್ನು 2026 ಫಿಫಾ ವಿಶ್ವಕಪ್ ಎಂದಿನಿಂದ ಆರಂಭವಾಗಿ ಎಂದು ಕೊನೆಗೊಳ್ಳುತ್ತದೆ ಅಂತ ಕೇಳಿದೆ. ಆರಂಭ ಆಗೋದು ಇದೇ ಜೂನ್ 11 ತಾರೀಕಿನಿಂದ, ಮುಕ್ತಾಯ ಆಗೋದು ಜುಲೈ 19 ತಾರೀಕಿನವರೆಗೆ ಈ ಒಂದು ಫಿಫಾ ವಿಶ್ವಕಪ್ ಆಟಗಳು ನಡೆಯುತ್ತೆ ಅಂತ ಹೇಳಬಹುದು. ಇನ್ನು 3ನೇ ಪ್ರಶ್ನೆಗೆ ಹೋಗಿಬಿಡೋಣ. ಫಿಫಾ ವಿಶ್ವಕಪ್ 2026 ಎಷ್ಟು ನಗರಗಳು ಜಂಟಿಯಾಗಿ ಆಯೋಜಿಸ್ತಾ ಇವೆ? ಮತ್ತೊಮ್ಮೆ ಕೇಳಿ, ಫಿಫಾ ವಿಶ್ವಕಪ್ 2026 ಎಷ್ಟು ನಗರಗಳು ಜಂಟಿಯಾಗಿ ಆಯೋಜನೆಯನ್ನು ಮಾಡ್ತಾ ಇದೆ, ಯಾವೆಲ್ಲ ದೇಶಗಳು ಅಂತ ಕೂಡ ಹೇಳಬಹುದು. ಹಾಗೆ 4ನೇ ಪ್ರಶ್ನೆ, ಎಷ್ಟು ತಂಡಗಳನ್ನು ಈ ಫಿಫಾ ವಿಶ್ವಕಪ್ ಒಳಗೊಂಡಿದೆ, ಎಷ್ಟು ತಂಡಗಳನ್ನು ಫಿಫಾ ವಿಶ್ವಕಪ್ ಒಳಗೊಂಡಿದೆ, ಈಗ ನಡೆಯುವಂತಹ 2026 ಫಿಫಾ ವಿಶ್ವಕಪ್ ಎಷ್ಟು ತಂಡಗಳನ್ನು ಒಳಗೊಂಡಿದೆ ಅಂತ ಕೂಡ ಹೇಳಬಹುದು. ಇದು 3ನೇ ಮತ್ತು 4ನೇ ಪ್ರಶ್ನೆ. ಇದಕ್ಕೆ ಉತ್ತರಗಳನ್ನು ಕಳುಹಿಸಿ. ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಈಗ ರೇಡಿಯೋವನ್ನು ಆನ್ ಮಾಡಿದರೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಜೊತೆಯಾಗಬಹುದು. ಸಂದೇಶಗಳನ್ನು ಕಳಿಸಲು ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9481527260 ಈ ಸಂಖ್ಯೆಗೆ ನಿಮ್ಮಿಂದ ನಿಮ್ಮ ಹೆಸರು ಹಾಗೂ ಊರಿನ ಹೆಸರು, ಉತ್ತರಗಳು ಚಿಕ್ಕದಾಗಿ ಬರಲಿ ಅಂತ ಹೇಳ್ತಾ ಮುಂದಿನ ಗೀತೆಯನ್ನ ಕೇಳಿ. ಆಹಾ ಬ್ರಹ್ಮಚಾರಿ ಚಿತ್ರದ ಒಂದು ಗೀತೆಯನ್ನ ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಕಂಠದಲ್ಲಿ

ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಕ್ರೀಡಾರಸ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಇದಕ್ಕೆ ಉತ್ತರಗಳನ್ನ ಕೂಡ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ನಿಮ್ಮಿಂದ ಬಂದಾಗಿದೆ. ಪ್ರಶ್ನೆಗಳನ್ನ ಕೇಳಿದ್ದೆ, ಉತ್ತರಗಳನ್ನ ನೋಡೋಣ. ಯಾರೆಲ್ಲ ಉತ್ತರಗಳನ್ನ ಕಳಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ, ಚಿತ್ರ ಶಿವಕುಮಾರ್ ಅವರು ಕೂಡ ಹೊಸಮನೆ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕು, ಇಲ್ಲಿಂದ ಉತ್ತರ ಬಂದಿದೆ. ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗ, ಹಂಪಣ್ಣ ಅವರು ನ್ಯಾಮತಿಯಿಂದ, ನಾಗರಾಜ ರೆಡ್ಡಿ ರಾಮ ತೀರ್ಥ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ,

ಮುರಳೀಧರವರು ಶಿವಮೊಗ್ಗದಿಂದ, ಮೋನಿಶಾ ಚೈತನ್ಯ ತರೀಕೆರೆಯಿಂದ ಕೂಡ ಕಳಿಸಿದ್ದಾರೆ. ಹಾಗೆ ಎಷ್ಟು ಚೆನ್ನಾಗಿ ಕಳಿಸಿದ್ದಾರೆ ಅಂದರೆ ಎಲ್ಲ ನಗರಗಳ ಹೆಸರು ಎಲ್ಲದನ್ನು ಕೂಡ ಹಾಕಿದ್ದಾರೆ. ಖುಷಿ ಆಯ್ತಪ್ಪ. ಜಾಣರು ಅಂದರೆ ಒಂದು ಪ್ರಶ್ನೆಗೆ ಉತ್ತರಿಸಿ ಅಂದರೆ 10 ಪ್ರಶ್ನೆಗೆ ಉತ್ತರಿಸಿದ್ದೀರಾ. ಆದರೆ ಸಮಯ ಇದಲ್ಲ ಅಂತಲ್ಲ, ನಿಮ್ಮ ಜಾಣತನವನ್ನು ತೋರಿಸಿದ್ದೀರಾ. ಇದು ನಿಮ್ಮ ಜಾಣತನಕ್ಕೆ ಒಂದು ಹಿಡಿದಂಥ ಕನ್ನಡಿ ಅಂತ ಹೇಳಬಹುದು. ಇನ್ನೂ ಹ್ಯಾಬಿಲ್ ರಾಘವೇಂದ್ರ ಅವರು ಅಪರ್ಹುತ ಭದ್ರಾವತಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮಂಗಳಖೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ. ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ ಕೂಡ ಬಂದಿದೆ. ಆಕಾಶವಾಣಿ ಒಪಿನಿಯನ್ ಪೋಲಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಶಾಂತಾಚಾರ ಬಿಡಿಗೇರ ಕೊಕ್ಕನೂರು ಹರಿಹರ ಇವರ ಉತ್ತರ ಹಾಗೂ ಉತ್ತರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯೆಲ್ಲ ಬಂದಿದೆ. ಇನ್ನು ಧನರಾಜ್ ಪಿ ಚನ್ನಗಿರಿ ತಾಲೂಕು ಕೆ ಗಾಣದಕಟ್ಟೆ ಇವರ ಉತ್ತರ ಕೂಡ ಬಂದಿದೆ. ಮುತ್ತಣ್ಣ ಚಿತ್ರಗಾರ ಭಾಗ್ಯನಗರ ಪಟ್ಟಣ ಕೊಪ್ಪಳ ಜಿಲ್ಲೆ ಇಲ್ಲಿಂದ ಕೂಡ ಉತ್ತರ ಬಂದಿದೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಕೂಡ. ಹಾಗೆ ಸಂಗೀತ ವಿನಯ್ ಬ್ಯಾಗಡಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಬ್ಯಾಡಗಿಯಿಂದ ಕೂಡ. ಇನ್ನು ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಕೂಡ ಉತ್ತರ ಬಂದಿದೆ. ವಿಜಯಪುರ ಸುದರ್ಶನ ಭರತ್ ಕುಮಾರ್ ಇವರು ಕೂಡ ಉತ್ತರ ಕಳಿಸಿದ್ದಾರೆ. ಮಮತಾ ಅವರು ಭದ್ರಾವತಿಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ವಿಭಾ ದೀಪಕ್ ಬೆಂಗಳೂರಿನಿಂದ ಕೂಡ ಬಂದಿದೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆಯಿಂದ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೋರಿ, ಮಂಡಗದ್ದೆ ಹೋಬಳಿಯಿಂದ ಕೂಡ. ಹಾಗೆ ದಾವಣಗೆರೆಯಿಂದ ಚಂದ್ರಿಕಾ ನೆರಲಗುಂಡಿ ಅವರು ಕೂಡ ಉತ್ತರ ಕಳಿಸಿದ್ದಾರೆ. ಕೇಶವಮೂರ್ತಿ BTM ಲೇಔಟ್ ಬೆಂಗಳೂರಿನಿಂದ ಇವರು ಕೂಡ ಸರಿನಾ ಮೇಡಮ್ ಅಂತನ್ಬಿಟ್ಟು ಕೇಳ್ತಾ ಇದ್ದಾರೆ. ಚೆನ್ನಾಗಿದೆ, ಸರಿಯಾಗಿದೆ ಉತ್ತರ. ಕೇಳಿದ ಪ್ರಶ್ನೆಗೆ ನನಗೆ ನಗು ಬರ್ತಾ ಇದೆ. ಸರಿಯಾಗಿರೋದನ್ನೇ ಕಳಿಸಿದ್ದೀರಾ, ಅದಕ್ಕೆ ನಗು ಬಂತು ಅಂತ ಹೇಳ್ತಾ. ಇನ್ನು ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ ಕೂಡ ಉತ್ತರ ಕಳಿಸಿದ್ದೀರಾ. ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದಂತಹ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬಿಟ್ಟಂಪಡಿ ದುಬೈಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಅಜಯ್ ವಣ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ ಕೂಡ ಉತ್ತರ ಬಂದಿದೆ. ಹಾಗೆ ಸುಬಾನ್ಕುರಿ ಹಗರಿಬೊಮ್ಮನಹಳ್ಳಿ ಹಂಪ ಸಾಗರದಿಂದ ಕೂಡ ಉತ್ತರ ಬಂದಿದೆ. ಮಹೇಶ್ ಎಚ್ ಹೊಸೂರು ಶಿಕಾರಿಪುರದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ವೀಣಾ ರಮೇಶ್ ಭಟ್ ಹೊಸ್ಮನಿ ಭದ್ರಾವತಿಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ ಕೂಡ ಬಂದಿದೆ. ಶ್ರೀಶೈಲ ಕುಮಾರ್ ಎಆರ್ ಲೋಟ್ ಶಿವಮೊಗ್ಗದಿಂದ ಕೂಡ ಬಂದಿದೆ. ರೋಹಿಣಿ ಘನಾತೆ ಮಕ್ಕಳಾದ ಶ್ರೇಯ ಸಾರ್ಥಕ್ ಮತ್ತು ಸ್ವರ ಲೋಯರುತ್ತ ಭದ್ರಾವತಿಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಇನ್ನು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಸರಿಯಾಗಿದೆ. ಇನ್ನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳ ಕೂಡ ಶಿವಲಿಂಗಯ್ಯ, ಕಲಾವತಿ, ಅಭಿಷೇಕಯ್ಯ, ಹಿರೇಮಠ ಇವರು ಕೂಡ ಉತ್ತರ ಕಳಿಸಿದ್ದಾರೆ. ಇನ್ನು ಸರಿಯಾಗಿ ಇದೆ ಮೇಡಮ್ ಅಂತ ಹೇಳ್ತಿದ್ದಾರೆ. ಆಕಾಶವಾಣಿ ಎಲ್ಲ ಸಾಂಗ್ ಚೆನ್ನಾಗಿತ್ತು. ದಾಕ್ಷಾಯಿಣಿ ಭೀಮನಕೆರೆ ಉತ್ತರ ಅಂತಂದ್ಬಿಟ್ಟು ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಸರಿಯಾಗಿದೆ ಮೇಡಮ್ ಅಂತ ಇವರೇ ಹೇಳಿದ್ದಾರೆ. ಖಂಡಿತ. ಇನ್ನು ನಮ್ಮ ಹೆಸರನ್ನು ಹೇಳಿಲ್ಲ ಮೇಡಮ್ ಅಂತ ಹೇಳ್ತಿದ್ದಾರೆ. ಸೋನು ಅವರು ಚಿತ್ರದುರ್ಗದಿಂದ, ನಿಮ್ಮ ಸಂದೇಶ ಎಲ್ಲೋ ಕೆಳಗೆ ಹೋಗ್ಬಿಟ್ಟಿದೆ, ಹಾಗಾಗಿ ಗೊತ್ತಾಗಿಲ್ಲ, ಏನು ತಪ್ಪು ತಿಳಿಬೇಡಿ ಅಂತ ಹೇಳ್ತಾ ಸೋನು ಅವರು ಚಿತ್ರದುರ್ಗದಿಂದ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಆಕಾಶವಾಣಿ ಭದ್ರಾವತಿಯ ಒಪಿನಿಯನ್ ಪೋಲಿಂದ ಕೂಡ ಕಳಿಸಿದ್ದಾರೆ ಸರಿಯಾದ ಉತ್ತರವನ್ನು. ಇನ್ನು ಉತ್ತರವನ್ನು ನೋಡೋಣ. ಈಗ ಕೇಳಿದ್ದೆ ನಾನು, ಫಿಫಾ ವಿಶ್ವಕಪ್ 2026 ಎಷ್ಟು ನಗರಗಳು ಜಂಟಿಯಾಗಿ ಆಯೋಜಿಸ್ತಾ ಇದೆ ಅಂತ. ಒಟ್ಟು 16 ನಗರಗಳು ಯುನೈಟೆಡ್ ಸ್ಟೇಟ್ಸ್ ಇದು, ಮತ್ತು 11 ಮೆಕ್ಸಿಕೋ ಇದರಲ್ಲಿ ಕೂಡ ಇದೆ, 3 ಕೆನಡಾದಲ್ಲಿ 2, ಒಟ್ಟು 16 ನಗರಗಳು. ಇದರಲ್ಲಿ ಯಾವ್ಯಾವುದು ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ 11, ಮೆಕ್ಸಿಕೋದಲ್ಲಿ 3, ಕೆನಡಾದಲ್ಲಿ 2, ಒಟ್ಟು ಟೋಟಲ್ಲು 16 ನಗರಗಳು. ಮತ್ತೊಮ್ಮೆ ಹೇಳಿ ಅಂತ ಸಂದೇಶನ ಕಳಿಸಿದರೆ ಒಟ್ಟು 16 ನಗರಗಳು, ಅದರಲ್ಲಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಅವು 11, ಮೆಕ್ಸಿಕೋದಲ್ಲಿ

ಅಲ್ಲಿ 3, ಕೆನಡಾದಲ್ಲಿ 2, ಒಟ್ಟಾರೆಯಾಗಿ 16 ನಗರಗಳು. ಇನ್ನು ಎಷ್ಟು ತಂಡಗಳನ್ನು ಒಳಗೊಂಡಿದೆ ಅಂತ ಕೇಳಿದೆ. 48 ತಂಡಗಳನ್ನು ಫಿಫಾ ಏನು ಈಗ ವಿಶ್ವಕಪ್ ಆಡ್ತಾ ಇದ್ದಾರಲ್ಲ, 48 ತಂಡಗಳನ್ನು ಒಳಗೊಂಡಿದೆ. ಇದಕ್ಕೆ ಹಿಂದೆ 32 ತಂಡಗಳಿತ್ತು, ಆದರೆ ಈಗ ಹೆಚ್ಚು ತಂಡಗಳನ್ನು ಇದರಲ್ಲಿ ಹಾಕಿಕೊಂಡಿದ್ದಾರೆ. ಹಾಗಾಗಿ ಹೆಚ್ಚಾಗಿದೆ ತಂಡಗಳ ಸಂಖ್ಯೆ, 48. 32 ಇದ್ದಿದ್ದು ಈಗ 48 ಆಗಿದೆ. ಇನ್ನು 5ನೇ ಪ್ರಶ್ನೆ ಹಾಗೂ 6ನೇ ಪ್ರಶ್ನೆಗೆ ಕೂಡ ಹೋಗೋಣ. 5ನೇ ಪ್ರಶ್ನೆ, ಇದು ಕಾರ್ಯಕ್ರಮದ ಫಿಫಾ ವಿಶ್ವಕಪ್ ಇದು ಅಂತಾರಾಷ್ಟ್ರೀಯ ಡ್ಯಾಶ್ ಆಗಿದೆ. ಫಿಫಾ ವಿಶ್ವಕಪ್ ಅಂತಾರಾಷ್ಟ್ರೀಯ ಡ್ಯಾಶ್ ಆಗಿದೆ. ಇದು ಯಾರ ಆಟ ಆಗಿದೆ ಅಂತ ಕೂಡ ಒಂದು ಕ್ಲೂ ಅನ್ನು ಕೊಡ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಡ್ಯಾಶ್ ಆಗಿದೆ. ಇನ್ನು 6ನೆಯ ಪ್ರಶ್ನೆ, ಕಳೆದ ಶನಿವಾರ ನಡೆದ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಭಾರತದ ವನಿತೆಯರು ಯಾರ ವಿರುದ್ಧ ಜಯಗಳಿಸಿ ಪಡೆದುಕೊಂಡ್ರು? ಕಳೆದ ಶನಿವಾರ ನಡೆದಂತಹ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಭಾರತದ ವನಿತೆಯರು ಯಾರ ವಿರುದ್ಧ ಜಯಗಳಿಸಿ ಪಡ್ಕೊಂಡ್ರು ಅಂತ ನೀವು ಅದಕ್ಕೆ ಉತ್ತರವನ್ನು ತಿಳಿಸಬೇಕಾಗತ್ತೆ. ಇನ್ನು ಉತ್ತರಗಳನ್ನು ಕಳಿಸಲು ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಹೇಳಿಬಿಡ್ತೇನೆ. 9484152600. ಮತ್ತೊಮ್ಮೆ 9481572600 ಈ ಸಂಖ್ಯೆಗೆ ನಿಮ್ಮಿಂದ ಉತ್ತರಗಳು ಬರಲಿ ಅಂತ ಹೇಳ್ತಾ ಈಗ ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ.

ನೀವೀಗ ಕೇಳುತ್ತಾ ಇರುವಂತಹ ಗೀತೆ ನೋಡಿದವರು ಏನಂತಾರೆ. ಇದು ಚಿತ್ರದ ಹೆಸರು ಹಾಡಿದರೆ ಕೀರ್ತನ ಹೊಳ್ಳ ಮತ್ತು ಮಯೂರೇಶಿಯೇ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಹಾಗಾದ್ರೆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಕಾರ್ಯಕ್ರಮದ 5 ಮತ್ತು 6ನೇ ಪ್ರಶ್ನೆಯನ್ನ ಕೇಳಿದ್ದೆ, ಅದಕ್ಕೆ ಉತ್ತರಗಳು ಬಂದಿದೆ. ಉತ್ತರಗಳನ್ನ ನೋಡೋಣ. ಅನಿಲ್ ಕುಮಾರ್, ತಡಕನಹಳ್ಳಿ, ಹಿರೇಕೆರೂರು ತಾಲೂಕು, ಇಲ್ಲಿಂದ ಕೂಡ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್, ಹೊಸ್ಮನೆ, ಭದ್ರಾವತಿಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ರೂಪಾ ಪಾಂಡು ರಂಗಾರಾವ್, ಚಿತ್ರದುರ್ಗದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಹಂಪಣ್ಣ ಅವರು ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ನಾಗರಾಜ್ ರೆಡ್ಡಿ, ರಾಮತೀರ್ಥ ಇವರು ಕೂಡ ಕಳಿಸಿದ್ದಾರೆ ಉತ್ತರವನ್ನ. ಸುಭಾನ್ಕುರಿ, ಹಗರಿಬೊಮ್ಮನಹಳ್ಳಿ, ಹಂಪಸಾಗರದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಮೋನಿಷಾ, ಚೈತನ್ಯ, ತರೀಕೆರೆಯಿಂದ ಕೂಡ ಸರಿಯಾದ ಉತ್ತರಗಳು ಬಂದಿದೆ. ಹ್ಯಾಬಿಲ್ ರಘವೇಂದ್ರ, ಅಪ್ಪರ್ಹುತ, ಭದ್ರಾವತಿಯಿಂದ ಕೂಡ ಉತ್ತರ ಬಂದಿದೆ. ಅಜಯ್ ವಣ್ಕರ್, ಲೋಯರ್ ಹುತ, ಭದ್ರಾವತಿಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಚಿಕ್ಕಪ್ಪ ಶಾರದಾ, ರಾಮೇಶ್ವರ, ಶಿವಮೊಗ್ಗದಿಂದ. ವೇದಾ ಶೆಟ್ಟಿ, ಕಾಳಾವರ, ಕುಂದಾಪುರದಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ರೋಹಿಣಿ, ಘನಾತೆ, ಮಕ್ಕಳಾದ ಶ್ರೇಯ, ಸಾರ್ಥಕ್ ಮತ್ತು ಸ್ವರ, ಲೋಯರ್ ಹುತ್ತ, ಭದ್ರಾವತಿಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಆಕಾಶವಾಣಿ ಒಪಿನಿಯನ್ ಪೋಲಿಂದ ಕೂಡ ಉತ್ತರಗಳು ಬಂದಿವೆ. ನೇವಿ ಡಿಸೋಜಾ, ರಾಜೇಂದ್ರ ನಗರ, ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ. ವಿಜಯಪುರ, ಸುದರ್ಶನ, ಭರತ್ ಕುಮಾರ್, ಬಂದೇ ನವಾಜ್ ಅವರು ಕೂಡ ಉತ್ತರ ಕಳಿಸಿದ್ದಾರೆ. ರಾಘವಮಣಿ, ಅಣಿ, ಶಕುಂತಲಾ, ಮಕ್ಕಳಾದಂತಹ ಪ್ರೀತಮ್, ಪ್ರೀತಿಕಾ, ಪುತ್ತೂರು, ಬಿಟ್ಟಂಪಾಡಿ, ದುಬೈಯಿಂದ ಕೂಡ ಉತ್ತರ ಬಂದಿದೆ. ಇನ್ನು ಸಂಗೀತ, ವಿನಯ, ಬ್ಯಾಡಗಿ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ, ಕನ್ನಡದಲ್ಲೇ ಕಳಿಸಿದ್ದಾರೆ. ಸಂತೋಷವಾಯಿತು ಕನ್ನಡದ ಅಕ್ಷರವನ್ನ ನೋಡಿ ಅಂತ ಹೇಳ್ತಾ. ಇನ್ನು ದೀಪ, ಶಿವಮೊಗ್ಗದಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ನಾಗಶ್ರೀ, ಜಯಂತಿ, ಗಣಪತಿ, ನುಗ್ಗಿ ಗ್ರಾಮ, ಬೇರುಕುಡಿಗೆಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಶ್ರೀಶೈಲ ಕುಮಾರ್, ಎ ಆರ್ ಲೇಔಟ್, ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ. ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್ ಅವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ಪುಷ್ಪ, ವಿನೋಬನಗರ, ಶಿವಮೊಗ್ಗದಿಂದ ಉತ್ತರ ಬಂದಿದೆ. ಶಿವಮೊಗ್ಗ, ಕೃಷಿನಗರ, ದೊಡ್ಡಮನೆ, ಸವಿತಾ, ಗಣೇಶ್, ಆಶಾ, ವಿಜಯ್ ಕುಮಾರ್, ಡಾಕ್ಟರ್ ಪ್ರವೀಣ್ ಅವರು ಕೂಡ ಉತ್ತರ

ಕಳಿಸಿದ್ದಾರೆ ಮಹೇಶ್ ಸೂರು. ಶಿಕಾರಿಪುರದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕು ಇವರು ಕೂಡ ಉತ್ತರ ಹಾಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಕಳಿಸಿದ್ದಾರೆ. ಸಿ ಟಿ ಚಂದ್ರಶೇಖರ್ ಹತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಇಲ್ಲಿಂದ ಕೂಡ ಉತ್ತರ ಬಂದಿದೆ. ಇನ್ನು ಮಮತಾ ಅವರು ಭದ್ರಾವತಿಯಿಂದ ಉತ್ತರವನ್ನ ಕಳಿಸಿದ್ದಾರೆ. ಮುರಳೀಧರ್ ಅವರು ಕೂಡ ಶಿವಮೊಗ್ಗದಿಂದ ಉತ್ತರವನ್ನ ಕಳಿಸಿದ್ದಾರೆ. ನಮಸ್ತೆ ಪ್ರೇಮ ಮೇಡಮ್ ಅಂತ ಹೇಳ್ತಾ ಇನ್ನು ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಿಗದ್ದೆ ಹೋಬಳಿಯಿಂದ ಕೂಡ ಉತ್ತರ ಬಂದಿದೆ. ನಮಸ್ತೆ ಮೇಡಮ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಕೊಟ್ರಿ. ಈ ದಿನ ನೀವು ಕೇಳಿದ ಪ್ರಶ್ನೆಗಳಿಗೆ ನಾವೆಲ್ಲರೂ ಸರಿಯಾಗಿ ಉತ್ತರ ಕೊಟ್ಟು ಜಯಶಾಲಿಗಳಾಗಿದ್ದೇವೆ ಮೇಡಮ್. ನಮಸ್ಕಾರ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ನಿಮಗೂ ಕೂಡ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಅಂತ ಹೇಳ್ತಾ. ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಬಂದು ವಿಜಯ್ ಕುಮಾರ್ ಹಾಡು ಮಾತಾಡು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಡಿವಂತು ಬುದ್ಧಿಗೆ ಒಳ್ಳೆಯ ಕಸರತ್ತು ಹಾಗೆ ಸುಂದರವಾದ ಗೀತೆಗಳು ಸಮಾಧಾನದ ನಿರೂಪಣೆ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸಿದೆ ಧನ್ಯವಾದಗಳು ಅಂತ ಒಂದು ವಿಶೇಷವಾದ ಸಂದೇಶವನ್ನು ಗಳಿಸಿದ್ದಾರೆ. ಧನ್ಯವಾದಗಳನ್ನು ತಿಳಿಸೋಣ. ಅಂತಾರಾಷ್ಟ್ರೀಯ ಉತ್ತರವನ್ನು ಕಳಿಸಿದ್ದಾರೆ. ವರ್ಣಿಕಾ ಜೀವನ್ ಅರಳಿಹಳ್ಳಿ ಇಲ್ಲಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾಗಿದೆ ಉತ್ತರಗಳು. ಇನ್ನು ಮಹೇಶ್ ಕುಮಾರ್ ಹೊನ್ನಾಳಿಯಿಂದ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮುಡಿವಂತ ಅಂತ ಕೂಡ ಹೇಳ್ತಿದ್ದಾರೆ. ಬೆಳಗಿನ ಗಡಿಬಿಡಿ ಕಾರ್ಯಕ್ರಮ ಕೇಳಲು ಹೋಗ್ತೀವಿ ಓಡಿ, ನಮಗೆ ನಿರೂಪಕರು ಮಾಡ್ತಾರೆ ಮೂಡಿ, ನಾವುಗಳು ಕೇಳಲು ಯಾವಾಗಲೂ ರೆಡಿ. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಾ ಗುಂಡಿಯವರು ಸಣ್ಣ ಪುಟ್ಟದಾದ ಒಂದು ರಸವತ್ತಾದ ಕವನವನ್ನು ನಮಗೆ ಉಣಬಡಿಸಿ ಸಂತೋಷವನ್ನು ಕೊಟ್ಟು ಹೊಟ್ಟೆನ ತುಂಬಿಸಿದ್ದಾರೆ, ನಮ್ಮ ಮನಸ್ಸನ್ನು ತುಂಬಿಸಿದ್ದಾರೆ ಅಂತ ಹೇಳೋಣ. ಧನ್ಯವಾದಗಳು ನಿಮ್ಮ ಕವನಕ್ಕೆ. ಇನ್ನು ಉತ್ತರವನ್ನು ಕಳಿಸಿದ್ದಾರೆ ದಾಕ್ಷಾಯಿಣಿ ಭೀಮನ ಕೆರೆ ಇಲ್ಲಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಶಿವಮೊಗ್ಗ ಕೃಷ್ಣನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಅವರು ಕೂಡ ಹಾಡು ಮಾತಾಡು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಮುಡಿಬಂತು, ಉತ್ತರಗಳು ಗೊತ್ತಿದ್ರೂ ಸಹ ಸ್ವಲ್ಪ ಗೊಂದಲವಾಯಿತು, ಇರಲಿ, ನಮ್ಮ ಜ್ಞಾನಾರ್ಜನೆ ಆಯಿತು. ಹಾಗೆ ಸುಂದರವಾದ ಮಧುರವಾದ ಕನ್ನಡ ಗೀತೆಗಳು ಹಾಗೆ ನಿಮ್ಮ ಅದ್ಭುತವಾದ ನಿರೂಪಣೆ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ನಾವು ಕೂಡ ತಿಳಿಸ್ತೇವೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರಿಯಾದ ಉತ್ತರಗಳನ್ನೇ ಆದಷ್ಟು ಎಲ್ಲರೂ ಕೂಡ ನೀಡಿದ್ದೀರಾ. ಎಲ್ಲೋ ಒಂದಿಬ್ಬರದ್ದು ಮಾತ್ರ ಒಂದೇ ಎಲ್ಲೋ ಯಾವುದೋ ಒಂದೆರಡು ಪ್ರಶ್ನೆಗಳಿಗೆ ಮಾತ್ರ ಉತ್ತರ ತಪ್ಪಾಗಿತ್ತು, ಮಿಕ್ಕೆಲ್ಲ ಉತ್ತರಗಳು ಕೂಡ ಸರಿಯಾಗಿ ನೀಡಿದ್ರಿ. ಎಲ್ಲರಿಗೂ ಕೂಡ ವಿಶೇಷ ಧನ್ಯವಾದಗಳನ್ನು ತಿಳಿಸ್ತಾ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಆಕಾಶವಾಣಿ ಭದ್ರಾವತಿ ನಿಲಯದ ಪರವಾಗಿ. ಹಾಗೆ ಉತ್ತರಗಳನ್ನು ಕೂಡ ಒಮ್ಮೆ ನೋಡಿಬಿಡೋಣ. ಒಂದನೇ ಪ್ರಶ್ನೆ, ಫಿಫಾ ಇದನ್ನು ವಿಸ್ತರಿಸಿ ಅಂತ ಕೇಳಿದೆ. ಫೆಡರೇಷನ್ ಇಂಟರ್ನ್ಯಾಷನಲ್ ಡೇ ಫುಟ್ಬಾಲ್ ಅಸೋಸಿಯೇಷನ್, 2026 ಫಿಫಾ ವಿಶ್ವಕಪ್ ಎಂದಿನಿಂದ ಆರಂಭವಾಗಿ ಯಾವಾಗ ಕೊನೆಗೊಳ್ಳುತ್ತದೆ? ಜೂನ್ ಬರುವ 11ನೇ ತಾರೀಕಿನಿಂದ ಆರಂಭವಾಗಿ ಜುಲೈ 19ನೇ ತಾರೀಕಿನವರೆಗೆ ನಡೆಯುತ್ತೆ. ಫಿಫಾ ವಿಶ್ವಕಪ್ 2026 ಎಷ್ಟು ನಗರಗಳು ಜಂಟಿಯಾಗಿ ಆಯೋಜಿಸ್ತಾ ಇದೆ? 16 ನಗರಗಳು, ಯುನೈಟೆಡ್ ಸ್ಟೇಟ್ಸ್ನಲ್ಲಿ 11, ಮೆಕ್ಸಿಕೋ 3, ಕೆನಡಾದಲ್ಲಿ 2. ಎಷ್ಟು ತಂಡಗಳನ್ನು ಒಳಗೊಂಡಿದೆ ಫಿಫಾ ವಿಶ್ವಕಪ್ ಅಂತ ಕೇಳಿದೆ. 48 ತಂಡಗಳನ್ನು ಒಳಗೊಂಡಿದೆ. ಇದಕ್ಕೂ ಹಿಂದೆ 32 ತಂಡಗಳು ಇದ್ದದ್ದನ್ನು ನಾವು ಕಾಣಬಹುದು. ಇನ್ನು 5ನೇ ಪ್ರಶ್ನೆ, ಫಿಫಾ ವಿಶ್ವಕಪ್ ಅಂತಾರಾಷ್ಟ್ರೀಯ ಡ್ಯಾಶ್ ಚಾಂಪಿಯನ್ಶಿಪ್ ಆಗಿದೆ, ಇದು ಪುರುಷರ ಸಾಕರ್ ಚಾಂಪಿಯನ್ಶಿಪ್ ಆಗಿದೆ. ಮತ್ತೊಮ್ಮೆ, ಫಿಫಾ ವಿಶ್ವಕಪ್ ಅಂತಾರಾಷ್ಟ್ರೀಯ ಪುರುಷರ ಸಾಕರ್ ಚಾಂಪಿಯನ್ಶಿಪ್ ಆಗಿದೆ. ಕಡೆಯ ಪ್ರಶ್ನೆ, 6ನೇ ಪ್ರಶ್ನೆ, ಕಳೆದ ಶನಿವಾರ ನಡೆದ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನು ಭಾರತದ ವನಿತೆಯರು ಯಾರ ವಿರುದ್ಧ ಜಯಗಳಿಸಿದ್ರು? ಉತ್ತರ ಆಗಿದೆ, ಬಾಂಗ್ಲಾದೇಶದ ವಿರುದ್ಧ 3-1 ಗೋಲುಗಳಿಂದ ಸೋಲಿಸಿದ್ದಾರೆ. 6ನೇ ಬಾರಿಗೆ ಪ್ರಶಸ್ತಿಯನ್ನು ಪಡೆದು ದಾಖಲೆಯನ್ನು ನಮ್ಮ ವನಿತೆಯರು ಸೃಷ್ಟಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಆಕಾಶವಾಣಿ ಭದ್ರಾವತಿ ನಿಲಯದ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಿಮ್ಮ ರೇಡಿಯೋಗಳತಿ ಪ್ರೇಮ ಸಾಲೇರ. ಕಾರ್ಯಕ್ರಮ ಹೇಗೆ ಮೂಡಿಬಂತು ಎಂಬೆಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನು ಆಕಾಶವಾಣಿ ಭದ್ರಾವತಿಯ ಒಂದು
AIRBDVT@gmail.com ಇಲ್ಲಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಳಿಸಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇದುವರೆಗೂ ನಮ್ಮ ಜೊತೆಯಾಗಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಿಶೇಷ ಧನ್ಯವಾದಗಳನ್ನು ತಿಳಿಸ್ತಾ ಒಂದು ಗೀತೆಯನ್ನು ಕೇಳಿ ಮುಂದಿನ ಕಾರ್ಯಕ್ರಮವನ್ನು ಮತ್ತೆ ಪ್ರಾರಂಭ ಮಾಡೋಣ. ಹಾಡು ಮಾತಾಡು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನು ಮುಂದೆ ನನ್ನ ಹಾಡು ನನ್ನ ಆಯ್ಕೆ ಕೇಳುವರ ಮೆಚ್ಚಿನ ಪತ್ರ.

ನನ್ನ ಹಾಡು ನನ್ನ ಆಯ್ಕೆ. ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮೊದಲನೆಯ ಪತ್ರ ಇವರದಾಗಿತ್ತು. ಶಿವಮೊಗ್ಗ ಬೊಮ್ಮನಕಟ್ಟೆಯಿಂದ ಸುಗುಣ, ನೇತ್ರಾವತಿ, ಹರಿಶ್ಚಂದ್ರ, ನವೀನ್, ಉದಯ್ ಹಾಗೂ ರೋಹಿತ್ ಅವರು ನಂಬರ್ 73 ಶಾಂತಿ ನಿವಾಸ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಇದು ತುಂಬ ನಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ ಹೇಳಿದರು. ಅವರ ಮೆಚ್ಚಿದ ಗೀತೆಯನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇವೆ ಅಂತ ಹೇಳ್ತಾ ಮುಂದಿನ ಪತ್ರವನ್ನು ನೋಡೋಣ. ಪತ್ರ ಸಂಸ್ಕೃತಿ ಉಳಿಸುತ್ತಿರುವ ನಿಮಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಎರಡು ಚಿತ್ರಗಳ ಹೆಸರುಗಳನ್ನು ಹಾಕಿದ್ದಾರೆ. ಹಾಗೆ ಹಾಡನ್ನು ಕೂಡ ಹಾಕಿದ್ದಾರೆ. ಮಯೂರ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಈ ಹಾಡು ತುಂಬಾ ಇಷ್ಟ ಇದೆ, ಹಾಗಾಗಿ ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಉಷಾ ಹಂಪಣ್ಣ ಅವರು ನ್ಯಾಮತಿಯಿಂದ ಇವರು ಮೆಚ್ಚಿರುವಂತಹ ಮಯೂರ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರ ಕಂಠದಲ್ಲಿ ಮೂಡಿರುವಂತಹ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಕೇಳಿ ಆನಂದಿಸಿ.

ಸಮಯ ಸರಿಯಾಗಿ 11:15:45 ನೀವು ಕೇಳ್ತಾ ಇದ್ರಾ ಎಫ್ಎಂ 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಹಾಗೂ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು. ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂದಿನ ಪತ್ರವನ್ನು ನೋಡೋಣ. ಬೆಂಗಳೂರಿನಿಂದ ಪತ್ರ ಬಂದಿದೆ. ಬೆಂಗಳೂರಿನಿಂದ ತಣಿಸಂದ್ರದಿಂದ ಗಗನ್ ನಲ್ಮೆ ರಶ್ಮಿ ಆಯಿಷಾಬಾನು ಹಾಗೆ ಚಿರಂತನ್ ಚಂದ್ರು ಹಾಗೆ ರಂಗಮ್ಮ ಎಲ್ಲರೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ನಮ್ಮ ಮೆಚ್ಚಿನ ಗೀತೆ ಅಮೃತ ವರ್ಷಿಣಿ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ನಮ್ಮ ಮನೆಯ ಹತ್ತಿರ ಎಲ್ಲರೂ ಕೂಡ ರೇಡಿಯೋವನ್ನು ಕೇಳ್ತೇವೆ, ಎಲ್ಲರೂ ಸೇರಿ ಈ ಹಾಡು ಕೇಳಬೇಕು ಆಕಾಶವಾಣಿ ಭದ್ರಾವತಿಯಿಂದ ಅಂತನ್ಬಿಟ್ಟು ಆಸೆಯಾಗಿದೆ. ಹಾಗಾಗಿ ಪತ್ರವನ್ನು ಬರಿತಾ ಇದ್ದೇವೆ. ದಯವಿಟ್ಟು ನಾವು ಕೇಳಿದಂತಹ ಅಮೃತ ವರ್ಷಿಣಿ ಚಿತ್ರದ ತುಂತುರು ಗೀತೆಯನ್ನು ಪ್ರಸಾರ ಮಾಡಿ. ಚಿತ್ರ ಅಮ್ಮ ಅವರು ಹಾಡಿರುವ ಈ ಗೀತೆ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚು, ಹಾಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗ್ತಿರುವಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಒಂದು ಎಲ್ಲರಿಗೂ ಕೂಡ ಉಪಯೋಗ ಆಗತ್ತೆ, ಆಗ್ತಾ ಇದೆ ನಮ್ಮೆಲ್ಲರಿಗೂ ಕೂಡ. ಪ್ರಜ್ಞಾಪೂರ್ವಕವಾದ ಕಾರ್ಯಕ್ರಮಗಳು ನಿಮ್ಮ ನಿಲಯದಿಂದ ಪ್ರಸಾರ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಒಂದು ಸಮಯ ಒಂದು ಉಪಯೋಗ ಕೂಡ ಆಗ್ತಾ ಇದೆ. ಹಾಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಮ್ಮ ಆರೋಗ್ಯವನ್ನು ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ, ಹಾಗೆ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದೀರಾ. ಹಾಗಾಗಿ ಆಕಾಶವಾಣಿ ಭದ್ರಾವತಿಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಇವರೆಲ್ಲರೂ ಕೂಡ ತುಂಬ ಒಂದು ಪ್ರೀತಿಯ ಪತ್ರವನ್ನು ಬರೆಯುವ ಮೂಲಕ ಆಕಾಶವಾಣಿ ಭದ್ರಾವತಿಯನ್ನು ಒಂದು ಹೊಗಳಿಕೆಯನ್ನು ತೋರಿಸಿದ್ದಾರೆ. ಹಾಗೆ ಅವರಿಗೆ ಆಕಾಶವಾಣಿ ಭದ್ರಾವತಿ ಅಂದರೆ ತುಂಬ ಇಷ್ಟ ಅಂತ ಕೂಡ ತಿಳಿಸಿದ್ದಾರೆ. ಖಂಡಿತವಾಗಿಯೂ ನೀವು ಮೆಚ್ಚಿರುವಂತಹ ಗೀತೆ ಅಮೃತ ವರ್ಷಿಣಿ ಚಿತ್ರದ ಗೀತೆ ಚಿತ್ರಮ್ಮ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ, ಕೇಳಿ.

ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಮುಂದಿನ ಪತ್ರ ಯಾರ್ದು ಅಂತ ನೋಡೋಣ. ನಿಲಯದ ನಿರ್ದೇಶಕರಿಗೆ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸುಭಾನ್ ಕೋರಿ ಮಾಡುವ ನಮಸ್ಕಾರಗಳು. ಈ ಪತ್ರ ಬರೆಯಲು ಕಾರಣ ಏನೆಂದರೆ, ನಮಗಾಗಿ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ಮನಶಾಂತಿ ಚಿತ್ರದ ಹತ್ತಿರಕ್ಕೆ ಹೋಗಬೇಡ ಎಂಬ ಗೀತೆಯನ್ನು ನನಗಾಗಿ ನನ್ನ ಸ್ನೇಹಿತರಾದ ಚಿಕ್ಕಪ್ಪ ಶಾರದ, ಬೋಪ ವೆಂಕಟೇಶ್ ಮತ್ತು ಎಲ್ಲ ಕೇಳುಗರಿಗಾಗಿ ತಪ್ಪದೇ ಪ್ರಸಾರ ಮಾಡಿ ಅಂತ ಶುಭಾನ್ ಕೋರಿ ಇವರು ಪತ್ರವನ್ನು ಬರೆದಿದ್ದಾರೆ. ಇವರ ಮೆಚ್ಚಿರುವಂತಹ ಗೀತೆ ಈಗ ಪ್ರಸಾರ ಆಗ್ತಾ ಇದೆ. ಬಿ ಕೆ ಸುಮಿತ್ರ, ಜ್ಯೋತಿ ಹಾಗೂ ಸಂಗಡಿಗರ ಸ್ವರದಲ್ಲಿ.

ಇನ್ನು ಕಡೆಯ ಪತ್ರವನ್ನು ನೋಡೋಣ. ಪತ್ರ ಸಂಸ್ಕೃತಿ ಉಳಿಸುತ್ತಿರುವ ನಿಮಗೆ ತುಂಬ ಧನ್ಯವಾದಗಳು. ಚಿನ್ನಾರಿ ಮುತ್ತ ಚಿತ್ರದ ಮಣ್ಣಲ್ಲಿ ಬಿದ್ದಾನೋ ಚಿತ್ರದ ಗೀತೆಯನ್ನು ಹಾಕಿ ಈ ಹಾಡಿನ ಸಾಹಿತ್ಯ ಚೆನ್ನಾಗಿದೆ, ಈ ಹಾಡು ಮಕ್ಕಳು ಯುವಕರಿಗೆ ಸ್ಫೂರ್ತಿಯಾಗಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಇವರು ಮೆಚ್ಚಿರುವ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.

0: ಇದುವರೆಗೂ ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಯಿತು. ಆತ್ಮೀಯರೇ, ನೀವು ಕೂಡ ನೀವು ಮೆಚ್ಚಿದ ಗೀತೆಯನ್ನ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಕೇಳಬೇಕೆ? ಹಾಗಿದ್ದಲ್ಲಿ ನೀವು ಕೂಡ ಪತ್ರವನ್ನ ತೆಗೆದುಕೊಂಡು ನಿಮ್ಮಿಷ್ಟದ ಮೂರು ಚಿತ್ರದ ಹೆಸರುಗಳು ಹಾಗೂ ಗೀತೆಯ ಹೆಸರುಗಳನ್ನು ನಮೂದಿಸಿ ನಿಲಯದ ನಿರ್ದೇಶಕರು ನನ್ನ ಹಾಡು ನನ್ನ ಆಯ್ಕೆ ವಿಭಾಗ ಆಕಾಶವಾಣಿ ಜೆಪಿಎಸ್ ಕಾಲೋನಿ ಭದ್ರಾವತಿ 577302 ಈ ಪಿನ್ಕೋಡ್ಗೆ ತಲುಪಿಸಿದರೆ ನಿಮ್ಮ ಮೆಚ್ಚಿನ ಗೀತೆಗಳು ಮುಂದಿನ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ಪ್ರಸಾರ ಆಗುತ್ತೆ. ಆದರೆ ಒಂದು ಮಾತನ್ನ ಗಮನಿಸಿ, ನಮ್ಮಲ್ಲಿ ಲಭ್ಯವಿರುವ ಗೀತೆಗಳನ್ನು ಮಾತ್ರ ಪ್ರಸಾರ ಮಾಡುತ್ತೇವೆ. ಲಭ್ಯವಿಲ್ಲದ ಗೀತೆಗಳನ್ನು ಪ್ರಸಾರ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರಸಾರ ಆಗಿಲ್ಲ ಅಂತಂದರೆ ಅಲ್ಲಿ ಲಭ್ಯವಿಲ್ಲ ಅಂತ ನೀವು ತಿಳಿದುಕೊಳ್ಳಬೇಕಾಗತ್ತೆ. ಕಾರ್ಯಕ್ರಮ ಇದುವರೆಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮ ಸಾಲೇರ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
0: ಸೇವಾ ಮಾಹಿತಿ. ಶಿವಮೊಗ್ಗ ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವ ಬ್ರಹ್ಮಾವರದಲ್ಲಿ 2026-27 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 2 ವರ್ಷಗಳ ಕನ್ನಡ ಮಾಧ್ಯಮದಲ್ಲಿ ಡಿಪ್ಲೊಮಾ ಕೃಷಿ ಕೋರ್ಸ್ ಪ್ರವೇಶಕ್ಕೆ ಆಸಕ್ತ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಕೃಷಿ ಡಿಪ್ಲೊಮಾ

ಕೋರ್ಸ್ ಪ್ರವೇಶ ಕೊರುವ ಅಭ್ಯರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಪಠ್ಯವನ್ನು ಭಾಷೆಯಾಗಿ ಅಭ್ಯಸಿಸಿ ಕನಿಷ್ಠ ಶೇಕಡ 45 ಅಂಕಗಳೊಂದಿಗೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಇವರುಗಳು ಕನಿಷ್ಠ ಶೇಕಡ 40 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಇದೇ ತಿಂಗಳ 12ನೇ ತಾರೀಕಿನಂದು ಅಭ್ಯರ್ಥಿಗಳ ವಯಸ್ಸು 19 ವರ್ಷಗಳನ್ನು ಮೀರಿರಬಾರದು. ರೈತರ ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಶೇಕಡ 50% ಸೀಟುಗಳನ್ನು ಡಿಪ್ಲೊಮಾ ಕೃಷಿ ಪ್ರವೇಶಾತಿಗೆ ಮೀಸಲಿಡಲಾಗಿದೆ. ಆಸಕ್ತರು ಈಗ ಹೇಳುವ ವೆಬ್ಸೈಟ್ www.uahs.edu.in ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನು ಮತ್ತು ಅರ್ಜಿಯ ನಿಗದಿತ ಶುಲ್ಕ ಸಾಮಾನ್ಯ ವರ್ಗದವರಿಗೆ ರೂಪಾಯಿ 500, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಇವರಿಗೆ 250 ರೂಪಾಯಿಗಳ ರಾಷ್ಟ್ರೀಕೃತ ಬ್ಯಾಂಕ್ಗಳ ಡಿಡಿಯನ್ನ ಕಾಂಪ್ಟ್ರೋಲರ್ ಕೆಎಸ್ಎನ್ UAHS ಶಿವಮೊಗ್ಗ 577412 ಇವರ ಹೆಸರಿನಲ್ಲಿ ಪಡೆದು ಅಗತ್ಯ ದಾಖಲೆಗಳೊಂದಿಗೆ ಕುಲಸಚಿವರು ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇರುವಕಿ ಆವರಣ 577412 ಇಲ್ಲಿಗೆ ಜೂನ್ 12ನೇ ತಾರೀಕಿನ ಒಳಗಾಗಿ ಖುದ್ದಾಗಿ ಸಲ್ಲಿಸುವುದು ಅಥವಾ ಅಂಚೆ ಮೂಲಕ ಕಳಿಸಬಹುದು. ಸರ್ಕಾರದ ಆದೇಶಗಳ ಅನ್ವಯ ಸೀಟುಗಳನ್ನು ಭರ್ತಿ ಮಾಡಲಾಗುವುದು. ಅರ್ಹ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ರೋಸ್ಟರ್ ಪದ್ಧತಿಯಲ್ಲಿ ಅಳವಡಿಸಿ ಪ್ರವೇಶ ಮತ್ತು ಆಯ್ಕೆಯನ್ನು ಮಾಡಲಾಗುವುದು. ಪ್ರವೇಶಕ್ಕೆ ಆಯ್ಕೆ ಮಾಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪತ್ರ ಹಾಗೂ ವೆಬ್ಸೈಟ್ ಮುಖಾಂತರ ತಿಳಿಸಲಾಗುವುದು ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿ ಅಧಿಸೂಚನೆ ಅರ್ಜಿ ಮಾಹಿತಿ ಮತ್ತು ಮಾಹಿತಿ ಪುಸ್ತಕವನ್ನು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವೆಬ್ಸೈಟ್ www.uahs.edu.in ಅಥವಾ ವಿಶ್ವವಿದ್ಯಾಲಯದ ಕಚೇರಿಯನ್ನು ಖುದ್ದಾಗಿ ಸಂಪರ್ಕಿಸಿ ಪಡೆಯಬಹುದಾಗಿದೆ.

ತುಂಗಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿನ ಹೆಚ್ಚಿನ ಪ್ರಮಾಣದ ಮಳೆಯಾಗುವ ಮುನ್ಸೂಚನೆ ಇದ್ದು, ಒಳಹರಿವು ಬಂದಲ್ಲಿ ಯಾವ ಕ್ಷಣದಲ್ಲಾದರೂ ತುಂಗಾ ಜಲಾಶಯದಿಂದ ನೀರನ್ನು ಬಿಡುವ ಸಂಭವವಿರುತ್ತೆ. ಆದ್ದರಿಂದ ತುಂಗಾ ಜಲಾಶಯದ ಕೆಳಭಾಗದ ನದಿಪಾತ್ರದಲ್ಲಿ ಬರುವ ತಗ್ಗು ಪ್ರದೇಶಗಳಲ್ಲಿ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರದು ಹಾಗೂ ದನಕರುಗಳನ್ನು ಪ್ರಾಣಿಗಳನ್ನು ಮೇಯಲು ಬಿಡುವುದು ಹಾಗೂ ಇನ್ನಿತರೆ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರದೆಂದು ಕಾರ್ಯಪರಕ ಎಂಜಿನಿಯರ್ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ತುಂಗಾ ಮೇಲ್ದಡ್ಡೆ ಯೋಜನೆ ವಿಭಾಗ ಶಿವಮೊಗ್ಗ ಇವರ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಆತ್ಮೀಯ ಕೇಳುಗರೆ, ಗಮನಿಸಿ, ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯವನ್ನು ಹೆಚ್ಚಿಸುವ ಉದ್ದೇಶದಿಂದ ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರತಾ ಅಭಿಯಾನದಡಿ ಕೊಯ್ಲೋತ್ತರ ಮೂಲಭೂತ ಸೌಕರ್ಯ ಅಭಿವೃದ್ಧಿಗಾಗಿ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ಗೆ ಘಟಕಗಳನ್ನು ಸ್ಥಾಪಿಸಲು ಅರ್ಹ ಫಲಾನುಭವಿಗಳು ಹಾಗೂ ಸಂಸ್ಥೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ FPOS ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು ಅಂದರೆ PSES, ಯಾವುದೇ ನೋಂದಾಯಿತ ಸಂಸ್ಥೆಗಳು ಮತ್ತು ವೈಯಕ್ತಿಕ ಫಲಾನುಭವಿಗಳು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ವೈಯಕ್ತಿಕ ಅರ್ಜಿದಾರರಿಗೆ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು ಮತ್ತು ಪ್ರತಿ ಕುಟುಂಬದಿಂದ ಒಬ್ಬರಿಗೆ ಮಾತ್ರ ಅವಕಾಶವಿರುತ್ತೆ. ಗುಂಪು ಅಥವಾ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿಯಾಗಿದ್ದು ಕನಿಷ್ಠ 2 ವರ್ಷ ಕಾರ್ಯನಿರ್ವಹಿಸಿರಬೇಕು. ಅರ್ಜಿದಾರರು ಯೋಜನಾ ವೆಚ್ಚದ ಶೇ 15% ಸ್ವಂತ ಬಂಡವಾಳ ಹೂಡಿಕೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಇಲಾಖೆಯಿಂದ ಯೋಜನಾ ವೆಚ್ಚದ ಶೇ 33% ಸಹಾಯಧನವನ್ನ ಕೇಂದ್ರ ಮತ್ತು ರಾಜ್ಯದ ಪಾಲಿನ ಸಹಾಯಧನದ 60% ಅನುಪಾತದಲ್ಲಿ ಗರಿಷ್ಠ 25 ಲಕ್ಷಗಳ ಮಿತಿಗೊಳಪಟ್ಟು ನೀಡಲಾಗುವುದು. ಯೋಜನೆಗೆ ಬ್ಯಾಂಕ್ ಸಾಲ ಪಡೆಯುವುದು ಕಡ್ಡಾಯವಾಗಿರುತ್ತದೆ ಮತ್ತು ಸ್ಥಾಪಿಸಲಾಗಿರುವ ದ್ವಿದಳ ಧಾನ್ಯ ಸಂಸ್ಕರಣಾ ಘಟಕಗಳು ಪ್ರತಿ ಗಂಟೆಗೆ ಕನಿಷ್ಠ 300 ಕೆಜಿ ಸಂಸ್ಕರಣಾ ಸಾಮರ್ಥ್ಯವನ್ನು ಹೊಂದಿರಬೇಕು ಮತ್ತು ಯಂತ್ರೋಪಕರಣಗಳು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂದರೆ BIS ಅಥವಾ ಸಮಾನ ಗುಣಮಟ್ಟದ ಮಾನದಂಡಗಳಿಗೆ ಹಾಗೂ ಆಹಾರ ಭದ್ರತೆ, ಪರಿಸರ ಮತ್ತು ಇತರೆ ನಿಯಂತ್ರಣ ಅಂದರೆ FSSAI ಮಾನದಂಡಗಳಿಗೆ ಅನುಗುಣವಾಗಿ ಇರಬೇಕು.

ಸದರಿ ಯೋಜನೆಯಡಿ ಸೌಲಭ್ಯ ಪಡೆಯಲು ಇಚ್ಛಿಸುವ ವೈಯಕ್ತಿಕ ಫಲಾನುಭವಿಗಳು, ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ ಎಫ್ಪಿಒಸ್, ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು ಅಂದರೆ ಪಿಎಸಿಎಸ್ ದಿನಾಂಕ ಜುಲೈ ತಿಂಗಳ ಅಂದರೆ 17/7/2026 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಯೋಜನೆಯ ಮಾರ್ಗಸೂಚಿಯನ್ವಯ ಜಿಲ್ಲಾ ಕಾರ್ಯಕಾರಿ ಸಮಿತಿಯಲ್ಲಿ ಫಲಾನುಭವಿ ಆಯ್ಕೆಯನ್ನು ನಡೆಸಲಾಗುವುದು ಎಂದು ಜಂಟಿ ಕೃಷಿ ನಿರ್ದೇಶಕರು ದಾವಣಗೆರೆ ಜಿಲ್ಲೆ ಇವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮಾಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಟಿಆರ್ ಜಗನ್ನಾಥ ಬಿನ್ ರಂಗಪ್ಪ ನಾಯ್ಕ ಎಂಬ ವ್ಯಕ್ತಿಯು 25 ವರ್ಷಗಳ ಹಿಂದೆ ಮನೆಯಿಂದ ಹೊರಗೆ ಹೋದವರು, ಈವರೆಗೂ ವಾಪಸ್ಸಾಗಿರುವುದಿಲ್ಲ. ಕಾಣೆಯಾಗುವಾಗ 38 ವರ್ಷಗಳಾಗಿದ್ದು ಈಗ ಸುಮಾರು 63 ವರ್ಷಗಳಾಗಿವೆ. ಈತನ ಚಹರೆ ಹೀಗಿದೆ: 5.9 ಅಡಿ ಎತ್ತರ, ದುಂಡನೆಯ ಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡಕವನ್ನು ಧರಿಸುತ್ತಾರೆ. ಈ ವ್ಯಕ್ತಿಯ ಕುರಿತು ಯಾರಿಗಾದರೂ ಸುಳಿವು ತಿಳಿದು ಬಂದಲ್ಲಿ ಪಿಎಸ್ಐ ಮಾಳೂರು ಠಾಣೆ ಇಲ್ಲಿಗೆ ತಿಳಿಸಬೇಕೆಂದು ಸಂಬಂಧಪಟ್ಟವರು ಕೋರಿರುತ್ತಾರೆ. ಸೇವಾ ಮಾಹಿತಿ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಈಗ ಭಾವಗೀತೆಯನ್ನು ಕೇಳೋಣ.

0: ಭಾವಗೀತೆಗಳನ್ನು ಇದುವರೆಗೂ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಇಂದು ಮಧ್ಯಾಹ್ನ 1:20 ಅಡುಗೆ ಆರೋಗ್ಯ ಮನೆ ಮದ್ದು ವೈದ್ಯರು ಹಾಗೂ ಪಾಕ ಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸಾರವಾಗುವುದು. ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ವೈದ್ಯರಾದ ಮಧುರ ಹೆಚ್ ಮಲ್ಹೋದೆ. ಖಾದ್ಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ ಪ್ರೇಮಲತಾ ಬಿಎಂ. ಇವತ್ತಿನ ವಿಷಯ ಕ್ರಾನಿಕ್ ಫ್ಯಾಟಿ ಅಂಡ್ ಬೇಟದನಲ್ಲಿಕಾಯಿ ಖಾದ್ಯ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಜಾನಪದ ಸಂಗೀತ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ನಾಗಗೊಂಡನಹಳ್ಳಿಯ ಶ್ರೀಮತಿ ಮಲ್ಲಮ್ಮ ಹಾಗೂ ತಂಡದವರಿಂದ ತೊಟ್ಟಿಲ ಪದಗಳನ್ನು ಕೇಳಿ

0: जोड़े गे तेरोवादी ग्यारे कलमारे
1: ता इदुवरेगू कडूरु तालूकु नागगोंडन हळ्ळिय श्रीमति मल्लम्म मत्तु तंडदवरिंद ತೊಟ್ಟಿಲ ಪದಗಳನ್ನು ಕೇಳಿದ್ರಿ. ಇದಾಗಿತ್ತು ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಕೃತಕ ಬುದ್ಧಿಮತ್ತೆ, ಎಐ ಸಾಕ್ಷರತೆ ಹಾಗೂ ನಾವೀನ್ಯತೆಯ ದೃಷ್ಟಿಯಿಂದ ಕಿಯೋನಿಕ್ಸ್ ಎಐ ಆಧಾರಿತ ಗಣಕಯಂತ್ರಗಳನ್ನು ಸಿದ್ಧಪಡಿಸುತ್ತಿದೆ. ಮೊದಲ ಹಂತದಲ್ಲಿ 2000 ಕಿಯೋ ಪರ್ಸನಲ್ ಕಂಪ್ಯೂಟರ್ಗಳು ಸಿದ್ಧಗೊಂಡಿವೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರು ಕಿಯೋನಿಕ್ಸ್ ಘಟಕಕ್ಕೆ ಭೇಟಿ ನೀಡಿರುವ ಬಗ್ಗೆ ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಮೊದಲ ಹಂತದಲ್ಲಿ ಎಐ ಸಿದ್ಧ ವೈಯಕ್ತಿಕ ಕಂಪ್ಯೂಟರ್ಗಳನ್ನು ರಾಜ್ಯದ ಗ್ರಾಮೀಣ ಗ್ರಂಥಾಲಯ ಹಾಗೂ ಶಾಲೆಗಳಿಗೆ ಪೂರೈಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಜನ ನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾಗಿರುವ ಬೆಂಗಳೂರು ತುಮಕೂರು ರೈಲ್ವೆ ಮಾರ್ಗದಲ್ಲಿ ರೈಲ್ವೆ ಸಾಮರ್ಥ್ಯ ಹಾಗೂ ಕಾರ್ಯಾಚರಣೆಯ ದಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ರೈಲ್ವೆ ವಿದ್ಯುದೀಕರಣ ವ್ಯವಸ್ಥೆಯನ್ನು ಉನ್ನತೀಕರಣ ಮಾಡಲಾಗುತ್ತಿದೆ. 162.57 ಕೋಟಿ ರೂಪಾಯಿ ಯೋಜನೆಗೆ ಅನುಮೋದನೆ ದೊರೆತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ. ದೇಶದ ಪ್ರಧಾನಮಂತ್ರಿಯಾಗಿ ಒಟ್ಟು 4,399 ಯಶಸ್ವಿ ದಿನಗಳನ್ನು ಪೂರೈಸಿರುವ ಅವರಿಗೆ ದೇಶ ವಿದೇಶಗಳ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭಾರತದ ನವಯುಗದ ಧೀಮಂತ ನಾಯಕ ಎಂದು ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪಯಣ ನವ ಭಾರತದ ಆತ್ಮವಿಶ್ವಾಸ, ಮಹತ್ವಾಕಾಂಕ್ಷೆ ಹಾಗೂ ವಿಕಸಿತ ಭಾರತ ಸಂಕಲ್ಪದ ದೃಢ ಸಂಕೇತವಾಗಿದೆ ಎಂದಿದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸುದೀರ್ಘ ಅವಧಿಯ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕೀರ್ತಿಗೆ ಭಾಜನರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಾಧನೆ ಚಾರಿತ್ರಿಕ ಎಂದು ಬಣ್ಣಿಸಿದ್ದಾರೆ. ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಇಂದು ಕನ್ನಡದ ಹಿರಿಯ ಸಾಹಿತಿ, ರಂಗಕರ್ಮಿ, ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದ ಗಿರೀಶ್ ಕಾರ್ನಾಡ್ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಗಿರೀಶ್ ಕಾರ್ನಾಡ್ ವೈಚಾರಿಕತೆ, ಸಾಹಿತ್ಯ ಹಾಗೂ ಕಲಾಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನೈಋತ್ಯ ರೈಲ್ವೆ ವತಿಯಿಂದ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಅಂತಾರಾಷ್ಟೀಯ ಲೆವೆಲ್ ಕ್ರಾಸಿಂಗ್ ಜಾಗೃತಿ ದಿನವನ್ನು ಆಚರಿಸಲಾಯಿತು. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದೆ. ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಮುಂದಿನ 7 ದಿನ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರು ಭಾರತೀಯ ಹವಾಮಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಿಎಸ್ ಪಾಟೀಲ್.
3: ಕರಾವಳಿ ಜಿಲ್ಲೆಗಳಲ್ಲಿ ಜೂನ್ 9 ರಿಂದ ಜೂನ್ 13 ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಜೂನ್ 11 ರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಜೂನ್ 11 ರವರೆಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಗದಗು, ಬೀದರ್, ಕಲಬುರಗಿ, ಯಾದಗಿರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಜೂನ್ 9 ರಿಂದ ಜೂನ್ 11 ರವರೆಗೆ ಯೆಲೋ ಅಲರ್ಟ್ ಅನ್ನು ಕೊಡಲಾಗಿದೆ.
2: ಯಾದಗಿರಿ ಜಿಲ್ಲೆಯ ವಿವಿಧೆಡೆ ಬಿತ್ತನೆ ಬೀಜ ಹಾಗೂ ಗೊಬ್ಬರ ಮಾರಾಟ ಪರಿಶೀಲನೆ ಸಂದರ್ಭ ನಿಯಮ ಉಲ್ಲಂಘನೆ ಪತ್ತೆಯಾದ ಹಿನ್ನೆಲೆ 175 ಕೃಷಿ ಮಳಿಗೆಗಳ ಮಾರಾಟ ಚಟುವಟಿಕೆಗೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ವಿವಿಧೆಡೆ ಪೂರೈಕೆಯಾಗುವ ಕುಡಿಯುವ ನೀರಿನ ಗುಣಮಟ್ಟ ಪರಿಶೀಲಿಸಿ ವರದಿ ನೀಡಬೇಕು, ನವೀಕೃತ ಕೆರೆಗಳಿಗೆ ಕಲುಷಿತ ನೀರು ಸೇರದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ.

ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಕಡಲ ತೀರದಲ್ಲಿ ಸ್ವಚ್ಛತೆಗಾಗಿ 6 ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಬೀಚ್ ಸ್ವಚ್ಛತಾ ಯಂತ್ರವನ್ನು ದುರಸ್ತಿಗೊಳಿಸಲಾಗಿದೆ. ಸಮುದ್ರ ಹಾಗೂ ನದಿ

0: ಆಯುಷ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 5ನೇ ಆವೃತ್ತಿಯ ಮಹಾರಾಜ ಟ್ರೋಫಿ ಟಿ20 ಪಂದ್ಯಾವಳಿ ಈ ತಿಂಗಳ 27ರಿಂದ ಜುಲೈ 12ರವರೆಗೆ ಆಯೋಜಿತವಾಗಿದೆ. ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲೂ ಈ ಬಾರಿ ಪಂದ್ಯಾವಳಿಗಳು ನಡೆಯಲಿದ್ದು ಸಿದ್ಧತೆಗಳು ಆರಂಭಗೊಂಡಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ.
2: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕಾವಿ ಕಲೆಯ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಕಲಾವಿದೆ ವೀಣಾ ಶ್ರೀನಿವಾಸ್ ಭಂಡಲ್ ಅವರೊಂದಿಗೆ ಸಂದರ್ಶನ.
1: ನಮಸ್ಕಾರ ಕೇಳುಗರೆ, ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ವೀಣಾ ಶ್ರೀನಿವಾಸ್ ಬಿಡಾರಿ. ಇಂದಿನ ತಲೆಮಾರಿಗೆ ಪರಿಚಯವೇ ಇಲ್ಲದಷ್ಟು ನೇಪಥ್ಯಕ್ಕೆ ಸರಿದಿರುವ ಕಾವಿ ಕಲೆಗೆ ಜೀವ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾವಿ ಕಲೆ ಕುರಿತ ಸಂಶೋಧನೆಯನ್ನೂ ನಡೆಸ್ತಾ ಇರುವಂತಹ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ
1: ಮೇಡಮ್. ಈಗ ಕಾವಿ ಕಲೆ ಅಂದ್ರೆ ಏನು, ಅದು ಹೇಗೆ ಬೆಳೆದು ಬಂತು, ಅದರ ಇತಿಹಾಸವನ್ನ ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳಿ.
3: ಕಾವ್ ಅಂತ ಹೇಳಿದ್ರೆ ಕೆಂಪು, ಕೆಂಪು ಮಣ್ಣು ಹಾಗೂ ಸುಣ್ಣವನ್ನು ಬಳಸ್ಕೊಂಡು ಗೀರಿ ರಚದ ಭಿತ್ತಿ ಚಿತ್ರಗಳೇ ಕಾವಿ ಕಲೆ. ಇದರ ಇತಿಹಾಸ ಬಹಳ ಪುರಾತನವಾದದ್ದು. ಗೋವಾದಿಂದ ಪ್ರಾರಂಭವಾದ ಈ ಕಲೆಯು ಪ್ರಮುಖವಾಗಿ ಸಾರಸ್ವತ್ ಸಮುದಾಯದವರ ಪ್ರತಿಯೊಂದು ದೇವಸ್ಥಾನದ ಗೋಡೆಯ ಮೇಲೆ, ಮನೆ ಮಠದ ಗೋಡೆಯ ಮೇಲೆ 16ನೇ ಶತಮಾನದಲ್ಲಿ ನೋಡ್ಲಿಕ್ಕೆ ಸಿಗ್ತಿತ್ತು. ಆದರೆ ಪೋರ್ಚುಗಲ್ ಆಕ್ರಮಣದ ನಂತರ ರಿಲಿಜಿಯಸ್ ಕನ್ವರ್ಷನ್ಗೆ ಯಾರು ಇಷ್ಟಪಡಲಿಲ್ಲ. ಆವಾಗ ಈ ಸಾರಸ್ವತ್ ಸಮುದಾಯದವರು ಬೇರೆ ಬೇರೆ ಕಡೆ ವಲಸೆ ಹೋದರು. ಎಲ್ಲೆಲ್ಲಿ ನೆಲೆಸಿದರೋ ಅಲ್ಲಿ ಅವರು ಅವರ ದೇವಸ್ಥಾನವನ್ನು ಕಟ್ಟಿ ಕಾವಿ ಕಲೆ ಮಾಡಿಸಿದ್ರು. ಸೊ ಈ ನಿಟ್ಟಿನಲ್ಲಿ ಕಾವಿ ಕಲೆ ಉಳಿಸುವಲ್ಲಿ ಬೆಳೆಸುವಲ್ಲಿ ಸಾರಸ್ವತ್ ಸಮುದಾಯದ್ದು ಪಾತ್ರ ಬಹಳ ಪ್ರಮುಖವಾದದಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಈ ರೀತಿ ನಾವು ಕಾವಿ ಕಲೆ ಗೋವಾದಿಂದ ಹಿಡಿದು ಸಾಧಾರಣ ನಿಮ್ಮ ಮಂಗಳೂರು ಕೇರಳ ಸೈಡ್ ತನಕ ನೋಡ್ಲಿಕ್ಕೆ ಸಿಗ್ತದೆ
1: ಕಾವಿ ಕಲೆ.
3: ಹೌದು, ಇದು ಇದರ ಇತಿಹಾಸ.
1: ಹಿಂದಿನ ಕಾಲದಲ್ಲಿ ಅದು ಕೂಡ ನಮ್ಮ ಈ ಹಂಚಿನ ಮನೆಯು ಮುಳಿಹುಲ್ಲಿನ ಮನೆಗಳಲ್ಲೂ ಆ ಗೋಡೆಯಲ್ಲಿ ಕೆಳಗೆ ಮಾಡಿರ್ತಾರೆ ಅದನ್ನು. ಅಂದ್ರೆ ಅದರ ಬಗ್ಗೆ ಜಾಸ್ತಿ ನಾವು ಅಧ್ಯಯನ ಮಾಡ್ತಾ ಹೋದ್ರೆ ಈ ವರ್ಲಿ ಆರ್ಟ್ ತರನೇ ಕಾಣುವಂತಹ ಈ ಕಲೆ ನಿಜವಾಗಿಯೂ ಕೂಡ ಅದು ವರ್ಲಿ ಆರ್ಟ್ ಏನು?
3: ಇಲ್ಲ, ವರ್ಲಿ ಆರ್ಟ್ ಟೋಟಲಿ ಡಿಫ್ರೆಂಟ್ ಆರ್ಟ್. ಅದರಲ್ಲಿ ನಿಮ್ಗೆ ಎಲ್ಲ ಜಾಮೆಟ್ರಿಕಲ್ ಡಿಸೈನ್ಸ್ ಸಿಗತ್ತೆ. ಅದು ಕೂಡ ನೈಸರ್ಗಿಕವಾಗಿ ಸಿಗುವಂತಹ ಸಾಮಗ್ರಿಗಳನ್ನು ಬಳಸಿಕೊಂಡೇ ಮಾಡಿರುವಂಥದ್ದು. ಆದರೆ ಕಾವಿ ಕಲೆಯದು ವಿಶೇಷತೆ ಏನಂತ ಹೇಳಿದ್ರೆ, ಸಾಂಪ್ರದಾಯಿಕವಾಗಿ ಕಾವಿ ಕಲೆಯನ್ನು ರಚಿಸುವ ವಿಧಾನ ಉಂಟಲ್ಲ, ಅದು ತೀರಾ ವಿಭಿನ್ನವಾದದ್ದು. ಆದ್ರಿಂದ ಇದು ಕಾವಿ ಕಲೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಅದನ್ನು ಮಾಡುವವರೇ ಇಲ್ಲ ಸಾಂಪ್ರದಾಯಿಕ ರೀತಿಯಲ್ಲಿ. ಈಗ ಕ್ಯಾನ್ವಾಸ್ ಮೇಲೆ ಇನಾಮಲ್ ಪೇಂಟ್ ಹಿಡಿದು ಗೋಡೆ ಮೇಲೆ ಎಲ್ಲ ಮಾಡುವವರು ನಿಮ್ಗೆ ಈಗ ಬಹಳಷ್ಟು ಜನ ಸಿಗ್ತಾರೆ. ಯಾಕೆಂದ್ರೆ ಕಾವಿ ಕಲೆದು ಪುನರುತ್ಥಾನ ಆಗಿದೆ. ಈಗ ಸಾಧಾರಣ ಎಲ್ಲ ಕಡೆ ಕಾವಿ ಕಲೆ ಅಂತ ಕೇಳಿದವರು ಇದ್ದಾರೆ, ಮಾಡುವವರು ಇದ್ದಾರೆ. ಆದ್ರೆ ನಮ್ಗೆ ಒರಿಜಿನಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡ್ತಿದ್ರು ನೋಡಿ ಗೋಡೆ ಮೇಲೆ, ಆ ರೀತಿ ಮಾಡುವವರು ಈಗ ಸಿಗ್ತಾ ಇಲ್ಲ ನಮ್ಗೆ.
1: ಪುರಾತನ
3: ಶೈಲಿಯಲ್ಲಿ
1: ಅಂದ್ರೆ ಅದಕ್ಕೆ ಈಗ ಆಧುನಿಕ,
3: ಈಗ ಅದನ್ನು ಉಳಿಸ್ಲಿಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದೇವೆ. ಲಿವಿನಂಚಿನಲ್ಲಿರುವಾಗ ಕಾವಿ ಕಲೆ ಹೆಸರು ಕೇಳದೇ ಇರುವಾಗ ನಾವು ಹೊಸ ಮೀಡಿಯಮ್ಸ್ ಎಲ್ಲ ಯೂಸ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಇದರ ಅರಿವು ಹಾಗೂ ಜಾಗೃತಿಯನ್ನು ನಾವು ಮೂಡಿಸಿದ್ದೇವೆ ನಿಜ. ಆದ್ರೆ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡುವವರು ಇದ್ದಾರೋ ಏನೋ, ಆದ್ರೆ ಇಷ್ಟರ ತನಕ ನಮ್ಗೆ ಸಿಗ್ಲಿಲ್ಲ. ಕೆಲವು ರೆಕಾರ್ಡ್ಸ್ ಪ್ರಕಾರ 70 ಇಯರ್ಸ್ ಬ್ಯಾಕ್ ಅಂತ ಜನರು ಆ ಜನರನ್ನ ಆಗಿ ಹೋಗಿದೆ ಅಂತ ಹೇಳ್ತಾರೆ.
1: ಸಾಮಾನ್ಯವಾಗಿ ನೀವು ಹೇಳಿದ್ರಿ ಗೋವಾದಿಂದ ಸಾಧಾರಣ ಕೇರಳದ ಮಧ್ಯಭಾಗದವರೆಗೆ ಈ ಕಾವಿ ಕಲೆ ಹಬ್ಬಿಕೊಂಡಿದೆ ಅಂತೇಳಿ. ಈಗ ಅದು ಹೊಸ ಮನೆಗಳಲ್ಲಿ ಅದನ್ನು ಮಾಡ್ತಾ ಇದ್ದಾರೋ ಅಥವಾ ದೇವಾಲಯಗಳಲ್ಲಿ ಇದನ್ನ ಮಾಡ್ತಾ ಇದ್ದಾರೋ ಅಥವಾ ಏನು ಈ ಬಗ್ಗೆ ಹೇಳಿ.
3: ಈಗ ಇದ್ರದ್ದು ಜಾಗೃತಿ ಮುಗಿದ ನಂತರ ತುಂಬಾ ಜನ ಇದರಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿಯವರು ದೇವಸ್ಥಾನದ ಗೋಡೆ ಮೇಲೆ

0: ಅಕ್ರಿಲಿಕ್ ಪೇಂಟ್, ಎನಾಮೆಲ್ ಪೇಂಟ್ ಎಲ್ಲ ಯೂಸ್ ಮಾಡಿಸಿ ಕಲಾವಿದರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಅದರೊಟ್ಟಿಗೆ ಮನೆಯಲ್ಲಿಯೂ ಮಠಗಳಲ್ಲಿಯೂ ಆಸಕ್ತಿ ತೋರಿಸಿ ಜನರು ಈಗ ಮಾಡಿಸ್ಕೊಳ್ತಾ ಇದ್ದಾರೆ. ಪ್ಲಸ್ ಕ್ಯಾನ್ವಾಸಿನಲ್ಲಿ ನಾವೇನ್ ಮಾಡ್ತೇವೆ ಅದನ್ನು ಕೂಡ ಬಹಳ ಆಸ್ತಿಯಿಂದ ಕೊಂಡ್ಕೊಳ್ತಾ ಇದ್ದಾರೆ.
1: ಈಗ ಈ ಕಲೆಗೆ ನಿಮ್ಮ ಪ್ರವೇಶ ಹೇಗಾಯ್ತು?
0: ಸದಾ 2007 ನಾನು ಕುಮಟಾ ದೇವಸ್ಥಾನಕ್ಕೆ ಹೋಗಿದ್ದೆ, ಶ್ರೀ ಮಹಾಲಸ ನಾರಾಯಣಿ ಟೆಂಪಲ್. ಅಲ್ಲಿ ಎಲ್ಲಾ ಗೋಡೆಗಳ ಮೇಲೆ ಈ ಭಿತ್ತಿ ಚಿತ್ರಗಳನ್ನು ಇವಾಗೂ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ, ಮತ್ತೆ ಹೊನ್ನಾವರದ ರಾಮ ಮಂದಿರದಲ್ಲಿ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಆದ್ರೆ ಕುಮಟಾ ದೇವಸ್ಥಾನದಲ್ಲಿ ನಾನು ಏನ್ ನೋಡಿದೆ ಅದು ನನ್ನನ್ನು ತುಂಬಾ ಆಕರ್ಷಿಸಿತು. ಸೊ ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್. ಅಷ್ಟೋ ತನಕ ಎಲ್ಲ ಬೇರೆ ಬೇರೆ ರೀತಿಯ ಕಲೆಗಳನ್ನು ನಾನು ಮಾಡ್ತಾ ಇದ್ದೆ, ಇಲ್ಲ ಅಂತಲ್ಲ, ಬೇರೆ ಬೇರೆ ಮಾಧ್ಯಮದಲ್ಲಿ ಕೂಡ ಪೇಂಟಿಂಗ್ಸ್ ಮಾಡ್ತಾ ಇದ್ದೆ. ಆದ್ರೆ ಒಂದು ನಿರ್ದಿಷ್ಟ ಗುರಿ ಅಂತ ಇರಲಿಲ್ಲ ನನ್ನ ಕಲಾ ಜೀವನಕ್ಕೆ. ಸೊ ಅಲ್ಲಿ ಹೋದ ನಂತರ ನನ್ನ ಈ ಕಲಾ ಜೀವನಕ್ಕೆ ಒಂದು ಗುರಿ ಸಿಕ್ತು. ಮೊದಲನೇದೇನಂತ ಹೇಳಿದ್ರೆ, ನಮ್ಮ ಹಿರಿಯರು ಮಾಡಿದಂತಹ ಆ ಕಲೆ ನಿಜವಾಗ್ಲೂ ನೋಡ್ಲೇಬೇಕಾದದ್ದು, ಅದನ್ನು ಉಳಿಸ್ಕೋಬೇಕಾದದ್ದು ನಮ್ಮ ಜವಾಬ್ದಾರಿ.
1: ಹೌದು, ಹೌದು
0: ಅಲ್ವಾ? ಸೊ ಎರಡನೇದು, ಅದು ಸಾರಸ್ವತ್ ಸಮುದಾಯದವರು ಉಳಿಸಿ ಬೆಳೆಸಿ ಇಲ್ಲಿ ತನಕ ತಂದವರು. ನಾನು ಸಾರಸ್ವತ್ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತೇನೆ. ಸೊ ಆವಾಗ ನನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂತು, ಯಾವಾಗ್ಲೂ ನಾವು ಕಲೆಯನ್ನು ಉಳಿಸುವ ಜವಾಬ್ದಾರಿ ಇನ್ನೊಬ್ಬರ ಮೇಲೆ ಯಾಕೆ ಹೊರಿಸ್ಬೇಕು? ಆ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ನಾನು ಯಾಕೆ ಇಡಬಾರ್ದು ಅಂತ ಆ ಪ್ರಶ್ನೆ ಒಂದು ನನ್ನ ಮನಸ್ಸಿನಲ್ಲಿ ಬಂತು. ಮತ್ತೆ ಆ ಕಲೆಯಲ್ಲಿ ಇರುವ ರೇಖಾಲಾಲಿತ್ಯ ನನ್ನನ್ನು ತುಂಬಾ ಆಕರ್ಷಿಸಿತು. ದ ಕ್ರಿಯೇಟಿವಿಟಿ, ಅವರು ಸಿಲೆಕ್ಟ್ ಮಾಡಿದಂತಹ ವಿಷಯಗಳು, ನಮ್ಮ ಶಿವಪುರಾಣ, ವಿಷ್ಣು ಪುರಾಣ, ದೇವಿ ಪುರಾಣ, ಭಾಗವತ್ ಪುರಾಣ, ಇಂಥ ಪುರಾಣಗಳಿಂದ ಕಥೆಗಳನ್ನು ಆಯ್ದು ಚಿತ್ರರಚನೆ ಮಾಡಿದ್ದರು. ಅದು ಎಷ್ಟು ಸುಂದರವಾಗಿತ್ತಂತ ಹೇಳಿದ್ರೆ ನನಗೆ ಇವತ್ತಿಗೂ ಅದು ನೋಡಿದಷ್ಟು ಸಾಲುದಿಲ್ಲ. ಅದರಿಂದ ಅದು ನನ್ನ ಟರ್ನಿಂಗ್ ಪಾಯಿಂಟ್ ಕಲಾ ಜೀವನದಲ್ಲಿ. ಸೊ ಆ ದಿನ ನಾನು ನಿಶ್ಚಯಿಸಿದೆ, ಇನ್ನು ಮಾಡುವುದಾದ್ರೆ ಕಾವಿಕಲೆ, ಮತ್ತೆ ಅದನ್ನು ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಒಂದು ಎಷ್ಟು ನಾನು ಟೈಮ್ ಈ ಕಲಾ ಜೀವನದಲ್ಲಿ ಇದ್ದೇನೆ ಅದು ಕೇವಲ ಕಾವಿಕಲೆಗೆ ಮೀಸಲಾಗಿ ಇಡುತ್ತೇನೆ ಅಂತ.
1: ನೀವು ಬೇರೆ ಯಾವುದೇ ಡ್ರಾಯಿಂಗ್ ಗಳನ್ನ ಮಾಡ್ತಾ ಇದ್ದೀರಾ?
0: ಆರ್ಡರ್ ಬಂದ್ರೆ ನಾನು ತೆಗೆದುಕೊಳ್ತೇನೆ, ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ನನ್ಗೋಸ್ಕರ ಅಂತ ಮಾಡ್ತಾ ಇಲ್ಲ, ನಂದು ಇಡೀ ಜೀವನ ಈಗ ಕೇವಲ ಕಾವಿಕಲೆಗೆ ಮಾತ್ರ ಮೀಸಲು.
1: ಅದನ್ನೀಗ ನೀವು ಎಲ್ಲೆಲ್ಲ ಕಾವಿಕಲೆಗಳನ್ನ ಮಾಡಿದ್ದೀರಿ ಮೇಡಮ್?
0: ಕಾವಿಕಲೆ ನಾನು ಗೋಡೆ ಮೇಲೆ ಮಾಡುದಿಲ್ಲ, ನಾನು ಕ್ಯಾನ್ವಸ್ಸಿನ ಮೇಲೆ ಮಾಡ್ತೇನೆ. ಅದಕ್ಕೂ ಕೆಲವು ಕಾರಣಗಳಿವೆ. ಮೊದಲನೇದು, ನಾನು ಹೇಳಿದ ಹಾಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಕಾವಿಕಲೆ ಮಾಡ್ತೇನಂತ ನಿಶ್ಚಯ ಮಾಡಿರುವಾಗ ನನಗೆ ಕಲಿಸುವವರು ಯಾರು ಸಿಗ್ಲಿಲ್ಲ, ಒಂದು. ಎರಡನೇದು, ನಾವು ಕಾವಿಕಲೆಯನ್ನು ಗೋಡೆಗಳ ಮೇಲೆ ಮಾಡಿದ್ರೆ ಎಷ್ಟು ಜನರು ನೋಡ್ತಾರೆ ಅಲ್ವಾ? ಈಗ ಆ ಆರ್ಟ್ ಫಾರ್ಮಿನ ಬಗ್ಗೆ ನಿಮ್ಗೆ ಒಂದು ಅವೇರ್ಸ್, ಅರಿವು ಅಥವಾ ಜಾಗೃತಿ ಮೂಡಿಸಬೇಕಾದ್ರೆ ನಾವು ಜನರನ್ನು ಅಲ್ಲಿ ಎಳೆದು ತಂದು ನಿಲ್ಲಿಸಿ ತೋರಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕಿಂತ ಉತ್ತಮವಾದ ದಾರಿ ನನ್ಗೆ ಏನಂತ ಅನಿಸ್ತಂತ ಹೇಳಿದ್ರೆ, ಕ್ಯಾನ್ವಸ್ ಮೇಲೆ ಮಾಡಿ ಬೇರೆ ಬೇರೆ ಕಡೆ ಕಲಾ ಪ್ರದರ್ಶನವನ್ನು ಮಾಡುದು, ಮತ್ತೆ ಮಕ್ಕಳಿಗೆ ಶಾಲೆಯಲ್ಲಿ ಅಥವಾ ಎಲ್ಲೆಲ್ಲಿ ನನ್ಗೆ ಕೇಳಿಕೊಂಡು ಬರ್ತಾರೆ ಅಲ್ಲಿ ಕಾವಿಕ ಕಾರ್ಯಾಗಾರ ಮಾಡಿ ಅದರ ಬಗ್ಗೆ ಅರಿವು ಜಾಗೃತಿ ಮೂಡಿಸುವುದು. ಸೊ ಈ ನಿಟ್ಟಿನಲ್ಲೇ ನಾನು ಕೆಲಸ ಮಾಡಿಕೊಂಡು ಹೋದೆ. ಸೊ ನಾನು ಗೋಡೆ ಮೇಲೆ ಮಾಡದಿದ್ದಕ್ಕೂ ಇದುವೇ ಕಾರಣ. ಯಾಕೆಂದ್ರೆ ಕೆಲವು ಸತಿ ಜನರು ಬರದಿದ್ದಾಗ ನಾವು ಜನರ ಹತ್ರ ಹೋಗಿ ಈ ಕಲೆಯ ಬಗ್ಗೆ ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ. ಅದು ಕೂಡ ಒಂದು ಕಲೆಯನ್ನು ಉಳಿಸುವ ದಾರಿ.
1: ಆ ರೀತಿಯಾಗಿ ಹೌದು, ಕಲೆಯನ್ನು ಉಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಈಗ ಆಗ್ಲೇ ಹೇಳಿದ ಹಾಗೆ ನೀವು ಸಾಂಪ್ರದಾಯಿಕ ಶೈಲಿ ಅಂತ ಹೇಳಿ, ಈಗ ಕಾವಿಕಲೆಯನ್ನ ಮಾಡುವಾಗ ಅಂದ್ರೆ ಈಗಿನ ದಿನಗಳಲ್ಲಿ ಗೋಡೆಗಳಲ್ಲಿ ಈ ಸುಣ್ಣವನ್ನು ಬಳಸಿ ಮಾಡ್ತಾರ ಹೇಗೆ?
0: ಈಗ ಕೆಲವರು ಎಕ್ಸ್ಪೆರಿಮೆಂಟಲ್ ಬೇಸಿಸ್ ನಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲದಲ್ಲ. 2016 ನನ್ನ ಸೀನಿಯರ್ ಫೆಲೋಶಿಪ್ ಪ್ರಾಜೆಕ್ಟಿನ ಭಾಗವಾಗಿ ಸುಳ್ಯದಲ್ಲಿ ಪ್ರೊಫೆಸರ್ ಎಸ್ ಎ ಕೃಷ್ಣ ಅವರು ನಿರ್ದೇಶಕರು, ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರ ಉಡುಪಿದ್ದು ಅವರ ನೇತೃತ್ವದಲ್ಲಿ, ಮತ್ತು ಶ್ರೀ ರಾಘವೇಂದ್ರ ಅಮೀನ್ ಅಂತ ಆರ್ಟಿಸ್ಟ್ ಅವರ ಸಹಾಯದಿಂದ ನಾವು ಸುಳ್ಯದಲ್ಲಿ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಕಾವಿಕಲೆ ಮಾಡುವ ಕಾರ್ಯಾಗಾರ ಹಾಕಿಕೊಂಡೆವು. ಸುಳ್ಯದಲ್ಲಿ ಶ್ರೀಮತಿ ಜಯಮ್ಮ ಚೆಟ್ಟಿಮಾಡ ಅವರ ತೋಟದಲ್ಲಿ ಈರಿ ಗೋಡೆಯನ್ನು ಕಟ್ಟಿಸಿ ನೈಸರ್ಗಿಕವಾಗಿ ಅಂದ್ರೆ ಸಿಂಪುಗಳನ್ನು ಸುಟ್ಟು ಸುಣ್ಣವನ್ನು ಪಡೆದು ಕಾವಿ ಬಣ್ಣವನ್ನು ಕಾವಿ ಮಣ್ಣನ್ನು ಪ್ರಯೋಗಿಸಿ ನಾವು ಕಾವಿ ಚಿತ್ರಕಲೆಯನ್ನು ಮಾಡಿದೆವು. ಸೊ ಆವಾಗ ನಮ್ಗೆ ಸುಳ್ಯ ಮಂಗಳೂರು ಉಡುಪಿಯಿಂದ ಅನೇಕ ಕಲಾವಿದರು ಕಲಾಭಿಮಾನಿಗಳು ಕಲೆಯಲ್ಲಿ ಆಸಕ್ತಿ ಉಳ್ಳವರು ಮತ್ತೆ ಈರಿ ಕಲಿಬೇಕು ಅಂತ ಯಾರಿಗೆಲ್ಲ ಮನಸ್ಸಿತ್ತು ಅವರೆಲ್ಲ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಇದನ್ನು ಕಲ್ತು ಅಲ್ಲಿ ಚಿತ್ರಗಳನ್ನು ಮಾಡಿದ್ದಾರೆ. ಸಾಂಪ್ರದಾಯಿಕ ರೀತಿ ಸಾಂಪ್ರದಾಯಿಕ ರೀತಿ ಆದ್ರೆ ಮುಂಚೆ ಕಡಲ ತೀರದಲ್ಲಿ ಹೇರಳವಾಗಿ ಸಿಂಪುಗಳು ಸಿಗ್ತವೆ, ಅವುಗಳನ್ನು ಸುಟ್ಟು ಬಿಳಿ ಸುಣ್ಣ ಪಡಿದ್ರು. ಈ ಸುಣ್ಣಕ್ಕೆ ಹುಳಿಯಾದ ಬೆಲ್ಲ ಮತ್ತೆ ಬೇರೆ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ಹಾಕಿ ಎರಡು ವಾರ ಕೊಳೆ ಹಾಕ್ತಿದ್ರು. ಎರಡು ವಾರದ ನಂತರ ಒನಕೆಯಿಂದ ಇದನ್ನು ಸರಿಯಾಗಿ ಕುಟ್ಟಿ ಒಂದು ಹದವಾದ ಮಿಶ್ರಣವನ್ನು ತಯಾರು ಮಾಡ್ತಿದ್ರು. ಈ ಮಿಶ್ರಣವನ್ನು ನಿಮ್ಗೆ ಯಾವ ಗೋಡೆ ಮೇಲೆ ಕಾವಿಕಲೆ ಮಾಡ್ಲಿದೆ ಅದರ ಮೇಲೆ ಏಕ ಪ್ರಕಾರವಾಗಿ ಹಲವು ಬಾರಿ ಲೇಪಿಸ್ತಿದ್ರು. ಅಂದ್ರೆ ಎರಡು ಲೇಯರ್ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡಬೇಕು ಒಣಗ್ಲಿಕ್ಕೆ. ಈ ರೀತಿ ತಯಾರಾದ ನಂತರ ಇದೇ ಮಿಶ್ರಣಕ್ಕೆ ಅವರು ಕಾವಿ ಮಣ್ಣನ್ನು ಬೆರೆಸಿ ಪುನಃ ಅದರ ಮೇಲೆ ಏಕ ಪ್ರಕಾರವಾಗಿ ಹಾಕ್ತಿದ್ರು. ಮತ್ತೆ ಮೊನಚಾದ ಒಂದು ವಸ್ತುವಿನಿಂದ ಚಿತ್ರಗಳನ್ನು ಬಿಡಿಸ್ತಿದ್ರು. ಆವಾಗ ಎಲ್ಲೆಲ್ಲಿ ಗಿರ್ತಾರೋ ಅಲ್ಲಿ ಮೇಲಿಂದ ಕಾವಿ ಬಣ್ಣ ಹೋಗಿ ಅಡಿಯಿಂದ ಬಿಳಿ ರೇಖೆಗಳಿಂದ ಚಿತ್ರಗಳು ಮೂಡಿ ಬರ್ತಿದ್ವು. ಆದ್ರಿಂದ ಇದು ಕಾವ್ಯ ಕಲೆಯದು ವಿಶೇಷತೆ. ಮತ್ತೆ ಒಂದು ದಿನ ಬಿಟ್ಟು ಪ್ರತಿ 4 ಗಂಟೆಗೊಮ್ಮೆ ನೀರನ್ನು ಸಿಂಪಡಿಸ್ತಿದ್ರು ಒಂದು ವಾರದ ತನಕ. ಈಗ ನಾವು ಕ್ಯೂರಿಂಗ್ ಅಂತ ಹೇಳೋದಿಲ್ವಾ, ಆ ರೀತಿಯಲ್ಲಿ ಆ ರೀತಿ ಮಾಡಿದರೆ ಇದು ಯಾವ ಮಳೆಗೂ ಯಾವ ಕ್ಲೈಮೇಟಿಗೂ ಕಾವ್ಯ ಕಲೆ ಹಾಳಾಗುವುದಿಲ್ಲ, ಉಳಿತದೆ ಅಂತ. ಸೊ ನಾವು ಈಗ ಈಗ ಸಹ ಒಂದು 400-500 ವರ್ಷ ಹಿಂದೆ ಮಾಡಿದ ಕಾವ್ಯ ಕಲೆ ನೀವು ಹೋದ್ರೆ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ.
1: ಹಾಗೆ ಅದು ದೇವಸ್ಥಾನ ಉಳ್ಕೊಂಡಿರುವಂತದ್ದು.
0: ಹೌದು, ಸಾಂಪ್ರದಾಯಿಕ ಅಂತ ಹೇಳುವಾಗ ಮುಂದೆ ಹೇಗೆ ಮಾಡ್ತಿದ್ರು ಅದೇ ರೀತಿಯಲ್ಲಿ ಆಗ್ಬೇಕು. ಒಂದು ಚೂರು ನಾವು ಚೇಂಜಸ್ ಮಾಡಿದ ಕೂಡ ಅದು ಸಾಂಪ್ರದಾಯಿಕ ರೀತಿಗೆ ಬರ್ತದೋ ಇಲ್ವೋ ಅಂತ ಅದು ಜನರಿಗೆ ಬಿಟ್ಟದು, ಆಲೋಚನೆ ಮಾಡುದು.
1: ಅದೇ ಹಿಂದಿನ ಕಾಲದಲ್ಲಿ ಗೋಡೆಗೆ ಸಗಣಿ ಸಾರಿಸಿ ಅದರ ಮೇಲೆ ಅದು ಆ ಕಲೆಯನ್ನ ಬಿಡಿಸುವಂತದ್ದಿದೆಯಲ್ಲ, ಅದು ನೋಡುವುದಕ್ಕೂ ಕೂಡ ಬಹಳ ಒಂದು ಅದ್ಭುತವಾಗಿತ್ತು.
0: ಹೌದು.
1: ಈಗ ಮೇಡಮ್, ನೀವು ಆರಂಭದಲ್ಲಿ ಮಾಡಿದಂತಹ ಆ ಕಲೆಗೆ ಯಾವ ರೀತಿಯ ಒಂದು ಪ್ರೋತ್ಸಾಹ ಸಿಕ್ಕಿತ್ತು ನಿಮಗೆ?
0: ಇನಿಷಿಯಲ್ ಸ್ಟಾರ್ಟ್ ಮಾಡುವಾಗ ಯಾವಾಗ್ಲೂ ಮನಸ್ಸಿನಲ್ಲಿ ಒಂದು ಅಳುಕಿರ್ತದೆ.
1: ಹೌದು, ಭಯ
0: ಅಂದ್ರೆ ಇದನ್ನು ನಾನು ಉಳಿಸ್ಲಿಕ್ಕಾಗ್ತದ, ಬೆಳೆಸ್ಲಿಕ್ಕಾಗ್ತದ, ಜನರಿಗೆ ಅದು ಇಷ್ಟ ಆಗ್ತ ಇಲ್ವಾ ಅಂತ ಆ ಒಂದು ಅಳುಕಿರ್ತದೆ. ಯಾಕೆಂದ್ರೆ ನಾನು ಏನು ಮಾಡ್ತಿದ್ದೆ ಅದನ್ನೆಲ್ಲ ಬಿಟ್ಟು ನಾನು ಈ ಶೈಲಿಯನ್ನು ಹಿಡಿದವಳು. ಎಕ್ಸಿಬಿಷನ್ ನಾನು ಒಂದು ಕಡೆಯಲ್ಲಿ ಮಾಡ್ತೇನೆ, ಇನಾಗ್ರೇಷನ್ಗೆ ಬಂದವರಿಗೆ ಇಷ್ಟ ಆದವರು ಮತ್ತೆ ಬಾಯಿಂದ ಬಾಯಿಗೆ ಆ ಮಾತು ಹೋಗ್ತದೆ ಚಿತ್ರಗಳು ಒಳ್ಳೇದಿವೆ ನೋಡ್ಲೇಬೇಕಾದದ್ದು ಅಂತ. ಆದ್ರೆ ಅದಕ್ಕಿಂತ ಮುಂಚೆ ಆಗುವಂತಹ ಪಬ್ಲಿಸಿಟಿ ಉಂಟಲ್ಲ, ಅದು ಮೀಡಿಯಾದವರದ್ದು. ನನ್ಗೆ ಮೀಡಿಯಾದವರದ್ದು ಒಳ್ಳೆ ಸಹಕಾರ ಸಿಕ್ಕಿತ್ತು. ಒಳ್ಳೆ ನನ್ಗೆ ಅಂತ ಹೇಳುದಿಲ್ಲ, ಕಾವ್ಯ ಕಲೆಗೆ ಒಳ್ಳೆ ಪಬ್ಲಿಸಿಟಿ ಸಿಕ್ಕಿತ್ತು. ಯಾಕೆಂದ್ರೆ ಕಾವ್ಯ ಕಲೆ ನಾನು ಹೊಸತಾಗಿ ಮಾಡಿದ್ದಲ್ಲ, ನಾನು ಅದನ್ನು ರೀಇಂಟ್ರೊಡ್ಯೂಸ್ ಮಾಡಿದ್ದು. ಯಾವುದು ಮರ್ತೋಗಿದೆ ಪರಿಚಯ ಮಾಡಿ ಕೊಡುದು ಮರಿಬಾರ್ದು ಅಂತ. ಸೊ ಮತ್ತೆ ಎಕ್ಸಿಬಿಷನ್ಗೆ ಬಂದವರು ಅಂದ್ರೆ ತುಂಬಾ ಹಿರಿಯರು, ಆವಾಗ ಅವರು ಹೇಳಿದ್ರು ನಾವು ಇದು ನಮ್ಮ ದೇವಸ್ಥಾನದಲ್ಲಿ ನೋಡಿದ್ದೇವೆ ಅಂದ್ರೆ ಅವರಿಗೆ ಏನೋ ಒಂದ್ ನಮೂನೆ ಖುಷಿ. ಬಿಕಾಸ್ ದೇ ಕುಡ್ ರಿಲೇಟ್ ಟು ದ ಆರ್ಟ್, ಅಂದ್ರೆ ಅವರು ಅವರ ಯೂತ್ ನಲ್ಲೆಲ್ಲ ಈ ವರ್ಕ್ಸ್ ಅನ್ನೆಲ್ಲ ನೋಡಿದ್ದಾರೆ. ಮಕ್ಕಳಿಗೆ ಏನಾಯ್ತಂತ ಹೇಳಿದ್ರೆ ಬಾಕಿ ಎಲ್ಲ ಆರ್ಟ್ ಫಾರ್ಮ್ ಬಗ್ಗೆ ಗೊತ್ತಿತ್ತು, ಇದೊಂದು ಏನೋ ಹೊಸತ್ತು, ಅದು ಕಲಿಬೇಕಂತ ಒಂದು ತವಕ ಮಕ್ಕಳಲ್ಲಿ. ಅದಕ್ಕೆ ಸರಿಯಾಗಿ ಎಕ್ಸಿಬಿಷನ್ಗೆ ಬಂದ ಶಿಕ್ಷಕರು ಅಥವಾ ಸ್ಕೂಲ್ ಕಾಲೇಜ್ ಮ್ಯಾನೇಜ್ಮೆಂಟ್ ನವರು ಫ್ಯಾಕಲ್ಟಿ ಅವರು ಯಾರು ಬಂದಿದ್ದಾರೆ ಅವರಿಗೂ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು. ಸೊ ಅವರು ನನ್ನನ್ನು ಅಪ್ರೋಚ್ ಮಾಡಿದ್ರು. ಸೊ ನನಗೆ ಯಾರ್ಯಾರು ಅಪ್ರೋಚ್ ಮಾಡಿದ್ರು ಈ ವರ್ಕ್ಶಾಪ್ ಮಾಡಲಿಕ್ಕೆ ನಾನು ಎಲ್ಲ ಕಡೆ ಒಪ್ಪಿಕೊಂಡೆ. ಆ ರೀತಿ ನನಗೆ ಒಂದು ಅಪರ್ಚುನಿಟಿ ಸಿಕ್ತು. ಬರೀ ಎಕ್ಸಿಬಿಷನ್ ಮಾಡಿ ಇದನ್ನು ರಿವೈವ್ ಮಾಡಿದ್ದಂತ ಹೇಳುದಿಲ್ಲ, ಆದ್ರೆ ಪ್ರತಿಯೊಂದು ಶಾಲೆ ಹೋಗಿ ಆ ಮಕ್ಕಳಿಗೆ ಹೇಳಿಕೊಡುದು, ಅದರ ಬಗ್ಗೆ ಮಾತಾಡುದು, ನಾನು ಮಾಡಿದ ವರ್ಕ್ಸ್ ತೋರಿಸುದು. ಸೊ ಅದು ನನಗೆ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು. ಸೊ ಇದೆಲ್ಲ ನನಗೆ ಪೂರ್ವವಾಗಿ ಕಾವ್ಯ ಕಲೆಯ ಪುನರುತ್ಥಾನಕ್ಕಾಗಿ ಇದೊಂದು ಒಳ್ಳೆ ಅವಕಾಶ ಸಿಕ್ತು. ಹಾಗೆ
1: ಹಾಗಾದ್ರೆ ನೀವೀಗ ಹಿಂದೆ ಇದ್ದಂತಹ ನಿಮ್ಮ ಈ ಆರ್ಟ್ ಫಾರ್ಮ್ಗಳನ್ನ ನೀವು ಹಾಗಾದ್ರೆ ಬಿಟ್ಟು ಬಿಟ್ರ? ಈಗ
0: ಸಂಪೂರ್ಣವಾಗಿ ಯಾವುದೇ ಬಿಡ್ಲಿಕ್ಕೆ ಆಗುದಿಲ್ಲ. ಈಗ ಯಾರಾದ್ರೂ ಕೇಳಿಕೊಂಡು ಬಂದ್ರೆ ಇಂಥದೊಂದು ಮಾಡಿಕೊಡ್ತೀರಾ ಅಂತ ಹೇಳಿದ್ರೆ ಮಾಡಿಕೊಡ್ತೇನೆ ಆರ್ಟ್ ವರ್ಕ್, ಇಲ್ಲ ಅಂತಲ್ಲ.
1: ಯಾವ್ದೆಲ್ಲ ಮಾಡ್ತಾ ಇದ್ರೆ?
0: ನಾನ್ ಮುಂಚೆ ಆಯಿಲ್ ನಲ್ಲಿ ಮಾಡ್ತಿದ್ದೆ, ವಾಟರ್ ಕಲರ್ ಮಾಡ್ತಿದ್ದೆ, ಪೆನ್ಸಿಲ್ ಶೇಡಿಂಗ್, ಚಾರ್ಕೋಲ್ ವರ್ಕ್, ಎಲ್ಲ ವರ್ಕ್

0: ಮಾಡ್ತಾ ಇದ್ದೆ. ಆದ್ರೆ ಈಗ ನಂದು ಆರ್ಟಿಗೆ ನಾನು ಯಾವ್ದು ಟೈಮ್ ಡಿವೋಟ್ ಮಾಡ್ತೇನೆ ಅದು 99% ಫುಲ್ ಕಾವ್ಯ ಕಲೆಗೆ.
1: ಈಗ ಸಾಮಾನ್ಯವಾಗಿ ಈ ಗೋಡೆಯಲ್ಲಿ ಬಿಡಿಸುವಂತಹ ಈ ಕಲೆ ಅಂದ್ರೆ ಒಂದು ರೀತಿಯಲ್ಲಿ ಇದು ಕಡಿಮೆ ಆಗ್ತಾ ಇರುವುದಕ್ಕೆ ಕಾರಣಗಳು ಏನಿರಬಹುದು ಅಂತ ಹೇಳ್ತೀರಿ?
0: ಮೊದಲೇ ಹೇಳಿದಾಗೆ ಈಗ ಅದು ಪುನರುತ್ಥಾನದಲ್ಲಿದೆ. ಅಳಿವಿನಂಚಿನಲ್ಲಿರುವಾಗ ಅದರ ಹಲವು ಕಾರಣಗಳಿವೆ. ಏನಂತ ಹೇಳಿದ್ರೆ ಮೊದಲು ದೇವಸ್ಥಾನದ ಗೋಡೆಯ ಮೇಲೆ ಇರುವಂತಹ ಚಿತ್ರಗಳನ್ನು ಎಷ್ಟು ಮಂದಿ ನೋಡ್ತಾರೆ ಅಂತ. ಹೋಗ್ತೇವೆ, ದೇವರಿಗೆ ನಮಸ್ಕಾರ ಹಾಕ್ತೇವೆ, ನಮ್ಗೆ ಏನು ಬೇಕು ಅದನ್ನೆಲ್ಲ ಕೇಳ್ತೇವೆ, ವಾಪಸ್ ಬರ್ತೇವೆ ಅಲ್ವಾ. ಆದ್ರೆ ಅದು ಯಾಕೆ ಮಾಡಿದಾರಂತ ನಾವ್ ಯಾವತ್ತೂ ಒಂದು ದಿನ ಸಹ ಆಲೋಚನೆ ಮಾಡ್ಲಿಲ್ಲ. ಈಗ ಒಂದು ಮಗುವಿಗೆ ರಾಮಾಯಣದ ಕತೆ ಕೂತ್ಕೊಂಡು ಜಬರ್ದಸ್ತಿ ಹೇಳುವುದ್ರಲ್ಲಿ, ಮತ್ತೆ ಆ ದೇವಸ್ಥಾನದ ಸುತ್ತಲೂ ಹೋಗುವಾಗ ಆ ಚಿತ್ರಗಳ ಮೂಲಕ ನೀವು ಹೇಳಿಕೊಡುವಲ್ಲಿ ತುಂಬಾ ವ್ಯತ್ಯಾಸ ಉಂಟು. ಅದ್ರ ಬಗ್ಗೆ ನಮ್ಗೆ ಅರಿವಿಲ್ಲ ಅಲ್ವಾ. ಸೊ ಒಂದು ಕಾರಣ ಅದು. ಮತ್ತೆ ಮೊದಲೇ ಹೇಳಿದ ಹಾಗೆ 16ನೇ ಶತಮಾನದಲ್ಲಿ ಸದಾ ಎಲ್ಲ ಕಡೆ ಈ ಕಾವ್ಯಕಲೆ ರಾರಾಜಿಸುತ್ತಿದ್ದವು ಅಲ್ವಾ. ತುಂಬಾ ಹೇರಳವಾಗಿರುವಾಗ ನಮ್ಗೆ ಅದರದ್ದು ವ್ಯಾಲ್ಯೂ ಗೊತ್ತಿರುವುದಿಲ್ಲ. ಯಾವ್ದಾದ್ರೂ ಹೊಸತ್ತು ಬಂದ ಕೂಡ್ಲೆ ನಮ್ಮ ಗಮನ ಮತ್ತೆ ನಮ್ಗೆ ಕಲಿಯುವ ತವಕ ಅದರ ಬಗ್ಗೆ ಇರ್ತದೆ. ಇದನ್ನು ಉಳಿಸ್ಬೇಕು, ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇರುವುದಿಲ್ಲ. ಅದು ಎರಡನೇದು. ಮೂರಿದು, ಹೊಸ ಕಲೆಗಳಿಗೆ ಬೇಡಿಕೆ ಜಾಸ್ತಿ ಬರುವಾಗ ಈ ಕಲೆಗೆ ಬೇಡಿಕೆ ಕಮ್ಮಿ ಕಮ್ಮಿ ಆಗ್ತಾ ಬರುವಾಗ ಅದು ಅಲ್ಲಿಗೆ ನಿಂತು ಹೋಯ್ತು.
1: ಹೌದು.
0: ಏನಾಗ್ತದಂತ ಹೇಳಿದ್ರೆ, ಯಾವ ಕಲೆಯು ನನ್ನ ಹೊಟ್ಟೆ ತುಂಬುದಿಲ್ಲ, ಅದನ್ನು ಆ ವಿಷಯವನ್ನು ನಾನು ನನ್ನ ಮಕ್ಕಳಿಗೆ, ಅಂದ್ರೆ ಆ ಮಕ್ಕಳಿಗೆ ಅಷ್ಟು ಇಂಟ್ರೆಸ್ಟ್ ಇರಬೇಕು, ಇಲ್ದಿದ್ರೆ ಪೇರೆಂಟ್ಸ್ ಅವರಾಗಿ
1: ಹೇಳಿಕೊಡ್ತಾರೆ
0: ಇಲ್ಲ ಅಂತ ಅಲ್ವಾ. ಅದು ಒಂದು ಕಾರಣ ಇರ್ಬೋದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಯಾವಾಗ್ಲೂ ಓರಲ್ ಟ್ರೆಡಿಷನ್, ತಂದೆಯಿಂದ ಮಗನಿಗೆ ಮೊಮ್ಮಗನಿಗೆ ಬಾಯಿ ಮಾತಿನಲ್ಲಿ ಪಾಸ್ ಆಗುವಂತ ವಿಷಯಗಳು ಅಲ್ವಾ. ಸೊ ನಮ್ಗೆ ಎಲ್ಲಿ ಕೂಡ ಹೆಚ್ಚಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಕಾವ್ಯಕಲೆ ಹೇಗೆ ಮಾಡ್ತಿದ್ರು ಅಂತ ರಿಟರ್ನ್ ಡಾಕ್ಯುಮೆಂಟೇಶನ್ ನಮ್ಗೆ ಇಲ್ಲಿ ಸಿಗ್ಲಿಲ್ಲ. ಈಗ ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಯಾವ್ದಾದೊಂದು ಆಧಾರ ಬೇಕು ಅಲ್ವಾ.
1: ಹೌದು.
0: ನಮ್ಗೆ ಲೇಟ್ ಕೃಷ್ಣಾನಂದ್ ಕಾಮತ್ ಅವರು ಬರೆದ ಬುಕ್, ಎರಡು ಬುಕ್ಸ್ ಉಂಟು, ಕೊಂಕ್ಣಾಲಿ ಕಾಲ ಮತ್ತೆ ಕಾವ್ಯಕಲೆ ಅಂತ. ಅದು ಎರಡು ಒಂದು ರೆಫರೆನ್ಸಿಗೆ ಬಿಟ್ರೆ ಬೇರೆ ಯಾವ ಬುಕ್ಗಳು ಸಿಗ್ತಾ ಇಲ್ಲ ಈಗ ಸದ್ಯಕ್ಕೆ. ಸೊ ಅದು ಒಂದು ರೀಸನ್. ಮತ್ತೆ ಇನ್ನೊಂದು, ದೇವಸ್ಥಾನದಲ್ಲಿ ಇದ್ದ ಆಡಳಿತ ವರ್ಗದವರು ಮತ್ತೆ ಆ ಊರಿನ ಜನರು ಅದನ್ನು ಉಳಿಸ್ಬೇಕಂತ ಅವರು ಮನಸ್ಸು ಮಾಡಬೇಕಿತ್ತು ಅಲ್ವಾ. ಅವರು ಮನಸ್ಸು ಮಾಡಿದ್ರೆ ಇದನ್ನು ಉಳಿಸುವ ಕಾರ್ಯ ಬಹಳ ಸುಲಭ ಆಗ್ತಿತ್ತು. ಇದೆಲ್ಲ ಹಲವಾರು ಕಾರಣಗಳು.
1: ಅಂದ್ರೆ ಒಂದು ರೀತಿಯಲ್ಲಿ ದೇವಸ್ಥಾನವನ್ನ ರೀಬಿಲ್ಟ್ ಮಾಡುವಾಗ ಇಂತಹಗಳು
0: ಜೀರ್ಣೋದ್ಧಾರ ಆಗುವಾಗ ಅದರ ಬಗ್ಗೆ ಅರಿವು ಜಾಗೃತಿ ಇಲ್ಲ ಅಂತ ಆದ್ರೆ ಎಲ್ಲ
1: ನೆಲ ಕಚ್ಚಿ ಹೋಗ್ತದೆ.
0: ಹೌದು.
1: ಈಗ ಈ ಕಾವ್ಯಕಲೆಯ ಬಗ್ಗೆ ನೀವು ಒಂದು ಸಂಶೋಧನೆಗೆ ಕೂಡ ಇಳಿದಿದ್ದೀರಿ, ಯಾವೆಲ್ಲ ಈ ಸಂಶೋಧನೆಯ ಫಲಿತಗಳು ಯಾವ ರೀತಿಯಲ್ಲಿ ಬರ್ತಾ ಇದೆ ಮೇಡಮ್?
0: ಸಂಶೋಧನೆ ಇದರಲ್ಲಿ ನಮ್ಗೆ ಫಸ್ಟ್ ಏನಂತ ಹೇಳಿದ್ರೆ, ಕಾವ್ಯಕಲೆ ಗೋವಾದಿಂದ ಹಿಡಿದು ಎಲ್ಲೆಲ್ಲಿ ಇದೆ ಅಂತ ಫಸ್ಟ್ ನಾವು ಅದನ್ನು ಹುಡುಕಬೇಕಾಗತ್ತೆ. ಮತ್ತೆ ಕೆಲವೆಲ್ಲ ಮೆಮೊರೈಸ್ಡ್ ಅಕೌಂಟ್ಸ್, ಈಗ ಹಿರಿಯರು ಏನು ಹೇಳ್ತಾರೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿಕೊಳ್ಳೋದು, ಎಲ್ಲಿ ನೋಡ್ತೇವೆ ಅದನ್ನು ನಾವು ಚಿತ್ರೀಕರಿಸಿ ಅದನ್ನು ಡಾಕ್ಯುಮೆಂಟೇಶನ್ ಮಾಡುದು, ಏನು ಉಳಿದಿದೆ ಅದರದ್ದು ಡಾಕ್ಯುಮೆಂಟೇಶನ್ ಮಾಡು, ಮತ್ತೆ ಇದನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗ್ಬೋದು ಅದನ್ನು ನಾವು ಒಂದು ಕನ್ಕ್ಲೂಷನ್ ಅಂತ ಹೇಳ್ಬೋದು. ಅದು ಕಾವ್ಯಕಲೆ ಎಲ್ಲಿಂದ ಪ್ರಾರಂಭವಾದದ್ದು, ಯಾಕೆ ಬೇರೆ ಬೇರೆ ಕಡೆಯಲ್ಲಿ ಹೋಯಿತು, ಇದೆಲ್ಲ ಇಟ್ಸ್ ಅ ಪಾರ್ಟ್ ಆಫ್ ದ ರಿಸರ್ಚ್ ವರ್ಕ್.
1: ಅಳಿವಿನಂಚಿನಲ್ಲಿ ಇರತಕ್ಕಂತಹ ಈ ಸಾಂಪ್ರದಾಯಿಕ ಕಲೆಯನ್ನ ಉಳಿಸುವಲ್ಲಿ ನಾವು ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ಮೇಡಮ್?
0: ಪ್ರಯತ್ನ ಅಂತ ಏನಂತ ಹೇಳಿದ್ರೆ, ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಕಾವ್ಯಕಲೆದು ಪುನರುತ್ಥಾನ ಆಗಿದೆ. ಆದ್ರೂ ನಾನು ಈಗ ಕಾವ್ಯಕಲೆ ಅಂತಲ್ಲ, ಯಾವುದೇ ಅಳಿವಿನಂಚಿನಲ್ಲಿರುವ ಕಲೆಯನ್ನು ಹೇಗೆ ಉಳಿಸಬಹುದು ಅಂತ ನನ್ನ ಮನಸ್ಸಿನಲ್ಲಿ ಫಸ್ಟ್ ಏನಂತ ಹೇಳಿದ್ರೆ, ಕಲೆಯನ್ನು ಉಳಿಸುವ ಜವಾಬ್ದಾರಿ ಯಾವಾಗ್ಲೂ ಇನ್ನೊಬ್ಬರದ್ದು, ಆ ಮನೋಭಾವ ಯಾವತ್ತೂ ಇರಬಾರದು.
1: ಹೌದು
0: ಅಲ್ವಾ. ಎರಡನೇದು, ಅದನ್ನು ಉಳಿಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ ನನ್ನಿಂದಲೇ ಪ್ರಾರಂಭ ಆಗ್ಬೇಕು, ಅದನ್ನು ಉಳಿಸಬಲ್ಲೆ ಅನ್ನೋ ವಿಶ್ವಾಸವೂ ನನ್ನಲ್ಲಿ ಇರಬೇಕು. ಆ ವಿಶ್ವಾಸದ್ರೆ ಅದಕ್ಕೆ ಪೂರಕವಾಗಿ ನಮ್ಗೆ ಪ್ರೋತ್ಸಾಹಿಸುವವರು, ಸಹಾಯ ಮಾಡುವವರು, ಅದರಲ್ಲಿ ಆಸಕ್ತಿ ಉಳ್ಳವರು ಸಮಾಜದಲ್ಲಿ ನಮ್ಗೆ ಸಿಕ್ಕೇ ಸಿಗ್ತಾರೆ. ಇಲ್ಲ ಅಂತಲ್ಲ, ಆ ಮೊದಲ ಹೆಜ್ಜೆ ನಮ್ಮಿಂದಲೇ ಪ್ರಾರಂಭ ಆಗ್ಬೇಕು.
1: ಹೌದು.
0: ಎರಡನೇದು, ಯಾವುದೇ ಕಲೆ ಆಗ್ಲಿ, ನೀವು ಶಾಲೆಯಲ್ಲಿ ಮಾತ್ರ ಅಲ್ಲ, ಶಾಲಾ ಕಾಲೇಜ್ ಬಿಟ್ಟು ಬೇರೆ ಬೇರೆ ಕಡೆ ಇಂಥ ಕಾರ್ಯಾಗಾರ ನೀವು ಹಾಕಿಕೊಳ್ಳೇಬೇಕು. ಆವಾಗ ಕೇವಲ ಶಾಲಾ ಮಕ್ಕಳು

0: ಅಥವಾ ಶಿಕ್ಷಕರಲ್ಲ ಹೆತ್ತವರು ಊರಿನ ಜನರು ಇದರಲ್ಲಿ ಪಾಲ್ಗೊಳ್ಬೇಕು. ಅದರ ಬಗ್ಗೆ ಅವರು ಅವರಿಗೆ ಅರಿವಾಗಬೇಕು, ಅದನ್ನು ಹೇಗೆ ಉಳಿಸಬಹುದು ಅಂತ ಅವರ ಮನಸ್ಸಿಗೆ ಬರಬೇಕು. ಯಾಕೆಂದ್ರೆ ಇದು ಎಲ್ಲ ಒಬ್ಬರಿಂದ ಆಗುವಂತ ಕೆಲಸ ಅಲ್ಲ. ಸೊ ಇದರ ಬಗ್ಗೆ ಅವೇರ್ನೆಸ್ ಜನರಲ್ ಪಬ್ಲಿಕ್ಗೆ ಕೂಡ ಬರಬೇಕು. ಅದು ಬರಬೇಕಾದ್ರೆ ಇಂಥ ವರ್ಕ್ಶಾಪ್ಸ್ ನೀವು ಹಲವಾರು ಕಡೆ ಹಾಕಿಕೊಳ್ಳಲೇಬೇಕು. ಒಂದು ಮತ್ತೆ ಈಗ ಕೆಲವು ಕಲೆ ಹೆಚ್ಚಾಗಿ ಇದು ನಾವು ದೇವಸ್ಥಾನದಲ್ಲಿ ನೋಡುವಂಥದ್ದು ಅಲ್ವಾ. ಆವಾಗ ದೇವಸ್ಥಾನದ ಆಡಳಿತ ವರ್ಗದವರು ಜನರು ಎಲ್ಲಿ ಇದಕ್ಕೆ ಕೈಗೂಡಿಸಿದರೆ ಇದೇನು ದೊಡ್ಡ ಸಮಸ್ಯೆ ಅಲ್ಲ. ಇದು ನಮ್ಮ ಪೀಳಿಗೆ ಅಲ್ಲ, ಮುಂದಿನ ಹಲವಾರು ಪೀಳಿಗೆಗೆ ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಆವಾಗ ಅಟ್ಲೀಸ್ಟ್ ಈಗ ಯಾವುದು ಒರಿಜಿನಲ್ ಉಳಿದಿದೆ ಅದನ್ನು ಕೂಡ ಉಳಿಸ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ.
1: ಆಗ್ಲೇ ಹೇಳಿದಿರಿ ಶಾಲಾ ಮಟ್ಟದಲ್ಲಿ ಮತ್ತು ಹೊರಗೆ ಕೂಡ ಇದಕ್ಕೆ ಒಂದಷ್ಟು ತರಗತಿಗಳಾಗಬೇಕು ಅಂತ.
0: ಹೌದು,
1: ನಮ್ಮಲ್ಲಿ ಈಗ ನೋಡಿದ್ರೆ ನಮ್ಮ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂತಹದ್ದು ಡ್ರಾಯಿಂಗ್ ಏನು ಅಂತ ಹೇಳಿದ್ರೆ ರೆಡಿಮೇಡ್ ಚಿತ್ರಗಳನ್ನ ಮಾಡಿ ಅದಕ್ಕೆ ಬಣ್ಣ ಬಳಿಯುವಂತದ್ದು ಬೇಸಿಕ್. ನಂತರ ಸ್ವಲ್ಪ ಮುಂದೆ ಹೋದ್ರೆ ಪೆನ್ಸಿಲ್ ಡ್ರಾಯಿಂಗು ಮತ್ತೆ ಬೇರೆ ಬೇರೆ ಡ್ರಾಯಿಂಗ್ ಗಳನ್ನ ಕಲಿಸ್ತಾರೆ. ಆದ್ರೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಈ ರೀತಿಯ ನಮ್ಮ ಪುರಾತನ ಕಲೆಯಾದಂತಹ ಕಾವ್ಯ ಕಲೆಯನ್ನ ಅಳವಡಿಸುವ ಬಗ್ಗೆ ನೀವು ಏನ್ ಹೇಳ್ತೀರಿ?
0: ಅಳವಡಿಸಿಕೊಂಡ್ರೆ ತುಂಬಾ ಒಳ್ಳೇದು, ಇಲ್ಲ ಅಂತ ಹೇಳುದಿಲ್ಲ. ಈಗ ಸಾಧಾರಣ ಎಲ್ಲಾ ಶಾಲೆಯಲ್ಲಿ ಕಲಾ ಶಿಕ್ಷಕರು ಮಕ್ಕಳಿಗೆ ನಮ್ಮ ಭಾರತೀಯ ಇಂತಹ ಕಲೆಗಳನ್ನು ಹೇಳಿಕೊಡ್ತಾ ಇದ್ದಾರೆ, ಮಕ್ಕಳು ಕಲಿತಾ ಇದ್ದಾರೆ. ಆದ್ರೆ ಅವರಿಗೂ ಒಂದು ಲಿಮಿಟೇಷನ್ಸ್ ಇರ್ತದೆ. ಯಾಕೆಂದ್ರೆ ಅವರಿಗೆ ಸಿಗುವಂತಹ ಏನು ಸಹ ಉಂಟು ಅದರಲ್ಲಿ ಎಲ್ಲ ಹೇಳಿಕೊಡೋದು ಸಾಧ್ಯ ಇಲ್ಲ. ಸೊ ಮುಂದಕ್ಕೆ ಈ ಮಕ್ಕಳಿಗೆ ಆಸಕ್ತಿ ಬೆಳೆದಲ್ಲಿ ಅವರು ಕಲಾಶಾಲೆಗಳಿಗೆ ಹೋಗಿ ಮತ್ತೆ ಇದನ್ನ ಅವರು ಆಯ್ಕೆಯನ್ನಾಗಿ ಇಟ್ಟುಕೊಂಡು ಮುಂದುವರ್ಸ್ಕೊಂಡು ಹೋಗ್ಬಹುದು.
1: ಈಗ ಮೇಡಮ್, ಇದನ್ನ ಈ ಒಂದು ಕಲೆಯನ್ನ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸುವಲ್ಲಿ ಯಾವ ಪ್ರಯತ್ನಗಳನ್ನ ಮಾಡಬಹುದು ಅಂತ ಹೇಳ್ತೀರಿ?
0: ಮೊದಲನೆಯದಾಗಿ ಈ ಕಲೆಯ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ರಾಷ್ಟ್ರೀಯ ಮಟ್ಟದಲ್ಲಿಯೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ. ಮತ್ತೆ ಹೆಚ್ಚು ಹೆಚ್ಚು ಕಾವ್ಯ ಕಲೆಯಲ್ಲೇ ಪ್ರದರ್ಶನ ಆಗ್ಬೇಕು.
1: ಕಡಿಮೆ ಇದೆ ಅಲ್ಲ,
0: ಅಂದ್ರೆ ಮಾಡುವವರೇ ಕಮ್ಮಿ ಅಲ್ಲ.
1: ಹೌದು,
0: ಮಾಡುವವರೇ ಕಮ್ಮಿ. ಅದೇನಾಗತ್ತಂತ ಹೇಳಿದ್ರೆ ಏಕವರ್ಣೀಯ ಚಿತ್ರ ಆದ್ರಿಂದ ಅದು ನೀವು ಬೇರೆ ಚಿತ್ರಗಳೊಟ್ಟಿಗೆ ಇದ್ರೆ ಇದು ಕಣ್ಣಿಗೆ ಕಾಣುದಿಲ್ಲ.
1: ಹೌದು,
0: ಅದಕ್ಕೆ ಸಹ ತುಂಬಾ ಕನ್ಸ್ಟ್ರೇಂಟ್ಸ್ ಉಂಟು ಅಲ್ವಾ.
1: ಹೌದು, ಖಂಡಿತ.
0: ಮತ್ತೆ ಅದರಲ್ಲಿ ನಿಮ್ಗೆ ಅಭಿರುಚಿ ಇದ್ರೆ ಮಾತ್ರ ಆ ಲೆವೆಲ್ಗೆ ಮಾಡ್ಲಿಕ್ಕೆ ಆಗ್ತದೆ. ನಾವು ಯಾರನ್ನಾದ್ರೂ ಫೋರ್ಸ್ ಮಾಡಿ ಇದನ್ನೇ ಮಾಡು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾನ್ ಮಾಡ್ತೇನೆ ಅಂತ ಹೇಳಿದ್ರೆ ಅದು ನನ್ನ ಪ್ಯಾಷನ್, ಆದ್ರಿಂದ ನಾನು ಇಷ್ಟು ತನಕ 17 ವರ್ಷ ಆದ್ರೂ ನಾನು ಅದನ್ನೇ ಮಾಡ್ತಾ ಇದ್ದೇನೆ. ಆ ಪ್ಯಾಷನ್ ಇದ್ರೆ ಮಾತ್ರ ಸಾಧ್ಯ. ಸುಮ್ಮನೆ ಅದು ಉಳಿಸ್ಬೇಕು ಅಂತ ಯಾರ್ಯಾರಿಗೂ ನಾವು ಫೋರ್ಸ್ ಮಾಡಿ ಕಲಾಕೃತಿ ಮಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ.
1: ಹೌದು. ಈಗ ನಿಮ್ಮ ಮನೆಯಲ್ಲಿ ಇದನ್ನ ಬಿಡಿಸಿದ್ದೀರಾ? ಹೇಗೆ?
0: ಗೋಡೆ ಮೇಲೆ ನಾನು ಖಂಡಿತ ಮಾಡಲಿಲ್ಲ, ನಾನು ಕ್ಯಾನ್ವಸಿನ ಮೇಲೆಯೇ ಮಾಡುದು. ಯಾಕೆಂದ್ರೆ ಗೋಡೆ ಮೇಲೆ ಮಾಡಬೇಕಾದ್ರೆ ತುಂಬಾ ಕನ್ಸ್ಟ್ರೇಂಟ್ಸ್ ಇರುತ್ತೆ. ಮತ್ತೆ ಈ ರೀತಿ ಮಾಡಿದ್ರೆ ನಾನು ಹೆಚ್ಚಾಗಿ ಆರ್ಡರ್ಸ್ ತೆಗೆದುಕೊಳ್ಳೋದು. ಸೊ ಇದಕ್ಕೆ ಬೇಡಿಕೆ ಬಹಳಷ್ಟು ಇದೆ. ಈಗ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ನನಗೆ ದೇಶ ವಿದೇಶಗಳಿಂದ ಆರ್ಡರ್ಸ್ ಬರ್ತದೆ, ಅದನ್ನು ಮಾಡಿ ಕೊಡೋದು ನಾನು. ಆವಾಗ 10 ಹಲವು ಹೋಗ್ತದಲ್ಲ, ಅದರ ಬಗ್ಗೆ ಅವೇರ್ನೆಸ್ ಆಗತ್ತೆ ಮತ್ತೆ ಜನರಿಗೂ ಇಷ್ಟವೂ ಆಗತ್ತೆ. ಸೊ ಗೋಡೆ ಮೇಲೆ ಮಾಡೋದಕ್ಕಿಂತ ನಾನು ಮೊದಲೇ ಹೇಳಿದ ಹಾಗೆ ನಾನು ಕ್ಯಾನ್ವಸ್ ಮೇಲೆ ಪ್ರಿಫರ್ ಮಾಡ್ತೇನೆ.
1: ಈಗ ಕಾವ್ಯ ಕಲೆಯಲ್ಲಿ ಯಾವೆಲ್ಲ ಚಿತ್ರಗಳನ್ನ ಮಾಡಬಹುದು ಅಂತ ಹೇಳ್ತೀರಿ ಹೊಸದಾಗಿ?
0: ಅದು ಆ ಆರ್ಟಿಸ್ಟ್ಗೆ ಬಿಟ್ಟದ್ದು, ಅವರ ಕ್ರಿಯೇಟಿವಿಟಿಗೆ ಏನು ನಿಲುಕ್ತದೆ ಅದು ಮಾಡುವಂಥದ್ದು. ನನಗೆ ಮಾತ್ರ ನಮ್ಮ ರಾಮಾಯಣ ಮಹಾಭಾರತ ನಾನು ಮೊದಲೇ ಹೇಳಿದ ಹಾಗೆ ಪುರಾಣಗಳಿಂದ ವಿಷಯವನ್ನು ಆಯ್ದು ಮಾಡಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಯಾಕೆಂದ್ರೆ ಎಷ್ಟು ಕಥೆಗಳು ಸಿಗ್ತವೆ ಅಂತ ಹೇಳಿದ್ರೆ ನನ್ನ ಈ ಒಂದು ಜನ್ಮದಲ್ಲಿ ಅದು ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಮತ್ತೆ ನಾವು ಕೇಳದ ಕಥೆಗಳು ಮತ್ತೆ ತುಂಬಾ ಮಕ್ಕಳಿಗೆ ವ್ಯಾಲ್ಯೂಸ್ ಇಂಪಾರ್ಟ್ ಮಾಡುವಂತ ಕಥೆಗಳೆಲ್ಲ ಇದೆ. ಸೊ ನಾನು ಹೆಚ್ಚಾಗಿ ಅಂತ ವಿಷಯಗಳನ್ನೇ ಆಯ್ದು ಮಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತೇನೆ.
1: ಒಂದು ವಿಶೇಷ ಕಲೆ.
0: ಹೌದು,
1: ನಮ್ಮ ಸಾಂಪ್ರದಾಯಿಕ ಶೈಲಿಯ ಕಾವ್ಯ ಕಲೆಯ ಪರಿಚಯವನ್ನ ಮಾಡಿಕೊಟ್ರಿ. ಒಂದು ರೀತಿಯಲ್ಲಿ ಅಳಿದು ಹೋಗ್ತಾ ಇರುವಂತಹ ಒಂದು ಕಲೆಯನ್ನ ಮತ್ತೆ ಉಳಿಸುವಂತಹ ಪ್ರಯತ್ನದಲ್ಲಿ ನೀವಿದ್ದೀರಿ. ನಿಮ್ಮ ಎಲ್ಲ ಹೊಸ ಪ್ರಯತ್ನಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.
0: ಧನ್ಯವಾದ.
2: ಇದುವರೆಗೆ ಕಾವ್ಯ ಕಲೆಯ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಕಲಾವಿದೆ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ.

0: ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.
2: ಸಮಯ ಸರಿಯಾಗಿ 12:31. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
0: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
4: ಕಾಂಪ್ರಮೈಸ್ ಬೇಡ, ಮಣಪುರಂ ಫೈನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-222.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ, ಬಲ್ಲವರಾರು, ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ, ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆ.

ಆತ್ಮೀಯ ಕೇಳುಗರೇ, ಗಮನಿಸಿ, ನಮ್ಮ ನಿಲಯದಿಂದ ಇಂದು ಮಧ್ಯಾಹ್ನ 1:20 ಅಡುಗೆ ಆರೋಗ್ಯ ಮನೆ ಮದ್ದು ವೈದ್ಯರು ಹಾಗೂ ಪಾಕ ಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ಇಂದಿನ ವಿಷಯ ಕ್ರಾನಿಕ್ ಫ್ಯಾಟಿ ಅಂಡ್ ಬೆಟರ್ ನೆಲ್ಲಿಕಾಯಿ. ಈ ಕುರಿತು ಮಾಹಿತಿ ನೀಡುತ್ತಾರೆ ವೈದ್ಯರಾದ ಮಧುರಾ ಹೆಚ್ ಮಲ್ಹೋದೆ. ಖಾದ್ಯದ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ. 1:30 ಚಿತ್ರಗೀತೆಗಳನ್ನು ಕೇಳುವಿರಿ. 2:40 ಭಾವಗೀತೆಗಳ ಕಾರ್ಯಕ್ರಮವನ್ನು ಆಲಿಸಬಹುದು. ಇನ್ನು ಎಫ್ಎಂ 101.4 MHz 3 ಚಾರ್ಟ್ ಶೋ ಪ್ರಸಾರವಾಗುವುದು. 4 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. 5 ಚಿತ್ರಗೀತೆಗಳ ಕಾರ್ಯಕ್ರಮ. 6:30 ರಸವಾರ್ತೆ ಕೇಳುವಿರಿ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಮಾರಾಟ ವ್ಯವಸ್ಥೆ. ಈ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುಲಂಬಿ ಗ್ರಾಮದ ಯುವ ಉದಯೋನ್ಮುಖ ಕೃಷಿ ಉದ್ಯಮಿ ಶ್ರೀ ರಘು ಆರ್ಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮವನ್ನು ಕೇಳುವಿರಿ. ಇನ್ನು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8 ಚಿತ್ರಗೀತೆಗಳನ್ನು ಕೇಳುವಿರಿ. 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ ಮೂಡಿಬರುವುದು. 9:30 ಕ್ರೀಡಾಲೋಕ ಅಂತಾರಾಷ್ಟೀಯ ಜಿಮ್ನಾಸ್ಟಿಕ್ ಪ್ಲೇಯರ್ ಸೋನಿಕಾ ಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 10 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಕೇಂದ್ರ ಸರ್ಕಾರವು 12 ಸೇವೆಯನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರಗೊಳ್ಳುವುದು. ಆಕಾಶವಾಣಿ ಭದ್ರಾವತಿ. ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಮಾಡಿದ್ದೇವೆ. ಅದೇ ರೀತಿ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೂಡ ಕೇಳ್ತೀವಿ. ಮೊದಲಿಗೆ ಜೊತೆಗಿದ್ದಾರೆ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು, ಕಣ್ಣಿನ ಸರ್ಜನ್ ಮತ್ತು ವಿಜ್ಞಾನಿಗಳು ಕೂಡ. ಸರ್ ನಮಸ್ಕಾರ.
1: ನಮಸ್ಕಾರ.
0: ಈಗ ನಾವು ಕಣ್ಣಿನ ಅದರ ದೃಷ್ಟಿಯನ್ನು ಉತ್ತಮಪಡಿಸಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ತಂತ್ರಜ್ಞಾನ ಈಗ ಬಂದಿದೆ ಅಂತ ಹೇಳಿ ಕೇಳ್ತಾ ಇರ್ತೀವಿ. ಆದರೆ ಖುದ್ದಾಗಿ ನಾವು ಯಾವಾಗ ಅನುಭವಕ್ಕೆ ಅಥವಾ ನಮಗೆ ನೇರವಾಗಿ ವೈದ್ಯರು ಹೇಳಿದಾಗ ಗೊತ್ತಾಗತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಈ ಸಾಂಪ್ರದಾಯಿಕ ರೀತಿಯಲ್ಲಿ ಮೊದಲು ಹೆಂಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ರು, ಆಧುನಿಕ ರೀತಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತ ಅನ್ನೋದನ್ನ ನೋಡೋಣ. ಮೊದಲಿಗೆ ತಾವು ಸಾಂಪ್ರದಾಯಿಕ ರೀತಿಯಲ್ಲಿ ಏನೇನು ಯಾವ್ಯಾವ ರೀತಿಯ ಶಸ್ತ್ರಚಿಕಿತ್ಸೆ ನಡೀತಾ ಇತ್ತು ಅದ್ರ ಬಗ್ಗೆ ಹೇಳಿ ಸರ್.
1: ನಾವು ಹಿಸ್ಟಾರಿಕಲಿ ತಗೊಂಡ್ರೆ ನಾನು ಹೇಳೋದು ಒಂದು ಕ್ಲೋಸ್ ಟು ಅರೌಂಡ್ 2000 ವರ್ಷದ ಹಿಂದಿಂದ ಶುರು ಮಾಡಿದ್ರು. ನಮ್ಮ ಚರಕ ಶುಶ್ರುತ ಟೈಮಿಂದ ನಾವು ಇವತ್ತವರೆಗೂ ತಗೊಂಡ್ರೆ ಅವರ ಚರಕ ಸಮಿತದಲ್ಲೇ ಬರೆದಿದ್ದಾರೆ ಕಣ್ಣಿನ ಕಣ್ಣಿನ ಸರ್ಜರಿ ಹೇಗೆ ಮಾಡೋದು, ಹೇಗೆ ನಾವು ಪರೆ ತೆಗೆಯೋದು ಅಂತ. ಅದ್ರ ಹಿಂದೆ ಹೋದ್ರೆ ಈಜಿಪ್ಟಲ್ಲಿ ಪಿರಮಿಡ್ ಅಲ್ಲಿ ಈ ಸರ್ಜರಿನ ಕೆತ್ತಿದ್ದಾರೆ ಪಿರಮಿಡ್ ಅಲ್ಲಿ. ಹೌ ದೇ ವರ್ ಡೂಯಿಂಗ್ ಸರ್ಜರಿ ಅಂತ ಅಂದ್ರೆ ನಮ್ಮ ಈ ಸರ್ಜರಿ ಇಟ್ಸ್ ನಾಟ್ ವಾಟ್ ವಿ ಫೌಂಡ್ ಲಾಸ್ಟ್ 20-50 years ಅಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ 3000 years ಬ್ಯಾಕ್. ನಮ್ಮ ಪಿರಮಿಡ್ಸ್ ಇಂದನು ಬರೋಂತ ಅಲ್ಲೂ ಬರೆದಿದ್ದಾರೆ. ಸೊ ಆವಾಗಿಂದ ಇವಾಗವರೆಗೂ ಟ್ರಾನ್ಸಿಷನ್ ಏನಾಯ್ತು ಅಂದ್ರೆ, ಫಸ್ಟ್ ಹ್ಯೂಮನ್ ಸ್ಕಿಲ್ ವಾಸ್ ಇನ್ವಾಲ್ವ್, ಅಂದ್ರೆ ನಮ್ ಸ್ಕಿಲ್ಡ್ ಇರುತ್ತಿತ್ತು ಬಟ್ ಕ್ರೂಡ್ ಆಗಿರ್ತಾ ಇತ್ತು. ಅಂದ್ರೆ ತೆಗೆಯೋದು ನಮ್ಮ ಬಾಲ್ಯ ದೃಷ್ಟಿ ನಮ್ ಯಾವ ಸಣ್ಣ ಏಜ್ ಅಲ್ಲಿ ಇರ್ತಿತ್ತು ಆ ದೃಷ್ಟಿ ಬರ್ತಿರ್ಲಿಲ್ಲ. ಬಟ್ ಓವರ್ ಟೈಮ್ ಟೆಕ್ನಾಲಜಿ ಸ್ಟಾರ್ಟೆಡ್ ಬಿಕಮಿಂಗ್ ಸೋ ಬೆಟರ್. ನಮ್ಮ ಪರ್ಫೆಕ್ಟ್ ವಿಷನ್ ಅನ್ನೋದು ನಾವು ಹೇಳ್ತೀವಲ್ಲ, ನಾನು ಚಿಕ್ಕದಿರುವಾಗಿರ್ಬೇಕಾಗಿತ್ತು, 10 ವರ್ಷದಲ್ಲಿ ನಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಮ್ಮ ಬರ್ತಾ ಕಮ್ಮಿ ಆಯಿತು. ಬಟ್ ನೀವು 60 ವರ್ಷದಾದಾಗ ಇಮ್ಯಾಜಿನ್ ನಾನು ಮಾಡೋ ಸರ್ಜರಿ ಅದೇ 10 ವರ್ಷದ ಬಾಲ್ಯ ದೃಷ್ಟಿ ಕೊಟ್ಟರೆ ಯಾವ ಥರ ಇರ್ಬೋದು. ಇವತ್ತಿನ ದಿನ ದಟ್ ಈಸ್ ವಾಟ್ ಇಟ್ ಇಸ್. ಇವತ್ತು ನೋಡಿ ನೀವು ಈಗ ನಮ್ಮ ಬಿಗ್ ಮೀಟಿಂಗ್ಸ್ ಅಲ್ಲಿ ನೋಡಿ ಅಥವಾ ದೊಡ್ಡ ದೊಡ್ಡ ಕಾನ್ಫರೆನ್ಸಸ್ ಅಲ್ಲಿ ನೋಡಿ ಅಥವಾ ನಮ್ಮ ಓನ್ ಪಾರ್ಲಿಮೆಂಟ್ ಅಲ್ಲಿ ನೋಡಿ, ಈಗ ವೆರಿ 75-80 ಆದವರು ವಿದೌಟ್ ಗ್ಲಾಸಸ್ ಇಟ್ಕೊಂಡು ಓದ್ತಾ ಇರ್ತಾರೆ. 45 ಇರೋರು ಓದ್ಲಿಕ್ಕಾಗಲ್ಲ. ಯಾಕಂದ್ರೆ ದೇರ್ ಆಲ್ ಈ ತರ ಅಡ್ವಾನ್ಸ್ ಸರ್ಜರೀಸ್ ಅಲ್ಲಿ ಏನಾಗಿದೆ, ಕಂಪ್ಲೀಟ್ಲಿ ನೀಡ್ ಆಫ್ ಗ್ಲಾಸಸ್. ಮುಂಚೆ ಗ್ಲಾಸ್ ಹಾಕ್ತಿದ್ದೋನು ಹಾಕೋ ಅವಶ್ಯಕತೆ ಇರೋದಿಲ್ಲ. And it gives you a completely different perspective.
0: ಅದೇ ಈಗ ನಾವು ಅಂತಿದ್ವಿ ನಾವು ಚಿಕ್ಕವರಾಗಬೇಕಿತ್ತು ಅಂತ ಹೇಳಿ ಹೇಳ್ತೀವಿ, ಆದ್ರೆ ಕಣ್ಣಿನ ದೃಷ್ಟಿಯಲ್ಲಿ ಅದು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬೇಕಾದ್ರೆ ಚಿಕ್ಕವರಾಗಬಹುದು, ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಅಂದ್ರೆ ಈಗ 16 ವರ್ಷದ ಹಿಂದಕ್ಕೆ ಹೋಲಿಕೆ ಮಾಡಿದಾಗ ಈಗ ತುಂಬಾನೇ ಸುಧಾರಣೆ ಆಗಿದೆ. ನಾವು ತುಂಬಾ ಹಿಂದೆ ಅಂತಂದ್ರೆ ಇತಿಹಾಸ ಕೇಳಲಿಕ್ಕೆ ಬಹಳ ಒಂಥರ ರೋಚಕವಾಗಿರುತ್ತೆ. ತಾವು ಹೇಳ್ತಾ ಇರೋ ವಿಷಯಗಳು ಆಗ್ಲೂ ಕೂಡ ಕಣ್ಣು ದೃಷ್ಟಿಯನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ರು ಅಂತ ಅನ್ನೋದು ಗೊತ್ತಾಗತ್ತೆ. ಹೆಂಗೆ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಶೋಧನೆಗಳು ಆಗಿದ್ದಾವೆ, ಮನುಷ್ಯ ಸತತವಾಗಿ ಏನಾದರೂ ಒಂದು ಮಾಡ್ತಾನೆ ಬಂದಿದ್ದಾನೆ ಅಂತ ಅನ್ನೋದಕ್ಕೆ ಒಂದು ಕಥೆಯನ್ನು ನಾವು ತಿಳ್ಕೊಂಡಂಗಾಯ್ತು. ಈಗ ಬಾಲ್ಯಾವಸ್ಥೆಯ ಥರ ವಯಸ್ಸು 60 ಆದ್ರೂ ಹೆಂಗಾಗಿ ಕಾಣಬೇಕು ಅಂತಂದ್ರೆ ಬಹುಶಃ ಈ ಕಣ್ಣಿನ ಸುಧಾರಣೆ ಹೇಗೆ ಆಗಿದೆ, ಏನೇನು ಮಾಡ್ತಾ ಇದ್ದೀರಾ
1: ಈಗ? ಈಗ ಲೇಸರ್ಸ್, ಈಗ ಮುಂಚೆ ಅರ್ಧ ಗಂಟೆ ಒಂದೊಂದು ಗಂಟೆ ಇದ್ದಿದ್ದು ಈಗ 4-6 ನಿಮಿಷದಲ್ಲಿ ಮುಗಿಯುತ್ತೆ.
0: ನೋಡಿ,
1: ಪವರ್ ಕರೆಕ್ಷನ್ ಅನ್ನೋದು ಹೇಳ್ತೀವಿ ನಮ್ಮ ಈಗ 21-45-50 ವರ್ಷ ಇರೋರ್ಗೂ ನನ್ ಗ್ಲಾಸ್ ಹಾಕ್ಬೇಡು ಅಂದ್ರೆ 2-2.5 minutes. ಅಂದ್ರೆ ನಿಮ್ಗೀಗ ನಾವು ಪ್ರೋಗ್ರಾಮ್ ಮುಗಿಸೋ ಅಷ್ಟೊತ್ತಿಗೆ ಒಂದ್ 3 ಜನಕ್ಕೆ ಸರ್ಜರಿ ಆಗಿರುತ್ತೆ. ಆತರ ಡೈನಮಿಕ್ಸ್ ಬಂದಿದೆ
0: ನೋಡಿ. ಅದೇ ಆ ಕಾರಣಕ್ಕಾಗಿನೇ ಒಂದೇ ಸಲಕ್ಕೆ 100+ ಜನರ ಸರ್ಜರಿಗಳನ್ನ ಮಾಡಿ ದಾಖಲೆ ಮಾಡಿದಂತ ಕಣ್ಣಿನ ತಜ್ಞ ಮೋದಿಯವರು ನೆನಪಾಗ್ತಾರೆ.
1: ಹೌದು, ಆ ಕಾಲದಲ್ಲಿ ಅವರು ಬಹಳ ಕಷ್ಟಪಟ್ಟು ಶ್ರಮೆ ಪಟ್ಟಿದ್ರು. ಆ ಕಾಲದಲ್ಲಿ ಟೆಕ್ನಾಲಜೀಸ್ ಬೇರೆ ಇತ್ತು. ಇವತ್ತಿನ ದಿನ ಅವ್ರು ಇದ್ದಿದ್ರೆ ಡಬಲ್ ಸೇಮ್ ಅಮೌಂಟ್ ಆಗ್ತಿತ್ತು ಅನ್ಸುತ್ತೆ.
0: ಸರ್, ಈಗ ಈ ಲೇಸರ್ ಚಿಕಿತ್ಸೆ AI ತಂತ್ರಜ್ಞಾನದ ಮೂಲಕವಾಗಿನೂ ಕೂಡ ಕಣ್ಣಿನ ಸರ್ಜರಿಯನ್ನ ಮಾಡಬಹುದೇನೋ ಅಂತ ನಿಮ್ಮಿಂದ ಈಗ ತಿಳ್ಕೋಬೇಕು. ಏನು ಸರ್
1: ಈಗ ಇವತ್ತು ಇವತ್ತಿನ ದಿನ ಲೇಸರ್ಸ್ ಯಾವ ತರ ಅಡ್ವಾನ್ಸ್ಮೆಂಟ್ ಆಗಿದೆ ಅಂದ್ರೆ, ಸೇಫ್ಟಿ ನೆಟ್ ಅನ್ನೋದು ಹೇಳ್ತೀವಿ ನಾವು. ಸೇಫ್ಟಿ ನೆಟ್ ಡ್ರಿವನ್ ಬೈ ಮೋರ್ ಆಫ್ ಹೌ ಗುಡ್ ದ ಲೇಸರ್ ವಿದೌಟ್ ಡ್ಯಾಮೇಜಿಂಗ್ ಅನ್ವಾಂಟೆಡ್ ಸ್ಟ್ರಕ್ಚರ್ಸ್, ಅದೊಂದು. ಆಮೇಲೆ ಎಲ್ಲಾನು ಇಮೇಜ್ ಬೇಸ್ಡ್, ಎಲ್ಲ ನ್ಯೂ AI ಅದು ಇದು ಎಲ್ಲ ಹಾಕ್ಬಿಟ್ಟು ಇಟ್ಸ್ ಆಲ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಪ್ರೆಡಿಕ್ಟೇಬಲ್. ಪ್ರೆಡಿಕ್ಟೇಬಲ್ ಅಂದ್ರೆ ಯಾರು ದೇವರಲ್ಲ, ಒಂದು ನಮ್ ಕಣ್ಣಿನ ಮೇಲೆ ನಾವು ಮಾಡ್ಕೊಂಡಾಗ್ಲೂ ನಾವು ವಿ ಮೇ ಗೋ ರಾಂಗ್. ಬಟ್ ಏನಂದ್ರೆ ಪ್ರೆಡಿಕ್ಟೆಬಿಲಿಟಿ ಹ್ಯಾಸ್ ಇನ್ಕ್ರೀಸ್ ಅ ಗ್ರೇಟ್ ಡೀಲ್ ಅಂಡ್ ಮೆಷಿನ್ಸ್ ಹ್ಯಾವ್ ಬಿಕಮ್ ವೆರಿ ಸ್ಮಾರ್ಟ್ ನೌ.
0: ಈಗ ಒಂದ್ ನಾಲ್ಕೈದು ನಿಮಿಷದಲ್ಲೇನೆ ಸರ್ಜರಿ ಮಾಡಬಹುದು ಅಂತ ವಿಷಯ ಹೇಳ್ತಾ ಇದ್ರಿ. ಸರ್ಜರಿನೂ ಮುಗಿದ್ಬಿಡುತ್ತೆ, ಆದ್ರೆ ಆ ರೋಗಿ ಕೂಡಲೇ ಮನೆಗೆ ಹೋಗಿ ಮತ್ತೆ ಎಂದಿನಂತೆ ತನ್ನ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಬಹುದಾ? ಅವನ ಗುಣಮುಖ ಆಗುವಿಕೆ ಸಮಯದ ಬಗ್ಗೆ ನಾವು ಭಯ ಪಟ್ಕೊಳ್ತೀವಿ.
1: ಅದೇ ನಮ್ಗೆ ಹೇಳ್ತಾರೆ ಬಂದವರು, ಸರ್ ಇದು ಬೇಗ ಆಗತ್ತೆ ಬಟ್ ನಾನು ಗುಣಮುಖ ಆಗೋದು ಯಾವಾಗ? ಮೋಸ್ಟ್ ಆಫ್ ಇಟ್ ಬಿಕಾಸ್ ಮುಂಚೆ 8-10 millimeter ಕಣ್ಣಲ್ಲಿ ಓಪನ್ ಮಾಡಿ ತೆಗಿತಾ ಇದ್ವಿ. ಇವತ್ತು ಹಾರ್ಡ್ಲಿ 2-1.5-2 millimeter ಅಂದ್ರೆ ನಮ್ಮ ಪೆನ್ ಟಿಪ್ಪಷ್ಟ ದೊಡ್ಡ ಇನ್ಸಿಷನ್, ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡ ಇನ್ಸಿಷನ್ ಅಲ್ಲಿ ಸರ್ಜರಿ ಆಗೋಗ್ಬಿಡುತ್ತೆ. ಅವಾಗ ಏನಂದ್ರೆ ಇಮ್ಯಾಜಿನ್ ಹೀಲಿಂಗೇ ಇರೋದಿಲ್ಲ. ನಾವು ಲೇಸರ್ ಮಾಡ್ತೀವಿ ಪವರ್ ಕರೆಕ್ಷನ್ಗೆ, ಅದು ಹಾಗೆ ಮೈಕ್ರೋ ಇನ್ಸಿಷನ್ ಅಂತ ಹೇಳ್ತೀವಿ. ಹಾರ್ಡ್ಲಿ ಏನು ಇದಿಲ್ದೇನೆ ದೇ ಕಮ್ ಬ್ಯಾಕ್ ಟು ವರ್ಕ್ ವೆರಿ ಫಾಸ್ಟ್
0: ಅಲ್ವಾ? ಹಾಗಾಗಿ ಗಾಯನೇ ಆಗಲ್ಲ ಅಂತಂದ್ಮೇಲೆ ಅದಕ್ಕೆ ಯಾಕೆ ಬಹಳ ಸಮಯ ಬೇಕು?
1: ಹೌದು, ಈಗ ಮುಂಚೆ ಒಂದು ಆಪರೇಷನ್ ಆದ್ರೆ ಒಂದೊಂದು ತಿಂಗಳು ಕತ್ಲೆ ಕೋಣೆಲಿ ಅದು ಇದು ಕುತ್ಕೊಂಡಿರೋರು ಏನು ಕೆಲಸ ಮಾಡ್ತಿರ್ಲಿಲ್ಲ, ಒಂದ್ ರೀತಿಯಲ್ಲಿ ರೆಸ್ಟ್ ಆಗೋದವ್ರು ಎಲ್ಲರಿಗೂ ವಯಸ್ಸಾದವ್ರಿಗೆ. ಬಟ್ ಇವತ್ತು ಆತರ ಇಲ್ಲ, ಇವತ್ತು ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ನೆಕ್ಸ್ಟ್ ದಿನ ಅವರೇ ಕಾರ್ ಓಡಿಸ್ಕೊಂಡ್ ಬರ್ತಾರೆ. ಆಮೇಲೆ ಕೆಲವರು ಐ ಆಪರೇಟೆಡ್ ಆನ್ ಅ ಸರ್ಜನ್, ಅವರು ಸರ್ಜರಿ ಮಾಡಿ ನೆಕ್ಸ್ಟ್ ದಿನ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ನನ್ಗೇನ್ ರೆಸ್ಟ್ ಬೇಡ, ನೆಕ್ಸ್ಟ್ ದಿನ ಅವರೇ ಒಳ್ಳೆ ಸರ್ಜರಿ ಮಾಡಿದ್ರು. ಸೊ ದಿಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್.
0: ಈಗ ಸರ್ಜರಿ ಹೆಂಗೆ ಅಂದ್ರೆ, ಇವಾಗ ಸ್ಪೆಕ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುಖಕ್ಕೆ, ಒಳ್ಳೆ ಅಂದ ಅದು ಇರಬೇಕು ಅಂತ ಹೇಳಿ ಅಂತಾರೆ ಕೆಲವರು. ಆಮೇಲೆ ಆಧುನಿಕ ತಂತ್ರಜ್ಞಾನ ಎಷ್ಟು ಬೆಳೆದಿದೆ ಅಂದ್ರೆ ನೀವೆಲ್ಲ ಗ್ಲಾಸನ್ನೇ ಹಾಕಬಾರ್ದು ಆ ರೀತಿಯಲ್ಲಿ ಕೂಡ ಮಾಡ್ತಾ ಇದ್ದೀರಾ. ಸೊ ಅದು ಏನಂದ್ರೆ ರೋಗಿಗೆ ಗ್ಲಾಸ್ ಹಾಕಿದ್ರೇನೆ ಏನೋ ಒಂಥರ ರಕ್ಷಣೆ ಇದ್ದಂಗಿರುತ್ತೆ, ಅದೇ ಇರಲಿ ಅಂತ ಕೆಲವರು ಅಂತಾರೆ. ಇಲ್ಲ, ನನಗೆ ಚೆನ್ನಾಗಿ ಕಾಣಬೇಕಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್ಗಳೇ ಹಾಕ್ಬಿಡ್ಬೇಕು ಅಂತೇಳಿ. ಈ ಇದರ ಒಂದು ಅನುಭವ ಮತ್ತೆ ಇದರ ಸುರಕ್ಷತೆ ಅದ್ರ ಬಗ್ಗೆ ಹೇಳಿ ಸರ್.
1: ಈಗ ಗ್ಲಾಸಸ್ ಅನ್ನೋದು ಎಷ್ಟೇ ನಮ್ಗೆ ಒಂಥರ ಕವಚ ಇದ್ದಾಗ ಇದ್ರೂ ಇಟ್ ಈಸ್ ಅ ಹ್ಯಾಂಡಿಕ್ಯಾಪ್. ಈಗ ನೀವು ನಾವು ಸ್ಕೂಲ್ಗೆ ಹೋಗುವಾಗ ನಿಮ್ ಸ್ಕೂಲ್ ಫೋಟೋ ನೋಡಿ, ಯಾರೋ ಒಬ್ಬ ಗ್ಲಾಸ್ ಹಾಕ್ತಿದ್ದ, ಇಬ್ರು ಹಾಕ್ತಿದ್ದ, ಅವನ್ನ ಒಳ್ಳೆ ನಾವು ಏನೇನೋ ಅವನ್ನ ಹಿಯಾಳಿಸ್ತಿದ್ವಿ, ಸೋಡಾ ಗ್ಲಾಸ್ ಓದಿದ್ ಅಂತ. ಇವತ್ ನೋಡಿ, ಇಬ್ರು ಗ್ಲಾಸ್ ಹಾಕಲ್ಲ, ಉಳ್ದವರೆಲ್ಲ ಗ್ಲಾಸ್ ಹಾಕಿರ್ತಾರೆ. ಸೊ ಅದು ಏನಂದ್ರೆ ನಮ್ ಬಾಡಿ ಇಸ್ ಗೆಟಿಂಗ್ ಹ್ಯಾಂಡಿಕ್ಯಾಪ್. ಇನ್ನೊಂದು, ಗ್ಲಾಸ್ ಹಾಕ್ದಾಗ ವಿಷನ್ ಕ್ಲಿಯರ್ ಇದ್ರೂ ಇಟ್ ಈಸ್ ನಾಟ್ ದ ಪರ್ಫೆಕ್ಟ್ ವಿಷನ್ ವಾಟ್ ಯು ಹ್ಯಾವ್ ಟು ಸಿ. ಕಾಂಟ್ರಾಸ್ಟ್ ಲೋ ಇರುತ್ತೆ, ಮ್ಯಾಗ್ನಿಫಿಕೇಶನ್ ಇರುತ್ತೆ, ನಾವು ನೋಡೋದು ನೀವು ನೋಡೋದು ಮ್ಯಾಗ್ನಿಫಿಕೇಶನ್ಸ್ ಅಲ್ಲಿ ಬೇರೆ ಇರುತ್ತೆ. ಮೂರನೇ, ಕಲರ್ ವೇರಿಯಬಿಲಿಟೀಸ್ ಇರುತ್ತೆ, ಕಾಂಟ್ರಾಸ್ಟ್ ವೇರಿಯಬಿಲಿಟಿ ಇರುತ್ತೆ, ನೈಟ್ ಅಲ್ಲಿ ವಿಷನ್ ಬೇರಿಯರ್ಸ್ ಇರುತ್ತೆ. ಸೊ ವೆನ್ ಯು ಡೂ ಇಟ್ ಇನ್ ಅ ನಾರ್ಮಲ್ ಫಿಸಿಯೋಲಾಜಿಕಲ್ ವೇ, ಎಲ್ಲ ನಾನು ಹೇಳಿದ್ನಲ್ಲ ಈ ಪಾಯಿಂಟ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಅದು ನಮ್ ಈ ಕವಚ ಇದ್ರೂ ಯು ಫೀಲ್ ಲೈಕ್ ಯು ಆರ್ ಇಂಟೆಲೆಕ್ಚುಯಲ್ ಫೀಲ್ ಬರುತ್ತೆ ಅದು ಬರುತ್ತೆ ಅಂತ. ಬಟ್ ಇದ್ರೂ ಯು ಆರ್ ನಾಟ್ ಸೀಯಿಂಗ್ ದ ವರ್ಲ್ಡ್ ಇನ್ ದ ರೈಟ್ ವೇ. ಯು ವರ್ಲ್ಡ್ ಇಸ್ ಆಲ್ವೇಸ್ ಅ ಡಿಸ್ಟಾರ್ಟೆಡ್ ಕಂಪೇರ್ ಟು ವಾಟ್ ಯು ಥಿಂಕ್. ಅಂದ್ರೆ ನಾವು ಅನ್ಕೊಂಡಿರೋದಕ್ಕಿಂತ ನಾವು ಡಿಸ್ಟಾರ್ಟೆಡ್ ಇರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ.
0: ಹಾಗಾಗಿ ಕಾಂಟ್ಯಾಕ್ಟ್ ಲೆನ್ಸ್ ತುಂಬಾ ಒಳ್ಳೇದಂತೀರಾ?
1: ಕಾಂಟ್ಯಾಕ್ಟ್ ಲೆನ್ಸ್ ಸಿ ಡಿಪೆಂಡ್ಸ್ ಆನ್ ದ ಪರ್ಸನ್. ಕಾಂಟ್ಯಾಕ್ಟ್ ಲೆನ್ಸಸ್ ಗೆಟ್ಸ್ ಮಚ್ ಬೆಟರ್ ವಿಷನ್. ಗ್ಲಾಸಸ್ ಅಲ್ಲಿ ತುಂಬಾ ದಿ ಹೋಲ್ ಮ್ಯಾಗ್ನಿಫಿಕೇಶನ್ ಫ್ಯಾಕ್ಟರ್ಸ್ ಬೇರೆ ಇರುತ್ತೆ, ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ. ಲೇಸರ್ಸ್ ಈಗ ಬಂದಿದಾವೆ, ಅಡ್ವಾನ್ಸ್ ಲೇಸರ್ಸ್, ಇದರಲ್ಲಿ ಬಹಳ ಕಮ್ಮಿ.
0: ಹಾಗಾದ್ರೆ ಬರೋ ದಿನಗಳಲ್ಲಿ ಈ ಹೇಗೆ ಬದಲಾವಣೆ ಆಗ್ತಾ ಆಗ್ತಾ ಬಂತು, ಇನ್ನು ಏನು ಬದಲಾವಣೆ ಆಗತ್ತೋ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೀವು ಎಲ್ಲ ವಿಜ್ಞಾನಿಗಳು ಸತತವಾಗಿ ಏನಾದರೂ ಒಂದು ಪ್ರಯೋಗದಲ್ಲಿ ತೊಡಗಿರ್ತೀರಿ. ಈಗ ತಾನೇ ಕೇಳ್ಪಟ್ಟೆ ತಾವು ಈ ವಿಷಯವನ್ನು ಹೇಳಿಕ್ ಹೊರಟಿದ್ರಿ ಏನಂದ್ರೆ, ಒಂದು ಕಣ್ಣೀರಿನಲ್ಲಿ ಆ ಒಂದು ಹನಿನಲ್ಲಿ ಪರೀಕ್ಷೆ ಮಾಡಿ ಆ ಕಣ್ಣಿಗೆ ಏನ್ ರೋಗ ಬಂದಿದೆ ಅದನ್ನ ತಿಳಿಸಬಹುದಂತ.
1: ಬಯೋಮಾರ್ಕರ್ಸ್ ಅಂತ ಹೇಳ್ತೀವಿ, ನಮ್ಮ ಬಾಡಿಯಲ್ಲಿ ಇರೋದು ಎಲ್ಲ ಸೆಕ್ರೀಟ್ ಆಗುತ್ತೆ, ಕಣ್ಣೀರು, ಸ್ವೆಟ್, ಸಲೈವ, ಬ್ಲಡ್, ಎಲ್ಲಾ ಕಡೆಯಲ್ಲೂ ಯೂರಿನ್ ಅಲ್ಲಿ ಏನೇನಿದೆ ಎಲ್ಲ ಎಕ್ಸ್ಕ್ರೀಟ್ ಆಗಿ ಸೆಕ್ರೀಟ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಏನೇನ್ ಸೆಕ್ರೀಟ್ ಆಗುತ್ತೆ ಅಲ್ಲಿ ಪಿಕಪ್ ಮಾಡಬಹುದು. ಕಣ್ಣೀರಿಂದನು ಹಾಗೆ ಎಲ್ಲಾ ರೀತಿಯಿಂದ ಪಿಕಪ್ ಮಾಡಬಹುದು. ನಮ್ಮ ಅಲ್ಝೈಮರ್ಸ್, ಡಿಮೆನ್ಷಿಯಾ ಅಂತ ಹೇಳ್ತೀವಿ ಇವಾಗ, ಪಾರ್ಕಿನ್ಸನ್, ಅಲ್ಝೈಮರ್ಸ್ ಪ್ರೋಟೀನ್ಸ್ ಡಿಟೆಕ್ಟ್ ಆಗುತ್ತೆ ಅದರಲ್ಲಿ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಪ್ರೋಟೀನ್ ಡಿಟೆಕ್ಟ್ ಆಗುತ್ತೆ. ಸೊ ಅದನ್ನ ನಾವು ರಿಯಲ್ ಆಗೋದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಆಗೋದನ್ನ ಪ್ರೋಟೋಕಾಲ್ ಇದು ಪ್ರಾಜೆಕ್ಟ್ ಮಾಡಿದ್ರೆ ಇಟ್ ಕ್ಯಾನ್ ಬಿಕಮ್ ಲೈಕ್ ಯುವರ್ ನೆಕ್ಸ್ಟ್ ಬ್ಲಡ್ ಅಂದ್ರೆ ಇಟ್ ಇಸ್ ಈಸಿಯರ್ ಆಲ್ಸೋ.
0: ಈಸಿಯರ್ ಅಲ್ವಾ? ನೋಡಿ, ನಾವು ರಕ್ತ ಪರೀಕ್ಷೆ ಅಂತ ಹೇಳ್ತೀವಿ ಇವಾಗ, ಕಣ್ಣಿನ ಆರೋಗ್ಯಕ್ಕೆ ಕಣ್ಣೀರಿನ ಪರೀಕ್ಷೆ. ಒಟ್ಟು ಮಾತಾಡ್ತಾ ಹೋದ್ರೆ ತುಂಬಾನೇ ವಿಸ್ತಾರ ಆಗುತ್ತೆ ವಿಷಯ. ಆಧುನಿಕ ತಂತ್ರಜ್ಞಾನ ಬೆಳೆದಂಗೆ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಆದಂಗಾದಂಗೆ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ವಿಶೇಷವಾಗಿ ಕಣ್ಣಿನ ದೃಷ್ಟಿ ವಿಷಯದಲ್ಲಿ ಜನರು ಕೂಡ ಜಾಗೃತರಾಗ್ತಾ ಇದ್ದಾರೆ. ಕಣ್ಣು ದಾನ ಬಹಳ ದೊಡ್ಡದು ಅಂತಲೂ ಹೇಳ್ತಾರೆ, ಮತ್ತು ಕಣ್ಣು ದೃಷ್ಟಿ ಅನಾದಿ ಕಾಲದಿಂದ ಹೇಗೆ ಪ್ರಯೋಗ ಮಾಡ್ತಾ ಬಂದರು ಹಾಗೆ ಈಗಲೂ ಕೂಡ ಅನೇಕ ಪ್ರಯೋಗಗಳು ನಡೀತಾ ಇವೆ. ಈ ವಿಷಯದಲ್ಲಿ ತಾವು ಉತ್ತಮವಾದಂತಹ ಸಂಕ್ಷಿಪ್ತವಾಗಿ ಉತ್ತಮ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
1: ನಮಸ್ಕಾರ. ನಮಸ್ಕಾರ.
0: ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಇದುವರೆಗೆ ಕಣ್ಣಿನ ಆಧುನಿಕ ಚಿಕಿತ್ಸಾ ವಿಧಾನದಲ್ಲಿ ಲೇಜರ್ ಚಿಕಿತ್ಸೆಯ ಮಹತ್ವದ ಬಗ್ಗೆ ಮಾಹಿತಿ ಪಡೆದಿರಿ. ಈಗ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ ಸಿಪಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ.
2: ಸಾಮಾನ್ಯವಾಗಿ ಮೆದುಳು ಅಂತಂದಾಗ ಯೋಚನೆಗೆ ಸಂಬಂಧಪಟ್ಟಿದ್ದ ಹಾಗೆ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ, ಹೇಗೆ ಯೋಚನೆ ಮಾಡ್ತೀವಿ ಅಂತ ಹೇಳ್ತೀವಿ ಒಂದು. ಇನ್ನೊಂದು, ಮೆದುಳು ಅಕಸ್ಮಾತ್ ನಿಷ್ಕ್ರಿಯಗೊಂಡ್ರೆ ಮುಗೀತು, ಮನುಷ್ಯ ಇದ್ದು ಇರ್ಲಾರ್ದಂಗೆ ಅಂತ ಹೇಳ್ತೀವಿ ಇನ್ನೊಂದು. ಆದ್ರೆ ಈ ಮೆದುಳಿಗೆ ಇನ್ನು ಬೇರೆ ರೀತಿಯಾದಂತ ಕೆಲವು ಕಾಯಿಲೆಗಳು ಬರ್ತವೆ. ಅದರಲ್ಲಿ ಮೆದುಳು ಜ್ವರ, ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕಾಗಿರುವಂತಹ ಅಗತ್ಯತೆ ಇದೆ. ಸಿಪಿ ರವಿಕುಮಾರ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್ ನಮಸ್ಕಾರ.
3: ಸರ್ ನಮಸ್ಕಾರ.
2: ಮೆದುಳು ಜ್ವರ ಅಂತ ಅನ್ನೋದು ವಿಶೇಷ ಸರ್, ವೈದ್ಯಕೀಯವಾಗಿ ಮೆದುಳು ಜ್ವರ ಅಂದ್ರೆ ಏನು ಸರ್?
3: ಅದಕ್ಕೆ ಏನಂದ್ರೆ ಒಂದು ಮೆನಿಜಸ್ ಅಂತ ಹೇಳ್ತೀವಿ, ಪೊದರೆಗಳು ಅಂತೀವಲ್ಲ, ಒಂದು ಲೇಯರ್ಸ್. ಮೆದುಳಿನ ಸುತ್ತಲೂ ಒಂದು ಮೂರ್ ಲೇಯರ್ ಇರುತ್ತೆ ಸರ್, ಅದು ಒಳ್ಳೆ ಪ್ಯಾಕಿಂಗ್ ಇದ್ದಂಗೆ ಮೆದುಳನ್ನ ಕಾಪಾಡಕ್ಕೆ, ಅದು ಡಿಫೆನ್ಸ್ ಮೆಕ್ಯಾನಿಸಂ. ಅದಲ್ಲದೆ ಹಲವಾರು ಇದಾವೆ, ಅದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ, ಏನು ಇಮ್ಯುನಿಟಿ ಅಂತ ಹೇಳ್ತೀವಿ. ಅದರ ಜೊತೆಗೆ ವಿತ್ ಇನ್ ದ ಬ್ರೈನ್, ಬ್ರೈನ್ ಒಳಗಡೆನೆ ಹಲವಾರು ಸೆಲ್ಸ್ ಗಳಿದೆ, ಅದನ್ನೆಲ್ಲ ನಮ್ಮ ಇನ್ಫೆಕ್ಷನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಕೆಲವು ಸತಿ ಏನೇ ನಿಯಂತ್ರಣಗಳಿದ್ರು ಜೀವನದಲ್ಲಿ ಯಾವುದು 100% ಗ್ಯಾರಂಟಿ ಅಂತಿಲ್ಲ. ಕೆಲವು ಇನ್ಫೆಕ್ಷನ್ ಗಳು ಈ ಎಲ್ಲಾ ನಿರೋಧಕ ಶಕ್ತಿಗಳನ್ನು ಮೀರಿ ಮೆದುಳಿಗೆ ಹೋಗಿ ತೊಂದರೆ ಮಾಡುತ್ತೆ. ಆವಾಗ ಬರುವಂತ ಜ್ವರ ಪರಿಸ್ಥಿತಿಗೆ ಬ್ರೈನ್ ಫೀವರ್ ಅಥವಾ ಮೆನಿಂಜೈಟಿಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಅದು ಸಿಂಪಲ್ ಅನುವಾದ ಏನಂದ್ರೆ ಬ್ರೈನ್ ಫೀವರ್ ಅಂತ. ಸಾಮಾನ್ಯವಾಗಿ ಬೇರೆ ಕಾಯಿಲೆಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ, ಆದ್ರೆ ಇಲ್ಲಿ ಏನಕ್ಕೆ ಇದಕ್ಕೆ ಮಹತ್ವ ಕೊಡಬೇಕು ಅಥವಾ ಸೀರಿಯಸ್ ಆಗಿ ತಗೊಂಡ್ಬೇಕಂದ್ರೆ, ಒಂದ್ಸತಿ ಇನ್ಫೆಕ್ಷನ್ ಆದ್ರೆ ತೊಂದರೆಗಳಾಗುತ್ತೆ, ತುಂಬಾ ಸೀರಿಯಸ್ ಆಗುತ್ತೆ, ಒಂದು ಜೀವ ಹೋಗುತ್ತೆ. ಎರಡನೇದು ಬದುಕುಳಿದ್ರೂ ಎಷ್ಟೊಂದು ಜನಕ್ಕೆ ಟ್ರೀಟ್ಮೆಂಟ್ ನಿಧಾನ ಆಗಿದ್ರೆ ಅದರಿಂದ ನಾವೇನ್ ಹೇಳ್ತೀವಿ, ಸಿಕ್ವೆಲ್ ಅಂತ ಹೇಳ್ತೀವಿ. ಅದು ತೊಂದರೆ ಬಿಟ್ಟು ಹೋಗುತ್ತೆ, ಒಂದು ಕರೆ ಆಗ್ಬೋದು ಮೆದುಳಲ್ಲಿ, ಅದರಿಂದ ಫಿಟ್ಸ್ ಬರ್ಬೋದು. ಕೆಲವರಿಗೆ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಕಿವಿ ಕೇಳಿಸೋದಕ್ಕೆ ತೊಂದರೆ ಆಗ್ಬೋದು. ಕೆಲವು ಮಕ್ಕಳು ಕೂಡಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ತಮ್ಮ ಎಲ್ಲಾ ಶಕ್ತಿಗಳನ್ನ ಕಳ್ಕೊಂಡ್ಬಿಡ್ತಾರೆ, ಬದುಕಿರ್ತಾರೆ, ಆದ್ರೆ ತೊಂದರೆಗಳು ಜಾಸ್ತಿ ಆಗುತ್ತೆ.
2: ಮಕ್ಕಳಿಗೆ ಸಮಸ್ಯೆ ಜಾಸ್ತಿ,
3: ಮಕ್ಕಳಲ್ಲಿ ಮತ್ತೆ ಹಿರಿಯರಲ್ಲಿ ಜಾಸ್ತಿ ತೊಂದರೆ ಆಗುತ್ತೆ.
2: ಓಕೆ, ಏನು ಸರ್ ಈ ರೀತಿಯಾದಂತಹ ತೊಂದರೆಗಳು ಅಂತಂದ್ರೆ ಅದಕ್ಕೆ ಕಾರಣಗಳು ಏನೇನು
3: ಸರ್? ಮೆನಿಂಜೈಟಿಸ್ ಆಗೋದಕ್ಕೆ ಕಾರಣಗಳು ಏನಂತ ಹೇಳಿದ್ರೆ ಮೇನ್ ಆಗಿ ಮೂರ್ ತರ ಇದೆ ಸರ್. ಒಂದು ಬ್ಯಾಕ್ಟೀರಿಯಾ, ಎರಡನೇದು ವೈರಸ್, ಮೂರನೇದು ಫಂಗಸ್. ಇದಲ್ಲದೆ ಟ್ಯೂಬರ್ಕ್ಯುಲೋಸಿಸ್. ಟ್ಯೂಬರ್ಕ್ಯುಲೋಸಿಸ್ ಒಂಥರ ಬ್ಯಾಕ್ಟೀರಿಯಾನೇ, ಅದಕ್ಕೆ ತನ್ನದೇ ಆದ ಒಂದು ಪ್ರಾಪರ್ಟೀಸ್ ಅಂತ ಏನ್ ಹೇಳ್ತೀವಿ, ಡಿಫ್ರೆಂಟ್ ಇರುತ್ತೆ, ಬೇರೆ ತರ ಇದೆ. ಫಂಗಸ್ ಬಹಳ ಬಹಳ ಅಪರೂಪ. ನಾವು ಇತ್ತೀಚೆಗೆ ಫಂಗಸ್ ಅಂದ್ರೆ ಎಲ್ರಿಗೂ ಈ ಬ್ಲಾಕ್ ಫಂಗಸ್ ಅಂತೆಲ್ಲ ಕೇಳಿದ್ವಿ, ಮೈಕೋಸಿಸ್ ಅಂತ ಕೇಳಿದ್ವಿ. ಕೋವಿಡ್ ಟೈಮಲ್ಲಿ ತುಂಬಾ ಪೇಪರ್ ಅಲ್ಲಿ ಬರುತ್ತಿತ್ತು. ಅದು ಯಾವಾಗ ಬಂತು ಅಂದ್ರೆ ಸ್ಟಿರಾಯ್ಡ್ ತುಂಬಾ ಯೂಸ್ ಮಾಡಿ ತೊಂದರೆ ಆಯ್ತು. ಸಾಮಾನ್ಯವಾಗಿ ಇದು ಬರೋದಿಲ್ಲ. ಯಾರಿಗಾದ್ರೂ ಇಮ್ಯುನಿಟಿ ಕಮ್ಮಿ ಇದ್ರೆ, ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅಥವಾ ಯಾವ್ದೋ ಒಂದು ಬೇರೆ ಕಾಯಿಲೆಗೆ ತುಂಬಾ ಸ್ಟಿರಾಯ್ಡ್ ತಗೊಂಡಿರ್ತಾರೆ. ಆದ್ರೆ ದಿನನಿತ್ಯ ನೋಡೋದು ಯಾವ್ದು ಅಂದ್ರೆ ಬ್ಯಾಕ್ಟೀರಿಯಾ ಮತ್ತೆ ವೈರಸ್. ಟಿವಿ ಟಿವಿನು ತುಂಬಾ ಕಡಿಮೆ ಆಗಿದೆ. ನಮ್ಮ ದೇಶದಲ್ಲಿ ಇದು ಟಿವಿ ಎರಾಡಿಕೇಶನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಕಡಿಮೆ ಆಗಿದೆ, ಆದ್ರೂ ಅದು ಇನ್ನ ಇದೆ.
2: ಟಿವಿ ಸಾಮಾನ್ಯ ನಾವು ಲಂಗ್ಸ್ ಗಳಿಗೆ ಅಥವಾ ಬೇರೆ ಇನ್ನಿತರ ಭಾಗಗಳಿಗೆ ಬರುತ್ತೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಮೆದುಳು ಜ್ವರಕ್ಕೂ ಕೂಡ ಟಿವಿ ಅದೂ ಒಂದು ಕಾರಣ ಆಗಿರಬಹುದು ಅನ್ನೋ ವಿಷಯ ನೀವು ತಾವು ಹೇಳಿದ್ರಿ. ಈಗ ಸರ್ ಮಕ್ಕಳಿಗೆ ಜ್ವರ ಬಂದಾಗ ಅದು ಜ್ವರ ನೆತ್ತಿಗಿರೋದು ಅಂತಾರಲ್ಲ, ಅದೇನು ಅರ್ಥ?
3: ಅದು ಜ್ವರ ನೆತ್ತಿಗೇರೋದು ಅಂತ ಹೇಳಿದ್ರೆ, ಕೆಲವು ಸತಿ ಅದು ಜ್ವರ ಜಾಸ್ತಿ ಆದಾಗ ಮಕ್ಕಳಲ್ಲಿ ಫೆಬ್ರೈಲ್ ಡೆಲಿರಿಯಂ ಅಂತ ಹೇಳ್ತೀವಿ, ಒಂಥರ ಪ್ರೆಗ್ನೆಂಟ್ ತಪ್ಪದಂಗೆ ಮಾಡ ಒಂಥರ ವರ್ತಿಸ್ತಾರೆ. ಇನ್ನೊಂದು ಫೆಬ್ರೈಲ್ ಸೀಜರ್ ಅಂತ ಹೇಳಿ, ಅಂದ್ರೆ ಫಿಟ್ಸ್ ಬರುತ್ತೆ.
2: ಓಕೆ,
3: ಜ್ವರ ಅಲ್ಲ.
2: ಅಂದ್ರೆ ಜ್ವರ ಜಾಸ್ತಿ ಆಗಿ ಆ ರೀತಿ ವರ್ತಿಸ್ತಾರೆ ಅಂತ ಹೇಳ್ಬಹುದು. ಅದಕ್ಕೆ ಯಾವುದೇ ರೀತಿಯಾದಂತಹ ಭಯ ಪಡುವ ಅವಶ್ಯಕತೆ ಹೇಳಿ ತಾವೆಲ್ಲ ವೈದ್ಯರು ಕೂಡ ಅದು ಆ ವಿಷಯವನ್ನು ಹೇಳ್ತೀರಿ. ಸರ್, ಹೇಗೆ ಮತ್ತೆ ಈ ರೀತಿಯಾದಂತಹ ಒಂದು ಜ್ವರ ಇದೆ ಅಂತ ಹೇಳಿ ಪತ್ತೆ ಹಚ್ಚಬೇಕಂದ್ರೆ ಅದಕ್ಕೆ ಕ್ರಮ ಏನು?
3: ಸರ್, ಕೆಲವು ಲಕ್ಷಣಗಳಿದೆ ಸರ್. ಪ್ರತಿಯೊಂದು ಜ್ವರನು ಮೆದುಳು ಜ್ವರ ಆಗಲ್ಲ. ಜ್ವರ ಬಂತಾನೆ ಮೆದುಳು ಜ್ವರ ಅಂತ ಅನ್ಕೊಂಡ್ಬಾರ್ದು. ಅದ್ರ ಕೆಲವು ಲಕ್ಷಣಗಳಿದೆ, ಇದನ್ನ ಗುರುತಿಡಿಸಬೇಕು. ಟ್ರೀಟ್ಮೆಂಟ್ ಬೇಗ ಮಾಡಿದ್ರೆ ಗುಣ ಆಗೋದು, ಅದರಿಂದ ಆಗೋ ತೊಂದರೆಗಳನ್ನ ನಾವು ನಿಲ್ಲಿಸಬಹುದು. ಒಂದು ಜ್ವರ, ಜ್ವರದ ಜೊತೆಗೆ ವಾಂತಿ, ಎರಡನೇದು ತಲೆನೋವು, ಮತ್ತೆ ಒಂಥರ ನಿದ್ದೆ ಕುಡಿದ್ಬಿಟ್ಟವರಂಗಿರ್ತಾರೆ. ಏನಂದ್ರೆ ಜ್ವರನೂ ಇದೆ, ಮೈ ಹುಷಾರಿಲ್ಲ, ಸುಸ್ತಾಗ್ತದೆ ಅಂತ ಭ್ರಮಣೆನೆ ಕರೆಕ್ಟ್ ಇರಲ್ಲ. ಸಾಮಾನ್ಯವಾಗೂ ಆರೋಗ್ಯ ಕೆಟ್ಟಾಗಿ ನಿಮ್ಗೆ ಅನ್ಸ್ಬಹುದು, ಆದ್ರೆ ಇದು ಒಂಥರ ಅತಿಯಾಗಿರುತ್ತೆ. ಯಾವುದೇ ತಂದೆ ತಾಯಿಗಳು ಗೊತ್ತಾಗುತ್ತೆ ನನ್ ಮಗು ಯಾವತ್ತೂ ಈ ತರ ಇರ್ಲಿಲ್ಲ ಅಂತ. ಫಿಟ್ಸ್ ಬರೋದು, ಫಿಟ್ಸ್ ಬಂತಾನೆ ತುಂಬಾ ಲೇಟ್ ಆಯ್ತು. ಅದ್ರ ಜೊತೆಗೆ ಪಾಶ್ಚಾತ್ಯ ದೇಶಗಳಲ್ಲಿ ಜನರ ಚರ್ಮ ಸ್ವಲ್ಪ ಲೈಟ್ ಕಲರ್ ಬೆಳ್ಳಗಿರೋದ್ರಿಂದ ಅವರಲ್ಲಿ ದದ್ದೆಗಳು ತುಂಬಾ ಬೇಗ ಗೊತ್ತಾಗುತ್ತೆ. ಅಲ್ಲೆಲ್ಲ ಗ್ಲಾಸ್ ಟೆಸ್ಟ್ ಅಂತ ಹೇಳ್ತೀವಿ, ದದ್ದೆಗಳು ಏನ್ ಬರುತ್ತೆ ಅದನ್ನ ಸ್ವಲ್ಪ ಅಮ್ಕದ್ರೆ ಅದ್ ಕೆಂಪಗಿರೋದು ಕಣ್ಮರೆ ಆಗುತ್ತೆ ಮತ್ತೆ ಬರುತ್ತೆ. ನಮ್ಮಲ್ಲಿ ಚರ್ಮ ಡಾರ್ಕ್ ಇರೋದ್ರಿಂದ ಗೊತ್ತಾಗೋದು ಕಷ್ಟ. ಜನ ತಂದೆ ತಾಯಿಗಳೇನ್ ತಿಳ್ಕೊಬೇಕಂದ್ರೆ ಚರ್ಮದ ಮೇಲೆ ತುಂಬಾ ದದ್ದೆಗಳು ಬಂತಂದ್ರೆ ಅದ್ರ ಜೊತೆಗೆ ಜ್ವರ, ಈ ತರ ತಲೆನೋವು, ವಾಂತಿ ಇವೆಲ್ಲ ಚಿಹ್ನೆಗಳಿದ್ದಾಗ ಮೆದುಳು ಜ್ವರ ಏನಾರು ಆಗಿದೆಯಾ ಅಂತ ಒಂದು ಸಂಶಯ ಪಡಬೇಕು. ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು. ಸರ್, ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಮೊದಲು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಮಗುನ ಪರೀಕ್ಷೆ ಮಾಡಿದಾಗ ಕೆಲವು ಚಿಹ್ನೆಗಳಿರ್ತವೆ, ಏನಂದ್ರೆ ಮಗುಗೆ ಜ್ವರ ಇದೆ, ಕತ್ತು ನೋವು ಇದೆ, ಬೆಳಕು ನೋಡೋದ್ ಆಗ್ತಿಲ್ಲ, ಇದಲ್ಲದೆ ಕತ್ತಲ್ಲಿ ನಾವು ನೆಕ್ ರಿಜಿಡಿಟಿ ಅಂತ ಹೇಳ್ತೀವಿ, ಕತ್ತು ತುಂಬಾ ಟೈಟ್ ಆದಂಗ ಆಗಿರುತ್ತೆ, ಅದು ಮಾಮೂಲಿಯಾಗಿ ಮಗು ಹಿಡಿತಿರೋದಲ್ಲ, ಕಾಲಲ್ಲಿ ಪರೀಕ್ಷೆ ಮಾಡಿ ಕರ್ನಿಕ್ ಸೈನ್ ಅಂತ ಹೇಳ್ತೀವಿ. ಇದೆಲ್ಲ ಇದ್ದಾಗ ಡಾಕ್ಟರ್ ಗೆ ಕ್ಲಿನಿಕಲಿ ಸಂಶಯ ಬರುತ್ತೆ ಇದು ಮೆನಿಂಜೈಟಿಸ್ ಇದೆ ಅಂತ. ಅದಲ್ಲದೆ ನೆಕ್ಸ್ಟ್ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಆಮೇಲೆ ಮೆದುಳಿನ ಸ್ಕ್ಯಾನ್, ಇದೆಲ್ಲ ಮಾಡಿ ಇನ್ನ ಸ್ವಲ್ಪ ಏನು ಸಾಕ್ಷಿಗಳನ್ನ ಸಂಗ್ರಹಿಸಬಹುದು. ಆ ಬೆನ್ನಿನ ಮೂಳೆಗಳ ವರ್ಟಿಬ್ರ ಅಂತ ಏನ್ ಹೇಳ್ತೀವಿ, ಮಧ್ಯದಲ್ಲಿ ಜಾಗ ಇದೆ, ಅಲ್ಲಿ ಒಂದು ಚಿಕ್ಕ ಸೂಜಿ ಹಾಕಿ ಈ ಫ್ಲೂಯಿಡ್ ನ ಕಲೆಕ್ಟ್ ಮಾಡಿ, ಒಂದು 5 ನಿ ಇಲ್ಲ ಅಂದ್ರೆ 10 ನಿ ಅಷ್ಟೇ, ಆಯ್ತಾ, ಅದನ್ನ ತುಂಬಾ ಕಮ್ಮಿ 1 ml ಮ್ಯಾಕ್ಸಿಮಮ್, ಅದನ್ನ ತಗೊಂಡು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಇದು ಇನ್ಫೆಕ್ಷನ್ ಗೆ ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರ ಏನು ಬಂದಿದೆ, ಇದಕ್ಕಿನ್ನ ಏನು ಸಾಕ್ಷಿಗಳು ಬೇಕೋ ನಮ್ಗೆ ಸಿಗುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಕೆಲವು ಅಡ್ವಾನ್ಸ್ ಟೆಸ್ಟ್ ಗಳಿದೆ, PCR ಅಂತ ಹೇಳ್ತೇವೆ. ಇದು ಮಾಡಿದ್ರೆ ಯಾತರ ಬ್ಯಾಕ್ಟೀರಿಯಾ ಇರ್ಬೋದು, ಯಾತರ ವೈರಸ್ ಅಂತ ಇರ್ಬೋದು ಅಂತ ಕಂಡುಹಿಡಿಯೋ ಸಾಧ್ಯತೆ ಇದೆ.
0: ಈ ರೀತಿಯಾದಂತ ಪರೀಕ್ಷೆಗಳನ್ನ ನಾವು ಎಲ್ಲಾ ಕಡೆ ಮಾಡಬಹುದಾ?
3: ಬಹಳಷ್ಟು ಆಸ್ಪತ್ರೆಗಳಲ್ಲಿ ಮಾಡಬಹುದು, ಜಿಲ್ಲೆಗಳಲ್ಲೂ ಮಾಡಬಹುದು. ಈಗ
0: ಹರಡುವ ಮಾರ್ಗ ಹೇಗೆ, ಇದು ಏನಾರ ಇನ್ನೊಬ್ಬರಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದಾ?
3: ಸರ್, ಮಾಮೂಲಿಯಾಗಿ ಏನಾಗುತ್ತೆ, ಇನ್ಫೆಕ್ಷನ್ ಒಬ್ಬರಿಂದ ಒಬ್ರು ಹರಡಬಹುದು, ಅದು ಸಾಮಾನ್ಯವಾಗಿ ಇದು ಗಾಳಿಯಿಂದ ಒಬ್ಬರಿಂದ ಒಬ್ರಿಗೆ ಬರುತ್ತೆ. ತುಂಬಾ ಅಪರೂಪಕ್ಕೆ ಈಗ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗಿ ರಕ್ತಕ್ಕೆ ಹೋಗಿ ಅಲ್ಲಿಂದ ಮೆದುಳು ಹೋಗೋ ಸಾಧ್ಯತೆ ಇರುತ್ತೆ. ಆಹಾರದಲ್ಲಿ ಆಹಾರ ಕೆಟ್ಟು ನಾವು ವಾಂತಿಭೇದಿ ಅಥವಾ ಏನೋ ಗ್ಯಾಸ್ಟ್ರೋಎಂಟರೈಟಿಸ್ ಅಂತೀವಲ್ಲ, ಅದರಿಂದನೂ ಆಗೋ ಸಾಧ್ಯತೆ ಇದೆ, ಆದ್ರೆ ಬಹಳ ಕಮ್ಮಿ. ಆದ್ರೆ ಪ್ರಿಡಾಮಿನೆಂಟ್ ರೂಟ್ ಅಂತ ಏನ್ ಹೇಳ್ತೀವಿ, ಮೇನ್ ರೂಟ್ ಏನಂದ್ರೆ ಗಾಳಿಯಿಂದ ಬರೋಂಥದ್ದು.
0: ಓಹೋಹೋ, ಅಂದ್ರೆ ಈಗ ಸಾಂಕ್ರಾಮಿಕ ಆದಂಗು ಆ ಸಾಧ್ಯತೆಗಳು ಇವೆ ಅಂತ ಅನ್ನಾಯ್ತು. ಈಗ ಕ್ಷಯ ಹೇಗೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಅಂತ ಹೇಳಿ ಹೇಳ್ತೀವಿ, ಅವ್ರನ್ನ ಪ್ರತ್ಯೇಕವಾಗಿ ಇಡಬೇಕು, ಕಾಳಜಿ ಮಾಡಬೇಕು ಅಂತ ಹೇಳಿ, ಒಂದ್ ಹಂತದವರೆಗೂ ಕಾಳಜಿ ಮಾಡಬೇಕು ಅಂತ ಹೇಳ್ತೀವಿ. ಅದೇ ರೀತಿ ಮೆದುಳು ಜ್ವರ ಅಂತಂದ್ರೆ ಅದು ಜ್ವರ ಅಷ್ಟೇ ಬಿಡುವಂತ ಸಾಮಾನ್ಯ ನೋಡಿ, ಮಕ್ಕಳಿಗೆ ತುಂಬಾ ಜ್ವರ ಬಂದಾಗ ಹತ್ತಿರಕ್ಕೆ ಹೋಗಿ ತಂದೆ ತಾಯಿಗಳು ಪಾಲಕರು ಆರೈಕೆ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಮಗುವಿಗೆ ಬಂತಲ್ಲ, ಅದಕ್ಕೆ ಮನೆಯವರಿಗೆ ಎಲ್ರಿಗೂ ಬಂತು ಅಂತ ಹೇಳಿ ಹೇಳ್ತಾರೆ, ಈ ನೆಗಡಿ ಬಂದಾಗ. ಅದೇ ರೀತಿ ಈ ಮೆದುಳು ಜ್ವರ ಕೂಡ ಹರಡೋ ಸಾಧ್ಯತೆ ಇದೆ ಅಂತ ತಾವು ಹೇಳ್ತೀರಾ?
3: ಒಬ್ರಿಗೆ ಮೆದುಳು ಜ್ವರ ಬಂದ್ರೆ ಇನ್ನೊಬ್ರಿಗೆ ಮೆದುಳು ಜ್ವರ ಬರಲ್ಲ,
0: ಬಟ್ ಜ್ವರ
3: ಇನ್ಫೆಕ್ಷನ್ ಬರುತ್ತೆ.
0: ಇನ್ಫೆಕ್ಷನ್
3: ಆಗುತ್ತೆ, ಆದ್ರೆ ಅವ್ರ ದೇಹ ಹೆಂಗಿರುತ್ತೆ, ಅವ್ರ ದೇಹ ರೋಗ ನಿರೋಧಕ ಶಕ್ತಿ ಎಷ್ಟಿದೆ, ಅದರ ಆಧಾರದ ಮೇಲೆ ಆ ಇನ್ಫೆಕ್ಷನ್ ಇಂದ ಬರೀ ನೆಗಡಿ ಶೀತ ಆಗ್ಬೋದು ಅಥವಾ ನೆತ್ತಿಗೆ ಹೇರಿ ಅಂದ್ರೆ ಮೆದುಳಿಗೆ ಹೇರಿ ಮೆದುಳು ಜ್ವರ ಆಗ್ಬೋದು. ಪಾಶ್ಚಾತ್ಯ ದೇಶಗಳಲ್ಲಿ ಲೆಕ್ಕ ತಗೊಂಡ್ರೆ 100,000 ಜನ ದೊಡ್ಡವರಲ್ಲಿ ತಗೊಂಡ್ರೆ 35-50 ಜನಕ್ಕಾಗುತ್ತೆ. ತುಂಬಾ ಕಮ್ಮಿ ಅನ್ಸುತ್ತೆ, ಅದೇನಂದ್ರೆ ಅದರಿಂದ ಆಗ ಪ್ರಭಾವ ತುಂಬಾ ದೊಡ್ಡದು.
0: ಹೌದು,
3: ಆಯ್ತಾ. ಆದ್ರೆ ಮಕ್ಕಳಲ್ಲಿ ಇದೇ 100,000 ಜನ ಮಕ್ಕಳು ತಗೊಂಡ್ರೆ ಸುಮಾರು 1,000 ಮಕ್ಕಳಿಗಾಗುತ್ತೆ.
0: ಅಂದ್ರೆ ಅವರಿಗೆ ಜಾಸ್ತಿ
3: ಮಕ್ಕಳಲ್ಲಿ ಜಾಸ್ತಿ ಆಗ ಸಾಧ್ಯತೆ ಇದೆ. ಏನಕ್ಕೆ ಅಂದ್ರೆ ಅವರಿನ್ನ ಚಿಕ್ಕವರು, ಮಕ್ಕಳು ಅಂದ್ರೆ ಆಗತಾನೆ ಹುಟ್ಟಿದ ನವಜಾತ ಶಿಶು ಮಗು ಆಗಿರಬಹುದು, 16 ವರ್ಷ 18 ವರ್ಷ ಅಂತ ಒಂದ್ ದೇಶದಲ್ಲಿ 16 ವರ್ಷ ಆದ್ಮೇಲೆ ಅಡಲ್ಟ್ ಅನ್ಕೊಳ್ತೀವಿ, ಇನ್ ಕೆಲವರು 18 ಅನ್ಕೊಳ್ತೀವಿ, ಇವರಲ್ಲಿ ಆಗ ಸಾಧ್ಯತೆ ಹೆಚ್ಚು.
0: ನವಜಾತ ಶಿಶುಗಳಲ್ಲಿ ಸಮಸ್ಯೆ ಇರುತ್ತಾ?
3: ಆಗ್ಬೋದು ಸರ್, ಅವರೇ ಜಾಸ್ತಿ ಫ್ರೆಜೈಲ್ ಅಂತ ಹೇಳ್ಬೋದು, ಅಂದ್ರೆ ತುಂಬಾ ಸೂಕ್ಷ್ಮ. ಯಾಕೆಂದ್ರೆ ಆಗ್ತಾನೆ ಹುಟ್ಟಿದರೆ ಅವ್ರದಿನ ರೋಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಇಲ್ಲ, ಅವಾಗ ಏನಾದ್ರೂ ಇವಳ ಮೆದುಳಿಗೆ ಏನಾದ್ರು ತೊಂದರೆ ಆಯ್ತಂದ್ರೆ, ಇದು ಏನಂದ್ರೆ ಇನ್ನ ಬೆಳಿತಿರೋ ಒಂದು ಮೊಳಕೆ ಅಂತೀವಲ್ಲ, ಅಲ್ಲೇ ಏಟಾಯ್ತಂದ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ.
0: ವಯಸ್ಸಾದವರಿಗೂ
3: ಇದು ಆಗ ಸಾಧ್ಯತೆ ಇದೆ, ಅವಾಗ ಅವ್ರಿಗೂ ಆಗ ತೊಂದರೆಗಳು ಜಾಸ್ತಿ ಆಗುತ್ತೆ.
0: ಹಾಗಾದ್ರೆ ಸರ್, ಇದಕ್ಕೆ ಚಿಕಿತ್ಸೆ ಮುಂಜಾಗ್ರತೆ ಆಗ್ಲಿ ಅಥವಾ ತುರ್ತು ಕ್ರಮಗಳು ಅಂತ ಅನ್ನೋದು ಬೇಕಾಗತ್ತೆ, ಏನೇನ್ ಮಾಡ್ಬೇಕು ಸರ್, ಯಾವ ರೀತಿ?
3: ಸರ್, ಮೊದಲು ಒಂದು ಚಿಕಿತ್ಸೆ ಬಗ್ಗೆ ಮಾತಾಡ್ತೀನಿ, ನಂತರ ಮುಂಜಾಗ್ರತೆ ಬಗ್ಗೆ. ಈಗೇನೇ ಒಂದು ಕಾಯಿಲೆ ಬಂದಾಗ ಅವರೇ ಮೆಡಿಕಲ್ ಶಾಪ್ ಹೋಗಿ ನಾವು ಔಷಧಿ ತಗೊಂಡು ಆಗುತ್ತೆ, ಅದು ತಪ್ಪು ಅಂತ ಹೇಳೋದು ಕಷ್ಟ, ಯಾಕೆಂದ್ರೆ ಎಷ್ಟೊಂದ್ ಕಡೆ ಡಾಕ್ಟರ್ಗಳಿಲ್ಲ. ಆದ್ರೆ ಏನಂದ್ರೆ ನಾನೊಂದು ಸಲಹೆ ಏನಂದ್ರೆ, ಈ ತರ ಚಿಹ್ನೆಗಳು ಇದ್ದಾಗ ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ತಕ್ಷಣ ಹೋಗಿ ಹತ್ತಿರದ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಸಂಶಯ ಬಂದ್ರೆ ಇದು ಚಿಕಿತ್ಸೆ ಇದೆಯೋ ದೊಡ್ಡ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳೋದು.
0: ಈಗ ಅರ್ಜೆಂಟ್ ಆಗಿ ಹೋಗಿ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ತಗೊಂಡು ಜ್ವರವನ್ನ ಕಮ್ಮಿ ಮಾಡೋದು ಸಹಜ ಇರಬಹುದು, ನಿಜ. ಪ್ರಾಥಮಿಕ ಹಂತದಲ್ಲಿ ಒಂದು ಚಿಕಿತ್ಸೆ ಅಂತ ಅನ್ನೋದು ಅಥವಾ ಆ ಒಂದು ಅಗತ್ಯ ಕ್ರಮವನ್ನ ತಗೋಬೇಕಾಗತ್ತೆ.
3: ಹೌದು ಸರ್,
0: ಕೂಡಲೇ ವೈದ್ಯರು ಕೂಡ ಸಿಗಲ್ಲ ಅಥವಾ ಯಾವ್ದೋ ಭಾಗದಲ್ಲಿ ಇರ್ತಾರೆ, ಹಳ್ಳಿಯಲ್ಲಿ ಇರ್ತಾರೆ, ತಾಲೂಕಲ್ಲಿ ಇರ್ತಾರೆ, ಜಿಲ್ಲಾ ಸ್ಥಳಕ್ಕೆ ಹೋಗ್ಲಿಕ್ಕೂ ಆಗ್ತಿರಂಗಿಲ್ಲ. ಅಂದ್ರೆ ಫಸ್ಟಿಗೆ ಒಂದಿಷ್ಟು ಪರೀಕ್ಷೆ ಮಾಡ್ತಾರೆ, ಒಂದು ಗುಳಿಗೆ ಕೊಟ್ಟು ಆರಾಮಾದ್ರೆ ಆರಾಮ್, ಸ್ವಲ್ಪ ಮತ್ತೆ ಮತ್ತೆ ಏನಾದ್ರೂ ಜಾಸ್ತಿ ಆಯ್ತು ಅಂತಂದಾಗ ಮುಂದಿನ ಕ್ರಮಕ್ಕೆ ನಾವು ಅಣಿಯಾಗಬೇಕಾಗತ್ತೆ ಅಂತ.
3: ಇದು ಏನಕ್ಕೆ ಮುಖ್ಯ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಉದಾಹರಣೆ, ಒಂದು ಮೆನಿಂಜೋಕಾಕಸ್ ಅಂತ ಒಂದು ಇನ್ಫೆಕ್ಷನ್ ಇದೆ, ಅದು ದೇಹದಲ್ಲಿ ಎಂಟರ್ ಆದ್ರೆ 4 ಗಂಟೆಯಲ್ಲಿ ಜೀವ ತೆಗೆಯ, ಅಷ್ಟು ಬೇಗ ಅದು ನಮ್ಮ ಜೀವ ತೆಗಿಬಹುದು. ಆದ್ರೆ ಏನಂದ್ರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಆ ಬ್ಯಾಕ್ಟೀರಿಯಾ ಏನಿದೆ ಅದು ಆಂಟಿಬಯೋಟಿಕ್ ತುಂಬಾ ಸೆನ್ಸಿಟಿವ್ ಇದೆ. ಅಂದ್ರೆ ಒಂದು ಆಂಟಿಬಯೋಟಿಕ್ ಕೊಟ್ರೆ ಆಲ್ಮೋಸ್ಟ್ ನೀವು ಕ್ಯೂರ್ ಮಾಡಿದ್ರಿ ಅಂತಾನೆ ಅನ್ಕೋಬಹುದು, ಅಷ್ಟು ಎಫಿಷಿಯಂಟ್. ಅದಕ್ಕೆ ನಾವು UK ಅಲ್ಲಿ ಇದ್ದಾಗ ಏನಾಗ್ತಿತ್ತು, ಲಂಡನ್ ಅಲ್ಲಿ ತಂದೆ ತಾಯಿಗಳಿಗೆಲ್ಲ ಇದು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಬಿಡಿದಾರೆ ಅಂದ್ರೆ, ಅವ್ರೇನಾದ್ರೆ ದದ್ದೆಗಳು ಬಂತಾನೆ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡ್ಬಿಡ್ತಾರೆ, ಕ್ಲಾಸ್ ಟೆಸ್ಟ್ ಅಂತ. ಅವ್ರು ಬಂದ ತಕ್ಷಣ ಹೇಳೋದಿಷ್ಟೇ, ನಾನು ಇದು ನೋಡಿದೀನಿ, ಇದ್ರ ಬಗ್ಗೆ ನಂಗೆ ಯೋಚನೆ ಇದೆ ಅಂತ. ನಾವು ಅದನ್ನ ನೋಡ್ತೀವಿ, ಮಗುಗೆ ಜ್ವರ ಇಲ್ಲಿ ಇಲ್ಲದೆ ಹೋಗ್ಲಿ, ಸಂಶಯ ಬಂತ, ಫಸ್ಟ್ ಆಂಟಿಬಯೋಟಿಕ್ ಕೊಡೋದು. ಯಾಕೆಂದ್ರೆ ಕೆಲಸದ ಇನ್ಫೆಕ್ಷನ್ ಒಂದ್ಮೇಲೆ ಜ್ವರ ಬರೋದಕ್ಕೆ ಟೈಮ್ ಆಗುತ್ತೆ, ಅಲ್ಲಿ ಕಾಯಂಗಿಲ್ಲ. ಆ ಇನ್ಫೆಕ್ಷನ್ ಬಂದ್ರೆ ಕಣ್ಣು ಮುಂದೆನೆ ಜೀವ ಹೋಗ್ಬೋದು. ಹಾಗಾಗಿ ಒಂದು ಡೋಸ್ ಆಂಟಿಬಯೋಟಿಕ್ ಕೊಟ್ರೆ ಅದು ಟ್ರೀಟ್ಮೆಂಟ್ ಆಯ್ತು ಅಂತಾನೆ ಅನ್ಕೋಬಹುದು. ಇದು ಏನಕ್ಕೆ ಇದು ಒತ್ತೇಳ್ತಾ ಇದೀನಿ ಅಂದ್ರೆ ಎಷ್ಟೊಂದ್ಸತಿ ನಿಧಾನ ಮಾಡ್ತಾರೆ, ಮತ್ತೆ ದೇವಸ್ಥಾನಗಳಿಗೆ ಹೋಗೋದು, ದರ್ಗಾಗ ಹೋಗೋದು, ಯಾರೋ ಈ ತರ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡಿ. ಸಂಶಯ ಬಂದಾಗ ದಯವಿಟ್ಟು ಟ್ರೀಟ್ಮೆಂಟ್ ತಗೊಳ್ಳಿ, ಯಾಕೆಂದ್ರೆ ಇಲ್ಲಿ ನಷ್ಟ ಜಾಸ್ತಿ. ಇಲ್ಲಿ ದೀಲೆ ನಿಧಾನ ಮಾಡಿದ್ರೆ ಜೀವ ಪೂರ್ತಿ ದಂಡ ಕಟ್ಟಬೇಕು.
2: ಸರ್, ಈಗ ಮೆದುಳಿನ ಬಗ್ಗೆ ಮಾತಾಡ್ತಾ ಇದ್ರಿ, ಮೆದುಳು ಮತ್ತು ಬೆನ್ನುಹುರಿ ಆಗ್ಲಿ ಅಥವಾ ಒಟ್ಟಾರೆ ಮನುಷ್ಯನ ನಿಯಂತ್ರಣಕ್ಕೆ ಸಂಬಂಧಪಡೋ ಹಾಗೆ ಈ ಸ್ಟ್ರೋಕ್ ಎಲ್ಲ ಆಗತ್ತಲ್ಲ ಸರ್, ಆ ಸ್ಟ್ರೋಕ್ ಗೆ ಏನಾದ್ರೂ ಈ ಮೆದುಳು ರೋಗ, ಮೆದುಳು ಜ್ವರ ಏನಾದ್ರು ಇರುತ್ತಾ, ಸಂಬಂಧ ಇದೆಯಾ?
3: ಆಗ್ಬಹುದು ಸರ್. ಕೆಲವು ಸತಿ ಇನ್ಫೆಕ್ಷನ್ ತುಂಬಾ ಸೀರಿಯಸ್ ಆಗಿದ್ರೆ ರಕ್ತ ಸಂಚಾರಕ್ಕೆ ಅಡಚಣೆ ಮಾಡಿ ಅದು ಸ್ಟ್ರೋಕ್ ಅಂತಾನು ಮಾಡಬಹುದು, ಅದು ಆಗ್ಬಹುದು.
2: ಸೊ ಇದಕ್ಕೆ ಹೇಗೆ ಮತ್ತೆ ಈಗ ಮುಂಜಾಗ್ರತೆ ಅಂತಂದಾಗ ಆರಂಭದಿಂದನೇ ಕೆಲವು ಲಸಿಕೆಗಳಾಗ್ಲಿ ಅದನ್ನೆಲ್ಲ ತಗೋಬೇಕಾ? ಹೇಗೆ
3: ಲಸಿಕೆಗಳು ತುಂಬಾ ಇದೆ ನಮ್ಮ ದೇಶದಲ್ಲಿ. ಇವತ್ತು ಲಸಿಕೆ ಕಾರ್ಯಕ್ರಮ ಏನಿದೆ, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಅವರೆಲ್ಲ ಏನ್ ಮಾಡ್ತಾ ಇದಾರೆ, ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ. ಇದು ಕೆಲವು ಪಾಶ್ಚಾತ್ಯ ದೇಶಗಳಲ್ಲೂ ಈ ಲೆವೆಲ್ ಅಲ್ಲಿ ಇಲ್ಲ. ನಾವು ನಮ್ಮ ದೇಶದಲ್ಲಿ ಏನ್ ಒಳ್ಳೇದಿದೆ ನಾವು ಬಹಳಷ್ಟು ಮಂದಿ ಗುರುತು ಹಿಡಿಯೋದಿಲ್ಲ. ಆದ್ರೆ ಇವತ್ತು ನಿಮ್ಗೆ ಏನ್ ಹೇಳ್ಬೇಕಂದ್ರೆ ಆ ವ್ಯಾಕ್ಸಿನೇಷನ್ ಏನಿದೆ ತುಂಬಾ ಎಕ್ಸ್ಟೆನ್ಸಿವ್ ಇದೆ. ಅಂದ್ರೆ ಬಹಳಷ್ಟು ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದಾರೆ, ಬಹಳಷ್ಟು ಸರ್ಕಾರದಲ್ಲೇ ಉಚಿತವಾಗಿ ಕೊಡ್ತದೆ.
2: ಈಗ ಮೆನಿಂಜೈಟಿಸ್ ಅಂತಂದ್ರಲ್ಲ, ಇದಕ್ಕೆ ಅಂತ ಹೇಳಿ ಲಸಿಕೆ ಯಾವುದು
3: ಸರ್? ಇದರಲ್ಲಿ ಒಂದು ನಿಮೋಕಾಕಲ್, ಒಂದು ಮೆನಿಂಜೋಕಾಕಲ್, ಅದಲ್ಲದೆ ಬಹಳಷ್ಟು ಇನ್ಫ್ಲೂಯೆನ್ಸಾ, ಇವೆಲ್ಲಾನು ಮೆನಿಂಜೈಟಿಸ್ ಮಾಡಬಹುದು. ಅದೊಂದು ದೊಡ್ಡ ಸ್ಕೆಡ್ಯೂಲ್ ಇದೆ ಸರ್, ಅದೆಲ್ಲೇನೂ ಆಗ್ಬಹುದು. ಇವಾಗ BCG ಹಾಕೋದು ಉದ್ದೇಶ ಏನಂದ್ರೆ ಟಿ ಬಿ ಮೆನಿಂಜೈಟಿಸ್ ಅಥವಾ ಸೀರಿಯಸ್ ಟಿ ಬಿ ಆಗದೇ ಇರಂಗೆ ಕಮ್ಮಿ ಮಾಡೋದಕ್ಕೂ ಎಲ್ಲ ಇದೆ ಸರ್. ಹಾಗಾಗಿ ಬಹಳಷ್ಟು ವ್ಯಾಕ್ಸಿನ್ಗಳು ಕೊಡ್ತಾ ಇರೋದೆಲ್ಲ ಮೆನಿಂಜೈಟಿಸ್ ಅಥವಾ ಮೆದುಳು ಜ್ವರನ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದೇ ನಮಗೆ, ನಾನು ಹೊರಗಡೆ ಬೆಂಗಳೂರಿನ ಹೊರಗಡೆ ಹೋದಾಗ ಇದೇ ನಾವು ನೋಡ್ತೇವೆ, ಬೇಗ ಆಸ್ಪತ್ರೆಗೆ ಹೋಗಿರಲ್ಲ. ಒಂದು ಕಾರಣ ಏನಂದ್ರೆ ಅವರಲ್ಲಿ ನಿರ್ಲಕ್ಷ್ಯತೆ, ಎರಡನೇದು ಬಹಳಷ್ಟು ತುಂಬಾ ಹಳ್ಳಿಗಳಲ್ಲಿ ಇರ್ತಾರಲ್ಲ, ಊರು ದೊಡ್ಡ ದೊಡ್ಡ ಪಟ್ಟಣಗಳಿಂದ ತುಂಬಾ ದೂರ ಇದಾರೆ. ಸೊ ಅವರು ಇವಾಗ ರಾತ್ರಿ ಆಯ್ತಲ್ಲ ಬೆಳಗ್ಗೆ ಹೋಗೋಣ ಅನ್ಕೊಂತಾರೆ, ಅಷ್ಟಲ್ಲಿ ತುಂಬಾ ನಿಧಾನ ಆಗೋಗಿರುತ್ತೆ.
2: ತಾವ್ ಹೇಳಿದ್ರಲ್ಲ, 4-5 ತಾಸಿನಲ್ಲೇ ಆದಷ್ಟು ಚಿಕಿತ್ಸೆಯನ್ನು ಶುರು ಮಾಡಿರ್ಬೇಕು ಅಂತ, ಯಾವುದೇ ಪ್ರಕಾರದ ಒಂದು ಚಿಕಿತ್ಸೆಯನ್ನು ನಾವು ಶುರು ಮಾಡಿರ್ಬೇಕಾಗತ್ತೆ ಅಂತ ಅಂಶ. ಸರ್, ಈಗ ಜಾಗತಿಕವಾಗಿ ಈ ಬಗ್ಗೆ ಸಾಕಷ್ಟು ಜಾಗೃತಿಯನ್ನ ಮೂಡಿಸಬೇಕಾಗತ್ತೆ, ನಮ್ಮ ದೇಶದಲ್ಲಿ ಕೂಡ ಸಾಕಷ್ಟು ತಿಳುವಳಿಕೆ ಬೇಕಾಗತ್ತೆ. ಇದು ಜನರಿಗೆ ಗೊತ್ತಾಗಬೇಕಂದ್ರೆ ಯಾವ ಕ್ರಮಗಳ ಮೂಲಕವಾಗಿ ತಿಳುವಳಿಕೆ ನೀಡಲಾಗ್ತಾ ಇದೆ ಸರ್?
3: ಸರ್, ಈಗ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದು ವಿಶ್ವ ಆರೋಗ್ಯದ ಸಂಸ್ಥೆ, ಜಗತ್ತಿನಾದ್ಯಂತ ಪ್ರತಿ ವರ್ಷ 5 ಅಕ್ಟೋಬರ್ ಅನ್ನು ವರ್ಲ್ಡ್ ಮೆನಿಂಜೈಟಿಸ್ ಡೇ ಅಂತ ಮಾಡ್ತಿದ್ದಾರೆ. ಇದಲ್ಲದೆ ಏನಂದ್ರೆ 2030 ಲಸಿಕೆಗಳಲ್ಲಿ ಕೊಟ್ಟಿ ತಡೆಯುವಂತ ಮೆನಿಂಜೈಟಿಸ್ ನ ಸಂಪೂರ್ಣವಾಗಿ ನಿರ್ಣಾಮ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದಾರೆ. ಇದು ಎರಾಡಿಕೇಶನ್ ಆಫ್ ಮೆನಿಂಜೈಟಿಸ್ ಬೈ 2030. ಇದರ ಪರವಾಗಿ 5 ಅಕ್ಟೋಬರ್ ಪ್ರತಿ ವರ್ಷ ಪ್ರತಿ ದೇಶಗಳನ್ನು ಇದನ್ನು ಆಚರಿಸುತ್ತಿದ್ದಾರೆ. ಪ್ರತಿ ದೇಶದ ಸರ್ಕಾರ ತನ್ನದೇ ಆದ ಒಂದು ಕಾರ್ಯಕ್ರಮ ಹರಡಿ ಈ ಮೆದುಳು ಜ್ವರನ ನಿಲ್ಸಂತ ಕ್ರಮಗಳನ್ನು ಮಾಡ್ತಾ ಇದ್ದಾರೆ.
2: ಮಾಡ್ತಾ ಇದಾರಲ್ಲ, ಹೇಗೆ ಪೋಲಿಯೋ ಮುಕ್ತ ಕ್ಷಯ ಮುಕ್ತ ದೇಶ ಅಂತ ಹೇಳಿ ನಾವು ಘೋಷಣೆ ಮಾಡಿಕೊಂಡು ಆ ದಿಶೆಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ಅದೇ ರೀತಿ ಮೆನಿಂಜೈಟಿಸ್ ಮುಕ್ತ ದೇಶ ಆಗಬೇಕು,
3: ಪ್ರಪಂಚದಿಂದನೇ
2: ಇದನ್ನ
3: ಮಾಡ್ಬೇಕಂತ ಹೇಳಿ,
2: ಇರಾಡಿಗೇಷನ್ ಮಾಡಬೇಕು ಅಂತ ಹೇಳಿ. ಸರಿ,
3: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
2: ವಿಶದವಾಗಿ ಬಹಳ ವಿವರವಾಗಿ ತಾವು ಈ ಮೆದುಳು ಜ್ವರ
3: ಮೆನಿಂಜೈಟಿಸ್
2: ಅಂತ ಹೇಳಿ ಇದ್ರ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಮೆದುಳು ಅಂತಂದ್ರೆ ಬರೀ ಯೋಚನೆಗೆ ಸೀಮಿತ ಅಷ್ಟೇ ಅಲ್ಲ, ಅದಕ್ಕೆ ಸಾಕಷ್ಟು ಕಾಯಿಲೆ ಬರುತ್ತೆ, ಅದಕ್ಕೆ ಸರ್ಜರಿನೂ ಕೂಡ ಮಾಡಬೇಕಾಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಅಪಘಾತ ಆದಾಗ ಸರ್ಜರಿ ಆಗಿರ್ತದೆ, ಬಹಳ ಸೂಕ್ಷ್ಮವಾದಂತಹ ಭಾಗ ಅದು. ಅದನ್ನ ರಕ್ಷಣೆ ಮಾಡ್ಕೋಬೇಕು, ರಕ್ಷಣೆ ಮಾಡ್ಬೇಕಂದ್ರೆ ಯೋಚನೆ ಮಾಡ್ಬೇಕು, ನಮ್ಗೆ ಏನಾರ ಸಮಸ್ಯೆ ಇದೆಯಾ ಅಂತ ಅಲ್ವಾ. ಹಾಗಾಗಿ ಆ ಮೆದುಳಿನ ಒಂದು ರಕ್ಷಣೆಯನ್ನ ಮಾಡಿಕೊಂಡು ನಾವು ಮುಂದುವರಿಬೇಕು. ಸದೃಢ ಭಾರತಕ್ಕೆ ಸದೃಢವಾಗಿ ಯೋಚನೆ ಮಾಡೋರು ಬೇಕಂತಾರಲ್ಲ ಹಾಗೆ, ಅದರ ರಕ್ಷಣೆ ಬಹಳ ಮುಖ್ಯ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
3: ನಮಸ್ಕಾರ ಸರ್, ಎಲ್ಲರಿಗೂ ಧನ್ಯವಾದಗಳು.
2: ಇದುವರೆಗೆ ಮೆದುಳು ಜ್ವರ ಅಥವಾ ಮೆನಿಂಜೈಟಿಸ್ ಕುರಿತಾಗಿ ಡಾಕ್ಟರ್ CP ರವಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇಲ್ಲಿಗೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಮುಕ್ತಾಯವಾಯಿತು.
4: ನಿರ್ಮಾಣ ಜಾಂಪಣ್ಣ ಆಶಿಹಾಳ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಇ ಡ್ರೈವ್ ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ರಾಜ್ಯ ಸರ್ಕಾರದ ಅಧಿಕಾರಿಗಳಾದ ಶ್ರೀ ಶರತ್ ಚಂದ್ರ ರಾನಡೆ ಅವರು.
2: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಿ ಶರತ್ ಚಂದ್ರ ರಾನಡೆ ಅಂತೇಳಿ. ನಾನು ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕನಾಗಿದ್ದೇನೆ. ಇಂದು ಪಿಎಂ ಇ ಡ್ರೈವ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಥವಾ ದಿ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಯೋಜನಾ ಅನ್ನುವಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೆಯದಾಗಿ ನಮಗೆಲ್ರಿಗೂ ಗೊತ್ತಿದೆ, ಇಂದು ಮಧ್ಯಪ್ರಾಚ್ಯ ಯುದ್ಧದ ಕಾರಣದಿಂದಾಗಿ ಭಾರತಕ್ಕೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ದಿನೇ ದಿನೇ ಅವುಗಳ ಧಾರಣೆ ಕೂಡ ಹೆಚ್ಚಾ ಇದೆ. ಇದನ್ನು ಮನಗಂಡಂತಹ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಈ ಬಿಕ್ಕಟ್ಟಿನಿಂದ ನಾವು ಪಾರಾಗಬೇಕಾದರೆ ಮತ್ತು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಉಳಿಸಲಿಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮಿತ ಬಳಕೆಗೆ ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಭಾರೀ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರನೇ ಪಿಎಂ ಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನಾವು ನೋಡಬಹುದು. ತೈಲ ಸರಬರಾಜು ಮತ್ತು ಅದರ ಬೆಲೆ ಏರಿಕೆಯ ಪ್ರಸ್ತುತ ಸಮಸ್ಯೆಯ ಸಂದರ್ಭದಲ್ಲಿ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಸಚಿವಾಲಯದ ಈ ಯೋಜನೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಪಿಎಂ ಇ ಡ್ರೈವ್ ಅಂತ ಎಲ್ಲ ನಾವು ಕೇಳಿದ್ದೇವೆ, ಈ ಯೋಜನೆ ಏನು ಅನ್ನೋದನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯದಾಗಿ ಪಿಎಂ ಇ ಡ್ರೈವ್ ಯೋಜನೆ ಅಂತ ಹೇಳಿದರೆ ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಥವಾ ಪ್ರಧಾನಮಂತ್ರಿ ವಿದ್ಯುತ್ ವಾಹನಗಳ ಆವಿಷ್ಕಾರ ಮತ್ತು ಅಭಿವೃದ್ಧಿಗಾಗಿ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ ಅಂಥೇಳಿ ಇದರ ಅರ್ಥ. ಇದು ಫೇಮ್ ಇಂಡಿಯಾ ಸೆಕೆಂಡ್ ಅಂತ ಹೇಳಿದರೆ ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ಇಂಡಿಯಾ ಅಥವಾ ಭಾರತದಲ್ಲಿ ಮಿಶ್ರ ಮತ್ತು ವಿದ್ಯುತ್ ವಾಹನಗಳ ಅಳವಡಿಕೆ ಮತ್ತು ಉತ್ಪಾದನೆಯನ್ನು ವೇಗಗೊಳಿಸತಕ್ಕಂತಹ ಎರಡನೇ ಹಂತದ ಮುಂದುವರೆದ ಯೋಜನೆಯ ಭಾಗವಾಗಿದೆ. ಈ ರಿಕ್ಷಾಗಳು ಹಾಗೂ ಈ ವಾಹನಗಳಿಗೆ ಈ ಯೋಜನೆಯಡಿ ನೇರ ಆರ್ಥಿಕ ಪ್ರೋತ್ಸಾಹವನ್ನು ನೀಡಲಾಗ್ತದೆ. ಇನ್ನು ಈ ಯೋಜನೆಯ ರಚನೆ ಹೇಗಾಯಿತು ಅಂತ ನಾವು ನೋಡೋಣ. ದೇಶದಲ್ಲಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಎಲೆಕ್ಟ್ರಿಕ್ ಮತ್ತು ಹೈಬ್ರಿಡ್ ವಾಹನಗಳ ಖರೀದಿಯನ್ನು ಉತ್ತೇಜನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ 2015 ಫೇಮ್ ಇಂಡಿಯಾ ಮೊದಲ ಹಂತದ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಯೋಜನೆಯ ಅವಧಿ 2015 to 2019 ಇನ್ನು ಫೇಮ್ ಇಂಡಿಯಾ ಸೆಕೆಂಡ್ ಯೋಜನೆಯನ್ನು 2019 to 2024 ಜಾರಿಗೊಳಿಸಲಾಯಿತು. ನಂತರ EMPS ಅಥವಾ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ 2024 ಅಥವಾ ವಿದ್ಯುತ್ ಚಲನಶೀಲತೆಯ ಉತ್ತೇಜನ ಯೋಜನೆ 2024 500 crore ಅನುದಾನದೊಂದಿಗೆ 4 ಕಾಲ ಜಾರಿಗೊಳಿಸಲಾಯಿತು. ನಂತರ 1/10/2024 to 31/3/2026 ಅವಧಿಯ ಪಿಎಂಇ ಡ್ರೈವ್ ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಯೋಜನೆಗೆ ಈಗ 10,900 crore ಅನುದಾನವನ್ನು ನೀಡಿ ಈ ಯೋಜನೆಯನ್ನು 31/3/2028 ವಿಸ್ತರಿಸಲಾಗಿದೆ. ಇದನ್ನೆಲ್ಲ ನಾವು ಗಮನಿಸಬೇಕಾದ ಅವಶ್ಯಕತೆ ಇದೆ. ಇನ್ನು ಈ ಯೋಜನೆ ಗುರಿಗಳೇನು ಅಂತ ನಾವು ನೋಡೋಣ. ಮೊಟ್ಟ ಮೊದಲನೆಯದಾಗಿ ಪಿಎಂ ಇ ಡ್ರೈವ್ ಯೋಜನೆಯು ಎಲೆಕ್ಟ್ರಿಕ್ ದ್ವಿಚಕ್ರ, ತ್ರಿಚಕ್ರ ವಾಹನಗಳು ಮತ್ತು ಇ ಟ್ರಕ್ಗಳು ಇವುಗಳ ನೇರ ಖರೀದಿಗೆ ಪ್ರೋತ್ಸಾಹಧನದ ಮೂಲಕ ಬೆಂಬಲ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ಇನ್ನು ಎರಡನೆಯದಾಗಿ ಯೋಜನೆಯಡಿ 24.97 lakh ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳು ಮತ್ತು 39,034 ಈ ಆಟೋ ರಿಕ್ಷಾಗಳಿಗೆ ಸಹಾಯಧನವನ್ನು ನೀಡತಕ್ಕಂಥ ಗುರಿಯನ್ನು ಹೊಂದಲಾಗಿದೆ. ಇನ್ನು ಮೂರನೆಯದಾಗಿ ಪಿಎಂ ಇ ಡ್ರೈವ್ ಯೋಜನೆಯು 14,000 ಹೆಚ್ಚು ಇ ಬಸ್ಗಳಿಗೆ ಪ್ರೋತ್ಸಾಹನ ನೀಡತಕ್ಕಂಥ ಗುರಿಯನ್ನು ಹೊಂದಿದೆ. ನಾಲ್ಕನೆಯದಾಗಿ ತುರ್ತು ಆರೋಗ್ಯ ಸಾರಿಗೆಯನ್ನು ಆಧುನೀಕರಣಗೊಳಿಸಲು ಈ ಆಂಬುಲೆನ್ಸ್ಗಳಿಗೆ ಸಹಾಯಧನವನ್ನು ನೀಡತಕ್ಕಂಥದ್ದು ಕೂಡ ಇದರ ಗುರಿಯಾಗಿದೆ. ಇನ್ನು ಐದನೇದಾಗಿ ವಾಯು ಮಾಲಿನ್ಯ ನಿಯಂತ್ರಣಕ್ಕಾಗಿ ಒಟ್ಟು 5,600 ಇ ಟ್ರಕ್ಗಳಿಗೆ ಪ್ರೋತ್ಸಾಹನವನ್ನು ನೀಡಲಾಗ್ತಾ ಇದ್ದು ಅವುಗಳಲ್ಲಿ 1,100 ಟ್ರಕ್ಗಳನ್ನು ದೆಹಲಿಗೆ ಹಂಚಿಕೆ ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು ಈ ಪಿಎಂಇ ಡ್ರೈವ್ ಯೋಜನೆಯ ಉದ್ದೇಶಗಳೇನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲನೆಯದಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಸಾರಿಗೆಯನ್ನ ಹೆಚ್ಚಿಸತಕ್ಕಂಥದ್ದು. ಎರಡನೇದಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ದೇಶದಲ್ಲಿ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ವಾಹನಗಳ ಖರೀದಿಯನ್ನ ಉತ್ತೇಜಿಸತಕ್ಕಂಥದ್ದು. ಮೂರನೇದಾಗಿ ದೇಶೀಯವಾಗಿ ವಿದ್ಯುತ್ ವಾಹನಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಬಲಪಡಿಸತಕ್ಕಂಥದ್ದು. ನಾಲ್ಕನೇದಾಗಿ ಇಂಧನದ ಬಳಕೆಯನ್ನು ಕಡಿಮೆ ಮಾಡಿ ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸತಕ್ಕಂಥದ್ದು. ಐದನೇದಾಗಿ ಸಾರ್ವಜನಿಕ ಚಾರ್ಜಿಂಗ್ ಕೇಂದ್ರಗಳ ಜಾಲವನ್ನು ವಿಸ್ತರಿಸತಕ್ಕಂಥದ್ದು ಮತ್ತು ಅವುಗಳ ಪರೀಕ್ಷಾ ಸಂಸ್ಥೆಗಳನ್ನು ಆಧುನೀಕರಿಸಲು ಧನಸಹಾಯವನ್ನು ಮಾಡತಕ್ಕಂಥದ್ದು. ಇನ್ನು ಆರನೇದಾಗಿ ಎಲೆಕ್ಟ್ರಿಕ್ ವಾಹನಗಳ ಬೆಲೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಅವು ಕೈಗೆಟುಕುವಂಥ ಬೆಲೆಯಲ್ಲಿ ಸಿಗುವಂತೆ ಮಾಡ್ತಕ್ಕಂಥದ್ದು. ಏಳನೇದಾಗಿ ನಾವೆಲ್ಲರೂ ಕೇಳಿ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂಥ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ತಡೆಗಟ್ಟ

0: ಇಪ್ಪತ್ತನೇದಾಗಿ ಭಾರತವನ್ನ ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಗುರಿಯತ್ತ ಕೊಂಡೊಯ್ಯತಕ್ಕಂಥದ್ದು, ಇನ್ನು ಹನ್ನೊಂದಾಗಿ ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬೆಂಬಲಿಸತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ಸಹಾಯಧನವನ್ನು ನೀಡಲಾಗ್ತದೆ. ಯಾವ ರೀತಿ ಅದನ್ನು ನೀಡಲಾಗುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಈ ಸಹಾಯ ಧನದ ಯೋಜನೆಯಡಿ ಈ ವಾಹನಗಳ ಖರೀದಿಗಾಗಿ ಐದು ರೀತಿಯಾದಂಥ ವರ್ಗೀಕರಣವನ್ನು ಮಾಡಿರತಕ್ಕಂಥದ್ದನ್ನು ನಾವು ನೋಡಬಹುದು. ಮೊಟ್ಟ ಮೊದಲನೇದಾಗಿ ಈ ಚಕ್ರ ವಾಹನಗಳು ಅಂದರೆ E2W ಇವುಗಳ ಖರೀದಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 50,000 ರೂಪಾಯಿ ಸಹಾಯಧನವನ್ನು ನೀಡ್ತದೆ. ಇನ್ನು ಎರಡನೇ ವರ್ಗದಲ್ಲಿ ಈ ತ್ರಿಚಕ್ರ ವಾಹನಗಳು ಅಂದರೆ E3W ವೆಹಿಕಲ್ಸ್ ಅಂತ ಏನು ಹೇಳ್ತೇವೆ ಅವುಗಳಿಗೆ, ಅವುಗಳಲ್ಲಿ ಇ-ರಿಕ್ಷಾ ಮತ್ತು L5 ವರ್ಗದ ವಾಹನಗಳಿಗೆ ಬ್ಯಾಟರಿ ಸಾಮರ್ಥ್ಯಕ್ಕೆ ಪ್ರತಿ ಕಿಲೋವ್ಯಾಟಿಗೆ 5,000 ರೂಪಾಯಿನಂತೆ ಗರಿಷ್ಠ 75,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಮೂರನೇದಾಗಿ ಈ ಬಸ್ ಖರೀದಿಗೆ ಪ್ರತಿ ಕಿಲೋವ್ಯಾಟಿಗೆ 10,000 ರೂಪಾಯಿನಂತೆ 20 ಲಕ್ಷದಿಂದ ಗರಿಷ್ಠ 35 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ನಾಲ್ಕನೆಯದಾಗಿ ಈ ಟ್ರಕ್ಗಳಿಗೆ ಅಂತ ಹೇಳಿದರೆ ಅವುಗಳ ಗಿಗಾವ್ಯಾಟ್ ಅವರ್ ಎಂಬತಕ್ಕಂತಹ ಬ್ಯಾಟ್ರಿಯ ವಿದ್ಯುತ್ ಸಾಮರ್ಥ್ಯ, ಅದನ್ನು ಸಂಕ್ಷಿಪ್ತವಾಗಿ GVW ಸಾಮರ್ಥ್ಯ ಅಂತ ಕರೀತೇವೆ, ಅಥವಾ ಅವುಗಳ ತೂಕದ ಆಧಾರದ ಮೇಲೆ 2.9 ಲಕ್ಷ ರೂಪಾಯಿಗಳಿಂದ 9.6 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತದೆ. ಇನ್ನು ಐದನೇ ವರ್ಗದಲ್ಲಿ ತುರ್ತು ಆರೋಗ್ಯ ಸಾರಿಗೆಯ ಆಧುನೀಕರಣಕ್ಕಾಗಿ ವಿದ್ಯುತ್ ಆಂಬ್ಯುಲೆನ್ಸ್ಗಳಿಗೆ 20 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಈ ಸಂದರ್ಭದಲ್ಲಿ PMeDrive ಅಂತಕ್ಕಂಥ ಒಂದು ವೋಚರನ್ನು ನಾವು ಪಡಿಬೇಕಾಗುತ್ತೆ. ಅದು ಏನು ಅನ್ನೋದನ್ನು ನಾವೀಗ ನೋಡೋಣ. PMeDrive ಡಿಜಿಟಲ್ ವೋಚರ್ ಅಂತಕ್ಕಂಥದ್ದು ಅರ್ಹ ವಿದ್ಯುತ್ ವಾಹನಗಳ, ಅದರಲ್ಲೂ ಮುಖ್ಯವಾಗಿ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳ ಖರೀದಿದಾರರಿಗೆ ಸಹಾಯಧನ ಪಡೆಯಲು ಇರತಕ್ಕಂತಹ ಒಂದು ಡಿಜಿಟಲ್ ಕೂಪನ್ ಆಗಿದೆ. ಇದು ಆಧಾರ್ ಆಧಾರಿತ eKYC ಮೂಲಕ ದೃಢೀಕರಿಸಿದ ಅಧಿಕೃತ ಪೋರ್ಟಲ್ನಲ್ಲಿ ಉತ್ಪಾದಿಸಲಾಗುವಂತಹ ಒಂದು ವೋಚರ್ ಆಗಿದೆ. ಇದನ್ನು ಡೀಲರ್ಶಿಪ್ ಅಥವಾ ಅಧಿಕೃತ ಮಾರಾಟದಲ್ಲಿ ಬಳಸೋದ್ರಿಂದ ವಾಹನ ಖರೀದಿಯಲ್ಲಿ ತಕ್ಷಣವೇ ನಮಗೆ ರಿಯಾಯಿತಿ ಸಿಗುತ್ತೆ. ಇನ್ನು ಇದು ಹೇಗೆ ನಾವು ಪಡಿಬೇಕು, ಅದು ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಅನುಮೋದಿತವಾಗಿರತಕ್ಕಂತಹ ಡೀಲರ್ಶಿಪ್ನಿಂದ ಅಥವಾ ಅಧಿಕೃತ ಮಾರಾಟಗಾರರಿಂದ ಅರ್ಹವಾದಂತಹ ಈ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನು ಖರೀದಿ ಮಾಡಬೇಕಾದ್ರೆ PMeDrive.heavy.industries.gov.in ಭೇಟಿ ನೀಡಬೇಕು. ಇಲ್ಲಿ ಮುಖದ ದೃಢೀಕರಣ ಪ್ರಕ್ರಿಯೆಯ ಮೂಲಕ ಡೀಲರ್ PMeDrive ಆ್ಯಪನ್ನು ಬಳಸಿ ಆಧಾರ್ ಆಧಾರಿತ eKYCಯನ್ನು ಪೂರ್ಣಗೊಳಿಸಲಾಗುತ್ತೆ. ನಂತರ ದೃಢೀಕರಣ ಅಂತಕ್ಕಂಥ ಯಶಸ್ವಿಯಾಗಿ ಪೋರ್ಟಲ್ನಲ್ಲಿ ಒಂದು ವಿಶಿಷ್ಟವಾದ ಈ ವೋಚರ್ ಸೃಷ್ಟಿಯಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿದಾಗ ನೋಂದಾಯಿತ ಮೊಬೈಲ್ಗೆ ವೋಚರ್ SMS ಮೂಲಕ ಬರುತ್ತದೆ. ಈ ವೋಚರ್ಗೆ ಸಹಿ ಮಾಡಿ ಅಧಿಕೃತ ಮಾರಾಟಗಾರರಿಗೆ ಸಲ್ಲಿಸಿದ ತಕ್ಷಣ ಅವರೂ ಸಹ ಸಹಿ ಮಾಡಿ ವೋಚರನ್ನು ಪೋರ್ಟಲ್ಗೆ ಅಪ್ಲೋಡ್ ಮಾಡ್ತಾರೆ. ಸಹಾಯಧನವು ಅಂತಿಮ ಹಣ ಪಾವತಿಸಿದ ತಕ್ಷಣ ನಮಗೆ ದೊರಕುತ್ತದೆ. ಈ ವಾಹನ ತಯಾರಕರು ಈ ವೋಚರನ್ನು ಸರ್ಕಾರದಿಂದ ಸಹಾಯಧನವನ್ನು ಮರಳಿ ಪಡೆಯಲಿಕ್ಕೋಸ್ಕರ ಬಳಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ eDrive ಅಥವಾ ವಿದ್ಯುತ್ ಚಾಲನಾ ಕ್ರಾಂತಿ ಯೋಜನೆ, ಈ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ, ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000 ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ಧಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನಿವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ, ಭಾರತ ಪ್ರತಿನಿಧಿ ಮಂಡಳ

0: ಪ್ರಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ಘೋಷಣೆಯೊಂದಿಗೆ ಆರಂಭವಾದ ಎನ್ಡಿಎ ಸರ್ಕಾರದ ಆಡಳಿತ ಇದೀಗ 12 ವರ್ಷಗಳನ್ನು ಪೂರೈಸಿದೆ. ದೇಶದ ಅಭಿವೃದ್ದಿಗೆ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರ ತನ್ನ ಸಾಧನೆಗಳನ್ನು ಬಿಂಬಿಸುತ್ತಿದೆ. ಇಂದು ವಿಶೇಷವಾಗಿ ಯುವಜನರ ಸಬಲೀಕರಣದ ಕಡೆಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಇದೀಗ ಮೂಡಿಬರಲಿದೆ.
1: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರವು ಬಡವರು ರೈತರು ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ಕಳೆದ 12 ವರ್ಷಗಳಲ್ಲಿ ಸರ್ಕಾರವು ದೇಶದ ಯುವಶಕ್ತಿಗೆ ಗಮನ ನೀಡಿದೆ. ಭಾರತದ ಮುಂದಿನ ಪೀಳಿಗೆಯ ಸುಧಾರಣೆಗಳು ಈಗ ಸುಧಾರಣೆಯ ಅಭಿವ್ಯಕ್ತಿಯಾಗಿ ಮಾರ್ಪಟ್ಟಿವೆ. ಯುವ ಶಕ್ತಿಯು ಅದರ ಮೂಲಾಧಾರವಾಗಿದೆ. ಅಭಿವೃದ್ದಿ ಹೊಂದಿದ ಭಾರತವನ್ನು ನಿರ್ಮಿಸುವಲ್ಲಿ ಮತ್ತು ವಿವಿಧ ವಲಯಗಳಲ್ಲಿ ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಯುವ ಜನತೆ ಕೇಂದ್ರ ಬಿಂದುವಾಗಿದ್ದಾರೆ. 12 ಕೋಟಿಗೂ ಹೆಚ್ಚು ಹೊಸ ಉದ್ಯಮಿಗಳು ಪಿಎಂ ಮುದ್ರಾ ಯೋಜನೆ ಸಾಲ ಪಡೆದಿದ್ದು ಇದು ಯುವಕರ ಕನಸುಗಳಿಗೆ ಆಶೋತ್ತರವಾಗಿದೆ. ಸರ್ಕಾರವು ಯುವಕರಿಗೆ ಉದ್ಯೋಗ ಮತ್ತು ಸ್ವಾವಲಂಬನೆಯನ್ನು ಹೆಚ್ಚಿಸಲು ಸಬಲೀಕರಣಗೊಳಿಸುತ್ತಿದೆ ಮತ್ತು ಯುವಕರು ಉದ್ಯೋಗದ ಆಕಾಂಕ್ಷಿಗಳಲ್ಲ ಉದ್ಯೋಗ ಸೃಷ್ಟಿಕರ್ತರಾಗುತ್ತಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 60 ಲಕ್ಷಕ್ಕೂ ಹೆಚ್ಚು ಯುವಕರು ಪ್ರಯೋಜನ ಪಡೆದಿದ್ದಾರೆ. ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯ ಅಡಿಯಲ್ಲಿ 1.6 ಕೋಟಿಗೂ ಹೆಚ್ಚು ಯುವಕರಿಗೆ ತರಬೇತಿಯನ್ನು ನೀಡಲಾಗಿದೆ. ಕೌಶಲ್ಯಪೂರ್ಣ ಪ್ರತಿಭೆಗಳ ಬೆಳೆಯುತ್ತಿರುವ ಗುಂಪು ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಶಕ್ತಿ ತುಂಬುತ್ತಿದೆ. ಉದ್ಯೋಗದ ಕನಸುಗಳನ್ನು ವಾಸ್ತವಕ್ಕೆ ತರುವ ರೋಜ್ಗಾರ್ ಮೇಳಗಳ ಮೂಲಕ 12 ಲಕ್ಷ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. 2.2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳು 23 ಲಕ್ಷಕ್ಕೂ ಹೆಚ್ಚು ಉದ್ಯೋಗದ ಅವಕಾಶಗಳನ್ನು ಮತ್ತು ವಿದ್ಯಾರ್ಥಿಗಳು ಅಭಿವೃದ್ದಿಪಡಿಸಿದ 16 ಲಕ್ಷ ನಾವೀನ್ಯತೆ ಯೋಜನೆಗಳನ್ನು ಸೃಷ್ಟಿಸಿವೆ. ಇದು ನವೋದ್ಯಮ ಪರಿಸರ ವ್ಯವಸ್ಥೆಗೆ ಪ್ರಬಲ ಅಡಿಪಾಯವನ್ನು ಒದಗಿಸಿದೆ. ತೆಲಂಗಾಣದ ವಾರಂಗಲ್ನ ಉದ್ಯಮಿ ಶಿಲ್ಪ ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮವು ನವೋದ್ಯಮ ಸಂಸ್ಕೃತಿಯನ್ನು ವೇಗ ವರ್ಧಿಸುತ್ತಿದೆ ಮತ್ತು ನಾವೀನ್ಯತೆ ಹಾಗೂ ಉದ್ಯಮಶೀಲತೆಗಾಗಿ ಬಲವಾದ ಮತ್ತು ಅಂತರ್ಗತ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ ಎಂದು ಹೇಳಿದ್ದಾರೆ. ಪಿಎಂ ಸೇತು ಯೋಜನೆಯಡಿಯಲ್ಲಿ 1,000 ಐಟಿಐಗಳ ಆಧುನೀಕರಣಕ್ಕಾಗಿ 60,000 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಇದು ಯುವಕರನ್ನು ಉದ್ಯಮಕ್ಕೆ ಸಿದ್ದ ಕೌಶಲ್ಯದೊಂದಿಗೆ ಸಜ್ಜುಗೊಳಿಸುತ್ತದೆ. ಸರ್ಕಾರದ ಬೆಂಬಲದೊಂದಿಗೆ ದೇಶದ ಯುವಶಕ್ತಿ ಭಾರತದ ಉದ್ಯಮ ಕ್ಷೇತ್ರಕ್ಕೆ ನೂತನ ಶಕ್ತಿ ನೀಡಿದೆ.
0: ಪ್ರಧಾನಿ ನರೇಂದ್ರ ಮೋದಿ ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಅವರು May 26, 2014 ಪ್ರಧಾನಿಯಾಗಿ ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸಿದರು. ಅವರು May 13, 1952 ಮೊದಲು ಚುನಾಯಿತ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ May 27, 1964 ಸೇವೆ ಸಲ್ಲಿಸಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಜವಾಹರ್ಲಾಲ್ ನೆಹರು ಅವರ ಅಧಿಕಾರಾವಧಿ 4,398 ದಿನಗಳು. May 26, 2014 ಇಂದಿನ June 10, 2026 ಪ್ರಧಾನಿ ಮೋದಿಯವರ ನಿರಂತರ ಅಧಿಕಾರಾವಧಿ ಈಗ 4,399 ದಿನಗಳು. ಇದು ಅವರನ್ನು ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿಯನ್ನಾಗಿ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಹಿನ್ನೆಲೆಯಲ್ಲಿ ಅವರಿಗೆ ದೇಶ ಮತ್ತು ಜಾಗತಿಕ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸಾಮಾಜಿಕ ಮಾಧ್ಯಮದಲ್ಲಿ ಈ ಐತಿಹಾಸಿಕ ಮೈಲಿಗಲ್ಲು ಕೇವಲ ಅಧಿಕಾರದಲ್ಲಿರುವ ಸಮಯದ ಮಾನದಂಡವಲ್ಲ, ಬದಲಾಗಿ ರಾಷ್ಟೀಯ ಅಭಿವೃದ್ದಿ ಪ್ರಯಾಣದಲ್ಲಿ ಪರಿವರ್ತನಾ ಯುಗದ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಅವರೊಂದಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ ಪ್ರಧಾನಿಯವರಿಗೆ ಶುಭಾಶಯ ತಿಳಿಸಿದ್ದಾರೆ. ಭಾರತದ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್, ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಅವರೊಟ್ಟಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದರ್ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಗ್ರಾಮೀಣ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ 1,25,000 ಕೋಟಿ ರೂಪಾಯಿಗಳ ಮಹತ್ವದ ಆರ್ಥಿಕ ಉತ್ತೇಜನ ಘೋಷಿಸಿದೆ. ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಅಡಿಯಲ್ಲಿ ಈಗಾಗಲೇ 30,000 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದರ ಜೊತೆಗೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಧ್ಯಂತರವಾಗಿ 95,692 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು ಇದರಿಂದ ಒಟ್ಟು ಅನುದಾನದ ಮೊತ್ತ 1,25,000 ಕೋಟಿ ರೂಪಾಯಿ ಮೀರಲಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ಧಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಅವರು ಈ ಮಾಹಿತಿ ನೀಡಿದ್ದಾರೆ. ಮುಂದಿನ ತಿಂಗಳ 1ನೇ ತಾರೀಖಿನಿಂದ ಈ ಕಾಯ್ದೆ ದೇಶಾದ್ಯಂತ ಜಾರಿಗೆ ಬರಲಿದ್ದು ಅದರ ಅನುಷ್ಠಾನಕ್ಕೆ ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳುವಂತೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. 26 ರಾಜ್ಯಗಳು ಈಗಾಗಲೇ ಅಗತ್ಯ ಬಜೆಟ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದು ಕರ್ನಾಟಕ, ಜಾರ್ಖಂಡ್, ತೆಲಂಗಾಣ ಹಾಗೂ ಮಿಜೋರಾಂ ರಾಜ್ಯಗಳು ಅಗತ್ಯ ಕ್ರಮಗಳನ್ನು ಆರಂಭಿಸುವ ಭರವಸೆ ನೀಡಿವೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಖರೀದಿ ಮತ್ತು ರಕ್ಷಣಾ ಕ್ಷೇತ್ರದ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಇನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ IDEX ಹಾಗೂ MSME ಸ್ಟಾರ್ಟ್ಅಪ್ಗಳಿಗಾಗಿ ಪರೀಕ್ಷಾ ವಿಧಾನಗಳ ಕುರಿತ ಕಾರ್ಯಾಗಾರವು ನಾಳೆ ನವದೆಹಲಿಯಲ್ಲಿ ಆರಂಭವಾಗಲಿದೆ. ರಕ್ಷಣಾ ಪರಿಸರ ವ್ಯವಸ್ಥೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ನವೋದ್ಯಮಗಳ ಅರಿವು ಮತ್ತು ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಕಾರ್ಯಾಗಾರವು ರಕ್ಷಣಾ ಖರೀದಿ ಪ್ರಕ್ರಿಯೆಗಳು, ಪರೀಕ್ಷೆ ಮತ್ತು ಪ್ರಮಾಣೀಕರಣ ಕ್ರಮಗಳ ಕುರಿತು ಉದ್ಯಮ ಪ್ರತಿನಿಧಿಗಳಿಗೆ ಸಮಗ್ರ ಮಾಹಿತಿ ಒದಗಿಸುವ ಸಂವಾದಾತ್ಮಕ ವೇದಿಕೆಯಾಗಲಿದೆ. ವಿವಿಧ ಅಧಿವೇಶನಗಳಲ್ಲಿ ಮುಖ್ಯಸ್ಥರ ಸಮಗ್ರ ರಕ್ಷಣಾ ಸಿಬ್ಬಂದಿ ಕಚೇರಿ ಹಾಗೂ ಇತರ ಸಂಬಂಧಿತ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಭಾಗವಹಿಸಿ ಉದ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. 2 ದಿನಗಳ ಕಾಲ ನಡೆಯುವ ಈ ಕಾರ್ಯಾಗಾರವು ಉದ್ಯಮ ವಲಯ ಎದುರಿಸುತ್ತಿರುವ ಪ್ರಾಯೋಗಿಕ ಸಮಸ್ಯೆಗಳಿಗೆ ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವ ಉದ್ದೇಶ ಹೊಂದಿದೆ. ಜಿನಿವಾದಲ್ಲಿ ನಡೆದ 114ನೇ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ILCಯಲ್ಲಿ ಭಾರತೀಯ ಪ್ರತಿನಿಧಿ ಮಂಡಳಿಯ ನೇತೃತ್ವವನ್ನು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ವಹಿಸಿದ್ದರು. ಇದು ಸಮಗ್ರ ಅಭಿವೃದ್ಧಿ, ಲಿಂಗ ಸಮಾನತೆ ಮತ್ತು ಸಾಮಾಜಿಕ ಸಂವಾದದತ್ತ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ. ಸಮ್ಮೇಳನದಲ್ಲಿ ಅವರ ಭಾಗವಹಿಸುವಿಕೆ ಹಾಗೂ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಗಳು ಭಾರತದ ಬಲಿಷ್ಠ ಮತ್ತು ಸಮನ್ವಯಿತ ರಾಜತಾಂತ್ರಿಕ ಉಪಸ್ಥಿತಿಯನ್ನು ಪ್ರತಿಬಿಂಬಿಸಿವೆ. ಸಮ್ಮೇಳನದ ಅಂಗವಾಗಿ ಸಚಿವೆ ಶೋಭಾ ಕರಂದ್ಲಾಜೆಯವರು ಹಲವು ರಾಷ್ಟಗಳ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12 ವರ್ಷ ಪೂರೈಸಿದ ಕೇಂದ್ರದ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯಡಿ 1,60,00,000ಕ್ಕೂ ಹೆಚ್ಚು ಯುವಕರಿಗೆ ತರಬೇತಿ. ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ದಾಖಲೆ ನಿರ್ಮಿಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶ ವಿದೇಶದ ಗಣ್ಯರಿಂದ ಅಭಿನಂದನೆಯ ಮಹಾಪೂರ. ದೇಶದ ಗ್ರಾಮೀಣ ಅಭಿವೃದ್ಧಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 1,25,000 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ. ನವದೆಹಲಿಯಲ್ಲಿ ನಾಳೆಯಿಂದ ರಕ್ಷಣಾ ಖರೀದಿ ಮತ್ತು ಐಡೆಕ್ಸ್ ಕುರಿತು ಕಾರ್ಯಾಗಾರ ಆರಂಭ. ಹಾಗೂ ಜಿನೆವಾದಲ್ಲಿ ನಡೆದ ಅಂತಾರಾಷ್ಟೀಯ ಕಾರ್ಮಿಕ ಸಮ್ಮೇಳನ ಭಾರತದ ಪ್ರತಿನಿಧಿ ಮಂಡಳಿಯ ನೇತೃತ್ವ ವಹಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈ ಮಧ್ಯಾಹ್ನದ ಪ್ರಸಾರದ ಹೊತ್ತಿನಲ್ಲಿ ನಾನು ನಿಮ್ಮೊಟ್ಟಿಗೆ ಮಂಗೋಟೆ ಕೆಶಿವಕುಮಾರ್. ಆತ್ಮೀಯ ಕೇಳಿದರೆ ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ವಿಶ್ವ ನೇತ್ರದಾನ ದಿನ. ಈ ಸಂದರ್ಭದಲ್ಲಿ ನೇರ ಫೋನ್ ಚಿತ್ರಗೀತೆಗಳ ಕಾರ್ಯಕ್ರಮ ನೇತ್ರದಾನದ ಬಗ್ಗೆ ಎರಡು ಮಾತಾಡಿ ಬಳಿಕ

0: ನೀವು ಕೇಳುವ ಹಾಡಿನಲ್ಲಿ ಕಣ್ಣು ಅಥವಾ ನೋಟ ಅನ್ನೋ ಪದ ಬಳಕೆ ಆಗಿರಲಿ, ಅಂತ ಹಾಡನ್ನು ಮಾತ್ರ ಕೇಳಿ. ಜೊತೆಗೆ ನೇತ್ರದಾನದ ಬಗ್ಗೆ ಎರಡು ಮಾತು. ಓಕೆನಾ? ಆಗ್ಬೋದಾ? ಕರೆ ಮಾಡ್ತೀರಿಯಲ್ಲ. ಹಲೋ.
1: ಹಲೋ,
0: ಹೇಳಿ, ಯಾರು? ಹಲೋ
1: ಹಲೋ,
0: ಹೇಳಿ, ಯಾರು?
1: ಲಕ್ಷ್ಮಿ ಅವರು.
0: ಹೇಳಿ ಮೇಡಮ್, ಇವತ್ತು ವಿಶ್ವ ನೇತ್ರದಾನ ದಿನ, ಇದ್ರ ಬಗ್ಗೆ ಹೇಳಿ ಎರಡು ನಿಮಿಷ.
1: ಕಣ್ಣಿನ ಬಗ್ಗೆ? ಕಣ್ಣು ದೇಹಕ್ಕೆ ಮುಖ್ಯವಾದ ಭಾಗ. ಕಣ್ಣಿನಿಂದ ನೋಡೋದು ಎಲ್ಲ, ಕಣ್ಣಿದ್ರೇನೆ ಎಲ್ಲ. ಕಣ್ಣು ನಮ್ಮ ದೇಹಕ್ಕೆ ಮುಖ್ಯವಾದದ್ದು ಅಂತ ಹೇಳ್ಬಿಡ್ತಾರೆ.
0: ಹೇಳಿ, ಯಾವ ಹಾಡು ಬೇಕು ತಮ್ಗೆ?
1: ಮಧುರ ಸಂಗಮ ಪಿಕ್ಚರ್ ಇಂದ ತಾಯಿ, ತಾಯಿ ಬಗ್ಗೆ ಹಾಡೋದು.
0: ಕಣ್ಣಿನ ಬಗ್ಗೆ ಬೇಕು ಇವತ್ತು, ಕಣ್ಣಿನ ಬಗ್ಗೆ ಕೇಳಿ ಅಂತ.
1: ಕಣ್ಣಿನ ಬಗ್ಗೆ
0: ಅಂದ್ರೆ ನೀವು ಹೇಳಿ.
1: ರಾಜ್ಕುಮಾರ್ ಸರ್ ಹಾಡಿರೋದು.
0: ಯಾವ ಹಾಡು?
1: ಕಣ್ಣಲ್ಲಿ ಜ್ಯೋತಿ ತುಂಬಿ. ಹೃದಯ ಆಡಿತ್ತು, ಹೃದಯ ಆಡಿತ್ತು ಪಿಕ್ಚರ್.
0: ಅಮ್ಮ, ಎಲ್ಲಿಂದ ಮಾತಾಡ್ತಿದ್ರಿ?
1: ನಾವು ಇಲ್ಲೇ ಭದ್ರಾವತಿ.
0: ಭದ್ರಾವತಿಯಿಂದ?
1: ಭದ್ರಾವತಿ ಜನಪುರ.
0: ಯಾವ ಪಿಕ್ಚರ್ ಅಂದ್ರಿ?
1: ಹೃದಯ ಆಡಿತ್ತು ಪಿಕ್ಚರ್. ಕಣ್ಣಲ್ಲಿ ಜ್ಯೋತಿ ತುಂಬಿ.
0: ಹೃದಯ ಹಾಡಿತ್ತುನಾ? ಆಯ್ತು, ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು ಸರ್.

0: ಹಲೋ
1: ಹಲೋ
0: ಹೇಳಿ
1: ಕೇಶವ ಲೇರತ ಭದ್ರಾತಿಂದ ಸರ್ ನಮಸ್ತೆ
0: ನಮಸ್ಕಾರ ಕೇಶವ ಅವರೇ ಹೇಳಿ
1: ಕಣ್ಣಿನ ಬಗ್ಗೆ ಕೇಳಿದ್ರಲ್ಲ
0: ಹೌದು
1: ಇವತ್ತು ಎಲ್ಲಾ ಏನ್ ಮಾಡ್ತಿದ್ರೆ ಅಂದ್ರೆ ಕೆಲವೊಂದು ಡೆತ್ ಆಗ್ತಾವಲ್ಲ ಆಕ್ಸಿಡೆಂಟ್ ಆಗ್ಲಿ ನ್ಯಾಚುರಲ್ ಡೆತ್ ಆಗ್ಲಿ ಅವನ್ನ ತಗೊಂಡೋಗಿ ಮಣ್ಣು ಮಾಡೋದು ಸುಡೋದು ಆಗ್ಲಿ ಮಾಡ್ತಿದಾರೆ ಅದನ್ನ ಮಾಡ್ಬೇಡಿ ಯಾವ್ದೇ ಹತ್ರದ ಹಾಸ್ಪಿಟ್ಲ್ ಡಿಸ್ಟಿಕ್ ಹಾಸ್ಪಿಟ್ಲ್ ಆಗ್ಲಿ ಹತ್ತದ ಹಾಸ್ಪಿಟ್ಲ್ ಆಗ್ಲಿ ಕಣ್ಣಿನ ದಾನದ ಬಗ್ಗೆ ಅವೇರ್ನೆಸ್ ಬಹಳ ನೀಡ್ತಾರೆ ಡೋನ್ ಮಾಡಿ
0: ಹಲೋ ಕೇಳಿಸ್ತದೆ ಕೇಳಿಸ್ತದೆ
1: ಡೋನ್ ಮಾಡಿ ಇವತ್ತಿಗೂ ನಾಲ್ಕು ನಾಲ್ಕೂವರೆ ಲಕ್ಷದಿಂದ ಡೋನರ್ಸ್ ಕಾಯ್ತಾ ಇದಾರೆ ಹೆಚ್ಚು ಕಮ್ಮಿ
0: ಹೌದು ಆಯ್ತು ಯಾವ ಹಾಡ್ಬೇಕು ನಿಮ್ಗೆ
1: ರ್ಯಾಂಬೋ ಇಂದ ಕಣ್ಣಾ ಮುಚ್ಚೆ ಗಾಡೆ ಗುಡಿ ಅಂತ
0: ರ್ಯಾಂಬೋ
1: ವಿಜಯ ಪ್ರಕಾಶ್ ಅವರ ಹಾಡ್ರಿ ಅದು
0: ಓಕೆ ನೋಡ್ತಾ ಇದ್ದೀನಿ ನೀವೇನಾದ್ರೂ ನೇತ್ರದಾನದ ಬಗ್ಗೆ ಹೆಸರು ನೋಂದಾಯಿಸಿಕೊಂಡಿದ್ದೀರಾ
1: ಸರ್ ಆಕ್ಚುಲಿ ನಾನು ಬ್ಲೈಂಡೇ ಸರ್
0: ಓಕೆ ಓಕೆ
1: ಗೊತ್ತಿರುತ್ತೆ ಅದಕ್ಕಾಗಿನೇ ಸರ್ ಹೇಳ್ತಾ ಇರೋದು
0: ಸೊ ಎರಡು ಕಣ್ಣು ಕಾಣೋದಿಲ್ವ ನಿಮಗೆ
1: ಹೌದು ಸರ್ ಈಗ ಹತ್ತು ವರ್ಷದಿಂದ ಒಂದು ಚಿಕ್ಕದಿಂದ ಒಂದಿರ್ಲಿಲ್ಲ ಒಂದಿತ್ತು ಈಗ ಹತ್ತು ಹನ್ನೊಂದು ವರ್ಷದಿಂದ ಇನ್ನೊಂದು ಒಂದು ಇದರಲ್ಲಿ ಒಂದ್ ಕಡೆ ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲಿ ಹೆಚ್ಚಿಗೆ ಸ್ಟ್ರೆಸ್ ಆಯ್ತು ನಿದ್ದೆ ಕಮ್ಮಿ ಇದಕ್ಕಿದಂಗೆ ರೆಟಿನಾ ಫೇಲ್ಯೂರ್ ಆಯ್ತು ಸರ್
0: ಸೊ ಎರಡೂ ಕಣ್ಣು ಕಾಣ್ತಿಲ್ಲ ತಮಗೆ
1: ಹೌದು
0: ಆಯ್ತು ನಿಮಿಷದ ಹಾಡು ಕೇಳೋಣ ಧನ್ಯವಾದ ಕರೆ ಮಾಡಿದಕ್ಕೆ
1: ಧನ್ಯವಾದಗಳು ಸರ್

0: हेलो
1: नमस्ते सर यार ಮಾತಾಡೋದು ರಾಜು ಸರ್ ಹೇಳಿ ಇವತ್ತು ವಿಶ್ವ ನೇತ್ರದಾನ ದಿನಾಚರಣೆ
2: ಕಣ್ಣಿನ ದಿನದ ಬಗ್ಗೆ ಮಾತಾಡ್ತಾ ಇದ್ದೀರಾ ಹೌದು ಸರ್ ಈಗ ಎಷ್ಟೋ ಜನ ಏನ್ ಮಾಡ್ತಿದಾರಂತೆ ಯಾವ್ದೋ ಒಂದು ಜನ್ಮದಲ್ಲಿ ಏನೂ ಆಗುತ್ತೆ ಅನ್ನೋ ಭ್ರಮೆಯಲ್ಲಿ ಎಷ್ಟೋ ಜನ ಕಣ್ ಕೊಡಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಅದು ಇದೇ ಅಲ್ಲ ಯಾಕೆಂದ್ರೆ ನಾವು ಮುಂದಿನ ಜನ್ಮದಲ್ಲಿ ಏನಾಗ್ತೀವೋ ಏನ್ ಹೋಗ್ತೀವೋ ಗೊತ್ತಿಲ್ಲ ಆದ್ರೆ ಇರುವ ಈ ಜನ್ಮದಲ್ಲಿ ನಮ್ಮಲ್ಲಿ ಇರುವಂತ ಒಂದು ದಾನ ಮಾಡುವಂತ ನಮ್ಮ ದೇಹದಲ್ಲಿ ಇರುವಂತ ವಸ್ತುಗಳನ್ನ ನಾವು ದಾನ ಮಾಡಲೇಬೇಕು ಹಾಗಂತ ಇರುವಂತ ವಸ್ತು ಕಣ್ಣೆ ಆಗ್ಲಿ ನಮ್ಮ ದೇಹದ ಅಂಗಾಂಗನೇ ನಮ್ಮ ಪ್ರತಿಯೊಬ್ಬ ಮಾನವನಿಗೂ ಈಗ ಅವಶ್ಯಕತೆ ಇದೆ
0: ಹೌದು
2: ಹಾಗಾಗಿ ಮುಂದಿನ ಜನ್ಮದ ಬಗ್ಗೆ ಚಿಂತೆ ಮಾಡೋದ್ ಬಿಟ್ಟು ಈಗಿನ ಜನ್ಮದಲ್ಲಿ ನಾವು ಆದಷ್ಟು ನಮ್ಮ ನೇತ್ರ ದಾನ ಮಾಡಿ ಆದಷ್ಟು ಎಲ್ಲರಿಗೂ ಒಂದು ದೃಷ್ಟಿಹೀನರಿಗೆ ದೃಷ್ಟಿ ಕೊಟ್ಟು ನಮ್ಮ ಒಂದು ಇದು ನಮ್ಮ ಕಣ್ಣು ಶಾಶ್ವತವಾಗಿ ಅವ್ರ ಜೊತೆ ಇರೋ ಹಾಗೆ ನಾವು ಆಶಿಸಬೇಕು ಸರ್
0: ಧನ್ಯವಾದಗಳು ಸರ್ ಯಾವ ಫಿಲ್ಮ್ ಮಾಡ್ಬೇಕು
2: ಸರ್ ಇದು ಕಣ್ಣಂಚಿನ ಹಿಮಾಕಲಿ ಏನೇನು ಹೇಳಿದೆ
0: ಯಾವ ಪಿಕ್ಚರ್ ಇದು
2: ದಾರಿ ತಪ್ಪಿದ ಮಗ ದಾರಿ ತಪ್ಪಿದ ಮಗ
0: ಹೌದಾ ನೋಡ್ತೀನಿ ಸರ್ ಹಾಡಿದ್ಯಾ ಗೊತ್ತಿಲ್ಲ
2: ಇರ್ಬಹುದು ಸರ್
0: ದಾರಿ ತಪ್ಪಿದ ಮಗ ಇಲ್ಲ ಸರ್
2: ಇಲ್ಲ ಸರ್
0: ಇಲ್ಲ
2: ಕಣ್ಣಲ್ಲಿ ಆದಿಯಲ್ಲ ಸರ್ ಇದಾಯ್ತಾ ಸರ್ ಕಣ್ಣು ಕಣ್ಣು ಕಲೆ ಕಾಗ
0: ಅದ ಯಾವ ಪಿಕ್ಚರು
2: ಕಾಮನ ಬಿಲ್ಲು
0: ಕಾಮನ ಬಿಲ್ಲು ಕಣ್ಣು ಕಣ್ಣು ಕಲಿತಾಗ ಆಗ್ಬಹುದು ಸರ್ ನಿಮ್ಮ ಹಾಡು ಪ್ರಸಾರ ಮಾಡ್ತಾ ಇದ್ದೀನಿ ಕೇಳ್ಬಹುದು
2: ಧನ್ಯವಾದ
0: ಹೌದು ಎಲ್ಲಾ ತರದ ಮಿಕ್ಸ್ ಇರ್ಲಿ ಮಿಕ್ಸ್ ಅಂತ
2: ಒಂದೇ
0: ಇಪ್ಪತ್ತೈದು

0: हेलो
1: हेलो
0: हेलो हेलो
2: हेलो सर
0: ಹೇಳಿ ಗುರುಪಡೆ ಅವರೇ,
2: ಇವತ್ತು ಏನಿದೆ ಸರ್ ಕಾರ್ಯಕ್ರಮ?
0: ಯಾಕೆ ಅಬ್ಸೆಂಟ್ ಆಗ್ಬಿಟ್ಟಿದ್ರಾ?
2: ಇಲ್ಲ, ನಂದು ಈಗ ಆನ್ ಮಾಡಿದ್ದೀನಿ.
0: ಓಕೆ, ಇವತ್ತು ವಿಶ್ವ ನೇತ್ರದಾನ ದಿನ.
2: ವಿಶ್ವ
0: ನೇತ್ರದಾನ ದಿನ,
2: ಅದ್ರ ಬಗ್ಗೆ ಮಾತನಾಡಬೇಕು ಅಂತನಾ?
0: ಅದ್ರ ಬಗ್ಗೆ ಒಂದ್ ನಿಮಿಷ ಮಾತಾಡಿ, ಮತ್ತೆ ಕಣ್ಣು ಅನ್ನೋ ಪದ ಬಳಕೆ ಆಗಿರೋ ಹಾಡು ಕೇಳಿ.
2: ಕಣ್ಣು ಅನ್ನೋದ್ರ ಬಗ್ಗೆ ಮಾಡಬೇಕು, ಹಣ್ಣು ಕಣ್ಣು ನೆಕ್ಸ್ಟ್ ಕಾಲ್ ಮಾಡ್ತೀನಿ.
0: ಓಕೆ, ಥ್ಯಾಂಕ್ ಯು. ಹಲೋ ಹಲೋ ಹಲೋ, ಯಾರು ಮಾತಾಡ್ತಾ ಇದ್ದಾರೆ? ಕಾಲ್ ಮಾಡಿ ಬೇರೆಯವ್ರ ಜೊತೆ ಮಾತಾಡ್ತಿದ್ದಾರೆ, ಯಾರಂತ ಗೊತ್ತಾಗ್ಲಿಲ್ಲ. ವಿಶ್ವ ನೇತ್ರದಾನ ದಿನದ ಸಂದರ್ಭದಲ್ಲಿ ಸ್ನೇಹಿತರೆ, ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನೀವು ಕೇಳೋ ಹಾಡಲ್ಲಿ ಕಣ್ಣು, ನಯನ, ನೋಟ ಈ ಪದಗಳು ಬಳಕೆ ಆಗಿರಲಿ. ಹಲೋ ಹಲೋ
3: ಹಲೋ,
0: ಯಾರು ಯಾರು ಮಾತಾಡ್ತಿರೋದು?
3: ಶಿವಮೊಗ್ಗದಿಂದ ಕಲ್ಪನಾ ಅಂತ ಸರ್.
0: ಕಲ್ಪನಾ ಮೇಡಮ್, ಯಾಕೋ ಡಿಸ್ಟರ್ಬೆನ್ಸ್ ಇತ್ತು, ಹೇಳಿ ಕಣ್ಣನ ನೇತ್ರದಾನದ ಬಗ್ಗೆ.
3: ಸರ್, ಕಣ್ಣಿನ ನೇತ್ರದಾನ ಮಹಾದಾನ ಸರ್, ಎಲ್ಲದಕ್ಕಿಂತ ಬಹಳ ಒಳ್ಳೇದು. ದಾನ ಮಾಡಿದ್ರೆ ಅದ್ ಮಣ್ಣಲ್ಲಿ ಮಣ್ಣಾಗಿ ಹೋಗೋದಕ್ಕಿಂತನು ಒಬ್ರಲ್ಲ ಅಂದ್ರೆ ಇಬ್ಬರಿಗೆ ಹೆಲ್ಪ್ ಆಗುತ್ತೆ. ನಾವು ಕಣ್ಣಿಲ್ದವರಿಗೆ ಒಂದು ಅನ್ನ ದಾನ ಮಾಡಿದ್ರೆ ಅದು ಒಂದು ದಿನ ಹೊಟ್ಟೆ ತುಂಬೋದು, ಆದ್ರೆ ಕಣ್ಣಿನ ದಾನ ಮಾಡಿದ್ರೆ ಅವ್ರ ಜೀವನ ಪೂರ್ತಿನೂ ದುಡ್ಕೊಂಡ್ ತಿಂತಾರೆ ಸರ್.
0: ಬಹಳ ಒಳ್ಳೆ ಮಾತು ಹೇಳಿದ್ರಿ. ಈ ಚಿತ್ರಗೀತೆ ಯಾವ್ದು ಬೇಕು?
3: ಸರ್, ನನಗೆ ಇಷ್ಟವಾಗಿದ್ದು ಅದೇ ಕಣ್ಣು ಕಣ್ಣು ಕಳೆದಾಗ ಆಯ್ತು ಸರ್.
0: ಅದಾಯ್ತು,
3: ತುಂಬಾ ನೆನಪಾಗ್ತಿದ್ದೆ. ಆದ್ರೆ ಯಾವ್ದು ಕಣ್ಣಲ್ಲಿ ಜ್ಯೋತಿ ಕಂಡವನು, ಅದು ಅದೇ
0: ಅದು ಆಯ್ತು
3: ಸರ್. ನನ್ ಕಣ್ಣು ನಮ್ಮ ಅಮ್ಮಂದು ದಾನ ಮಾಡಕ್ಕಂತ ತುಂಬಾ ಇಷ್ಟ ಇತ್ತು ಸರ್, ಆದ್ರೆ ಸ್ವಲ್ಪ ಲೇಟ್ ಆಗ್ಬಿಡ್ತು ನಾವು ಡಿಸೈಡ್ ಮಾಡೋಷ್ಟೊತ್ತಿಗೆ. ತುಂಬಾ ಇನ್ನ ಬೇಜಾರು ಸರ್, ತುಂಬಾ ಚೆನ್ನಾಗಿದ್ರು ಅವ್ರ ಕಣ್ಣು. ನಮ್ ಡಿಸಿಷನ್ ತಗೊಳ್ಳೋಷ್ಟೊತ್ತಿಗೆ ಟೈಮ್ ಆಗ್ಬಿಟ್ಟಿತ್ತು ಸರ್ ಅದು.
0: ಓಕೆ ಓಕೆ, ಈಗ ನಾವು ಜೀವಂತವಾಗಿದ್ದಾಗ್ಲೇನೆ ಕಣ್ಣಿನ ದಾನ ಮಾಡ್ಲಿಕ್ಕೆ ಹೆಸರು ನೋಂದಾಯಿಸಬಹುದು.
3: ಹೌದು ಸರ್,
0: ಆದ್ರೆ ಸಮಸ್ಯೆ ಏನಂದ್ರೆ ತೀರ್ ಹೋಗ್ಬಿಡ್ತಾರೆ, ಅವರು ಹೆಸರು ನೋಂದಾಯಿಸಿರ್ತಾರೆ, ತೀರ್ ಹೋಗ್ಬಿಡ್ತಾರೆ. ಆದ್ರೆ ಅವರ ಅವಲಂಬಿತರು, ಕುಟುಂಬಸ್ಥರು, ಸದಸ್ಯರು ಇರ್ತಾರಲ್ಲ, ಅವರ ಒಂದು ಪಾತ್ರ ಬಹಳ ಮುಖ್ಯ. ಅವರು ಆಸ್ಪತ್ರೆಗೆ ತಿಳಿಸಿ ಆ ಕೆಲಸ ನಿರ್ವಹಿಸಬೇಕು.
3: ಫಸ್ಟಿಗೆ ಡಿಸಿಷನ್ ತಗೊಂಡ್ ನೋಂದಾಯಿಸಿದ್ರೆ ಒಳ್ಳೇದು ಸರ್ ಎಲ್ಲರೂ. ಆದ್ರೆ ಅದನ್ನ ಯಾರು ಧೈರ್ಯ ಮಾಡಲ್ಲ ಸರ್, ಮನೆಗೆ ಬೈತಾರ. ನಾವು ನಮ್ಮನೆಗೆ ಇನ್ನು ಎಂಗೇಜ್ ಇದ್ದಾಗೆ ನಾವೇ ಹೇಳ್ತಿದೀವಿ, ಆದ್ರೂ ನಮ್ಮನೆಯಲ್ಲಿ ಏನು ಅಂತ ಮಾತಾಡ್ತೀಯ ಅಂತಾರೆ. ನಾವು ಬಾಡಿನೇ ದಾನ ಮಾಡ್ತೀನಿ ಅಂತ ನಾನು.
0: ಆಯ್ತು ಮೇಡಮ್, ಯಾವ್ದು ಹಾಡು ನೆನಪಾಗ್ತಿಲ್ವಾ ನಿಮ್ಗೆ?
3: ಇಲ್ಲ ಸರ್.
0: ಮುಂದಿನ ಕರೆಗೆ ಹೋಗ್ಬೋದಾ?
3: ಸರ್
0: ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ, ವಿಶ್ವ ನೇತ್ರ ದಿನದ ನೇತ್ರದಾನ ದಿನದ ಸಂದರ್ಭದಲ್ಲಿ ಕರೆ ಮಾಡಿ ಕಣ್ಣಿನ ಬಗ್ಗೆ ಮಾತಾಡಿ, ಮತ್ತೆ ಕಣ್ಣು ಅನ್ನೋ ಪದ ಬಳಕೆ ಆಗಿರೋ ಚಿತ್ರಗೀತೆನ ಕೇಳಿ. ಯಾರು ಮಾತಾಡುದು? ನಮಸ್ಕಾರ, ಚಿತ್ರ ಶಿವಕುಮಾರ್ ಅವರೇ. ನೇತ್ರದಾನದ ಬಗ್ಗೆ ಹೇಳಿ
4: ಸರ್. ಈಗ ಏನಂದ್ರೆ ಸರ್, ಈಗ ನಮ್ಮ ಕಡೆನೇ ಒಂದ್ ನಡೆಸಿದ ಇನ್ಸಿಡೆಂಟ್ ಏನಂದ್ರೆ, ಅವರು ಕಣ್ಣನ ದಾನ ಮಾಡಕ್ಕೆ ಹೇಳಿದ್ದಾರೆ ಸರ್, ಅಲ್ಲಿ ಅವರು ಇದ್ ಮಾಡಿದ್ದಾರೆ, ಆದ್ರೆ ಅವರು ಮನೇಲಿ ಹೇಳಿಲ್ಲ ಆ ವಿಷಯನ. ಅಂದ್ರೆ ಅವ್ರ ಬಾಡಿ ತಗೊಂಡು ಹೋದ್ಮೇಲೆನೆ ಗೊತ್ತಾಗಿದ್ದು ಅವರು ಕಣ್ಣ ದಾನ ಮಾಡಕ್ಕೆ ಹೇಳಿದ್ದಾರೆ ಅಂತ. ಅಂದ್ರೆ ನನ್ ರಿಕ್ವೆಸ್ಟ್ ಏನಂದ್ರೆ ಸರ್, ನೀವು ಕಣ್ಣು ದಾನ ಮಾಡಕ್ಕೆ ಅಲ್ಲಿ ನೋಂದಣಿ ಮಾಡ್ಕೊಂಡಿರ್ತೀರಲ್ಲ, ಅದನ್ನ ದಯವಿಟ್ಟು ಮನೆಯವ್ರ ಹತ್ರ ಹೇಳಿ, ಅದ್ ಹೇಳಿದ್ರೇನೆ ಅದೊಂದು ಉಪಯೋಗ ಆಗೋದು ಸರ್. ಇಲ್ಲ ಅಂದ್ರೆ ಈಗ ಅವರು ನೋಂದಣಿ ಮಾಡಿದ್ದು ಅವ್ರಿಗೂ ತರ್ಕ ಆಗ್ಲಿಲ್ಲ, ಅದು ಜೀವನ ಅದು ಗೊತ್ತಾಗ್ಲಿಲ್ಲ, ಅದು ವೇಸ್ಟ್ ಆಯ್ತಲ್ಲ ಸರ್. ಯಾರಿಗಾರು ಒಬ್ರಿಗಾದ್ರೂ ಅದು ಉಪಯೋಗ ಆಗ್ತಾ ಇತ್ತಲ್ಲ,
0: ಅದು
4: ನಂದು ಒಂದು ರಿಕ್ವೆಸ್ಟ್ ಆಗ್ತದೆ ಸರ್.
0: ಒಳ್ಳೆ ಮಾತು ಹೇಳಿದ್ರಿ. ಯಾವ ಮಾಡ್ಬೇಕಿತ್ತು
4: ಸರ್ ನಮಗೆ? ಇದು ನಿನಗಾಗಿ ಸುಗಮಿಂದ ಸರ್, ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದಂತ ಒಂದು ಸಾಂಗ್ ಇದೆ.
0: ನಿನಗಾಗಿ

0: ನಿನಗಾಗಿ ನಾನು ಅಂತನ
1: ನಿನಗಾಗಿ ಚಿತ್ರದಿಂದ ವಿಜಯ ರಾಘವೇಂದ್ರ ಸಕ್ಸೇನ
0: ನಿನಗಾಗಿ ಅಷ್ಟನ ನೋಡ್ತಾ ಇದ್ದೀನಿ ಕಣ್ಣಿನಲ್ಲಿ ಕಣ್ಣ ಇಟ್ಟು ಸಿಗ್ತಾ ಇಲ್ವಲ್ಲ ನಿಮ್ ಹಾಡು ಏನ್ ಮಾಡುದು
1: ಪಲ್ಲವಿ ಅನುಪಲ್ಲವಿ ಚಿತ್ರದಿಂದ ನಗುವ ನಯನ
0: ನೋಡ್ತೀನಿ ಓಕೆ ಚಿತ್ರ ಶಿವಕುಮಾರ್ ಅವರೇ ನಿಮ್ಮ ಹಾಡು ಸಿಕ್ತು ಕೇಳೋಣ ಕರೆ ಮಾಡಿದ್ದಕ್ಕೆ ಧನ್ಯವಾದ
1: ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು

0: ಹಲೋ
1: ಹಲೋ ಸರ್,
0: ಹೇಳಿ.
1: ಅದ್ರ ಬಗ್ಗೆ ಮಾತನಾಡ್ಬೇಕಾ ಸರ್?
0: ಒಂದ್ ನಿಮಿಷ ಮಾತಾಡಿ. ಯಾವ ಹಾಡು ಹೇಳಿ?
1: ಹಾಡು ಬೋರೇಗೌಡ ಬೆಂಗಳೂರಿಗೆ ಬಂದ ಚಿತ್ರದ್ದು.
0: ಓಕೆ.
1: ಅಲ್ಲಿ ಇಲ್ಲಿ ಹುಡುಕುತ್ತ ಕಣ್ಣು ಏನೋ ಹೇಳಿತು, ಅತ್ತ ಇತ್ತ ಆಡುವ ಮನಸ್ಸು ಏನೋ ಕೇಳಿತು. ಚಿನ್ನ ಗಿನ್ನ ಕಂಡ ಕಣ್ಣು ನನ್ನೇ ಮರೆಯಿತು. ಕನಸು ನನಸು ಎಂದಿ ಮನಸ್ಸು ಆಡಿ ಕುಣಿಯಿತು. ಲಾಲ ಲಾಲ ಲಾಲ ಲಾಲ ಲಾಲ ಲಾಲ ಲಾಲ. ಧನ್ಯವಾದಗಳು ಸರ್.

0: ಹಲೋ
1: ಹಲೋ ನಮಸ್ಕಾರ ಸರ್.
0: ನಮಸ್ಕಾರ,
1: ಬೀನಾ ಸಂತ್ರಿಂದ.
0: ಓಕೆ, ಹೇಳಿ ಮೇಡಮ್.
1: ಕಣ್ಣಿನ ಬಗ್ಗೆ ಹೇಳಿದ್ದೆ ಸರ್, ನಿಜವಾಗ್ಲು ಕಣ್ಣು ದಾನ ಮಾಡ್ಲೇಬೇಕು, ಯಾಕಂದ್ರೆ ಕಡಿಮೆ ದೃಷ್ಟಿ ಇರೋರ್ಗೆ ಎಷ್ಟೊಂದು ಕಷ್ಟ ಆಗುತ್ತೆ.
0: ಹೌದು,
1: ನಾನ್ ಭಯ ಬರ್ತೇ ಅಕ್ಕ, ನಂದು ದೃಷ್ಟಿ ದೋಷ ಇರೋದ್ರು ಹಂಗಾಗ್ಬೋದು ಗೊತ್ತಾಗುತ್ತೆ, ದೃಷ್ಟಿ ದೋಷ ಇದ್ದವ್ರಿಗೆ ಎಷ್ಟೊಂದು ಕಷ್ಟ, ಫುಲ್ ಕಣ್ಣಿಲ್ದವ್ರಂತ ತುಂಬಾ ಕಷ್ಟ ಸರ್.
0: ನಿಮಗೆ ದೃಷ್ಟಿ ದೋಷ ಇದೆಯಾ?
1: ಹೌದು, ಮುಂಚೆಯಿಂದ ನಮಗೆ ಭಯ ಬರ್ತೇ ಇದೆ ನಮ್ಗೆ.
0: ಓಕೆ, ಎಷ್ಟು ಪರ್ಸೆಂಟ್?
1: ಸುಮಾರು ನಮ್ದು ಕಡಿ ಕಣ್ಣು ಹಿಡಿಲಿಕ್ಕೆ ಆಗಿರ್ಲಿಲ್ಲ, ಒಂದ್ ತುಂಬಾ ಶೇಕ್ ಆಗ್ತಾ ಇರುತ್ತೆ ನಮ್ಮ ಕಣ್ಗುಡ್ಡೆ, ಹಂಗಾಗ್ಬಿಟ್ಟು ಒಂಥರ ಈ ಲೆನ್ಸ್ ಬೇರೆ ತರ ಕೊಟ್ಟಿದ್ದಾರೆ ನಮ್ಗೆ.
0: ಓಕೆ ಓಕೆ,
1: ದೂರದಿಂದ ಕಾಣಿಸೋದೇ ಇಲ್ಲ ಯಾರು ಅಂತ ಗೊತ್ತಾಗಲ್ಲ. ಅಂತ ಬೆಳಕ್ ಬಿದ್ರು ಅಷ್ಟೇ ನಮ್ಗೆ ಕಣ್ಣಿನ ಮೇಲೆ, ಎದುರುಗಡೆ ಇದ್ರು ಕೂಡ ಯಾರು ಅಂತ ಗೊತ್ತಾಗಲ್ಲ ಸರಿಯಾಗಿ, ಆ ರೀತಿ ಇದೆ. ಹಂಗಾಗ್ಬಿಟ್ಟು ಫುಲ್ ದೃಷ್ಟಿ ಇಲ್ದವ್ರಿಗಂತೂ ತುಂಬಾ ಕಷ್ಟ ಅನ್ಸುತ್ತೆ ಸರ್, ಹಂಗಾಗ್ಬಿಟ್ಟು ಕಣ್ಣಿನ ದಾನ ಮಾಡ್ಬೇಕು ಅಂತ ನನ್ನ ಆಸೆ.
0: ಒಳ್ಳೆ ಮಾತು ಹೇಳಿದ್ರಿ. ನೀವೇನಾದ್ರೂ ಹೆಸರು ನೋಂದಾಯಿಸ್ಕೊಂಡಿದ್ದೀರಾ?
1: ಅಂದ್ರೆ ನಮ್ ಮನೆ ನಮ್ ತಾಯಿ ನೋಂದಾಯಿಸಿದ್ರು ಸರ್, ಅವಾಗ ಅವ್ರು ಕೊಟ್ಟಿದ್ರು.
0: ಓಕೆ,
1: ಈಗ ಅಲ್ಲಿ ಹೇಳ್ಬೇಕಂದ್ರೆ ನಾವು ನೋಂದಾಯಿಸಿರ್ತೀವಿ ಅನ್ಕೊಳ್ಳಿ, ಆದ್ರೆ ನಾವು ಹೋದ್ಮೇಲೆ ನಮ್ಮ ಮನೆಯವ್ರು ಕೊಡ್ಬೇಕು ಅದನ್ನ.
0: ಹೌದು, ಅವ್ರದ್ದು ಜವಾಬ್ದಾರಿ ಇರುತ್ತೆ.
1: ಹೌದು, ಯಾಕಂದ್ರೆ ನಾವು ಕೊಡೋರೇನು ಕೊಟ್ಬಿಡ್ತೀವಿ, ಆಮೇಲೆ ಅದನ್ನ ಕೊಡ್ಬೇಕಾದ್ರು ಮನೆಯವ್ರು ತಾನೆ.
0: ಹೌದು ಹೌದು,
1: ಅದನ್ನು ಮಾತ್ರ ಮಾಡ್ಲೇಬೇಕು ಅಂತ ನನ್ನ ಅಭಿಪ್ರಾಯ ಸರ್.
0: ಖಂಡಿತ. ಯಾವ ಫಿಲ್ಮ್ ಮಾಡ್ಬೇಕು ತಮ್ಗೆ?
1: ಚಿರಂಜೀವಿ ಚಿತ್ರದಲ್ಲಿ ಒಂದಿದೆ, ನಿನ್ನ ಕಣ್ಣಿನ ಜ್ಯೋತಿಯಾಗುವೆ ನಾನು ಅಂತ ಇದೆ,
0: ನೋಡ್ತಾ ಇದ್ದೀನಿ.
1: ಅದು ಫುಲ್ ದೃಷ್ಟಿ ಇಲ್ದಿರೋ ಹುಡುಗಿ ಬಗ್ಗೆ ಇರುವಂತ ಕಥೆನೇ ಇದು. ಅದು ತುಂಬಾ ಚೆನ್ನಾಗಿದೆ, ಆ ಫಿಲಂ ಕೂಡ ಚೆನ್ನಾಗಿದೆ, ಹಾಡು ತುಂಬಾ ಚೆನ್ನಾಗಿದೆ ನೋಡಿ.
0: ಯಾವ ಹಾಡುದು ಅಂದ್ರಿ?
1: ನಿನ್ನ ಕಣ್ಣಿನ ಜ್ಯೋತಿಯಾಗುವೆ ನಾನು.
0: ಓಕೆ ಓಕೆ,
1: ಚಿರಂಜೀವಿ.
0: ಆಯ್ತು, ನಿಮ್ ಹಾಡು ಸಿಕ್ಕಿದೆ ಕೇಳೋಣ.
1: ಓಕೆ ಸರ್,
0: ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದ ಸರ್.

ಆತ್ಮೀಯ ಕೇಳಿದ್ರೆ ಇದುವರೆಗೂ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಪುನಃ ಮತ್ತೆ 3 ಗಂಟೆಯಿಂದ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸತತ 4,399 ದಿನಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸುವುದಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದ್ದಾರೆ. ನರೇಂದ್ರ ಮೋದಿಯವರು ದೀರ್ಘಾವಧಿ

0: ಪ್ರಧಾನಿ ಎಂಬ ವಿಶೇಷ ಗೌರವಕ್ಕೆ ಪಾತ್ರರಾದ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳು ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಶುಭ ಹಾರೈಸಿದರು. ಗದಗ ನಗರದ ವೀರನಾರಾಯಣ ದೇವಸ್ಥಾನದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಹಾಗೂ ಗದಗ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಜಾಗತಿಕ ಬಿಕ್ಕಟ್ಟಿನಿಂದ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಮುನ್ನಡೆಸುವಂತಹ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮಾತ್ರ ಇದೆ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನರೇಂದ್ರ ಮೋದಿಯವರು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ವಿಶ್ವದಲ್ಲಿಯೇ ಭಾರತವನ್ನು ಮೂರನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿದ್ದಾರೆ ಎಂದು ಕೊಂಡಾಡಿದ್ದಾರೆ. ಜನಸಾಮಾನ್ಯರು, ಬಡವರು ಹಾಗೂ ದೀನದಲಿತರಿಗೆ ಶಿಕ್ಷಣ, ಉದ್ಯೋಗ, ಸಬಲೀಕರಣ ನೀಡಿರುವ ಧೀಮಂತ ನಾಯಕ ಪ್ರಧಾನಿ ಎಂದು ಬಣ್ಣಿಸಿದ್ದಾರೆ. ಜುಲೈ 1ರಿಂದ ಗ್ರಾಮೀಣಾಭಿವೃದ್ದಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣ ಅಭಿವೃದ್ದಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,80,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಲಿದೆ. ಕರ್ನಾಟಕಕ್ಕೆ 5,709 ಕೋಟಿ 9 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಚರ್ಚೆ ನಡೆಸಲು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನು ಇಂದು ಭೇಟಿ ಮಾಡಿ ಸಂಪುಟ ವಿಸ್ತರಣೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಹುದ್ದೆ ನೀಡಿದ ಪಕ್ಷದ ವರಿಷ್ಠರಿಗೆ ಅವರು ಕೃತಜ್ಞತೆ ಸಲ್ಲಿಸಲಿದ್ದಾರೆ. ಮುಖ್ಯಮಂತ್ರಿಯಾದ ಬಳಿಕ ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನಾಳೆ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಕೆಲವು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಈ ನಡುವೆ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರಗಳನ್ನು ತಮ್ಮ ಖಾತೆಗೆ ಸೇರಿಸಿಕೊಳ್ಳುವಂತೆ ವರಿಷ್ಠರನ್ನು ಒತ್ತಾಯಿಸಲು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಈಗಾಗಲೇ ನವದೆಹಲಿಗೆ ತೆರಳಿದ್ದಾರೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ನಾಯಕರಲ್ಲಿ ಬೇಡಿಕೆ ಇಟ್ಟಿರಲಿಲ್ಲ ಎಂದು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯಸಭೆಗೆ ಆಯ್ಕೆ ಮಾಡದೆ ಬಿಜೆಪಿ ಮೋಸ ಮಾಡಿದೆ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆ ಹಾಗೂ ಮಾಧ್ಯಮಗಳ ವರದಿ ಕಪೋಲ ಕಲ್ಪಿತವಾಗಿದೆ ಎಂದು ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಿಂದ ಹಿಡಿದು ದೇಶದ ಪ್ರಧಾನಿ ಸ್ಥಾನದವರೆಗೆ ರಾಜಕೀಯವಾಗಿ ಬೆಳೆದಿದ್ದೇನೆ. ಪಕ್ಷಕ್ಕೆ ಬಹುಮತ ಬಂದಾಗಲೂ ಮಿತ್ರ ಪಕ್ಷಗಳನ್ನು ಕಡೆಗಣಿಸಿಲ್ಲ ಎಂದು ತಿಳಿಸಿದ್ದಾರೆ. ತಮ್ಮ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಸಂಬಂಧ ಉತ್ತಮವಾಗಿದ್ದು ರಾಜ್ಯಸಭಾ ಸ್ಥಾನಕ್ಕಾಗಿ ಅಂತಹ ಸಂಬಂಧ ಹಾಳಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಮತ್ತು ಮಲೆನಾಡು ಭಾಗದ ಸಾವಿರಾರು ಅಡಿಕೆ ಬೆಳೆಗಾರರಿಗೆ ತೀವ್ರ ಆತಂಕ ತಂದೊಡ್ಡಿರುವ ಹಳದಿ ಎಲೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಸಮಸ್ಯೆಗೆ ತುರ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು ಸೇರಿದಂತೆ ಹಳದಿ ಎಲೆ ರೋಗವು ಪ್ರಸ್ತುತ ಸುಮಾರು 16,000 ಹೆಕ್ಟೇರ್ ಪ್ರದೇಶವನ್ನು ಬಾಧಿಸಿದೆ. ಇದು ಲಕ್ಷಾಂತರ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡುವಂತೆ ಮಾಡಿದೆ. ಬಾಧಿತ ರೈತರಿಗೆ ನೆರವಾಗಲು ಸಮಗ್ರ ಬೆಂಬಲ ಪ್ಯಾಕೇಜ್ ಘೋಷಿಸಬೇಕು ಎಂದು ಸಂಸದರು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಡೆಸಿದ ಪಕ್ಷದ ಮೊದಲ ಅಧಿಕೃತ ಸಭೆಯಲ್ಲಿ ಮುಂಬರುವ ಜಿಬಿಎ ಚುನಾವಣೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ನಸೀರ್ ಅಹಮದ್, ಸಲೀಂ ಅಹಮದ್, ಜಿಸಿ ಚಂದ್ರಶೇಖರ್, ಬೇಲೂರು ಗೋಪಾಲ

0: ಕೃಷ್ಣ ಹಾಗೂ ಐವಾನ್ ಡಿಸೋಜಾ ಸೇರಿದಂತೆ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗವಹಿಸಿ ಚರ್ಚೆ ನಡೆಸಿದರು. ಬೆಂಗಳೂರಿನ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಗೌತಮ್ ದೇಸಿರಾಜು ಅವರಿಗೆ ಕ್ರಿಸ್ಟಲ್ ಎಂಜಿನಿಯರಿಂಗ್ ಮತ್ತು ಅಂತರ್ ಅಣು ಸಂವಹನದಲ್ಲಿನ ಸಂಶೋಧನೆಗಾಗಿ 14ನೇ ಇವಾಲ್ ಪ್ರಶಸ್ತಿ ದೊರೆತಿದೆ. ಅವರ ಸಂಶೋಧನೆಯು ಆಣ್ವಿಕ ಸ್ಫಟಿಕಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಶಕ್ತಿಗಳನ್ನು ವಿಶ್ಲೇಷಿಸುವ ಮೂಲಕ ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಮತ್ತು ವಿನ್ಯಾಸಗೊಳಿಸಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಿದೆ. 1995ರಲ್ಲಿ ಗೌತಮ್ ದೇಸಿರಾಜು ಅವರು ವಿಶಿಷ್ಟ ಅಣು ಸಂಬಂಧಿತ ಸಿಂಥಾನ್ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಸಂಶೋಧನೆಯ ಜೊತೆಗೆ ಅಂತಾರಾಷ್ಟೀಯ ಮಾನದಂಡ ನಿಗದಿತ ಪ್ರಯತ್ನಗಳಿಗೂ ಅವರು ಕೊಡುಗೆ ನೀಡಿದ್ದಾರೆ. ಇದರೊಂದಿಗೆ ಅಂತಾರಾಷ್ಟೀಯ ಸ್ಫಟಿಕ ಶಾಸ್ತ್ರ ಉಪಕ್ರಮಗಳಲ್ಲಿಯೂ ದೇಸಿರಾಜು ಅವರು ತೊಡಗಿಸಿಕೊಂಡಿದ್ದಾರೆ. ಕೊಡಗು ಜಿಲ್ಲೆಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ತಂಡದ ಅಧಿಕಾರಿಗಳು ಸೇರಿದಂತೆ 30 ಸಿಬ್ಬಂದಿ ಆಗಮಿಸಿದ್ದು, ಮುಂಗಾರು ಸಂದರ್ಭದಲ್ಲಿ ಈ ತಂಡ ಜಿಲ್ಲೆಯಲ್ಲಿಯೇ ಠಿಕಾಣಿ ಹೂಡಲಿದೆ. ಜಿಲ್ಲೆಯ ಸೂಕ್ಷ್ಮ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೀಕ್ಷಿಸಿ ತುರ್ತು ಸಂದರ್ಭದಲ್ಲಿ ಜನ ಜಾನುವಾರು ರಕ್ಷಣೆ ಮಾಡುವಲ್ಲಿ ಎನ್ಡಿಆರ್ಎಫ್ ತಂಡ ಕರ್ತವ್ಯ ನಿರ್ವಹಿಸಲಿದೆ. ಈ ಬಾರಿ ಶ್ವಾನವು ತಂಡದೊಂದಿಗೆ ಆಗಮಿಸಿದೆ. ಜಿಲ್ಲೆಗೆ ಈಗಾಗಲೇ ಆಗಮಿಸಿರುವ 10 ಬೆಟಾಲಿಯನ್ ತಂಡವು ಕೇರಳದ ವೈನಾಡು ಸೇರಿದಂತೆ ಹಲವು ಕಡೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ. ತಂಡವನ್ನು ಭೇಟಿಯಾಗಿ ಮಾತನಾಡಿದ ಕೊಡಗು ಜಿಲ್ಲಾಧಿಕಾರಿ ಎಜ್ಜೆ ಸೋಮಶೇಖರ್, ಹೆಚ್ಚಿನ ಮಳೆಯಿಂದ ಅವಘಡಗಳು ಸಂಭವಿಸಿದ್ದಲ್ಲಿ ಎನ್ಡಿಆರ್ಎಫ್ ತಂಡ ತುರ್ತಾಗಿ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮಾನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
1: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನ ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯಿತು. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷ ಇರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನ ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದಾರೆ. ಆ ಪೇರೆಂಟ್ಸ್ಗಳು ಬಹಳ ಮಕ್ಕಳು ತುಂಬಾ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದ್ದಾರೆ. ಸೊ ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರೆ ಇಲ್ಲವಾ ಅಂತಕ್ಕಂಥ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಇದ್ದು ವಾಚ್ ಮಾಡ್ತಾ ಇದೀವಿ.
0: ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸುರಕ್ಷತೆಗಾಗಿ ಪ್ರವಾಸೋದ್ಯಮ ಇಲಾಖೆಯಿಂದ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯ ಪ್ರಮುಖ 8 ಕಡಲತೀರಗಳಾದ ಅಂಕೋಲಾದ ಕಡಲತೀರ, ಹೊನ್ನಗುಡಿ ಕಡಲತೀರ, ಕುಮಟಾದ ಗೋಕರ್ಣ, ಕುಡ್ಲೆ, ಓಂ ಬೀಚ್, ಧಾರೇಶ್ವರ, ಹೆಡ್ ಬಂದರು, ಅಪ್ಸರಕೊಂಡ ಕಡಲತೀರ ಮತ್ತು ಭಟ್ಕಳದ ಮುರುಡೇಶ್ವರ ಕಡಲತೀರದಲ್ಲಿ ಎಚ್ಚರಿಕೆಯ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 12 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿ ನಾಯಕರಿಂದ ಅಭಿನಂದನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ನವದೆಹಲಿಯಲ್ಲಿಂದು ಸಂಪುಟ ವಿಸ್ತರಣೆ ಕುರಿತಂತೆ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ರಾಜ್ಯಸಭಾ ಸ್ಥಾನಕ್ಕೆ ಬಿಜೆಪಿ ಬಳಿ ಬೇಡಿಕೆ ಇಟ್ಟಿಲ್ಲ, ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ಅಡಿಕೆಗೆ ಹಳದಿ ಎಲೆ ರೋಗ ಬಾಧೆ, ತುರ್ತು ಪರಿಹಾರ ನೀಡುವಂತೆ ಕೇಂದ್ರ ಕೃಷಿ ಸಚಿವರಿಗೆ ಸಂಸದ ಬ್ರಿಜೇಶ್ ಚೌಟ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ಅಡುಗೆ ಆರೋಗ್ಯ ಕಾರ್ಯಕ್ರಮ 1:20 ಪ್ರಸಾರ ಆಗಬೇಕಾಗಿತ್ತು, ಈಗ 2:50 ಪ್ರಸಾರವಾಗುತ್ತೆ. ಇದೀಗ ಭಾವಗೀತೆಗಳು. ಮೊದಲಿಗೆ ಕೇಳಿ ಎನ್ ಮಾಲಿನಿ ಹಾಡಿರುವ ಕೆ ಎಸ್ ನಿಸಾರ್ ಅಹಮದ್ ಅವರ ರಚನೆ

ಆತ್ಮೀಯ ಕೆಳಗರೆ ಗಮನಿಸಿ, ಅಡುಗೆ ಆರೋಗ್ಯ ಕಾರ್ಯಕ್ರಮ 2:50 ಪ್ರಸಾರವಾಗಿದೆ. ಇನ್ನು ಮುಂದೆ ಕೇಳಿ ಎನ್ ಜ್ಯೋತಿ ಹಾಡಿರುವ ಕಾವ್ಯಾನಂದ ಅವರ ರಚನೆ.

0: ಆಕಾಶವಾಣಿ
1: ಬಿಪಿಯನ್ನು ಬದಿಗಿರಿಸಿ
0: ಅಡುಗೆ ಆರೋಗ್ಯ ಮನೆಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ
1: ಉದರವ ಮರೆತು ಮೆಣಸು
0: ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ
1: ಸಕ್ಕರೆಯ ಸರಿಸಿ ಸವಿಯುವ
2: ಆಕಾಶವಾಣಿ ಭದ್ರಾವತಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರ ಮುಕುಂದರಾವ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇತ್ತೀಚೆಗೆ ದಿನವಿಡೀ ಕೆಲಸದ ಒತ್ತಡ ಆತಂಕದಿಂದ ದೇಹ ಮತ್ತು ಮನಸ್ಸು ನಿರಂತರವಾಗಿ ತೀವ್ರ ಆಯಾಸ ಮತ್ತು ಸುಸ್ತುಗಳನ್ನು ಅನುಭವಿಸುತ್ತೆ. ಹೌದು, ಇವತ್ತು ನಾವು ಮಾತನಾಡ್ತಿರೋದೇ ಕ್ರಾನಿಕ್ ಫಟೀಗ್ಗಳ ಬಗ್ಗೆ. ಸಾಕಷ್ಟು ನಿದ್ರಿಸಿದರೂ ಶಕ್ತಿ ಇಲ್ಲದೆ ಜಡವಾಗೋದು ಸಾಮಾನ್ಯ. ಈ ಸುಸ್ತು ದೇಹದ ಪ್ರತಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುತ್ತೆ, ಅಂದ್ರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅನ್ನ ಕಡಿಮೆ ಮಾಡುತ್ತೆ. ಶಕ್ತಿಯನ್ನ ಮರುಪೂರಣಗೊಳಿಸಿ ದೇಹದ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಆಯುರ್ವೇದದ ಅದ್ಭುತ ಮನೆಮದ್ದು ನೆಲ್ಲಿಕಾಯಿ ಪುಡಿ ಮತ್ತು ಜೇನುತುಪ್ಪ. ನೆಲ್ಲಿಕಾಯಿ ವಿಟಮಿನ್ ಸಿಯ ಭಂಡಾರ. ಈಗ ನಮಗೆ ಬೇಕಾಗಿರೋದು 1 ಚಮಚ ನೆಲ್ಲಿಕಾಯಿ ಪುಡಿ ಅಂದ್ರೆ ಆಮ್ಲಾ ಪೌಡರ್ ಮತ್ತು 1 ಚಮಚ ಜೇನುತುಪ್ಪ. ಈ ಶಕ್ತಿವರ್ಧಕ ಮಿಶ್ರಣವನ್ನ ಹೀಗೆ ತಯಾರಿಸಿ. 1 ಚಮಚ ನೆಲ್ಲಿಕಾಯಿ ಪುಡಿಯನ್ನ ತೆಗೆದುಕೊಂಡು ಅದಕ್ಕೆ 1 ಚಮಚ ಶುದ್ಧ ಜೇನುತುಪ್ಪವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಪ್ರತಿದಿನ ಬೆಳಿಗ್ಗೆ ಈ ಮಿಶ್ರಣವನ್ನ ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟಕ್ಕೆ 1/2 ಗಂಟೆ ಮೊದಲು ಇದನ್ನ ಸೇವಿಸಿ. ನೆಲ್ಲಿಕಾಯಿಯ ಹುಳಿ ರುಚಿ ಮತ್ತು ಜೇನುತುಪ್ಪದ ಸಿಹಿ ರುಚಿ ಸಮತೋಲನಗೊಳ್ಳುತ್ತದೆ. ಇದನ್ನು ಸೇವಿಸಿದ ನಂತರ 1 ಲೋಟ ನೀರನ್ನ ಕುಡಿಯಿರಿ. ನೆಲ್ಲಿಕಾಯಿ ಆಮ್ಲ ವಿಟಮಿನ್ ಸಿಯ ಅತ್ಯಂತ ಶ್ರೀಮಂತ ಮೂಲವಾಗಿದೆ. ಇದು ಆಯಾಸವನ್ನ ನಿವಾರಿಸಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಪ್ರಬಲ ಆಂಟಿ ಆಕ್ಸಿಡೆಂಟ್ ಆಗಿದೆ. ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನ ಹೊರಹಾಕಲು ತುಂಬಾ ಸಹಾಯಕಾರಿ. ಜೇನುತುಪ್ಪ ತಕ್ಷಣದ ಶಕ್ತಿಯನ್ನ ನೀಡಿ ಆಯಾಸವನ್ನ ಕಡಿಮೆ ಮಾಡುತ್ತೆ ಮತ್ತು ನೆಲ್ಲಿಕಾಯಿಯ ಪೋಷಕಾಂಶಗಳನ್ನ ದಣಿವು ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಈ ಮಿಶ್ರಣವು ರಕ್ತಹೀನತೆಯಿಂದ ಬರುವ ಸುಸ್ತನ್ನ ಸಹ ಕಡಿಮೆ ಮಾಡಲು ತುಂಬಾ ಸಹಾಯಕಾರಿ. ತೀವ್ರ ಆಯಾಸದಿಂದ ಹೊರಬರಲು ಉತ್ತಮ ಗುಣಮಟ್ಟದ ನಿದ್ರೆ ಬಹಳ ಇಂಪಾರ್ಟೆಂಟ್. ನಿಮ್ಮ ಆಹಾರದಲ್ಲಿ ವಿಟಮಿನ್ B12 ಮತ್ತು ಕಬ್ಬಿಣಾಂಶ ಅಧಿಕವಿರುವಂತಹ ಆಹಾರಗಳನ್ನ, ಉದಾಹರಣೆಗೆ ಸೊಪ್ಪು ಮೊಳಕೆ ಕಾಳುಗಳನ್ನ ಹೇರಳವಾಗಿ ಸೇರಿಸಿ. ಒತ್ತಡ ನಿರ್ವಹಣೆಗಾಗಿ ಪ್ರತಿದಿನ ಧ್ಯಾನ ಅಥವಾ ಹಗುರವಾದ ವ್ಯಾಯಾಮ ಕೂಡ ಮಾಡಿ. ಸೂರ್ಯನ ಕಿರಣಗಳಿಗೆ ಮೈಯೊಡ್ಡುವುದರಿಂದ ವಿಟಮಿನ್ ಡಿ ದೊರೆತು ಸುಸ್ತು ಕಡಿಮೆ ಆಗುತ್ತೆ. ತೀವ್ರ ಆಯಾಸವು 2-3 ವಾರಗಳಿಗಿಂತ ಹೆಚ್ಚು ಮುಂದುವರಿದರೆ ಅದು ಥೈರಾಯ್ಡ್ ಸಮಸ್ಯೆ ಅಥವಾ ರಕ್ತಹೀನತೆ ಆಗಿರಬಹುದು. ಹಾಗಾಗಿ ದೀರ್ಘಕಾಲದ ಸುಸ್ತನ್ನ ನಿರ್ಲಕ್ಷಿಸಬೇಡಿ ಮತ್ತು ವೈದ್ಯಕೀಯ ಪರೀಕ್ಷೆ ಮಾಡಿಸಿಕೊಳ್ಳಿ. ಈ ಮನೆಮದ್ದು ನಿಮ್ಮ ಚೈತನ್ಯವನ್ನ ಹೆಚ್ಚಿಸಲು ಸಹಕಾರಿಯಾಗಿದೆ. ನೆನಪಿಡಿ, ಆಹಾರವೇ ಔಷಧ. ನಾವು ಮತ್ತೆ ಭೇಟಿಯಾಗೋವರೆಗೂ ನೀವು ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ಶುಭವಾಗಲಿ, ನಮಸ್ಕಾರ.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೇಮಲತಾ ಬಿಎಂ. ಆಯುರ್ವೇದದಲ್ಲಿ ಬೆಟ್ಟದ ನೆಲ್ಲಿಕಾಯಿಗೆ ವಿಶೇಷವಾದ ಸ್ಥಾನವಿದೆ. ಅಮೃತ ಅಂತ ಕೂಡ ಎನ್ನಲಾಗುತ್ತೆ ಈ ಬೆಟ್ಟದ ನೆಲ್ಲಿಕಾಯನ್ನ. ಇದು ದೇಹದಲ್ಲಿನ ತ್ರಿದೋಷಗಳಾದ ವಾತ ಪಿತ್ತ ಕಫವನ್ನ ಸಮತೋಲನದಲ್ಲಿಡಲು ಸಹಾಯವನ್ನ ಮಾಡುತ್ತೆ. ಹಾಗಾದ್ರೆ ಇದರಿಂದ ಇಂದು ಉಪಯುಕ್ತವಾದಂತಹ ಲೇಹವನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಬೆಟ್ಟದ ನೆಲ್ಲಿಕಾಯಿ ಲೇಹ, ಈ ಲೇಹವನ್ನ ಕ್ರಮಬದ್ಧವಾಗಿ ಸೇವಿಸೋದರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಬಹುದು. ರಕ್ತಹೀನತೆಯಿಂದ ಬಳಲ್ತಾ ಇದ್ರೆ ಅವರಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಬಿಪಿ ಶುಗರ್ ಕೊಲೆಸ್ಟ್ರಾಲ್ ಕಂಟ್ರೋಲರ್ ಆಗಿಯೂ ಕೂಡ ಇದು ತನ್ನ ಕೆಲಸವನ್ನ ಮಾಡುತ್ತೆ. ಇದನ್ನ ಮಾಡಲು ಬೇಕಾಗಿರುವಂತಹ ಪದಾರ್ಥಗಳು: ಬೆಟ್ಟದ ನೆಲ್ಲಿಕಾಯಿ 10, ಬೆಲ್ಲ 200 ಗ್ರಾಂ ಅಥವಾ ಹೆಚ್ಚು ಬೇಕಾದಲ್ಲಿ ಮತ್ತಷ್ಟು ಆಡ್ ಮಾಡಿಕೊಳ್ಳಿ, ಏಲಕ್ಕಿ 5, ಚಕ್ಕೆಯ ಪೀಸ್ 5-6 ಸಣ್ಣದಾಗಿರಲಿ, ಮೆಣಸಿನ ಕಾಳು 20-25, ತುಪ್ಪ ಎರಡು ಟೀಸ್ಪೂನ್, ಶುಂಠಿ ಒಂದು ಇಂಚು, ಚಕ್ರಮಗ್ಗು ಒಂದು, ಲವಂಗ ಐದು, ಸೈಂಧವ ಲವಣ ಒಂದು ಚಮಚ. ಬೇಕಾದಲ್ಲಿ ಒಂದು ಇಡಿ ಕಲ್ಲು ಸಕ್ಕರೆಯನ್ನ ಹಾಕಿಕೊಳ್ಳಬಹುದು. ಬೆಟ್ಟದ ನೆಲ್ಲಿಕಾಯಿ ಲೇಹ್ಯ ಮಾಡುವ ವಿಧಾನ. ಬೆಟ್ಟದ ನೆಲ್ಲಿಕಾಯಿಯನ್ನು ಹಬೆಯಲ್ಲಿ ಬೇಯಿಸಿಕೊಳ್ಳಬೇಕು. ಎಲ್ಲ ಪದಾರ್ಥಗಳನ್ನ ಹಸಿಯಾಗಿಯೇ ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣದಾಗಿ ಪುಡಿ ಮಾಡಿಕೊಳ್ಳಿ. ಅಂದರೆ ಈಗಾಗಲೇ ಹೇಳಿರುವ ಎಲ್ಲ ಪದಾರ್ಥಗಳು. ಈಗ ಬೆಲ್ಲವನ್ನ ಸ್ವಲ್ಪ ನೀರನ್ನ ಹಾಕಿಕೊಂಡು ಕುದಿಸಿ ಶೋಧಿಸಿಕೊಳ್ಳಿ. ದಪ್ಪ ತಳದ ಪಾತ್ರೆಯನ್ನ ತೆಗೆದುಕೊಂಡು ಒಂದು ಚಮಚ ತುಪ್ಪವನ್ನ ಹಾಕಿ ಈಗಾಗಲೇ ಪುಡಿ ಮಾಡಿಟ್ಟುಕೊಂಡಂತಹ ಫೈನ್ ಪುಡಿಯನ್ನ ತುಪ್ಪದಲ್ಲಿ ಹಾಕಿ ಗೂರಾಡಿ. ತಕ್ಷಣವೇ ಬೆಲ್ಲದ ಪಾಕವನ್ನ ಹಾಕಿ ತದನಂತರ ಬೆಟ್ಟದ ನೆಲ್ಲಿಕಾಯಿಯನ್ನ ಬೀಜ ತೆಗೆದು ತುರಿದುಕೊಳ್ಳಿ. ಇದನ್ನ ಪಾಕದಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಮತ್ತೊಂದು ಚಮಚ ತುಪ್ಪವನ್ನ ಕಡೆಯಲ್ಲಿ ಹಾಕಿ ತಳ ಬಿಡುವವರೆಗೂ ಕುದಿಸಿ ತಳ ಬಿಟ್ಟ ಮೇಲೆ ತಣ್ಣಗಾದ ಈ ಲೇಹವನ್ನು ಗಾಜಿನ ಸೀಸೆ ಅಂದರೆ ಗಾಜಿನ ಬಾಟಲ್ಗೆ ಹಾಕಿ ಇಡಿ. ಪ್ಲಾಸ್ಟಿಕ್ ಬಾಟಲಲ್ಲಿ ಹಾಕುವುದು ಬೇಡ. ತಯಾರಾದ ಬೆಟ್ಟದ ನೆಲ್ಲಿಕಾಯಿಯ ಲೇಹವನ್ನು ಬೆಳಗ್ಗೆ ನೀರು ಕುಡಿದ ನಂತರ ಒಂದು ಚಮಚ ತಿಂದು ಅರ್ಧ ಗಂಟೆಯ ನಂತರ ನಾಟಿ ಹಸುವಿನ ಹಾಲು ನಿಮಗೆ ಲಭ್ಯವಿದ್ದರೆ ಅದನ್ನು ಕುಡಿದರೆ

0: ಆರೋಗ್ಯದಲ್ಲಿ ಉತ್ತಮವಾದ ಫಲಿತಾಂಶ ಕಂಡುಬರುವುದು. ಮನೆಯಲ್ಲಿಯೇ ಸುಲಭ ರೀತಿಯಲ್ಲಿ ಮಾಡಿರುವ ಈ ಲೇಹ ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ ಇರುವುದರಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲ, ಹಾಗೆ ಅಪಾಯವಿಲ್ಲ. ಈ ರೀತಿಯ ಆಯುರ್ವೇದ ಅಂಶಗಳುಳ್ಳ ಆಹಾರ ಪದಾರ್ಥಗಳನ್ನ ಮನೆಯಲ್ಲಿಯೇ ಕಲಿತು ಮಾಡಿಕೊಳ್ಳಿ, ಅಮೂಲ್ಯ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿ. ಧನ್ಯವಾದಗಳು.
1: ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ.
2: ಇದುವರೆಗೂ ಅಡುಗೆ ಆರೋಗ್ಯ ಮನೆಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ.
1: ಸರಿಸಿ ಸವಿಯುವ
2: ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲ್ಲೋದೆ, ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ವತ್ಸಲ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.

ಆತ್ಮೀಯ ಕಡೆಗರೆ ಗಮನಿಸಿ, ಇಂದು ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಮಾರಾಟ ವ್ಯವಸ್ಥೆ ಕುರಿತು ದಾವಣಗೆರೆ ಜಿಲ್ಲಾ ಹೊನ್ನಾಳಿ ಕೊಲಂಬಿಯ ಯುವ ಉದಯೋನ್ಮುಖ ಕೃಷಿ ಉದ್ಯಮಿ ಆರ್ಎಸ್ ರಘು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ ಎನ್ ಸುಧಾಕರ್. ಬಳಿಕ ಕೃಷಿ ಉಳಿಸಿ ಅಭಿಯಾನ,

0: ಆತ್ಮೀಯ ಕೇಳಿಗ್ರೆ, ಈಗ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಇವತ್ತು ಅರ್ಧ ಗಂಟೆ ಅಂತ್ಯಾಕ್ಷರಿ ಮಾಡೋಣ. ಅಂತ್ಯಾಕ್ಷರಿ ಮಾಡದೆ ತುಂಬ ದಿನಗಳಾಯಿತು. ಹಾಡು ಹೇಳಿ ಅಕ್ಷರದಿಂದ ಇನ್ನೊಬ್ರು ಶುರು ಮಾಡಿ. ಹಲೋ, ನಮಸ್ಕಾರ, ಯಾರು? ಗೀತಾ ಮಲವಗೊಪ್ಪ. ಬಂಪರ್ ಪ್ರೈಸ್ ಸಿಕ್ಬಿಡ್ತು ಮೊದಲನೇ ಕರೆ. ಓಕೆ, ಈಗ ಅಂತ್ಯಾಕ್ಷರಿ ಮೇಡಮ್, ಅರ್ಧ ಗಂಟೆ ಅಂತ್ಯಾಕ್ಷರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಡು ಹೇಳಿ ನೀವು ಯಾವ ಅಕ್ಷರಕ್ಕೆ ನಿಲ್ಲಿಸ್ತೀರಿ ಅದು ಹಾಗೆ ಕಂಟಿನ್ಯೂ ಮಾಡೋಣ. ಯಾವ ಹಾಡು ಹೇಳ್ತೀರಿ?
1: ಮನಸೇ ಕೋ ನಿನ್ನಲ್ಲಿ ಬೇರೆ ಬೆಳೆಸಿದೆ, ಕನಸಲು ಕಾಣೆ ಹಾಡು.
0: ಧನ್ಯವಾದಗಳು. ಯಾವ ಅಕ್ಷರಕ್ಕೆ ನಿಲ್ಸಿದ್ರಿ?
2: ಹಾಡಿ
0: ಡಾ ಅಕ್ಷರನಾ? ಆಮೇಲೆ ಯಾರು ಹೇಳ್ಕೊಟ್ರು ನಿಮಗೆ?
2: ನಮ್ಮ ಅಕ್ಕ ಬಂದಿದ್ರು ಸರ್.

0: ಓಕೆ
1: ಟ್ರೈ ಮಾಡ್ತಾ ಇದ್ರಿ.
0: ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕೆ. ರತ್ನಿಯ ಕೆಳಗರೆ ಈಗ ಡಾ ಅಕ್ಷರದಿಂದ ಒಂದು ಚಿತ್ರಗೀತೆ ಬೇಕು, ಕರೆ ಮಾಡಿ ಹಾಡಿ. ಡಾ ಅಕ್ಷರದಿಂದ ಯಾವ ಚಿತ್ರಗೀತೆ ಶುರುವಾಗುತ್ತೆ ಕರೆ ಮಾಡಿ ಬೇಗ ಬೇಗ ಹಾಡಿ. ಅಂತ್ಯಾಕ್ಷರಿ ಕಾರ್ಯಕ್ರಮ ಇದು. ಯಾರು ಕರೆ ಮಾಡ್ತಾ ಇಲ್ಲ, ಮೋಸ್ಟ್ಲಿ ಆರಾಮಾಗಿ ಊಟ ಮಾಡಿ ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಡಾ ಅಕ್ಷರದಿಂದ ಚಿತ್ರಗೀತೆ. ಸು ಹಲೋ,
2: ಹಲೋ
0: ಹೇಳಿ, ಯಾರು ಮಾತಾಡೋದು?
2: ನಮಸ್ತೆ ಸರ್, ಕೇಶವ್ ಲರಿತ ಭದ್ರಾವತಿಯಿಂದ.
0: ಕೇಶವ್, ಡಾ ಅಕ್ಷರದಿಂದ ಒಂದು ಚಿತ್ರಗೀತೆ ಬೇಕು.
2: ಪರ್ವ ಫಿಲಂ ದೀಪ್ ನಾರಾಯಣ ರಾಜ್ದು. ಢೋಲು ಡೋಲು ಡಂಗುರಾ ಜಿಂತಕ ಜಿಂತಕ ಜಿಂತಕ ದಿತ ಸಾರಿ ಗಾಮ ದಿಂಚಾರ ಹೂ ಹೂ. ಢೋಲು ಡೋಲು ಡಂಗುರಾ ಜಿಂತಕ ಜಿಂತಕ ಜಿಂತಕ ದಿತ ಸಾರಿ ಗಾಮ ದಿಂಚಾರ ಹೂ. ಭಾವದಿಂದ ಬಾಳಿಗೆ ಸಾಗಿ ಬಂದ ಹಾದಿಗೆ ಸಾರಿ ಗಮದ ಪಯಣ. ಡಂ ಡಂ ಡೋ ಡಂಗುರಾ ಸರಿ ಗಮ ಕೇ ಡಂಗುರಾ ಸಾರಿಣಿ ಸಾರಿಣಿ ಸಾರಿಣಿ ನಿ ಸಾರಿಣಿ ನಿ ಸಾರಿ ಧನಿ ಧನಿ ಸಾ ಬಂತು ಸರ್.
0: ಸಾಕ್ಷರನಾ? ಓಕೆ, ಧನ್ಯವಾದ ಕರೆ ಮಾಡಿ ಹಾಡಿದ್ದಕ್ಕೆ, ಸೊಗಸಾಗಿ ಹಾಡಿದ್ರಿ,
2: ಧನ್ಯವಾದಗಳು ಸರ್.
0: ಓಕೆ ಕೇಳಿದ್ರೆ ಸಾ ಅಕ್ಷರದಿಂದ ಚಿತ್ರಗೀತೆ ಬೇಕು, ಯಾವ ಚಿತ್ರಗೀತೆ ನೆನಪು ಮಾಡ್ಕೋತೀರಿ? ಹಲೋ ಹಲೋ
3: ಹಲೋ,
0: ಯಾರು
3: ಸರ್? ನಮಸ್ತೆ, ರಾಧಾ ನಿದಿಗೆಯಿಂದ.
0: ಓಕೆ ನಮಸ್ಕಾರ ರಾಧಾ ಅವರೆ, ಸಾ ಅಕ್ಷರದಿಂದ ಒಂದು ಹಾಡು ಹೇಳಿ.
3: ಸಾ ಅಕ್ಷರ ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಗೆಲುವೆ ಎಲ್ಲ ನಿನ್ನ ಸೇರಿ ಬಾಳು ನಿನ್ನ ಪ್ರೀತಿ ಕಾಯುವಾಗ ಹಾಡುವ ಈಗ ಜೀವನ ರಾಗ ನನ್ನ ಹೂವು ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು ಭೂಮಿ ಮೇಲೆ ನಮ್ಮ ಬಾಳು ಯುದ್ಧ ಕಾಂಡ ಕೇಳು ಹೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ. ದಾಕ್ಷರ ಸರ್
0: ಅಕ್ಷರನ ಧನ್ಯವಾದ ಕರೆ ಮಾಡಿದ್ದಕ್ಕೆ ಹಾಡಿದ್ದಕ್ಕೆ. ಕೆಳಗ್ರೆ ಗಾ ಅಕ್ಷರದಿಂದ ಚಿತ್ರಗೀತೆ ಬೇಕು, ನೆನಪು ಮಾಡ್ಕೊಳ್ಳಿ. ಹಲೋ
4: ಹಲೋ ಸರ್, ನಾನು ಮಂಜುನಾಥ್ ಲಕ್ಷ್ಮಿ ಶೆಟ್ಟಿ ಜನಪ್ರ.
0: ಮಂಜುನಾಥ್ ಸರ್, ಗಾ ಅಕ್ಷರದಿಂದ ಒಂದು ಚಿತ್ರಗೀತೆ ಹೇಳಿ.
4: ಗಗನವು ಎಲ್ಲ ಭೂಮಿಯು ಎಲ್ಲ ಒಂದು ಹರಿಯೇಣ ನಿನಗೆ ವಚನವು ಕೇಳಿ ಕೇಳಿ ಹೋದೆನ. ಗಗನವು ಎಲ್ಲ ಭೂಮಿ ಎಲ್ಲ ಒಂದು ಹರಿಯೇಣ ನಿನಗೆ ವಚನವು ಕೇಳಿ ಕೇಳಿ ಹೋದೆನ.
0: ನಾದರ್ನಾಕ್ಷರನಾ? ಓಕೆ ತುಂಬಾ ಸೊಗಸಾಗಿ ಹೇಳಿದ್ರಿ ಮಂಜುನಾಥ್ ಸರ್. ಯಾಕೋ ನೀವೇ ನಾಚ್ಕೋತೀರಪ್ಪ.
4: ಇಲ್ಲ ಸರ್, ಚೆನ್ನಾಗಿದ್ರೆ ಹಾಡಿರುತ್ತೆ, ಒಂದೊಂದ್ಸರಿ ಹಾಡಕ್ಕಾಗಲ್ಲ.
0: ನಾನು ಹೇಳ್ತೀನಲ್ಲ ಚೆನ್ನಾಗಿ ಹಾಡಿದ್ರಿ ಅಂತ. ಓಕೆ ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ, ನಾ ಅಕ್ಷರದಿಂದ ಚಿತ್ರಗೀತೆ ನೆನಪು ಮಾಡ್ಕೊಳ್ಳಿ. ನಾ ಅಕ್ಷರದಿಂದ ಚಿತ್ರಗೀತೆ ಹಾಡಿ, ಯಾವ್ದು ನೆನಪು ಮಾಡ್ಕೋತೀರಾ ಕರೆ ಮಾಡಿ ಬೇಗ ಬೇಗ ಹಾಡಿ, ಇಲ್ಲಾಂದ್ರೆ ನಾ ಅಕ್ಷರದಿಂದ ಒಂದು ಚಿತ್ರಗೀತೆ ಪ್ಲೇ ಮಾಡ್ಬಿಡ್ತೀನಿ ಈಗ. ಹಲೋ
5: ಹಲೋ
0: ಹೇಳಿ, ಯಾರು?
5: ಚಂದ್ರಿಕ
0: ಅವರೇ, ನಾ ಅಕ್ಷರದಿಂದ ಹಾಡ್ಬೇಕು. ನೀವಲ್ಲ,
5: ನಾನು
0: ನಾ ಅಕ್ಷರ.
5: ಸರಿ ಸರ್. ನಮ್ಮೂರು ಮಂದಾರ ಹೂವೇ ನನ್ನಲು ಮೇ ಬಾಂಧೆಲುವೆ ಬಳಿ ಬಂದು ಬಾಳನ್ನು ಬೆಳಗು ನನ್ನ ಬರಿದಾದ ಮನದಲ್ಲಿ ಮಿನುಗು. ನಮ್ಮೂರ ಮಂದಾರ ಹೂವೇ.
0: ವಾಕ್ಷರನ?
5: ಸರ್
0: ಧನ್ಯವಾದ ಕರೆ ಮಾಡಿ, ಸೊಗಸಾಗಿ ಹಾಡಿದ್ರಿ,
5: ಧನ್ಯವಾದಗಳು ಸರ್ ಅವಕಾಶಕ್ಕಾಗಿ.

0: ಸ್ನೇಹಿತರೀಗ ವಾಕ್ಷರದಿಂದ ಕರೆ ಮಾಡಿ ಹಾಡಿ, ವಾಕ್ಷರದಿಂದ ಹಾಡಬೇಕು. ಹಲೋ,
1: ಹಲೋ, ನಮಸ್ಕಾರ ಗೆಳೆಯ ಸರ್.
0: ನಮಸ್ಕಾರ.

0: ಸಿಹಿಸಿ ಸುಖ ಶ್ರುತಿಯಲಿ ತನು ಮನವನು ಮಿಡಿಸೇ ವೀಣೆ ನನ್ನ ಮಾನಸ ವೀಣೆ.
1: ಥ್ಯಾಂಕ್ ಯು. ನಾ ಅಕ್ಷರದಿಂದ ಯಾವ್ದು ಹಾಡಿಲ್ವಲ್ಲ ಸರ್?
2: ಅಲ್ಲ, ನಾಕೆ ನಾ ಕೊಡಿ ಸರ್.
1: ನಾ ಕೊಡ್ಬಹುದಾ?
2: ಹೌದೌದು, ಅದೇ ಕೊಡಿ.
1: ಓಕೆ, ಧನ್ಯವಾದ. ಓಕೆ, ಕೇಳಿದ್ರೆ ನಾ ಅಕ್ಷರದಿಂದ ಒಂದು ಹಾಡು ಪುನಃ. ಹಲೋ
3: ಹಲೋ,
1: ಹೇಳಿ, ಯಾರು?
3: ಶಾಂತ ರವೀಂದ್ರ ಅಂತ ಸರ್.
1: ಮೇಡಮ್, ಯಾವ ಹಾಡು ಹಾಡ್ತೀರಿ ನಾ ಅಕ್ಷರದಿಂದ?
3: ನನ್ನ ನಿನ್ನ ಭಾಷೆ ನಮ್ಮ ಪ್ರೇಮ ಭಾಷೆ ಸವಿಜೆನ್ನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ. ನನ್ನ ನಿನ್ನ ಭಾಷೆ ನಮ್ಮ ಪ್ರೇಮ ಭಾಷೆ ಸವಿಜೆನ್ನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ. ಅಷ್ಟೇ
1: ಸರ್. ಓಕೆ, ಸಾಕ್ ಸಾಕ್ ಹಾಡಿದ್ರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳಿದ್ರಿ ತಾ ಅಕ್ಷರದಿಂದ ಬೇಕು ಹಾಡು, ನೆನಪು ಮಾಡ್ಕೊಳ್ಳಿ ತಾ ಅಕ್ಷರದಿಂದ ಯಾವ್ದಿದೆ. ಹಲೋ ಹೇಳಿ.
4: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ?
1: ನಮಸ್ಕಾರ ಚಿಕ್ಕಪ್ಪ ಸರ್, ಚೆನ್ನಾಗಿದ್ದೀನಿ. ತಾ ಅಕ್ಷರದಿಂದ ಒಂದು ಹಾಡು ಹೇಳಿ.
4: ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಕಾಲೇಜಿಗೆ ಬಂದನವ ಹಳ್ಳಿ ಮುಕ್ಕ ಇವನ ಮಕ್ಮಲ್ ಟೋಪಿ ಇವನ ಧಗಲರ್ ಚಡ್ಡಿ ಇವನ ಕೈಯಲ್ಲಿ ಬಣ್ಣದ ಸಕ್ಕರೆ ಕಡ್ಡಿ. ಧನ್ಯವಾದಗಳು ಸರ್.
1: ಯಾವ ಅಕ್ಷರ?
4: ಡಿ.
1: ಡಾ ಅಕ್ಷರನಾ?
4: ಸಕ್ಕರೆ ಕಡ್ಡಿ.
1: ಧನ್ಯವಾದ ಕರೆ ಮಾಡಿದಕ್ಕೆ.
4: ಮಾಡಿದಾನೆ ಸರ್, ಇಲ್ಲಿ ಒಬ್ರು ನ್ಯಾಂಟ್ರು ಬಂದಾರೆ ಅಂತ ಅದ್ರ ಕಡೆ ಗಮನ ಬಿಟ್ಟು ಅವ್ರ ಹತ್ರನೇ ಮಾತಾಡ್ತಾ ಬಿಟ್ಟೆ. ಎಂತ ಮಿಸ್ ಆಗ್ಬಿಡ್ತಲ್ಲ ಅಂತ ಬೇಜಾರಾಗೋಯ್ತು.
1: ಅದಕ್ಕೆ ಈಗ ಸಿಕ್ಬಿಡ್ತು. ಓಕೆ, ಡಾ ಅಕ್ಷರ ನೋಡೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
4: ಧನ್ಯವಾದಗಳು.
1: ಕೆಳಗ್ರೆ ಡಾ ಅಕ್ಷರ ಪುನಃ ಬಂದಿದೆ, ಹಾಡುಗಳು ಕೂಡ ಇದೆ ನೋಡಿ, ನೆನಪು ಮಾಡ್ಕೊಳ್ಳಿ ಡ ಅಕ್ಷರ. ಹಲೋ ಹಲೋ
5: ಹಲೋ,
1: ಹೇಳಿ, ಯಾರು?
5: ಸುರೇಶ್ ಭಟ್, ಗೌರಿಗಿದ್ನವರು.
1: ಸುರೇಶ್ ಸರ್, ಡ ಅಕ್ಷರದಿಂದ ಒಂದು ಹಾಡು ಹೇಳಿ.
5: ಡ.
1: ಯಾವುದು ಜ್ಞಾಪಕ ಬರ್ತಾ ಇಲ್ಲ, ಏನ್ ಮಾಡೋದು, ನೆನಪು ಮಾಡ್ಕೊಳ್ಳಿ. ಮುಂದಕ್ಕೆ ಹೋಗೋಣವಾ? ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
5: ನಮಸ್ಕಾರ.
1: ಕೆಳಗ್ರೆ ಡಾ ಅಕ್ಷರದಿಂದ ನೋಡಿ ನೆನಪು ಮಾಡ್ಕೊಳ್ಳಿ, ಹಾಡುಗಳು ತುಂಬಾ ಇದೆ. ಹಲೋ
5: ಹಲೋ
3: ಹಲೋ,
1: ಹೇಳಿ, ಯಾರು? ಗಾಯತ್ರಕ್ಕ. ಈಗ ಡಾ ಅಕ್ಷರದಿಂದ ಒಂದು ಹಾಡು ಹೇಳಿ.
3: ಢಮ್ಮರ ಢಮ್ಮಮ್ಮ ನಾನ್ ದಿಸೋರು ಕಮ್ಮ ತಕ್ಕ ಸಗದಿನಿ ತಕ್ಕ ಸಗದಿನಿ ನನ್ನ ತುಳಸಮ್ಮ. ಢಮ್ಮರ ಢಮ್ಮಮ್ಮ ನಾನ್ ದಿಸೋರು ಕಮ್ಮ ತಕ್ಕ ಸಗದಿನಿ ತಕ್ಕ ಸಗದಿನಿ ನನ್ನ ತುಳಸಮ್ಮ. ಅಷ್ಟೇ ಸರ್.
1: ಏ, ಬೇಕಾದಷ್ಟು ಆಯ್ತು ಬಿಡ್ರಿ, ಇಷ್ಟೇ ಸಾಕು. ಆಯ್ತು, ಮುಂದಿನ ಕರೆ. ಹಾ, ಆಯ್ತಮ್ಮ, ನಿಮ್ದು ಆಯ್ತಾ?
3: ಊಟ ಮಾಡ್ಬೇಕು.
1: ಆಯ್ತು, ಧನ್ಯವಾದ.

0: Remember the
1: key?
0: ಕೆಳಗರೆ ಮಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಯಾವ ಹಾಡು. ಹಲೋ
1: ಹಲೋ
0: ಹೇಳಿ.
1: ಭದ್ರಾವತಿಯಿಂದ ಪುಷ್ಪ.
0: ಓಕೆ, ನಾವು ಭದ್ರಾವತಿ ಆಕಾಶವಾಣಿಯಿಂದ ಮೇಡಮ್.
1: ಆಯ್ತು. ಓಕೆ
0: ಓಕೆ, ಮಾ ಅಕ್ಷರದಿಂದ ಒಂದು ಹಾಡು ಹೇಳಿ. ಓಕೆ.
1: ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ, ಮೊದಲ ಕನಸಂತೆ ಒಲವೇ

0: ಥ್ಯಾಂಕ್ ಯು ಸರ್.
1: ತುಂಬಾ ಸೊಗಸಾಗಿ ಹಾಡಿದ್ರಿ ಅಮ್ಮ, ಧನ್ಯವಾದ ಕರೆ ಮಾಡಿದಕ್ಕೆ.
0: ಧನ್ಯವಾದ.
1: ಯಾವ ಅಕ್ಷರಕ್ಕೆ ನಿಲ್ಸಿದ್ರಿ?
0: ಗಾನಾ ಮೆಲ್ಲಗೆ ಗಾ
1: ಇಳಿದೆ ಮೆಲ್ಲಗೆ ಗಾ ಅಕ್ಷರ. ಓಕೆ, ಧನ್ಯವಾದ.
0: ಓಕೆ, ಥ್ಯಾಂಕ್ ಯು ಸರ್.
1: ಸ್ನೇಹಿತರೆ, ಗಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ. ಹಲೋ,
2: ಹಲೋ,
1: ಯಾರು?
2: ಗೋಣೆಬೀಡಿಯಿಂದ
1: ಜಯಕ್ಕ. ಗಾ ಅಕ್ಷರದಿಂದ ಒಂದು ಚಿತ್ರಗೀತೆ ಹಾಡಿ.
2: ಈಗ ಒಬ್ರು ಮಾಡಿದ್ರಲ್ಲ ಫಸ್ಟಿಗೆ, ಹಾಡಿ ಬಿಟ್ಕೊಟ್ರಲ್ಲ, ಯಾರು
1: ಗೊತ್ತಿಲ್ಲಪ್ಪ.
2: ಗೋಣೆಬೀಡಿಯಿಂದ ಅಂದಂಗಾಯ್ತು.
1: ಇಲ್ಲ ಇಲ್ಲ, ಗೋಣೆಬೀಡಿಯಿಂದ ಅಲ್ಲ, ಭದ್ರಾವತಿಯಿಂದ. ಹೇಳಿ, ಗಾ ಅಕ್ಷರದಿಂದ ಹೇಳಿ.
2: ಗಾ ಅಕ್ಷರದಿಂದ
1: ಗಾ ಗಾ
2: ಗಾ ಗಣಪತಿಯ ಗಜಮುಖನ ಹೇಳ್ಬೋದಾ?
1: ಇಲ್ಲ ಇಲ್ಲ, ಚಿತ್ರಗೀತೆ ಬೇಕು.
2: ಚಿತ್ರಗೀತೆ ಬೇಕು. ಗೊತ್ತಾಗ್ತಾ ಇಲ್ಲ.
1: ಅಯ್ಯೋ ಜಯಕ್ಕ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ರಿ. ಮುಂದಿನ ಕರೆಗೆ ಹೋಗೋಣವಾ? ಮುಂದಿನ ಕರೆಗೆ ಹೋಗೋಣವಾ? ಅಯ್ಯೋ, ಗಾ ಅಕ್ಷರದಿಂದ ನೆನಪಾಗ್ಲಿಲ್ವಾ? ಇಂತ ಕೈಗೆ ಬಂದಿದ್ ಬಾಯಿಗೆ ಬರ್ಲಿಲ್ಲ ನನ್ನಂಗಾಯ್ತು. ಬಿಡ್ರಿ, ಮುಂದಿನ ಕರೆಗೆ ಹೋಗ್ತೀವಿ. ಕೇಳಿದ್ರೆ ಗಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಚಿತ್ರಗೀತೆ. ಹಲೋ ಹಲೋ
3: ಹಲೋ,
1: ಹೇಳಿ ಯಾರು? ಅಂಬಿಕಾ ಮೇಡಮ್, ಗಾ ಅಕ್ಷರದಿಂದ ಒಂದು ಚಿತ್ರಗೀತೆ ಹೇಳಿ.
3: ಶಬರಿಮಲೆ ಸ್ವಾಮಿ ಅಯ್ಯಪ್ಪದಲ್ಲಿ ಒಂದು ಹಾಡಿದೆಯಲ್ಲ,
1: ಗಾ ಅಕ್ಷರದಿಂದ ಹೇಳಿ.
3: ಗಣಪತಿ
1: ಯಾವ ಅಕ್ಷರ? ಬಾ ಅಕ್ಷರನ. ಓಕೆ, ಧನ್ಯವಾದಗಳು, ಸೊಗಸಾಗಿ ಹಾಡಿದ್ರಿ. ಸ್ನೇಹಿತರೆ, ಬಾ ಅಕ್ಷರದಿಂದ ಹಾಡಬೇಕು. ಹಲೋ ಹಲೋ
4: ಸರ್, ನಮಸ್ತೆ.
1: ನಮಸ್ಕಾರ, ಯಾರು? ಸರ್ ನಮಸ್ತೆ ಅಂದರು, ನಮಸ್ತೆ ಅಂದೆ, ಪಾಪ ಕರೆ ಕಟ್ಟಾಗಿ ಹೋಗ್ಬಿಡ್ತಲ್ಲ, ಎಂತ ಕೆಲಸ ಆಯ್ತು. ಕೇಳಿದ್ರೆ ಬಾ ಅಕ್ಷರದಿಂದ ಹಾಡು, ಚಿತ್ರಗೀತೆ ನೆನಪು ಮಾಡ್ಕೊಳ್ಳಿ, ಕರೆ ಮಾಡಿ ಹಾಡಿ. ಪಾಪ ಅವ್ರು ಯಾರಿಗೂ ಕಟ್ಟಾಗಿ ಹೋಗ್ಬಿಡ್ತು ಕರೆ, ಅವ್ರಿಗೆ ಇನ್ನೊಂದು ಸರಿ ಸಿಕ್ಕಲಿ ಅಂತ ಹಾರೈಸೋಣ. ಹಲೋ
5: ಹಲೋ,
1: ಹೇಳಿ ಯಾರು? ನಮಸ್ಕಾರ,
5: ಹಿರಿಯೂರಿಂದ ಚಂದ್ರಕಲಾ.
1: ಹಿರಿಯೂರು?
5: ಹಿರಿಯೂರು
1: ಸರ್. ಓಕೆ, ಎಲ್ಲಿ? ಚಿತ್ರದುರ್ಗ ಹಿರಿಯೂರ ಮೇಡಮ್?
5: ಇಲ್ಲ ಸರ್, ಈ ಬೊಮ್ಮನಕಟ್ಟೆ ಹಿರಿಯೂರು.
1: ಬೊಮ್ಮನಕಟ್ಟೆ ಹಿರಿಯೂರು, ಚಂದ್ರಕಲಾನಾ?
5: ಹಾಂ ಸರ್.
1: ಓಕೆ, ಬಾ ಅಕ್ಷರದಿಂದ ಒಂದು ಹಾಡು ಹೇಳಿ.
5: ಹೇಳ್ತೀನಿ ಸರ್. ಬಂದೆಯ ಬಾಳಿನ ಬೆಳಕಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ಸ್ನೇಹದ ಮಾತಿಂದ ಪ್ರೀತಿಯ ಕಡಲಿಂದ ತುಂಬುತ್ತ ಆನಂದ. ಬಂದೆಯ ಬಾಳಿನ ಬೆಳಕಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಥ್ಯಾಂಕ್ ಯು ಸರ್.
1: ಗಾ ಅಕ್ಷರನ. ಓಕೆ, ಧನ್ಯವಾದಗಳು ಕರೆ ಮಾಡಿ ಹಾಡಿದ್ದಕ್ಕೆ. ಕೇಳಿದ್ರೆ ಮತ್ತೆ ಗಾ ಅಕ್ಷರ ಬಂದಿದೆ. ಗಾ ಅಕ್ಷರದಿಂದ ಏನಾಗತ್ತೆ, ಈಗ ಗೋಣೆಬೀಡಿನ ಜಯಕ್ಕ ಅವ್ರಿಗೆ ಮೋಸ್ಟ್ಲಿ ಈಗ ನೆನಪಾಗಿರತ್ತೆ, ಬಟ್ ಅವ್ರಿಗೆ ಕರೆ ಸಿಕ್ಕಲ್ಲ. ಐ ಆಮ್ ಹೆಲ್ಪ್ಲೆಸ್, ಏನ್ ಮಾಡ್ಲಿ. ಹಲೋ
6: ಹಲೋ,
1: ಹೇಳಿ.
2: ಲಕ್ಷ್ಮೀ ಜನ್ನಾಪುರ.
1: ಹಾ ಮೇಡಮ್, ಗ ಅಕ್ಷರದಿಂದ ಒಂದು ಹೇಳಿ ಹಾಡು.
2: ಅಚ್ಚಾ ಗುಡಿಯಲ್ಲಿರುವ ಶಿಲೆಗಳಂತ ದೇವರಂತೆ, ಗುರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನುಜಲು ಕಪಟವಿಲ್ಲ, ಗುರಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ರಾಮ್ ರಹೀಮ್ ಯೇಸ ಬುದ್ಧಿ ಎಲ್ಲ ದೇವರು, ಪಿತಾ ಬಿತಾ ಲೈಲ ಪಪಿ ಅವನ ಮಕ್ಕಳು, ರಾಮ್ ರಹೀಮ್ ಯೇಸ ಬುದ್ಧಿ ಎಲ್ಲ ದೇವರು, ಪಿತಾ ಬಿತಾ ಲೈಲ ಪಪಿ ಅವನ ಮಕ್ಕಳು, ಎಲ್ಲರಲ್ಲೂ ಕಾಣಬೇಕು ಅವರ ದೇವರು, ಜ್ಯೋತಿಯಾಗಿರಬೇಕು ಜಾರದಂತೆ, ಗುರಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ. ಮನೆಗೆ ಧನ್ಯವಾದಗಳು
1: ತಾಕ್ಷರನ. ಓಕೆ, ಧನ್ಯವಾದಗಳಮ್ಮ. ಸ್ನೇಹಿತರೆ, ತಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ. ಹಲೋ ಹಲೋ ಹಲೋ
6: ಸರ್, ಗೌತಮ್ ಮಲಗುತ್ತಿಂದ.
1: ಯಾರು?
6: ಗೌತಮ್.
1: ಗೌತಮ್, ತಾಕ್ಷರದಿಂದ ಒಂದು ಹಾಡ್ಬೇಕಲ್ಲ, ಹಾಡ್ತೀರಾ? ಹಲೋ ಹಲೋ
6: ಮನಸ್ಸು ನಿಂತ ಮಾತೇ ಮದುವೆ ತೋರಣ, ಉಸಿರೆ ಮೇಳ ಮಾಡೆ ಮಂತ್ರ ಆಕಾಶ ಎಲ್ಲ ಚಪ್ಪರ.
1: ಯಾವ ಅಕ್ಷರಕ್ಕೆ ಬಿಟ್ರಿ?
6: ಚಪ್ಪರ
1: ರಾಕ್ಷರ. ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳುಗ್ರೆ, ರಾಕ್ಷರದಿಂದ ಹಾಡು ನೆನಪು ಮಾಡ್ಕೊಳ್ಳಿ. ಹಲೋ
2: ಹಲೋ,
1: ಯಾರು?
2: ಗೋಣಿಬೀಡಿಂದ.
1: ಹೋ, ಜಯಕಾಮತ್ ಎರಡನೇ ಕರೆ ಸಿಕ್ತು. ಈಗ ರಾಕ್ಷರದಿಂದ ಹಾಡು ನೆನಪು ಮಾಡ್ಕೋತೀರಾ?
2: ರಾಮಚಾರಿ ಹಾಡುವ ಲಾಲಿ ಹಾಡು ಕೇಳುವ ಬರುತ್ತಲ್ಲ?
1: ಓ ಖಂಡಿತ ಬರುತ್ತೆ.
2: ರಾಮಚಾರಿ ಹಾಡುವ ಲಾಲಿ ಹಾಡು ಕೇಳುವ ಬರ್ತಾ, ಗಂಟ್ಲು ಆಟ ಆಗ್ತಾ ಇಲ್ಲ.
1: ಈಗ ಎರಡೇ ಸಾಲು, ರಾಮಾಚಾರ್ಯ ಹಾಡುವ ಆಮೇಲೆ
2: ನೀಲಿ
1: ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ. ಹಲೋ, ಯಾವ ಅಕ್ಷರ ಹೇಳಿ ಹೋಗ್ಲಿ? ಯಾವ ಅಕ್ಷರಕ್ಕೆ ನಿಲ್ಸಿದ್ರಿ?
2: ಅಕ್ಷರ ಲಾಲಿ ಲಾಲೆ.
1: ರಾ ಅಕ್ಷರನ?
2: ಲಾಲಾ.
1: ಲಾ ಅಕ್ಷರನ? ಪಾಪ, ನಿಮಗೆ ಎರಡನೇ ಸರಿ ಕರೆ ಸಿಕ್ತು, ಬಟ್ ಹಾಡಕ್ ಸರಿಯಾಗಿ ಆಗ್ಲಿಲ್ಲ ಅಲ್ವಾ?
2: ಹಾಡ ಸರಿ ಬರ್ತಾ ಇಲ್ಲ, ಗಂಟ್ಲ ಕೈ ಕೊಡ್ತಾ.
1: ಓಕೆ, ಮುಂದಿನ ಕರೆಗೆ ಹೋಗೋಣ.
2: ಆಯ್ತಾಯ್ತು, ನಮಸ್ತೆ.
1: ನಮಸ್ಕಾರ. ಕೇಳಿದ್ರಿ ಎಲ್ಲ ಅಕ್ಷರ? ಹಲೋ
4: ಸರ್, ನಮಸ್ತೆ ಸರ್.
1: ನಮಸ್ಕಾರ ಸರ್. ಯಾರು ಸರ್ ಮಾತಾಡೋದು?
4: ಸರ್, ಶಿವಮೊಗ್ಗದಿಂದ ಸತೀಶ್.
1: ಸತೀಶ್ ಸರ್, ಯಾವ ಹಾಡು ಹೇಳ್ತೀರಿ ಸರ್?
4: ಸರ್ ಅಕ್ಷರ ಸರ್, ಲಾನಾ?
1: ಹಾ ಸರ್.
4: ಹಾ ಸರ್, ಸರ್ ಇದು ಶಂಕರ್ ಗೌಡ ಆಡ್ಬೋದ ಸರ್?
1: ಏ ಖಂಡಿತ ಸರ್.
4: ಹಾ ಹಾ ಸರ್. லவ் மீ ஆர் ஹேட் மீ கிஸ் மீ ஆர் கில் மீ ஓ டார்லிங் ப்ளீஸ் டூ சம்திங் டு மீ துரு துரு துரு துரு துரு துரு துரு துரு துரு மையெல்லாம் ஹகுராகித்து மையெல்லாம் ஹகுராகித்து ராடுவந்திதே ಇನ್ನಾಸೆ ಅತಿಯಾಗಿ ಮನಸೋಲುವಂತಿದೆ ಮೈಯೆಲ್ಲ ಹಗುರಾಗಿ ತೂರಾಡುವಂತಿದೆ ಇನ್ನಾಸೆ ಅತಿಯಾಗಿ ಮನಸೋಲುವಂತಿದೆ ನಿಂತಲ್ಲೇ ನೋಡದೆ ನೀನಿಲ್ಲಿ ಬಾರೆ ಕಣ್ಣಲ್ಲಿ ಸೋಲದೆ ಕೊಲ್ಲದೆ ನನ್ನನ್ನು ಸೇರೆ ಸ್ವರ್ಗ ನೀ ಕಾಣುವೆ ಲವ್ ಮೀ ಆರ್ ಹೇಟ್ ಮೀ Kiss me or kill me, oh darling, please do something to me. Dururu dururu, dururu dururu, dururu dururu.
1: Okay, Rakshar Alva?
4: Yes, sir.
1: Sok Sagi Hadidri, Dhanyavada, Karimadidike.
4: Yes, sir. Thank you, sir.
1: Okay. Kilagre Rakshar, Ninam Madkoli, Radhali, Yavadide. Hello? ಹಲೋ
4: ಸರ್, ಸರ್
1: ಹೇಳಿ
4: ಸರ್. ಶಿವಮೊಗ್ಗದಿಂದ ಕುಮಾರ್ ಅಂತ ಹೇಳಿ.
1: ಕುಮಾರ್ ಅಂತ ಹೇಳಿ.
4: ಹಾ ಸರ್.
1: ಕರೆ ಯಾಕೋ ಕಟ್ಟಾಯ್ತಲ್ಲ ಕೇಳಿದ್ರೆ ರಾಕ್ಷರದಿಂದ. ಹಲೋ
4: ಹಲೋ ಸರ್, ಗುರುಪಡೆ ಸರ್, ಭದ್ರಾವತಿಯಿಂದ.
1: ಗುರುಪಡೆ ಸರ್, ರಾಕ್ಷರದಿಂದ ಚಿತ್ರಗೀತೆ ಹೇಳಿ.
4: ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಹುಣ್ಣಿಮೆ ಹರಿಸಿದ ಚಬಾನಿನ ನಡುವೆ ಚಂದಿರ ಬಂದಿತ್ತು ತುಂಬಿದ ಚಂದಿರ ಬಂದಿತ್ತು ಘಮ ಘಮಿಸುವ ಮೃಷ್ಟಾನ್ನದ ಭೋಜನ ರಾಯರ ಕಾದಿತ್ತು ಬೆಳ್ಳಿಯ ಬಟ್ಟಲ ಗಸಗಸ ಪಾಯಸ ರಾಯರ ಕರೆದಿತ್ತು ಹುಡುಗಿಯ ಸ್ವರ್ಗವೇ ಇಳಿದಿತ್ತು. ಧನ್ಯವಾದಗಳು ಸರ್.
1: ತಾಕ್ಷರ್ ಅಲ್ವಾ? ಓಕೆ, ಧನ್ಯವಾದಗಳು ಸರ್. ಕೇಳಿದ್ರೆ ತಾಕ್ಷರದಿಂದ ಹಾಡು ಹುಡುಕಿ ಯಾವ್ದಿದೆ ನೋಡಿ. ತಾಕ್ಷರದಿಂದ ಅಕ್ಷರದಿಂದ ಹಾಡು ನೆನಪು ಮಾಡ್ಕೊಳ್ಳಿ ಬೇಗ ಬೇಗ. ಯಾಕೆ ನೆನಪಾಗ್ತಿಲ್ಲ? ಇಲ್ಲ ಅಂದರೆ ಒಂದು ಸಾಂಗ್ ಪ್ಲೇ ಮಾಡ್ತೀನಿ. ಹಲೋ, ಕೇಳಿದ್ರೆ ತಾಕ್ಷರದಿಂದ ಒಂದು ಚಿತ್ರಗೀತೆ. ಹಲೋ
7: ಹಲೋ, ನಾವು ಮುರಳಿಧರ್ ಶಿವಮೊಗ್ಗ.
1: ಮುರಳಿಧರ್ ಸರ್, ಈಗ ತಾಕ್ಷರದಿಂದ ಒಂದು ಚಿತ್ರಗೀತೆ ಹಾಡಿ.
7: ತೇರ ಏರಿ ಅಂಬರ್ದಾಗೆ ನೀಸರ್ನಾಗುತ್ತಾನೆ ಮರಗಿಡ ತೂಕವೇ ಹಕ್ಕಿ ಹಾಡವೆ ಹಾಡವೇ ಹಕ್ಕಿ ಹಾಡವೆ ಬಾ ಕೂಡಿ ನಲಿಯೋ.

0: ಕುಣಿಯೋಣ ತಮ್ಮ, ಹಾಡಿ ಕುಣಿಯೋಣ ತಮ್ಮ. ಧನ್ಯವಾದಗಳು.
1: ಧನ್ಯವಾದಗಳು. ನಾನು ಡ್ಯೂಟಿ ಮುಗಿಸ್ ಡ್ಯೂಟಿ ಮೇಲೆ ಇದ್ದೀನಿ, ಬರಕ್ಕಾಗಲ್ಲ.
0: ಡ್ಯೂಟಿ ಮುಗಿದ್ಮೇಲೆ 5 ಗಂಟೆ ಬನ್ನಿ ಸರ್.
1: ಓಕೆ, ಆಯ್ತು. ಯಾವ ಅಕ್ಷರಕ್ಕೆ ನಿಲ್ಲಿಸಿದ್ರಿ?
0: ಮಾ ತಮ್ಮ.
1: ಓಕೆ, ಧನ್ಯವಾದ.
0: ಧನ್ಯವಾದಗಳು
1: ಸ್ನೇಹಿತರೆ. ಮಾ ಅಕ್ಷರದಿಂದ ಚಿತ್ರಗೀತೆ ನೆನಪು ಮಾಡ್ಕೊಳ್ಳಿ. ಮಾ ಅಕ್ಷರದಿಂದ ಯಾಕೆ ಇಷ್ಟೊತ್ತು ಮಾಡ್ತೀರಿ? ಮಾ ಅಕ್ಷರದಿಂದ ಎಷ್ಟು ಹಾಡಬೇಕು ನಿಮಗೆ? ನಾನೇ ಹೇಳ್ಬಿಡ್ಲಾ? ಹಲೋ
2: ಹಲೋ,
1: ಹೇಳಿ ಯಾರು?
2: ಶಿವಮೊಗ್ಗದಿಂದ ಶಾಂತಾ ದಾವಸ್ಕರ್ ಅಂತ.
1: ದಾವಸ್ಕರ್ ಮೇಡಮ್, ಮಾ ಅಕ್ಷರದಿಂದ ಹಾಡಿ ಚಿತ್ರಗೀತೆ.
2: ಆಯ್ತು ಸರ್, ಒಂದೇ ವಿನಂತಿತ್ತು. ನಿನ್ನೆ ನಾನು ಇದೇ 90 ವರ್ಷ ಸಂಪೂರ್ಣ ಆಗಿದ್ದಕ್ಕೆ ನಿನ್ನೆ ಒಂದು ಗಂಟೆಯಿಂದ ಸಂಜೆ ಮಧ್ಯಾಹ್ನ ಸಿಗ್ಲಿಲ್ಲ. 3 ಗಂಟೆ ಮೇಲೆ ಮಾಡಿದವರಿಗೆ ಮಾಡಕ್ ಅವಕಾಶ ಸಿಕ್ತಲ್ಲ, ಅದಕ್ಕೆ ಈಗಲೂ ಅಷ್ಟೇ ಆ ವಿಷಯ ಕಣ್ಣಿನ ಬಗ್ಗೆ ವಿಷಯ ಇತ್ತು, ಅದನ್ನೇ ಕಂಟಿನ್ಯೂ ಮಾಡಿ ನಮಗೂ ಸಿಕ್ತಿತ್ತು. ಮಧ್ಯಾಹ್ನ ಬೆಳಗ್ಗೆ ಮಾಡಿದ್ರು ಮತ್ತೆ ಸಿಕ್ತು. ಇಡೀ ದಿನ ಇಷ್ಟೊತ್ತಿಗೆ ಬೇಕಂತು ಸಿಗ್ಲಿಲ್ಲ.
1: ತಪ್ಪಾದ್ರೆ
2: ಕ್ಷಮಿಸಿ ಹೇಳಿದೆ.
1: ಆಯ್ತು ಹೇಳಿ. ಮಾ ಅಕ್ಷರದಿಂದ ಚಿತ್ರಗೀತೆ ಹೇಳಿ.
2: ಮಾತಿಗೆ ಮಿಗಿಲಾದ ದೇವರಿಲ್ಲ, ನೀತಿಗೆ ಮಿಗಿಲಾದ

0: لا مش أهل تنه أنت رأيك عمل أهل تنه أم பாத்திகே மிகிலாத தேவரில்லா நீத்திகே மிகிலாத போதவில்லா நூறன்று சேவிய அம்பலபேக்கில்லா நூறாறு தேவர பெம்பலபேக்கில்லா மாத்திகே மிகிலாத தேவரில்லா தன்யவாத
1: யா பிச்சர் மேடம் இது
0: இது சதிசக்தி அந்த பிச்சர்
1: ஓகே ಧನ್ಯವಾದ ಒಳ್ಳೆ ಹಾಡು ಹಳೆ ಹಾಡು ನೆನ್ಪು ಮಾಡ್ಕೊಟ್ರಿ ಕೇಳಿದ್ರೆ ಲಾಕ್ಷರದಿಂದ ಹಾಡಿ ಚಿತ್ರಗೀತೆ ನೆನಪು ಮಾಡ್ಕೊಳ್ಳಿ ಲಾಕ್ಷರದಿಂದ ಯಾಕೆ ನೆನಪಾಗ್ತಿಲ್ವಾ ಸೊ ನೆನಪಾಗ್ತಿಲ್ಲ ಅಂದ್ರೆ ಒಂದು ಚಿತ್ರಗೀತೆ ಹಾಕ್ಬಿಡ್ತೀನಿ ಕೇಳಿ ಹಲೋ
2: ಸರ್ ನಮಸ್ತೆ
1: ನಮಸ್ಕಾರ
2: ಚಂದ್ರಶೇಖರ್
1: ಚಂದ್ರಶೇಖರ್ ಅವರೇ ಲಾಕ್ಷರದಿಂದ ಚಿತ್ರಗೀತೆ ಹೇಳಿ
2: ಹೇಳ್ತೀನಿ ಸರ್ ಲೇ ನಿಮ್ಮಪ್ಪನ ಮಗಳೇ ಲೇ ನಿಮ್ಮಮ್ಮನ ಮಗಳೇ ನನ್ನನ್ನು ಕಂಡು ನೀ ಯಾರು ಎಂದು ಕೇಳುವೆಯೇ ನೀ ಮಾವನ ಮಗಳೇ ಸರಿ ಸರ್
1: ಲೇ ಅಪ್ಪನ ಮಗಳೇ ಅಲ್ಲೇ ನಿಮ್ಮಮ್ಮನ ಮಗಳೇ ನನ್ನನ್ನು ಕಂಡು ಯಾರಿವನೆಂದು ಕೇಳೋದೇನೆ ಮಾವನ ಮಗಳೇ ಓಕೆ ಯಾವ ಅಕ್ಷರ ಸರ್ ಯಾವ ಅಕ್ಷರ ಮತ್ತು ಲಾ ಅಕ್ಷರ ಬಂತ ಧನ್ಯವಾದ ಕರೆ ಮಾಡಿದಕ್ಕೆ ಸ್ನೇಹಿತರೆ ಲಾ ಅಕ್ಷರ ಪುನಃ ಬಂದಿದೆ ನೋಡಿ ಏನ್ ಮಾಡ್ತೀರಿ ಹಾಡ್ತೀರಾ ಹಲೋ ಹಲೋ ಹಲೋ
3: ಹಲೋ
1: ಯಾರು
3: ನಮಸ್ತೆ ಸರ್
1: ನಮಸ್ಕಾರ
3: ಶಿವಮೊಗ್ಗದಿಂದ ಸರ್ ಮಾತಾಡ್ತಿರೋದು
1: ಯಾರು ಮಾತಾಡ್ತಿರೋದು
3: ನಳಿನಿ ರಾವ್ ಅಂತ ಹೇಳಿ ಸರ್
1: ನಳಿನಿ ರಾವ್ ಮೇಡಮ್ ಈಗ ಲಾ ಅಕ್ಷರದಿಂದ ಒಂದು ಹಾಡು ಹೇಳ್ಬಹುದಾ
3: ಸರ್ ದಿಲಿ ಬಸವಣ್ಣ ಒಂದು ಹಾಡಿದೆ ಲವ್ ಲವ್ ಲವ್ ಅಂದ್ರೆ ಪ್ರೇಮ ಲವ್ ಮಾಡೋ ಲೈಫ್ ಬೇಕೇ ಬೇಕಮ್ಮ ಲವ್ ಲವ್ ಲವ್ ಅಂದ್ರೆ ಪ್ರೇಮ ಸಾಕ ಸರ್
1: ಇಲ್ಲ ಇನ್ನು ಬೇಕು ಓಕೆ ಮಾ ಅಕ್ಷರಕ್ಕೆ ನಿಲ್ಸಿದ್ರಿ ಅಲ್ಲ ನಮಗೂ ತುಂಬಾ ಖುಷಿ ಆಯ್ತು ಮೇಡಮ್ ಒಳ್ಳೆ ಹಾಡು ನೆನಪು ಮಾಡ್ಕೊಟ್ರಿ ತುಂಬಾ ಹಳೆ ಹಾಡು
3: ರಾಜ್ಕುಮಾರ್ ಸಂತ ತುಂಬಾ ಲೈಕ್ ಮಾಡ್ತೀರಾ ಮತ್ ಮಧ್ಯ ಎಲ್ಲ ತುಂಬಾ ಹೇಳ್ತೀರಾ ಅಂತ ತಿಳಿಸಿ ನನ್ಗೂ ಸಹ
1: ಖುಷಿ ಆಯ್ತು ಧನ್ಯವಾದ
3: ದೊಡ್ಡ ಫ್ಯಾಮಿಲಿ ಅಂತ ಅನ್ಕೋತೀನಿ ನಾನು
1: ಓ ಯಾರಲ್ಲ ಹೇಳಿ ಅಂತ ಅಣ್ಣವರು ಅಂದ್ರೆ ಯಾರು ಫ್ಯಾನ್ ಆಗ್ಲಿಕ್ಕೆ ಆಗಲ್ಲ ಅಂತ ಅವರ ಅಭಿನಯ ಅವರ ಒಂದು ಹಾಡುಗಾರಿಕೆ ನಿಜವಾಗ್ಲೂ ನಮ್ಗೆ ಅವ್ರ ಮೂರನೇ ಕ್ಲಾಸ್ ಅಂತ ಅನ್ಸೋದೇ ಇಲ್ಲ ಒಂದು ಅದ್ಭುತವಾದ ಕಲಾವಿದರು ಯಾವ್ದು ಯಾವ್ದು
3: ಸಾಕು ಮಗಳಲ್ಲಿ
1: ಓಕೆ ಧನ್ಯವಾದ ಅಮ್ಮ ಕರೆ ಮಾಡಿದಕ್ಕೆ ಸ್ನೇಹಿತರೆ ಮಾ ಅಕ್ಷರದಿಂದ ಹಾಡಬೇಕು ಹಲೋ
4: ಹಲೋ ನಮಸ್ತೆ ಸರ್
1: ಯಾರು
4: ಮಮತಾ ಭದ್ರಾವತಿಯಿಂದ
1: ನಮಸ್ಕಾರ ಮಮತಕ್ಕ ಯಾವ ಹಾಡು ಹೇಳ್ತೀರಿ
4: ಯಾವ್ದು ಸರ್
1: ಮಾ ಅಕ್ಷರ
4: ಮನಸ್ಸುಗಳ ಸವಿ ಮಿಲನ ನೀಡಿದ ಸ್ಪಂದನ ಮದುವೆ ಎನ್ನುವ ಮಧುರ ಬಂಧನ ಮಾಂಗಲ್ಯ ಭಾಗ್ಯ ತಂದ ಹೊಸ ಬಾಳು ಇಂದಿನಿಂದ ಮನಸ್ಸುಗಳ ಸವಿ ಮಿಲನ ನೀಡಿದ ಸ್ಪಂದನ
1: ನಾಕ್ಷರ ಅಲ್ವಾ, ತುಂಬಾ ಸೊಗಸಾಗಿ ಹಾಡಿದ್ರಮ್ಮ, ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ ನಾಕ್ಷರ ನೆನಪು ಮಾಡ್ಕೊಳ್ಳಿ. ಹಲೋ ನಾ ಅಕ್ಷರ ನೆನಪು ಮಾಡ್ಕೊಳ್ಳಿ. ಹಲೋ
5: ಹಲೋ
1: ಹಲೋ
5: ನಮಸ್ತೆ ಸರ್.
1: ಎಲ್ಲೇ ಗೌಡ ಅವರು
5: ಕಂಡಿಡ್ಬಿಟ್ರಿ ಸರ್,
1: ನಿನ್ನೆಯಿಂದ ಕಂಡಿಡ್ತಿದ್ದೀನಿ. ಯಾಕೆಂದ್ರೆ ಮೊದ್ಲು ಒಬ್ರು ಮಾಡ್ಬಿಟ್ರಲ್ಲ, ಮತ್ ಹೀರೋ ಇಬ್ರು, ಅವ್ರು ಬಿಟ್ರೆ ನೀವು, ನೀವು ಬಿಟ್ರೆ ಅವರು. ಮೊದ್ಲು ಅವ್ರು ಸಿಕ್ಕರೆ ನಿಮ್ಮ ಹೆಸರು ಹೇಳೋದು, ನೀವು ಮೊದ್ಲು ಸಿಕ್ಕರೆ ಅವ್ರ ಹೆಸರು ಹೇಳೋದು. ಓಕೆ, ನಾಕ್ಷರದಿಂದ ಒಂದು ಹಾಡು ಹೇಳಿ ಎಲ್ಲೇಗೌಡ ಅವ್ರೆ. ನೀವೇ
5: ಅದೇ ನಾನಪ್ಪ ಅಂದೆ.
1: ಅದೇ ನೀವೇ?
5: ಹೌದು ಸರ್, ನಾನು ಅಕ್ಷರ ಅಂದಿದ್ದು.
1: ಹೋ ಕರೆಕ್ಟ್, ನಾ ಅಕ್ಷರ. ಓಕೆ,
5: ಅದಕ್ಕೆ ಕೇಳಿದೆ ಸರ್.
1: ನಾನು ಅದಕ್ಕೆ ತಮಾಷೆ ಮಾಡಿದೆ.
5: ಹೌದಾ ಸರ್, ಥ್ಯಾಂಕ್ ಯು ಸರ್. ಆಯ್ತು ಸರ್, ಹೇಳ್ತೀನಿ. ನಿನ್ನ ಮರೆಯಲಾರೆ, ನಾ ನಿನ್ನ ಮರೆಯಲಾರೆ, ಎಂದೆಂದೆ ನಿನ್ನ ಬಿಡಲಾರೆ, ನಿನ್ನೆ ನಿನ್ನ ಮರೆಯಲಾರೆ, ಿರಲಿ ಬೆರೆತು ಬದುಕುವಾಗಿರಿ, ಬಯಕೆ ಮೂಡಿ ಮನ ಕೇಳಿದೆ, ನಮ್ಮ ಹಾಲು ಇನ್ನ ಮರೆಯಲಾರೆ, ನಾನಿನ್ನ ಮರೆಯಲಾರೆ.
1: ಥ್ಯಾಂಕ್ ಯು,
5: ಥ್ಯಾಂಕ್ ಯು ಸರ್.
1: ಧನ್ಯವಾದ. ರಾಕ್ಷರ ಅಲ್ವಾ?
5: ಹೌದು ಸರ್, ಧನ್ಯವಾದ.
1: ಓಕೆ, ಕೇಳಕ್ರಿ ರಾಕ್ಷರದಿಂದ ನೋಡಿ ನೆನಪು ಮಾಡ್ಕೊಳ್ಳಿ ಚಿತ್ರಗೀತೆ. ಹಲೋ ಹಲೋ
6: ಹಲೋ, ನಮಸ್ಕಾರ ಸರ್.
1: ನಮಸ್ಕಾರ ಸರ್, ಯಾರು ಮಾತಾಡೋದು
6: ಸರ್? ಬೆಂಗಳೂರಿನ ದಾಸನಪುರ ರೋಹಿತ್ ಅಂತ.
1: ರೋಹಿತ್?
6: ಹೌದು ಸರ್.
1: ರೋಹಿತ್ ಸರ್, ರಾ ಅಕ್ಷರದಿಂದ ಒಂದು ಹಾಡು ಹೇಳ್ಬೋದಾ?
6: ಸರ್ ಹಾಡ್ತೀನಿ ಸರ್. ರಾಮನೆನ್ನಲೇನು ನಿನ್ನ, ಶ್ಯಾಮನೆನ್ನಲೇನು, ರಾಮನೆನ್ನಲೇನು ನಿನ್ನ, ಶ್ಯಾಮನೆನ್ನಲೇನು, ರಾಮ ಶ್ಯಾಮರು ದೇವರಾದರು, ದೇವರಲ್ಲವೇನು ನೀನು ನನ್ನ ನೊಂದ ಪಾಲಿಗೆ, ಜಾನೆಯನ್ನಲೇನು ನಿನ್ನ ಮುಗ್ಧೆಯನ್ನಲೇನು, ಜಾನೆಯನ್ನಲೇನು ನಿನ್ನ.

0: ಮುಗ್ಧೆಯನ್ನಲೇನು ದಾಸಿ ಎಂದರೆ ಇಲ್ಲ ತೊಂದರೆ ಕಾಳಿದಾಸನಾಗೋ ಆಕೆ ಇನ್ನ ನಾನು ಹಾಡಿಗೆ
1: ಗಾಕ್ಷರನ ಧನ್ಯವಾದ ಸರ್ ಸೊಗಸಾಗಿ ಹಾಡಿದ್ರಿ ಕೇಳಿದ್ರೆ ಗಾಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಹಲೋ ಹಲೋ ಗಾಕ್ಷರದಿಂದ ಹಾಡಬೇಕು ನೋಡಿ ನೆನಪು ಮಾಡ್ಕೊಳ್ಳಿ ಗಾಕ್ಷರಕ್ಕೆ ಯಾವ ಹಾಡಿದೆ ಯಾವುದು ಶುರುವಾಗುತ್ತೆ ಹಲೋ ಹಲೋ
2: ಹಲೋ
1: ನಮಸ್ಕಾರ ಯಾರು ಯಾಕೋ ಸುಸ್ತಾಗ್ಬಿಟ್ಟಿದ್ದೀರಪ್ಪ
2: ಸರ್ ನಾನು ಬ್ಯಾಂಕಿಗೆ ಹೋಗಿದ್ದೆ ಬ್ಯಾಂಕ್ ಅಲ್ಲಿ ನಿಂತ್ಕೊಂಡು ಟ್ರೈ ಮಾಡಿದೆ ಸರ್ ಆದ್ರೆ ಸಿಕ್ಲಿಲ್ಲ ಈಗ ಮನೆಗೆ ಬಂದು ಕೂತ್ಕೊಂಡು ಟ್ರೈ ಮಾಡಿದೆ ಸಿಕ್ತು
1: ಸರ್ ಓಕೆ ಓಕೆ ಆಯ್ತು ಗ ಗ ಅಕ್ಷರ
2: ಸರ್ ಕಾನ
1: ಗ
2: ಕ
1: ಇದಾಗಿದೆ
2: ಗಂಗೆ ಬಾರೆ ಗೌರಿ ಬಾರೆ ಬಾರೆ ನೀರೆ ದಹಾತೀರೆ ಯಾವನಪ್ಪ ಯಾವನಪ್ಪ ನೀರು ಕೇಳನು ಒಂತಿ ಬಾವಿ ಊರಿನಲ್ಲಿ ದಾನನು ಥ್ಯಾಂಕ್ ಯು ಸರ್
1: ನಾ ಅಕ್ಷರನ
2: ಸರ್
1: ಓಕೆ ಧನ್ಯವಾದ
2: ಥ್ಯಾಂಕ್ ಯು ಸರ್
1: ಕೇಳಿದ್ರೆ ನಾ ಅಕ್ಷರ ನಾ ಅಕ್ಷರದಿಂದ ಯಾವ ಹಾಡು ನೋಡಿ ನೆನಪು ಮಾಡ್ಕೊಳ್ಳಿ ಹಲೋ
3: ಹಲೋ
1: ಹೇಳಿ
3: ಹಲೋ ನಾವು ಅಶೋಕ್ ಇರಬಹುದು ಅವತ್ತಿಂದ
1: ಅಶೋಕ್
3: ಹಾ ಅಶೋಕ್ ಅವರೇ ಇದ್ರ ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು ಸರ್ ಅದು ಕಣ್ಣಿನ ಬಗ್ಗೆ ಕಣ್ಣಿಲ್ದೇವ್ರೆಲ್ಲ ಪಾಪ ಫೋನ್ ಮಾಡಿದ್ರು ನಮಗೆ ಬಹಳ ದುಃಖ ಆಗ್ಬಿಡ್ತು ಅಪ್ಪ ನಮ್ಮ ತರ ಕಣ್ಣಿ ಇದ್ದವರು ನಾವಿನ್ನು ಅಲ್ಲೊಂದು ಎಂಟ್ರಿ ಮಾಡಿಲ್ವಲ್ಲ ಅಂತ ಬಹಳ ದುಃಖ ಆಯ್ತು ಸರ್
1: ಖಂಡಿತ ಖಂಡಿತ ಸರ್ ನೇತ್ರದಾನ ಮಹಾದಾನ
3: ಹೌದು ಸರ್
1: ಕೂಡ ನೇತ್ರದಾನ ಮಾಡೋಣ ನಾ ಅಕ್ಷರದಿಂದ ಹಾಡೇಳಿ
3: ನೋಡಿ ಸ್ವಾಮಿ ನಾವಿರೋ ದೇವಿಗೆ ಅರೆ ನೋಡಿ ಸ್ವಾಮಿ ನಾವಿರೋ ದೇವಿಗೆ ನೋಡಿ ಸ್ವಾಮಿ ನೋಡಿ ಸ್ವಾಮಿ ಅರೆ ನೋಡಿ ಸ್ವಾಮಿ ನಾವಿರೋ ದೇವಿಗೆ ಮುಂದೆ ಬರಲ್ಲ
1: ಗಾಕ್ಷರಲ್ಲ ಓಕೆ ಧನ್ಯವಾದ ಸರ್ ಕರೆ ಮಾಡಿದಕ್ಕೆ
3: ಒಳ್ಳೆ ಸರ್ ನಮಸ್ಕಾರ
1: ನಮಸ್ಕಾರ ಕೇಳಿದ್ರೆ ಗಾ ಅಕ್ಷರದಿಂದ ಹಾಡು ನೆನಪು ಮಾಡ್ಕೊಳ್ಳಿ ಗಾ ಅಕ್ಷರದಿಂದ ಯಾವ ಹಾಡಿದೆ ಕರೆ ಮಾಡಿ ಹಾಡಿ ಹಲೋ ಹಲೋ
4: ಹಲೋ ಸರ್ ನಮಸ್ಕಾರ
1: ಸರ್
4: ಶಿಕಾರಿಪುರದ ಲೋಕೇಶ್ ತಿಳಿಬಿಟ್ಟು ಸರ್
1: ಹೇಳಿ ಸರ್ ಲೋಕೇಶ್ ಸರ್ ಈಗ ಗಾ ಅಕ್ಷರ ಸರ್
4: ಗಾ
1: ಧನ್ಯವಾದ ಕರೆ ಮಾಡಿದಕ್ಕೆ ಇಂತ ಕೆಲಸ ಆಯ್ತು ಪಾಪ ಅವರಿಗೆ ಕರೆ ಸಿಕ್ತು ಆದ್ರೆ ಗಾ ಅಕ್ಷರದಿಂದ ಹಾಡು ನೆನಪಾಗ್ತಾ ಇಲ್ವೇ ಏನ್ ಕತೆ ಹಲೋ ಹಲೋ ಹೇಳಿ
4: ಸರ್ ನಾವ್ ಇಲ್ಲಿ ಕುಮಾರ್ ಅಂತೇಳಿ
1: ಹಲೋ
4: ಹಲೋ ಕುಮಾರ್ ಅಂತೇಳಿ ಸರ್ ಯಾವ ಸರ್ ಗಾ ಸಲ
1: ಹಾ ಗಾ ಅಕ್ಷರದಿಂದ ಗಾ ಅಕ್ಷರದಿಂದ ಹೇಳಿ ಓ ಯಾಕೋ ಕರೆ ಕಟ್ ಆಗೋಯ್ತಲ್ಲ ಓಕೆ ಕೆಳಗಡೆ ಗಾ ಅಕ್ಷರದಿಂದ ನೆನಪು ಮಾಡ್ಕೊಳ್ಳಿ ಹಲೋ ಗಾಕ್ಷರದಿಂದ ಕೇಳಿದ್ರೆ ಹಲೋ
4: ಹಲೋ
1: ಹೇಳಿ

0: ನಮಸ್ಕಾರ ಸರ್.
1: ನಮಸ್ಕಾರ ಸರ್, ಯಾರು ಮಾತಾಡೋದು?
0: ಮಹಾಲಿಂಗಪ್ಪ ಜಾಲವಾದಿ, ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಸರ್.
1: ಬಾಗಲಕೋಟೆ ಜಿಲ್ಲೆ ಜಮಖಂಡಿ. ಹಾ ಸರ್, ಈಗ ಗಾ ಅಕ್ಷರದಿಂದ ಒಂದು ಹಾಡು ಹೇಳಿ.
0: ಗಾ ಅಕ್ಷರದಿಂದ ಸರ್. ಎಡಕಲ್ ಗುಡ್ಡದ ಮೇಲೆ ಚಿತ್ರದಿಂದ ಸರ್. ಗುಂಡಿನ ಮತ್ತೆ ಗಮ್ಮತ್ತು, ಅಳತೆ ಮೀರಿದರೆ ಆಪತ್ತು. ಕುಡುಕನಿಗೆ ಇರೋದೆ ನೀಯತ್ತು, ಅದುವೇ ಬಾಟ್ಲಿ ಮತ್ತು. ಓಕೆ ಸರ್.
1: ತಾಕ್ಷರನ ಧನ್ಯವಾದ ಕರೆ ಮಾಡಿದಕ್ಕೆ. ತಾಕ್ಷರದಿಂದ ಯಾವ ಹಾಡು ನೆನಪು ಮಾಡ್ಕೊಳ್ತೀರಿ? ಕರೆ ಮಾಡಿ ಹಾಡಿ. ಹಲೋ
2: ಹಲೋ
1: ಹೇಳಿ, ಯಾರು
2: ಸರ್? ಶಿವಮೊಗ್ಗದಿಂದ ನಾಗರಾಜ್, ಇದು ಕುಮಾರ್ ಅಂತ ಹೇಳಿ.
1: ನಾಗರಾಜ
2: ಸರ್? ಅಲ್ಲಲ್ಲ ಸರ್, ಕುಮಾರ್ ಅಂತಾನೆ. ಅವಾಗ ಕಟ್ ಆಗ್ತಾ ಇದೆ ಫೋನ್.
1: ನಾಗರಾಜ ಕುಮಾರ, ಇನ್ನೊಂದ್ ಯಾವ್ದು ಹೆಸರು ಇದೆಯಲ್ಲ ನಿಮ್ದು?
2: ಸರ್ ನಂದು ಕುಮಾರ ಸರ್ ನಾನು. ಹಲೋ.
1: ನಾಗರಾಜ ಕುಮಾರ, ಇನ್ನೊಂದ್ ಯಾವ್ದು ಹೆಸರು ಇದೆಯಲ್ಲ ನಿಮ್ದು ಒರಿಜಿನಲ್ ಹೆಸರು?
2: ಸತೀಶ್.
1: ಒಂದ್ಸರಿ ಕರೆ ಮಾಡಿದ್ರು, ಮತ್ತೆ ಮಾಡಬೇಡಿ
2: ಸರ್. ನಮ್ ಫ್ರೆಂಡ್ ಮಾಡ್ರು ಸರ್, ಮಾಡ್ಕೊಟ್ರು ಮಾಡಿ ಅಂತೇಳಿ.
1: ಒಂದ್ಸರಿ ಕರೆ ಮಾಡಿದವರು, ಮತ್ತೆ ಮಾಡಬೇಡಿ.
2: ಥ್ಯಾಂಕ್ ಯು.
1: ಕೇಳಿದ್ರಿ ತಾಕ್ಷರದಿಂದ ಹಾಡು ನೆನಪು ಮಾಡ್ಕೊಳ್ಳಿ. ಹಲೋ ಹಲೋ ತಾಕ್ಷರದಿಂದ ಹಾಡು ನೆನಪು ಮಾಡ್ಕೊಳ್ಳಿ. ಹಲೋ ಯಾಕೆ ಯಾಕೆ ನೆನಪಾಗ್ತಿಲ್ಲ? ತಾಕ್ಷರದಲ್ಲಿ ಎಷ್ಟೊಂದು ಹಾಡುಗಳಿದೆಲ್ಲ. ಹಲೋ ಓಕೆ, ಒಂದು ಹಾಡು ಪ್ಲೇ ಮಾಡೋಣ. ಹಾಡು ಕೇಳಿ. ತಾಕ್ಷರದಿಂದ ಎಷ್ಟು ಹಾಡು ಬೇಕು ನಿಮಗೆ? ಯಾಕಿಷ್ಟು ತಡವರಿಸ್ತಾ ಇದ್ದೀರಿ? ಹಲೋ ಹಲೋ ಓಕೆ ಹಲೋ
3: ಹಲೋ ಸರ್ ನಮಸ್ತೆ.
1: ನಮಸ್ಕಾರ, ಯಾರು? ಸುಮಿತ್ರಾ ಮೇಡಮ್. ತಾ ಅಕ್ಷರದಿಂದ ಒಂದು ಹಾಡು ಬೇಕು, ಚಿತ್ರಗೀತೆ. ತಾ ಹಾ
3: ಅಂಗಡಿಯಲ್ಲಿ ನಾನು ಕೇಳಿ ಬಂದೆ, ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನನ್ನು ಸೇರಲು ಬಾಬ, ನನ್ನನ್ನು ಸೇರಲು ಬಾಬ.
1: ಅಕ್ಷರನ ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ, ಹಾಡಿದ್ದಕ್ಕೆ. ಕೇಳಿದ್ರಿ ಬಾ ಅಕ್ಷರ ಬಂದಿದೆ, ಬಾ ಅಕ್ಷರದಿಂದ ಯಾವ ಹಾಡು ನೆನಪು ಮಾಡ್ಕೋತೀರಿ? ಬಾ ಅಕ್ಷರ. ಹಲೋ
4: ನಮಸ್ಕಾರ ಸರ್.
1: ನಮಸ್ಕಾರ. ಯಾಕೋ ಸುಸ್ತಾಗಿದ್ದೀರಲ್ಲ ಇಷ್ಟು ಬೇಗ. ಯಾಕೋ ಸುಸ್ತಾಗ್ಬಿಟ್ಟಿದ್ದೀರಿ?
4: ಇಲ್ಲ ಸರ್, ಸ್ವಲ್ಪ ಸುಸ್ತು ಅಂದ್ರೆ ಅದೇ ಹೇಳಿದ್ವಲ್ಲ, ಮಲ್ಕೊಂಡ್ಬಿಟ್ಟಿದ್ವಿ.
1: ಓಕೆ ಓಕೆ, ಅದೇ ಮಧ್ಯಾಹ್ನ ಮಲ್ಕೋಬಾರ್ದು ನಮ್ ಕೇಳುಗ್ರು ಅಂತಾನೆ ಮಧ್ಯಾಹ್ನಕ್ಕೆ ಶಿಫ್ಟ್ ಮಾಡ್ಕೊಂಡೆ.
4: ಇಲ್ಲ ಸರ್, ನಂದು ಅದೇ ಹೇಳಿದ್ರೆ ಸರ್, ಹೆಲ್ತ್ ಪ್ರಾಬ್ಲಮ್.
1: ಹೆಲ್ತ್ ಪ್ರಾಬ್ಲಮ್, ಓಕೆ. ಆದ್ರೆ ಒಂದ್ ತಿಳ್ಕೊಳ್ಬೇಕು, ಮಧ್ಯಾಹ್ನದ ಹೊತ್ತು ಮಲ್ಕೊಳ್ಳೋದ್ರಿಂದ ಶುಗರ್ ಸ್ವಲ್ಪ ಅವಕಾಶ ನಾವು ಜಾಸ್ತಿ ಕೊಟ್ಟಂಗ ಆಗುತ್ತೆ ಅಂತಾರೆ ಡಾಕ್ಟರು.
4: ಓಕೆ ಗೊತ್ತಾಯ್ತು ಈಗ.
1: ಹೌದಲ್ಲ
4: ಸರ್?
1: ಅಲ್ಲ ಸರ್, ಬಾ
4: ಬಾನಾ.
1: ಹಾ ಬಾ ಅಕ್ಷರ.
5: ಬಾರಿ ಬಾರಿ ಚಂದದ ಚೆಲುವಿನ ತಾರಿ.

0: ಹಾಡು ನೆನಪು ಮಾಡ್ಕೊಳ್ಳಿ.
1: ರಾ ಅಕ್ಷರ ಹಲೋ ಕೇಳಿದ್ರೆ ರಾ ಅಕ್ಷರ ನೆನಪು ಮಾಡ್ಕೊಳ್ಳಿ. ಹಲೋ ಹಲೋ, ಯಾಕೆ ಕರೆ ಮಾಡ್ತೀರಿ, ರಿಸೀವ್ ಮಾಡಿದ್ರೆ ಕಟ್ ಮಾಡ್ತೀರಿ? ಒಂದ್ಸಲಿ ಮಾಡಿದವ್ರು ಮತ್ತೆ ಮಾಡಬೇಡಿ, ಒಂದ್ಸಲಿ ಹಾಡಿದ ಹಾಡು ಮತ್ತೆ ಹಾಡೋದು ಬೇಡ. ಹಲೋ, ಏನಾಯ್ತು, ಯಾಕೆ ರಾಕ್ಷರದಲ್ಲಿ? ಹಲೋ ಕೇಳಿದ್ರೆ ರಾಕ್ಷರದಲ್ಲಿ ಎಷ್ಟು ಹಾಡು ಬೇಕು ನಿಮಗೆ? ಹಲೋ, ಓಕೆ, ರಿಸೀವ್ ಮಾಡಿದ ತಕ್ಷಣ ಕಟ್ ಆಗ್ತಾ ಇದೆಯಾ ಅಥವಾ ರಿಸೀವ್ ಮಾಡಿದ ತಕ್ಷಣ ನೀವು ಕಟ್ ಮಾಡ್ತಾ ಇದ್ದೀರಾ? ಹಲೋ, ಓಕೆ, ಒಂದು ಕೆಲಸ ಮಾಡೋಣ, ಯಾಕೋ ಟೆಲಿಫೋನ್ ಕೈ ಕೊಡ್ತಾ ಇದೆ ಅಂತ ಅನ್ಸುತ್ತೆ, ಒಂದು 5 ನಿಮಿಷ ಈ ಹಾಡು ಕೇಳೋಣ.

0: ಕೆಳಗಡೆ ಯಾ ಅಕ್ಷರಕ್ಕೆ ನಿಲ್ಸ್ಕೊಂಡಿದ್ದೀನಿ, ಯಾ ಅಕ್ಷರದಿಂದ ಯಾವುದು ಚಿತ್ರಗೀತೆ ನೆನಪಾಗುತ್ತೆ, ಕರೆ ಮಾಡಿ ಹಾಡಿ. ಯಾ ಅಕ್ಷರ ನೆನಪಾಗ್ತಿದೆಯಾ ಯಾವುದಾದ್ರು? ಬಬ್ರು ವಾಹನದಲ್ಲಿದೆ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದು. ಇನ್ನು ರೀಸೆಂಟಾಗಿ ಬೇಕಂದ್ರೆ ನಿಮ್ಗೆ ತುಂಬಾನೇ ಯಾ ಅಕ್ಷರದಿಂದ ಶುರುವಾಗುವ ಹಾಡುಗಳಿದೆ. ಹಲೋ,
1: ಹಲೋ ಸರ್, ನಾನು ನಟರಾಜ್ ಜ್ಞಾನ್ತಿ.
0: ನಟರಾಜ್ ಅವ್ರು ಯಾಕೆ ಇಷ್ಟೊತ್ತರಿಗೆ ತಡವಾಡಿಸ್ಬಿಟ್ರಲ್ಲ?
1: ಇಲ್ಲ, ನಾನು ಕೆಲಸ ಮಾಡ್ತಾ ಇದ್ದೆ, ಆಮೇಲೆ ಸರ್ ಇದ್ರು, ನಮ್ಮ ಬಾಸ್ ಇದ್ರು.
0: ಓಕೆ, ಯಾ ಅಕ್ಷರದಿಂದ ಒಂದು ಹೇಳಿ ಚಿತ್ರಗೀತೆ.
1: ಬಬ್ರುವಾದಿಂದನೇ ಹೇಳ್ತಾ ಇದ್ದೀನಿ ಸರ್.
0: ವೆರಿ ಗುಡ್, ಹಾಡಿ ಸರ್.
1: ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದು ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ. ಅವನಿಲ್ಲದೆ ಬಂದ ನೀನು ಋಣಕ್ಕೆ ಸಮಾನ.
0: ಓಕೆ, ನಾಕ್ಷರಕ್ಕೆ ನಿಲ್ಸ್ಕೊಳ್ಳೋಣ. ನಾಕ್ಷರ, ನಾಕ್ಷರ, ಧನ್ಯವಾದ ಕರೆ ಮಾಡಿದಕ್ಕೆ. ಕೆಳಗ್ರೆ ನಾಕ್ಷರದಿಂದ. ಹಲೋ, ಹಲೋ,
2: ಹಲೋ,
0: ಹೇಳಿ.
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಸರ್.
0: ಸುಬ್ರಹ್ಮಣ್ಯ ಜಯಂತ್ ಅವರೇ, ನಾಕ್ಷರದಿಂದ ಒಂದು ಚಿತ್ರಗೀತೆ ಹೇಳಿ.
2: ನಾಯಿಂದನ ಸರ್. ಸರಿ ಸರ್. ನಿನ್ನೆ ನಮ್ಮದೇ ಕಕೆ, ಓ ನಿನ್ನೆ ನಿನ್ನದೇ ನಾಳೆ ನಾಳೆಗೆ, ಇಂದು ನಮ್ಮದೇ ಕಕೆ, ಸೇರಿ ಒಂದಾಗಿ ಹಾಡಿ ಹಾಯಾಗಿ ಆಗಲಿ ನಾವಾಗಿ ಹಾರಾಡುವ. ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ, ಇಂದು ನಮ್ಮದೇ ಕಕೆ ಏತಕೆ.
0: ಧನ್ಯವಾದ ಕರೆ ಮಾಡಿದಕ್ಕೆ. ಕೆಳಗ್ರೆ ಕಾಕ್ಷರದಿಂದ ಹಾಡು. ಹಲೋ,
3: ನಮಸ್ತೆ.
0: ನಮಸ್ಕಾರ, ಹೇಳಿ. ಹೇಳಿ ಸರ್. ಕಾಕ್ಷರ
3: ಜನ್ಮ ನಮ್ಮ ದೇವಾಲಯ, ದೇವಾಲಯ, ದೇವಾಲಯ.
0: ಯಾ ಅಕ್ಷರ ಅಲ್ವಾ? ಥ್ಯಾಂಕ್ ಯು ಸರ್. ಕೆಳಗ್ರಿ ಯಾ ಅಕ್ಷರದಿಂದ ಒಂದು ಹಾಡು ನೆನಪು ಮಾಡ್ಕೊಳ್ಳಿ. ಇನ್ನು 3 ನಿಮಿಷ ಇದೆ, ಕರೆ ಮಾಡಿ ಬೇಗ ಬೇಗ ಹಾಡಿ. ಯಾ ಅಕ್ಷರ ನೆನಪಾಗ್ತಾ ಇಲ್ವಾ, ಅಥವಾ ನಾನೇ ಹಾಕ್ಬಿಡ್ಲಾ? ಹಲೋ, ಹಲೋ.

0: ಹಲೋ ಹಲೋ
1: ಹಲೋ
0: ಹೇಳಿ.
1: ಹಲೋ
0: ಹಲೋ,
1: ಬಿಂದು ವಿಜಯ ಕುಮಾರ್, ಶಿವಮೊಗ್ಗ.
0: ಏನ್ ಮೇಡಮ್, ಏನೋ ನಿಧಿ ಸಿಕ್ತಂಗ ಆತರ ಕೇಳಿಸ್ತಾ ಇದೆ ಧ್ವನಿ.
1: ಏನಾಗಿದೆ ಸರ್?
0: ನಿಧಿ ಸಿಕ್ಕದಾಗ ಖುಷಿ ಆಗ್ತಲ್ಲ, ಆತರ ಖುಷಿ ಅನಿಸ್ತಾ ಇದೆ
1: ಸರ್. ನೀವು ಶಿವಕುಮಾರ್ ಸರ?
0: ಹೌದು ಹೌದು
1: ಹೌದು, ನೈ ತುಂಬಾ ಪ್ರೀತಿ ನೀವು ಅಂದ್ರೆ. ನೋಡಿಲ್ಲ, ಫೋಟೋ ನೋಡಿದೀನಿ.
0: ಓಕೆ ಓಕೆ
1: ಸರ್, ಯಾವ ಅಕ್ಷರ?
0: ಮೇಡಮ್ ಕ ಅಕ್ಷರ.
1: ಕಂಗಳು ತುಂಬಿರಲು ಕಂಬಲಿದಾರೆಯಲಿ ಹೃದಯವು ಬೆಂದಿ

ಕಾಣದೇ ನಿಮ್ಮ ರೂಪ ಕಣ್ಣಿನಲ್ಲಿ ನಿಮ್ಮ ಮಾತು ಕಿವಿಗಳಲ್ಲಿ ನಿಮ್ಮ ರೂಪ ಕಣ್ಣಿನಲ್ಲಿ ನಿಮ್ಮ ಮಾತು ಕಿವಿಗಳಲ್ಲಿ ನಿಮ್ಮ ಕಪ್ಪು ಕಣ್ಣಾ ನನ್ನ ಅಮ್ಮ ಎಂದು

0: ಥ್ಯಾಂಕ್ ಯು ಮೇಡಮ್, ಸೊಗಸಾಗಿ ಹಾಡಿದ್ರಿ, ಒಳ್ಳೆ ಹಾಡು. ಕೊನೆ ಕರೆ ನಿಮ್ದೇನೆ. ಎಷ್ಟೊತ್ತನಕ ಟ್ರೈ ಮಾಡ್ತಿದ್ರಿ? ಎಷ್ಟೊತ್ತಿಂದ ಟ್ರೈ ಮಾಡ್ತಿದ್ರಿ?
1: ನಾನು ಇವತ್ತು ರಿಲೇಶನ್ ಬಂದಿದ್ರು, ನನ್ನ ತಂಗಿ ಅಕ್ಕ ಎಲ್ಲ.
0: ಓಕೆ.
1: ಅವ್ರ ಹತ್ರ ಒಳ್ಳೆ ಊಟ ಹೊಡಿತಾ ಇದ್ದೆ.
0: ಓಕೆ, ಧನ್ಯವಾದ.
1: ಬನ್ನಿ ಸರ್ ಮನೆಗೆ.
0: ಓಕೆ ಓಕೆ ಮೇಡಮ್, ಆಯ್ತು. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಆತ್ಮೀಯ ಸ್ನೇಹಿತರೆ, ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದೀರಿ ಆಕಾಶವಾಣಿ ಬಗ್ಗೆ. ಸೊ ಸಮಯ 4 ಗಂಟೆ ಆಗೋಯಿತು. ಇಷ್ಟೊತ್ತು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಮತ್ತೆ ಪುನಃ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಯಾರಿಗೆ ಕರೆ ಸಿಕ್ಕಿಲ್ಲ ಬೇಜಾರು ಮಾಡ್ಕೋಬೇಡಿ. ಈಗ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ಡ್ ಮೆಲೋಡಿ ಕೇಳಿದ್ರೆ. ಈಗ ಆರಂಭದಲ್ಲಿ ಆಪ್ಕ ಸರೂರ್ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಹಿಮೇಶ್ ರೇಷ್ಮಿಯಾ ಮತ್ತು ಸುನಿಧಿ ಚೌಹಾಣ್.

ಕೆಳಗಡೆ ಇದುವರೆಗೂ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆತ್ಮೀಯ ಕೇಳು ಬಾಂಧವರಿಗೆಲ್ಲ ಮಾಲತೇಶನ ನಮಸ್ಕಾರ ಹಾಗೂ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೆಳಗಡೆ FM 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಸೋಣ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಲಿಫ್ಟ್ ಕೊಡ್ಲಾ ಚಿತ್ರದ ಒಂದು ಗೀತೆ ಹಾಡಿರುವ ಕಲಾವಿದರು ಅನುರಾಧ ಭಟ್ ಮತ್ತು ರಾಜೇಶ್ ಕೃಷ್ಣನ್. ಗೀತೆಗೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ಆತ್ಮೀಯ ಕೇಳುಗರೇ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ ಎಫ್ಎಂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂದಿನ ಗೀತೆ ಪ್ಯಾರಿಸ್ ಪ್ರಣಯ ಚಿತ್ರದ ಗೀತೆ, ಹಾಡಿರುವ ಕಲಾವಿದೆ ನಂದಿತಾ.

ರಾಜೇಶ್ ಅವರ ಧ್ವನಿಯಲ್ಲಿ ಮಹಾರಾಜ ಚಿತ್ರದ ಹಾಡನ್ನು ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಚೋರಾ ಚಿತ್ತ ಚೋರಾ ಚಿತ್ರದ ಒಂದು ಗೀತೆ ಹಾಡಿರುವ ಕಲಾವಿದರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಲ್ ಎನ್ ಶಾಸ್ತ್ರಿ. ಗೀತೆಗೆ ಸಂಗೀತ ವಿ ರವಿಚಂದ್ರನ್ ಅವರದು.

ಎಸ್ ಕೆಳಗಡೆ ಚಿತ್ರಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗ್ತಾ ಇದೆ. ನಮ್ಮ ಕೆಳಗರ ವೆಲ್ಕಮ್ ಮೆಸೇಜ್ ಸಂದೇಶಗಳನ್ನು ನೋಡೋಣ. ಯಾರೆಲ್ಲ ಏನೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತೇಳಿ. ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ, ಶುಭ ಸಂಜೆ ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ. ಎಸ್ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರು ತಾಲೂಕಿನಿಂದ, ನಮಸ್ಕಾರ ಮಲ್ತೆ ಸರ್, ಶುಭ ಸಂಜೆ, ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕೂಡ ನಿಮ್ಮ ಪ್ರೀತಿಯ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಸಂಜೆಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ. ನಿಮ್ಮ ಆಯ್ಕೆಯ ಹಾಡುಗಳು ತುಂಬ ಚೆನ್ನಾಗಿವೆ. ಪ್ಯಾರಿಸ್ ಪ್ರಣಯ ಚಿತ್ರದ ಹಾಡು ತುಂಬ ಇಷ್ಟವಾಯಿತು, ಧನ್ಯವಾದಗಳು. ಓಕೆ, ಶುಭ ಸಂಜೆ, ನಮಸ್ತೆ, ನಮಸ್ಕಾರ. ದಾಕ್ಷಾಯಿಣಿ ಭೀಮನರೆ ಭೀಮನೆರೆ ಮಿಕ್ಸ್ ಸಾಂಗ್ಸ್. ಓಹ್, ಏನಿದು ತುಂಬ ಓಕೆ, ಏನೋ ಮಿಕ್ಸ್ ಮೆಲೋಡಿ ಸಾಂಗ್ಸ್ ಚೆನ್ನಾಗಿದೆ ಅಂತ ಟೈಪ್ ಮಾಡೋಕೆ ಹೋಗಿದ್ದಾರೆ, ತಪ್ಪಾಗಿದೆ. ಎಸ್ ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ, ಮಡಗದ್ದೆ ಹೋಬಳಿ, ಶುಭ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಕಾರ್ಯಕ್ರಮಗಳು ಚೆನ್ನಾಗಿ ಮಾಡಿ ಬರ್ತಾ ಇದೆ, ಧನ್ಯವಾದಗಳು. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ ಮರುತಿ ಸರ್, ಶುಭ ಸಂಜೆ, ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಪ್ರಸಾರವಾಗುತ್ತಿರುವ ನಿಮ್ಮ ಆಯ್ಕೆ ಹಾಡುಗಳು ತುಂಬ ಇಷ್ಟ ಆಯಿತು, ಧನ್ಯವಾದಗಳು. ಓಕೆ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕು, ನಮಸ್ತೆ ಸರ್, ನಮ್ಮ ಅನುದಿನದ ಸಂಗಾತಿ ಮತ್ತು ಆತ್ಮೀಯ ಸ್ನೇಹಿತವಾದ ಆಕಾಶವಾಣಿ ಭದ್ರಾವತಿ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಸಂಜೆಯ ಮನಮೋಹಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುವ ನಿರೂಪಕರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಕನ್ನಡ ಮತ್ತು ಹಿಂದಿ ಮಿಕ್ಸ್ ಮೆಲೋಡಿ ಹಾಡುಗಳು ಕೇಳ್ತಾ ಇದ್ದರೆ ದಿನದ ಎಲ್ಲ ಆಯಾಸವೂ ಮಾಯವಾಗಿ ಮನಸ್ಸು ಹಗುರವಾಗುತ್ತದೆ, ಸಂತೋಷವಾಗುತ್ತದೆ. ಇಂಥ ಸುಂದರ ಕಾರ್ಯಕ್ರಮಗಳಿಗೆ ಧನ್ಯವಾದಗಳು. ಯಾರಿದು? ಶಾಂತಾಚಾರ್ ಬಡಿಗೆ. ಎಸ್, ಸಂಜೆಯ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದ ನಮ್ಮ ಆತ್ಮೀಯ ಸಹೋದರ ಮಾಲತೇಶ್ವರ್ ಅವರಿಗೆ ನಮ್ಮ ಪ್ರೀತಿಯ ಸಂಜೆಯ ವಂದನೆಗಳು. ರಾಜಶಂಕರ್ ಘಟ್ಟದಿಂದ ಗೀತೆಗಳು ಸುಮಧುರವಾಗಿ ಮೂಡಿ ಬರ್ತಾ ಇದೆ, ಒಳ್ಳೆಯ ಮಾಹಿತಿಯೊಂದಿಗೆ ನಿಮ್ಮ ಕಾರ್ಯಕ್ರಮ ಸಾಗಲಿ. ಓಕೆ, ಅಂತ್ಯಾಕ್ಷರಿಯ ಮಾಲತೇಶ್ವರ್ ಅವರಿಗೆ ಶುಭ ಸಂಜೆ. ದೀಪಕ್ ಕುಮಾರ್ ಆರಾಧ್ಯ ಕಲ್ಲಹಳ್ಳಿ ಶಿವಮೊಗ್ಗ. ಓಕೆ, ಅಂತ್ಯಾಕ್ಷರಿ ನೆನಪು ಮಾಡಿದ್ದೀರಲ್ಲ, 8:00 ಮರೆಯದೆ ಎಲ್ಲ ಕಾರ್ಯಕ್ರಮ ಅಂತ್ಯಾಕ್ಷರಿಗೆ ನೀವೆಲ್ಲ ಭಾಗವಹಿಸಬೇಕು. ಹಾಗೂ ನಿಮ್ಮ ಎಲ್ಲ ಸಂದೇಶಗಳನ್ನು ತಗೊಂಡಿದ್ದೀನಿ. ನಮ್ಮ ಡೇಯದ ಪರವಾಗೂ ಸಹ ನಿಮಗೆ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಮುಂದಿನ ಗೀತೆಗೆ ಹೋಗೋಣ. ಯಜಮಾನ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ರಾಜೇಶ್ ಮತ್ತು ಚಿತ್ರ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸ್ವರ ಕಲ್ಪನೆ ರಾಜೇಶ್ ರಾಮನಾಥ್ ಅವರದು.

ಕೇಳಿದ್ರೆ ಇದುವರೆಗೂ ಎಫ್ಎಂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇನ್ನು ಮುಂದೆ ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್, ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದರೊಂದಿಗೆ ನಮ್ಮ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ವಿ. ನಮ್ಮ ಸ್ನೇಹಿತರು, ಸಾಕಷ್ಟು ಜನ, ನಮ್ಮ ಕೇಳೋ ಬಾಂಧವರು ಕಾಯ್ತಾ ಇದ್ದಾರೆ ಯಾವ ಪ್ರಶ್ನೆ ಬರಬಹುದು, ತಯಾರಿ ಮಾಡ್ಕೊಂಡಿದ್ದಾರೆ. ಓಕೆ, ಮುಂದಿನ ಗೀತೆಗೂ ಮುನ್ನ ನಮ್ಮ ಪ್ರಶ್ನೆ ಹೇಗಿದೆ ಕೆಳಗಡೆ ನಿಮಗೆಲ್ಲ ಗೊತ್ತಿರಬಹುದು ಆಲ್ಮೋಸ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೊಳಲ್ಕೆರೆ ತಾಲೂಕು ಮಲ್ಲಾಡಿಹಳ್ಳಿ, ಸಾಮಾನ್ಯ ಮಲ್ಲಾಡಿಹಳ್ಳಿ ಅಂತ ಅಂದರೆ ತುಂಬ ಪಾಪ್ಯುಲರ್ ಊರು, ತುಂಬ ಹೆಸರನ್ನು ಮಾಡಿಕೊಂಡಿದೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಈವನ್ ಸೊ ಅಂತಾರಾಷ್ಟ್ರ ಮಟ್ಟದಲ್ಲೂ ಸಹ ಖ್ಯಾತಿಯನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಅನಾಥಾಶ್ರಮ ಅಂತ, ಆಶ್ರಮ ಅನ್ನೋದಕ್ಕಿಂತ ಇನ್ನೂ ಉತ್ತಮವಾದ ಹೆಸರು ಅಂತ ಹೇಳ್ಬೋದು ಅನಾಥಾಶ್ರಮ. ಅಂಥ ಒಂದು ಆಶ್ರಮವನ್ನು ಕಟ್ಟಿ ಬೆಳೆಸಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಸ್ವಾಮೀಜಿ, ಅವರ ಹೆಸರು ನೀವು ನನಗೆ ತಿಳಿಸ್ಬೇಕು. ಅನಾಥಾಶ್ರಮವನ್ನು ಹುಟ್ಟು ಹಾಕಿದಂತಹ ಸ್ವಾಮೀಜಿಯ ಹೆಸರೇನು? ನಿಮ್ಮ ಉತ್ತರಗಳನ್ನು ನಮಗೆ ಕಳಿಸಬೇಕು ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಮ್ಮ ವಾಟ್ಸಪ್ ಸಂಖ್ಯೆ 9481572600, 9481572600. ಈ ನಂಬರಿಗೆ ಆ ಮಹಾನ್ ವ್ಯಕ್ತಿ ಸ್ವಾಮೀಜಿಯ ಹೆಸರನ್ನು ನೀವು ನನಗೆ ಕಳಿಸಿಕೊಡಬೇಕು. ಈ ಒಂದು ಗೀತೆ ಆದ ನಂತರ ನಿಮ್ಮ ಸಂದೇಶಗಳನ್ನು ತಗೊಳ್ತೇನೆ. ಎಸ್, ಕೆಳಗಡೆಗೆ ನಿಶಬ್ದ 2 ಚಿತ್ರದ ಗೀತೆ, ಧ್ವನಿ ವಿಜಯ್ ಪ್ರಕಾಶ್ ಅವರದು, ಸಂಗೀತ ಸತೀಶ್ ಆರ್ಯನ್.

ಎಸ್ ಕೆಳಗಡೆ ಚಿತ್ರಗೀತೆಗಳನ್ನು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಕೇಳ್ತಾ ಇದ್ದೀರಾ. ಪ್ರಶ್ನೋತ್ತರ ಕಾರ್ಯಕ್ರಮ ಸಾಗ್ತಾ ಇದೆ. ಪ್ರಶ್ನೆ ಹೇಗಿತ್ತು? ಹೊಳಲ್ಕೆರೆ ತಾಲೂಕು ಮಲ್ಲಾಡಿಹಳ್ಳಿ ಇಲ್ಲಿ ಅನಾಥಾಶ್ರಮ ಒಂದು ಆಶ್ರಮ ಇದೆ. ಅಲ್ಲಿ ತುಂಬ ಅದ್ಭುತವಾದಂಥ ಸ್ಥಳ, ಅದು ಸಾಕಷ್ಟು ಹೆಸರನ್ನು ಮಾಡಿರ್ತಕ್ಕಂಥದ್ದು. ಆಶ್ರಮ ಜೊತೆಗೆ ಇನ್ನೊಂದು ಹೆಸರಿದೆ, ಅದು ಅನಾಥಾಶ್ರಮ ಅಂತೇಳಿ. ಇದನ್ನು ಸ್ಥಾಪಿಸಿದಂಥವರ ಸ್ವಾಮೀಜಿ ಅವರ ಹೆಸರೇನು ಅಂತೇಳಿ ಕೇಳಿದ್ದೆ. ಓಕೆ, ನಮ್ಮ ಸ್ನೇಹಿತರು ಸಂದೇಶ ಕಳಿಸಿದ್ದಾರೆ, ಉತ್ತರ ಕಳಿಸಿದ್ದಾರೆ. ನೋಡೋಣ, ನಿಮ್ಮ ಸಂದೇಶಗಳನ್ನು ತಗೊಂಡು ಉತ್ತರ ತಿಳಿಸ್ತೇನೆ ಯಾರ್ದು ಅಂತೇಳಿ. ಶುಭ ಸಂಜೆ ಮಾಲತಿ ಸರ್, ಕಾಫಿ ಆಯ್ತಾ? ಸಂಜೆ ಕಾರ್ಯಕ್ರಮ ಕನ್ನಡ ಹಾಡು ಸೂಪರ್ ಆಗಿ ಮೂಡಿ ಬರ್ತಾ ಇದೆ, ರೇಡಿಯೋ ಕೇಳ್ತಾ ಇದ್ದೇವೆ. ಮೈಯೂರುಕೋಟೆ ಜನ್ನಾಪುರ ಭದ್ರಾವತಿಯಿಂದ. ಓಕೆ, ಉತ್ತರ ಬಂದಿಲ್ಲ. ಅನಿಲ್ ಕುಮಾರ್ ದಡ್ಕನಹಳ್ಳಿ ಹಿರಿಯಕೆರೂರು ತಾಲೂಕಿಂದ. ಓಕೆ, ಉತ್ತರ ಕಳಿಸಿದಿರಿ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ ಸರ್. ಓ ಎಸ್, ಓಕೆ. ಶುಭ ಸಂಜೆ ಕನ್ನಡತಿ ರೇಖಾ ಗಣೇಶ್, ಹೋಟಿ ರಸ್ತೆ ಶಿರಿಹಟ್ಟಿ ಶಿವಮೊಗ್ಗ. ಓಕೆ, ರೈಟ್ ರೈಟ್. ರೇಣುಕಾ ಡಿ ಶಿವಮೊಗ್ಗದಿಂದ, ಪ್ರೀತಿಯ ಮಾಲ್ತೇಶ್ವರ್ ಅವರಿಗೆ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ರಾಘವ ಮನೆಯಾಣಿ ಶಕುಂತಳ ಮಕ್ಕಳಾದ ಪ್ರೀತಿಯ ಮಗ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈಯಿಂದ ಸಂದೇಶ. ವೆಲ್ಕಮ್ ಮೆಸೇಜ್ ಬಂದಿದೆ, ಉತ್ತರ ಬಂದಿಲ್ಲ. ಕೆ ಬಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಡಗದ್ದೆ ಹೋಬಳಿ. ಎಸ್, ಓಕೆ, ರೈಟ್. ನಳಿನಿ ಗಿರಿಜಾ ರಾವ್ ಹಿರೇಡ್ಕ ದಕ್ಷಿಣ ಕನ್ನಡ, ಉತ್ತರ ಕಳಿಸಿದ್ದಾರೆ. ಮಲ್ಲೇಶಪ್ಪ ಸಿ ಎಂ ಚಿಕ್ಕನಲ್ಲೂರು ಕಡೂರಿಂದ. ಓಕೆ, ಪ್ರೋಗ್ರಾಮ್ ಸೂಪರ್, ಉತ್ತರ ಓಕೆ ಕಳಿಸಿದ್ದೀರಿ. ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ. ಪುಷ್ಪ ವಿನೋಬ ನಗರ ಶಿವಮೊಗ್ಗ, ಸಂಜೆ ವಂದನೆಗಳು ಸರ್, ಚಿತ್ರಗೀತೆಗಳು ಸುಮಧುರವಾಗಿ ಮೂಡಿ ಬರ್ತಾ ಇದೆ, ಉತ್ತರ ಓಕೆ. ಎಲ್ಲರಿಗೂ ಶುಭ ಸಂಜೆ. ಚೇತನ್ ಕಡೂರ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ, ಧನ್ಯವಾದಗಳು, ಉತ್ತರ ಕಳಿಸಿದ್ದೀರಿ. ಶುಭಾನ್ ಕೋರಿ ಹಗರಿಬಾಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಎಸ್, ಓಕೆ, ಗುಡ್ ಈವ್ನಿಂಗ್ ಸರ್. ಓಕೆ, ಯಾರು? ಸಲ್ಮಾ ಟೀಚರ್ ತರೀಕೆರೆಯಿಂದ. ಶಿವಮೊಗ್ಗದಿಂದ ರೋಟ್ರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್. ಓಕೆ, ರೈಟ್, ಉತ್ತರ ಬಂದಿದೆ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್. ಓಕೆ, ಉತ್ತರ ಬಂದಿದೆ. ಮಂಜುಳಾ ಜನಾರ್ದನ್ ಉದಯ ಟೇಲರ್ ಭೂತನಗುಡಿಯಿಂದ. ಮುರಳೀಧರ್ ಶಿವಮೊಗ್ಗ, ಓಕೆ, ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದರೂ ಉತ್ತರ ಕಳಿಸಿದ್ದೀರಿ. ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ. ಓಕೆ, ಸುಮಿತ್ರ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ. ನಾಗಶ್ವರಿ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕೊಡಿಗೆ, ಶುಭ ಸಂಜೆ, ಉತ್ತರ ಕಳಿಸಿದ್ದೀರಿ. ಹೆಬ್ಬೆಲ್ ರಾಘವೇಂದ್ರ ಅಪರುತ್ತ ಭದ್ರಾವತಿ. ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕು. ಓಕೆ, ಎಕ್ಸ್ಪ್ಲನೇಷನ್ ಬಂದಿದೆ, ರೈಟ್, ಓಕೆ. ಕೆ ರಾಘವ ಮನಿಯಾಣಿ ಶಕುಂತಳ ಮಕ್ಕಳಾದ ಪ್ರೀತಿ ಮಗ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈ, ಉತ್ತರ ಕಳಿಸಿದ್ದೀರಿ. ಜಯಪುಟ್ಟಸ್ವಾಮಿ ಕೆರಡ, ನಮಸ್ತೆ, ಶುಭ ಸಂಜೆ, ಸ್ವಾಗತ ಸರ್. ಪ್ರಶ್ನೆ ಮತ್ತೊಮ್ಮೆ ರಿಪೀಟ್ ಮಾಡಿ ಸರ್, ಟ್ರೈನ್ ಮೂವ್ ಆಗಿಬಿಟ್ಟಿದೆ, ಈಗ ಟಿಕೆಟ್ ಇಲ್ಲ, ಅದಕ್ಕೆ ಮುಂದಿನ ಪ್ರಶ್ನೆಗೆ ತಯಾರಿ ಮಾಡಿಕೊಳ್ಳಿ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರು, ಇದೇ ನನ್ನ ಉತ್ತರ. ಓಕೆ, ರೈಟ್. ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು. ಓಕೆ, ಮುಸ್ಸಂಜೆಯ ಶುಭಾಶಯಗಳು ಮಲ್ತೇ ಸರ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾವು ಉತ್ತರ ಕಾಲೋನಿ ಭದ್ರಾವತಿಯಿಂದ ಎಲ್ಲೇಗೌಡ. ಓಕೆ, ಎಲ್ಲೇಗೌಡರು ಉತ್ತರ ಕಳಿಸಿಲ್ಲ, ಉತ್ತರ ಬಂದಿದೆ ಪ್ರಶ್ನೆ. ಓಕೆ, ಯಾರಿದು? ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ. ಎಸ್, ಕೆಳಗಡೆ ನಿಮ್ಮೆಲ್ಲ ಸಂದೇಶಗಳನ್ನು ತಗೊಂಡಿದ್ದೀನಿ, ತುಂಬ ಖುಷಿ ಆಯಿತು. ಯಾವ ಒಂದು ಉತ್ತರನೂ ಸಹ ತಪ್ಪಿಲ್ಲ, ನೂರಕ್ಕೆ ನೂರು ಉತ್ತರ ಸರಿಯಿದೆ. ಅಂದರೆ ಏನೋ ಆ ಮಹಾನ್ ವ್ಯಕ್ತಿಗೆ ನಾವು ಕೊಡ್ತಕ್ಕಂಥ ಒಂದು ಕೊಡುಗೆ ಅಂತ ಅಂದ್ಕೊಬೋದು. ಯಾಕೆಂದರೆ ಅನಾಥಾಶ್ರಮ ಅನ್ನೋದು ತುಂಬ ಅದ್ಭುತವಾದ ಹೆಸರು. ಅವರು ಭಿಕ್ಷೆ ಬೇಡಿ ಆಶ್ರಮವನ್ನು ಕಟ್ಟಿ ಬೆಳೆಸಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ದಾರಿ ದೀಪವಾಗಿದ್ದಾರೆ. ಇವತ್ತು ಅವರನ್ನು ಮುಂದಿಗಿಲ್ಲ, ಬಟ್ ಅವರು ಮಾಡಿ ಹೋದಂತಹ ಕಾರ್ಯ ನಮ್ಮ ಮುಂದೆ ನಿಂತಿದೆ. ಸಾಕಷ್ಟು ಲಕ್ಷಾನುಗಟ್ಟಲೆ ವಿದ್ಯಾರ್ಥಿಗಳು, ಅದೇ ರೀತಿ ಆಯುರ್ವೇದ ಚಿಕಿತ್ಸಾಲಯವನ್ನು ಸಹ ಪ್ರಾರಂಭ ಮಾಡಿ ಸಾಕಷ್ಟು ರೋಗಿಗಳಿಗೆ ಗುಡಿ ಅಂದರೆ ಅಲ್ಲಿ ಬಂದು ಹುಷಾರಾಗಿ ಹೋಗಿದ್ದಾರೆ. ಇಂಥ ಮಹಾನ್ ವ್ಯಕ್ತಿಯ ಹೆಸರು ರಾಘವೇಂದ್ರ ಸ್ವಾಮಿ. ಅವರ ಹೆಸರೇನಾಗಿತ್ತು? ರಾಘವೇಂದ್ರ ಸ್ವಾಮಿ ಅಂತೇಳಿ. ಎಸ್, ಕೆಳಗಡೆ ನಾನಾಗಲೇ ಹೇಳಿದೆ, ಇವರು ಬರಿಗೈಯಲ್ಲಿ ಬಂದು ಅಂಥ ದೊಡ್ಡ ಆಶ್ರಮವನ್ನು ಕಟ್ಟಿ ಸಾಕಷ್ಟು
ಸಮಾಜ ಸೇವೆಯನ್ನು ಮಾಡಿ ವಿದ್ಯಾರ್ಥಿಗಳಿಗೆ ರೋಗಿಗಳಿಗೆ ತುಂಬ ಆಶ್ರಯವನ್ನು ಮಾಡಿದ್ದಾರೆ. ಅವರಿಗೆ ಎಲ್ಲಿಂದ ಬಂತು ಬಂಡವಾಳ, ಮೂಲ ಬಂಡವಾಳ ಎಲ್ಲಿಂದರೆ ಪ್ರತಿ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬಿಡ್ತಾ ಇದ್ದರು. ಈ ಒಂದು ಕಾರಣದಿಂದ ಅವರಿಗೊಂದು ಕಾವ್ಯನಾಮ ಬಂದಿದೆ, ಅವರಿಗೊಂದು ಕಾವ್ಯನಾಮ ಬಂದಿದೆ. ಆ ಕಾವ್ಯನಾಮ ಏನು ಅನ್ನೋದು ನನ್ನ ಮುಂದಿನ ಪ್ರಶ್ನೆ. ಎಸ್ ಕೆಳಗಡೆ ಸಂದೇಶ ಪ್ರಾರಂಭ ಆಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿ ಅವರಿಗೆ ಒಂದು ಕಾವ್ಯನಾಮ ಇದೆ, ಆ ಹೆಸರು ಏನು ಅಂತೇಳಿ ನೀವು ಮುಂದಿನ ಉತ್ತರವನ್ನು ಕಳಿಸ್ಕೊಡ್ಬೇಕಾಗ್ತದೆ. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9481572600 9481572760. ಈಗ ಮುಂದಿನ ಗೀತೆ, ಆನಂತರ ನಿಮ್ಮ ಸಂದೇಶಗಳನ್ನು ತಗೊಳ್ಳೋಣಂತೆ. ಮಲೆಯ ಮಾರುತ ಚಿತ್ರದ ಗೀತೆ ಹಾಡಿದ್ದಾರೆ ವಾಣಿಜ್ಯರ ಮತ್ತು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ. ಗೀತೆಗೆ ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

ಕೆಳಗಡೆ ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್, ಎಫ್ಎಂ 101.4 ಹಾಗೂ 103.5 ಮೆಗಾಹರ್ಟ್ಸ್ಗಳಲ್ಲಿ ನಿರ್ಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಪ್ರಶ್ನೋತ್ತರ ಕಾರ್ಯಕ್ರಮ ಚಿತ್ರಗೀತೆಗಳೊಂದಿಗೆ ಸಾಗ್ತಾ ಇದೆ. ನನ್ನ ಪ್ರಶ್ನೆ ಹೇಗಿತ್ತು, ಅನಾಥಾಶ್ರಮವನ್ನು ಪ್ರಾರಂಭ ಮಾಡಿ ಹೆಸರನ್ನು ಮಾಡಿದಂತಹ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮೀಜಿ ಅವರ ಕಾವ್ಯನಾಮ ಏನು ಅಂತ ಹೇಳಿ ಕೇಳಿದ್ದೆ. ನೋಡೋಣ, ಸಾಕಷ್ಟು ಸಂದೇಶ ಬಂದಿದೆ, ಯಾರೆಲ್ಲ ಉತ್ತರ ಸರಿ ಉತ್ತರಗಳನ್ನು ಕಳಿಸಿದ್ದಾರೆ ಅಂತೇಳಿ. ಸಂಜೆಯ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಮಲ್ತೇಶ್ವರ ಅವರಿಗೆ ನಮಸ್ಕಾರಗಳು. ಹೇಗಿದ್ದೀರಿ? ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಓಕೆ, ಉತ್ತರ ಬಂದು ಮೊದಲನೇ ಪ್ರಶ್ನೆಗೆ ಉತ್ತರ ಕಳಿಸಿದಿರಿ, ಎರಡನೇ ಪ್ರಶ್ನೆಗೆ ಬಂದಿಲ್ಲ. ಗುಡ್ ಈವ್ನಿಂಗ್ ಸರ್ ಚೇತನ್ ಕಥಾ ಕಾತ್ರೆ, ಚೇತನ್ ಕಾತ್ರೆ ಶಿವಮೊಗ್ಗದಿಂದ. ಓಕೆ, ಉತ್ತರ ಇಲ್ಲ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರ ಬಂದಿದೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿಂದ. ಕೆ ಪಿ ದಿನೇಶ್ ಭಟ್, ಅರ್ಚನ ಭಟ್, ಆದಿತ್ಯ ಭಟ್, ಕೌರಿ ಮಣಗದ್ದೆ ಹೋಬಳಿ, ಲತಾ ಕುಮಾರಿ ಭದ್ರಾವತಿ, ಮುರಳಿಧರ್ ಶಿವಮೊಗ್ಗ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರು, ವೇಣುಗೋಪಾಲ್ ಏನಿದು ಯಾರಿದು ಹೆಸರು ಸಂದೇಶ, ಓಕೆ ಯಾರಿದು, ಶ್ರೀ ಹೂವಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಅವರ ಸಂದೇಶ ಅಂತ ಕಾಣುತ್ತೆ. ವೇಣುಗೋಪಾಲ್ ಅಂತ ಮತ್ತೊಂದು ಹೆಸರು ಬಂದಿದೆ, ಏನು ಗೊತ್ತಾಗ್ತಾ ಇಲ್ಲ ಅದು. ಓಕೆ, ದೀಪಕ್ ಕುಮಾರ್ ಆರಾಧ್ಯ ಕಲ್ಲಹಳ್ಳಿ ಶಿವಮೊಗ್ಗದಿಂದ, ಸಲ್ಮಾ ಟೀಚರ್ಸ್ ತರೀಕೆರೆಯಿಂದ, ಶಾಂತಾಚಾರ್ ಬೆಳಗ್ಗೆ ಕೊಕ್ಕನೂರು ಹರಿಹರ ತಾಲೂಕು, ನಳಿನಿ ಗಿರಿಜಾರಾವ್ ಹಿರೇಡ್ಕ ದಕ್ಷಿಣ ಕನ್ನಡ. ಓಕೆ ರೈಟ್. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕೊಡಿಗೆಯಿಂದ, ಧನಲಕ್ಷ್ಮಿ ಯೋಗೇಶ್ ಹಾಲಪ್ಪ ಸರ್ಕಲ್ ಭದ್ರಾವತಿ, ಗಂಗಾಧರೇಶ್ವರ್ ಬಿಜಿ ಹೊಸಮನೆ ಭದ್ರಾವತಿಯಿಂದ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಏನಿದು ಮಲ್ಲೇಶಪ್ಪ ಸಿ ಎಂ ಚಿಕ್ಕನಲ್ಲೂರು ಕಡೂರಿಂದ, ಹೆಬ್ಬೆಲ್ ರಾಘವೇಂದ್ರ ಪರ್ವತ ಭದ್ರಾವತಿ, ಚೇತನ್ ಕಡೂರಿಂದ, ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ, ರಾಘವ ಮುನಿಯಾಣಿ ಶಕುಂತಳ ಮಕ್ಕಳಾದ ಪ್ರೀತಿಮಗ ಪ್ರೀತಿಕ ಪುತ್ತೂರು ಬೆಟ್ಟಂಪಾಡಿ ದುಬಾಯಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ. ಗುಡ್ ಈವ್ನಿಂಗ್ಸ್ ರಚನಾ ಫ್ರಮ್ ಶಂಕರಘಟ್ಟ ಭದ್ರಾವತಿಯಿಂದ. ಓಕೆ, ಜಯಪುಟ್ಟಸ್ವಾಮಿ ಕೆನಡಾದಿಂದ. ಓಕೆ ರೈಟ್. ಪರಿಮಳಾಚಾರ್ಯ ವಾಸುಕಿ ವಿಜಯಲಕ್ಷ್ಮಿ ಸಾಗರ, ಶುಭಾನ್ ಕೋರಿ ಹಗರಬಮ್ಮಳ್ಳಿ ತಾಲೂಕು ಹಂಪ ಸಾಗರದಿಂದ, ಸುಮಿತ್ರ ಮಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ. ಶುಭ ಸಂಜೆ ಮಲ್ತೇಶ್ ಸರ್, ಚಿತ್ರಗೀತೆಗಳು ಸುಮಧುರವಾಗಿದ್ದು ವೆರಿ ನೈಸ್. ಕನ್ನಡ ತೆರೆಕ ಗಣೇಶ್ ಶೋಟಿ ರಸ್ತೆ ಸಿಗಟ್ಟಿ. ಓಕೆ, ಉತ್ತರ ಸಹ ಬಂದಿದೆ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಭೂತನಗುಡಿಯಿಂದ, ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿ, ಮಮತಾ ಭದ್ರಾವತಿಯಿಂದ, ರಾಘವೇಂದ್ರ ಸ್ವಾಮಿಯವರು ಫುಲ್ಲು ಉತ್ತರ ಕಳಿಸ್ಬಿಟ್ಟಿದ್ದಾರೆ, ಯಾರಿದು? ಕಲಬುರಗಿಯಿಂದ ಮಾದನ ಇಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು. ಎಸ್, ಓಕೆ ಸ್ನೇಹಿತರೆ, ನಿಮ್ಮ ಎಲ್ಲ ಸಂದೇಶಗಳನ್ನು ತಗೊಂಡಿದ್ದೀನಿ, ಅದರಲ್ಲಿ ಒಂದು ಎರಡು ಉತ್ತರ ಅಷ್ಟು ಸಮಂಜಸ ಆಗಿರಲಿಲ್ಲ. ಓಕೆ, ಸರಿಯಾದ ಉತ್ತರ ನಾನು ಆಗಲೇ ಹೇಳ್ತಾನೆ ನಿಮಗೊಂದು ಕ್ಲೂ ಕೊಟ್ಬಿಟ್ಟಿದ್ದೆ, ಅವರು ಅನಾಥಾಶ್ರಮವನ್ನು ಕಟ್ಟಿದ್ದ ಒಂದು ವಿಧಾನ, ಅವರ ಒಂದು ಮೂಲ ಬಂಡವಾಳ ಇಲ್ಲಿಂದ ಬಂತು ಅಂತಂದರೆ, ಪ್ರತಿ ಅಂದರೆ ಆ ಒಂದು ತಾಲೂಕಿರ್ಬೋದು, ಜಿಲ್ಲೆ ಇರ್ಬೋದು, ಎಲ್ಲ ಮನೆ ಮನೆಗೆ ಹೋಗಿ ಭಿಕ್ಷಾಟನೆ ಮಾಡಿ ಬಂದಂಥ ಹಣದಲ್ಲಿ ಆಶ್ರಮವನ್ನು ಕಟ್ಟಿ ಬೆಳೆಸಿ ಇವತ್ತು ಒಂದು ದೊಡ್ಡ ಆಶ್ರಮ ಮಾಡಿ ಇವತ್ತು ಜಗತ್ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಸಾಕಷ್ಟು ರೋಗಿಗಳು ಅಲ್ಲಿ ಗುಣಮುಖರಾಗಿದ್ದಾರೆ, ಅದೇ ರೀತಿ ಸಾಕಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಹೊಸ ಬೆಳಕನ್ನು ಕಂಡಿದ್ದಾರೆ. ಭಿಕ್ಷಾಟನೆಯಿಂದ ಬಂದಂಥ ಒಂದು ಹಣದಿಂದ ಆಶ್ರಮವನ್ನು ಕಟ್ಟಿದ್ದಕ್ಕೆ ಅವರಿಗೆ ಒಂದು ಹೆಸರು ಬರುತ್ತೆ. ಅವರ ಮೂಲ ಅವರ ಅಂದರೆ ಇನ್ನೊಂದು ಹೆಸರು, ಅವರ ಕಾವ್ಯನಾಮ ಏನಪ್ಪ ಅಂದರೆ ತಿರುಕ. ತಿರುಕ ಅಂದರೆ ನೋಡಿ, ಭಿಕ್ಷಾಟನೆಗೆ ಒಂದು ಇನ್ನೊಂದು ಪದ ಅಂತ ಹೇಳ್ಬೋದು. ಭಿಕ್ಷಾಟನೆಯಿಂದ ಅವರು ಆ ಒಂದು ಆಶ್ರಮವನ್ನು ಕಟ್ಟಿ ಬೆಳೆಸಿರೋದ್ರಿಂದ ಅವರಿಗೆ ತಿರುಕ ಅಂತೇಳಿ ಅವರ ಕಾವ್ಯನಾಮ ಆಗಿ ಬರುತ್ತೆ, ಮೂಡುತ್ತೆ. ಜನರು ಸಹ ಅವ್ರನ್ನ ಅದೇ ರೀತಿ ಕರೀತಿದ್ರು, ಹಾಗಾಗಿ ಅವರಿಗೆ ಅದೇ ಕಾವ್ಯನಾಮವಾಗಿ ಮೂಡಿ ಬಂತು, ಸಿಕ್ತು ಅಂತೇಳಿ.
ಓಕೆ ಕೇಳಿದ್ರೆ ಸೊ ತುಂಬ ಖುಷಿ ಆಯಿತು, ಇಂಥ ಒಂದು ಮಹಾನ್ ವ್ಯಕ್ತಿಯ ಬಗ್ಗೆ ನಾವು ವಿಚಾರ ಮಾಡಿದ್ವಿ, ಸರಿಯಾದ ಉತ್ತರಗಳನ್ನು ನೀವು ಕಳಿಸ್ಕೊಟ್ಟಿದ್ದೀರಿ. ಯಾಕೆಂತಂದರೆ ಇಂಥ ಒಂದು ವ್ಯಕ್ತಿ ಬಗ್ಗೆ ನಮಗೆ ಇಷ್ಟೊಂದು ನಾಲೆಡ್ಜ್ ಜ್ಞಾನ ಇರಲೇಬೇಕು, ನಮ್ಮ ಮುಂದಿನ ಒಂದು ಪೀಳಿಗೆಗೆ ಅವ್ರ ಬಗ್ಗೆ ನಾವು ತಿಳಿಸ್ಕೊಡಲೇಬೇಕು. ಅಂಥ ಮಹಾನ್ ವ್ಯಕ್ತಿಯವರು ದಾರಿದೀಪವಾಗಿದ್ದಾರೆ, ಯಾವುದೇ ಆಸೆ ವೈಭೋಗ ಯಾವುದೇ ಇಲ್ಲದೇ ಅಂಥ ಒಂದು ದೊಡ್ಡ ಆಶ್ರಮವನ್ನು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ಎಲ್ಲರಿಗೂ ಸಿಗ್ತಾ ಇದ್ರು ಅವರು. ಎಲ್ಲ ಅಂದರೆ ಸಾಮಾನ್ಯ ಜೀವನ, ಆರ್ಡಿನರಿ ಲೈಫ್ ಅಂತ ಅಂತ ಕರಿತೀವಿ, ಆ ಥರ ಜೀವನವನ್ನು ಮಾಡಿ ಹೆಸರನ್ನು ಮಾಡಿದಂತಹ ದಿವ್ಯ ಸ್ವರೂಪಿ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು. ಸೊ ಅವ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ತೊಗೊಂಡಿತ್ತು, ತುಂಬ ಖುಷಿಯಾಯಿತು. ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಿದೆ. ಕೆಳಗಡೆ ನೆನಪಿರಲಿ, ಇವತ್ತು ಬುಧವಾರ ಸಂಜೆ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ ಮೂಡಿ ಬರುತ್ತೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತರಗಳನ್ನು ಕಳಿಸಿದಂಥ ನಮ್ಮೆಲ್ಲ ಕೇಳು ಬಾಂಧವರಿಗೆ ನಿಲಯದ ಪರವಾಗಿ ಧನ್ಯವಾದಗಳು. ಕೆಳಗಡೆ ಕಾರ್ಯಕ್ರಮದ ಕಡೆಯದಾಗಿ ನೀಲಕಂಠ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ನಂದಿತಾ ಮತ್ತು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಮತ್ತು ಸಂಗೀತ V ರವಿಚಂದ್ರನ್ ಅವರದ್ದು.

0: ಕೇಳಿದರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
4: ಹಿಂಗೆ ಕಯ್ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
5: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
4: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
6: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ₹1,00,000 ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಕೆಳಗಡೆ ಈಗ ಸೇವಾ ಮಾಹಿತಿ. ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ರೋಟರಿ ಸಂಸ್ಥೆ ಸಕಲೇಶ್ಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಸುತ್ತಿರುವ ನಾಕ್ರು ಗಣಪಯ್ಯ ರೋಟರಿ ಶ್ರವಣದೋಷವುಳ್ಳ ಮಕ್ಕಳ ವಸತಿ ಶಾಲೆ ಕಳೆದ 37 ವರ್ಷಗಳಿಂದ 1-10 ತರಗತಿಯವರೆಗೆ 6-16 ವರ್ಷ ವಯೋಮಿತಿ ಇರುವ ಶ್ರವಣದೋಷವುಳ್ಳ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುತ್ತಾ ಬಂದಿರುತ್ತದೆ. ಇಲ್ಲಿ ಇವರಿಗೆ ಊಟ, ವಸತಿ, ಕಂಪ್ಯೂಟರ್ ಶಿಕ್ಷಣ, ಹೊಲಿಗೆ ತರಬೇತಿ ಉಚಿತವಾಗಿರುತ್ತದೆ. ವಿಶೇಷ ತರಬೇತಿ ಹೊಂದಿದ ಶಿಕ್ಷಕರಿಂದ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡಲಾಗುತ್ತೆ. ವಿಳಾಸ: ನಾಕ್ರು ಗಣಪಯ್ಯ ರೋಟರಿ ಶ್ರವಣದೋಷವುಳ್ಳ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆ, JSSBEd ಕಾಲೇಜ್ ಪಕ್ಕ.

ಪ್ರದೇಶದಲ್ಲಿ ಕೌಡಳ್ಳಿ, ಆನೆಮಹಲಂಚೆ, ಸಕಲೇಶ್ಪುರ, ಹಾಸನ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಮತ್ತು ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ನಂಬರ್ 9986685210. ಮತ್ತೊಂದು ಸಂಖ್ಯೆ 9141722868. ಈ ನಂಬರನ್ನು ಸಂಪರ್ಕಿಸಿ ದಾಖಲಾತಿಯನ್ನು ಪಡೆಯಬಹುದಾಗಿದೆ. ಕೆಳಗಡೆ ಸಮಯ ಆಗ್ತಾ ಇದೆ, 6:05. ಇನ್ನು ಮುಂದೆ ಇಂಗ್ಲಿಷಿನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಕೆಳಗರೆ ಗಮನಿಸಿ. ತುಂಗಾ ಮೇಲ್ದಂಡೆ ಯೋಜನೆ ಡ್ಯಾಂನ ನದಿ ಪಾತ್ರದಲ್ಲಿ ಬರುವ ಗ್ರಾಮಸ್ಥರಿಗೆ ಇದೊಂದು ಮುನ್ಸೂಚನೆ. ತುಂಗಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗುವ ಮುನ್ಸೂಚನೆ ಇದ್ದು, ಒಳ ಹರಿವು ಬಂದಲ್ಲಿ ಯಾವ ಕ್ಷಣದಲ್ಲಾದರೂ ತುಂಗಾ ಜಲಾಶಯದಿಂದ ನೀರನ್ನು ಬಿಡುವ ಸಂಭವವಿರುತ್ತದೆ. ಆದ್ದರಿಂದ ತುಂಗಾ ಜಲಾಶಯದ ಕೆಳಭಾಗದ ನದಿ ಪಾತ್ರದಲ್ಲಿ ಬರುವ ತಗ್ಗು ಪ್ರದೇಶಗಳಲ್ಲಿ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರದು, ಹಾಗೂ ದನಕರುಗಳನ್ನು ಪ್ರಾಣಿಗಳನ್ನು ಮೇಯಲು ಬಿಡುವುದು ಹಾಗೂ ಇನ್ನಿತರ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರದೆಂದು ಪ್ರಕಟಣೆ ತಿಳಿಸುತ್ತಿದೆ.

ಕೆಳಗಡೆ ಗಮನಿಸಿ. ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ರೋಟರಿ ಸಂಸ್ಥೆ ಸಕಲೇಶ್ವರ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಸುತ್ತಿರುವ ನಾಕ್ರು ಗಣಪಯ್ಯ ರೋಟರಿ ಶ್ರವಣದೋಷವುಳ್ಳ ಮಕ್ಕಳ ವಸತಿ ಶಾಲೆ ಕಳೆದ 37 ವರ್ಷಗಳಿಂದ 1-10 ತರಗತಿಯವರೆಗೆ 6-16 ವರ್ಷ ವಯೋಮಿತಿ ಇರುವ ಶ್ರವಣದೋಷವುಳ್ಳ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುತ್ತಾ ಬಂದಿರುತ್ತದೆ. ಇಲ್ಲಿ ಇವರಿಗೆ ಊಟ, ವಸತಿ, ಕಂಪ್ಯೂಟರ್ ಶಿಕ್ಷಣ, ಹೊಲಿಗೆ ತರಬೇತಿ ಉಚಿತವಾಗಿರುತ್ತದೆ. ವಿಶೇಷ ತರಬೇತಿ ಹೊಂದಿದ ಶಿಕ್ಷಕರಿಂದ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತದೆ. ವಿಳಾಸ: ನಾಕ್ರು ಗಣಪಯ್ಯ ರೋಟರಿ ಶ್ರವಣದೋಷವುಳ್ಳ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆ, JSS BEd ಕಾಲೇಜ್ ಪಕ್ಕದಲ್ಲಿ, ಕೌಡಳ್ಳಿ ಆನೆ ಮಹಲ್ ಅಂಚೆ, ಸಕಲೇಶ್ಪುರ, ಹಾಸನ ಜಿಲ್ಲೆ. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ನಂಬರ್, ಫೋನ್ ನಂಬರ್ 9986685210. ಮತ್ತೊಮ್ಮೆ 9986685210. ಮತ್ತೊಂದು ಸಂಖ್ಯೆ 9141-7222-868.

ಕೇಳಿದ್ರೆ ಈಗ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 6:30 ರಸವಾರ್ತೆ, 6:51 ಕೃಷಿರಂಗ ಕಾರ್ಯಕ್ರಮ, ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಮಾರಾಟ ವ್ಯವಸ್ಥೆ, ಈ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುಲಂಬಿ ಗ್ರಾಮದ ಯುವ ಉದಯೋನ್ಮುಖ ಕೃಷಿ ಉದ್ಯಮಿ ಶ್ರೀ ರಘು ಆರ್ಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ. ಇನ್ನು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಅಂತ್ಯಾಕ್ಷರಿ. 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, 10:00 ಕನ್ನಡ ಹಳೆಯ ಚಿತ್ರಗೀತೆಗಳು, 10:30 ಕೇಂದ್ರ ಸರ್ಕಾರದ 12 ಪೂರ್ತಿಗೊಳಿಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ನಾಳೆ ಬೆಳಿಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಾರಾಧನಾ, 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳು ಬಾ ಬೆಳಕೆ ಕಥನಗಳು. 6:40 ನೇಗಿಲ ಮಿಡಿತ, ಬಾಳೆ ಬೆಳೆಯಲ್ಲಿ ಬರುವ ಪ್ರಮುಖ ರೋಗಗಳು, ಈ ಕುರಿತು ಡಾಕ್ಟರ್ ಸಂಜೀವ ಜಾಗತಿಮಠ್ ಸಹಾಯಕ ಪ್ರಾಧ್ಯಾಪಕರು, ಸಸ್ಯ ರೋಗಶಾಸ್ತ್ರ ವಿಭಾಗ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಶೃಂಗೇರಿ ಇವರಿಂದ ಮಾಹಿತಿ ಕೇಳಲಿದ್ದೀರಿ. ಇನ್ನು 6:45 ಹೆಲ್ತ್ ಏಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆ, ಈ ಕುರಿತು ಡಾಕ್ಟರ್ ಶಮಿತಾ ಅವರಿಂದ ಮಾಹಿತಿ. ಇದು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮುಂಚೆ 7:15 ಹಾಗೂ 9:35 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಸಾಮಾಜಿಕ ಹೋರಾಟಗಾರ, ಸಾಹಿತಿ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಕತ್ತಿಗೆ ಬಿ ಚೆನ್ನಪ್ಪ ಅವರೊಂದಿಗೆ ವಿಶೇಷ ಸಂವಾದ, ಇವರೊಂದಿಗೆ ಎಸ್ ಆರ್ ಭಟ್. 9:05 ಮಿಕ್ಸ್ ಮೆಲೋಡಿ, 10:00 ಹಾಡು ಮಾತಾಡು ಕಾರ್ಯಕ್ರಮ, ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ, ಪ್ರಸ್ತುತಿ ಸುಬ್ರಹ್ಮಣ್ಯ ಶರ್ಮ. 11:00 ಚೈತ್ರವನ ಕಾವ್ಯವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಅಯೋಧ್ಯ ಸಂಪುಟದಲ್ಲಿ ಕವಿಕೃತ ದರ್ಶನಂ, ಈ ಭಾಗದ ವಾಚನ ಮಾಡಲಿದ್ದಾರೆ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಎಚ್ಎಸ್ ಗೋಪಾಲ್. ಇನ್ನು 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳು, 11:45 ಜನಪದ ಸಂಗೀತ ಕಾರ್ಯಕ್ರಮ ಬಾಣಂತಿ ಪದ, ಭದ್ರಾವತಿ ತಾಲೂಕು ಅತ್ತಿಗುಂದದ ಶ್ರೀಮತಿ ಎಚ್ಎಂ ನೇತ್ರಾವತಿ ಮತ್ತು ತಂಡದವರಿಂದ. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಕೊಡಗಿನ ಶ್ರೀಮಂಗಲ ಕುಮಟೂರಿನ ಕೊಟ್ರಂಗಣ ಸಂಜಿನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಪಶ್ಚಾತ್ತಾಪ, ಬಳಿಕ ಮಡಿಕೇರಿ ಮೇಘಭಟ್ ಅವರಿಂದ ಸಂಗೀತ ವೈವಿಧ್ಯ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ, ನಿರ್ವಹಣೆ ಪಿಎಂ ಜಗದೀಶ್. ಇನ್ನು 12:35 ಆರೋಗ್ಯ ಕಾರ್ಯಕ್ರಮ, 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ವಿಷಯ ಪಿಎಂ ಫಸಲ್ ಭೀಮಾ ಯೋಜನೆ. 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, ಇನ್ನು 3:00 ಚಾರ್ಟ್ ಶೋ. ಇನ್ನು ಸಂಜೆಯ ಕಾರ್ಯಕ್ರಮ 5:00 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು 6:00 ಸೇವಾ ಮಾಹಿತಿ, 6:30 ಜಿಲ್ಲಾ ವಾರ್ತಾ ಪತ್ರ, 6:51 ಕಿಸಾನ್ ವಾಣಿ, ಜೀತ ಪದ್ಧತಿ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಅದಾದ ನಂತರ ಕೃಷಿ ಉಳಿಸಿ ಅಭಿಯಾನ, ಈ ಕುರಿತು ಮಾಹಿತಿ. ಇನ್ನು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಚಿತ್ರಗೀತೆಗಳು, 9:30 ನಾಟಕ ಅವನ ಪ್ರೇಮ, ಮೂಲಕಥೆ ವಾಣಿ ರೇಡಿಯೋಗೆ ಎಚ್ಎಸ್ ಪಾರ್ವತಿ, 10:00 ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, 10:30 ಕೇಂದ್ರ ಸರ್ಕಾರ 12 ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೆಳಗಡೆ ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲೂ ತಿಳಿಯಬಹುದು. ಸಮಯ ಆಗ್ತಾ ಇದೆ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 6:40 ಪ್ರದೇಶ ಸಮಾಚಾರ ಮೂಡಿ ಬರುವುದು.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in.
2: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ಯಾಕೆ?
1: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನು

0: ಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಖಾತೆ ಹಂಚಿಕೆ ಕುರಿತಂತೆ ಅಸಮಾಧಾನ ಉಂಟಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಇಂದು ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಅವರು ದೆಹಲಿಯಲ್ಲಿ ಇದ್ದು ಖಾತೆ ಬದಲಾವಣೆಗೆ ಒತ್ತಾಯಿಸುತ್ತಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಈ ನಡುವೆ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬಿಡಿಎ ಹಾಗೂ ಬಿಎಂಆರ್ಡಿಎ ಸೇರಿಸುವಂತೆ ಪಟ್ಟು ಹಿಡಿದಿದ್ದು ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ಮಾಡುವ ನೆಪದಲ್ಲಿ 39,437 ಕೋಟಿ ರೂಪಾಯಿ ಹಗರಣ ನಡೆಸಿದೆ ಎಂದು ಬಿಜೆಪಿ ಆರೋಪಿಸಿದೆ. ಟೆಂಡರ್ನ ಒಟ್ಟು ಮೊತ್ತದಲ್ಲಿ 10,000 ಕೋಟಿ ರೂಪಾಯಿ ಕಿಕ್ಬ್ಯಾಕ್ ಪಡೆಯಲಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದು ಈ ಕುರಿತಂತೆ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ. ದೂರಿನಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಬಳಿಕ ಮಾತನಾಡಿದ ಅವರು, ಜನರ ತೆರಿಗೆ ಹಣದ ಲೂಟಿ, ಟೆಂಡರ್ ಪ್ರಕ್ರಿಯೆಯಲ್ಲಿನ ಅಕ್ರಮ ಹಾಗೂ ಸರ್ಕಾರದ ಪಾತ್ರದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಯಿತು ಎಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗವಹಿಸಲಿದ್ದು ಉನ್ನತ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದಾರೆ. ಸಭೆಯಲ್ಲಿ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಡಿಸೆಂಬರ್ನಲ್ಲಿ ನಡೆದ 5ನೇ ರಾಷ್ಟೀಯ ಮುಖ್ಯ ಕಾರ್ಯದರ್ಶಿಗಳ ಸಮ್ಮೇಳನದ ಶಿಫಾರಸುಗಳಾದ ಆರಂಭಿಕ ಬಾಲ್ಯ ಶಿಕ್ಷಣ, ಶಾಲಾ ಶಿಕ್ಷಣ, ಕೌಶಲ್ಯ, ಉನ್ನತ ಶಿಕ್ಷಣ, ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳ ಕುರಿತಂತೆ ಚರ್ಚೆ ನಡೆಯಲಿದೆ. ಮಧ್ಯಪ್ರದೇಶದಲ್ಲಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತವಾಗಿರುವುದು ಚುನಾವಣಾ ಅಕ್ರಮವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಮೀನಾಕ್ಷಿ ನಟರಾಜನ್ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪದೋಷಗಳಿರಲಿಲ್ಲ, ಆದರೂ ಕೆಲವು ಲೋಪದೋಷಗಳನ್ನು ಸೃಷ್ಟಿ ಮಾಡಿ ತಿರಸ್ಕಾರ ಮಾಡಲಾಗಿದೆ ಎಂದು ದೂರಿದ್ದಾರೆ. ಇದು ಚುನಾವಣಾ ಅಕ್ರಮ ಹಾಗೂ ರಾಜಕೀಯ ಷಡ್ಯಂತ್ರ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗವು ಭಾರತೀಯ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಸಂಸ್ಥೆ, ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಸಹಾಯ ಸಂಸ್ಥೆ ಹಾಗೂ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಯ ಸಹಯೋಗದೊಂದಿಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ತಂತ್ರಜ್ಞಾನ ಚಾಲಿತ ಮತದಾರರ ನೋಂದಣಿ ಕುರಿತ 1 ದಿನದ ಅಂತಾರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿತ್ತು. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಾಗಾರವು ಮತದಾರರ ನೋಂದಣಿ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮತ್ತು ನಾವೀನ್ಯತೆಗಳ ಕುರಿತು ಜಾಗತಿಕ ಮಟ್ಟದ ಚರ್ಚೆಗೆ ವೇದಿಕೆಯಾಯಿತು. ಕಾರ್ಯಾಗಾರದಲ್ಲಿ ತಜ್ಞರು ವಿವಿಧ ಮಾದರಿಗಳ ಕುರಿತು ಪ್ರಸ್ತುತಿ ನೀಡಿದರು. ಈ ಕಾರ್ಯಾಗಾರವು ಭವಿಷ್ಯದ ಚುನಾವಣಾ ಪ್ರಕ್ರಿಯೆಗಳನ್ನು ಹೆಚ್ಚು ಪಾರದರ್ಶಕ, ಸುಲಭ ಮತ್ತು ತಂತ್ರಜ್ಞಾನ ಆಧಾರಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ ಸಿಆರ್ಎಫ್ ಯೋಜನೆಯಡಿ 22 ಕೋಟಿ ರೂಪಾಯಿ ಮಂಜೂರಾಗಿದೆ. ಇದನ್ನು ಸ್ವಾಗತಿಸಿರುವ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಈ ರಸ್ತೆಗಳು ಕೊಡಗು ಜಿಲ್ಲೆಯ ನಿವಾಸಿಗಳು, ರೈತರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೂ ವ್ಯಾಪಾರ ವಲಯದವರಿಗೆ ಅತ್ಯಂತ ಪ್ರಮುಖ ಸಂಪರ್ಕ ಮಾರ್ಗಗಳಾಗಿವೆ ಎಂದು ತಿಳಿಸಿದ್ದಾರೆ. ಕೊಡಗಿನ ಬಹುಕಾಲದ ರಸ್ತೆ ಅಭಿವೃದ್ಧಿ ಅಗತ್ಯಗಳಿಗೆ ಸ್ಪಂದಿಸಿದ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಸಲಾಗುತ್ತಿದೆ. ಈಗಾಗಲೇ 94.14% ಮತದಾರರ ಮ್ಯಾಪಿಂಗ್ ಪೂರ್ಣಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ಎಲ್ಲಾ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾರ್ವಜನಿಕರಲ್ಲಿ ಉಂಟಾಗಿರುವ ಗೊಂದಲ ನಿವಾರಿಸಲು ಪಾರದರ್ಶಕವಾಗಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲಾಗುವುದು. ಅರ್ಹ ಯಾವೊಬ್ಬ ಮತದಾರನು ಪಟ್ಟಿಯಿಂದ ಹೊರಗುಳಿಯಬಾರದು. ಮತದಾನದ ಹಕ್ಕಿನಿಂದ ಯಾರೂ ವಂಚಿತರಾಗಬಾರದು ಎಂದು ತಿಳಿಸಿದ್ದಾರೆ. 2025 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಗೆ ಒಳಗಾದ ಜಿಲ್ಲೆಯ ರೈತರಿಗೆ 246.9 ಕೋಟಿ ರೂಪಾಯಿ ಅತ್ಯಧಿಕ ಬೆಳೆ ವಿಮಾ ಪರಿಹಾರ ಲಭಿಸಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 20,291 ರೈತರು ಬೆಳೆ ವಿಮೆಗೆ ಹೆಸರು ನೋಂದಾಯಿಸಿಕೊಂಡಿದ್ದು 12,01,077 ಹೆಕ್ಟೇರ್ ಪ್ರದೇಶ ವಿಮಾ ವ್ಯಾಪ್ತಿಗೆ ಒಳಪಟ್ಟಿತ್ತು. ಈ ತಿಂಗಳ ಅಂತ್ಯದೊಳಗೆ 51 ಕೋಟಿ ರೂಪಾಯಿ ಅಧಿಕ ಪರಿಹಾರ ಜಿಲ್ಲೆಯ ಎಲ್ಲಾ ತಾಲೂಕಿನ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮಾ ಆಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಚುರುಕು ಪಡೆದಿದ್ದು ಕಳೆದ 2 ದಿನಗಳಿಂದ ಸತತವಾಗಿ ಮಳೆ ಸುರಿಯುತ್ತಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬತ್ತಿ ಹೋಗಿದ್ದ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳಲ್ಲಿ ನೀರಿನ ಹರಿವು ಕಂಡುಬರುತ್ತಿದೆ. ಕೃಷಿ ಚಟುವಟಿಕೆಗಳು ಕೂಡ ಬಿರುಸಿನಿಂದ ಸಾಗುತ್ತಿದ್ದು ರೈತರು ಮುಂಗಾರು ಬಿತ್ತನೆಗಾಗಿ ಗದ್ದೆಗಳನ್ನು ಹಸನುಗೊಳಿಸುತ್ತಿದ್ದಾರೆ. ಗಾಳಿ ಮಳೆಯಿಂದಾಗಿ ಜಿಲ್ಲೆಯಲ್ಲಿ May 31 ನಿನ್ನೆಯವರೆಗೆ ಒಟ್ಟು 280 ಮನೆಗಳಿಗೆ ಹಾನಿ ಉಂಟಾಗಿದೆ. ಈ ಪೈಕಿ 4 ಮನೆಗಳು ಸಂಪೂರ್ಣ ಕುಸಿದಿವೆ. 276 ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ. 672 ವಿದ್ಯುತ್ ಕಂಬಗಳು ಧರೆಗುರುಳಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಕೋಳೂರು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವು ಅಭಿಯಾನದ ಅಂಗವಾಗಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಂಕಣ ರೈಲ್ವೆ ವಿಭಾಗದ ಕಾರವಾರ ರೈಲ್ವೆ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರಿಗಾಗಿ ಪ್ರತ್ಯೇಕವಾಗಿ ಪಿಂಕ್ ಬಬಲ್ ವಿಶ್ರಾಂತಿ ಆಸನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾಳೆ ಈ ವಿಶೇಷ ಆಸನ ವ್ಯವಸ್ಥೆಯನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಕೆಎಸ್ಎಂಸಿಎ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ನಿಗಾ ವಹಿಸಬೇಕು, ಜಾನುವಾರುಗಳ ಮೇವಿನ ಸಮಸ್ಯೆಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ

ಗಾಳಿಯೊಂದಿಗೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ, ರಾಜ್ಯಪಾಲರಿಗೆ ಬಿಜೆಪಿ ದೂರು. ನವದೆಹಲಿಯಲ್ಲಿ ನಾಳೆ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ಮತ್ತು ಮುಂದಿನ 5 ದಿನ ರಾಜ್ಯದ ಹಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು PS ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
5: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7091943439.
6: ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಂಧವರೇ, ಇದೀಗ ಕೇಳಿ.
7: ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ರಘು ಅವರಿದ್ದಾರೆ. ಇವರು ಹೊನ್ನಾಳಿ ತಾಲೂಕು ಕುಲ್ಲಂಬಿ ಗ್ರಾಮ, ದಾವಣಗೆರೆ ಜಿಲ್ಲೆಯವರು. ಪ್ರಮುಖವಾಗಿ ಸಿರಿಧಾನ್ಯಗಳ ಬೆಳೆಗಳ ಒಂದು ಬೆಳೆಯವರ ಜೊತೆಗೆ ಮೌಲ್ಯವರ್ಧನೆ ಮಾಡ್ತಾ ಇದ್ದಾರೆ. ಈ ಒಂದು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಸಿರಿಧಾನ್ಯಗಳ ಬೆಳೆಗಳ ಕುರಿತು ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ರಘು ಅವರೇ.
8: ಸರ್ ನಮಸ್ಕಾರ. ಸರ್
7: ಹೇಳಿ, ಈ ಒಂದು ಸಿರಿಧಾನ್ಯಗಳ ಬೆಳೆ ಏನು ಸರ್ಕಾರದ ಒಂದು ಪ್ರೋತ್ಸಾಹ ಧನ ಕೊಡ್ತಾ ಇದ್ದಾರೆ ಅಂತ ಬೆಳೀತಾ ಇದ್ದೀರೋ, ಇಲ್ಲ ಇದು ನಿಮ್ಮ ಪೂರ್ವಜರಿಂದನೇ ಬೆಳೆಕೊಂಡು ಬಂದಿದ್ದೀರಾ, ಹೇಗೆ ಅಂತ?
8: ಸರ್ ಆಕ್ಚುಲಿ ಸಿರಿಧಾನ್ಯಗಳನ್ನ ನಾವು ನಮ್ಮ ಭಾಗದಲ್ಲಿ ಬೆಳೀತಾ ಇಲ್ಲ ಸರ್. ಆಕ್ಚುಲಿ ನಾನು ವಾಸವಾಗಿರ್ತಕ್ಕಂಥ ಭಾಗದಲ್ಲಿ ಸಂಪೂರ್ಣವಾಗಿ ಭದ್ರಾ ನದಿಯ ಅವಲಂಬಿತವಾಗಿರ್ತಕ್ಕಂಥ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಹೇರಳವಾಗಿ ಅಡಿಕೆ ಮತ್ತು ಭತ್ತವನ್ನ ಬೆಳೀತಾ ಇದ್ದಾರೆ. ಆದ್ರೆ ನಮ್ಮ ದಾವಣಗೆರೆ ಜಿಲ್ಲೆಯನ್ನ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿಯಲ್ಲಿ ಸಿರಿಧಾನ್ಯದ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಹೇರಳವಾಗಿ ಸಿರಿಧಾನ್ಯಗಳನ್ನ ರೈತರು ಯಥೇಚ್ಛವಾಗಿ ಬೆಳೀತಾ ಇದ್ದಾರೆ ಸರ್. ಆಕ್ಚುಲಿ ಹಾಗಾಗಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣ ಉದ್ಯಮಗಳ ಔಪಚಾರೀಕರಣ ಯೋಜನೆ ಅಥವಾ PMFME ಯೋಜನೆ ಅಂತಕ್ಕಂಥದ್ದು ಗ್ರಾಮೀಣ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡೋದ್ರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದೆ. ಅದರಲ್ಲಿ ನಾನು ಕೂಡ ಒಬ್ಬ ಫಲಾನುಭವಿ ಆಗಿದ್ದೀನಿ ಸರ್.
7: ನೀವು ಬೆಳೀತಾ ಇದ್ದೀರಾ ಸಿರಿಧಾನ್ಯಗಳನ್ನ?
8: ಸರ್ ನಾನು ಸಿರಿಧಾನ್ಯಗಳನ್ನ ಬೆಳೀತಾ ಇಲ್ಲ ಸರ್, ಆದ್ರೆ ಸಿರಿಧಾನ್ಯಗಳನ್ನ ಮೌಲ್ಯವರ್ಧನೆ
7: ಮಾಡ್ತಾ ಇದ್ದೀರಾ. ಏನ್ ಓದ್ಕೊಂಡಿದ್ದೀರಾ ತಾವು?
8: ಸರ್ ಆಕ್ಚುಲಿ ನಾನು ಓದಿದ್ದು ಸ್ನಾತಕೋತ್ತರ ಪದವಿಯನ್ನ ಇತಿಹಾಸ ವಿಭಾಗದಲ್ಲಿ ಕಂಪ್ಲೀಟ್ ಮಾಡಿದೆ ಸರ್. ನಾನು ಕೂಡ ಎಲ್ಲ ಯುವಕರ ತರ ನನಗೂ ಕೂಡ ಒಂದ್ ಒಳ್ಳೆ ಗೌರ್ಮೆಂಟ್ ಜಾಬ್ ಆಗ್ಬೇಕು, ಗೌರ್ಮೆಂಟ್ ಸ್ಯಾಲರಿ ತಗೋಬೇಕು ನನ್ನ ಆಸೆನೂ ಆಗಿತ್ತು, ನನ್ನ ತಂದೆ ತಾಯಿ ಆಸೆನೂ ಕೂಡ ಅದೇ ಆಗಿತ್ತು ಸರ್. ಬಟ್ ಆದ್ರೆ ಎಷ್ಟೋ ಪ್ರಯತ್ನಗಳು ಮಾಡಿದ್ರು ಕೂಡ ಸರ್ಕಾರದ ವಿಳಂಬ ನೀತಿಗಳಿರ್ಬಹುದು ಅಥವಾ ಬೇರೆ ಬೇರೆ ಕಾರಣಗಳಿಂದ ಏನ ಒಂದ್ ವರ್ಷ ಎಕ್ಸಾಮ್ ಬರೆದ್ರೆ ಕಂಪ್ಲೀಟ್ ಆಗಿ ಒಂದ್ ಇಯರ್ ಕಂಪ್ಲೀಟ್ ಆಗಿ ತಗೊಳ್ತಾನೆ ಇತ್ತು ಅದು ಪ್ರೊಸೆಸಿಂಗ್ ಮುಗಿದಕ್ಕೆ, ರಿಸಲ್ಟ್ಸ್ ಎಲ್ಲ ಬರೋದಕ್ಕೆ. ನಮಗೂ ಕೂಡ ಪ್ರತಿದಿನ ಕೂಡ ಏಜ್ ಆಗ್ತಾನೆ ಹೋಗ್ತಾ ಇರುತ್ತೆ. ಇಂಥ ಸಮಯದಲ್ಲಿ ನಾವು ನಮ್ಮ ಬದುಕನ್ನ ಕಟ್ಕೊಳ್ಲಿಕ್ಕೆ, ಯುವ ಸಮುದಾಯ ಬದುಕನ್ನ ಕಟ್ಕೊಳ್ಲಿಕ್ಕೆ ಬೇರೆ ಏನನ್ನಾದ್ರೂ ಆಶ್ರಯ ಮಾಡಲೇಬೇಕಾಗುತ್ತೆ. ಇಂಥ ಸಮಯದಲ್ಲಿ ನನಗೆ ವರವಾಗಿ ಪರಿಣಮಿಸಿದ್ದು ಈ PMFME ಯೋಜನೆ ಮತ್ತು ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಅಂತಕ್ಕಂಥದ್ದು ನನಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ತಂದುಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
7: ಯಾವ ವರ್ಷ ಆರಂಭ ಮಾಡಿದ್ರಿ ಇದು?
8: ಕೋವಿಡ್ ಅಂತ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ನಮ್ಮ ತಾಯಿಯವರು ಶ್ರೀಮತಿ ಬಸಮ್ಮ GS ಇವರು ಏನ್ ಮಾಡ್ತಾ ಇದ್ರು, ಸಿರಿಧಾನ್ಯಗಳನ್ನ ರೋಸ್ಟ್ ಮಾಡಿ ಅದನ್ನ ಪೌಡರ್ ತರ, ಮಾಲ್ಟ್ ಪೌಡರ್ ತರ ಮಾಡಿಬಿಟ್ಟು ಚಿಕ್ಕದಾಗಿ ಅಕ್ಕಪಕ್ಕದಲ್ಲಿ ಕೊಟ್ಟು ಸೇಲ್ ಮಾಡ್ತಾ ಇದ್ರು ಸರ್. ನಾನು ಆಕ್ಚುಲಿ PDO ಎಕ್ಸಾಮ್ಸ್ ಮತ್ತೆ ಬೇರೆ ಬೇರೆ ಲೆಕ್ಚರರ್ ಪೋಸ್ಟ್ ಗಳೆಲ್ಲ ಎಕ್ಸಾಮ್ ಅಟೆಂಡ್ ಮಾಡಿದೆ, ಅಲ್ಲಿ ಎಲ್ಲೂ ಕೂಡ ನಾನು ಯಶಸ್ಸನ್ನ ಕಾಣದೇ ಇದ್ದಿದ್ರಿಂದ ಅನಿವಾರ್ಯವಾಗಿ ನಮ್ಮ ತಂದೆ ತಾಯಿಗಳನ್ನ ನಾನು ನೋಡ್ಕೋಬೇಕಾಗಿತ್ತು, ನಮ್ಮ ತೋಟವನ್ನು ಕೂಡ ನಾನು ನೋಡ್ಕೋಬೇಕಾಗಿತ್ತು. ಅದ್ರ ಜೊತೆಗೆ ನಾನು ಸ್ವಯಂ ಆಗಿ ಏನಾದ್ರು ಉದ್ಯೋಗವನ್ನು ಮಾಡಿ ನನಗೂ ಕೂಡ ಒಂದು ಆರ್ಥಿಕವಾಗಿರ್ತಕ್ಕಂಥ ಸ್ವಾವಲಂಬನೆಯನ್ನು ಪಡಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ನನಗೆ ಕಂಡು ಬಂದಿದ್ದು ಏನಾದ್ರೂ ಒಂದು ಬದಲಾವಣೆ ತರಬಹುದು ಅಂತ ಆಶಯ ಬಂದಿದ್ದು ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆಯಲ್ಲಿ ಸರ್.
7: ಏನೇನು ಇದರ ಒಂದು ಉತ್ಪನ್ನಗಳನ್ನ ಮಾಡ್ತೀರಿ ನೀವು ಸಿರಿಧಾನ್ಯಗಳದ್ದು?
8: ಸರ್, ಆಕ್ಚುಲಿ ಇದು ಒಂದು ಚಿಕ್ಕದಾಗಿರ್ತಕ್ಕಂಥ ಯಶೋಗಾಥೆ ಅಂತ ಹೇಳ್ಬೋದು ಸರ್. ನಾವು ಸಿರಿಧಾನ್ಯಗಳ ಮಾಲ್ಟ್ ಪೌಡರ್ನ ಮಾಡ್ತಾ ಇದ್ದಂಥ ಸಮಯದಲ್ಲಿ ದಾವಣಗೆರೆ ಕೃಷಿ ಇಲಾಖೆ ಅಧಿಕಾರಿಗಳು ಈ ಒಂದು ವಿಚಾರವನ್ನು ನಮ್ಮನ್ನು ಸಂಪರ್ಕ ಮಾಡಿದಾಗ ಅವ್ರು ಏನು ಮಾಡಿದರು, ನಮಗೆ ಹೆಚ್ಚಿನ ಇದ್ರ ಬಗ್ಗೆ ಹೆಚ್ಚಿನ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಭಾರತದ ಪ್ರಖ್ಯಾತ ಆಹಾರ ಸಂಶೋಧನಾ ಕೇಂದ್ರವಾಗಿರ್ತಕ್ಕಂಥ ಮೈಸೂರಿನಲ್ಲಿರ್ತಕ್ಕಂಥ CFTRIಗೆ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕುರಿತು 10 ದಿನಗಳ ಕಾಲ ತರಬೇತಿಗೆ ಕಳಿಸ್ಕೊಟ್ರು ಸರ್. ಅಲ್ಲಿ ನನಗೆ ಹೋದಾಗ ನನಗೆ ಅರ್ಥ ಆಯಿತು, ಸಿರಿಧಾನ್ಯಗಳಿಂದ ಕೇವಲ ಮಾಲ್ಟ್ ಪೌಡರ್ ಅಷ್ಟೇ ಮಾಡಲಿಕ್ಕಿಲ್ಲ, ಬೇಕಾದಷ್ಟು ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಮಾಡಿ ನಾವು ಮಾರಾಟ ಮಾಡಬಹುದು. ಆ ಮೂಲಕ ರೈತನಿಗೂ ಕೂಡ ಆದಾಯ ಅಂತಕ್ಕಂಥದ್ದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯನ್ನು ಮಾಡ್ಕೋಬಹುದು ಅಂತಕ್ಕಂಥದ್ದು ಒಂದು ಮಾಹಿತಿ ಸಿಕ್ತು ಸರ್. ಅಲ್ಲಿಂದ ನಾನು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ 1 ತಿಂಗಳ ಕಾಲ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕುರಿತು ತರಬೇತಿಯನ್ನು ಪಡೆದಿದ್ದೀನಿ ಸರ್. ಆ ನಂತರದಲ್ಲಿ ನಮ್ಮ ಹಳ್ಳಿಗೆ ನಾನು ಮರಳಿಬಿಟ್ಟು ನಮ್ಮದೇ ಆಗಿರ್ತಕ್ಕಂಥ PMFM ಯೋಜನೆಯಲ್ಲಿ 10 ಲಕ್ಷ ರೂಪಾಯಿಗಳ ಸಾಲವನ್ನ ಪಡೆದುಕೊಂಡ್ಬಿಟ್ಟು ಚಿಕ್ಕದಾಗಿರ್ತಕ್ಕಂಥ ಘಟಕವನ್ನ ಆರಂಭ ಮಾಡಿದ್ದು ಸರ್.
7: ಮೊದಲು
8: ಆರಂಭದಲ್ಲಿ
7: ಏನು ಯಾವ ಉತ್ಪನ್ನದೊಂದಿಗೆ ಶುರು ಮಾಡಿದ್ರಿ ಅಂತ ಹೇಳ್ತಾ
8: ಇದ್ರಿ ಸರ್? ಆಕ್ಚುಲಿ ಏನಾಗಿತ್ತು, ಸಿರಿಧಾನ್ಯಗಳ ಉತ್ಪನ್ನಗಳು ಅಂತ ಹೇಳಿದ್ರೆ ಮಾರುಕಟ್ಟೆಯಲ್ಲಿ ತುಂಬಾ ದುಬಾರಿ ಬೆಲೆಯಲ್ಲಿ ಇದಾವೆ ಅಂತಕ್ಕಂಥದ್ದು ಎಲ್ಲಾ ಜನರ ಸಾಮಾನ್ಯ ತಪ್ಪು ಕಲ್ಪನೆ. ಇಂತ ಸಮಯದಲ್ಲಿ ಸರ್ ನಾವು ಅಂದ್ರೆ ಈ ಒಂದು ವ್ಯವಸ್ಥೆಗೆ ನಾನು ಬರ್ಲಿಕ್ಕಿನ ಮುಂಚೆನೆ ನಮ್ದೊಂದು ಚಿಕ್ಕ ಅಂಗಡಿ ಇತ್ತು ಸರ್. ಆ ಅಂಗಡಿಯಲ್ಲಿ ಪ್ರತಿಯೊಂದು ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಕೂಡ ನಿರಂತರವಾಗಿ ಬಂದು ಬೇಡಿಕೆ ಇಡ್ತದಂತ ಉತ್ಪನ್ನ ಅಂತ ಹೇಳಿದ್ರೆ ಬಿಸ್ಕೆಟ್ ಸರ್. ಆಕ್ಚುಲಿ ಬಿಸ್ಕೆಟ್ ಗಳಿಗೆ ಬಹಳಷ್ಟು ಬೇಡಿಕೆ ಇತ್ತು. ಇಂತ ಸಮಯದಲ್ಲಿ ನಾವು ಯಾಕೆ ಇದನ್ನ ಪ್ರಯತ್ನ ಮಾಡಬಾರದು, ಯಾಕೆ ಸಿರಿಧಾನ್ಯಗಳನ್ನೇ ಬಳಕೆ ಮಾಡಿಬಿಟ್ಟು ಬಿಸ್ಕೆಟ್ ಅನ್ನ ತಯಾರು ಮಾಡೋದ್ರಿಂದ ಅದು ಕಡಿಮೆ ಬೆಲೆಗೂ ಮಾರುಕಟ್ಟೆಗೆ ತಗೊಂಡು ಹೋಗ್ಬಹುದು, ಆಮೇಲೆ ಇದು ಒಂದು ಹೊಸ ಪ್ರಯತ್ನ ಆಗಿರೋದ್ರಿಂದ ಇದು ಇದರಲ್ಲಿ ನಾನು ಯಶಸ್ಸನ್ನು ಕಾಣ್ತೀನಿ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಕೂಡ ಬಂತು ಸರ್. ಹಲವಾರು ಜನ ಆಹಾರ ತಜ್ಞರನ್ನ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಇರತಕ್ಕಂಥ ಆಹಾರ ತಜ್ಞರಿರ್ಬೋದು, ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿರ್ತಕ್ಕಂಥ ಆಹಾರ ತಜ್ಞರಿರ್ಬೋದು, ಇವ್ರನ್ನೆಲ್ಲರೂ ಕೂಡ ಮಾಹಿತಿಯನ್ನು ಕಲೆ ಹಾಕಿ ಸಾಕಷ್ಟು ವರ್ಕ್ ಮಾಡಿಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಸರ್.
7: ಪ್ರಾರಂಭ ಮಾಡಿದ್ರಿ. ಈಗ ಸದ್ಯ ಯಾವ ಯಾವ ಉತ್ಪನ್ನಗಳನ್ನ ತಾವು ತಯಾರಿಸ್ತಾ ಇದ್ದೀರಿ, ಮತ್ತೆ ಮಾರ್ಕೆಟಿನ ಒಂದು ವ್ಯವಸ್ಥೆ ತಮ್ಮದೇ ಆದಂತ ಒಂದು ಬ್ರ್ಯಾಂಡ್ನಲ್ಲಿ ಯಾವ ರೀತಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಅನ್ನೋದು ಹೇಳಿ
8: ಸರ್. ಆಕ್ಚುಲಿ ನಾವು ವಿಶೇಷವಾಗಿ ಸಿರಿಧಾನ್ಯಗಳಲ್ಲಿ ನವಣೆ, ಫಾಕ್ಸ್ ಟೈಲ್ ಇರ್ಬಹುದು, ಸಜ್ಜೆ, ಪರ್ಲ್ ಮಿಲ್ಲೆಟ್ ಇರ್ಬಹುದು, ಕೋಡೋ ಮಿಲ್ಲೆಟ್ ಅಥವಾ ಆರಕ ಅಂತ ಏನ್ ಹೇಳ್ತೀವಿ, ಮತ್ತೆ ಪ್ರೋಸೋ ಮಿಲ್ಲೆಟ್ ಅಂತ ಹೇಳಿದ್ರೆ ಬರಗು ಅಂತ ಏನ್ ಹೇಳ್ತೀವಿ, ಮತ್ತೆ ಫಿಂಗರ್ ಮಿಲ್ಲೆಟ್ ರಾಗಿ ಅಂತ ಹೇಳ್ತೀವಿ. ಈ 5 ಉತ್ಪನ್ನಗಳಿಂದ ವಿಶೇಷವಾಗಿ ಇವುಗಳಲ್ಲಿ ಬೆಲ್ಲ ಮತ್ತೆ ತುಪ್ಪವನ್ನು ನಮ್ಮದೇ ಆಗಿರ್ತಕ್ಕಂಥ ರೈತರ ಬ್ರಾಂಡ್ ಆಗಿರ್ತಕ್ಕಂಥ ನಂದಿನಿ ತುಪ್ಪವನ್ನು ಬಳಕೆ ಮಾಡಿಬಿಟ್ಟು ವಿಶೇಷವಾಗಿ ನಾವು ಸಿರಿಧಾನ್ಯದ ಕುಕ್ಕೀಸ್ಗಳನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ ಸರ್. ನಾವು ನಮ್ಮದೇ ಆಗಿರ್ತಕ್ಕಂಥ ಬ್ರಾಂಡ್ಗೆ ತಪಸ್ವಿ ಅಂತಕ್ಕಂಥ ಒಂದು ಬ್ರಾಂಡ್ ನೇಮ್ ಅನ್ನು ಕೂಡ ಇಟ್ಟಿದ್ದೀವಿ. ಯಾಕೆಂತ ಹೇಳಿದ್ರೆ ಇದು ನಮಗೆ ಒಂದು ರೋಚಕವಾಗಿರ್ತಕ್ಕಂಥ ಹೋರಾಟವನ್ನೇ ಕ್ರಿಯೇಟ್ ಮಾಡಿದ್ರಿಂದ ಸ್ಟ್ರಗಲ್ ತಪಸ್ವಿ ಮೀನ್ಸ್ ದಿ ಸ್ಟ್ರಗಲ್ ವಿತ್ ಸಕ್ಸಸ್ ಅಂತೇಳಿ. ಯಾರು ಯಶಸ್ಸಿಗೆ ಹೋರಾಟ ಮಾಡ್ತಾನೆ ಅವನನ್ನೇ ತಪಸ್ವಿ ಅಂತೇಳಿ ಕರಿತೀವಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನೇ ಇಟ್ಟಿದೀವಿ ಸರ್. ಆಕ್ಚುಲಿ ನಮ್ಮ ತನ್ನ ತಂದೆ ತಾಯಿ ನಮ್ಮ ಕುಟುಂಬ ಮತ್ತೆ ನಾವು 4 ಜನರ ಜೊತೆಗೆ ಇನ್ನ ಉಳಿದಂತ 6 ಜನ ಮಹಿಳೆಯರಿಗೆ ವಿಶೇಷವಾಗಿ 10 ಜನ ಏನ್ ಮಾಡ್ತಾ ಇದೀವಿ ನಮ್ಮ ಘಟಕದಲ್ಲಿ ಕೆಲಸ ನಿರ್ವಹಿಸ್ತಾ ಇದೀವಿ.
7: ಎಲ್ಲಿ ಇದು ಘಟಕ ಇರೋದು, ಕೊಳಂಬಿನಲ್ಲೇನಾ ಅಥವಾ ತಾಲೂಕಾ ಮಟ್ಟದಲ್ಲಿ ಇಟ್ಟಿದೆ
8: ಸರ್? ಆಕ್ಚುಲಿ ನಮ್ಮ ವಿಶೇಷವಾಗಿ ಆಸಕ್ತಿ ಇದ್ದಿದ್ದು ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ಗ್ರಾಮವನ್ನೇ ವಿಶೇಷವಾಗಿ ಎಲ್ಲರೂ ಕೂಡ ಗುರುತಿಸುವ ಮಟ್ಟಕ್ಕೆ ನಾವು ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ನಮ್ಮ ಗ್ರಾಮೀಣ ಭಾಗದಲ್ಲೇ ನಮ್ಮ ಘಟಕವನ್ನು ಆರಂಭ ಮಾಡಿರ್ತಕ್ಕಂಥದ್ದು ಸರ್. ನಮ್ಮ ಘಟಕಕ್ಕೆ ಭೇಟಿ ನೀಡಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಸುರೇಶ್ ಇಟ್ನಾಳ್ ಸರ್ ಅವರು ನಮ್ಮ ಘಟಕಕ್ಕೆ ಭೇಟಿ ಕೊಟ್ಟಿದ್ರು ಸರ್. ಆ ಸಮಯದಲ್ಲಿ ಗ್ರಾಮೀಣ ಭಾಗದಲ್ಲಿ ಆಗ್ತಕ್ಕಂಥ ವಿದ್ಯುತ್ ವ್ಯತ್ಯಯಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ಒಂದು ಹುಡುಗ ಇಷ್ಟೊಂದು ಗ್ರಾಮೀಣ ಮಟ್ಟದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದಾನೆ, ಇವನಿಗೆ ನಮ್ಮ ಕಡೆಯಿಂದ ಏನಾದರೂ ಬೆಂಬಲ ಕೊಡಬೇಕು ಅಂತೇಳಿ ಒಂದು ಸೆಲ್ಕೋ ಫೌಂಡೇಶನ್ ಅವ್ರ ಜೊತೆಗೆ ಮಾತಾಡಿ ಜಿಲ್ಲಾ ಪಂಚಾಯತಿಯಿಂದ ಒಂದು ವಿಶೇಷವಾದ ಅನುದಾನವನ್ನು ಬಿಡುಗಡೆ ಮಾಡಿ ಸುಮಾರು 7.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ಘಟಕವನ್ನು ಅಳವಡಿಸಿಕೊಂಡಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ನಮ್ಮ ಘಟಕ ಸೋಲಾರ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ವಿಶೇಷವಾದ ಘಟಕವಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ನಮ್ಮ ಘಟಕದ ವಿಶೇಷ
7: ಘಟಕ. ಈಗ ಆರಂಭಿಕವಾಗಿ ಬಂಡವಾಳ ನೀವೇ ಹಾಕಿದ್ರು, ಸರ್ಕಾರದಿಂದನೂ ಕೂಡ ತಮಗೆ ಸಹಾಯ ಸಿಕ್ಕಿದೆ, ಈಗಾಗಲೇ ಹೇಳ್ತಾ ಇದ್ದೀರಿ PMFME ಯೋಜನೆಯ ಲಾಭ ಪಡ್ಕೊಂಡಿದ್ರಿ, ಅದರ ಫಲಾನುಭವಿ ಕೂಡ ತಾವು ಅಂತ ಹೇಳ್ತಾ ಇದ್ರಿ, ಇದ್ರ ಬಗ್ಗೆ ಹೇಳಿ ನಮ್ಮ ಕೇಳುಗರಿಗೆ
8: ಸರ್. ಆಕ್ಚುಲಿ ಗ್ರಾಮೀಣ ಭಾಗದ ಜನರ ಜೀವನ ಮಟ್ಟವನ್ನ ತುಂಬಾ ಉತ್ತಮಗೊಳಿಸಬೇಕು ಅಂತಕ್ಕಂಥ ಬಹಳ ಘನ ಉದ್ದೇಶದಿಂದ ಮಾನ್ಯ ಕೇಂದ್ರ ಸರ್ಕಾರ ಏನಾಗಿದೆ ವಿಶೇಷವಾಗಿರ್ತಕ್ಕಂಥ PMFME ಯೋಜನೆ ಅಥವಾ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣೆಗಳ ಉದ್ದಿಮೆಗಳ ಔಪಚಾರೀಕರಣ ಯೋಜನೆ ನಿಯಮಬದ್ಧಗೊಳಿಸಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ ಸರ್. ಈ ಯೋಜನೆಯಲ್ಲಿ ಯಾವುದೇ ಫಲಾನುಭವಿ ಶೇಕಡ 30 ಲಕ್ಷ ರೂಪಾಯಿಗಳವರೆಗೂ ಕೂಡ ಏನು ಮಾಡಬಹುದು, ಸಾಲವನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ ಸರ್. ಇದರಲ್ಲಿ 15 ಲಕ್ಷ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಶೇಕಡ 35% ಮತ್ತು ರಾಜ್ಯ ಸರ್ಕಾರ ಶೇಕಡ 15% ಒಟ್ಟಾರೆಯಾಗಿ ಶೇಕಡ 50% ಸಹಾಯಧನವನ್ನು ಬಿಡುಗಡೆ ಮಾಡ್ತಾ ಇದೆ ಸರ್. ಇನ್ನುಳಿದಂಥ 50% ಫಲಾನುಭವಿ ಸಾಲದ ರೂಪದ ಕಂತುಗಳ ರೂಪದಲ್ಲಿ ಬ್ಯಾಂಕ್ಗಳಿಗೆ ಸಾಲವನ್ನು ಮರುಪಾವತಿ ಮಾಡತಕ್ಕಂಥ ಅವಕಾಶ ಕೂಡ ಇದೆ ಸರ್. ಇದರಲ್ಲಿ ಈ ಒಂದು ಯೋಜನೆಯನ್ನು ನನ್ನಂತ ನೂರಾರು ಯುವ ಸಮುದಾಯ ಏನ್ ಮಾಡಿದ್ದಾರೆ, ಅದನ್ನು ಬಳಸ್ಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆ ಅಂತಕ್ಕಂಥದ್ದು ಈ ಯೋಜನೆ ಅಡಿಯಲ್ಲಿ ಶೇಕಡ 2nd ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥದ್ದು ಒಂದು ಮತ್ತೊಂದು ವಿಶೇಷತೆ
7: ರಾಜ್ಯದಲ್ಲಿಯೇ.
8: ರಾಜ್ಯದಲ್ಲಿಯೇ ಸರ್, ಹೌದು ಸರ್.
7: ಯಾಕಂದ್ರೆ ದಾವಣಗೆರೆ ಜಿಲ್ಲೆ ವಾಣಿಜ್ಯ ನಗರಿ ಅಲ್ವಾ, ಸೊ ಆ ಒಂದು ಹೆಸರಿನಿಂದ ಈ 2nd ಸ್ಥಾನ ಪಡೆದುಕೊಂಡಂತ ಹೇಳ್ತೀರಾ?
8: ಇಲ್ಲ ಸರ್, ಅಂದ್ರೆ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲೂ ನೀವು ಇವತ್ತು ಈ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ದಾವಣಗೆರೆ ಜಿಲ್ಲೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಇಟ್ಟಿನ ಮಿಷಿನ್ಗಳು ಇರಬಹುದು, ಹಪ್ಪಳ ತಯಾರಿಕೆ ಘಟಕಗಳಿರ್ಬೋದು, ರೊಟ್ಟಿ ಮಾಡತಕ್ಕಂಥ ಘಟಕಗಳಿರ್ಬೋದು, ಎಣ್ಣೆ ತಯಾರ ಘಟಕಗಳು ಇರ್ಬೋದು, ಉಪ್ಪಿನಕಾಯಿಗಳನ್ನು ತಯಾರು ಮಾಡತಕ್ಕಂಥ ಘಟಕಗಳಿರ್ಬೋದು, ಆಮೇಲೆ ಸಿರಿಧಾನ್ಯಗಳನ್ನ ಹಿಟ್ಟನ್ನ ಪರಿವರ್ತನೆ ಮಾಡಿ ಮುದ್ದೆ ಹಿಟ್ಟುಗಳು, ರೊಟ್ಟಿ ಹಿಟ್ಟುಗಳು, ಈ ತರ ಎಲ್ಲ ಬಹಳಷ್ಟು ವೆರೈಟಿಲಿ ಏನ್ ಮಾಡ್ತಾ ಇದಾರೆ, ಮಾರುಕಟ್ಟೆಗೆ ಬಂದಿದ್ದಾರೆ ಸರ್. ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಮಹಿಳೆಯರು ಕೂಡ ಈ ಒಂದು ಈ ವಿಚಾರದಲ್ಲಿ ತುಂಬಾ ಮುಂಚೂಣಿಯಲ್ಲಿದ್ದಾರೆ ಸರ್. ಇವರೆಲ್ಲವನ್ನು ಕೂಡ ನೋಡ್ಬಿಟ್ಟು ನಾವು ಕೂಡ ಉತ್ಸಾಹದಿಂದ ಈ ಒಂದು ಘಟಕವನ್ನ ಆರಂಭ ಮಾಡಿರೋದು.
7: ಈಗ ನೀವು ಹೇಳ್ತಾ ಇದ್ರಿ ಸ್ನಾತಕೋತ್ತರ ಪದವಿ ಪಡ್ಕೊಂಡಿದ್ದೀರಿ, ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕನ್ನೋದು ಒಂದು ಆಸೆ ಇತ್ತು, ಅದು ಈಡೇರಲಿಲ್ಲ. ಈಗ ಈ ಒಂದು ಯೋಜನೆಯಲ್ಲಿ ತೊಡಗಿಸಿಕೊಂಡಾಗ ತಮ್ಗೇನ್ ಅನಿಸ್ತಾ ಇದೆ
8: ಸರ್? ನಿಜಕ್ಕೂ ನಾನು ಒಂದು ಸರ್ಕಾರಿ ನೌಕರಿಯನ್ನ ತಗೊಂಡಿದ್ರೆ ಅಥವಾ ಸರ್ಕಾರಿ ಜಾಬ್ ಗೌರ್ಮೆಂಟ್ ಜಾಬ್ ತಗೊಂಡಿದ್ರೆ ಯಾರೋ ಒಂದು ಅಧೀನದಲ್ಲಿ ಯಾರೋ ಒಂದು ಕೈ ಕೆಳಗೆ ಒಂದು ನನ್ನದೇ ಆಗಿರ್ತಕ್ಕಂಥ ನಿಯಮಿತವಾಗಿರ್ತಕ್ಕಂಥ ಒಂದು ನಿರ್ಬಂಧದಲ್ಲಿ ನಾನು ಬದುಕಬೇಕಾಗಿತ್ತು. ಬಟ್ ಈ ಒಂದು ವ್ಯವಸ್ಥೆಗೆ ನಾನು ಬಂದ ಮೇಲೆ ಶೇಕಡ ಮೊದಲು ಆರಂಭಿಕ ಹಂತದಲ್ಲಿ ಪ್ರಥಮ ಹಂತದಲ್ಲಿ PMFM ಯೋಜನೆಯಲ್ಲಿ 10 ಲಕ್ಷ ರೂಪಾಯಿಗಳ ಸಾಲವನ್ನು ಪಡೆದುಕೊಂಡ್ವಿ ಸರ್. ಅದು ಬ್ಯಾಂಕ್ನಲ್ಲಿ ಮರುಪಾವತಿ ಮಾಡಿದ ತರುವಾಯ ನಾವು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಅದನ್ನೆಲ್ಲವನ್ನು ನೋಡ್ಬಿಟ್ಟು ಏನ್ ಮಾಡಿದ್ರು, ಮತ್ತೆ 20 ಲಕ್ಷ ರೂಪಾಯಿಗಳನ್ನ ಸೆಕೆಂಡರಿ ಅಗ್ರಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ರಾಜ್ಯ ಸರ್ಕಾರದ ಯೋಜನೆಯಲ್ಲಿ ಮತ್ತೆ 20 ಲಕ್ಷ ರೂಪಾಯಿಗಳ ಸಾಲವನ್ನು ನಮಗೆ ಮಂಜೂರು ಮಾಡಿಕೊಟ್ರು ಸರ್. ನಮ್ಮ ಘಟಕವನ್ನ ಈಗ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದವರೆಗೂ ಕೂಡ ನಾವೇನ್ ಮಾಡಿದ್ವಿ, ವಿಸ್ತರಣೆ ಮಾಡಿದೀವಿ ಸರ್. ನಮ್ಮ ಈಗ ನಾವು ಬೆಂಗಳೂರು ಮತ್ತೆ ಮೈಸೂರು ಮಂಡ್ಯ ಮತ್ತೆ ಹೊರ ರಾಜ್ಯಗಳು ಹೈದರಾಬಾದ್ ನಿಂದ ಹಿಡಿದು ನವದೆಹಲಿ ಮತ್ತೆ ವಿಶೇಷವಾಗಿ ಜಮ್ಮು ಅಂಡ್ ಕಾಶ್ಮೀರಕ್ಕೆ ಮಾರ್ಚ್ ತಿಂಗಳಿಂದ ನಾವು ಪ್ರತಿದಿನ 50 ಕೆಜಿ ಸಿರಿಧಾನ್ಯದ ಬಿಸ್ಕೆಟ್ ಗಳನ್ನ ಕಳಿಸ್ಕೊಡೋ ಒಂದು ವ್ಯವಸ್ಥೆಗೆ ಅಗ್ರಿಮೆಂಟ್ ಕೂಡ ನಾವೇನ್ ಮಾಡ್ಕೊಂಡಿದೀವಿ ಸರ್, ಮಾಡ್ಕೊಂಡಿದೀವಿ ಸರ್.
7: ಏನು ವಿಶೇಷತೆ ಇದೆ ಬೇರೆ ಒಂದು ಸಿರಿಧಾನ್ಯಗಳ ಉತ್ಪನ್ನ ಮೌಲ್ಯವರ್ಧನೆಗೆ ಮತ್ತೆ ನಿಮ್ಮ ಒಂದು ಉತ್ಪನ್ನಗಳಿಗೆ ಏನು ವಿಶೇಷತೆ ಇದೆ ಅಂತ ಹೇಳ್ತೀರಾ?
8: ಸರ್, ಆಕ್ಚುಲಿ ವಿಶೇಷತೆ ಏನಿದೆ ಅಂತ ಹೇಳಿದ್ರೆ, ನಾವು ವಿಶೇಷವಾಗಿ ಸಿರಿಧಾನ್ಯಗಳನ್ನ ನಮ್ಮ ಪೂರ್ವಿಕರು ದೀರ್ಘಕಾಲದ ಆಯಸ್ಸನ್ನ ಬದುಕಲಿಕ್ಕೆ ಬಹಳ ಮುಖ್ಯವಾದಂತ ಕಾರಣ ಅಂತ ಹೇಳಿದ್ರೆ ಅವರು ಬಳಸ್ತಾ ಇದ್ದಂತ ಆಹಾರ ಪದ್ಧತಿಗಳು. ಆ ಆಹಾರ ಪದ್ಧತಿಗಳನ್ನ ನಮ್ಮ ಸಮುದಾಯ ಅಂತ ಮುಂದಿನ ಎಲ್ಲ ಜನರೇಷನ್ ಕೂಡ ಏನ್ ಮಾಡಿದೆ, ಪೀಳಿಗೆಗಳು ಏನ್ ಮಾಡಿದೆ, ಅದನ್ನ ಮರೆತು ಹೋಗ್ಬಿಟ್ಟಿದೆ ಸರ್. ಆ ಒಂದು ಮರ್ತೋಗಿರ್ತಕ್ಕಂಥ ಸಮಯದಲ್ಲಿ ಇವತ್ತು ಏನಾಗಿದೆ ಸರ್, ನಾವು ಏನನ್ನ ಆಹಾರವನ್ನ ತಿಂತೀವಿ ಅದನ್ನ ಅರಗಿಸ್ಕೊಳ್ಳುವಂತ ಶಕ್ತಿನೂ ಕೂಡ ನಮ್ಮಲ್ಲಿ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಗೆ ನಾವು ಬಂದು ನಿಂತಿದೀವಿ ಸರ್. ಯಾಕೆ ಅಂತ ಹೇಳಿದ್ರೆ, ಒಂದು ತುತ್ತು ಜಾಸ್ತಿ ತಿಂದ್ರು ಮನುಷ್ಯನಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಒಳಗೆ ನಾವು ಇವತ್ತು ಬಂದು ನಿಂತಿದ್ವಿ. ಇಂಥ ಸಮಯದಲ್ಲಿ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯಕರವಾಗಿರ್ತಕ್ಕಂಥ ಪೀಳಿಗೆ ಉಳ್ಕೋಬೇಕು ಅಂತ ಹೇಳಿದ್ರೆ, ನಾವು ಅಟ್ಲೀಸ್ಟ್ ಒಂದು ಬಿಸ್ಕೆಟ್ನಲ್ಲಿ ನಾನೊಂದು ಬಿಸ್ಕೆಟ್ ಅನ್ನು ಮಾಡಿದ್ದೀನಿ ಅದರಿಂದಲೇ ಎಲ್ಲ ಯುವ ಪೀಳಿಗೆನೂ ಉಳ್ಕೊಳ್ಳುತ್ತೆ ಅಂತ ಅಲ್ಲ ಸರ್. ಅದನ್ನು ಶೇಕಡ ಒಂದು 30% ಆದ್ರೂ ನಮ್ಮ ಪೀಳಿಗೆಯವರು, ಮಕ್ಕಳು, ಮಹಿಳೆಯರು ಇವರೆಲ್ಲರೂ ಕೂಡ ಅದನ್ನು ತಿಂತ ಹೋಗೋದ್ರಿಂದ ಅಥವಾ ನಮ್ಮ ಸಿರಿಧಾನ್ಯಗಳನ್ನು ಹೆಚ್ಚು ಹೆಚ್ಚು ಅವರ ಆಹಾರದಲ್ಲಿ ಬಳಕೆ ಮಾಡೋದ್ರಿಂದ ಮುಂದಿನ ಬರ್ತಕ್ಕಂಥ ಭವಿಷ್ಯದಲ್ಲಿ ಬರ್ತಕ್ಕಂಥ ಮಕ್ಕಳು ಅಥವಾ ಪೀಳಿಗೆನಾದರೂ ಆರೋಗ್ಯವಾಗಿ ಇರಲಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇದೀವಿ ಸರ್.
7: ಕಚ್ಚಾ ವಸ್ತುಗಳು ಎಲ್ಲಿಂದ ತಗೊಳ್ತೀರಿ
8: ಸರ್? ದಾವಣಗೆರೆಯಿಂದಲೇ ತಗೊಳ್ತಾ ಇದೀವಿ, ಮತ್ತೆ ಬೇರೆ ಬೇರೆ ಜಿಲ್ಲೆಯಲ್ಲಿ ರೈತರು ಬೆಳೆದಂತಹ ಸಿರಿಧಾನ್ಯಗಳನ್ನ ನಮ್ಮ ದಾವಣಗೆರೆ ICR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರ ಅವ್ರು ಏನ್ ಮಾಡ್ತಿದ್ದಾರೆ, ಅವುಗಳನ್ನ ಕೊಂಡ್ಕೊಂಡು ಅವುಗಳನ್ನ ಫೀಲ್ಡ್ ಸಾರ್ಟೆಕ್ಸ್ ಎಲ್ಲ ಸೆಕೆಂಡರಿ ಪ್ರೊಸೆಸಿಂಗ್ ಎಲ್ಲ ಮಾಡಿಬಿಟ್ಟು ನಮಗೆ ಕೊಡ್ತಾ ಇದ್ದಾರೆ ಸರ್. ನಾವು ಅವುಗಳನ್ನ ನೇರವಾಗಿ ಕುಕ್ಕೀಸ್ ತಯಾರಿಕೆಯಲ್ಲಿ ಬಳಸ್ತಾ ಇದ್ದೀವಿ ಸರ್.
7: ಈ ಕುರಿತು ತರಬೇತಿ ಈಗ ತಾವು ಹೇಳಿದ್ರಿ, ಸುಮಾರು ಕಡೆಗಳಲ್ಲಿ ತರಬೇತಿ ತಗೊಂಡಿದ್ದೀರಿ ಅಂತ ಹೇಳ್ತಾ ಇದ್ರಿ. ನಿಮ್ಮ ಹಾಗೇನೆ ಈಗ ಈ ಒಂದು ಯೋಜನೆಯಲ್ಲಿ ವ್ಯವಹಾರ ಮಾಡ್ತಕ್ಕಂತ ನೋಡ್ಕೊಂಡ್ಬಿಟ್ಟು ಮತ್ತೆಷ್ಟು ಜನ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳ್ತೀರಾ
8: ಸರ್? ನಾವು ಈ ಒಂದು ಬಿಸ್ಕೆಟ್ ಉದ್ಯಮವನ್ನು ಆರಂಭದಲ್ಲಿ ಪ್ರಾರಂಭ ಮಾಡಿದಾಗ ನಾವು ಒಂದು ದಿನಕ್ಕೆ ಒಂದು 2-3 ಸಾವಿರ ರೂಪಾಯಿನ ಹಣ ಸಂಪಾದನೆ ಮಾಡೋದು ಕೂಡ ತುಂಬಾ ಕಷ್ಟಕರ ಆಗಿತ್ತು ಸರ್, ಬಿಸ್ನೆಸ್ ಅನ್ನು ಆರಂಭ ಮಾಡಿದ ಸಮಯದಲ್ಲಿ. ಆನಂತರದಲ್ಲಿ ನಾವು ಒಂದು ಯಶಸ್ಸಿನ ದಡ ಅಂತ ಹೇಳಿದ್ರೆ ಯಾವುದೇ ಉದ್ಯಮ ಇರಬಹುದು, ಅದು ನಾವು ಪ್ರಾರಂಭ ಮಾಡಿದ ತಕ್ಷಣ ನಾವು ಅದರಲ್ಲಿ ಯಶಸ್ವಿ ಆಗ್ತೀವಿ ಅಂತಕ್ಕಂಥದ್ದು ಕೂಡ ಸುಳ್ಳು ಸರ್. ಅದಕ್ಕೆ ನಿರಂತರವಾದ ಪರಿಶ್ರಮ ಬೇಕಾಗುತ್ತೆ, ನಿರಂತರವಾದ ಮಾರುಕಟ್ಟೆಯ ಬೆಂಬಲ ಬೇಕಾಗುತ್ತೆ, ಆಮೇಲೆ ಸಾರ್ವಜನಿಕ ಆಡಳಿತದಲ್ಲಿ ಇರತಕ್ಕಂತ ಸರ್ಕಾರಿ ಸಂಸ್ಥೆಗಳ ಬೆಂಬಲ ಕೂಡ ಅಗತ್ಯವಾಗಿ ಬೇಕಾಗಿರುತ್ತೆ, ಮಾಧ್ಯಮಗಳ ಬೆಂಬಲ ಬೇಕಾಗಿರುತ್ತೆ, ಆಕಾಶವಾಣಿ ಭದ್ರಾವತಿ ಅವರು ಇರಬಹುದು, ಇವರೆಲ್ಲರ ನಿರಂತರವಾದ ಬೆಂಬಲದಿಂದ ಅವರ ಪ್ರಸಾರಗಳಿಂದ ಜನರನ್ನ ತಲುಪ್ತಾ ಹೋಯಿತು, ನಮ್ಮ ವಿಚಾರಗಳು ತಲುಪ್ತಾ ಹೋದಾಗ ಏನಾಯ್ತು, ಜನರು ನಮ್ಮನ್ನ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಫೋನ್ ಕಾಲ್ ಮಾಡಿ ನಮ್ಮ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಆ ನಂತರದಲ್ಲಿ ನಮ್ಮ ಮಾರುಕಟ್ಟೆ ಅಂತಕ್ಕಂಥದ್ದು ಹಂತ ಹಂತವಾಗಿ ವಿಸ್ತರಿಸ್ತಾ ಹೋಯ್ತು ಸರ್. ಈಗ ನಾವು ಪ್ರತಿ ತಿಂಗಳು ಕೂಡ 9-9.5 ಲಕ್ಷ ರೂಪಾಯಿವರೆಗೂ ಕೂಡ ಏನ್ ಮಾಡ್ತಿದ್ವಿ, ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ ಸರ್. ಆಕ್ಚುಲಿ
7: ಮುಂದಿನ ಯೋಜನೆ ಏನಿದೆ ನಿಮ್ದು ಈ ಒಂದು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕುರಿತಾಗ್ಲಿ, ಜೊತೆಗೆ ಇನ್ನು ಬೇರೆ ಒಂದು ಉತ್ಪನ್ನಗಳ ಒಂದು ಮಾರುಕಟ್ಟೆ ಆಗ್ಲಿ ಅಥವಾ ಅದರ ಒಂದು ನಿರ್ವಹಣೆ ಆಗಿರ್ಲಿ ಮೌಲ್ಯವರ್ಧನೆ ಆಗಿರ್ಲಿ
8: ಸರ್? ಆಕ್ಚುಲಿ ಇವತ್ತಿನ ಯುವ ಪೀಳಿಗೆ, ಕಾಲೇಜು ಯುವಕರು ಇರ್ಬೋದು, ಯಾವುದೇ ಮನೆಯಲ್ಲಿ ನಮ್ಮ ಚಿಕ್ಕ ಮಕ್ಕಳು ಇರ್ಬೋದು, ಎಲ್ಲರಿಗೂ ವಿಶೇಷವಾದ ಆಸಕ್ತಿ ಅಂತ ಹೇಳಿದ್ರೆ ಬೇಕರಿ ಉತ್ಪನ್ನಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಇಂಥ ಸಮಯದಲ್ಲಿ ನಾವು ಯಾವುದೋ ಒಂದು ಗೊತ್ತಿಲ್ಲದೆ ಇರತಕ್ಕಂಥ ಉತ್ಪನ್ನವನ್ನ ತಂದು ಅವ್ರ ಮುಂದೆ ಪ್ರೆಸೆಂಟ್ ಮಾಡೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಲಿಕ್ ಆಗಲ್ಲ ಸರ್. ಅವರು ಏನನ್ನ ಇಷ್ಟಪಡ್ತಾ ಇದ್ದಾರೆ, ಯಾವ ಆಹಾರ ಉತ್ಪನ್ನಗಳ ಬಗ್ಗೆ ಅವರ ಒಲವು ಜಾಸ್ತಿ ಇದೆ, ಆ ಉತ್ಪನ್ನಗಳಿಗೆ ನಾವು ಮೌಲ್ಯವರ್ಧನೆಯನ್ನ ಮಾಡಿ ಆ ಸಿರಿಧಾನ್ಯಗಳ ಅವರು ಬಳಸ್ತಕ್ಕಂಥ ಉತ್ಪನ್ನಗಳನ್ನ ಈ ಒಂದು ಸಿರಿಧಾನ್ಯಗಳ ಜೊತೆಗೆ ಕನೆಕ್ಟ್ ಮಾಡಿ ಒಂದು ಹೊಸ ಉತ್ಪನ್ನವನ್ನು ತಯಾರು ಮಾಡಿ ಅವರ ಅಭಿರುಚಿಗೆ ತಕ್ಕನಾಗಿ ನಾವು ಈ ಉತ್ಪನ್ನಗಳನ್ನು ತಯಾರು ಮಾಡಿದಾಗ ವಿಶೇಷವಾಗಿ ಆಟೋಮೆಟಿಕ್ಲಿ ಅಂತ ಅಂತವಾಗಾದ್ರೂ ಇದೇನಾಗುತ್ತೆ, ಹೆಚ್ಚು ಹೆಚ್ಚು ಪ್ರಚಾರವನ್ನು ಪಡೀಲಿಕ್ಕೆ ಬರುತ್ತೆ. ಮತ್ತೆ ಇದ್ರ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ಕೂಡ ಏನ್ ಮಾಡ್ತಾ ಇದೆ, ಇವತ್ತಿನ ಎಲ್ಲಾ ಜನರಿಗೂ ಕೂಡ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿ ಅಂತಕ್ಕಂಥದ್ದು ಬಂದಿದೆ. ಇಂಥ ಸಮಯದಲ್ಲಿ ನಮ್ಮ ಪೂರ್ವಿಕರು ಬೆಳೀತಾ ಇದ್ದಂತ ಅಂದ್ರೆ ಸಿರಿಧಾನ್ಯಗಳಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಅದಕ್ಕೆ

ಒಂದು ಬಿತ್ತುವ ಹಂತದಲ್ಲಿ ಬಳಸ್ತಕ್ಕಂತ ಗೊಬ್ಬರಗಳನ್ನು ಬಿಟ್ಟರೆ ಮೇಲ್ಭಾಗದಲ್ಲಿ ಅಥವಾ ತೆನೆ ಕಟ್ಟುವ ಹಂತದಲ್ಲಾಗ್ಲಿ ಅದಕ್ಕೆ ಯಾವುದೇ ಆಗಿರ್ತಕ್ಕಂತ ಆ ರಾಸಾಯನಿಕಗಳ ಸಿಂಪಡಣೆ ಆಗ್ಲಿ ಇದಾದ್ರೂ ಅವಶ್ಯಕತೆನೂ ಇಲ್ಲ ಸರ್ ಆಕ್ಚುಲಿ. ಹಾಗಾಗಿ ಈ ಒಂದು ಆಹಾರಗಳನ್ನ ನಮ್ಮ ಉತ್ಪನ್ನಗಳ ಜೊತೆಗೆ ಈಗ ಯಾವ್ದೋ ಒಂದು ಬಿಸಿಬೇಳೆ ಬಾತ್ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ, ಮಹಿಳೆಯರಿರ್ಬೋದು, ಅದರಲ್ಲಿ ಒಂದು 30% ಸಿರಿಧಾನ್ಯಗಳನ್ನ

0: ಮಹಿಳೆಯರಲ್ಲಿ ಭಂಜೆತನ ಅಂತಕ್ಕಂಥದ್ದು ಎಷ್ಟು ಮುಖ್ಯವಾಗಿದೆಯೋ ಪುರುಷ ಭಂಜೆತನ ಅಂತಕ್ಕಂಥದ್ದು ಅಷ್ಟೇ
1: ಮುಖ್ಯವಾಗಿರ್ತಕ್ಕಂಥವ್ರೆ.
0: ಹೌದು, ಮೊನ್ನೆ ಒಂದು ಆರ್ಟಿಕಲ್ ಓದ್ತಾ ಇದೆ ಸರ್, ಅದರಲ್ಲಿ ಭಾರತ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ರಾಷ್ಟ್ರ ಅಂತಕ್ಕಂಥದ್ದು ಏನು ಹೆಗ್ಗಳಿಕೆ ಇತ್ತು ಸರ್. ಭಾರತದಲ್ಲಿ ಮಕ್ಕಳ ಆಗದೆ ಇರತಕ್ಕಂಥ ಮುಂದಿನ ಜನರೇಷನ್ ಕೂಡ
1: ಅಷ್ಟೇ ಒಂದು
0: ಇಂಪಾರ್ಟೆನ್ಸ್ ಬರುತ್ತೆ ಅಂತದ್ದು ಕೂಡ ಅಷ್ಟೇ ಬಹಳ ಮುಖ್ಯವಾದಂತ ವಿಚಾರ ಸರ್. ಇಂಥ ಸಮಯದಲ್ಲಿ ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಪೂರ್ವಿಕರು ಬಳಸುತ್ತಿದ್ದಂಥ ಆಹಾರ ಪದ್ಧತಿಯಿಂದ ನಮ್ಮ ಸಮುದಾಯ ಸಂಪೂರ್ಣವಾಗಿ ಹೊರಗೆ ಬಂದಿರದೆ ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಇದೆ ಸರ್. ಈ ಒಂದು ತಪ್ಪುಗಳನ್ನು ನಾವು ಸರಿಪಡಿಸಿಕೊಂಡು ನಮ್ಮ ಪೂರ್ವಿಕರು ಬಳಸ್ತಿದ್ದಂಥ ಸಿರಿಧಾನ್ಯಗಳಿರ್ಬೋದು, ನಮ್ಮ ಗ್ರಾಮೀಣ ಭಾಗದಲ್ಲಿ ಬರ್ತಾ ಇದ್ದಂತಹ ನಾಟಿ ಹಸುವಿನ ಹಾಲು ಮೊಸರು ತುಪ್ಪಗಳಿರ್ಬೋದು, ನಮ್ಮದೇ ಭಾಗದಲ್ಲಿ ನಮ್ಮದೇ ಮನೆ ಹಿಂಭಾಗದಲ್ಲಿ ನಮ್ಮದೇ ಕೈತೋಟಗಳಲ್ಲಿ ಬಳಸ್ತಾ ಇರ್ತಕ್ಕ ಹಸಿರು ಸೊಪ್ಪು ತರಕಾರಿಗಳನ್ನ ನಾವು ಯಥೇಚ್ಛವಾಗಿ ಬಳಸೋದ್ರಿಂದ ಮಾತ್ರ ಮುಂದಿನ ಪೀಳಿಗೆಯನ್ನ ಆರೋಗ್ಯವಂತ ಸಮುದಾಯವಾಗಿ ರೂಪಿಸ್ಲಿಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್.
1: ಈಗ ಈ ಒಂದು ಸಿರಿಧಾನ್ಯಗಳ ಒಂದು ಬಿಸ್ಕೆಟ್ ಆಗಲಿ ಮತ್ತೆ ಬೇರೆ ಉತ್ಪನ್ನಗಳು, ಇದು ಎಲ್ಲಾ ವಯಸ್ಸಿನವರಿಗೆ ಮಕ್ಕಳು ಹಿಡ್ಕೊಂಡು ವೃದ್ಧರ ತನಕನೂ ತಾವು ಆ ಒಂದು ಗಮನದಲ್ಲಿ ಇಟ್ಕೊಂಡು ತಯಾರು ಮಾಡ್ತಾ ಇದ್ದೀರಾ?
0: ಖಂಡಿತ ಸರ್. ಸರ್ ಆಕ್ಚುಲಿ ನಾವು ಈ ಒಂದು ನಮ್ಮ ಸಿರಿಧಾನ್ಯದ ಕುಕ್ಕೀಸ್ಗೆ ಬಳಸ್ತಾ ಇರತಕ್ಕಂತ ಬೆಲ್ಲ ವಿಶೇಷವಾಗಿ ಮಂಡ್ಯದಿಂದಲೇ ತರಿಸ್ತಾ ಇರೋ ಅಂತ ಸರ್. ಆಕ್ಚುಲಿ ಅದ್ರ ಜೊತೆ ಸಾವಯವ ಬೆಲ್ಲವನ್ನ ತರಿಸ್ತಾ ಇದೀವಿ. ಇದು ಆಮೇಲೆ ಇದರಲ್ಲಿ ಯಾವುದೇ ರೀತಿಯ ಹಾನಿಕಾರಕ ಸಂರಕ್ಷಕಗಳನ್ನ ಬಳಸದೇ ಇರತಕ್ಕಂಥದ್ದು ನಮ್ಮ ವಿಶೇಷತೆ ಸರ್. ನೀವು ನಿಮಗೆ ಪ್ರಶ್ನೆ ಬರ್ಬೋದು ಸರ್, ನೀವು ಹಾನಿಕಾರಕ ಸಂರಕ್ಷಕಗಳನ್ನ ಬಳಸ್ತೇನೆ ನೀವು ಇದನ್ನ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಕೇಳ್ತೀರಾ ಸರ್? ಆಮೇಲೆ ನಾವು ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಕೂಡ ಆಡ್ ಮಾಡಿಲ್ಲ ಸರ್. ಪ್ರಕೃತಿ ದತ್ತವಾಗಿ ಸಿರಿಧಾನ್ಯಗಳು ಚೆನ್ನಾಗಿ ಆ ಬೆಲ್ಲ ಮತ್ತು ತುಪ್ಪದಿಂದ ಮಿಶ್ರಣ ಮಾಡಿ ಅದನ್ನ ಚೆನ್ನಾಗಿ ಹಿಟ್ಟನ್ನ ತಯಾರ್ ಮಾಡಿ ಬಿಸ್ಕೆಟ್ ಅನ್ನ ತಯಾರ್ ಮಾಡಿ ಅದನ್ನ ಬೇಕಿಂಗ್ ಅಥವಾ ಬೇಯಿಸ್ಲಿಕ್ಕೆ ಇಟ್ಟಾಗ ನ್ಯಾಚುರಲ್ ಆಗಿ ಏನಾಗುತ್ತೆ, ಸಿರಿಧಾನ್ಯಗಳು ಅಂದ್ರೆ ಓವೆನ್ ನಲ್ಲಿ ಕುಕ್ಕೀಸ್ ಬೇಕಾಗ್ತಾ ಅಂತ ಸಮಯದಲ್ಲಿ ನ್ಯಾಚುರಲ್ ಆಗಿ ಏನಾಗುತ್ತೆ, ಸಹಜವಾಗಿ ಅದು ಒಂದು ಗುಡ್ ಕಲರ್ ಅನ್ನ ತಗೊಂಡ್ಬಿಡುತ್ತೆ ಸರ್. ಅದು ಸಹಜವಾಗಿ ತನ್ನಲ್ಲಿ ಇರ್ತಕ್ಕಂಥ ಗುಣವನ್ನೇ ತಗೊಳುತ್ತೆ. ಹಾಗಾಗಿ ನಾವು ಯಾವ್ದು ಆರ್ಟಿಫಿಷಿಯಲ್ ಕಲರ್ ನ ಆಡ್ ಮಾಡಿಲ್ಲ ಸರ್. ಆಮೇಲೆ ವಿಶೇಷವಾಗಿ ಇನ್ನೊಂದು ಅಂತ ಹೇಳಿದ್ರೆ, ಯಾರು ವ್ಯವಸ್ಥಿತವಾಗಿ ಹೈಜೀನಿಕ್ ಆಗಿ ಒಂದು ಬಿಸ್ಕೆಟ್ ತಯಾರಿಕೆಯನ್ನ ಮಾಡ್ತಾರೆ ಅದು ವ್ಯವಸ್ಥಿತವಾಗಿ ಅದು ತನ್ನದೇ ಆಗಿರ್ತಕ್ಕಂಥ ಸೆಂಟಿಗ್ರೇಡ್ ಅಲ್ಲಿ ವ್ಯವಸ್ಥಿತವಾಗಿ ಬೇಕಿಂಗ್ ಆದಾಗ ಅಥವಾ ಬೆಂದಾಗ ಅದನ್ನ ಯಾವುದೇ ಸಂರಕ್ಷಕಗಳಿಲ್ಲದೆ 3 ತಿಂಗಳಲ್ಲಿ ನಿರ್ದಿಷ್ಟವಾಗಿ ಅದನ್ನ ಸಂರಕ್ಷಣೆ ಮಾಡಬಹುದು ಸರ್. ಹಾಗಾಗಿ ನಾವು ಇವನ್ನೆಲ್ಲವನ್ನು ಕೂಡ ಹೆಚ್ಚು ಹೆಚ್ಚು ಫಾಲೋಅಪ್ ಮಾಡ್ತಾ ಇದೀವಿ ಸರ್.
1: ಈಗ ಮಾರುಕಟ್ಟೆ ವ್ಯವಸ್ಥೆ ತಮ್ಮದೇ ಆದಂತ ಒಂದು ವ್ಯವಸ್ಥೆ ರೂಪದಲ್ಲಿ ಹೇಗೆ ಇದು ಡಿಸ್ಟ್ರಿಬ್ಯೂಟರ್ ಮುಖಾಂತರ, ಅಂದ್ರೆ ಯಾರು ಅದನ್ನ ವಿತರಕರು ಅಂತ ಹೇಳ್ತೀವಲ್ಲ ಅವರ ಮುಖಾಂತರವೋ ಇಲ್ಲ ಸಂಘ ಸಂಸ್ಥೆಗಳ ಮುಖಾಂತರವೋ ಅಥವಾ ವೈಯಕ್ತಿಕವಾಗಿ ಒಬ್ಬರ ಹೆಸರು ಮೇಲೆ ಅಥವಾ ಒಬ್ಬರ ವಿಳಾಸದ ಮೇಲೆ ತಾವು ವ್ಯವಹಾರ ಮಾಡ್ತಾ ಇದ್ದೀರಾ?
0: ಸರ್, ಆರಂಭಿಕ ಹಂತದಲ್ಲಿ ನಾವು ಏನ್ ಮಾಡಿದ್ವಿ, ಈ ಸಿರಿಧಾನ್ಯದ ಬಿಸ್ಕೆಟ್ ಅಂದ್ರೆ ನಮ್ಮ ದಾವಣಗೆರೆ ಜಿಲ್ಲೆಗೆ ಮೊದಲಿಂದ ಆಗಿರ್ತಕ್ಕಂಥ ವಿಶೇಷವಾದ ಘಟಕ ಅಂತೇಳಿ ಒಂದು ಪ್ರಸಿದ್ಧಿ ಅಂತ ತಗೊಳ್ತು ಸರ್. ಆಕ್ಚುಲಿ ಒಂದು ಹಳ್ಳಿಲಿ ಏನ್ ಮಾಡ್ತಾ ಇದಾರೆ, ಸಿರಿಧಾನ್ಯಗಳಿಂದ ಬಿಸ್ಕೆಟ್ ತಯಾರು ಮಾಡ್ತಾ ಇದಾರೆ ಅಂತೇಳಿ ಎಲ್ಲ ಕಡೆ ಪ್ರಚಾರಕ್ಕೆ ಬಂದಾಗ ವಿಶೇಷವಾಗಿ ಎಲ್ಲರಿಗೂ ಕೂಡ ಒಂದು ಕುತೂಹಲ ಇತ್ತು, ಹೆಂಗ್ ಮಾಡ್ತಾ ಇರೋದಾರೆ ಸಿರಿಧಾನ್ಯಗಳಿಂದ ಬಿಸ್ಕೆಟ್ ಮಾಡ್ತಾ ಇದಾರೆ ಅಂತ. ಅಂತ ಸಮಯದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ನಮ್ಮ ಘಟಕಕ್ಕೆ ಭೇಟಿ ನೀಡಿದ್ರು ಸರ್. ಅಂತದ್ರಲ್ಲಿ ನವದೆಹಲಿಯಿಂದ IFS ಅಧಿಕಾರಿ ಆಗಿರ್ತಕ್ಕಂಥ ಪ್ರಥಮ್ ಕುಮಾರ್ ಸಿನ್ಹಾ ಅವರು ಕೂಡ ನಮ್ಮ ಘಟಕಕ್ಕೆ ವಿಶೇಷವಾಗಿ ಭೇಟಿ ನೀಡಿದ್ರು ಸರ್. ಅವರು ತಮ್ಮ ಬ್ಲಾಗ್ ಅಲ್ಲಿ ಕೂಡ ಬರ್ಕೊಂಡಿದ್ರು ಸರ್, ಒಂದು ಗ್ರಾಮೀಣ ಭಾಗದಲ್ಲಿ ಅಷ್ಟಂತ ಪರಿಶುದ್ಧವಾಗಿ ಅಷ್ಟೇ ಸ್ವಚ್ಛತೆಯಿಂದ ಒಂದು ಬಿಸ್ಕೆಟ್ ತಯಾರಿಕಾ ಘಟಕವನ್ನು ನಾನು ಭಾರತದಲ್ಲಿ ನೋಡಿದೀನಿ ಅಂತ ಹೇಳಿದ್ರೆ ಅದು ಆ ಒಂದು ಹಳ್ಳಿಲಿ ಅಂತೇಳಿ ಅವ್ರ ಬ್ಲಾಗ್ ಅಲ್ಲಿ ಬರ್ಕೊಂಡಿದ್ರು ಸರ್. ಅದು ನಿಜಕ್ಕೂ ನಮಗೆ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಸರ್. ಅದ್ರ ಜೊತೆಗೆ ಸೌತ್ ಇಂಡಿಯನ್ ಅಟಾರ್ನಿ ಚೀಫ್ ಆಗಿರುವಂತ ಡಾಕ್ಟರ್ ವೆಂಕಟ ಸುಬ್ರಹ್ಮಣ್ಯನ್ ಸರ್ ಕೂಡ
1: ಬೆಂಗಳೂರಿನ
0: ನಿರ್ದೇಶಕರಾಗಿದ್ರು, ಅವರು ಕೂಡ ನಮ್ಮ ಘಟಕಕ್ಕೆ ಭೇಟಿ ನೀಡಿದ್ರು ಸರ್. ಇದು ನಮಗೆ ಬಹಳ ಖುಷಿ ಕೊಟ್ಟಂತ ವಿಚಾರ ಸರ್. ಅಷ್ಟೇ ಅಲ್ಲ, ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಮೇಡಮ್ ಅವರು ಮತ್ತೆ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ರತ್ನಪ್ರಭಾ ಮೇಡಮ್ ಅವರು ನಮ್ಮ ಘಟಕದ ವಿಶೇಷತೆಯನ್ನು ಗುರುತಿಸಿ ನಮ್ಮ ತಾಯಿಯವರಿಗೆ ವಿಶೇಷವಾಗಿರ್ತಕ್ಕಂಥ 2024 ನವೆಂಬರ್ ತಿಂಗಳಲ್ಲಿ ಉಬಾಂಟು ಜಮ್ ಅವಾರ್ಡ್ ಅನ್ನು ಕೂಡ ಕೊಟ್ಟು ಸನ್ಮಾನಿಸಿರ್ತಕ್ಕಂಥದ್ದು ನಮ್ಮ ಘಟಕಕ್ಕೆ ಒಂದು ಬಹಳ ಹೆಮ್ಮೆ ಕೊಡ್ತಕ್ಕಂಥ ವಿಚಾರ ಸರ್. ಆಕ್ಚುಲಿ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ 2024 ಸಾಲಿನ ಕರ್ನಾಟಕದ 16 ಸ್ಟಾರ್ಟ್ಅಪ್ಸ್ ಗಳಲ್ಲಿ ನಮ್ಮ ಸ್ಟಾರ್ಟ್ಅಪ್ಸ್ ಅನ್ನು ಕೂಡ ಒಂದು ಅಂತ ಗುರುತಿಸಿರ್ತಕ್ಕಂಥದ್ದು ಮತ್ತೊಂದು ವಿಶೇಷತೆ ಸರ್.
1: ಆಮೇಲೆ ಈಗ ಇದರ ಸಹಕಾರ ಸಂಘಗಳ ಮುಖಾಂತರ ಕೂಡ ತಾವು ಇದನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಯೋಚನೆ ಮಾಡ್ತಾ ಇದ್ದೀರಾ
0: ಸರ್? ಖಂಡಿತ ಮಾಡ್ತಾ ಇದೀವಿ ಸರ್. ಸಹಕಾರ ಸಂಘಗಳಿರ್ಬಹುದು, ನಮ್ಮ ದಾವಣಗೆರೆ
1: ನಮ್ಮ ಕೃಷಿ ವಿಶ್ವವಿದ್ಯಾಲಯ ಏನು ಕೇಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ನೀವು ಎಷ್ಟೇ ಇದ್ರೆ ತಗೊಂಡ್ಬರ್ರಿ ಅಂತ ಹೇಳ್ತಾರೆ ಅವರು. ನಿಮ್ಮ ಸಾವಯವ ಉತ್ಪನ್ನ ಆಗಿರ್ಲಿ ನಿಮ್ಮ ಮೌಲ್ಯವರ್ಧನೆ ಇರಲಿ ನಾವು ಮಾರಾಟ ಮಾಡುವ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ.
0: ಸರ್, ಈ ಒಂದು ವಿಷಯದಲ್ಲಿ ನಾನು ಇದನ್ನ ಹೇಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ ಸರ್. ಬಟ್ ನಮ್ಮ ನಾವು ಆಕ್ಚುಲಿ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬಂದಿರತಕ್ಕಂಥವ್ರು, ಬಟ್

0: ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ ಇರಬಹುದು, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಇರಬಹುದು, ಇವೆರಡು ಕೂಡ ಸಹಕಾರ ಮಾಡಿದಷ್ಟು ಸಹಕಾರವನ್ನ
1: ಇವರು ಮಾಡಿಲ್ಲ
0: ಸರ್. ಇವತ್ತು ಕೂಡ ಮಾಡ್ಲಿಕ್ಕೆ ಆಗಿಲ್ಲ ನನಗೆ. ನಾನು ನಿರಂತರ ಸಂಪರ್ಕ ಮಾಡಿದ್ರು ಅವ್ರನ್ನ ಸಂಪರ್ಕ ಮಾಡ್ಲಿಕ್ಕೆ ಆಗಿಲ್ಲ ಸರ್. ಇದೊಂದು ವಿಷಯದಲ್ಲಿ ನಾನು ಅವ್ರನ್ನ,
1: ಯಾಕಂದ್ರೆ ಇದರ ಒಂದು ವ್ಯಾಪ್ತಿಗೆ ಒಳಪಡ್ತೀರಾ, ಹತ್ರ ಇದ್ದೀರಾ, ಮತ್ತೆ ಅವಿಭಾಜಿತ ಜಿಲ್ಲೆ ಅಲ್ವಾ ಇದು, ದಾವಣಗೆರೆ ಬಿಟ್ಟರೆ ಶಿವಮೊಗ್ಗ ಇಲ್ಲ, ಶಿವಮೊಗ್ಗ ಬಿಟ್ಟರೆ ದಾವಣಗೆರೆ.
0: ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಆಗಿರ್ತಕ್ಕಂತ ಇದಕ್ಕೆ ಅವ್ರ ಬೆಂಬಲ ನಾನು ಬಹಳ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಕೂಡ ಸರ್.
1: ಸೊ ನಿಮಗೆ ಯಾವುದು ಸ್ಪಂದಿಸಲಿಲ್ಲ
0: ಇಲ್ಲಿವರೆಗೂ? ನನಗೆ ಅವ್ರ ಕಡೆ ಯಾವ್ದು ಟೆಕ್ನಾಲಜೀಸ್ ಇರಬಹುದು ಯಾವುದು ಕೂಡ ನನಗೆ ಸ್ಪಂದನೆ ಆಗಿಲ್ಲ ಸರ್. ಬಟ್ ಅವರೆಲ್ಲರೂ
1: ಬೇರೆಯಿಂದ ನಿಮಗೆ ಸ್ಪಂದಿಸಿದ್ದಾರೆ
0: ಮಾಡಿದ್ದಾರೆ.
1: ಆಮೇಲೆ ಈ ಕುರಿತು ತಾವು ಕೂಡ ಮತ್ತೆ ಈಗ ತರಬೇತಿ ಏನು ಕೊಡ್ತಾ ಇದ್ದೀರಾ ಬೇರೆಯವರಿಗೆ, ಈ ತರ ಮಾಡಿ ಅಂತ ಹೇಳ್ತಾ ಇದ್ದೀರಾ? ಯಾರು ಕೇಳ್ಕೊಂಡು ಬರ್ತಾರೆ ಸರ್, ನಾನು ನಿಮ್ಮ ಹಾಗೆ ಮಾಡಬೇಕು, ಸಣ್ಣದಾಗಿ ಏನೋ ಒಂದು ಆರಂಭ ಮಾಡಬೇಕು, ಪಟ್ಟಣಕ್ಕೆ ಹೋಗಿ ಜೀವನ ಮಾಡೋ ಬದಲಿಗೆ ನಾನು ಹಳ್ಳಿಯಲ್ಲೇ ಇದ್ದು ಇರತಕ್ಕಂಥ ಒಂದು ಜಮೀನಲ್ಲೇ ನಾನು ಮಾಡ್ತೀನಿ ಅಂತ ಹೇಳೋರಿಗೆ ತಾವು ಸಲಹೆ ಕೊಡ್ತೀರಾ?
0: ಖಂಡಿತ ಸರ್. ಸರ್, ಈ ಒಂದು ಕಾರ್ಯದಲ್ಲಿ ನಾನು ಬಂದ ಮೇಲೆ ಸಾವಿರಾರು ಜನ ಮಹಿಳೆಯರು, ಹಲವಾರು ಜನ ಹಳ್ಳಿಗಳಿಂದ ಏನ್ ಮಾಡ್ತಿದ್ದಾರೆ, ಬಸ್ಗಳನ್ನು ಮಾಡಿಕೊಂಡು ಹಾವೇರಿ ಇರ್ಬೋದು, ಬಿಜಾಪುರದಿಂದ ಎಲ್ಲ ನಮ್ಮ ಘಟಕವನ್ನ ನೋಡ್ಲಿಕ್ಕೆ, ಅಂದ್ರೆ ವಿಶೇಷವಾಗಿ ಅಲ್ಲಿರ್ತಕ್ಕಂತ,
1: ಯಾಕಂದ್ರೆ ಆ ಕಡೆನೆ ಜಾಸ್ತಿ ಬೆಳೆಯೋದು.
0: ಹೌದು ಸರ್, ಎಲ್ಲ ಕೂಡ ಏನ್ ಮಾಡ್ತಿರ್ತಾರೆ, ಆಮೇಲೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಏನ್ ಮಾಡ್ತಾರೆ, ಹಲವಾರು ಜನ ಬಸ್ಗಳನ್ನ ಕರ್ಕೊಂಡು ಹೆಣ್ಮಕ್ಳಿಗೆ ಪ್ರವಾಸಿ ಅಧ್ಯಯನಕ್ಕೆ ಅಂತೇಳಿ ಕರ್ಕೊಂಡ್ ಬರ್ತಾರೆ. ಅವರೆಲ್ಲರಿಗೂ ಕೂಡ ನಾವೆಲ್ಲವೂ ಕೂಡ ಯಾವ ರೀತಿ ಪ್ರೋಸೆಸ್ ಮಾಡ್ತೀವಿ, ಸಿರಿಧಾನ್ಯಗಳ ಮೌಲ್ಯವರ್ಧನೆ ಏನಕ್ ಬೇಕು, ಸಿರಿಧಾನ್ಯಗಳ ಬಳಕೆಯನ್ನು ನಾವು ಏನಕ್ ಮಾಡಬೇಕು, ಇವುಗಳ ಬಗ್ಗೆ ಸಂಪೂರ್ಣ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅಷ್ಟು ನಾವು ಜೊತೆಗೆ ಮಾಹಿತಿನ ಹಂಚ್ಕೊಳ್ತೀನಿ ಸರ್. ಅದ್ರ ಜೊತೆಗೆ ನಾವು ಬಿಸ್ಕೆಟ್ ತಯಾರಿಕೆ ಬಗ್ಗೆ ಕೂಡ ಅವ್ರಿಗೆ ಒಂದು ಪ್ರಾಯೋಗಿಕವಾಗಿರ್ತಕ್ಕಂಥ ಕಾರ್ಯಕ್ರಮನ ತೋರಿಸ್ಕೊಡ್ತೀವಿ ಸರ್. ನಿರಂತರವಾಗಿ ಎಲ್ಲರ ಜೊತೆಗೆ ಒಂದು ಮಹಿಳೆಯರಿಗೆ, ವಿಶೇಷವಾಗಿ ಗ್ರಾಮೀಣ ಮಹಿಳೆಯರಿಗೆ ನಮ್ಮ ಬೆಂಬಲ ಅಂತಕ್ಕಂಥದ್ದು ಅಗತ್ಯವಾಗಿದೆ ಸರ್.
1: ಒಟ್ಟಾರೆಯಾಗಿ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಮತ್ತು ಯುವ ಮಹಿಳೆಯರಿಗೆ, ಯುವ ರೈತರಿಗೆ ತಾವು ಮಾದರಿಯಾಗಿ ಈ ಒಂದು ಘನ ಕಾರ್ಯ ಮಾಡ್ತಾ ಇದ್ದೀರಾ ಸರ್. ಹೀಗೆ ನಿಮ್ಮ ಒಂದು ಕಾರ್ಯದಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳಿ ನಾವು ಹಾರೈಸುತ್ತಾ, ಕೊನೆಯದಾಗಿ ಕಿವಿ ಮಾತಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಯುವ ರೈತರಿಗೆ, ರೈತ ಮಹಿಳೆಯರಿಗೆ?
0: ಸರ್, ವಿಶೇಷವಾಗಿ ರೈತ ಅಂತಕ್ಕಂಥವ್ರು ಯಾರನ್ನು ಕೇಳಿದ್ರು ಕೂಡ ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ರೈತ ಅಂತಕ್ಕಂಥ ಪದ ಅಂತಕ್ಕಂಥದ್ದು ಕೊನೆಯದಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಮತ. ಆದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ರೈತ ಯಾವತ್ತೂ ಕೂಡ ಕೊನೆಯ ಪದ ಅಲ್ಲ, ಅದು ಮುಂಚೂಣಿಯಲ್ಲಿ ಇರತಕ್ಕಂಥ ಮೊದಲನೇ ಪದ ಅಂತಕ್ಕಂಥದ್ದು, ರೈತನ ಅಂತಕ್ಕಂಥದ್ದು ಮೊದಲನೇ ಪದ ಅಂತಕ್ಕಂಥದ್ದು ನನಗೆ ಹೆಮ್ಮೆ ಇದೆ ಸರ್. ರೈತ ಯಾವಾಗೂ ಕೂಡ ತನ್ನ ಆದಾಯವನ್ನ ದ್ವಿಗುಣಗೊಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ತಾನು ಬೆಳೆದಂತ ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಮಾಡಿ ತನ್ನದೇ ಆಗಿರ್ತಕ್ಕಂಥ ಬ್ರ್ಯಾಂಡಿಂಗ್ ಅನ್ನು ಕ್ರಿಯೇಟ್ ಮಾಡಿ ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ,
1: ಉದ್ಯಮಿ ಆಗಬಹುದು,
0: ಉದ್ಯಮಿ ಆಗ್ಬೇಕು.
1: ಯಾವಾಗ ಮೌಲ್ಯವರ್ಧನೆ ಮತ್ತೆ ಉದ್ಯಮಿ, ಇವೆರಡೇ
0: ಉದ್ದೇಶ. ಒಬ್ಬ ರೈತ ತಾನೇ ರೈತನಾಗಿ ತಾನು ಉದ್ಯಮದಾರನಾಗಿ ಯಾವಾಗ ಪರಿವರ್ತನೆ ಹೊಂದುತ್ತಾನೆ
1: ಅವಾಗ
0: ಸಮಾಜದಲ್ಲಿ
1: ಕೈಗಾರಿಕಾ ಒಂದು ಸ್ಥಾನಮಾನ ರೈತನಿಗೆ
0: ಬರುತ್ತೆ. ಹಾಗಾಗಿ ಮೌಲ್ಯವರ್ಧನೆಯನ್ನ ಮಾಡ್ತಾ ಹೋದಾಗ ಆಟೋಮೆಟಿಕ್ಲಿ ಅವನು ಕೂಡ ಬೆಳವಣಿಗೆ ಹೊಂದಾನೆ, ತನ್ನ ಸುತ್ತಮುತ್ತ ಇರತಕ್ಕಂಥ ಸಮಾಜವನ್ನು ಕೂಡ ಬೆಳವಣಿಗೆ ಹೊಂದಲಿಕ್ಕೆ ಬಹಳ ದೊಡ್ಡ ಅವಕಾಶ ಆಗುತ್ತೆ ಸರ್. ಹಲವಾರು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಸರ್. ಇದೆಲ್ಲವೂ ಕೂಡ ಆಗ್ಲಿ, ಇನ್ನು ಹೆಚ್ಚು ಹೆಚ್ಚು ನಮ್ಮ ರೈತರು ಉದ್ಯಮಿಗಳಾಗಿ ಪರಿವರ್ತನೆ ಹೊಂದಲಿ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಕೊನೆಯದಾಗಿ ತಮ್ಮನ್ನ ಸಂಪರ್ಕಿಸುವುದಾದರೆ ದೂರವಾಣಿ ಸಂಖ್ಯೆ?
0: ನನ್ನ ದೂರವಾಣಿ ಸಂಖ್ಯೆ 9535282617.
1: ರೈತ ಬಾಂಧವರೇ, ರಘು ಇವರು ಏನು ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆಯಲ್ಲಿ ಇವರು ತೊಡಗಿಸಿಕೊಂಡು ತಮ್ಮದೇ ಆದಂತಹ ಒಂದು ತಪಸ್ವಿ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ನಲ್ಲಿ ಇವರು ಮಾರಾಟ ಮಾಡೋ ಒಂದು ವ್ಯವಸ್ಥೆ ಮಾಡಿಕೊಂಡು ದಾವಣಗೆರೆ ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ತಾವು ಇವರ ಹಾಗೆ ಆಗ್ಬೇಕಂತಂದ್ರೆ, ಇಲ್ಲ ಇವರನ್ನ ಸಂಪರ್ಕಿಸಿ ಸಣ್ಣ ಉದ್ಯಮವನ್ನ ಆರಂಭ ಮಾಡುವುದಾದರೆ ಇವರನ್ನ ಸಂಪರ್ಕಿಸಿ ಮತ್ತೆ ಹೆಚ್ಚಿನ ಒಂದು ಮಾಹಿತಿ ಪಡಬಹುದು, ಆಮೇಲೆ ಇವರ ಘಟಕ ಕೂಡ ಹೋಗಿ ತಾವು ವೀಕ್ಷಣೆ ಮಾಡಬಹುದು ಅವರ ಅನುಮತಿ ಮೇರೆಗೆ, ಅವರ ಸಮಯದ ಮೇರೆಗೆ. ಯಾಕಂತಂದ್ರೆ ಅವರು ಬೇರೆ ಬೇರೆ ಕಾರಣಾಂತರಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಗೋ ಅಥವಾ ಎಲ್ಲೋ ಒಂದು ತರಬೇತಿಗೋಸ್ಕರನೋ ಇಲ್ಲ ಬೇರೆ ಒಂದು ಇದಕ್ಕೆ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ತಾವು ಮುಂಚಿತವಾಗಿ ಒಂದು ಎರಡು ದಿವಸ ಮೊದಲೇ ಅವರನ್ನ ಸಂಪರ್ಕಿಸಿ ಭೇಟಿ ಮಾಡಿ ತಾವು ಕೂಡ ಈ ರೀತಿಯ ಒಂದು ಉದ್ಯಮ ತೆಗೆದುಕೊಳ್ಳಬಹುದು ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ಭಾಗಿಯಾಗಿ ಮಾಹಿತಿ, ಸಂಪೂರ್ಣ ಒಂದು ಮಾಹಿತಿ ನೀಡುವುದಕ್ಕೆ ಇನ್ನೊಂದು ಬಾರಿ ತಮಗೆ ಧನ್ಯವಾದ ಸರ್, ಹಾಗೂ ನಮಸ್ಕಾರ.
0: ಆಕಾಶವಾಣಿ ಭದ್ರಾವತಿ ಅವರು ಕೂಡ ನನಗೆ ಇಂತಹ ಒಂದು ಅವಕಾಶ ಕೊಟ್ಟಿದ್ದಾರೆ ಸರ್, ನಿಮ್ಮೆಲ್ಲರಿಗೂ ಕೂಡ ನನ್ನಿಂದ ಧನ್ಯವಾದಗಳು ಸರ್.
1: ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ
2: ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರ್

0: ಅವರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481527600.
1: ರೈತ ಬಾಂಧವರೇ, ಇದುವರೆಗೂ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಮಾರಾಟ ವ್ಯವಸ್ಥೆ ಈ ಕುರಿತು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕೂಲಂಬಿ ಗ್ರಾಮದ ಯುವ ಉದಯೋನ್ಮುಖ ಕೃಷಿ ಉದ್ಯಮಿ ಶ್ರೀ ರಘು ಆರ್ ಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್. ಈಗ ಕೇಳಿ,
2: ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ.
3: ಸರ್, ಅಪ್ನ ಪರಿಚಯ.
4: ಮೇ ಡಾಕ್ಟರ್ ಕೆ ಎಚ್ ಸಿಂಗ್, ನಿರ್ದೇಶಕ್ ರಾಷ್ಟ್ರೀಯ ಸೋಯಾಬೀನ್ ಅನುಸಂಧಾನ ಸಂಸ್ಥಾನ ಇಂದೋರ್. ಕಿಸಾನ್ ಭಾಯು ನಮಸ್ಕಾರ. ಸೋಯಾಬೀನ್ ಕಿ ಬುವಾಯಿ ಕಾ ಸಮಯ ಲಗಭಗ್ ಆ ಚುಕಾ ಹೈ ಔರ್ ಜೈಸಾ ಕಿ ಆಪ್ ಜಾನ್ತೆ ಹೈ ಕಿ ಸೋಯಾಬೀನ್ ಮಧ್ಯ ಪ್ರದೇಶ್ ಮೇ ಬಹುತ್ ಹಿ ಮಹತ್ವಪೂರ್ಣ ಫಸಲ್ ಹೈ. ಲಗಭಗ್ 20 ಜಿಲ್ಲೋ ಮೇ ಯಹಾಂ ಬಡೆ ಪೈಮಾನೆ ಪರ್ ಸೋಯಾಬೀನ್ ಕಿ ಖೇತಿ ಕಿ ಜಾತಿ ಹೈ. ತೋ ಜೈಸೆ ಜೈಸೆ ಸಮಯ ಆತಾ ಜಾ ರಹಾ ಹೈ, ಕುಚ್ ಪ್ರಮುಖ ಬಾತೇ ಆಜ್ ಹಮ್ ಚರ್ಚಾ ಕರೆಂಗೆ ಜಿನ್ಕಾ ಆಪ್ಕೊ ಧ್ಯಾನ್ ರಖನಾ ಚಾಹಿಯೆ. ಸಬ್ಸೆ ಪಹಲೆ ಬುವಾಯಿ ಕಾ ಸಮಯ. ಸೋಯಾಬೀನ್ ಕಿ ಬುವಾಯಿ ಜಬ್ ಪಹಲಿ ವರ್ಷಾ ಹೋ ಜಾಯ್, ಔರ್ ಹಮಾರಾ ಯೇ ಕಹನಾ ಹೈ ಕಿ ಯದಿ 100 ಮಿಲಿಮೀಟರ್ ವರ್ಷಾ ಹೋ ಜಾಯ್ ತಬ್ ಬುವಾಯಿ ಕರ್ನಿ ಚಾಹಿಯೆ. ಸಮಯ ಕೆ ಅನುಸಾರ ಯದಿ ಆಪ್ ಚಲೇ ತೋ 20 ಜೂನ್ ಕೆ ಆಸ್ ಪಾಸ್ ಇಸ್ ಕ್ಷೇತ್ರ ಮೇ ಮಾನ್ಸೂನ್ ಆ ಜಾತಾ, ವರ್ಷಾ ಪ್ರಾರಂಭ ಹೋ ಜಾತಿ ಹೈ. ತೋ 20 ಜೂನ್ ಸೇ ಲೇಕರ್ ಕೆ ಔರ್ 30 ಜೂನ್ ಕೆ ಬೀಚ್ ಮೇ ಆಪ್ಕೊ ಬುವಾಯಿ ಕರ್ ದೇನಿ ಚಾಹಿಯೆ. ದೂಸರಿ ಸಬ್ಸೆ ಬಡಿ ಮಹತ್ವಪೂರ್ಣ ಬಾತ್ ಹೈ ಕಿ ಖೇತ್ ಕಿ ತಯಾರಿ ಕ್ಯಾ ಕರೆ, ಕೌನ್ ಸಾ ಬೀಜ ಲಗಾಯೆ, ಬೀಜ ಕಾ ಉಪಚಾರ ಕೈಸೆ ಕರೆ, ಔರ್ ಬುವಾಯಿ ಕಿ ಕ್ಯಾ ವಿಧಿ ಅಪನಾಯೆ. ತೋ ಇನ್ಮೇ ಜೊ ಆಜ್ ಸಮಯ ಶುರು ಹೋ ಗಯಾ ಹೈ ಕಿ ಹಮೇ ಅಪ್ನೆ ಖೇತ್ ಕಿ ತಯಾರಿ ಕೈಸೆ ಕರ್ನಿ ಹೈ. ಆಪ್ ಅಭಿ ಕೇ ಜೋ ಮೌಸಮ್ ದೇಖ ರಹೆ ಹೈ, ಇತ್ನಿ ತಾಪಮಾನ ಬಹುತ್ ಬಡಾ ಹುವಾ ಹೈ, ಔರ್ ಬಹುತ್ ಜ್ಯಾದಾ ಧೂಪ್ ಔರ್ ತಾಪಮಾನ ಕೆ ಕಾರಣ ಯೇ ಸಮಯ ಬಹುತ್ ಉಪಯುಕ್ತ ಹೈ ಕಿ ಹಮ್ ಖೇತ್ ಮೇ ಗಹರಿ ಜುತಾಯಿ ಕರ್ಕೆ ಉಸೆ ಖೋಲ್ ಕರ್ಕೆ ರಖೆ, ಜಿಸ್ಸೆ ಉಸ್ಮೇ ಜೋ ಪಿಛಲೇ ಸಾಲೋ ಸೇ ಬಿಮಾರಿ ಔರ್ ಕೀಟೋ ಕೆ ಜೀವಾಣುವೋ ಕೆ ಅವಶೇಷ ರಹ ಗಯೆ ಹೈ ವೋ ನಷ್ಟ ಹೋ ಜಾಯೆ. ತೋ ಖೇತ್ ಮೇ ಆನೆ ವಾಲೆ ಸಮಯ ಮೇ ಬಿಮಾರಿ ಕಮ್ ಹೋಗಿ. ಜೈಸೆ ಹಿ ವರ್ಷಾ ಕಾ ಆಗಮನ ಹೋ, ಆಪ್ಕೊ ಸಬ್ಸೆ ಪಹಲೇ ಧ್ಯಾನ್ ದೇನಾ ಹೈ ಕಿ ಕ್ಯೂಂಕಿ ಸೋಯಾಬೀನ್ ಕಿ ಫಸಲ್ ಮಾನ್ಸೂನ್ ಮೌಸಮ್ ಕಿ ಫಸಲ್ ಹೈ. ಕಭಿ ಬಹುತ್ ಅಧಿಕ ವರ್ಷಾ ಹೋತಿ ಹೈ ಜಿಸ್ಸೆ ಪಾನಿ ಭರ ಜಾತಾ ಹೈ, ಫಸಲ್ ಕೆ ಲಿಯೇ ಬಹುತ್ ನುಕ್ಸಾನ್ದಾಯಕ ಹೈ. ಔರ್ ಕಭಿ ಕಭಿ ಲಂಬಾ ಗ್ಯಾಪ್ ಹೋ ಜಾತಾ ಹೈ, ವರ್ಷಾ ನಹೀ ಹೋತಿ ತೋ ಸೂಖೆ ಕಿ ಪರಿಸ್ಥಿತಿಯಾಂ ಬನ್ ಜಾತಿ ಹೈ. ಇನ್ ದೋನೋ ಪ್ರಕಾರ ಕಿ ವಿಪದಾಓ ಸೇ ಹಮೇ ಜೋ ಮುಕ್ ನಿವಾರಣ ಹೋಯೆ ಉಸ್ಕೆ ಲಿಯೇ ಮೇಡ್ ಬನಾ ಕರ್ಕೆ ಯಾ ಕಹತೆ ಹೈ ಜೈಸೆ ರೇಸ್ಡ್ ಬೆಡ್ ಮೆಥಡ್, ಯಾನಿ ಬಂಡ್ ಬನಾ ಕರ್ಕೆ ಉಸ್ಕೆ ಊಪರ್ ಬುವಾಯಿ ಕರ್ನಿ ಚಾಹಿಯೇ. ತೋ ಇಸ್ಸೆ ದೋನೋ ಪ್ರಕಾರ ಕಿ ಸಮಸ್ಯಾಓ ಕಾ ಸಮಾಧಾನ ಹೋಗಾ. ಇಸ್ಕೆ ಲಿಯೇ ಕುಚ್ ಮಶೀನೇ ಭಿ ಆ ಗಯೀ ಹೈ ಜೈಸೆ ಬ್ರೋಡ್ ಬೆಡ್ ಫರೋ BBF, ಔರ್ ಮಧ್ಯ ಪ್ರದೇಶ ಸರ್ಕಾರ ಉಸ್ ಪರ್ ಸಬ್ಸಿಡಿ ಭಿ ದೇತಿ ಹೈ. ಯದಿ ಆಪ್ ಉಸ್ ಪರ್ ಭಿ ಕರ್ ದೇಂಗೆ, ಏಕ್ ಬೆಡ್ ಮೇ ಚಾರ್ ಚಾರ್ ಲೈನ್ ಕಿ ಬುವಾಯಿ ಹೋ ಜಾತಿ ಹೈ, ತೋ ವೋ ಭಿ ಇಸ್ಮೇ ಕಾಫಿ ಯೋಗದಾನ ದೇತಿ ಹೈ ಕಿ ಹಮೇ ಸೂಖೆ ಔರ್ ಪಾನಿ ಕಿ ಭರಾವ್ ಸೇ ದೋನೋ ಸೇ ರಾಹತ್ ಮಿಲೆ. ಇಸ್ಕೆ ಬಾದ್ ಬುವಾಯಿ ಕಿ ವಿಧಿ ಹೋಗಿ, ಅಬ್ ಆಪ್ಕೊ ಕೌನ್ ಸಾ ಬೀಜ ಲಗಾನಾ ಹೈ. ತೋ ಕಿಸಾನ್ ಭಾಯಿಯೋ, ಇಸ್ಕಾ ನಿರ್ಧಾರಣ ಹಮ್ ಇಸ್ ಬಾತ್ ಪೇ ಕರ್ತೇ ಹೈ ಕಿ ಸೋಯಾಬೀನ್ ಕೆ ಬಾದ್ ಆಪ್ ಅಪ್ನೇ ಖೇತ್ ಮೇ ಕ್ಯಾ ಲಗಾನೇ ಜಾ ರಹೇ ಹೈ. ಅಧಿಕಾಂಶತಃ ಮಧ್ಯ ಪ್ರದೇಶ ಮೇ ಸೋಯಾಬೀನ್ ಕೆ ಬಾದ್ ಯಾ ತೋ ಗೇಹೂ ಕಿ ಔರ್ ಯಾ ಚನೆ ಕಿ ಖೇತಿ ಹೋತಿ ಹೈ. ತೋ ಇನ್ ಪರಿಸ್ಥಿತಿಯೋ ಮೇ ಯದಿ ಆಪ್ ಸೋಯಾಬೀನ್ ಕೆ ಬಾದ್ ಚನಾ ಯಾ ಗೇಹೂ ಲೇನೆ ಜಾ ರಹೇ ಹೈ, ತೋ ಕೃಪಯಾ ಏಸೀ ಸೋಯಾಬೀನ್ ಕಿ ಕಿಸ್ಮೇ ಬೋಯೆ ಜೋ ಲಂಬೆ ಸಮಯ ಮೇ ಪಕ್ತಿ ಹೈ ಲೇಕಿನ್ ಜ್ಯಾದಾ ಪೈದಾವಾರ ದೇತಿ ಹೈ. ಜೈಸೆ 110 ದಿನ ಮೇ ಪಕ್ನೆ ವಾಲಿ ಆಜ್ ಕಲ್ JS 2172 ಬಡಿ ಅಚ್ಚಿ ಕಿಸ್ಮ ಹೈ, ಔರ್ ಯದಿ ಆಪ್ ಉಸ್ಕಾ ಬೀಜ ಲಾ ಕರ್ಕೆ ಲಗಾಯೆಂಗೆ ತೋ ಆಪ್ಕೊ ಜ್ಯಾದಾ ಪೈದಾವಾರ ಮಿಲೇಗಿ. ಪರ್ ಕುಚ್ ಕಿಸಾನ್ ಭಾಯಿ ಏಸೆ ಭಿ ಹೋತೆ ಹೈ ಜಿನ್ಹೇ ಸೋಯಾಬೀನ್ ಕೆ ತುರಂತ ಬಾದ ಯಾ ತೋ ಆಲೂ ಕಿ ಫಸಲ್ ಲಗಾನಿ ಹೈ ಅಕ್ಟೂಬರ್ ಮೇ ಹೀ, ಯಾ ಪ್ಯಾಜ್ ಲಗಾನಿ ಹೈ, ಲಹಸುನ್ ಲಗಾನಾ ಹೈ, ತೋ ಉನ್ಕೆ ಪಾಸ್ ಸಮಯ ನಹೀ ಹೈ ಜ್ಯಾದಾ. ತೋ ಉನ್ಹೇ 90 ಸೇ 95 ದಿನ ಮೇ ಪಕ್ನೆ ವಾಲಿ ಶಾರ್ಟ್ ಡ್ಯೂರೇಷನ್ ಸೋಯಾಬೀನ್ ಕಿ ವೆರೈಟಿ ಜೈಸೆ NRC 150 ಯಾ JS 2212 ಯಾ JS 2433 ಯಾ JS 2216 ಇನ್ಮೇ ಸೇ ಜಿಸ್ ಕಿಸ್ಮ ಕಾ ಭೀ ಬೀಜ ಆಪ್ಕೊ ಮಿಲ್ ಜಾಯೆ ಉಸ್ಕಾ ಲಗಾಯೆ. ಯಾ ನಯಿ ಕಿಸ್ಮೇ ಹೈ ಔರ್ ಇನ್ಸೆ ಆಪ್ಕೊ ಕಮ್ ಸಮಯ ಮೇ ಭೀ ಭರ್ಪೂರ್ ಪೈದಾವಾರ ಮಿಲೇಗಿ. ಇಸ್ಕೆ ಸಾಥ್ ಸಾಥ್ ಜೋ ಬಾತೆ ಧ್ಯಾನ ರಖನಿ ಹೈ ಕಿ ಅಭಿ ಕ್ಯಾ ಹೋತಾ ಹೈ, ಜೈಸೆ ಹಿ ಹಮ್ ಬುವಾಯಿ ಕರ್ನೆ ಜಾ ರಹೇ ಹೈ आप क्या देखेंगे कुछ ही दिन बाद

ಪರಿಸರ ಗೀತೆ ಕೇಳಿದ್ರಿ. ರೈತ ಮನೆಯವರೇ, ಇಂದಿನ ಕಾರ್ಯಕ್ರಮ ಕುರಿತು ಸಂದೇಶ ನೋಡೋಣ. ಅಂಪಣ್ಣ ನೆಮ್ತಿ ಅವರು ಇಂದಿನ ಕೃಷಿ ರಂಗದಲ್ಲಿ ಯುವ ಉದ್ಯಮಿ ರಘು ಅವರೊಂದಿಗೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು. ಗ್ರಾಮೀಣ ಪ್ರದೇಶದಲ್ಲಿ ಉದ್ಯಮ ಸ್ಥಾಪಿಸಿ ಸಿರಿಧಾನ್ಯಗಳಿಂದ ಬಿಸ್ಕೆಟ್ ತಯಾರಿಸಿ ಯಶಸ್ವಿಯಾಗಿದ್ದಾರೆ. ಇವರು ಬೇರೆ ಯುವಕರಿಗೆ ಮಾದರಿಯಾಗಿದ್ದಾರೆ. ಸುಧಾಕರ್ ಸಂದರ್ಶನ ಚೆನ್ನಾಗಿ ನಡೆಸಿದರು, ಅವರಿಗೂ ಆಕಾಶವಾಣಿಗೂ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಕೃಷಿ ರಂಗದಲ್ಲಿ ರಘು ಅವರ ಕೃಷಿ ಅನುಭವ ಕುರಿತು ಸಂದರ್ಶನ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಿದ್ದಾರೆ ಚಂದ್ರಿಕಾ ನೇರಲಗುಂಡಿ ದಾವಣಗೆರೆಯಿಂದ. ಎಸ್, ಓಕೆ ಕೆಳಗರೆ, ನಿಮ್ಮ ಅನಿಸಿಕೆಗಳನ್ನು ತಗೊಂಡಿದ್ದೀನಿ. ಇದೇ ರೀತಿ ಎಲ್ಲ ನಮ್ಮ ರೈತ ಬಂಧುವರು ಕೇಳಿ ಇದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕೆಳಗರೆ, ಸಮಯ ಆಗ್ತಾ ಇದೆ 7:34. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಅಂದರೆ ನಾಳೆನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಮತ್ತೊಮ್ಮೆ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ಇಂದು ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಆಯೋಜಿಸಲಾಗಿರುವ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸುವ ಸಲುವಾಗಿ ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲಿ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಮತ್ತು ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದ್ದಾರೆ. ಈ ನಡುವೆ ತಮಗೆ ಶುಭ ಹಾರೈಸಿದ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಘಟಕ ಪಕ್ಷಗಳ ನಾಯಕರಿಗೆ ಹಾಗೂ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮೀರಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಶ್ಲಾಘಿಸಿ ಕೇಂದ್ರ ಸಚಿವ ಸಂಪುಟವು ಇಂದು 7 ಅಂಶಗಳ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಈ ಐತಿಹಾಸಿಕ ಮೈಲಿಗಲ್ಲು ಸರ್ಕಾರದ ಜನಕಲ್ಯಾಣ ಹಾಗೂ ದೇಶ ಸೇವೆಯ ಸಾಧನೆಗಳನ್ನು ಒಳಗೊಂಡಿದೆ ಎಂದು ತಿಳಿಸಿದರು. ಸರ್ಕಾರದ ಆಡಳಿತದಲ್ಲಿ ಬಡವರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗಿದ್ದು ಪಕ್ಕಾ ಮನೆ, ವಿದ್ಯುತ್ ಮತ್ತು ಶುದ್ದ ಕುಡಿಯುವ ನೀರನ್ನು ಒದಗಿಸಲಾಗಿದೆ ಎಂದು ನಿರ್ಣಯದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರಸ್ತುತ 80 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರ ಧಾನ್ಯ ಹಾಗೂ 60 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಸಿಗುತ್ತಿದ್ದು, ಇದು 25 ಕೋಟಿಗೂ ಹೆಚ್ಚು ಜನರನ್ನು ಬಡತನದಿಂದ ಮುಕ್ತಗೊಳಿಸಿದೆ. ಯುವ ಜನತೆಯ ಬೆಂಬಲದಿಂದ ಭಾರತವು ವಿಶ್ವದ 3ನೇ ಅತಿದೊಡ್ಡ ನವೋದ್ಯಮ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಚಂದ್ರಯಾನದಂತಹ ವೈಜ್ಞಾನಿಕ ಮೈಲುಗಲ್ಲುಗಳನ್ನು ಸಾಧಿಸಿದೆ. ಮಹಿಳಾ ಸಬಲೀಕರಣಕ್ಕಾಗಿ ಶೇಕಡ 33% ಮೀಸಲಾತಿ ಮತ್ತು ಲಖ್ಪತಿ ದೀದಿ ಯೋಜನೆ ತರಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಂತಹ ಕ್ರಮಗಳಿಂದ ಕೃಷಿ ರಫ್ತು 5 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಮೇಕ್ ಇನ್ ಇಂಡಿಯಾ ಮೂಲಕ ರಕ್ಷಣೆ ಮತ್ತು ಕೃತಕ ಬುದ್ದಿಮತ್ತೆ ವಲಯಗಳಲ್ಲಿ ಉತ್ಪಾದನಾ ಸಾಮರ್ಥ್ಯ ಬಲಗೊಂಡಿದೆ ಎಂದು ನಿರ್ಣಯದಲ್ಲಿ ಶ್ಲಾಘಿಸಲಾಗಿದೆ. ಇದೇ ವೇಳೆ ಕೇಂದ್ರ ಸಚಿವ ಸಂಪುಟವು ಅಹಮದಾಬಾದ್ ಮೆಟ್ರೋ ರೈಲು ಯೋಜನೆಯ 2A ಹಂತಕ್ಕೆ ಅನುಮೋದನೆ ನೀಡಿದ್ದು, ಇದು ಕೋಟೇಶ್ವರ ರಸ್ತೆಯಿಂದ ವಿಮಾನ ನಿಲ್ದಾಣದವರೆಗಿನ 6 ಕಿಲೋಮೀಟರ್ ವಿಸ್ತರಣೆಯನ್ನು ಒಳಗೊಂಡಿದೆ. ಇದರ ಜೊತೆಗೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಆಂಧ್ರಪ್ರದೇಶದ ಅಮರಾವತಿಯಲ್ಲಿ ಕೇಂದ್ರ ಸರ್ಕಾರದ 2 ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಾಳೆ ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಎಂಬ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಕಳೆದ 2014-15 2025-26 ಅವಧಿಯಲ್ಲಿ ಭಾರತವು ಒಟ್ಟು 843 ಶತಕೋಟಿ ಡಾಲರ್

0: ಮೌಲ್ಯದ ನೇರ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಿದ್ದು, ಇದು ಹಿಂದಿನ 12 ವರ್ಷಗಳ ಅವಧಿಗೆ ಹೋಲಿಸಿದರೆ ಶೇಕಡ 169ರಷ್ಟು ಅಭೂತಪೂರ್ವ ಪ್ರಗತಿ ದಾಖಲಿಸಿದೆ. ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಡಿಪಿಐಐಟಿಯ ಮಾಹಿತಿಯ ಪ್ರಕಾರ ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳ ನಡುವೆಯೂ ಭಾರತವು 2025-26 ಸಾಲಿನಲ್ಲಿ 94 ಶತಕೋಟಿ ಡಾಲರ್ಗೂ ಅಧಿಕ ದಾಖಲೆಯ ಎಫ್ಡಿಐ ಹರಿವನ್ನು ಕಂಡಿದೆ. ಇದರಲ್ಲಿ ಶೇಕಡ 90ಕ್ಕಿಂತ ಹೆಚ್ಚು ಈಕ್ವಿಟಿ ಹರಿವು ಸ್ವಯಂಚಾಲಿತ ಮಾರ್ಗದ ಮೂಲಕವೇ ಬಂದಿರುವುದು ವಿಶೇಷ. ಈ ಕುರಿತು ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಡಿಪಿಐಐಟಿ ಜಂಟಿ ಕಾರ್ಯದರ್ಶಿ ಸುಮಿತ್ ಜರಂಗಲ್, ಮೇಕ್ ಇನ್ ಇಂಡಿಯಾ ಮತ್ತು ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆಗಳಂತಹ ಪ್ರಮುಖ ಉಪಕ್ರಮಗಳು ಜಾಗತಿಕ ಹೂಡಿಕೆಯನ್ನು ವಿದೇಶಿ ಉತ್ಪಾದನಾ ಪ್ರಗತಿಯನ್ನಾಗಿ ಪರಿವರ್ತಿಸಲು ನೆರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಗಾಗಿ 20 ಅತ್ಯಾಧುನಿಕ ಸಾಮರ್ಥ್ಯದ ಜಾಗತಿಕ ಸಂಚಾರ ಉಪಗ್ರಹ ವ್ಯವಸ್ಥೆ ಜಿಎನ್ಎಸ್ಎಸ್ ಜಾಮರ್ಗಳ ಖರೀದಿಗೆ ರಕ್ಷಣಾ ಸಚಿವಾಲಯ ಇಂದು 449 ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಸ್ವದೇಶಿ ವಿನ್ಯಾಸ ಅಭಿವೃದ್ದಿ ಮತ್ತು ಉತ್ಪಾದನೆ ವರ್ಗದಲ್ಲಿ ಈ ಒಪ್ಪಂದ ನಡೆದಿದ್ದು, ಜಾಮರ್ಗಳಲ್ಲಿ ಕನಿಷ್ಠ ಶೇಕಡ 75ರಷ್ಟು ಸ್ವದೇಶಿ ವಸ್ತುಗಳನ್ನು ಬಳಸಲಾಗಿದೆ. ಜವಳಿ ವಲಯಕ್ಕಾಗಿ ಜಾರಿಗೆ ತರಲಾಗಿರುವ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆ ಪಿಎಲ್ಐ 3ನೇ ಸುತ್ತಿನಡಿ ಕೇಂದ್ರ ಸರ್ಕಾರ 22 ಹೊಸ ಅರ್ಜಿದಾರರಿಗೆ ಅನುಮೋದನೆ ನೀಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಜವಳಿ ಸಚಿವಾಲಯ, ಯೋಜನೆಯ ಒಟ್ಟು 3 ಸುತ್ತುಗಳಲ್ಲಿ ಇದುವರೆಗೆ 96 ಕಂಪನಿಗಳನ್ನು ಆಯ್ಕೆ ಮಾಡಲಾಗಿದ್ದು, ಇವುಗಳಿಂದ ಒಟ್ಟು 12,822 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಬದ್ಧತೆಯ ಹೂಡಿಕೆಯಾಗಲಿದೆ ಹಾಗೂ 58,000 ಕೋಟಿ ರೂಪಾಯಿಗಳನ್ನು ಮೀರಿದ ವಹಿವಾಟು ನಿರೀಕ್ಷಿಸಲಾಗಿದೆ ಎಂದು ತಿಳಿಸಿದೆ. ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಸಂಸದೆ ಸುಷ್ಮಿತಾ ದೇವ್ ಅವರು ಮೇಲ್ಮನೆಯ ಸದಸ್ಯತ್ವಕ್ಕೆ ನೀಡಿರುವ ರಾಜೀನಾಮೆಯನ್ನು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅಂಗೀಕರಿಸಿದ್ದಾರೆ. ಪಕ್ಷದೊಳಗಿನ ಆಂತರಿಕ ಭಿನ್ನಮತದ ನಡುವೆಯೇ ಒಂದೇ ವಾರದಲ್ಲಿ ಪಕ್ಷದ ಸಂಸದೀಯ ವರ್ಗದಿಂದ ಹೊರಬಿದ್ದ 2ನೇ ರಾಜೀನಾಮೆ ಇದಾಗಿದೆ. ರಾಜೀನಾಮೆ ನೀಡಿದ ನಂತರ ಸುಷ್ಮಿತಾ ದೇವ್ ಅವರು ನವದೆಹಲಿಯಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಸರ್ಮಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದಕ್ಷಿಣ ಭಾರತ ಚಿತ್ರರಂಗದ ಹಿರಿಯ ನಿರ್ದೇಶಕ ಭಾರತಿರಾಜ ಇಂದು ನಿಧನರಾಗಿದ್ದಾರೆ. ಅವರಿಗೆ 84 ವರ್ಷ ವಯಸ್ಸಾಗಿತ್ತು. ಅವರು ಪತ್ನಿ ಮತ್ತು ಪುತ್ರಿಯನ್ನು ಅಗಲಿದ್ದಾರೆ. ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಹಲವು ಚಿತ್ರಗಳನ್ನು ನಿರ್ದೇಶಿಸಿರುವ ಅವರು ಕನ್ನಡದ ಖ್ಯಾತ ನಿರ್ದೇಶಕ ಪುಟ್ಟಣ ಕಂಗಾಲ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡುವ ಮೂಲಕ ಸಿನಿಮಾ ನಿರ್ದೇಶನದ ಕಲೆಯನ್ನು ಕರಗತ ಮಾಡಿಕೊಂಡಿದ್ದರು. ಪುಟ್ಟಣ ಕಂಗಾಲ್ ತನ್ನ ಗುರು ಎಂದು ಅವರು ಹೇಳಿಕೊಳ್ಳುತ್ತಿದ್ದರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಬಲ್ಗೇರಿಯಾದ ಸೋಫಿಯಾದಲ್ಲಿ ಇರುವ ರಾಷ್ಟೀಯ ಐತಿಹಾಸಿಕ ವಸ್ತು ಸಂಗ್ರಹಾಲಯಕ್ಕೆ ಇಂದು ಭೇಟಿ ನೀಡಿದರು. ಪ್ರಸ್ತುತ ಸೋಫಿಯಾ ಪ್ರವಾಸದಲ್ಲಿರುವ ಸಚಿವರು ಬಲ್ಗೇರಿಯಾದ ಉನ್ನತ ನಾಯಕರನ್ನು ಭೇಟಿಯಾಗಲಿದ್ದಾರೆ ಹಾಗೂ ಅಲ್ಲಿನ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ಫಿನ್ಲ್ಯಾಂಡ್ಗೆ ಭೇಟಿ ನೀಡಲಿದ್ದು ಅಲ್ಲಿ 14ನೇ ಆವೃತ್ತಿಯ ಕುಲ್ತಾರಂತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬದಲಾಗುತ್ತಿರುವ ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬ ವಿಷಯದಡಿ ಈ ಬಾರಿಯ ಸಂವಾದವನ್ನು ಆಯೋಜಿಸಲಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಇಂದು ಪ್ರೀಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಎನೆಸ್ ಕ್ಯಾಸ್ಟಿಲೊ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪಿಯ ಚಿಯು ಪಿನ್ ಚಿಯಾನ್ ವಿರುದ್ದ 21-12, 22-20 ಅಂತರದಲ್ಲಿ ಜಯ ಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಡಿಎ ಸರ್ಕಾರದ ಯಶಸ್ವಿ 12 ವರ್ಷ, ಪ್ರಧಾನಿ ನರೇಂದ್ರ ಮೋದಿ ಸುದೀರ್ಘ ಆಡಳಿತದ ಸಂಭ್ರಮ, ನವದೆಹಲಿಯಲ್ಲಿ ಎನ್ಡಿಎ ಸಭೆ. ನವದೆಹಲಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. 2014-15 2025-26 ಅವಧಿಯಲ್ಲಿ ಭಾರತಕ್ಕೆ ದಾಖಲೆಯ 843 ಶತಕೋಟಿ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆ ಆಕರ್ಷಣೆ. ಮತ್ತು ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಆತ್ಮೀಯ ಕೆಳಗರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 675 kHz, FM 103.5 ಹಾಗೂ 101.4 MHz ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಭಿ ಕಭಿ ಚಿತ್ರದ ಒಂದು ಹಾಡು ಹಾಡಿದ್ದಾರೆ ಮುಖೇಶ್.

0: ಕೇಳಿದ್ರೆ ಇದುವರೆಗೂ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಸಂದೇಶ ನೋಡೋಣ. ಸಂದೇಶದ ನಂತರ ನಮ್ಮ ಮೆಚ್ಚಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣಂತೆ. ಹಿಂದಿ ಹಾಡುಗಳು ತುಂಬ ಚೆನ್ನಾಗಿದ್ದುವು ಅಂತ ಹೇಳಿ ತುಂಬ ಖುಷಿ ಆಯಿತು ಕೇಳಿ ಅಂತ ಹೇಳ್ತಿದ್ದಾರೆ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ. ಇದು ನಮ್ಮ ಮನೆಯಲ್ಲಿ ಓದುವ ಸಂದರ್ಭದಲ್ಲಿ ಓದಲಿಲ್ಲ ಅಂದರೆ ಮಲ್ಲಾಡಿಗೆ ಹಾಕುತ್ತೇನೆ ಅಂತಿದ್ರು ಸರ್ ಅಂತ ಹೇಳ್ತಿದ್ದಾರೆ. ಕನ್ನಡತಿ ರೇಖಾ ಗಣೇಶ್ ಓಟಿ ರಸ್ತೆ ಸಿಗಿಹಟ್ಟಿ ಶಿವಮೊಗ್ಗ. ಅಂದರೆ 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಏನು ಸಂದೇಶ ಆಧಾರಿತ ಚಿತ್ರಗೀತೆ ಇತ್ತಲ್ಲ, ಸೊ ಅದರ ಸಂಬಂಧಪಟ್ಟ ಸಂದೇಶ. ಹೌದು ಹೌದು, ಕರೆಕ್ಟ್. ಅಷ್ಟೊಂದು ಕಠಿಣ ಅಭ್ಯಾಸ ಅಲ್ಲಿತ್ತು. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ಬೇಕಿತ್ತು. ತಣ್ಣೀರು ಸ್ನಾನ, ಯೋಗ, ಧ್ಯಾನ, ಆನಂತರ ಸ್ಟಡೀಸ್, ಅಷ್ಟೆಲ್ಲ. ಹಾಗಾಗಿ ಏನಾದರೂ ತಪ್ಪು ಮಾಡಿದರೆ ಮನೆಯಲ್ಲಿ ಮಾತು ಕೇಳಲಿಲ್ಲ ಅಂದರೆ ಮಲ್ಲಾಡಹಳ್ಳಿ ಆಶ್ರಮಕ್ಕೆ ನಿನ್ನನ್ನು ಸೇರಿಸ್ತೇನೆ ಅಂತೇಳಿ ಭಯ ಹುಟ್ಟಿಸ್ತಾ ಇದ್ದರು ಅಂತೇಳಿ. ಓಕೆ, ರೈಟ್. ಶಾಂತಾಚಾರ್ಯ ಬೆಡಗಿಯರ್ ಕೊಕ್ಕನೂರು ಹರಿಹರ, ನಮಸ್ಕಾರ ಸರ್. ಇಂದು ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಮಲ್ಲಾಡಹಳ್ಳಿ ಸ್ವಾಮೀಜಿಯವರ ಅದ್ಭುತ ಪರಿಚಯವನ್ನು ನೀಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮವು ಅತ್ಯಂತ ಮಾಹಿತಿಯುತ ಹಾಗೂ ಪ್ರೇರಣಾದಾಯವಾಗಿತ್ತು. ಇದು ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಮಲ್ಲಾಡಹಳ್ಳಿ ಸ್ವಾಮೀಜಿಯವರ ಜೀವನ ಸಾಧನೆ ಹಾಗೂ ಸಮಾಜ ಸೇವೆ ಕುರಿತು ನೀಡಿದ ಅದ್ಭುತ ಪರಿಚಯ ತುಂಬ ಮನಮುಟ್ಟುವಂತಿತ್ತು. ಅವರ ಬಗ್ಗೆ ಹಲವಾರು ಅಮೂಲ್ಯ ಮಾಹಿತಿಗಳನ್ನು ತಿಳಿದುಕೊಳ್ಳುವ ಅವಕಾಶ ದೊರೆಯಿತು. ಇಂತಹ ಉತ್ತಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಿರೂಪಕರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಈಗ ಎಸ್, ನಿಮ್ಮ ಸಂದೇಶಗಳನ್ನೆಲ್ಲ ತಗೊಂಡಿದ್ದೀನಿ ಸ್ನೇಹಿತರೆ. ಈಗ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ, ನಿಮ್ಮ ವೇದಿಕೆ ಇದು, ನಿಮ್ಮ ಕಾರ್ಯಕ್ರಮ ಇದು ಅಂತ್ಯಾಕ್ಷರಿ. ಸೊ ಅಂತ್ಯಾಕ್ಷರಿ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ನಮ್ಮ ಮೊದಲನೆಯ ಕಾಲರ್, ಲಕ್ಕಿ ಕಾಲರ್, ತಮ್ಮ ಇಷ್ಟವಾದ ಹಾಡನ್ನು ಹಾಡ್ತಾರೆ, ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ. ಅವರು ಕೊಡುವಂತಹ ಕೊನೆಯ ಅಕ್ಷರದಿಂದ ಹಾಡನ್ನು ಹಾಡಬೇಕು. ಎಸ್, ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ. 08282 2200704. ಮತ್ತೊಮ್ಮೆ 08282 2200704. ಕರೆಗೆ ಪ್ರಯತ್ನ ಮಾಡಿ. ಕರೆ ಸಿಗದಿದ್ದರೆ ಬೇಜಾರಾಗಬೇಡಿ. ನೀವು ಹಾಡಿನ ಒಂದು ಸಾಲನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸುವುದರ ಮುಖಾಂತರನೂ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಅದಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆ 9481572600. 9481572600. ಎಸ್, ನೋಡೋಣ. ಹಾಗಾದರೆ ನಮ್ಮ ಮೊದಲನೆಯ ಲಕ್ಕಿ ಕಾಲರ್ ಯಾರು ನೋಡೋಣ. ಹಲೋ,
1: ಗುಡ್ ಈವ್ನಿಂಗ್ ಮಾಲತೇಶ್ ಸರ್.
0: ಓ, ಗುಡ್ ಈವ್ನಿಂಗ್. ಜನ್ನಾಪುರ ಮಯೂರ್ ಕೋಟಿ ಅವರಿಗೆ ಮೊದಲನೇ ಕರೆ, ಲಕ್ಕಿ ಕರೆ ಇದು. ಯಾವ ಹಾಡಾಡ್ತೀರಿ ನೋಡಿ, ನಿಮಗೆ ಫುಲ್ ಫ್ರೀಡಮ್, ನಿಮ್ಮ ಇಷ್ಟವಾದ ಹಾಡನ್ನ ನೀವು ಹಾಡ್ಬೋದು.
1: ಹೃದಯ ಹಾಡಿತು ನನ್ನ ಮನವು ಹೇಳಿತು ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು ನಿನ್ನ ನನ್ನ ಮನವು ಹೇಳಿತು ನನ್ನ ನಿನ್ನ ಹೃದಯ ಹಾಡಿತು.
0: ಒಳ್ಳೆ ಸೂಪರ್ ಹಾಡು, ಚೆನ್ನಾಗಿ ಹಾಡಿದ್ರಿ. ತುಂಬಾ ತುಂಬಾ ಧನ್ಯವಾದಗಳು.
1: ಧನ್ಯವಾದ ಮಾತೇಶ್.
0: ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು. ಓಕೆ.
0: ಎಸ್, ಕೆಳಗಡೆ ಮಯೂರ್ ಕೊಟ್ಟಿ ಜಿನ್ನಾಪುರ ಭದ್ರಾವತಿಯಿಂದ ಅವರ ಮೊದಲನೆಯ ಕಾಲರ್ ಅವರಾಗಿದ್ದರು. ಇಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. ತಾ ಅಕ್ಷರ ನಮ್ಮ ಮುಂದಿನ ಕೇಳುಗರಿಗೆ ಕೊಟ್ಟಿದ್ದಾರೆ. ತಾ ಅಕ್ಷರದ ಹಾಡು ಯಾರು ಹಾಡ್ತಾರೆ ನೋಡೋಣ. ಕರೆ ಕಟ್ ಆಗಿದೆ, ಕರೆ ಕಟ್ ಆಗಿದೆ. ಸ್ನೇಹಿತರೆ ನೆನಪಿರಲಿ, ಈಗ ಮಳೆಗಾಲ ಪ್ರಾರಂಭ ಆಗ್ತಾ ಇದೆ. ಸಾಕಷ್ಟು ಅಡಚಣೆ ಅಂದರೆ ಸಾಕಷ್ಟು ನಮಗೆ ತೊಂದರೆಗಳಾಗ್ತದೆ. ಅದಕ್ಕೋಸ್ಕರ ವಿಷಾದ ಇರಲಿ. ನೋಡೋಣ ಮುಂದಿನ ಕರೆ ಯಾರ್ದು ಅಂತ. ಅಡಚಣೆ ಆಗ್ತಾನೆ ಇರುತ್ತೆ. ಹಲೋ, ನಮಸ್ತೆ.
2: ಹಲೋ,
0: ನಮಸ್ತೆ ಮೇಡಮ್.
2: ನಮಸ್ತೆ.
0: ಹಾಂ ಮೇಡಮ್, ನಿಮ್ಮ ಹೆಸರು?
2: ಸ್ನೇಹ ವಿದ್ಯಾ.

0: ಸ್ನೇಹ ವಿದ್ಯಾಮಂದಿರ ತಾ ಅಕ್ಷರ ಇದೆ ನಿಮಗೆ? ಹೌದು. ಅಕ್ಷರನೇ ಕೊಟ್ಟಿದ್ದೀರಿ. ಎಸ್, ಓಕೆ, ಥ್ಯಾಂಕ್ ಯು.
1: ಓಕೆ ಸರ್.
0: ಓಕೆ ಸ್ನೇಹಿತರೆ, ಎರಡನೇ ಕರೆ ಸ್ನೇಹ ಅವರು ವಿದ್ಯಾಮಂದಿರ ಭದ್ರಾವತಿ ಭದ್ರಾವತಿ ಎರಡು ಕರೆ ಸಿಕ್ಬಿಟ್ಟಿದೆ. ಇಬ್ಬರು ಸಹ ಹಾಡಿದ್ದಾರೆ, ತಾ ಅಕ್ಷರ ಕೊಟ್ಟಿದ್ದಾರೆ, ಎರಡು ತಾ ಅಕ್ಷರ ಬಂದಿದೆ. ನೋಡೋಣ ತಾ ಅಕ್ಷರದ ಹಾಡು. ಹಲೋ ಹಲೋ
2: ಸರ್, ನಮಸ್ಕಾರ.
0: ನಮಸ್ತೆ.
2: ಬೆಂಗಳೂರು ವಿಜಯನಗರ ಮಧುಕಿರೆ.
0: ಓ ಮಧು ಕಿರಣ್ ಮೇಡಮ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೀವಿ ಸರ್. ಬಸ್ಸಲ್ಲಿ ಜರ್ನಿ ಮಾಡ್ತಾ ಇದೀವಿ,
0: ಆದ್ರೂ ಕನೆಕ್ಟ್ ಆಗ್ಬಿಟ್ಟಿದ್ದೀರಿ ಅಂತ್ಯಾಕ್ಷರಿಗೆ.
2: ಹೌದು ಸರ್. ಯಾವ ಅಕ್ಷರ ಸರ್?
0: ತಾ ಅಕ್ಷರ ಇದೆ ಮೇಡಮ್. ತಾ ಅಕ್ಷರ ತಾ ತಾ ಅಕ್ಷರ ಹಾಡಿ ಹಾಡಿ ಮೇಡಮ್.
2: ತಾಯಿನೇ ಇಲ್ಲದಂತ ತವರಿ ಆಕೆ ತಂಗಿ, ತಾಯಿನೇ ಇಲ್ಲದಂತ ತವರಿ ಆಕೆ ತಂಗಿ, ಕಪ್ಪಾಗಿ ನನಗೇಡ ತಂಗಿಯ ತುತ್ಯಾಗ ನಂಗೆ ಬೇಡ. ಓ ಮನೆ ಮಗಳೇ ಇನ್ನು ಬೇಡ ಪಟ್ಟಲೇ, ಓ ಮನೆ ಮಗಳೇ ಇದು ಬಾಳು ಪಟ್ಟಲೇ.
0: ತುಂಬಾ ಧನ್ಯವಾದ ಮೇಡಮ್, ಪ್ರಯಾಣ ಮಾಡ್ತಾ ಇದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ, ಹಾಡಿದಿರಿ. ಎಸ್, ನೀವು ಹಾಡು ವಿಷ್ಣುವರ್ಧನ್ ದೇ ಆಗಿರುತ್ತೆ. ತುಂಬಾ ಖುಷಿ ಆಯ್ತು ಮೇಡಮ್, ಧನ್ಯವಾದ. ಕೆಳಗಡೆ ಮಧು ಕಿರಣ್ ಬೆಂಗಳೂರಿಂದ ಹಾಡಿದರೆ ಲಾ ಅಕ್ಷರ. ನಮ್ಮ ಮುಂದಿನ ಕೆಳಗರಿಗೆ ಲಾ ಅಕ್ಷರ. ಹಲೋ ನಮಸ್ತೆ.
3: ಹಲೋ
0: ಹಲೋ ಮೇಡಮ್, ಹಾಸನದಿಂದಲ್ಲ ಮೋನಿಕಾ ಅವರ?
3: ಸರ್ ಎಷ್ಟೊಂದ್ ದಿನ ಆಯ್ತು.
0: ತುಂಬಾ ದಿನ ಆಯ್ತಲ್ಲ ಮೇಡಮ್, ಎಲ್ಲಿ ಹೋಗಿದ್ರಿ? ಹೊರಗಡೆ ಏನಾರ ಹೋಗ್ಬಿಟ್ಟಿದ್ರಾ?
3: ಇಲ್ಲ, ಕಡೆ ತಿಂಗಳು ಟೂರ್ ಹೋಗಿದ್ದೆ, ಆದ್ರೆ ಆಮೇಲೆ ಟ್ರೈ ಮಾಡಿದ್ರೆ ಲೈನ್ ಸಿಗ್ಲಿಲ್ಲ.
0: ಓಕೆ.
3: ಆದ್ರೆ ಒಂದ್ ವಾರದಿಂದ ನನ್ಗೆ ಭದ್ರಾವತಿ ಎಫ್ಎಂ ಬರ್ತಾ ಇಲ್ಲ.
0: ಯಾವ್ದ್ರಲ್ಲಿ? ಮೊಬೈಲ್ ಅಲ್ಲಿ ಬರ್ತಾ ಇಲ್ವಾ?
3: ಮೊಬೈಲ್ ಅಲ್ಲೇ ಕೇಳೋದು.
0: ಹಾ,
3: ಅದ್ ಯಾಕೆಂಗ್ ಗೊತ್ತಿಲ್ಲ, ಒಂದ್ ವಾರ ಆಯ್ತು ಯಾವ ಪ್ರೋಗ್ರಾಮ್ ಕೇಳಕ್ ಆಗ್ತಿಲ್ಲ, ಬರೋದೇ ಇಲ್ಲ, ಬೇರೆ ಎಲ್ಲಾ ಸ್ಟೇಷನ್ ಬರ್ತೆ.
0: ಓಕೆ. ಅದು ನೀವು 101.4 ಅದನ್ನ ಮಧ್ಯಾಹ್ನ ಟ್ಯೂನ್ ಮಾಡಬೇಕು.
3: ರೇಡಿಯೋದಲ್ಲ?
0: ಹೌದು, ರೇಡಿಯೋದಲ್ಲ, ಮೊಬೈಲ್ ರೇಡಿಯೋದಲ್ಲೂ ಇವಾಗ ಕೇಳ್ತಾ ಇದೆ ನಿಮಗೆ. 10 ಕಿಲೋವ್ಯಾಟ್ ಆದ್ಮೇಲೆ ಆಲ್ಮೋಸ್ಟ್
3: ಟ್ರೈ ಮಾಡಿದ್ರು ಯಾಕೋ ಬರ್ಲೇ ಇಲ್ಲ.
0: ಓಕೆ, ಮಧ್ಯಾಹ್ನ 101.4, ಆನಂತರ ಮಾರ್ನಿಂಗ್ ಅಂಡ್ ಈವ್ನಿಂಗ್ 103.5 ಅಂಡ್ 101.4 ಎರಡರಲ್ಲೂ ಬರ್ತಾ ಇರುತ್ತೆ.
3: ಈಗ ಮೊಬೈಲಲ್ಲಿ ಕೇಳಿದರೆ ಹೇಗೆ ಮಾಡಬೇಕು?
0: ಅದು ನೀವು ಫ್ರೀಕ್ವೆನ್ಸಿ ಸೆಟ್ ಮಾಡಬೇಕು ಮೊಬೈಲಲ್ಲಿ. ನೀವು ರೇಡಿಯೋಗೆ ಹೋಗಿ, ರೇಡಿಯೋಗೆ ಹೋಗಿ ನೀವು ನೀವು ನ್ಯೂಸ್ ಆನ್ ಏರ್ ಆ್ಯಪ್ ಹಾಕ್ಕೊಂಡಿದ್ದೀರಾ? ನ್ಯೂಸ್ ಆನ್ ಏರ್ ಆ್ಯಪಲ್ಲಿ ನೀವು ಟೇಷನ್ ಸರ್ಚ್ ಮಾಡಿದರೆ ಆಯಿತು, ಭದ್ರಾವತಿ ಟೇಷನ್ ಕೊಟ್ಟರೆ ಸರ್ ನಿಮಗೆ ಸಿಗುತ್ತೆ. ಸೊ ಆಟೋಮೆಟಿಕ್ ಆ್ಯಡ್ ನಿಮ್ಗೆ ಆಟೋಮೆಟಿಕ್ ಬರ್ತಾ ಇರುತ್ತೆ, ನಿಮ್ಮ ಮಧ್ಯಾಹ್ನ ನೀವು ಮಾರ್ನಿಂಗ್ ಟು ನೈಟ್ ಬರ್ತಾನೆ ಇರುತ್ತೆ.
3: ಅಲ್ಲ, ಇಷ್ಟು ದಿನ ಅದೇ ಥರ ನ್ಯೂಸ್ ಆನ್ ಏರ್ ಆ್ಯಪಲ್ಲೇ ಕೇಳ್ತಾ ಇದ್ದಿದ್ದು. ಒನ್ ಬೈ ಒನ್ ಕನ್ನಡ ಚಾನಲ್ಸ್ ಇರುತ್ತೆ, ಕೇಳ್ತಾ ಇದ್ದೆ. ಬೆಂಗಳೂರು ಇದಿರ್ಬೋದು, ಭದ್ರಾವತಿ, ರಾಯಚೂರು, ಈ ತರ ಎಲ್ಲ, ಹೊಸಪೇಟೆ ಎಲ್ಲ ಎಲ್ಲ ಬರ್ತಾ ಇದೆ, ಭದ್ರಾವತಿ ಬರ್ತಾ ಇಲ್ಲ.
0: ಒಂದ್ಸರಿ ಆ್ಯಪ್ ಅಪ್ಡೇಟ್ ಮಾಡಿ ಮೇಡಮ್.
3: ಟ್ರೈ
0: ಮಾಡಿ ನೋಡೋಣ, ಸಿಗುತ್ತೆ, ಖಂಡಿತ ಸಿಗುತ್ತೆ. ಓಕೆ ಮೇಡಮ್, ನಿಮಗೆ ಮಧು ಕಿರಣ್ ಅವರು ಬೆಂಗಳೂರು ಅವರು ಲಾ ಅಕ್ಷರ ಕೊಟ್ಟಿದ್ದಾರೆ.
3: ಯಾವುದು?
0: ಲಾ
3: ಅಕ್ಷರ.
0: ಹೌದು.
3: ಲಾಲಿಸಿದಳು ಮಗನ ಯಶೋದೆ, ಲಾಲಿಸಿದಳು

0: ಚೆನ್ನಾಗಿ ಹಾಡಿದ್ರಿ ಮೇಡಮ್.
1: ನೆಟ್ವರ್ಕ್
0: ಇಶ್ಯೂ ನಾ ಆಗ್ಲೇ ಹೇಳಿದೆ. ಸೊ ಇವಾಗೆಲ್ಲ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಇನ್ನ ನೆಟ್ವರ್ಕ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಓಕೆ ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಎಸ್ ಕೆಳಗರೆ ಮೋನಿಕಾ ಅವರು ಹಾಸನದಿಂದ ಕರೆ ಮಾಡಿ ಹಾಡಿ ನಾ ಅಕ್ಷರ ಕೊಟ್ಟಿದ್ದಾರೆ ನಮ್ಮ ಮುಂದಿನ ಕೆಳಗರಿಗೆ. ಹಲೋ.
2: ಹಲೋ ಸರ್, ನಮಸ್ತೆ. ನಾನು ಮಂಜುನಾಥ್.
0: ಮಂಜುನಾಥ್, ಮಂಜುನಾಥ್ ಅವರೇ, ಎಷ್ಟು ಸರಿ ಟ್ರೈ ಮಾಡಿದ್ರಿ ಮೊದಲನೇ ಕರೆಗೆ? ಓಕೆ ಓಕೆ, ಯಾಕಂದ್ರೆ ನನಗೆ ಫಸ್ಟ್ ಕರೆ ಮಾಡಿದ ಲಿಸ್ಟ್ ಅಲ್ಲಿ ಜಾಸ್ತಿ ಕರೆ ಸಿಕ್ಕಿದ್ದೆ ನಿಮಗೆ.
2: ಹೌದು ಸರ್, ಹೌದು.
0: ಅದಕ್ಕೆ ನೀವು ಟ್ರೈ ಮಾಡ್ತಾ ಇರ್ತೀರಾ ಅಂತ ಅನ್ಕೊಂಡಿದ್ದೆ. ಓಕೆ, ನಿಮಗೆ ಹಾಸನದಿಂದ ಮೋನಿಕಾ ಅವರು ನಾ ಅಕ್ಷರ ಕೊಟ್ಟಿದ್ದಾರೆ ನಿಮಗೆ.
2: ಸರಿ ಸರ್, ಆಯ್ತು,
0: ಹಾಡಿ ಸರ್.
2: ನಮ್ಮೂರ ಮಂದಾರ ಹೂವೇ, ನನ್ನನು ಮೇ ಮಾಂಗಣದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ಬರಿದಾದ ಮನದಲ್ಲಿ ನಿಲಗು. ನಮ್ಮೂರ ಮಂದಾರ ಹೂವೇ, ನನ್ನನು ಮೇ ಮಾಂಗಣದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ಬರಿದಾದ ಮನದಲ್ಲಿ ನಿಲಗು, ಬರಿದಾದ ಮನದಲ್ಲಿ ನಿಲಗು.
0: ಗಾ ಸೂಪರ್ ಹಾಡು, ಸೂಪರ್ ಆಗಿ ಹಾಡಿದ್ರಿ ಸರ್, ಧನ್ಯವಾದ.
2: ಧನ್ಯವಾದ ಸರ್,
0: ಧನ್ಯವಾದ. ಎಸ್ ಕೆಳಗರೆ ಮಂಜುನಾಥ್, ಲಕ್ಷ್ಮೀ ಸೈಕಲ್ ಶಾಪ್ ಜನಾಪುರ ಭದ್ರಾವತಿ ಅವರು ಗಾ ಅಕ್ಷರ ಕೊಟ್ಟಿದ್ದಾರೆ ನಮ್ಮ ಮುಂದಿನ ಕೆಳಗರಿಗೆ ಗಾ ಅಕ್ಷರ. ಹಲೋ,
3: ನಮಸ್ತೆ ಸರ್.
0: ಮಾಧವ ನಗರ ಮೇಡಮ್, ನಿಮಗೆ ಗಾ ಅಕ್ಷರ ಇದೆ? ಹೌದು. ವಾಕ್ಷರ ಕೊಟ್ಟಿದ್ರಿ, ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿ ಆಡಿದ್ರಿ ಮೇಡಮ್.
3: ಧನ್ಯವಾದ,
0: ಧನ್ಯವಾದ. ಎಸ್ ಕೇಳಿದ್ರೆ ನಮ್ಮ ಕೇಳುಗರೆಲ್ಲ ತುಂಬಾ ಅಪ್ಡೇಟ್ ಆಗಿದ್ದಾರೆ. ಏನು, ಒಬ್ಬರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಕೇಳ್ತಾನೆ ಇರಬೇಕು ಅನ್ಸುತ್ತೆ, ಸ್ಟಾಪ್ ಅಂತ ಹೇಳಕ್ಕೆ ಮನ್ಸು ಬರ್ತಾನೆ ಇಲ್ಲ, ಆದ್ರೂ ಅನಿವಾರ್ಯ. ಎಸ್, ಮುಂದಿನ ಕರೆ ನೋಡೋಣ ಯಾರ್ದು ಅಂತೇಳಿ. ವಾ ಅಕ್ಷರದ ಹಾಡು ಯಾರು ಹಾಡ್ತಾರೆ? ಹಲೋ, ನಮಸ್ತೆ.
4: ನಮಸ್ತೆ.
0: ನಮಸ್ತೆ. ಯಾರು? ವಾಯ್ಸ್ ಕೇಳ ಆಗಿದೆ ಬಟ್
4: ದಿನಗಳ ನಂತರ ಕರೆ ಮಾಡ್ತಾ ಇರೋದು
0: ಅಲ್ಲ, ಅದ ಹಾಗಾಗಿ ತುಂಬಾ ದಿನ ಆಗ್ಬಿಟ್ಟಿದೆ. ಇದು ದೂರದ ಕರೆ, ಇದು ದೂರದ ಕರೆ. ನಮ್ಮ ಇವರು ಗಜ. ಎಸ್, ನೋಡಿರಿ ಬಹಳ ದಿನ ಆಯ್ತು. ಚೆನ್ನಾಗಿದ್ದೀರಾ? ಎಲ್ಲಿ ಹೋಗಿದ್ರಿ ತುಂಬಾ ದಿನ ಆಯ್ತು?
4: ಎಲ್ಲ ಮದುವೆ ಕಾರ್ಯಗಳು, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ಕರೆ ಮಾಡೋದು ಸ್ವಲ್ಪ
0: ಕಷ್ಟ ಆಗ್ತಾ ಇದೆ. ಓಕೆ ಓಕೆ, ನೋಡಿ ವಾ ಅಕ್ಷರ ಇದೆ, ಯಾವ ಹಾಡಾಡ್ತೀರಿ?
4: ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲು ಬೇಕು, ಕಂಕಣ ಕೂಡಿ ಬಂದಾಗ ಮಂಗಳ ವಾದ್ಯ ಮುಳುಗಲೇಬೇಕು.
0: ಕಾರ್ಯಕ್ರಮಗಳು ಜಾಸ್ತಿ ಆಗಿದಾವಲ್ಲ ನಿಮಗೆ, ಹಾಗಾಗಿ ಅದೇ ಹಾಡೇ ಬಂದ್ಬಿಡ್ತು ನೋಡಿ. ಕಾ ಅಕ್ಷರ ತಗೊಳ್ತೀನಿ. ಓಕೆ ಸರ್, ಭಾಗವಹಿಸಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ಎಸ್, ಹೊನ್ನವರ ಗಜಾನನ ಭಟ್ ಅವರು ಮುಂದಿನ ಕೆಳಗರಿಗೆ ಕಾ ಅಕ್ಷರವನ್ನು ಕೊಟ್ಟಿದ್ದಾರೆ, ಕಾ ಅಕ್ಷರದ ಹಾಡು. ಎಸ್, ಹಲೋ, ನಮಸ್ತೆ.
5: ಹಲೋ.
0: ಹಲೋ ಸರ್, ಹೇಗಿದ್ದೀರಿ?
5: ಬಿಂದಾಸ್.
0: ಬಿಂದಾಸ್, ರಾಜ್ ಕಿರಣ್ ಫ್ರಮ್ ಬೆಂಗಳೂರು. ರಾಜ್ ಕಿರಣ್ ಸರ್, ನಿಮಗೆ ಕಾ ಅಕ್ಷರ ಇದೆ? ತಾವ್ ರೆಡಿ?
5: ಒಂದ್ ಸ್ವಲ್ಪ ಅಕ್ಷರಗಳನ್ನ ಸ್ವಲ್ಪ ಚೇಂಜ್ ಮಾಡ್ಕೊಡಿ ಸರ್ ನೀವೇ, ಯಾಕಂದ್ರೆ
0: ಕೆಲವರಿಗೆ
5: ಬಂದಾಗ ಅಕ್ಷರದಲ್ಲಿ ನಿಮ್ ಮನ್ಸಲ್ಲಿ ಯಾವ್ದು ಬರುತ್ತೋ ಅದ್ ಕೊಟ್ಬಿಡಿ. ಹೂವಿಂದ ಆಯಿಂದ ಹೂ ನೋಡಿ, ಹೂ ಇಲ್ವೇ ಇಲ್ಲ ಆತರ ಇರುತ್ತೆ. ಕೊಡಿ ಇನ್ನೊಂದ್ ಇದೊಂದ್ ಮಾಹಿತಿ ತಿಳ್ಕೊಡಿ.

0: ಓಕೆ ಓಕೆ, ಬಟ್ ಅಂತ್ಯಾಕ್ಷರಿ ಅಲ್ಲ. ನಮ್ಗೆ ಹಾಡನ್ನು ಹಾಡ್ತಾರಲ್ಲ ಅವರೇ ಅದ್ಲ ಕೊಡಬೇಕಾದಾಗ ಅದನ್ನು ಒಂಚೂರು ಅಲ್ಲಿ ಸ್ಟಾಪ್ ಮಾಡಿಬಿಟ್ರೆ ಸಾಕಾಗುತ್ತೆ, ನೋಡೋಣ. ಲೆಟ್ಸ್ ಸಿ.
1: ಕರೆಕ್ಟ್, ಅವ್ರಿಗೆ ಪಾಪ ನಮ್ಮ ಶ್ರೋತೃಗಳಿಗೆ ಗೊತ್ತಾಗಲ್ಲ, ನೀವೇ ಅದನ್ನ ಸ್ವಲ್ಪ ಇದು ಮಾಡ್ಕೊಂಡ್ರೆ ನಮ್ಗೆ ಯಾರಿಗೂ ಬೇಜಾರು.
0: ಸರ್ ಓಕೆ
1: ಓಕೆ ಸರ್
0: ಓಕೆ ಸರ್ ಆಡಿ.
1: ಕರೆಯೋಲೆ ಕರೆವಾಲೆ ಕರೆ ಮಾಡಿ ಕರೆದೋಳೆ, ಕರದಲ್ಲಿ ಕಲಮ ಹಿಡಿದು ಕರಿಶಾಡಿ ಬರೆದೋಳೆ, ಕಲ್ಲಿನ ಕೊಳದಲ್ಲಿ ಕಲರವ ನುಡಿಸಿ ಕೈಯನ್ನು ಬೀಸಿ ಕರೆದೋಳೆ, ಕಣ್ಣಿಗೆ ಕಾಣದ ಕಾಗದದಲ್ಲಿ ಕುಂಚದಿ ಕಾವ್ಯವ ಕರೆದೋಳೆ, ಕರೆದೋಳೆ ಕರೆವಾಲೆ ಕರೆ ಮಾಡಿ ಕರೆದೋಳೆ.
0: ಏನಾ
1: ನೋಡಿ ಈಗ, ಹೇ ಅಂದ್ರೆ ಹಾದ್ರು ತಗೊಳ್ಳಿ, ಇಲ್ಲ ಅಂದ್ರೆ ಏನೇ ಸುಬ್ಬಿ ಹೇಳು ಎಲೆ ಎಲೆ.
0: ಓಕೆ, ಏ ಇದು ಕಷ್ಟ,
1: ಇಲ್ಲ ಅಂದ್ರೆ ಹಾ ತಗೊಳ್ಳಿ, ಅದ್ರಲ್ಲಿ ಒಂದು.
0: ಓಕೆ ನೋಡೋಣ, ಇದರಲ್ಲಿ ಯಾವ್ದು ಹಾಡನ್ನ
1: ಪ್ರಯತ್ನ, ಈ ತರ ಒಂದು ಹೊಸ ಪ್ರಯತ್ನ ಮಾಡಿ ಸರ್ ನೀವು.
0: ಇವ್ ಹಾಡು ತುಂಬಾ ಚೆನ್ನಾಗಿದೆ ಸರ್, ಇದು ಜಸ್ಟ್ ಒಂದ್ 3 ಮಿನಿಟ್ ಸಾಂಗ್ ಇರ್ಬೋದು, ತುಂಬಾ ಒಳ್ಳೆ ಸಾಹಿತ್ಯ ಒಳ್ಳೆ ಅರ್ಥ ಖಂಡಿತ.
1: ಇಲ್ಲ ಸರ್, ಇದು ನನಗೆ ಬಹಳ ಮನ ಮುಟ್ಟಿದಂತ ಹಾಡು.
0: ಹಾಡು ಹೌದೌದು,
1: ರಂಗಿ ತರಂಗ ಅಂತ.
0: ಎಸ್,
1: ಸ್ವಲ್ಪ ಎಲ್ಲೋ ಜ್ಞಾಪಿಸ್ಕೊಂಡೆ. ಇನ್ನು ಒಂದ್ ಚರಣ ತುಂಬಾ ಚೆನ್ನಾಗಿದೆ, ಅದು ಇನ್ನೊಮ್ಮೆ ಹಾಡೋಣ.
0: ತುಂಬಾ ಚೆನ್ನಾಗಿದೆ ಹಾಡು ಇದು. ಓಕೆ ಸರ್,
1: ನಿಮಗೂ ಇಷ್ಟ ನನಗೂ ಇಷ್ಟ
0: ಎಲ್ಲರಿಗೂ ಇಷ್ಟ ಇದು.
1: ಏ ಕೊಡಿ ಸರ್ ಎಲೆ ಎಲೆ.
0: ಎಸ್ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು,
1: ಥ್ಯಾಂಕ್ ಯು ಮಾತಾಡ್
0: ಸರ್. ಓಕೆ, ಎಸ್ ಕೆಳಗರೆ ಕೇಳಿದ್ರಿ ಅಕ್ಷರ ಯಾವುದು ಅಂತ, ಎ ಅಥವಾ ಹ, ಯಾವ ಹಾಡನ್ನು ಹಾಡ್ತಾರೆ ನೋಡೋಣ ನಮ್ಮ ಕೇಳಿಗರು. ಹಲೋ ನಮಸ್ತೆ.
2: ಹಲೋ
0: ನಮಸ್ತೆ ಮೇಡಮ್, ನಿಮ್ಮ ಹೆಸರು?
2: ನಮಸ್ತೆ,
0: ಚಿತ್ರ ಶಿವಕುಮಾರ್ ಅವರು. ಮೇಡಮ್ ನೀವು ಎ ಅಕ್ಷರ ಅಥವಾ ಹ ಅಕ್ಷರ ಯಾವ ಹಾಡಾಡ್ತೀರಿ? ಖಂಡಿತ ಆಡಿ.
2: ಕೂಗುತ್ತಿದೆ ಬಾ ಎಂದು ನಿನ್ನ ಏನೇನು ಆಸೆ, ನೀ ತಂದ ಭಾಷೆ ಇಂದು ಹೊಸ ತನ ತಂದು ತನು ಮನ, ಕೂಗುತ್ತಿದೆ ಬಾ ಎಂದು ನಿನ್ನ. ಥ್ಯಾಂಕ್ ಯು ಸರ್.
0: ಅಕ್ಷರ ಬಂದಿದೆ. ಓಕೆ, ಒಳ್ಳೆ ಹಾಡು, ತುಂಬಾ ಚೆನ್ನಾಗಿ ಹಾಡಿದ್ರಿ, ಧನ್ಯವಾದ ಮೇಡಮ್.
2: ಧನ್ಯವಾದ.
0: ಓಕೆ ಕೆಳಗರೆ, ಚಿತ್ರ ಶಿವಕುಮಾರ್ ಅವರು ಭದ್ರಾವತಿಯಿಂದ ಹಾಡಿ ನಾ ಅಕ್ಷರ ನಮ್ಮ ಮುಂದಿನ ಕೆಳಗರಿಗೆ ಕೊಟ್ಟಿದ್ದಾರೆ, ನಾ ಅಕ್ಷರದ ಹಾಡು. ಕೆಳಗರೆ ಸ್ಟುಡಿಯೋ ಸಮಯ ಆಗ್ತಾ ಇದೆ, 8:19:15. ಇದನ್ನು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ, ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್, 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಅಂತ್ಯಾಕ್ಷರಿ ಕಾರ್ಯಕ್ರಮ ಸಾಗ್ತಾ ಇದೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ನೋಟ್ ಮಾಡಿಕೊಳ್ಳಿ, ಕೆಲವರು ಹೊಸೊಬ್ಬರು ಏನಾದರೂ ಇದ್ದರೆ ಈ ನಂಬರನ್ನು ನೋಟ್ ಮಾಡಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 08282 200704. ಕರೆ ಸಿಗದಿದ್ದ ಪಕ್ಷದಲ್ಲಿ ಬೇಜಾರಾಯ್ತು ಸರ್ ಕರೆ ಮಾಡಿ ಕರೆ ಸಿಗಲೇ ಇಲ್ಲ ಅಂತ ಬೇಜಾರಾಗಿ ಕೂರಬೇಡಿ. ಹಾಡಿನ ಸಾಲನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9 4 8 1 5 7 2 6 0 0, 9 4 8 1 5 7 2 6 0 0. ಓಕೆ ನೋಡೋಣ ಮುಂದಿನ ಕರೆ ಯಾರ್ದು ಅಂತೇಳಿ. ಹಲೋ
3: ಹಲೋ
0: ನಮಸ್ತೆ.
3: ನಮಸ್ತೆ ಸರ್.
0: ಮೇಡಮ್ ನಿಮ್ಮ ಹೆಸರು?
3: ಮಂಜುಳಾ.
0: ಮಂಜುಳಾ ಜನಾರ್ದನ್,
3: ಜನಾಪುರ.
0: ನೋಡಿ ಮಂಜುಳಾ, ಮಂಜುಳಾ ಅವರು ಜನ ನೋಡಿ ಜನಾಪುರ ಜನಾರ್ದನ್
3: ಅಲ್ಲ, ಮಂಜುಳಾ ಪ್ರಭಾಕರ್ ಜನಾಪುರ.
0: ಜನಾಪುರ ಮೇಡಮ್, ನಾ ಅಕ್ಷರ ಇದೆ ನಿಮಗೆ?
3: ಹಾ ಸರ್.
0: ನಾ ಅಕ್ಷರ ಹಾಡಿ.

0: ವಾ ವಾ ತಗೊಳ್ತೀನಿ, ತುಂಬಾ ಚೆನ್ನಾಗಿ ಹಾಡ್ತಿದ್ರಿ, ಅದಕ್ಕೆ ನಮಗೆ ಸ್ಟಾಪ್ ಅಂತ ಹೇಳಕ್ ಆಗ್ತಾನೆ ಇರ್ಲಿಲ್ಲ.
1: ಓಕೆ,
0: ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್, ಧನ್ಯವಾದ ಮೇಡಮ್,
1: ಧನ್ಯವಾದ.
0: ಓಕೆ, ಕೆಳಗರೆ ಮಂಜುಳಾ ಅವರು ಜನಾಪುರ ಭದ್ರಾವತಿಯಿಂದ ಅವರು ಮುಂದಿನ ಕೆಳಗರಿಗೆ ವಾ ಅಕ್ಷರ ಕೊಟ್ಟಿದ್ದಾರೆ. ವಾ ಅಕ್ಷರದ ಹಾಡು ತುಂಬ ಹಾಡುಗಳಿದ್ದಾವೆ, ಅದು ವಾ ಒಂದ್ಸರಿ ಬಂದಿದೆ, ನೋಡೋಣ ಮುಂದಿನ ವಾ ಅಕ್ಷರದ ಹಾಡು ಯಾರು ಹಾಡ್ತಾರೆ. ಎಸ್ ಹಲೋ ನಮಸ್ತೆ.
2: ವಾನಾ ಸರ್?
0: ಹೌದು ವಾ, ಯಾರು ಮಾತಾಡ್ತಾ ಇರೋದು?
2: ನಾವು ಸಿದ್ಧಾರ್ಥ ಅಂತ ಕೇಳಿದ್ರೆ ಶ್ರೀಧರ್ ಮಾತಾಡ್ತು.
0: ಓ ಶ್ರೀಧರ್ ಅವರು, ವಾ ಅಕ್ಷರ ಇದೆ ಸರ್ ನಿಮಗೆ?
2: ವಾ ಇದು ಭಾಗ್ಯವಂತ ಫಿಲಂ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಹಾಡಿ ನೋಡಿ.
0: ಹಾಡಿ ಸರ್, ಹಾಡಿ.
2: ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆಲೆಯಮ್ಮ ಗುರು ರಾಯರ ನೆಲೆಯಮ್ಮ ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯೇ ಕೊಡುವ ನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ ರಾಯರ ನೆಲೆಯಮ್ಮ ಗುರು ರಾಯರ ನೆಲೆಯಮ್ಮ ಯೋಗಿ ಬರುವನಮ್ಮ ಶುಭಯೋಗ ಬರುವುದಪ್ಪ ಬರುವನಮ್ಮ ಶುಭಯೋಗ ಬರುವುದಪ್ಪ ಸಾಗಬೇಕ್ರಿ ಗುರುರಾಜ ಬಂದು ಪವರೋಗ ಕಳೆವನಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ.
0: ಎಸ್ ಸರ್, ಮಾ ಅಕ್ಷರ ತಗೊಳ್ತೀನಿ. ಮಾ ಅಕ್ಷರ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದೀರಿ. ಓಕೆ, ತುಂಬಾ ತುಂಬಾ ಧನ್ಯವಾದ ಸರ್. ಮಾ ಅಕ್ಷರ ತಗೊಂಡಿದ್ದೀನಿ, ಥ್ಯಾಂಕ್ ಯು. ಓಕೆ, ಕೇಳಿದರೆ ಸಿದ್ಧಾರ್ಥ ಅಂಧಾರ ಸ್ಕೂಲ್ ಭದ್ರಾವತಿಯಲ್ಲಿ ಇಂದ ಶ್ರೀಧರ್ ಅವರು ಹಾಡಿದ್ದಾರೆ, ಮಾ ಅಕ್ಷರ ಕೊಟ್ಟಿದ್ದಾರೆ. ಮಾ ಅಕ್ಷರ ಯಾವತ್ ಬಂದಿಲ್ಲ, ಮಾ ಅಕ್ಷರದ ಹಾಡಿದ್ದು ಹೊಸ ಹಾಡು, ಹೊಸ ಅಕ್ಷರ. ನೋಡೋಣ ಯಾರು ಹಾಡ್ತಾರೆ. ಹಲೋ.
3: ಹಲೋ, ನಮಸ್ತೆ ಸರ್.
0: ನಮಸ್ತೆ ಮೇಡಮ್, ಹೆಸರು?
3: ಚಂದ್ರಿಕಾ ನೆಲ್ಲಗುಂಡೆ
0: ಅವರು ಮೇಡಮ್. ಓಕೆ ಓಕೆ, ನೋಡಿ ಮಾ ಅಕ್ಷರ ಬಂದಿದೆ.
3: ಮಂಗಳದಾಯಿ ಸುದಿನ ಮಧುರವಾಗಲಿ ನಿಮ್ಮೊಲವೇ ಮನೆಯ ನಂದ ದೀಪವಾಗಲಿ ಅನುರಾಗದ ರಾಗ ಮಾಲೆ ನಿಮ್ಮದಾಗಲಿ ಅಪಸ್ಪರದ ಛಾಯೆ ಎಂದು ಕಾಣದಾಗಲಿ ಶ್ರುತಿಯೊಡನೆ ಸರತಾನ ಲೀನವಾಗಲಿ ಸ್ವರಗೀತೆ ನಿಡಿಯಲಿ ಮಂಗಳದಾಯಿ ಸುದಿನ ಮಧುರವಾಗಲಿ ನಿಮ್ಮೊಲವೇ ಮನೆಯ ನಂದ ದೀಪವಾಗಲಿ.
0: ಲೀಲಾ ಎಷ್ಟೋ ಸರಿ ನಿಮ್ಗೆ ಹಾಡು ಪ್ರಾರಂಭ ಆದ ಪಲ್ಲವಿಯಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ಅಕ್ಷರ ಬರುತ್ತೆ ಅಂತ ಹೇಳಿ ಮುಂದಿನವರಿಗಲ್ವಾ. ಹೌದೌದು, ಈಗ ನೇರ್ಲೆಗುಂಡಿಯಿಂದ ಮಾತಾಡ್ತಾ ಇದ್ದೀರಾ, ದಾವಣಗೆರೆಯಿಂದ ಮಾತಾಡ್ತಾ ಇದ್ದೀರಾ?
3: ಸರ್ ಇವತ್ತು ಎರಡ್ ಕಡೆ ಇಲ್ಲ, ಬೆಂಗಳೂರಲ್ಲಿ ಇದ್ದೀನಿ.
0: ಓಹೋ, ಗ್ರೇಟ್ ಗ್ರೇಟ್.
3: ನೇರ್ಲೆಗುಂಡಿಲೆ ತುಂಬಾ ಚೆನ್ನಾಗಿ ಸಿಗುತ್ತೆ ನನಗೆ. ಈ ಬೆಂಗಳೂರಲ್ಲೇ ನಂಗೆ ಒಂದೊಂದ್ಸಲ ಎಷ್ಟು ಮೊನ್ನೆ 4-5 ದಿನ ಪ್ರಾಬ್ಲಮ್ ಆಯ್ತು ಮೊಬೈಲ್ ಅಲ್ಲಿ ಆಪಲ್ ಕೇಳ್ತಿದ್ನಲ್ಲ. ನೇರ್ಲೆಗುಂಡಿಲಿ ತುಂಬಾ ಚೆನ್ನಾಗಿ ಬರುತ್ತೆ ಆಪಲ್ಲಿ.
0: ಸ್ವಲ್ಪ ನಮಗೆ ಹತ್ರ ಆಗುತ್ತಲ್ಲ ಭದ್ರಾವತಿ, ಭದ್ರಾವತಿ ಹತ್ರ ಆಗುತ್ತೆ, ಬೆಂಗಳೂರು ದೂರ ಆಗುತ್ತಲ್ಲ.
3: ಅದೇ ಇರ್ಬೋದು
0: ಡಿಸ್ಟೆನ್ಸ್.
3: ಮೊನ್ನೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಸರ್, 3-4 ದಿನ.
0: ಹೌದೌದು,
3: ಎಲ್ಲರೂ ಯಾಕೆ ಮೇಡಮ್ದು ಕರೆ ಇಲ್ಲ ಮೆಸೇಜ್ ಇಲ್ಲ ಅಂತಿದ್ರು.
0: ಓಕೆ,
3: ಅಷ್ಟು ತೊಂದರೆ ಆಗ್ಬಿಟ್ಟಿತ್ತು ಸರ್. ಅದು ನೀವು ಬಂದ್ರೆ ನಿಮ್ದು ಅಧ್ಯಕ್ಷತೆ ಕಾರ್ಯಕ್ರಮ ನಂಗೆ ಮಿಸ್ ಮಾಡ್ಕೊಳಕ್ ಇಷ್ಟನೇ ಇಲ್ಲ.
0: ಇಲ್ಲ, ಅದು ನೀವು ಸ್ವಲ್ಪ ಅದೇ ದೂರ ಡಿಸ್ಟೆನ್ಸ್ ಹೋದಂಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತದೆ.
3: ಹೌದೌದು ಸರ್, ಆದ್ರೂ ತುಂಬಾ ಚೆನ್ನಾಗಿದೆ ಸರ್ ಕಾರ್ಯಕ್ರಮ. ಮಧ್ಯಾಹ್ನ ಮಲ್ಗಂಗೆ ಇಲ್ಲ, ಹಂಗ್ ಮಾಡ್ಬಿಟ್ಟಿದೀರಾ ಇವಾಗ. ಮಧ್ಯಾಹ್ನ ಇಡೀ ನಿರಂತರವಾಗಿ ಕಾರ್ಯಕ್ರಮಗಳು ಬರ್ತಾ ಇದಾವೆ.
0: ಎಲ್ಲ ನಿಮಗೋಸ್ಕರ.
3: ಖಂಡಿತ ಸರ್, ಒಬ್ರಿಗಿನ ಒಬ್ರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ. 90ರ ಈ ಸಂಭ್ರಮಕ್ಕೆ ನಿಮ್ಗೆಲ್ರಿಗೂ ನಾವು ಅಭಿನಂದನೆ ಹೇಳ್ತೀವಿ ಸರ್, ಆಕಾಶವಾಣಿ ಮೂಲಕ ಕಾರ್ಯಕ್ರಮ ಮೂಲಕ. ಅಷ್ಟಲ್ಲ ಸರ್, ಮತ್ತೆ ನಮಗೂ ಕೂಡ, ನಾವು ಚಂದ್ರಿಕಾ ನೇರ್ಲಗುಂಡಿ ಅಂದ್ರೆ ವಿದೇಶದಲ್ಲೆಲ್ಲ ನಮ್ಮ ಹೆಸರು ಆಕಾಶವಾಣಿಯಲ್ಲಿ ಕೇಳಿ ಖುಷಿ ಪಡ್ತಾರೆ, ಕರೆ ಮಾಡ್ತಾರೆ. ಅಷ್ಟು ನಾವೆಲ್ಲ ಹೈಲೈಟ್ ಆಗ್ಬಿಟ್ಟಿದೀವಿ ಆಕಾಶವಾಣಿ ಮೂಲಕ.
0: ನೋಡಿ ಅಲ್ವಾ, ಇಲ್ಲ ಆಲ್ ಓವರ್ ವರ್ಲ್ಡ್ ಕೇಳ್ಬೋದಲ್ವಾ.
3: ಆಲ್ ಓವರ್ ವರ್ಲ್ಡ್ ಮತ್ ಬರೀ ನಮ್ದು ಇದೆಲ್ಲ ಸ್ಟೇಟ್ ಅಲ್ಲ ಮತ್ತೆ ನಮ್ ನಗರಗಳಲ್ಲ, ಬೆಂಗಳೂರಲ್ಲಂತೂ ಎಲ್ಲರೂ ಹೇಳ್ತಾರೆ ಸರ್. ಅರೆ ಇದು ಕಾರಲ್ಲೆಲ್ಲ ಬರ್ತಿದವಲ್ಲ ಸರ್, ಈಗ ಎಲ್ಲಾ ಕಡೆ ಹೇಳ್ತಿದಾರೆ ಚಂದ್ರಿಕಾ ನೇರ್ಲಗುಂಡಿ ಅಂದ್ರೆ ಇನ್ಯಾರು ನಮ್ ಚಂದ್ರಿಕಾ ಇರ್ಬೇಕು, ನಮ್ ನೇರ್ಲಗುಂಡಿ ಹಿಂಗೆ ಸರ್. ಎಲ್ಲರೂ ಒಬ್ರಿಗಿನ ಒಬ್ರು ಅವ್ರಿಗವ್ರಿಗೆ ಕಾಲ್ ಮಾಡಿ ಕೇಳೋವಷ್ಟು ನಾವು ಆಕಾಶವಾಣಿ ಮೂಲಕ ಹೆಸರಾಗ್ಬಿಟ್ಟಿದೀವಿ.
0: ಅದು ನಿಮ್ಮ ಹೆಸರಲ್ಲಿ ನಿಮ್ ಊರು ಇದೆಯಲ್ಲ, ಹಾಗಾಗಿ ಈಸಿ ಐಡೆಂಟಿಫಿಕೇಶನ್ ಆಗುತ್ತೆ.
3: ಹೌದೌದು ಸರ್, ಅದೇ ನಮಗೆ ಮೇನ್ ಆಗಿರೋದು ಈಗ. ಅದು ನಮ್ಮ ಆಕಾಶವಾಣಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು.
0: ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು.
3: ಓಕೆ ಸರ್, ಧನ್ಯವಾದ,
0: ಧನ್ಯವಾದ. ಓಕೆ ಕೆಳಗರೆ, ಚಂದ್ರಿಕಾ ನೇರ್ಲಗುಂಡಿ ಅವರು ಬೆಂಗಳೂರಿಂದ ಅಲ್ಲಿ ಬೆಂಗಳೂರಿಂದ ಕರೆ ಮಾಡಿ ಹಾಡನ್ನು ಹಾಡಿ ಲಾ ಅಕ್ಷರವನ್ನು ನಮ್ಮ ಮುಂದಿನ ಕೆಳಗರಿಗೆ ಕೊಟ್ಟಿದ್ದಾರೆ. ಲಾ ಅಕ್ಷರದ ಹಾಡು. ಹಲೋ,
1: ಹಲೋ,
0: ನಮಸ್ತೆ ಮೇಡಮ್. ನಿಮ್ಮ ಹೆಸರು?
1: ಸುಮಿತ್ರಾ ಮಾಂಡ್ರೆ ಸರ್.
0: ಓ ಸುಮಿತ್ರಾ, ನೀವು ನೋಡಿದ್ರೆ ನಿಮ್ದೇ ಮೆಸೇಜ್ ತಗೊಂಡ್ಬಿಡೋಣ ಅಂತ ಇದ್ದೆ. ಆ ಮೆಸೇಜ್ ಕಳಿಸಿದಿರಲ್ವಾ
1: ಸರ್? ಅದೇ ಸಿಕ್ಕಿಲ್ಲ ಅಂತ ಮೆಸೇಜ್ ಮಾಡಿದ್ವಿ ಸರ್.
0: ನೋಡಿ, ಎರಡೂ ಕಡೆ ಅಟೆಂಪ್ಟ್ ಮಾಡಿದಿರಿ, ಎರಡೂ ಕಡೆನೂ ನಿಮಗೆ ಸಿಕ್ಬಿಟ್ಟಿದೆ. ಅಲ್ಲಿ ಸಿಗುತ್ತೆ ಬಿಡಿ. ಓಕೆ ಮೇಡಮ್, ನಿಮಗೆ ಲಾ ಅಕ್ಷರ ಇದೆ ಇವಾಗ? ಹೌದು. ಅಲ್ಲ, ತುಂಬಾ ಹಾಡಿದೆ ಲಾದಲ್ಲಿ, ತುಂಬಾ ಹಾಡಿದ್ದಾವೆ. ಹಾಡಿ ಹಾಡಿ. ಎಸ್,
1: ಲೋಕವೇ ಹೇಳಿದ ಮಾತಿದು, ಪ್ರೀತಿಯ ಸರವೇ ಕೇಳಿದು, ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು, ಲೋಕವೇ ಹೇಳಿದ ಮಾತಿದು.
0: ಓಕೆ, ದಾಕ್ಷರ. ಓಕೆ ಓಕೆ. ಎಸ್ ಮೇಡಮ್, ಧನ್ಯವಾದ, ಥ್ಯಾಂಕ್ ಯು. ಓಕೆ ಕೆಳಗರೆ, ಸುಮಿತ್ರಾ ಮಾಂಡ್ರೆ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ, ದಾ ಅಕ್ಷರ ಕೊಟ್ಟಿದ್ದಾರೆ. ಹಾಗೆ ಒಂದಿಷ್ಟು ಸಂದೇಶ ನೋಡಿ ಬಂದ್ಬಿಡೋಣ. ಪಾಪ ತುಂಬ ದಿನ, ತುಂಬ ಸರಿ, ತುಂಬ ಒತ್ತಾಯಿತು, ಕಾಯ್ತಾ ಇದ್ದಾರೆ ಏನು ಸಂದೇಶ ಕಳಿಸಿದ್ದಾರೆ ಅಂತ ನೋಡೋಣ. ಗುಡ್ ಈವ್ನಿಂಗ್ ಮಾಲ್ತೆ ಸರ್, ಕಾಫಿ ಆಯ್ತು, ವಂಡರ್ಫುಲ್ ಇನ್ ದಿ ಸೆಲೆಕ್ಟೆಡ್ ಸಾಂಗ್ಸ್ ಮೇಲ್ಕೋಟೆ ಜನಪುರ ಭದ್ರಾವತಿಯಿಂದ. ಸಂಜೆಯಿಂದ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಳಿ ಬರ್ತಾ ಇವೆ. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು. ಜಯಪುಟ್ಟಸ್ವಾಮಿ ಕೆನಡಾ, ನಮಸ್ತೆ ಸರ್, ನೀವು ಪ್ರಸಾರ ಮಾಡಿದ ಮೂರು ಹಿಂದಿ ಹಾಡುಗಳು ತುಂಬಾ ಚೆನ್ನಾಗಿತ್ತು, ಇಷ್ಟವಾಯಿತು, ಧನ್ಯವಾದಗಳು. ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಾ? ಎಸ್. ಕೆ ಪಿ ದಿನೇಶ್ ಪ್ಯಾಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ, ಮಂಡಗದ್ದೆ ಹೋಬಳಿ ಅವರು. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ತನುವು ನಿನ್ನದು ಈ ಮನ ನಿನ್ನದು ಅನ್ನೋ ಹಾಡನ್ನು ಕಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಗುವ ಗುಲಾಬಿ ಹೂವೇ ಅನ್ನೋ ಹಾಡನ್ನು ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ ಸರ್ ಅಂತ ಹೇಳಿ ಒಬ್ಬ ಫುಲ್ ಹಾಡು. ಗಗನವೇ ಬಾಗಿ, ಲೋಕವೇ ಹೇಳಿದ ಮಾತಿದು, ಎಂದೆಂದು ನಿನ್ನನ್ನು ಮರೆತು, ತಂಗಾಳಿ ಎಲ್ಲಿಂದ ಬೀಸಿದೆ, ನೂರೊಂದು ನೆನಪು, ದೂರದ ಊರಿಂದ ಹಮ್ಮಿರ ಬಂದ, ವಸಂತ ಮಾಸದಲ್ಲಿ ಮಾಮರವೆಲ್ಲೋ ಕುಗಿಲೆಯೋ ಇಲ್ಲ. ಒಬ್ಬ ತುಂಬ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ತೆ ಸರ್, ನಾನು ಪ್ರಕಾಶ್ ಸಿ ಕೆ, ಅರಸೀಕೆರೆಯಿಂದ. ಅಂತ್ಯಾಕ್ಷರಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಆಡುವಾಗ ಸ್ಪಷ್ಟವಾಗಿ ಕೇಳೋಕ್ಕಾಗ್ತಾ ಇಲ್ಲ ಸರ್, ಇದು ಸರಿಯಾಗಿ ಕೇಳಿಸ್ತಾ ಇಲ್ಲ, ಯಾಕೆ ಈ ಥರ ಆಗ್ತಾ ಇದೆ ಸರ್, ದಯಮಾಡಿ ಇದನ್ನು ಸರಿಪಡಿಸಿ ಸರ್ ಅಂತ ಹೇಳ್ತಿದ್ದಾರೆ. ನಾನು ಮೊದಲೇ ಹೇಳಿದೆ, ಮಳೆಗಾಲ ಬಂದಾಗ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸು ಆಗೇ ಆಗುತ್ತೆ, ಅಡಚಣೆ ಇದ್ದೇ ಇರುತ್ತೆ, ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೇಬೇಕು. ಯಾಕಂತಂದರೆ ಸಾಮಾನ್ಯವಾಗಿ ನೀವು ಎಲ್ಲೇ ಹೋದ್ರೂ ಈ ಪ್ರಾಬ್ಲಮ್, ಒಂದು ವಾತಾವರಣದ ಒಂದು ಪ್ರಾಬ್ಲಮ್ ಆಗುತ್ತೆ, ಅದು ನೆಟ್ವರ್ಕ್ ಮೇಲೆ ಅದರ ಪ್ರಭಾವ ಬೀರುತ್ತೆ. ಸುಜಾತ ಮಾಲಾ ಕರ್ಕುಚ್ಚಿ, ಬೆಳಗಿನಿಂದ ಮಾಡಿ ಬಂದ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿದ್ದವು, ಧನ್ಯವಾದಗಳು. ಸಲ್ಮಾ ಟೀಚರ್ ಲೈನ್ ಬಿಜಿ ಅಂತ ಹೇಳ್ತಾಯಿದ್ದಾರೆ, ಟ್ರೈ ಮಾಡಿ ಸಂದೇಶ ಕಳಿಸ್ಕೊಡಿ. ಸಂದೇಶ ಅಂತ ನೀವು ಕಳಿಸ್ಕೊಡ್ಬೋದು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ, ಸಿಕ್ಕೇ ಸಿಗುತ್ತೆ. ಲೈನಿಗೆ ವೆಯ್ಟ್ ಮಾಡಬೇಕು, ಟ್ರೈ ಮಾಡ್ತಾ ಇರಿ. ಹಲೋ, ನಮಸ್ತೆ
4: ಸರ್. ನಮಸ್ತೆ.
0: ನಮಸ್ತೆ ಮೇಡಮ್, ತಮ್ಮ ಹೆಸರು?
4: ಸರ್, ಗೀತಾ ಮಲಗೋಪ್ಪ ಇಂದ.
0: ಗೀತಾ ಮಲಗೋಪ್ಪ ಮೇಡಮ್, ನಿಮಗೆ ದಾ ಅಕ್ಷರ ಇದೆ?
4: ಹಾ ಸರ್.
0: ಹಾಡಿ ಮೇಡಮ್, ಹಾಡಿ.
4: ದೂರದ ಊರಿಂದ ಹಮ್ಮಿರ ಹೇಳ್ಬೋದಾ?
0: ಹಾಡಿ ಹಾಡಿ ಮೇಡಮ್.
4: ದೂರದ ಊರಿಂದ ಹಮ್ಮಿರ ಬಂದ, ಜರ್ತಾಗಿ ಸೀರೆ ಬಂದ, ಅದರಲ್ಲಿ ಇಕ್ಕಿನ ಈ ನನ್ನ ಮನಸ್ಸನ್ನ ಜೋಪಾನ ಜಾಣ ಎಂಬ, ಇದೆ ತಾಳ ತಪ್ಪೋಯ್ತು ಮೈ ಎಲ್ಲ ಜುಮ್ಮಂತು, ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋತು, ನೀವು ದ ಮಲ್ಲಿಗೆ ಹೂವಿನ ಗಂಧ ಕರೆತಂತು ಊರಿಂದ, ಕಣ್ತುಂಬ ನೋಡಿದಾಗ ಇನ್ನ ಅಂದ ಶುರುವಾಯ್ತು ಹೊಸ ಬಂದ. ಧನ್ಯವಾದಗಳು ಸರ್,
0: ತುಂಬಾ ಚೆನ್ನಾಗಿ ಆಡಿದ್ರಿ, ತುಂಬಾ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಕೆಳಗರೆ, ಮತ್ತೆ ದಾ ಅಕ್ಷರದ ಹಾಡು, ತುಂಬಾ ಹಾಡುಗಳಿದ್ದಾವೆ, ಪ್ರಯತ್ನ ಪಡಿ, ಒಂದೇ ಹಾಡನ್ನು ಹೇಳಕ್ಕೆ ಹೋಗ್ಬೇಡಿ. ಗೀತಾ ಮಲೋಗಪ್ಪ ಅವರು ಹಾಡಿ ದಾ ಅಕ್ಷರವನ್ನು ಕೊಟ್ಟಿದ್ದಾರೆ ನಮ್ಮ ಮುಂದಿನ ಕೆಳಗರಿಗೆ. ದಾ ಅಕ್ಷರದ ಹಾಡು. ಹಲೋ
5: ಹಲೋ, ನಮಸ್ತೆ ಸರ್, ನಮ್ಮ ಹೆಸರು ಧನರಾಜ್ ಅಂತ, ಚೆನ್ನಗಿರಿ ತಾಲೂಕಿಗೆ.
0: ಗಾಣದ ಕಟ್ಟೆನಾ ಅದು?
5: ಹಾಂ ಸರ್.
0: ಧನರಾಜ್, ಧನರಾಜ್ ದಾ ಅಕ್ಷರ ಇದೆ?
5: ಹಾಂ ಸರ್.
0: ದಾ ಅಕ್ಷರದ ಹಾಡು
5: ಹೇಳ ಸರ್.
0: ಹಾ ಹಾಡಿ ಹಾಡಿ.
5: ದಿನ ಹೀಗೆ ನಿನ್ನೆ ನಾ ನೋಡಿದೆ, ಆ ಖುಷಿಯ ನೀನು ತೇರಾಡಿದೆ, ಈ ಪ್ರೀತಿಲೇನೋ ಜಾದೂ ಇದೆ, ಈ ಪ್ರೀತಿಲೇನೋ ಜಾದೂ ಇದೆ.
0: ದಾನೆ ಮತ್ತೆ ದಾ ಅಕ್ಷರ ಬಂದಿದ್ಯಾ? ಯಾವ ಫಿಲಂ ಮಾಡಿದ್ದು? ಹೊಸ ಫಿಲಂ, ಹಾಡ್ ಹಾಡಿದಿರಲ್ವಾ? ಓಕೆ ಓಕೆ ರೈಟ್ ಓಕೆ, ಥ್ಯಾಂಕ್ ಯು ಧನರಾಜ್. ಓಕೆ ಕೆಳಗಡೆ, ಧನರಾಜ್ ಗಾಣದ ಕಟ್ಟೆ, ಚಟಗಿರಿ ತಾಲೂಕು ಗಾಣದ ಕಟ್ಟೆ ಅವರ ಊರು, ಅಲ್ಲಿಂದ ಅವರು ಕರೆ ಮಾಡಿ ಹಾಡನ್ನು ಹಾಡಿ ದಾ ಅಕ್ಷರ ನಮ್ಮ ಮುಂದಿನ ಕೆಳಗರಿಗೆ. ದಾ ಅಕ್ಷರ ಬಂದಿದೆ, ದಾ ಅಕ್ಷರದ ಹಾಡು. ಹಲೋ
6: ಹಲೋ,
0: ಹಾ ಸರ್ ನಮಸ್ತೆ.
6: ನಮಸ್ತೆ ಸರ್, ತಾರಳ್ಳಿಯಿಂದ ರಾಮಕೃಷ್ಣ ಅಂತ.
0: ಎಲ್ಲಿಂದ ಸರ್?
6: ತಾರೇಹಳ್ಳಿಯಿಂದ ರಾಮಕೃಷ್ಣ ಅಂತ.
0: ತಾರೇಹಳ್ಳಿ,
6: ಕಾರೇಹಳ್ಳಿ,
0: ಕಾರೇಹಳ್ಳಿ ಎಸ್, ಇಲ್ಲೇ ಭದ್ರಾವತಿ ತಾಲೂಕ್ ಅಲ್ಲ?
6: ಹಾ ಭದ್ರಾವತಿ ತಾಲೂಕ್ ಸರ್, ಬಾರಂದೂರಿಂದ ಮುಂದೆ.
0: ಕಾರೇಹಳ್ಳಿಯಿಂದ
6: ರಾಮಕೃಷ್ಣ.
0: ರಾಮಕೃಷ್ಣ ಅವ್ರ, ರಾಮಕೃಷ್ಣ ಅವ್ರ ಏನ್ ಮಾಡ್ಕೊಂಡಿದ್ದೀರಿ
6: ಸರ್? ನಾವು ಅಗ್ರಿಕಲ್ಚರ್.
0: ಅಗ್ರಿಕಲ್ಚರ್, ಇದು ಫಸ್ಟ್ ಕರೆನಾ ನೀವು ಇಲ್ಲಿ ನಮ್ಮ ಅಂತ್ಯಕ್ಷರಿ?
6: ನಾನು ತುಂಬಾ ಸಲ ಪಾರ್ಟಿಫೈ ಮಾಡಿದ್ದೀನಿ.
0: ಅಲ್ಲ ಇದು ರಾತ್ರಿ ಅಂತ್ಯಕ್ಷರಿಯಲ್ಲಿ?
6: ಹಾ ಹೌದು ಹೌದು ಮಾಡಿದ್ದೀನಿ, ತುಂಬಾ ಸಲ ಮಾಡಿದ್ದೀನಿ.
0: ಓಕೆ ಓಕೆ,
6: ಯಾವ ಅಕ್ಷರ ಸರ್ ಅದು?
0: ದಾ ಅಕ್ಷರ ಇದೆ ನಿಮಗೆ?
6: ಹೌದಾ?
0: ಹೌದು.
6: ಹಾ ಓಕೆ. ದೇವರ ಗುಡಿಯಲ್ಲಿ ಗಂಟೆಯ ನಾದವ ಕೇಳಿದೆಯ, ವೇದದ ಘೋಷದ ಮಂತ್ರದ ವಾಕ್ಯ ಕೇಳಿದೆಯ, ನೀ ಸುಂಟಿನೇ ನಿನ್ನ, ನೀ ಒಲಿಸಿದನೇ ನಿನ್ನ ಪ್ರೇಯಸಿ.
0: ಯಾವ ಅಕ್ಷರ ಅದು? ಸಾ ಅಕ್ಷರ ಸಾನಾ?
6: ಹಾ ಹಾ ಸರ್, ಸಾ
0: ಪ್ರೇಯಸಿ ಸಿ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
6: ಓಕೆ ಸರ್ ಥ್ಯಾಂಕ್ ಯು.
0: ಎಸ್ ಕೆಳಗರೆ, ಕಾರೇಹಳ್ಳಿ ಅಂದರೆ ಭದ್ರಾವತಿ ತಾಲೂಕು ಕಾರೇಹಳ್ಳಿಯಿಂದ ರಾಮಕೃಷ್ಣ ಅವರು, ಸಾ ಅಕ್ಷರ ನಮ್ಮ ಮುಂದಿನ ಕೆಳಗರಿಗೆ. ಸಾ ಅಕ್ಷರ ಇದೆ, ಸಾ ಅಕ್ಷರದ ಹಾಡು. ಹಲೋ ನಮಸ್ತೆ.
7: ನಮಸ್ತೆ ಸರ್, ಮಂಜುಳಾ ಜನಾರ್ದನ್, ಭೂತನಗುಡಿಯಿಂದ.
0: ಭದ್ರಾವತಿಯಿಂದ ಮಂಜುಳಾನವರು ತುಂಬಾ ಹೆಸರಾಗ್ಬಿಟ್ಟಿದೆ, ಮೂರ್ ನಾಲ್ಕು ಜನ ಇದ್ದಾರೆ. ಎಲ್ಲರೂ ಮತ್ತೆ ಸೂಪರ್ ಆಗಿ ಆಡ್ತೀರಿ, ಅದೇ ಒಂದು ಖುಷಿ.
7: ವಾರಕ್ಕೊಂದಿನ ನಮಗೆ ಇರುತ್ತಲ್ವಾ, ಕಾಯ್ತಾ ಇರ್ತೀವಿ ನಾವು ಬುಧವಾರ ಬರೋದೇ.
0: ಎಸ್ ಎಸ್ ಓಕೆ ಮೇಡಮ್.
7: ನಮಸ್ಕಾರ ಸರ್.
0: ಸಾ ಅಕ್ಷರ ಇದೆ?
7: ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ಜಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಥ್ಯಾಂಕ್ ಯು ಸರ್.
0: ಕಾ ಅಕ್ಷರ ಕೊಟ್ಟಿದ್ದೀರಲ್ಲ?
7: ಹಾಂ ಸರ್, ಕಾ ಅಕ್ಷರ.
0: ಓಕೆ, ಹೀಗೆ ಸಂತೋಷವಾಗಿದೆ ಮೇಡಮ್, ಧನ್ಯವಾದ.
7: ಧನ್ಯವಾದ.
0: ಎಸ್ ಕೆಳಗರೆ, ಮಂಜುಳಾ ಜನಾರ್ದನ್ ಭೂತನಗುಡಿ ಭದ್ರಾವತಿಯಿಂದ ಅವರು ಮುಂದಿನ ಕೆಳಗರಿಗೆ ಕಾ ಅಕ್ಷರವನ್ನು ಕೊಟ್ಟಿದ್ದಾರೆ. ಕಾ ಅಕ್ಷರದ ಹಾಡನ್ನು ಹಾಡಬೇಕಾಗ್ತದೆ. ಕೆಳಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 8:30 ಸಾಮಾಜಿಕ ಹೋರಾಟಗಾರ, ಸಾಹಿತಿ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಕತ್ತಿಗೆ ಬಿ ಚೆನ್ನಪ್ಪ ಅವರೊಂದಿಗೆ ವಿಶೇಷ ಸಂವಾದ.

0: வந்துக்கு எஸ்ஆர் பட். ಕೆಳಗಿನ ಅಂತ್ಯಾಕ್ಷರಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಸಾಗ್ತಾ ಇದೆ. ಸಮಯ ಆಗ್ತಾ ಇದೆ 8:36. ಇನ್ನೇನು ಕಾರ್ಯಕ್ರಮ ಮುಗಿಸುವಂಥ ಅಂದರೆ ಕಾರ್ಯಕ್ರಮಕ್ಕೆ ಹತ್ತಿರ ಬರ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ, ಬೇಜಾರಾಗ್ತಾ ಇದೆ ಅನಿಸುತ್ತೆ. ನೋಡೋಣ ಮುಂದಿನ ಕರೆ, ಲಕ್ಕಿ ಕರೆಗಳು ಯಾವ್ಯಾವು ಅಂತೇಳಿ. ಹಲೋ,
1: ಹಾಂ ಸರ್, ನಮಸ್ತೆ ಸರ್. ಸತೀಶ್ ವಿದ್ಯಾನಗರ.
0: ಓ ಸತೀಶ್ ವಿದ್ಯಾನಗರ ಶಿವಮೊಗ್ಗ.
1: ಹಾಂ
0: ಸೂಪರ್ ಸೂಪರ್, ಆರಾಮಿದ್ದೀರಿ? ನಿಮಗೆ ಕಾಕ್ಷರ ಇದೆ ಸತೀಶ್ ಅವರೇ.
1: ಹಾ ಸರ್, ಹೇಳ್ತೀನಿ ಸರ್ ಒಂದು.
0: ಹಾ,
1: ಕನ್ನಡ ರೋಮಾಂಚನವಿ ಕನ್ನಡ, ಕಸ್ತೂರಿ ನುಡಿಯಿದು ಕರುಣಾಳು ಮಣ್ಣಿದು, ಪ್ರೀತಿಸು ಚಿಂತಿಸು ಪೂಜಿಸು ಪೂಜಿಸು ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಕಲೆಗಳ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲವೀಡು, ಕನಿಸದಿರು ಈ ಹೆಸರ, ಈ ಹೆಸರ ಈ ಕನ್ನಡನ ಹೆಣ್ಣಿನ ಸರ.
0: ಓಕೆ, ರಾಕ್ಷರ ತಗೊಳ್ತೀನಿ. ಓಕೆ, ತುಂಬ ಚೆನ್ನಾಗಿ ಹಾಡಿದ್ರಿ ಸತೀಶ್ ಅವರೇ.
1: ಓಕೆ,
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಕೆಳಗರೆ ಸತೀಶ್ ಶಿವಮೊಗ್ಗ ವಿದ್ಯಾನಗರದಿಂದ ಅವರು. ಮುಂದಿನ ಕೆಳಗರಿಗೆ ರಾಕ್ಷರ ಬಂದಿದೆ, ರಾಕ್ಷರದ ಹಾಡು. ರಾಕ್ಷರ ಸಾಮಾನ್ಯ ಬಂದಿಲ್ಲ ಈ ಕಾರ್ಯಕ್ರಮದಲ್ಲಿ, ಈಗ ಬಂದಿದೆ. ನೋಡೋಣ ಯಾರು ಹಾಡ್ತಾರೆ ರಾಕ್ಷರದ ಹಾಡು. ಹಲೋ.
2: ಹಲೋ, ನಾನು
0: ಹಿಡಗುಂಜಿಯಿಂದ. ಓ ಗಣಪತಿ ಅವರು, ನೋಡಿ ನಿಮ್ದು ವಾಯ್ಸ್ ಬಂತು ಅಂದ್ರೆ ಏನೋ ಒಂಥರ ಎನರ್ಜಿ ಅಲ್ಲ.
2: ನೆಟ್ವರ್ಕ್ ಇಲ್ಲ ಆಗಿತ್ತು, ಟ್ರೈ ಮಾಡ್ತಾ ಇದ್ದೇವೆ, ಈಗ ನೆಟ್ವರ್ಕ್ ಸಿಕ್ತು.
0: ಸಿಕ್ತಾ? ಓಕೆ ಓಕೆ. ಹೇಗೆ ರಾಕ್ಷರ ಇದೆ, ಹೆಂಗೆ ಇಬ್ರು ಅಮ್ಮ ನೀವು ಆಡ್ತೀರಾ?
2: ಇಬ್ರು ಆಡ್ತೇವೆ. ಹೌದೌದು.
0: ಎಲ್ಲಿ ಅಮ್ಮ ಏನ್ ಮಾಡ್ತಾ ಇದಾರೆ? ನಮಸ್ತೆ. ಏನೋ ಒಂಥರ ತುಂಬಾ ಖುಷಿ ಆಗುತ್ತಲ್ಲ ಕರೆ ಸಿಕ್ಕಾಗ. ನೋಡಿ,
2: ಖುಷಿ ಆಗ್ತದೆ, ನಂಗೆ ಕರೆ ಸಿಗುದಿಲ್ಲ ಅನ್ನೋ ಬೇಜಾರ್ನಲ್ಲಿ ಇದ್ದೆ. ಸಿಕ್ಕರ್ ಸಾಕು ಸಿಕ್ಕರ್ ಸಾಕು ಹೇಳ್ತಾ ಇದ್ದಿದ್ದೆ.
0: ಎಸ್ ಎಸ್, ನೋಡಿ ನಿಮಗಿಂತ ಹೆಚ್ಚಿನ ಖುಷಿ ನಮಗೆ ಆಗ್ತಾ ಇದೆ. ನೀವು ಅಮ್ಮ ಮಗ ಇಬ್ರು ಒಟ್ಟಿಗೆ ಕಾರ್ಯಕ್ರಮದಲ್ಲಿ ಬಂದು ಹಾಡ್ತಿರಲ್ಲ, ಅದೇ ನಮಗೆ ಖುಷಿ. ಯಾವ ಯಾವ ಹಾಡಾಡ್ತೀರಿ ಇಬ್ರು ಈಗ? ರಾಕ್ಷರ ಇದೆ. ತುಂಬಾ ತುಂಬಾ ಖುಷಿ ಆಯ್ತು ಮಚ್ಚೆ, ಎಷ್ಟು ಖುಷಿ ಆಗಿದ್ದೀರಲ್ಲ ಅಮ್ಮ ಮಗ, ಅದೇ ನಮಗೆ ತುಂಬಾ ಖುಷಿ. ಇನ್ನು ಖುಷಿ ನಮ್ಗೆ ತುಂಬಾ ತುಂಬಾ ನಿಮ್ ಒಟ್ಟಿಗೆ ಖುಷಿ ಮಾತಾಡಿ ತುಂಬಾ ಖುಷಿ ಆಯ್ತಮ್ಮ, ತುಂಬಾ ಧನ್ಯವಾದ. ಓಕೆ ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ. ಎಸ್ ಕೆಳಗರೆ ನೋಡಿ, ತುಂಬ ಖುಷಿ ಆಗ್ತದೆ ಅಮ್ಮ ಮಗ ಎಷ್ಟು ಖುಷಿ ಖುಷಿಯಾಗಿ ಇರ್ತಾರೆ, ಜೊತೆಯಾಗಿ ಹಾಡಾಡ್ತಾರೆ. ಅವ್ರಿಗೊಂದು ಕರೆ ಸಿಕ್ಕಾಗ ಆಗಂಥ ಖುಷಿ ಅನುಭವ ತುಂಬ, ಅದೇ ಹೇಳೋದಲ್ವಾ, ಯಾವುದೇ ಒಂದು ಎಂಜಾಯ್ ಮಾಡಬೇಕು ಅದ್ರದ್ದು ಆ ಟೈಮ್, ಆ ಗಳಿಗೆನ ಎಂಜಾಯ್ ಮಾಡಬೇಕು ಅಂತೀವಲ್ಲ ಆ ಥರ. ತುಂಬ ಖುಷಿ ಆಯಿತು ಗಣಪತಿ ಮತ್ತು ಅವರ ತಾಯಿ ಅವರ ಹಾಡಿ ಹಾಡನ್ನು ಕೇಳಿ. ಎಸ್, ದಾ ಅಕ್ಷರನ ಕೊಟ್ಟಿದ್ದಾರೆ, ನೋಡೋಣ ಮುಂದಿನ ಕರೆದಾರು ಯಾರು ಹಾಡ್ತಾರೆ ದಾ ಅಕ್ಷರದ ಹಾಡು. ಎಸ್ ಹಲೋ, ನಮಸ್ತೆ.
3: ಹಲೋ ಸರ್, ಭದ್ರಾವತಿಯಿಂದ
0: ನರೇಂದ್ರ ಗೋರ್ಪಡೆ ಅವರು.
3: ಹೌದು
0: ಸರ್. ಸರ್, ದಾ ಅಕ್ಷರ ಇದೆ ನಿಮಗೆ?
3: ಇದು ಚಿತ್ರದ ಹೆಸರು ಉಯ್ಯಾಲೆ. ದೋಣಿಯೊಳ
0: ಹಲೋ ಸರ್ ಯಾಕೋ ಕೇಳಿಸ್ತಾ ಇಲ್ಲಲ್ಲ ಹಲೋ ಎಸ್ ಕೆಳಗಡೆ ಆಗಲೇ ತಾನೇ ಹೇಳಿದೆ ಮಳೆಗಾಲ ಪ್ರಾರಂಭ ಆದರೆ ನೆಟ್ವರ್ಕ್ ಸಮಸ್ಯೆ ಪ್ರಾರಂಭ ಆಗುತ್ತೆ ಅಂತ ಓಕೆ ನೋಡೋಣ ಮುಂದಿನ ಕರೆ ಯಾರಿಗೆ ಸಿಗುತ್ತೆ ಅಂತೇಳಿ ಹಲೋ ನಮಸ್ತೆ ವಾಯ್ಸ್ ತುಂಬ ಸ್ಲೋ ಇದೆ ಲೋ ಇದೆ ಮಮತಾ ಅವರು ಭದ್ರಾವತಿಯಿಂದ ಮಮತಾ ಅವರೇ ದಾ ಅಕ್ಷರ ಇದೆ ನಿಮಗೆ
4: ದೇವರ ಗುಡಿಯಲ್ಲಿ ಗಂಟೆಯ ನಾದವ ಕೇಳಿದೆಯಾ ಮಂಗಳ ವಾದ್ಯದ ವೇದದ ಮಂತ್ರವ ಆಲಿಸೆಯಾ

0: ಸಾಕ್ಷರ. ಓಕೆ, ಮಮತಾ ಅವರು ತುಂಬಾ ಚೆನ್ನಾಗಿ ಹಾಡಿದ್ರಿ, ಧನ್ಯವಾದ ಮೇಡಮ್.
1: ಧನ್ಯವಾದ.
0: ಮುಂದಿನ ಕಡೆಗೂ ಮುನ್ನ ಒಂದು ಸಂದೇಶ ನೋಡ್ಕೊಂಡ್ ಬಂದ್ಬಿಡೋಣ. ಮಂಜುನಾಥ್ ಕೆ ಮರಬನಹಳ್ಳಿ ಚನ್ನಗಿರಿ ತಾಲೂಕು ದಾಕ್ಷರಕ್ಕೆ ಸಂಬಂಧಪಟ್ಟ ದಮ್ಮರೆ ದಮ್ಮಮ್ಮ ಡಿಸ್ಕೋ ರುಕ್ಕಮ್ಮ ಹಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಳೆಯ ಗೀತೆ ಚಿತ್ರಗೀತೆ ನೆನಪಿಸಿದ್ದಕ್ಕಾಗಿ ಧನ್ಯವಾದಗಳು. ನಿರೂಪಣೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದು ನಮ್ಮ ತಾಂತ್ರಿಕ ವರ್ಗದವರಿಗೂ ತುಂಬ ಧನ್ಯವಾದಗಳು. ಓಎಸ್ ಓಕೆ ಗಜೇಂದ್ರ ಬೆನಕನಹಳ್ಳಿ ಅಂತ. ಎಸ್, ತಾಂತ್ರಿಕ ವರ್ಗದವರು ಇದ ಕಾರಣ ಈ ಒಂದು ನಮ್ಮ ನಿಮ್ಮನ್ನು ಕನೆಕ್ಟ್ ಮಾಡಲಿಕ್ಕೆ. ಉತ್ತಮ ವೇದಿಕೆ ಇದು ಸರ್, ಎಲ್ರಿಗೂ ಅವಕಾಶ ಸಿಗ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಚಂದ್ರಿಕಾ ನೇರ್ಲಗುಂಡಿ ಅವರು. ಡಾಕ್ಟರ್ ಮಾಲಿನಿ ಬೆಂಗಳೂರು ಮಲ್ಲೇಶ್ವರಂಯಿಂದ ಅದ್ಭುತ ಗಾಯಕ ರಾಜ್ಕಿರಣ್ ಅವರ ಅಭಿಪ್ರಾಯ ಸರಿಯಾಗಿದೆ, ಮತ್ತೆ ಮತ್ತೆ ಅಕ್ಷರ ಬಂದಾಗ ಬದಲಾಯಿಸಿಕೊಡಿ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಎಸ್, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಾನು ಸುಮಾರು ಸಲ ಕರೆ ಮಾಡಿದೆ, ಕರೆ ಸಿಗ್ತಾನೇ ಇಲ್ಲ ಅಂತೇಳಿ ಹಾಡನ್ನು ಕಳಿಸಿದರೆ. ದೂರ ದೂರ ಅಲ್ಲೇ ನಿಲ್ಲು ಸಂಪಿಗೆ ಮರದ ಸೀರೆಲೆ, ಕನ್ನಡ ನಾಡಿನ ರಸಿಕರ ಮನವ, ರಾಯರು ಬಂದರು ಮಾಮನವನಿಗೆ. ನೋಡಿ, ಈ ಕಾರ್ಯಕ್ರಮದಲ್ಲಿ ಈ ರೀತಿ ಭಾಗವಹಿಸ್ಬೋದು, ಕರೆ ಸಿಕ್ಕಿಲ್ಲ ಅಂದರೆ ಬೇಜಾರಾಗಬೇಡಿ. ರಾಘವೋ ಅನುರಾಘವೋ ಅನ್ನೋ ಹಾಡು, ತಾರೆಗಳ ತೋಟದಿಂದ ಚಂದಿರ ಬಂದ ಅನ್ನೋ ಹಾಡನ್ನು ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಮಾಲಿಂಗಪ್ಪ ಚಲವಾದಿ ಅವರು ಕಳಿಸ್ಕೊಟ್ಟಿದ್ದಾರೆ. ಎಸ್, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿ ಪ್ರೋಗ್ರಾಮ್ ವೆಲ್ ಆರ್ಗನೈಸ್ಡ್ ಅಂತ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಓಕೆ, ಒಂದು ಕರೆ ತಗೊಳ್ಳೋಣ, ಕರೆ ಮುಗಿಸ ಸಮಯ ಬರ್ತಾ ಇದೆ ಹತ್ರ. ಸಾ ಅಕ್ಷರದ ಹಾಡನ್ನು. ಎಸ್, ಹಲೋ, ನಮಸ್ತೆ.
2: ಹಲೋ ಸರ್,
0: ಮಲಗೋಪ್ಪದಿಂದ. ನಿಮ್ಮ ಹೆಸರು
2: ಸರ್? ತರುಣ್.
0: ತರುಣ್, ತರುಣ್ ಏನ್ ಮಾಡ್ಕೊಂಡಿದ್ಯಪ್ಪ, ಏನ್ ಓದ್ತಾ ಇದೀಯಾ? ಸೆವೆಂತ್ ಓದ್ತಾ. ಓಕೆ, ಒಂದು ಹಾಡು ಹಾಡ್ಬಿಡು ನೋಡೋಣ, ಯಾವ ಹಾಡು ಇಷ್ಟ ಬರ್ತಾವ ಹಾಡು ಹಾಡ್ಬಿಡು. ಸಮಯ
2: ನನ್ನ ಜೊತೆ
0: ಓಕೆಪ್ಪ. ತರಣ್ ತರಣ್, ಓಕೆ, ಸಮಯ ಆಗ್ತಾ ಇದೆ, ಇನ್ನೊಂದು ಸರಿ ಕರೆ ಮಾಡು. ನಿನಗೆ ಫುಲ್ ಒಂದು ಹಾಡ್ ಟೈಮ್ ಕೊಟ್ಬಿಡ್ತೀನ. ಓಕೆ, ಥ್ಯಾಂಕ್ ಯು. ಎಸ್, ಕೆಳಗರೆ ಸಮಯ ಆಗ್ತಾ ಬರ್ತಾ ಇದೆ. ಇಷ್ಟೊತ್ತು ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮೆಲ್ಲ ಕೇಳಬಂದವರಿಗೆ ನಿಲಯದ ಪರವಾಗಿ ಧನ್ಯವಾದಗಳು. ಸಮಯ ಆಗ್ತಾ ಇದೆ 8:45. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲೀಷಿನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

26ರ ವೇಳೆಗೆ 15.84 ಕೋಟಿ ಕುಟುಂಬಗಳಿಗೆ ಏರಿಕೆಯಾಗಿದೆ. 12.11 ಕೋಟಿಗೂ ಹೆಚ್ಚು ಮನೆಯ ಶೌಚಾಲಯಗಳನ್ನು ನಿರ್ಮಿಸಲಾಗಿದ್ದು ಗ್ರಾಮೀಣ ನೈರ್ಮಲ್ಯ ವ್ಯಾಪ್ತಿಯನ್ನು 2014ರ ಶೇಕಡ 39ರಿಂದ ಸಾರ್ವತ್ರಿಕ ವ್ಯಾಪ್ತಿಗೆ ಏರಿಸಲಾಗಿದೆ. ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು 10.57 ಕೋಟಿಗೂ ಹೆಚ್ಚು ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಿದ್ದು ಮಹಿಳೆಯರ ಆರೋಗ್ಯವನ್ನು ಸುಧಾರಿಸಿದೆ ಮತ್ತು ಮನೆಯೊಳಗಿನ ಮಾಲಿನ್ಯವನ್ನು ಕಡಿಮೆ ಮಾಡಿದೆ. ಆಯುಷ್ಮಾನ್ ಭಾರತ್ 43.93 ಕೋಟಿ ಆರೋಗ್ಯ ಕಾರ್ಡುಗಳನ್ನು ವಿತರಿಸಿದ್ದು ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಿಗೆ ಕೈಗೆಟುಕುವ ಆರೋಗ್ಯ ಸೇವೆಯನ್ನು ವಿಸ್ತರಿಸಿದೆ. 81 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉಚಿತ ಆಹಾರ ಧಾನ್ಯಗಳನ್ನು ಖಚಿತಪಡಿಸಿದ್ದು ರಾಷ್ಟ್ರವ್ಯಾಪಿ ಬಡ ಕುಟುಂಬಗಳಿಗೆ ಆಹಾರ ಭದ್ರತೆಯನ್ನು ಬಲಪಡಿಸಿದೆ. ಮಹಿಳಾ ಪ್ರಾಥಮಿಕ ಶಾಲಾ ಶಿಕ್ಷಣ ತೊರೆದವರ ಪ್ರಮಾಣ 2013-14ರಲ್ಲಿ ಶೇಕಡ 4.6ರಿಂದ 2024-25ರಲ್ಲಿ ಶೇಕಡ 0.3ಕ್ಕೆ ತೀವ್ರವಾಗಿ ಇಳಿಕೆಯಾಗಿದೆ. ಡಿಜಿಟಲ್ ಆಡಳಿತ ಸುಧಾರಣೆಗಳು ಆಧಾರ್ ಆಧಾರಿತ ಪಡಿತರ ವಿತರಣೆಯನ್ನು ಸಕ್ರಿಯಗೊಳಿಸಿವೆ. ಗುರಿ ಆಧಾರಿತ ನೀರು ನೈರ್ಮಲ್ಯ ಮತ್ತು ಜೀವನೋಪಾಯದ ಮಧ್ಯಸ್ಥಿಕೆಗಳ ಮೂಲಕ ಆಕಾಂಕ್ಷ ಜಿಲ್ಲೆಗಳು ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಕಲ್ಯಾಣ ವಿತರಣೆಯನ್ನು ಸಹ ವಿಸ್ತರಿಸಲಾಗಿದೆ. ಗಮನಾರ್ಹವಾಗಿ ಸರಾಸರಿ ಹಣದುಬ್ಬರವು 2004ರಿಂದ 2014ರ ಅವಧಿಯಲ್ಲಿ ಶೇಕಡ 8.1 ಇದ್ದದ್ದು 2014ರಿಂದ 2025ರ ಅವಧಿಯಲ್ಲಿ ಶೇಕಡ 5.1ಕ್ಕೆ ಇಳಿಕೆಯಾಗಿದೆ. ಇದು ಹೆಚ್ಚಿನ ಬೆಲೆ ಸ್ಥಿರತೆಗೆ ಮತ್ತು ಕುಟುಂಬಗಳ ಕೊಳ್ಳುವ ಶಕ್ತಿಯ ಸುಧಾರಣೆಗೆ ಕೊಡುಗೆ ನೀಡಿದೆ. ಅದೇ ಸಮಯದಲ್ಲಿ ಭಾರತದಲ್ಲಿ ಬಹು ಆಯಾಮದ ಬಡತನ 2013-14ರಲ್ಲಿ ಶೇಕಡ 29.17 ಇದ್ದದ್ದು 2022-23ರಲ್ಲಿ ಶೇಕಡ 11.28ಕ್ಕೆ ತೀವ್ರವಾಗಿ ಇಳಿಕೆ ಕಂಡಿದೆ. ಇದು 17.89% ಅಂಶಗಳ ಕಡಿತವನ್ನು ಪ್ರತಿಬಿಂಬಿಸುತ್ತದೆ. ಈ ಅವಧಿಯಲ್ಲಿ ಸುಮಾರು 25 ಕೋಟಿ ಜನರು ಬಹು ಆಯಾಮದ ಬಡತನದಿಂದ ಹೊರಬಂದಿದ್ದಾರೆ. ಈ ಪ್ರಗತಿಯು ಕಲ್ಯಾಣ ಯೋಜನೆಗಳು ಮತ್ತು ಸಾಮಾಜಿಕ ರಕ್ಷಣಾ ಕ್ರಮಗಳ ಬೃಹತ್ ವಿಸ್ತರಣೆಯಿಂದ ಚಾಲಿತವಾಗಿದೆ. ಪ್ರಮುಖ ಮಧ್ಯಸ್ಥಿಕೆಗಳಲ್ಲಿ ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಕೈಗೆಟುಕುವ ಆರೋಗ್ಯ ಸೇವೆ, ಆಹಾರ ಭದ್ರತೆ, ವಸತಿ, ಜೀವನೋಪಾಯದ ಬೆಂಬಲ ಮತ್ತು ಡಿಜಿಟಲ್ ಆಡಳಿತ ಸುಧಾರಣೆಗಳು ಸೇರಿವೆ. ಸುಧಾರಿತ ಮೂಲಸೌಕರ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯು ಈ ಪ್ರಯತ್ನಗಳನ್ನು ಮತ್ತಷ್ಟು ಬಲಪಡಿಸಿವೆ. ಈ ಉಪಕ್ರಮಗಳು ಗ್ರಾಮೀಣ ಮತ್ತು ನಗರ ಭಾರತದಾದ್ಯಂತ ಲಕ್ಷಾಂತರ ಬಡ ಕುಟುಂಬಗಳ ಜೀವನ ಮಟ್ಟವನ್ನು ಹೆಚ್ಚಿಸಿವೆ. ಸರ್ಕಾರದ ಮಧ್ಯಸ್ಥಿಕೆಗಳು ಗ್ರಾಮೀಣ ಮತ್ತು ನಗರ ಭಾರತದಾದ್ಯಂತ ನೀರಿನ ಸಂಪರ್ಕ, ನೈರ್ಮಲ್ಯ ವ್ಯಾಪ್ತಿ, ಎಲ್ಪಿಜಿ ಲಭ್ಯತೆ ಮತ್ತು ಗ್ರಾಮೀಣ ವಿದ್ಯುದೀಕರಣದ ಮೇಲೆ ಕೇಂದ್ರೀಕರಿಸಿವೆ. ಈ ಪ್ರಯತ್ನಗಳು ಸುಧಾರಿತ ಜೀವನಮಟ್ಟ, ಮಾನವ ಅಭಿವೃದ್ಧಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಮೂಲಭೂತ ಸೇವಾ ವಿತರಣೆಯ ಕಡೆಗಿನ ವಿಶಾಲ ಪರಿವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ. ಕಳೆದ 1 ದಶಕದಲ್ಲಿ ಸ್ವಚ್ಛ ಇಂಧನ, ಸುರಕ್ಷಿತ ಕುಡಿಯುವ ನೀರು ಮತ್ತು ಸುಧಾರಿತ ನೈರ್ಮಲ್ಯಕ್ಕೆ ಪ್ರವೇಶವು ಭಾರತದ ಕಲ್ಯಾಣ ಮತ್ತು ಸಾರ್ವಜನಿಕ ಆರೋಗ್ಯ ಕಾರ್ಯತಂತ್ರದ ಕೇಂದ್ರ ಸ್ತಂಭವಾಗಿ ಹೊರಹೊಮ್ಮಿದೆ. ಬೃಹತ್ ಪ್ರಮಾಣದ ಮಧ್ಯಸ್ಥಿಕೆಗಳು ಜೀವನ ಮಟ್ಟವನ್ನು ಗಮನಾರ್ಹವಾಗಿ ಹೆಚ್ಚಿಸಿವೆ ಮತ್ತು ಆರೋಗ್ಯದ ದುರ್ಬಲತೆಗಳನ್ನು ಕಡಿಮೆ ಮಾಡಿದೆ. ಇದು ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಮಾನವ ಘನತೆಯನ್ನು ಬಲಪಡಿಸಿದೆ. 2019ರಲ್ಲಿ ಪ್ರಾರಂಭಿಸಲಾದ ಜಲಜೀವನ್ ಮಿಷನ್ ಗ್ರಾಮೀಣ ಕುಟುಂಬಗಳಿಗೆ ಕುಡಿಯುವ ನೀರಿನ ಸಾರ್ವತ್ರಿಕ ಪ್ರವೇಶವನ್ನು ಸಾಂಸ್ಥಿಕಗೊಳಿಸುವ ಒಂದು ಪರಿವರ್ತನಾಶೀಲ ಮೂಲಸೌಕರ್ಯ ಉಪಕ್ರಮವಾಗಿದೆ. ಗ್ರಾಮೀಣ ಮಹಿಳೆಯರು ನೀರನ್ನು ಹೊತ್ತು ತರುವ ದೀರ್ಘಕಾಲದ ಹೊರೆಯನ್ನು ಕಡಿಮೆ ಮಾಡಲು ಈ ಮಿಷನ್ ಅನ್ನು ಪ್ರಾರಂಭಿಸಲಾಯಿತು. ಈ ಕಾರ್ಯಕ್ರಮವು ಗ್ರಾಮೀಣ ಜನಸಂಖ್ಯೆಯ ಆರೋಗ್ಯ, ಶೈಕ್ಷಣಿಕ ಸಾಧನೆ ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಯಲ್ಲಿ ಮಹತ್ತರವಾದ ಪ್ರಗತಿಯನ್ನು ಸುಗಮಗೊಳಿಸುತ್ತದೆ. ಇದರ ಕಾರ್ಯತಂತ್ರದ ಆದ್ಯತೆಯನ್ನು ಪ್ರತಿಬಿಂಬಿಸುವಂತೆ ಹಣಕಾಸಿನ ಹಂಚಿಕೆಯು 2020-21 ಮತ್ತು 2026-27 ನಡುವೆ ಸುಮಾರು ಶೇಕಡ 488ರಷ್ಟು ಹೆಚ್ಚಾಗಿ 67,670 ಕೋಟಿ ರೂಪಾಯಿಗಳನ್ನು ತಲುಪಿದೆ. ಆಗಸ್ಟ್ 2019.23 ಕೋಟಿ ಇದ್ದ ಮನೆಯ ನಲ್ಲಿ ನೀರಿನ ಸಂಪರ್ಕ ಮೇ 2026ರ ವೇಳೆಗೆ 15.84 ಕೋಟಿಗೆ ಏರಿದೆ. ಇದು ಒಟ್ಟು 19.35 ಕೋಟಿ ಕುಟುಂಬಗಳಲ್ಲಿ ಶೇಕಡ 81.87ರಷ್ಟು ವ್ಯಾಪ್ತಿಯನ್ನು ಸೂಚಿಸುತ್ತದೆ. ಇದಲ್ಲದೆ ಹರ್ ಘರ್ ಜಲ್ ಅಭಿಯಾನದಡಿ 2.77 ಲಕ್ಷ ಗ್ರಾಮಗಳು 100% ನಲ್ಲಿ ನೀರಿನ ಸಂಪರ್ಕವನ್ನು ಸಾಧಿಸಿವೆ. ಇದಲ್ಲದೆ ಈ ಉಪಕ್ರಮವು ಆಕಾಂಕ್ಷ ಜಿಲ್ಲೆಗಳು ಮತ್ತು ಬ್ಲಾಕ್ಗಳಲ್ಲಿನ ಗುರಿ ಆಧಾರಿತ ಮಧ್ಯಸ್ಥಿಕೆಗಳ ಮೂಲಕ ಅಭಿವೃದ್ಧಿಯ ಅಸಮಾನತೆಗಳನ್ನು ನಿವಾರಿಸಿದೆ. ಆಕಾಂಕ್ಷ ಜಿಲ್ಲೆಗಳಲ್ಲಿ ಮನೆಯ ನಲ್ಲಿ ನೀರಿನ ಸಂಪರ್ಕವು ಆಗಸ್ಟ್ 2019ರಲ್ಲಿ 23.62 ಲಕ್ಷ ಇದ್ದದ್ದು ಮೇ 2026ರ ವೇಳೆಗೆ 2.20 ಕೋಟಿಗೆ ಏರಿದೆ. ಅದೇ ರೀತಿ ಆಕಾಂಕ್ಷ ಬ್ಲಾಕ್ಗಳಲ್ಲಿ ಮೇ 2026ರ ವೇಳೆಗೆ 1.11 ಕೋಟಿ ಕುಟುಂಬಗಳು ನಲ್ಲಿ ನೀರಿನ ಸಂಪರ್ಕವನ್ನು ಪಡೆದಿವೆ. ಈ ವ್ಯವಸ್ಥಿತ ವಿಸ್ತರಣೆಯು ಸಾರ್ವಜನಿಕ ಆರೋಗ್ಯ ಮತ್ತು ಗ್ರಾಮೀಣ ಘನತೆಯನ್ನು ಹೆಚ್ಚಿಸುವ ಬಲವಾದ ಬದ್ಧತೆಯನ್ನು ಉಲ್ಲೇಖಿಸುತ್ತದೆ. ಜಲಜೀವನ್ ಮಿಷನ್ನ ಕಾರ್ಯಾಚರಣೆಯ ಮಾರ್ಗಸೂಚಿಗಳು ಹರ್ ಘರ್ ಜಲ್ ಚೌಕಟ್ಟಿನ ಅಡಿಯಲ್ಲಿ ಗ್ರಾಮಗಳಿಗೆ ಪ್ರಮಾಣೀಕರಣದ ಅವಶ್ಯಕತೆಗಳನ್ನು ನಿರ್ದಿಷ್ಟಪಡಿಸುತ್ತವೆ.
ಈ ಸಾಂಸ್ಥಿಕ ಗಮನವು ಕುಡಿಯುವ ನೀರಿನ ಲಭ್ಯತೆಯ ಗಮನಾರ್ಹ

ವಿಸ್ತರಣೆಗೆ ಕಾರಣವಾಗಿದೆ. ಪ್ರಮುಖ ಸಮುದಾಯ ಸಂಸ್ಥೆಗಳು ಮತ್ತು ಕುಟುಂಬಗಳಾದ್ಯಂತ ನಲ್ಲಿ ನೀರಿನ ಪ್ರವೇಶದ ಸಮಗ್ರ ಪೂರ್ಣತ್ವವನ್ನು ಸಾಧಿಸಿದ ನಂತರವೇ ಗ್ರಾಮವನ್ನು ಪ್ರಮಾಣೀಕರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ನಲ್ಲಿ ನೀರಿನ ಸಂಪರ್ಕ ಹೊಂದಿರುವ ಶಾಲೆಗಳ ಸಂಖ್ಯೆಯು ಆಗಸ್ಟ್ 2019ರಲ್ಲಿ 29,711 ಇದ್ದದ್ದು ಮೇ 2026ರ ವೇಳೆಗೆ 9.23 ಲಕ್ಷಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ನಲ್ಲಿ ನೀರಿನ ವ್ಯಾಪ್ತಿ 15,464ರಿಂದ 9.66 ಲಕ್ಷಕ್ಕೆ ಏರಿಕೆ ಕಂಡಿದೆ. ಇದಲ್ಲದೆ ಗ್ರಾಮ ಪಂಚಾಯಿತಿಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಲ್ಲಿ ನೀರಿನ ಸಂಪರ್ಕ 3.93 ಲಕ್ಷ ಸಂಸ್ಥೆಗಳನ್ನು ತಲುಪಿದ್ದು ಇಂತಹ ಸೌಲಭ್ಯಗಳ ಪೈಕಿ 77.27% ಒಳಗೊಂಡಿದೆ. ಶುದ್ದ ಕುಡಿಯುವ ನೀರಿನ ಲಭ್ಯತೆಯು ನೀರಿನಿಂದ ಹರಡುವ ರೋಗಗಳನ್ನು ಕಡಿಮೆ ಮಾಡಿದೆ, ನೈರ್ಮಲ್ಯವನ್ನು ಬಲಪಡಿಸಿದೆ ಮತ್ತು ವಿಶೇಷವಾಗಿ ಮಕ್ಕಳು ಹಾಗೂ ಹದಿಹರೆಯದ ಬಾಲಕಿಯರಿಗೆ ಉತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ಬೆಂಬಲಿಸಿದೆ. ಸ್ವಚ್ಛ ಭಾರತ ಮಿಷನ್ ನಗರ 2014ರಲ್ಲಿ ಉದ್ಘಾಟಿಸಲ್ಪಟ್ಟಿದ್ದು ಇದು ಭೌತಿಕ ಮೂಲಸೌಕರ್ಯ ಮತ್ತು ನಡವಳಿಕೆಯ ಬದಲಾವಣೆ ಎರಡನ್ನೂ ಗುರಿಯಾಗಿಸಿಕೊಂಡಿರುವ ಬಹುಮುಖಿ ಕಾರ್ಯತಂತ್ರವಾಗಿದೆ. ಬಯಲು ಶೌಚ ಮತ್ತು ಮಲಹೊರುವ ಪದ್ಧತಿಯನ್ನು ನಿರ್ಮೂಲನೆ ಮಾಡುವುದರ ಜೊತೆಗೆ ಕಳಪೆ ಗುಣಮಟ್ಟದ ನೈರ್ಮಲ್ಯ ಸೌಲಭ್ಯಗಳನ್ನು ಪರಿವರ್ತಿಸುವುದು ಮತ್ತು ಪುರಸಭೆಯ ಘನತ್ಯಾಜ್ಯ ನಿರ್ವಹಣೆಯನ್ನು ಸಾಂಸ್ಥಿಕಗೊಳಿಸುವುದಕ್ಕೆ ಈ ಉಪಕ್ರಮವು ಆದ್ಯತೆ ನೀಡುತ್ತದೆ. ಈ ಪ್ರಮುಖ ಆಂದೋಲನ ಸಾಮಾಜಿಕ ರೂಢಿಗಳನ್ನು ಮೂಲಭೂತವಾಗಿ ಬದಲಾಯಿಸಿದೆ ಮತ್ತು ನೈರ್ಮಲ್ಯ ಮೂಲಸೌಕರ್ಯಕ್ಕಾಗಿ ಬೇಡಿಕೆಯನ್ನು ಹಾಗೂ ಬಳಕೆಯನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಒಡಿಎಫ್ ಎಂದರೆ ಬಯಲು ಶೌಚ ಮುಕ್ತ ಸ್ಥಿತಿಯಾಗಿದೆ. ಈ ಸ್ಥಿತಿಯಲ್ಲಿ ಯಾರೂ ಬಯಲಿನಲ್ಲಿ ಮಲವಿಸರ್ಜನೆ ಮಾಡುವುದಿಲ್ಲ ಮತ್ತು ಪ್ರತಿಯೊಬ್ಬರೂ ಶೌಚಾಲಯಗಳನ್ನು ಬಳಸುತ್ತಾರೆ. ಒಡಿಎಫ್ ಪ್ಲಸ್ ಎಂದರೆ ಆ ಪ್ರದೇಶ ಕೇವಲ ಬಯಲು ಶೌಚ ಮುಕ್ತವಾಗಿರುವುದು ಮಾತ್ರವಲ್ಲದೆ ಅಲ್ಲಿ ಪರಿಣಾಮಕಾರಿಯಾದ ಘನ ಮತ್ತು ದ್ರವ್ಯ ತ್ಯಾಜ್ಯ ನಿರ್ವಹಣೆಯ ವ್ಯವಸ್ಥೆಯೂ ಇರುತ್ತದೆ. ಇದರ ಪರಿಣಾಮವಾಗಿ ಆ ಪ್ರದೇಶದಲ್ಲಿ ಒಟ್ಟಾರೆ ಸ್ವಚ್ಛತೆಯು ಕಣ್ಣಿಗೆ ಕಾಣುವ ಮಟ್ಟದಲ್ಲಿರುತ್ತದೆ. ಮುಂದಿನ ಹಂತವಾಗಿ ಒಡಿಎಫ್ ಪ್ಲಸ್ ಪ್ಲಸ್ ಎಂದರೆ ಆ ಪ್ರದೇಶದಲ್ಲಿರುವ ಎಲ್ಲ ಶೌಚಾಲಯಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ ಮತ್ತು ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಲಾಗುತ್ತಿರುತ್ತದೆ. ಅಷ್ಟೇ ಅಲ್ಲದೆ ಆ ಪ್ರದೇಶದಲ್ಲಿನ ಮಲದ ಕೆಸರು ಮತ್ತು ಒಳಚರಂಡಿ ನೀರನ್ನು ನೇರವಾಗಿ ಚರಂಡಿಗಳಿಗೆ ಅಥವಾ ಜಲಮೂಲಗಳಿಗೆ ಬಿಡುವ ಬದಲಿಗೆ ಸುರಕ್ಷಿತವಾಗಿ ಸಂಸ್ಕರಿಸಲಾಗುತ್ತದೆ. 2014ಕ್ಕಿಂತ ಮೊದಲು ಗ್ರಾಮೀಣ ಭಾರತದಲ್ಲಿ ಸುಮಾರು 55 ಕೋಟಿ ಜನರಿಗೆ ಸೂಕ್ತ ನೈರ್ಮಲ್ಯ ಸೌಲಭ್ಯಗಳ ಕೊರತೆ ಇತ್ತು. ಇದು ಗಂಭೀರ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಮತ್ತು ಸಾಮಾಜಿಕ ಘನತೆಯ ಕುಸಿತಕ್ಕೆ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ ಕಾರಣವಾಗಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಅಕ್ಟೋಬರ್ 2014ರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣವನ್ನು ಉದ್ಘಾಟಿಸಲಾಯಿತು. ಈ ಕಾರ್ಯತಂತ್ರದ ಆದ್ಯತೆಯು ಹಣಕಾಸಿನ ಹಂಚಿಕೆಯಲ್ಲಿನ ಶೇಕಡ 83% ಹೆಚ್ಚಳದಲ್ಲಿ ಪ್ರತಿಬಿಂಬಿತವಾಗಿದೆ. ಬಜೆಟ್ ಹಂಚಿಕೆಯು 2014-15ರಲ್ಲಿ 3,929 ಕೋಟಿ ರೂಪಾಯಿನಿಂದ 2026-27ರಲ್ಲಿ 7,192 ಕೋಟಿ ರೂಪಾಯಿಗಳಿಗೆ ಏರಿಕೆ ಕಂಡಿದೆ. ಈ ಮಿಷನ್ ಅಡಿಯಲ್ಲಿ ಇಲ್ಲಿಯವರೆಗೆ 12.11 ಕೋಟಿಗೂ ಹೆಚ್ಚು ವೈಯಕ್ತಿಕ ಮನೆಯ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ. ಮೊದಲ ಹಂತದಲ್ಲಿ ನೈರ್ಮಲ್ಯ ವ್ಯಾಪ್ತಿಯು 2014ರಲ್ಲಿ ಶೇಕಡ 39% ಇದ್ದದ್ದು 2019ರ ವೇಳೆಗೆ ಶೇಕಡ 100ಕ್ಕೆ ಗಮನಾರ್ಹವಾಗಿ ಹೆಚ್ಚಾಯಿತು. ಇದರ ನಂತರ 2019ರಲ್ಲಿ ಭಾರತವನ್ನು ಬಯಲು ಶೌಚಮುಕ್ತ ಎಂದು ಘೋಷಿಸಲಾಯಿತು. ಮಾರ್ಚ್ 2026ರ ವೇಳೆಗೆ 5 ಲಕ್ಷಕ್ಕೂ ಹೆಚ್ಚು ಗ್ರಾಮಗಳು ಒಡಿಎಫ್ ಪ್ಲಸ್ ಮಾದರಿ ಸ್ಥಾನಮಾನವನ್ನು ಪಡೆದುಕೊಂಡಿವೆ. ಗ್ರಾಮೀಣ ಭಾರತದಲ್ಲಿ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಸಮಗ್ರ ಗ್ರಾಮ ಸ್ವಚ್ಛತೆಯನ್ನು ಒಡಿಎಫ್ ಪ್ಲಸ್ ಒಳಗೊಂಡಿದೆ. ಈ ಪ್ರಗತಿಯು ಮೂಲಭೂತ ಸೌಕರ್ಯದಿಂದ ಸಮಗ್ರ ಪರಿಸರ ನೈರ್ಮಲ್ಯದ ಕಡೆಗಿನ ವ್ಯವಸ್ಥಿತ ಬದಲಾವಣೆಯನ್ನು ಉಲ್ಲೇಖಿಸುತ್ತದೆ. ಗ್ರಾಮೀಣ ಭಾರತದಾದ್ಯಂತ ಸಮಗ್ರ ತ್ಯಾಜ್ಯ ನಿರ್ವಹಣಾ ಶಿಷ್ಟಾಚಾರಗಳನ್ನು ಸಾಂಸ್ಥಿಕಗೊಳಿಸಲಾಗಿದೆ. 5.31 ಲಕ್ಷ ಗ್ರಾಮಗಳಲ್ಲಿ ಘನ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳು ಮತ್ತು 5.50 ಲಕ್ಷ ಗ್ರಾಮಗಳಲ್ಲಿ ಬೂದು ನೀರಿನ ನಿರ್ವಹಣಾ ವ್ಯವಸ್ಥೆಗಳು ಸಕ್ರಿಯವಾಗಿವೆ. ಈ ಮೂಲಸೌಕರ್ಯ 5,482 ಬ್ಲಾಕ್ಗಳಲ್ಲಿ ಹರಡಿರುವ 2,415 ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳಿಂದ ಮತ್ತಷ್ಟು ಬಲಗೊಂಡಿದೆ. ಸ್ವಚ್ಛ ಭಾರತ ಮಿಷನ್ ಸಾಧನೆಯು ಅನಾರೋಗ್ಯ ಮತ್ತು ಮರಣ ಪ್ರಮಾಣದಲ್ಲಿನ ಗಮನಾರ್ಹ ಇಳಿಕೆಯೊಂದಿಗೆ ಸಂಬಂಧ ಹೊಂದಿದೆ. ಇದಲ್ಲದೆ ಗೋಬರ್ಧನ್ ಉಪಕ್ರಮ ತೀವ್ರ ಬೆಳವಣಿಗೆಯನ್ನು ಕಂಡಿದೆ. ಇದು 2018-19ರ ಹಣಕಾಸು ವರ್ಷದಲ್ಲಿ 14 ಕಾರ್ಯನಿರ್ವಹಣಾ ಬಯೋಗ್ಯಾಸ್ ಸ್ಥಾವರಗಳಿಂದ ಮೇ 2026ರ ವೇಳೆಗೆ 1,213ಕ್ಕಿಂತ ಹೆಚ್ಚು ಸ್ಥಾವರಗಳಿಗೆ ವಿಸ್ತರಿಸಿದೆ. ತ್ಯಾಜ್ಯ ನಿರ್ವಹಣಾ ಮೂಲಸೌಕರ್ಯ ಮತ್ತು ಜೈವಿಕ ಶಕ್ತಿ ಉತ್ಪಾದನೆಯ ಈ ವ್ಯವಸ್ಥಿತ ಏಕೀಕರಣ ವೃತ್ತಾಕಾರದ ಆರ್ಥಿಕತೆಯತ್ತ ದೃಢವಾದ ಪರಿವರ್ತನೆಯನ್ನು ಉಲ್ಲೇಖಿಸುತ್ತದೆ. ಸಾರ್ವತ್ರಿಕ ಇಂಧನ ಲಭ್ಯತೆಗಾಗಿ ಭಾರತದ ಸಮಗ್ರ ಕಾರ್ಯತಂತ್ರವು ಸ್ವಚ್ಛ ಅಡುಗೆ ಇಂಧನ, ರೂಫ್ಟಾಪ್ ಸೋಲಾರ್ ಅಳವಡಿಕೆ ಮತ್ತು ಸಂಪೂರ್ಣ ಗ್ರಾಮೀಣ ವಿದ್ಯುದೀಕರಣದ ಮೇಲೆ ಕೇಂದ್ರೀಕರಿಸುತ್ತದೆ.

0: 2016ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಲ್ಲಿ ಸಾಂಪ್ರದಾಯಿಕ ಅಡುಗೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತದೆ. ಈ ಯೋಜನೆಯು ಬಡ ಕುಟುಂಬಗಳ ವಯಸ್ಕ ಮಹಿಳಾ ಫಲಾನುಭವಿಗಳಿಗೆ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಮತ್ತು ರೀಫಿಲ್ ಬೆಂಬಲವನ್ನು ಒದಗಿಸುತ್ತದೆ. ಪಿಎಂಯುವೈ ಮನೆಯೊಳಗಿನ ವಾಯುಮಾಲಿನ್ಯವನ್ನು ಮತ್ತು ಜೈವಿಕ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ಗ್ರಾಮೀಣ ಆರೋಗ್ಯ ಮತ್ತು ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸಿದೆ. ಈ ಯೋಜನೆಯು ಮಹಿಳೆಯರ ಕಷ್ಟವನ್ನು ಕಡಿಮೆ ಮಾಡುತ್ತದೆ, ಅಲ್ಲದೆ ಪರಿಸರ ಸಂರಕ್ಷಣೆಗೆ ಬೆಂಬಲ ನೀಡುತ್ತದೆ ಮತ್ತು ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸುತ್ತದೆ. ಮೇ 2026ರ ಹೊತ್ತಿಗೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಮಹಿಳೆಯರಿಗೆ 10.57 ಕೋಟಿಗೂ ಹೆಚ್ಚು ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಪರಿಣಾಮವಾಗಿ ದೇಶದಲ್ಲಿ ಎಲ್ಪಿಜಿ ಸಂಪರ್ಕಗಳ ಒಟ್ಟು ಸಂಖ್ಯೆಯು 2014ರಲ್ಲಿ 14.52 ಕೋಟಿಯಿಂದ 2026ರಲ್ಲಿ 33.39 ಕೋಟಿಗೆ ಏರಿಕೆಯಾಗಿದೆ. 2024ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯು ಸೋಲಾರ್ ಮೇಲ್ಛಾವಣಿ ಸೌರಶಕ್ತಿ ವ್ಯವಸ್ಥೆಗಳ ಅಳವಡಿಕೆಯನ್ನು ಉತ್ತೇಜಿಸುತ್ತದೆ. ಇದು ಮನೆಯ ಸೌರವಿದ್ಯುತ್ ಸ್ಥಾಪನೆಗಳಿಗೆ ಸಬ್ಸಿಡಿಗಳನ್ನು ಒದಗಿಸುತ್ತದೆ ಮತ್ತು ತಿಂಗಳಿಗೆ 300 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಒದಗಿಸುತ್ತದೆ. ಇದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೆಚ್ಚುವರಿ ವಿದ್ಯುತ್ ಅನ್ನು ಮಾರಾಟ ಮಾಡುವ ಮೂಲಕ ಹೆಚ್ಚಿನ ಆದಾಯವನ್ನು ಗಳಿಸಲು ಇದು ಅನುವು ಮಾಡಿಕೊಡುತ್ತದೆ. ಕಲ್ಯಾಣ ಆಧಾರಿತ ಉಪಕ್ರಮವಾಗಿ ಇದು ಇಂಧನ ಸ್ವಾವಲಂಬನೆಯನ್ನು ಬೆಂಬಲಿಸುತ್ತದೆ ಮತ್ತು ಪಳೆಯುಳಿಕೆ ಇಂಧನ ಆಧಾರಿತ ವಿದ್ಯುತ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ಈ ಯೋಜನೆಯ ಮೇಲಿನ ಹೆಚ್ಚುತ್ತಿರುವ ಒತ್ತು ಗಮನಾರ್ಹವಾಗಿದ್ದು 2026-27ರಲ್ಲಿ ಕೇಂದ್ರ ಬಜೆಟ್ ಹಂಚಿಕೆಯು 22,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಆರಂಭಿಕ ಹಂಚಿಕೆಯು 2024-25ರಲ್ಲಿ 6,250 ಕೋಟಿ ರೂಪಾಯಿ ಆಗಿತ್ತು. ಏಪ್ರಿಲ್ 2026ರ ಹೊತ್ತಿಗೆ ಈ ಯೋಜನೆಯು 36.8 ಲಕ್ಷ ಕುಟುಂಬಗಳಿಗೆ ಪ್ರಯೋಜನವನ್ನು ನೀಡಿದೆ. ಸೋಲಾರ್ ರೂಫ್ಟಾಪ್ ಘಟಕಗಳ ಸಂಖ್ಯೆ ಡಿಸೆಂಬರ್ 2024ರಲ್ಲಿ 6.3 ಲಕ್ಷ ಇದ್ದದ್ದು ಏಪ್ರಿಲ್ 2026ರ ವೇಳೆಗೆ 30 ಲಕ್ಷಕ್ಕೆ ಗಮನಾರ್ಹವಾಗಿ ಏರಿಕೆ ಕಂಡಿದೆ. ಸಾರ್ವತ್ರಿಕ ಗೃಹ ವಿದ್ಯುದೀಕರಣವನ್ನು ಖಚಿತಪಡಿಸಿಕೊಳ್ಳಲು 2017ರಲ್ಲಿ ಪ್ರಧಾನಮಂತ್ರಿ ಸಹಜ್ ಬಿಜ್ಲಿ ಹರ್ ಘರ್ ಯೋಜನೆ ಸೌಭಾಗ್ಯ ಪ್ರಾರಂಭಿಸಲಾಯಿತು. ಇದು ರಾಷ್ಟ್ರವ್ಯಾಪಿ ಎಲ್ಲ ಆಸಕ್ತ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕವನ್ನು ಒದಗಿಸುತ್ತದೆ. ಈ ಯೋಜನೆಯು ಉತ್ತಮ ಆರೋಗ್ಯ ಮತ್ತು ಶೈಕ್ಷಣಿಕ ಫಲಿತಾಂಶಗಳಿಗೆ ಕೊಡುಗೆ ನೀಡಿದ್ದು ಸೀಮೆ ಎಣ್ಣೆಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿದೆ. ಇದು ವಿಶೇಷವಾಗಿ ಮಹಿಳೆಯರಿಗೆ ಒಟ್ಟಾರೆ ಜೀವನ ಪರಿಸ್ಥಿತಿಗಳನ್ನು ಸುಧಾರಿಸುತ್ತದೆ. ಈ ಯೋಜನೆಯಡಿಯಲ್ಲಿ ಮಾರ್ಚ್ 2019ರ ವೇಳೆಗೆ ರಾಷ್ಟ್ರವ್ಯಾಪಿ ಶೇಕಡ 100ರಷ್ಟು ಆಸಕ್ತ ಕುಟುಂಬಗಳನ್ನು ವಿದ್ಯುದೀಕರಿಸಲಾಗಿದೆ. ವಿದ್ಯುದೀಕರಣದ ವ್ಯಾಪ್ತಿಯನ್ನು ಮನೆಗಳಿಗೆ ಮಾತ್ರವಲ್ಲ ಬೀದಿಗಳು ಮತ್ತು ಸಮುದಾಯ ಮೂಲಸೌಕರ್ಯಗಳಿಗೂ ವಿಸ್ತರಿಸಲಾಗಿದ್ದು 2014ರಲ್ಲಿ ಪ್ರಾರಂಭಿಸಲಾದ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯು ಗ್ರಾಮೀಣ ವಿದ್ಯುತ್ ಮೂಲಸೌಕರ್ಯವನ್ನು ಬಲಪಡಿಸುವತ್ತ ಗಮನಹರಿಸಿತು. ಈ ಯೋಜನೆಯು ಕೃಷಿ ಚಟುವಟಿಕೆಗಳಿಗೆ ವಿಶ್ವಾಸಾರ್ಹ ವಿದ್ಯುತ್ ಪೂರೈಕೆಯನ್ನು ಸಹ ಖಚಿತಪಡಿಸುತ್ತದೆ. ಈ ಯೋಜನೆಯಡಿ 2025ರ ವೇಳೆಗೆ 100% ಗ್ರಾಮ ವಿದ್ಯುದೀಕರಣವನ್ನು ಸಾಧಿಸಲಾಗಿದೆ. ಅಂತಹ ಗುರಿ ಆಧಾರಿತ ಮಧ್ಯಸ್ಥಿಕೆಗಳು ರಾಷ್ಟ್ರವ್ಯಾಪಿ ವಿದ್ಯುತ್ ಪ್ರವೇಶ ಮತ್ತು ಲಭ್ಯತೆಯನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸರಾಸರಿ ದೈನಂದಿನ ವಿದ್ಯುತ್ ಪೂರೈಕೆಯು 2014-15ರ ಹಣಕಾಸು ವರ್ಷದಲ್ಲಿ 12.5 ಗಂಟೆಗಳಷ್ಟು ಇದ್ದದ್ದು 2025-26ರ ಹಣಕಾಸು ವರ್ಷದಲ್ಲಿ 22.6 ಗಂಟೆಗಳಿಗೆ ಏರಿಕೆಯಾಗಿದೆ.
1: ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ಸ್ ಕ್ರೀಡಾಪಟು ಸೋನಿಕಾ ಗೌಡ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ

0: ಅಂತಾರಾಷ್ಟ್ರೀಯ ಜಿಮ್ನಾಸ್ಟ್ ಸೋನಿಕಾ ಗೌಡ ಅವರು. ಈ ಬ್ಯಾಲೆನ್ಸಿಂಗ್ ಗೇಮ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕರಾಗಲು ಹೇಗೆ ಸಾಧ್ಯ ಆಯಿತು ಅನ್ನುವುದರ ಕುರಿತಾಗಿ ಅವರ ಜೊತೆಗೆ ಮಾತನಾಡೋಣ. ಸೋನಿಕಾ ಗೌಡ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ತೆ ಎಲ್ಲರಿಗೂ.
0: ಸೋನಿಕಾ ಅವರೇ, ಹೇಳಿ, ಈ ಡಿಫಿಕಲ್ಟ್ ಮತ್ತು ರಿಸ್ಕಿ ಗೇಮ್ ನಿಮ್ಮ ಜೀವನದ ಭಾಗವಾಗಲು ಕಾರಣ ಏನು? ಎಷ್ಟನೇ ವಯಸ್ಸಿನಲ್ಲಿ ಈ ಆಟದಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡ್ರಿ?
1: 3 ವರ್ಷ ಇದ್ದಾಗ ಜಿಮ್ನಾಸ್ಟಿಕ್ ಶುರು ಮಾಡಿದ್ದೆ. ನನ್ನ ಅಣ್ಣ ಇದ್ದಾರೆ, ಅವ್ರ ಜೊತೆ ಶುರು ಮಾಡಿದ್ದೆ. 3 ವರ್ಷದಿಂದ 5 ವರ್ಷ ತನಕ ಸುಮ್ನೆ ಅವನ ಜೊತೆ ಹೋಗಿ ಆಟ ಆಡ್ತಿದ್ದೆ. ಆಮೇಲೆ 5 ವರ್ಷ ಆದ್ಮೇಲೆ ಮನೋಹರ್ ಕಾಮತ್ ಸರ್ ಹತ್ರ ಜಾಯ್ನ್ ಆದೆ, ಜಯನಗರ್ ಅಲ್ಲಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಅಂತ. ಆ ಅಕಾಡೆಮಿಲಿ ಜಾಯ್ನ್ ಆದ್ಮೇಲಿಂದ ನನ್ನ ಜಿಮ್ನಾಸ್ಟಿಕ್ಸ್ ಜರ್ನಿ ಸ್ಟಾರ್ಟ್ ಆಯ್ತು. ಸರ್ ಹೆಂಗಂದ್ರೆ ತುಂಬಾ ಸ್ಟ್ರಿಕ್ಟ್, ತುಂಬಾ ಡಿಸಿಪ್ಲಿನ್, ತುಂಬಾ ಪಂಚುಯಲ್, ಆ ಎಲ್ಲ ನಮ್ ಜೀವನದಲ್ಲಿ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ.
0: ಈ ಜಿಮ್ನಾಸ್ಟಿಕ್ ಕ್ರೀಡೆನೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇರೆ ಬೇಕಾದಷ್ಟು ಕ್ರೀಡೆಗಳಿದ್ದು ಅದು ನಿಮ್ಮನ್ನ ಆಕರ್ಷಣೆ ಮಾಡ್ಲಿಕ್ಕೆ ಕಾರಣ ಏನು?
1: ಅದೇನಕ್ಕಂದ್ರೆ ಮೊದ್ಲು ನಾನು ಡಾನ್ಸ್ ಮಾಡ್ತಿದ್ದೆ. ಅಲ್ಲಿ ಆ ಸರ್ ಏನಂದಿದ್ರು ಫ್ಲೆಕ್ಸಿಬಿಲಿಟಿ ಎಲ್ಲ ಬೇಕು ಅಂತ. ಒಂದ್ಸರಿ ಜಿಮ್ನಾಸ್ಟಿಕ್ ಜಾಯಿನ್ ಮಾಡಿ ಅದರಿಂದ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಆಮೇಲೆ ಮತ್ತೆ ಡಾನ್ಸ್ ಕಂಟಿನ್ಯೂ ಮಾಡ್ಬೋದಂತ ನಮ್ಮಅಮ್ಮ ಫಸ್ಟ್ ಜಿಮ್ನಾಸ್ಟಿಕ್ ಜಾಯಿನ್ ಮಾಡಿಸಿದ್ರು. ಅದಾದ್ಮೇಲಿಂದ ಡಾನ್ಸ್ ಬೇಡ, ಇದೇ ಕಂಟಿನ್ಯೂ ಆಗ್ಲಿ ಅಂತ ಹಂಗೆ ಕಂಟಿನ್ಯೂ ಮಾಡಿದ್ವಿ.
0: ಒಂಚೂರು ನಿಮ್ಗೆ ಲಯ ತಪ್ಪಿದ್ರೆ ಬೆನ್ನು ಅಥವಾ ಕಾಲಿಗೆ ಪೆಟ್ಟಾಗುವ ಸಂಭವ ಜಾಸ್ತಿ ಈ ಆಟದಲ್ಲಿ.
1: ತುಂಬಾ ಜಾಸ್ತಿ.
0: ಹೌದು. ಪಾಲಕರು ಹೇಗೆ ಪ್ರೋತ್ಸಾಹ ನೀಡಿದ್ರು?
1: ಇಲ್ಲಿ ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಏನ್ ಇಂಪಾರ್ಟೆಂಟ್ ಅಂದ್ರೆ ನಮ್ ಮೈಂಡ್. ಮ್ಯಾಮ್, ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ ಮೈಂಡ್ ಕಾನ್ಸಂಟ್ರೇಟ್ ಆಗಿಟ್ಟರೆ ನಾವು ಜಿಮ್ನಾಸ್ಟಿಕ್ ನ ನೀಟಾಗಿ ಮಾಡಕ್ ಆಗತ್ತಿಲ್ಲ ಅಂದ್ರೆ ಇಂಜುರೀಸ್ ತುಂಬಾ ಆಗೋ ಸಾಧ್ಯತೆ ಇದೆ ಜಿಮ್ನಾಸ್ಟಿಕ್ಸ್ ಅಲ್ಲಿ. ನಾವು ಮಾಡ್ಬೇಕಾದ್ರೆ ನಮ್ ಫ್ರೆಂಡ್ಸ್ ಆಗಿರ್ಲಿ ಯಾರೇ ಆಗಿರ್ಲಿ ಅವ್ರ ಮೋಟಿವೇಶನ್ ಕೊಡ್ತಾರಲ್ವಾ, ಅದು ನಮ್ಗಿನ್ನೂ ಹೈ ಆಗಿ ಹೋಗತ್ತೆ. ಅದು ಲೈಕ್ ಮಾಡ್ಬೇಕು ಅದು ಅಂತ, ಆಮೇಲೆ ಕಾನ್ಸಂಟ್ರೇಟ್ ಬರುತ್ತೆ, ಇದು ಕಲಿಬೇಕು ನಾವು, ಲೈಕ್ ಸಾಧಿಸ್ಬೇಕು ಏನಾದ್ರೂ ಇದ್ರಲ್ಲಿ ಅಂತ. ಫ್ರೆಂಡ್ಸ್ ಇರೋದು ತುಂಬಾ ಇಂಪಾರ್ಟೆಂಟ್ ಜಿಮ್ನಾಸ್ಟಿಕ್ ಅಲ್ಲಿ. ಅವರಿಂದ ಅರ್ಧ ಕಾನ್ಸಂಟ್ರೇಟ್ ಮೈಂಡ್ ಸೆಟ್ ಇದ್ ಮಾಡ್ಬೇಕು ಅನ್ನೋದು ಅವರಿಂದಾನೇ ಬರುತ್ತೆ. ಆಮೇಲೆ ನಮ್ ಕೋಚ್ ಇದಾರೆ, ಅವ್ರು ತುಂಬಾ ಲೈಕ್ ಮಾಡೋಕ್ಕೂ ಮುಂಚೆ ಹೆಂಗ್ ಮಾಡ್ಬೇಕು, ಮೈಂಡ್ ಎಲ್ಲಿರ್ಬೇಕು, ಅಲ್ಲಿ ಇಲ್ಲಿ ಹೋಗ್ಬಾರ್ದು ಅನ್ನೋದು ತುಂಬಾ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆತರ. ಸೊ ಅದರಿಂದ ಅಭ್ಯಾಸ ಆಗಿ ಮಾಡ್ತೀವಿ.
0: ಅಪ್ಪ ಅಮ್ಮ ಮೊದ್ಲಿಗೆ ಬೇಡ ಅಂತ ಹೇಳಿಲ್ಲ?
1: ಇಲ್ಲ ಇಲ್ಲ, ಆತರ ಹೇಳೇ ಇಲ್ಲ. ಆಕ್ಚುಲಿ ನನ್ ಜಿಮ್ನಾಸ್ಟಿಕ್, ನಮ್ಮ ಅಣ್ಣನು ಜಿಮ್ನಾಸ್ಟ್ ಮ್ಯಾಮ್, ಅವನು ಇಂಟರ್ನ್ಯಾಷನಲ್ ಎಲ್ಲ ರೆಪ್ರೆಸೆಂಟ್ ಮಾಡೋವನ್ನ, ರೂಪೇಶ್ ಗೌಡ ಅಂತ. ಆಕ್ಚುಲಿ ಇನಿಶಿಯೇಟಿವ್ ತಗೊಂಡಿದ್ದು ಜಿಮ್ನಾಸ್ಟಿಕ್ ಜಾಯಿನ್ ಮಾಡ್ಸಕ್ಕೆ ನಮ್ಮ ಅಮ್ಮ. ಏನೇನ್ ಸಾಧಿಸ್ಬೇಕೋ ಅದನ್ ಬಿಟ್ಟು ಅವ್ರ ಕೆಲ್ಸನೆಲ್ಲ ಬಿಟ್ಟು ದಿನ ನಮ್ಗೆ ಡ್ರಾಪ್ ಮಾಡೋದು ಬರೋದು ಎಲ್ಲ ಅವರೇ ಮಾಡಿದ್ ಮ್ಯಾಮ್. ಆಮೇಲೆ ನಮ್ಮ ಅಪ್ಪ ತುಂಬಾ ಸಪೋರ್ಟಿವ್ ಇದ್ರು ಇದ್ರಲ್ಲಂತೂ. ಯಾವ ಕಾಂಪಿಟೇಷನ್ಗು ಯಾವತ್ತು ಪ್ರಾಕ್ಟೀಸ್ಗು ಬೇಡ ಈ ತರ ಹೋಗ್ಬೇಡ ಅದು ಇದು ಏನು ಅಂದಿಲ್ಲ. ನಮ್ ಫ್ಯಾಮಿಲಿ ಆಕ್ಚುಲಿ ಎಲ್ಲಾರು ಬೈತಿದ್ರು ನಮ್ಮ ಅಪ್ಪ ಅಮ್ಮಂಗೆ, ಇವಳು ಹುಡುಗಿ ಏನಕ್ಕೆ ಇವಳಿಗೆ ಸೇರಿಸ್ತೀಯ, ಇವಳಿಗೇನಾದ್ರೂ ಬಿದ್ರೆ ಏನಾದ್ರೂ ಆದ್ರೆ ಏನಾಗ್ಬೋದು ಅಂತ,
0: ಮುಂದೆ
1: ಏನು ಆಗ್ಬೋದು ಅಂತ. ಬಟ್ ಅದನ್ನ ಅಪ್ಪ ಅಮ್ಮ ಯಾರು ತಲೆ ಕೆಡ್ಸ್ಕೊಂಡಿರ, ಏನಾದ್ರೂ ಸಾಧಿಸ್ಬೇಕು ನಮ್ ಮಕ್ಳುನ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಸಪೋರ್ಟ್ ಮಾಡಿದಾರೆ ನಮ್ ಪೇರೆಂಟ್ಸ್ ಅಂತೂ.
0: ಹೌದು,
1: ನಿಜ, ಅವ್ರದೇ 50% ಇದು ಅಂತ.
0: ನಿಮ್ಗೆ ಜಿಮ್ನಾಸ್ಟಿಕ್ ನಲ್ಲಿ ಆಸಕ್ತಿ ಹೆಚ್ಚಿತ್ತು, ಹಾಗಾಗಿ ಈ ಕ್ರೀಡೆಯಲ್ಲಿ ನಿಮ್ಮನ್ನ ತೊಡಗಿಸಿಕೊಂಡ್ರಿ ಅಂತ ಹೇಳಿದ್ರಿ. ನಿಮ್ಮ ಎಷ್ಟನೇ ವಯಸ್ಸಿನಲ್ಲಿ ಜಿಮ್ನಾಸ್ಟಿಕ್ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಲಿಕ್ಕೆ ಪ್ರಾರಂಭಿಸಿದ್ರಿ? ನಿಮ್ಮ ಮೊದಲ ಸ್ಪರ್ಧೆಯನ್ನ ನೆನಪಿಸಿಕೊಳ್ಳೋದಾದ್ರೆ?
1: ನಾನು ಮೊದ್ಲು 3 ವರ್ಷ ಇದ್ದಾಗ ಸುಮ್ನೆ ಜಿಮ್ನಾಸ್ಟಿಕ್ ಹೋಗ್ತಿದ್ದೆ. ಆಕ್ಚುಲಿ ಅವಾಗ ಒಂದು ನ್ಯಾಷನಲ್ಸ್ ಬಂದಿತ್ತು ಹೈದರಾಬಾದ್ ಅಲ್ಲಿ, ಅವಾಗ ನಾನು ಇನ್ನೂ 4 ಇಯರ್ಸ್ ಇದ್ದೆ.
0: ಕಾಂಪಿಟೇಷನ್ ಅಂದ್ರೆ ಏನ್ ಅನ್ನೋದೇ
1: ಗೊತ್ತಿರಲಿಲ್ಲ ನಂಗಿನ್ನು, ಜಿಮ್ನಾಸ್ಟಿಕ್ ಅನ್ನೋದೇ ಏನಂತ ಗೊತ್ತಿರಲಿಲ್ಲ. ಆ ವಯಸ್ಸಲ್ಲಿ ಫಸ್ಟ್ ನಾನು ಕೋರ್ಮಂಗಲದಲ್ಲಿ ಒಂದ್ ಜಿಮ್ನಾಸ್ಟಿಕ್ ಇತ್ತು, ಅಲ್ಲಿ ಹೋಗ್ತಿದ್ದೆ. ಅವಾಗ ಸುಮ್ನೆ ನೋಡೋಣ ಹೆಂಗಿರತ್ತೆ ಕಾಂಪಿಟೇಷನ್ ಅಂತ ಫಸ್ಟ್ ನಾನು ಹೋಗಿದ್ದು ಹೈದರಾಬಾದ್ಗೆ. ಅಲ್ಲಿ ಹೋಗಿ ಎಲ್ಲಾ ಕಾಂಪಿಟೇಷನ್ ನೋಡಿ ಆಮೇಲೆ ನಮ್ಗೆ ಅನ್ಸ್ತು, ನಾನು ಇವಾಗ ಹೆಂಗ್ ಪ್ರಾಕ್ಟೀಸ್ ಮಾಡ್ತಿರೋ ತರ ಮಾಡ್ತಿದ್ನೋ ಅದ್ರಲ್ಲಿ ನಾನೇನು ಸಾಧಿಸಕ್ ಆಗಲ್ಲ, ಮಾಡಿದ್ರೆ ಒಂದೊಳ್ಳೆ ಕೋಚ್ ಇರ್ಬೇಕು. ನಮ್ಮಅಮ್ಮ ಎಲ್ಲಾ ತುಂಬಾ ಅಬ್ಸರ್ವ್ ಮಾಡಿದ್ರು. ಆ ಕಾಂಪಿಟೇಷನ್ ಇನ್ನು ಚಿಕ್ಕ ವಯಸ್ಸು, ಏನು ನೆನಪಿರ್ಲಿಲ್ಲ.
0: ಅಂದ್ರೆ 4ನೇ ವಯಸ್ಸಿನಿಂದ ಕಾಂಪಿಟೇಷನ್ ಪ್ರಾರಂಭ ಆಗುತ್ತಾ, ಹೇಗೆ ಅದು?
1: ಇಲ್ಲ, ಆಕ್ಚುಲಿ ಅದು ಸುಮ್ನೆ ನಂಗೆ ಹಂಗೆ ಕಳ್ಸಿದ್ದು. ಆ ಕಾಂಪಿಟೇಷನ್ ಆದ್ಮೇಲೆ ನಾನು ಇಲ್ಲಿ ಸ್ಪೋರ್ಟ್ಸ್ ಪ್ರಮೋಷನ್ ಅಸೋಸಿಯೇಷನ್ ಮನೋಹರ್ ಕಾಮತ್ ಸರ್ ಇದ್ದಾರೆ ಅವ್ರ ಹತ್ರ ಜಾಯ್ನ್ ಆಗಿದ್ದೆ. ಯಾಕಂದ್ರೆ ತುಂಬಾ ಡಿಸಿಪ್ಲಿನ್
0: ನೋಡಿದ್ರ ಅಲ್ಲಿ ನಿಮ್ಮ,
1: ಅವ್ರು ನೋಡಿರ್ಲಿಲ್ಲ, ಅವ್ರ ಕ್ಲಬ್ ಇಂದ ಇನ್ ಕೆಲವು ಜನ ಬಂದಿದ್ರು. ಅವಾಗ ಅವ್ರು ನಮ್ಮ ಅಮ್ಮಂಗೆ ಇದನ್ನ ಹೇಳಿದ್ರು, ಈ ತರ ಇಲ್ಲೊಂದಿದೆ ಜಯನಗರ ಅಲ್ಲಿ ಒಂದು ಅಕಾಡೆಮಿ ಇದೆ, ಅಲ್ಲಿ ಸೇರಿಸಿದ್ರೆ ನೀವು ಮುಂದೆ ಹೋಗ್ಬೋದು ಅಂತ ಅವಾಗ ನಮ್ಮ ಅಮ್ಮಂಗೆ ಹೇಳಿದ್ದು. ಆಮೇಲೆ ವಾಪಸ್ ಬಂದ್ಮೇಲೆ ಇಲ್ಲಿಗೆ ಸೇರಿಸಿದ್ರು ನನಗೆ.
0: ಹಾಗೆ 2023 ಜೂನ್

0: ಜೂನಿಯರ್ ಅಕ್ರೋಬೆಟಿಕ್ ಜಿಮ್ನಾಸ್ಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ವುಮೆನ್ ಫೇರ್ ಬ್ಯಾಲೆನ್ಸಿಂಗ್ ನಲ್ಲಿ ಸಿಲ್ವರ್ ಮೆಡಲ್, ಫೇರ್ ಡೈನಾಮಿಕ್ ಮತ್ತು ಫೇರ್ ಕಂಬೈನ್ ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರಿ. ಜಿಮ್ನಾಸ್ಟಿಕ್ ನಲ್ಲಿ ಈ ಇವೆಂಟ್ಸ್ ಕುರಿತಾಗಿ ಹೇಳಿ.
1: ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ಸ್, ಲೈಕ್ ಜಿಮ್ನಾಸ್ಟಿಕ್ಸ್ ಅಲ್ಲಿ ಎಷ್ಟೋ ಡಿಸಿಪ್ಲಿನ್ ಇದೆ. ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್, ಅಕ್ರೋಬಾಟಿಕ್ಸ್, ರಿದಮಿಕ್ ಜಿಮ್ನಾಸ್ಟಿಕ್ಸ್, ಏರೋಬಿಕ್ ಜಿಮ್ನಾಸ್ಟಿಕ್, ಟಂಬ್ಲಿಂಗ್ ಜಿಮ್ನಾಸ್ಟಿಕ್ ಅಂತ. ಇವಾಗ ಇದ್ರಲ್ಲಿ ನಾನು ಸೂರತ್ ಅಲ್ಲಿ ನ್ಯಾಷನಲ್ಸ್ ಅಲ್ಲಿ ಮಾಡಿದ್ದು ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್. ಅದರಲ್ಲಿ ವುಮೆನ್ಸ್ ಪೇರ್ ಅಂದ್ರೆ ಇಬ್ರು ಹುಡ್ಗಿರ್ ಮಾಡೋದು. ಒಬ್ಳು ಹುಡ್ಗಿ ನನ್ಕಿಂತ ಚಿಕ್ಕವಳು, ಅವಳು ನನ್ ಮೇಲೆ ಜಿಮ್ನಾಸ್ಟಿಕ್ಸ್ ಮಾಡೋದು. ಬ್ಯಾಲೆನ್ಸ್ ಅಂದ್ರೆ ಇವಾಗ ಬರೀ ಒಂದ್ ಪೊಸಿಷನ್ ಹೋಗಿ ಹೋಲ್ಡ್ ಮಾಡ್ಬೇಕು, ಅಲ್ಲಿ ಒಂದ್ 4 seconds ಹೋಲ್ಡ್ ಮಾಡ್ಬಿಟ್ಟು ಆಮೇಲೆ ಡ್ರಾಪ್ ಮಾಡ್ಬೇಕು. ಇವಾಗ ನನ್ ಕೈ ಮೇಲೆ ಬರ್ತಾಳೆ, ಅಲ್ಲಿ ಹ್ಯಾಂಡ್ ಸ್ಟ್ಯಾಂಡ್ ಮಾಡ್ತಾಳೆ, ಮಾಡಿ ಒಂದ್ 3 seconds ಡ್ರಾಪ್ ಮಾಡಿ ವಾಪಸ್ ಬರ್ಬೇಕು. ಆತರನೇ ಬೇರೆ ಬೇರೆ ಎಲಿಮೆಂಟ್ಸ್ ಇರತ್ತೆ, ಅದು ಬ್ಯಾಲೆನ್ಸ್ ಅಂದ್ರೆ. ಬ್ಯಾಲೆನ್ಸ್ ಅಲ್ಲಿ ನಂಗೆ ಸಿಲ್ವರ್ ಬಂದಿತ್ತು. ಇವಾಗ ವುಮೆನ್ಸ್ ಪೇರ್ ಅಲ್ಲಿ ಡೈನಾಮಿಕ್ ಅಂದ್ರೆ ನಮ್ ಮೇಲೆ ನಿಂತ್ಕೊಂಡು ನಾನು ಇವಾಗ ಕೈಯಲ್ಲಿ ನಿಂತಿರ್ತಾಳೆ, ಎಸ್ದೆ ಅಲ್ಲಿಂದ ಅವಳು ಏನಾದ್ರು ಬ್ಯಾಕ್ ಸಾಲ್ಟ್, ಫ್ರಂಟ್ ಸಾಲ್ಟ್ ಆತರ ಮಾಡಿ ಕೆಳಗ್ ಲ್ಯಾಂಡ್ ಆಗಿ, ಅದಕ್ಕೆ ಡೈನಾಮಿಕ್ ಅಂತಾರೆ. ಕಂಬೈನ್ ಅಂದ್ರೆ ಬ್ಯಾಲೆನ್ಸ್ ಮತ್ತೆ ಡೈನಾಮಿಕ್ ಎರಡು ಮಿಕ್ಸ್ ಆಗಿರತ್ತೆ. ಇವಾಗ ಬ್ಯಾಲೆನ್ಸ್ ಅಲ್ಲಿ ನಾವು ಬರೀ 5 elements ಮಾಡ್ಬೇಕು, ಡೈನಾಮಿಕ್ ಅಲ್ಲೂ 5 elements ಮಾಡ್ಬೇಕು. ಕಂಬೈನ್ ಏನ್ ಹೆಂಗಂದ್ರೆ 3 balance 3 dynamic ಆತರ ಕಂಬೈನ್ ಮಾಡಿ ಮಾಡ್ಬೇಕು. ಅಕ್ರೋಬಾಟಿಕ್ಸ್ ಅಲ್ಲಿ ಆಕ್ಚುಲಿ ವುಮೆನ್ಸ್ ಪೇರ್ ಅಂತ ಇದೆ, ಮೆನ್ಸ್ ಪೇರ್ ಅಂತ ಇದೆ, ಮಿಕ್ಸ್ ಪೇರ್ ಅಂದ್ರೆ ಒಂದ್ ಹುಡುಗ ಹುಡುಗಿ ಮಾಡೋದು, ಆಮೇಲೆ ವುಮೆನ್ಸ್ ಗ್ರೂಪ್ ಅಂತ ಇದೆ, 3 ಹುಡುಗಿರ್ ಮಾಡೋದು. ಮೆನ್ಸ್ ಗ್ರೂಪ್ ಇದೆ, 4 ಹುಡುಗರು ಮಾಡೋದು. ಅದ್ರಲ್ಲಿ ನಾನು ವುಮೆನ್ಸ್ ಪೇರ್ ಮಾಡೋದು. ನಾನು ಮತ್ತೆ ಫಸ್ಟ್ ನನ್ನ ಪಾರ್ಟ್ನರ್ ಇದ್ದು ವೈಷ್ಣವಿ ಆಚಾರ್ಯ ಅಂತ, ಇವಾಗ ಜಾನ್ವಿ ಗೌಡ.
0: ನ್ಯಾಷನಲ್ ಚಾಂಪಿಯನ್ಶಿಪ್ ಗೆ ಆಯ್ಕೆ ಆಗುವ ಪೂರ್ವದಲ್ಲಿ ಸ್ಟೇಟ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರ, ಹೇಗೆ ಆಯ್ಕೆ ಮಾಡಿದ್ರಿ ಇದನ್ನ?
1: ಈ ನ್ಯಾಷನಲ್ ಚಾಂಪಿಯನ್ಶಿಪ್ ಮುಂಚೆ ಲೈಕ್ ಕರ್ನಾಟಕದಲ್ಲೇ ಸೆಲೆಕ್ಷನ್ಸ್ ನಡೆಯುತ್ತೆ, ಅಲ್ಲಿ ಸೆಲೆಕ್ಟ್ ಆಗೋದು ಈಸಿನೇ ಆಕ್ಚುಲಿ. ಯಾಕಂದ್ರೆ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ಸ್ ಅಷ್ಟೊಂದು ಯಾರು ಮಾಡಲ್ಲ ಕರ್ನಾಟಕದಲ್ಲಿ, ಬೆಂಗಳೂರಲ್ಲೇ ಜಾಸ್ತಿ ಮಾಡೋದು. ಸೊ ನಮ್ಗೆ ಸೆಲೆಕ್ಟ್ ಆಗೋದಂತ ಕಷ್ಟ ಅಂತ ಏನಿರ್ಲಿಲ್ಲ.
0: ಯಾಕೆ ಜಾಸ್ತಿ ಜನ ಇದನ್ನ ಮಾಡಲ್ಲ? ಬ್ಯಾಲೆನ್ಸ್ ಏನಾದ್ರೂ ತಪ್ಪಿದ್ರೆ ಕೈ ಕಾಲಿಗೆ ಪೆಟ್ಟ ಆಗ್ತದೆ
1: ಅಂದ್ರೆ ಇದು ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಸರಿಯಾಗಿರೋ ಕೋಚಸ್ ಬೇಕು ಆಕ್ಚುಲಿ. ಆಮೇಲೆ ಕರ್ನಾಟಕದಲ್ಲಿ ನಂಗನ್ಸೋ ಪ್ರಕಾರ ಅಷ್ಟು ಕೋಚಸ್ ಲೈಕ್ ಹೆಲ್ಪ್
0: ಮಾಡಲ್ಲ,
1: ಕಾಂಪಿಟೇಷನ್ ಲೆವೆಲ್ ಮಾಡಲ್ಲ ಅವ್ರಿಗೆ. ಲೈಕ್ ಎಷ್ಟು ಬೇಕೋ ಸುಮ್ನೆ ಬೇಸಿಕ್ಸ್ ಹೇಳ್ಕೊಡ್ತಾರೆ, ಕಾಂಪಿಟೇಷನ್ ಲೆವೆಲ್ ಗೆ ಯಾರು ಟ್ರೈನ್ ಮಾಡಲ್ಲ ಅಂತ. ಬೆಂಗಳೂರಲ್ಲಿ ನಮ್ ಕೋಚ್ ಎಲ್ಲದಕ್ಕೂ ಮಾಡ್ತಾರೆ.
0: ನ್ಯಾಷನಲ್ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ನಿಮ್ದು ಅಲ್ಲಿ ಪದಕಗಳನ್ನ ತಗೊಂಡ್ರಿ, ಹೇಗಿತ್ತು ಅನುಭವ ಅದು? ಅಂದ್ರೆ ನಿಮ್ಮ ಮೊದಲ ನ್ಯಾಷನಲ್ ಇದು ಹೇಗೆ?
1: ಇಲ್ಲ ಇಲ್ಲ, ನಾನು ಮೊದಲು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಮಾಡ್ತಿದ್ದೆ. ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಂದ್ರೆ ಇದು ಇಂಡಿವಿಜುವಲ್, ಈ ತರ ಅಕ್ರೋಬಾಟಿಕ್ಸ್ ತರ ಇಬ್ರಿಬ್ರು ಮಾಡೋದು ಆತರ ಎಲ್ಲ. ಆರ್ಟಿಸ್ಟಿಕ್ ಅಲ್ಲಿ ಬರೀ ಇಂಡಿವಿಜುವಲ್ ಗೇಮ್ ಅದು. ಇವಾಗ ಆರ್ಟಿಸ್ಟಿಕ್ ವುಮೆನ್ಸ್ ಅಲ್ಲಿ ಹೆಂಗಿರತ್ತೆ ಅಂದ್ರೆ 4 apparatus ಇರತ್ತೆ. ಒಂದು ಬೀಮ್, ಬ್ಯಾಲೆನ್ಸಿಂಗ್ ಬೀಮ್, ಇನ್ನೊಂದು ಫ್ಲೋರ್, ಇನ್ನೊಂದು ಟೇಬಲ್ ವಾಲ್ಟ್, ಇನ್ನೊಂದು ಅನ್ಇವನ್ ಬಾರ್ಸ್ ಅಂತ. ಈ ತರ 4 apparatus ಇರುತ್ತೆ. ಆದ್ರೆ ಎಲ್ಲಾದ್ರಲ್ಲೂ ಮಾಡ್ಬೇಕು. ಬಟ್ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಏನಂದ್ರೆ ಇಂಡಿಯಾದಲ್ಲಿ ತುಂಬಾ ಕಷ್ಟ, ತುಂಬಾ ಕಾಂಪಿಟೇಟರ್ಸ್ ಇದಾರೆ. ಇವಾಗ ಸಿಮೋನ್ ಬೈಲ್ಸ್ ಇದೆ ನೋಡಿ, ಅವರು ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ಸ್ ಮಾಡೋದು ಆಕ್ಚುಲಿ. ಸೊ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಅಷ್ಟ ನಂಗೆ ಆಗ್ತಿರ್ಲಿಲ್ಲ ಅಂತ. ನಾನು ಆಕ್ಚುಲಿ ಅಕ್ರೋಬಾಟಿಕ್ಸ್ ಅಲ್ಲಿ ನ್ಯಾಷನಲ್ ಮುಂಚೆ ನಾನು ಇಂಟರ್ನ್ಯಾಷನಲ್ ಫಸ್ಟ್ ಮಾಡಿದ್ದು. ಏಷ್ಯನ್ ಚಾಂಪಿಯನ್ಶಿಪ್ ಸೆಲೆಕ್ಷನ್ಸ್ ಇತ್ತು, ಅದರಲ್ಲಿ ನಮ್ ಕೋಚ್ ಸುಮ್ನೆ ಟ್ರೈ ಮಾಡೋಣ ಅಂತ ಅಂದ್ರು. ಲೈಕ್ ನಾನು ಯಾವತ್ತು ಅಕ್ರೋಬಾಟಿಕ್ಸ್ ಕಾಂಪಿಟೇಷನ್ ಲೆವೆಲ್ ಮಾಡಿರ್ಲಿಲ್ಲ, ಮಾಡಿದ್ದೆ ಬಟ್ ಕಾಂಪಿಟೇಷನ್ ಲೆವೆಲ್ ಮಾಡಿರ್ಲಿಲ್ಲ. ಟ್ರೈ ಮಾಡೋಣ ಯಾಕೆ ಅಂತ ಕರ್ನಾಟಕದಿಂದ 4 teams ಕಳಿಸಿದ್ರು. ಆ ಸೆಲೆಕ್ಷನ್ ಮಹಾರಾಷ್ಟ್ರ ಅಲ್ಲಿ ನಡೀತು. ಅದೇ ನನ್ನ ಫಸ್ಟ್ ದೊಡ್ಡ ಅಕ್ರೋಬಾಟಿಕ್ ಸೆಲೆಕ್ಷನ್ ಅಂದ್ರೆ ಏಷ್ಯನ್ ಚಾಂಪಿಯನ್ಶಿಪ್. ಅಲ್ಲಿ ನಾವೇನ್ ಅನ್ಕೊಂಡಿದ್ವಿ, ನಾವೇನ್ ಸೆಲೆಕ್ಟ್ ಆಗಲ್ಲ, ಲೈಕ್ ಅಷ್ಟು ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ, ಇದೇ ಫಸ್ಟ್ ಟೈಮ್ ನಾವು ಮಾಡ್ತಿರೋದು ಅಂತ ಅನ್ಕೋತಿದ್ವಿ. ಸುಮ್ನೆ ಏನೋ ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ವಾಪಸ್ ಬರ್ಬೇಕು ಅಷ್ಟೇ, ಆ ಮೈಂಡ್ ಸೆಟ್ ಅಲ್ಲಿ ಇದ್ವಿ ನಾವು. ನಮ್ ವುಮೆನ್ಸ್ ಪೇರ್ ಅಲ್ಲಿ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ವಿ. ಆಮೇಲೆ ನಾವು ಸೆಲೆಕ್ಟ್ ಆದ್ವಿ ಇಂಟರ್ನ್ಯಾಷನಲ್ ಏಷ್ಯನ್ ಚಾಂಪಿಯನ್ಶಿಪ್ ಗೆ ಸೆಲೆಕ್ಟ್ ಆದ್ವಿ. ಅಲ್ಲಿ ಉಜ್ಬೇಕಿಸ್ತಾನ್ ಹೋಗಿದ್ವಿ. ಸೊ ಫಸ್ಟ್ ನಾನು ಅಕ್ರೋಬಾಟಿಕ್ ಸ್ಟಾರ್ಟ್ ಆಗಿದ್ದೆ ನಾನು ಇಂಟರ್ನ್ಯಾಷನಲ್.
0: ಇದರಿಂದ ಅಂದ್ರೆ ಈಗ ಬೇರೆ ಸ್ಪೋರ್ಟ್ಸ್ ಗಳಲ್ಲೆಲ್ಲ ಏನಿರುತ್ತೆ, ರ್ಯಾಂಕಿಂಗ್ ಮೇಲೆ ತಗೋತಾರೆ, ಆಯ್ಕೆ ಮಾಡ್ತಾರೆ. ಇದ್ರಲ್ಲಿ ಹಾಗಿಲ್ಲ,
1: ಇದ್ರೂ ನಮ್ದು ಎಷ್ಟು ಸ್ಕೋರ್ ಬರುತ್ತೆ ಅಂತ ಅದ್ರ ಮೇಲೆ ಡಿಸೈಡ್ ಆಗತ್ತೆ. ಇವಾಗ
0: ಟ್ರಯಲ್ ಇಟ್ಟಿರ್ತಾರೆ,
1: ಟ್ರಯಲ್ ಇಟ್ಟಿರ್ತಾರೆ, ಸೆಲೆಕ್ಷನ್ ಇಟ್ಟಿರ್ತಾರೆ. ಇವಾಗ ಏನು ಜಿಮ್ನಾಸ್ಟಿಕ್ ಫೆಡರೇಷನ್ ಅವರು ಇಷ್ಟು ಸ್ಕೋರ್ ಅಂತ ಇಟ್ಟಿರ್ತಾರೆ. ನಮ್ ವುಮೆನ್ಸ್ ಪೇರ್ ಅವ್ರಿಗೆ 40 ಬಂದ್ರೆ ಕರ್ಕೊಂಡು ಹೋಗ್ತಾರೆ. ಹಾ, ಅವ್ರ 38 ಬಂದು ಅವ್ರು ಫಸ್ಟ್ ಇದ್ರು ಅವ್ರಿಗೆ ಕರ್ಕೊಂಡು ಹೋಗಲ್ಲ.
0: ಆ ರೀತಿ
1: ಆಯ್ಕೆ ಮಾಡೋದು. ಸೊ ಒಂದ್ ಸ್ಕೋರ್ ಸೆಟ್ ಮಾಡಿರ್ತಾರೆ, ಅದ್ರ ಮೇಲೆ ನಾವೇನಾದ್ರು ಬಂದ್ರೆ ಅವಾಗ ನಮ್ನ ಸೆಲೆಕ್ಟ್ ಮಾಡೋದು.

0: ಆ ರೀತಿ ಆಯ್ಕೆಯನ್ನ ಮಾಡ್ತಾರೆ. ಅದೇ ವರ್ಷ ನೀವು ಜೂನಿಯರ್ ಟಂಬ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬೆಳ್ಳಿಯ ಪದಕ ಪಡೆದುಕೊಂಡ್ರಲ್ಲ, ಈ ಟಂಬ್ಲಿಂಗ್ ಚಾಂಪಿಯನ್ಶಿಪ್ ಅಂದ್ರೆ ಏನು, ಹೇಗಿರುತ್ತೆ ಈ ಸ್ಪೋರ್ಟ್?
1: ಟಂಬ್ಲಿಂಗ್ ಅಂದ್ರೆ ನಾನು ಹೇಳ್ದಂಗೆ, ಇವಾಗ ಜಿಮ್ನಾಸ್ಟಿಕ್ ಅಲ್ಲಿ ಎಷ್ಟೊಂದು ಡಿಸಿಪ್ಲಿನ್ಸ್ ಇದೆ, ಅದರಲ್ಲಿ ಟಂಬ್ಲಿಂಗ್ ಅಂದ್ರೆ ಒಂದ್ ಸಿಂಗಲ್ ಫ್ಲೋರ್, ಅದರಲ್ಲಿ ಕಂಟಿನ್ಯೂಸ್ ಎಲಿಮೆಂಟ್ಸ್ ಮಾಡ್ಕೊಂಡು ಹೋಗ್ಬೇಕು, 7 ಕಂಟಿನ್ಯೂಸ್ ಎಲಿಮೆಂಟ್ಸ್ ಮಾಡ್ಬೇಕು. ಟಂಬ್ಲಿಂಗ್ ಅಂದ್ರೆ ಇವಾಗ ಒಂದ್ ಸಿಂಗಲ್ ಫ್ಲೋರ್ ಇರುತ್ತೆ, ಎಷ್ಟೋ ಎಲಿಮೆಂಟ್ಸ್.
0: ಇಂಡಿವಿಜುವಲ್ ಗೇಮ್,
1: ಇಂಡಿವಿಜುವಲ್ ಗೇಮ್, ಇದನ್ನು ಇಂಡಿವಿಜುವಲ್ ಗೇಮ್. 7 ಎಲಿಮೆಂಟ್ಸ್ ಮಾಡ್ಬೇಕು ಟಂಬ್ಲಿಂಗ್ ಅಲ್ಲಿ, ಕಂಟಿನ್ಯೂಸ್ ಹೋಗ್ತಾ ಇರ್ಬೇಕು, ಲೈಕ್ ಬ್ಯಾಕ್ ಲಿಫ್ಟ್, ರೌಂಡ್ ಆಫ್, ಸಾಲ್ಟೋಸ್, ರೋಲ್ಸ್, ಅದೆಲ್ಲ ಕಂಟಿನ್ಯೂಸ್ ಮಾಡ್ಬೇಕು.
0: ಎಷ್ಟು ನಿಮಿಷ ಅದು ಮಾಡೋದಿರುತ್ತೆ?
1: ಅದು ಒಂದ್ ಜಸ್ಟ್ ಏನೋ ಒಂದ್ 10 seconds ಇಲ್ಲ,
0: ಆದ್ರೆ ಕಂಟಿನ್ಯೂ
1: ಕಂಟಿನ್ಯೂ ಇರ್ಬೇಕು. ಅಕಸ್ಮಾತ್ ಸ್ಟಾಪ್ ಮಾಡಿದ್ರೆ ಮಧ್ಯದಲ್ಲಿ
0: ಪಾಯಿಂಟ್
1: ಕಟ್ ಆಗತ್ತೆ, ಆಮೇಲೆ ಬಿದ್ರೆ ಮಧ್ಯದಲ್ಲಿ ಏನಾದ್ರೂ ಆಗ್ಬೋದು. ಅದಕ್ಕೆ
0: ಎಷ್ಟು ಜನ ಭಾಗವಹಿಸಿದ್ರಿ ಈಗ ಇದು ನ್ಯಾಷನಲ್ ಚಾಂಪಿಯನ್ಶಿಪ್ ಇತ್ತಲ್ಲ, ಎಲ್ಲೆಲ್ಲಿಂದ ಬಂದಿದ್ರು, ಬೆಳ್ಳಿಯ ಪದಕ ಪಡೆದಿದ್ರಿ, ಗೋಲ್ಡ್ ಯಾರು ಪಡೆದುಕೊಂಡಿದ್ರಲ್ಲಿ?
1: ಟಂಬ್ಲಿಂಗ್ ಅಲ್ಲಿ ಗೋಲ್ಡ್ ಕೇರಳದಿಂದ ಬಂದಿದ್ದು. ಆಕ್ಚುಲಿ ಕೇರಳ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಕೇರಳ ಮಹಾರಾಷ್ಟ್ರ. ಆಕ್ಚುಲಿ ನನ್ ಟಂಬ್ಲಿಂಗ್ ಅದೇ ಫಸ್ಟ್ ಟೈಮ್ ಮಾಡಿದ್ದು, ನನ್ ಬೇರೆ ಯಾಸರಿನ ಮಾಡಿರ್ಲಿಲ್ಲ. ನಾವ್ ಇನ್ನೊಬ್ರು ಕೋಚ್ ಮಂಜುನಾಥ್ ಸರ್ ಅಂತ ಇದಾರೆ, ಅವರು ಸುಮ್ನೆ ಟ್ರೈ ಮಾಡು, ಏನ್ ಮೆಡಲ್ ಏನ್ ಬೇಕಾಗಿಲ್ಲ, ಸುಮ್ನೆ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡು ಅಂತ ಅಂದ್ರು. ಅದನ್ನು ಟ್ರೈ ಮಾಡಿದ್ರೆ ಅವಾಗ ಸಿಲ್ವರ್ ಬಂತು. ಈ ಟಂಬ್ಲಿಂಗ್ ಅಲ್ಲಿ ಮಹಾರಾಷ್ಟ್ರ, ಕೇರಳ, ವೆಸ್ಟ್ ಬೆಂಗಾಲ್, ಕರ್ನಾಟಕ ಅವರೆಲ್ಲಾರು ಪಾರ್ಟಿಸಿಪೇಟ್ ಮಾಡಿದ್ರು.
0: ಅವರು ಡಾಮಿನೇಟಿಂಗ್ ಇದ್ದಾರೆ,
1: ಮಹಾರಾಷ್ಟ್ರ ಡಾಮಿನೇಟಿಂಗ್ ಇದ್ರು ಇದರಲ್ಲಿ, ಮಹಾರಾಷ್ಟ್ರ ಮತ್ತೆ ಕೇರಳನು.
0: ಅಲ್ಲಿ ಮಲ್ಲಕಂಬ ಎಲ್ಲ ಜಾಸ್ತಿ ಅಂತ ಕೇಳ್ಪಟ್ಟಿದ್ದೀನಿ ಮಹಾರಾಷ್ಟ್ರದಲ್ಲಿ.
1: ಮಹಾರಾಷ್ಟ್ರದಲ್ಲಿ ಹೌದು, ಮಹಾರಾಷ್ಟ್ರದಲ್ಲಿ ಮಲ್ಲಕಂಬ ತುಂಬಾ ಜಾಸ್ತಿ. ಇವಾಗ ನಾವ್ ಯಾರ್ಯಾರ ಜೊತೆ ಕಾಂಪಿಟೇಟ್ ಮಾಡ್ತಿದೀವೋ ಅವ್ರ ಮಲ್ಲಕಂಬ ಕಾಂಪಿಟೇಷನ್ ಹೋಗ್ತಾರೆ ಮಹಾರಾಷ್ಟ್ರದ,
0: ಅದಕ್ಕೆ ಅವ್ರಿಗೆ ಒಂಥರ ಹಿಡಿತಾ ಇರುತ್ತೆ.
1: ಆಮೇಲೆ ಅವ್ರಿಗೇನು ಭಯ ಅನ್ನೋದು ಜಾಸ್ತಿ ಇರಲ್ಲ.
0: 2024 ಸೂರತ್ ನಲ್ಲಿ ನಡೆದ ಅಕ್ರೋಬೆಟಿಕ್ ಜಿಮ್ನಾಸ್ಟಿಕ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಯಾವ್ಯಾವ ಇವೆಂಟ್ಸ್ ನಲ್ಲಿ ಭಾಗವಹಿಸಿದ್ರಿ, ಹಾಗೆ ಅದರ ರಿಸಲ್ಟ್ ಏನಿತ್ತು?
1: ಸೂರತ್ ನ್ಯಾಷನಲ್ಸ್ ಅಲ್ಲೂ ನಾನು ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ಸ್ ಮಾಡಿದ್ದೆ, ಅದರಲ್ಲಿ ವುಮೆನ್ಸ್ ಪೇರ್ ಜೂನಿಯರ್ ಅಲ್ಲಿ ಮಾಡಿದ್ದೆ ಅವಾಗ. ಸೊ ವುಮೆನ್ಸ್ ಪೇರ್ ಬ್ಯಾಲೆನ್ಸ್ ಅಲ್ಲಿ ನನಗೆ ಬ್ರಾನ್ಸ್ ಬಂದಿತ್ತು, ವಿಚ್ ವಾಸ್ ವೆರಿ ಡಿಸಪಾಯಿಂಟ್ಮೆಂಟ್ ಆಕ್ಚುಲಿ. ಯಾಕಂದ್ರೆ ಅಕ್ರೋಬ್ಯಾಟಿಕ್ ಜಿಮ್ನಾಸ್ಟಿಕ್ ಅಲ್ಲಿ ಒಂದು ಶೀಟ್ ಇರುತ್ತೆ, ತಾರೀಫ್ ಶೀಟ್ ಅಂತ, ಅದರಲ್ಲಿ ನಾವು ಯಾವ ಎಲಿಮೆಂಟ್ಸ್ ಮಾಡ್ತೀವೋ ಅದೆಲ್ಲ ಹಾಕಿರ್ಬೇಕು, ಆ ಡ್ರಾ ಮಾಡಿ ಅಥವಾ ಪ್ರಿಂಟ್ ಮಾಡಿ ಅದರದ್ದು ಸ್ಕೋರ್ ಬರ್ದಿ ಜಡ್ಜಸ್ ಕೊಡ್ಬೇಕು ನಾವು. ನಂದು ತಾರೀಫ್ ಶೀಟ್ ಅಲ್ಲಿ ಏನಾಗಿತ್ತಂದ್ರೆ ಒಂದು ಮಿಸ್ ಆಗಿತ್ತು ಎಲಿಮೆಂಟ್. ಸೊ ಆತರ ಮಿಸ್ ಆಗಿ ನಾವು ಬೇರೆ ಎಲಿಮೆಂಟ್ ಮಾಡಿದ್ರೆ ನಮ್ಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ,
0: ಹಾಗೂ ಮಾಡ್ತಾರೆ,
1: ಆತರನು ಮಾಡ್ತಾರೆ. ಹೌದು,
0: ನಿಮ್ದು ತಪ್ಪಿರಲ್ಲ, ಅವಾಗ
1: ನಮ್ದು ತಪ್ಪಿರಲ್ಲ, ಬಟ್ ಆ ಶೀಟ್ ಅಲ್ಲಿ ನಾವು ಬೈ ಮಿಸ್ ಆಗಿ ತಪ್ಪಾಕಿರ್ತೀವಿ. ಸೊ ಅದರಿಂದ ನನಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅದ್ ಬ್ಯಾಲೆನ್ಸ್ ಅಲ್ಲಿ, ಬಟ್ ಅದೊಂದು ಮಿಸ್ಟೇಕ್ ಇಂದ ನನಗೆ ಬ್ರಾನ್ಸ್ ಬಂತು. ಆಕ್ಚುಲಿ
0: ಅದು ಬೇಜಾರಾಗಿತ್ತು,
1: ತುಂಬಾ ಬೇಜಾರ.
0: ಎಷ್ಟು ಜನ ಇದ್ರು ಅವಾಗ ಅಲ್ಲಿ ಪಾರ್ಟಿಸಿಪೇಟ್?
1: ನಾ ವುಮೆನ್ಸ್ ಪೇರ್ ಅಲ್ಲಿ 10 states ಇತ್ತು.
0: ಬಹಳ ಟಫ್ ಕಾಂಪಿಟೇಷನ್.
1: ಟಫ್ ಕಾಂಪಿಟೇಷನ್ ಇರುತ್ತೆ. ಆಮೇಲೆ ಡೈನಾಮಿಕ್ ಅಲ್ಲಿ ಏನಾಯ್ತು ಅಂದ್ರೆ ಅದ್ರಲ್ಲಿ ನನಗೆ ಸಿಲ್ವರ್ ಬಂತು, ಯಾಕಂದ್ರೆ ನಮ್ದು ಫಾಲ್ ಆಯ್ತು ಒಂದು. ನನ್ ಪಾರ್ಟ್ನರ್ ಗೆ ಮೇಲಿಂದ ಮಾಡಿಸ್ತಿದ್ನ, ಒಂದ್ ಎಲಿಮೆಂಟ್ ಮಾಡಿ ನೆಲಕ್ಕೆ ಕೈ ಟಚ್ ಮಾಡಿದ್ ಅಷ್ಟೇ,
0: ಸ್ಲಿಪ್ ಆಯ್ತಲ್ಲ,
1: ಅದಕ್ಕೆ ಸಿಲ್ವರ್ ಬಂತು. ಆಮೇಲೆ ಕಂಬೈನ್ ಅಲ್ಲಿ ನಮಗೆ ಗೋಲ್ಡ್ ಬಂತು.
0: ಒಟ್ಟು 3 ವರ್ಣದ ಪದಕಗಳು ನಿಮಗೆ
1: ಬಂತು.
0: ಅಂದ್ರೆ ನೀವು ಹೋದಲ್ಲೆಲ್ಲ ಪದಕಗಳನ್ನ ಜಾಸ್ತಿ ತಗೊಂಡ್ಬರ್ತೀರಿ, ಏನಿದ್ರೆ ಗುಟ್ಟು, ಯಶಸ್ಸಿನ ಗುಟ್ಟು?
1: ನಮ್ ಲೈಕ್ ಅಕ್ರೋಬ್ಯಾಟಿಕ್ಸ್ ಏನಂದ್ರೆ ನನ್ ಒಂಥರ ಮೇನ್ ತರ ಆಗ್ಬಿಟ್ಟಿದೆ ನನ್ಗೆ. ಇವಾಗ ಹೋದ್ರೆ ನಂಗೆ ಮೆಡಲ್ ಬರ್ಲೇಬೇಕು ಅಲ್ಲಿ,
0: ಅಂದ್ರೆ ಆ ರೀತಿ ಒಂದು ಮನಸ್ಥಿತಿಯಲ್ಲೇ ಹೋಗ್ಬಿಡ್ತೀರಾ.
1: ವುಮೆನ್ಸ್ ಪೇರ್ ಅಲ್ಲಿ ಇಲ್ಲಿಯವ್ರಿಗೆ ಏನ್ ಮಾಡಿದ್ರು, ನಾನು ನನ್ ಪಾರ್ಟ್ನರ್ ಏನಾಗಿರ್ಲಿ ಎಲ್ಲರಿಗಿಂತ ಲೈಕ್ ಬೆಸ್ಟ್ ಎಲಿಮೆಂಟ್ಸ್ ಇದೆ. ಯಾಕಂದ್ರೆ ಅಕ್ರೋಬ್ಯಾಟಿಕ್ಸ್ ಮುಂಚೆ ನಾವು ಆರ್ಟಿಸ್ಟಿಕ್ ಮಾಡ್ತಿದ್ವಿ, ಆರ್ಟಿಸ್ಟಿಕ್ ಒಂಥರ ಬೇಸ್ ಇಂದಾಗೆ ಅಕ್ರೋಬ್ಯಾಟಿಕ್ಸ್ ಗೆ. ನಾವು ಆರ್ಟಿಸ್ಟಿಕ್ ಅಲ್ಲಿ ಏನೇನ್ ಎಲಿಮೆಂಟ್ಸ್ ಮಾಡ್ತೀವೋ ಅದೇ ಅಕ್ರೋಬ್ಯಾಟಿಕ್ಸ್ ಗೆ ಹೆಲ್ಪ್ ಆಗೋದು. ಸೊ ನಾವು ಅಕ್ರೋಬ್ಯಾಟಿಕ್ಸ್ ಶಿಫ್ಟ್ ಆದಾಗ ಬೇಗ ಪಿಕಪ್ ಮಾಡ್ಕೊಂಡ್ವಿ, ಲೈಕ್ ಎಲ್ಲ ಬೇರೆ ಎಲಿಮೆಂಟ್ಸ್ ಎಲ್ಲ ಬೇಗ ಬೇಗ ಮಾಡಕ್ ಶುರು ಮಾಡಿದ್ವಿ. ನಾವಿನ್ನು ಇವಾಗ ಎಷ್ಟೊಂದ್ ಜನ ಇದಾರೆ, ಅವ್ರ ಎಷ್ಟೋ ವರ್ಷದಿಂದ ಅಕ್ರೋಬ್ಯಾಟಿಕ್ಸ್ ಮಾಡ್ತಿರ್ಬೋದು, ಇನ್ನು ಬೇಸಿಕ್ಸ್ ಅಲ್ಲೇ ಇದಾರೆ. ಬಟ್ ನಮಗೆ ಏನ್ ಹೆಲ್ಪ್ ಅಂದ್ರೆ ಈ ಆರ್ಟಿಸ್ಟಿಕ್ ಮಾಡಿದ್ವಲ್ಲ, ಸೊ ಅದಕ್ಕೆ ನಮ್ಗೆ ಬೇಗ ಎಲಿಮೆಂಟ್ ಪಿಕಪ್ ಮಾಡ್ಕೊಳಕ್ಕೆ ಹೆಲ್ಪ್ ಆಯ್ತು.
0: ಆ ರೀತಿ ನೀವು ಕಾಂಪಿಟೇಷನ್ ನಲ್ಲಿ ಪದಕಗಳನ್ನ ಗಳಿಸ್ಲಿಕ್ಕೆ ಸಹಾಯಕಾರಿ ಆಗ್ತದೆ ಅಂತ ಹೇಳ್ಬೋದು. 2025 ಜಮ್ಮುವಿನಲ್ಲಿ ನಡೆದ ಏರೋಬಿಕ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಲ್ಲಿ ಏರೋ ಡ್ಯಾನ್ಸ್ ಮತ್ತೆ ಏರೋಬಿಕ್ಸ್ ನಲ್ಲಿ ಪದಕಗಳನ್ನ ಪಡೆದಿದ್ದೀರಿ. ಈ ಏರೋಬಿಕ್ಸ್ ಮತ್ತೆ ಜಿಮ್ನಾಸ್ಟಿಕ್ಸ್ ನಲ್ಲಿ ಏನಾದ್ರೂ ಸಾಮ್ಯತೆ ಇದೆನಾ?
1: ಏರೋಬಿಕ್ಸ್ ಅಂದ್ರೆ ಇವಾಗ ಜಿಮ್ನಾಸ್ಟಿಕ್ಸ್ ಅಲ್ಲಿ ಎರಡ್ ತರ ಏರೋಬಿಕ್ಸ್ ಇದೆ, ಒಂದು ಸ್ಪೋರ್ಟ್ಸ್ ಏರೋಬಿಕ್ಸ್, ಒಂದು ಜಿಮ್ನಾಸ್ಟಿಕ್ಸ್ ಏರೋಬಿಕ್ಸ್. ಜಿಮ್ನಾಸ್ಟಿಕ್ಸ್ ಏರೋಬಿಕ್ಸ್ ಅಂದ್ರೆ ಮೂವ್ಮೆಂಟ್ಸ್ ಇರುತ್ತೆ, ಒಂದ್ 7 basic steps ಇರುತ್ತೆ. ಆ 7 basic steps ಅಲ್ಲಿ ನಾವ್ AMPs ಅಂತ ಇರುತ್ತೆ, ಅದು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಮಧ್ಯದಲ್ಲಿ ನಾವು ಎಲಿಮೆಂಟ್ಸ್ ಲೈಕ್ ಸ್ಮಾಲ್ ಸ್ಮಾಲ್

0: ಎಲಿಮೆಂಟ್ಸ್ ಏರೋಬಿಕ್ಸ್ ಅಲ್ಲಿ ಹೆಂಗಿರತ್ತಂದ್ರೆ ಪಿವೋಟನ್ ಅನ್ನೋದು, ಹೆಲಿಕಾಪ್ಟರ್ ಅನ್ನೋದು, ಆತರ ಎಲಿಮೆಂಟ್ಸ್ ಇರತ್ತೆ. ಅದನ್ನ ಮದ್ ಮಧ್ಯದಲ್ಲಿ ಹಾಕೊಂಡು ಫುಲ್ ಕಾಂಬಿನೇಷನ್ ನ ಕಂಪ್ಲೀಟ್ ಮಾಡ್ಬೇಕು.
1: ಅದಕ್ಕೆ ಟೈಮಿಂಗ್ ಏನಾದ್ರೂ ಇದೆ?
0: ಏರೋಬಿಕ್ಸ್ ಅಲ್ಲಿ 2 ಮಿನಿಟ್ಸ್.
1: ಏರೋ ಡ್ಯಾನ್ಸ್ ಆಗಿರ್ಬೋದು, ಏರೋಬಿಕ್ಸ್ ನಲ್ಲಿ
0: ಇಲ್ಲ, ಆಕ್ಚುಲಿ ಏರೋಬಿಕ್ಸ್ ಅಲ್ಲಿ 1 ಮಿನಿಟ್ 30 ಸೆಕೆಂಡ್ಸ್. ಏರೋ ಡ್ಯಾನ್ಸ್ ಹೆಂಗಂದ್ರೆ ಅದು 8 ಮೆಂಬರ್ಸ್ ಮಾಡೋದು. ಏರೋ ಡ್ಯಾನ್ಸ್ ಅಲ್ಲಿ ಎಲಿಮೆಂಟ್ಸ್ ಇರಲ್ಲ, ಬರೀ ಏರೋಬಿಕ್ಸ್ ಪ್ಲಸ್ ನಮ್ ಡ್ಯಾನ್ಸ್. ನಾರ್ಮಲ್ ಡಾನ್ಸ್ ಇರುತ್ತೆ ನೋಡಿ, ಇವಾಗ ವೆಸ್ಟರ್ನ್ ಆಗಿರ್ಲಿ ಕ್ಲಾಸಿಕಲ್ ಆಗಿರ್ಲಿ, ಅದ್ ನಾವು ಜಾಯಿನ್ ಮಾಡ್ಕೋಬಹುದು. 30 ಸೆಕೆಂಡ್ಸ್ ನಾರ್ಮಲ್ ಡಾನ್ಸ್ ಇರಬೇಕು, 1 ಮಿನಿಟ್ ಏರೋಬಿಕ್ಸ್ ಇರಬೇಕು, ಅದು ಏರೋ ಡಾನ್ಸ್. 8 ಮೆಂಬರ್ಸ್ ಮಾಡೋದು ಮಾತ್ರ.
1: ಅಲ್ಲಿ ಏನಿತ್ತು ನಿಮ್ ರಿಸಲ್ಟ್? ಈ ಏರೋ
0: ಡಾನ್ಸ್ ಅಲ್ಲಿ ನಮ್ಗೆ ಸಿಲ್ವರ್ ಬಂದಿತ್ತು ಆಕ್ಚುಲಿ. ಆಮೇಲೆ ಏರೋ ಡಾನ್ಸ್ ನಾವು ರೀಸೆಂಟ್ ಆಗಿ ಶುರು ಮಾಡ್ಕೊಂಡ್ ಬಂದಿದ್ದು ಏರೋ ಡಾನ್ಸ್, ಅದು ಜಮ್ಮುಲಿ ನಾನು ಫಸ್ಟ್ ಟೈಮ್, ಅದನ್ನು ಫಸ್ಟ್ ಟೈಮ್ ಮಾಡಿದ್ದು.
1: ಎಲ್ಲ ಫಸ್ಟ್ ಟೈಮ್, ಆದ್ರೆ ಪದಕಗಳ ಮಾತ್ರ ಗ್ಯಾರಂಟಿ ಅಂತ ಹೇಳ್ಬೋದು.
0: ಆದ್ರೆ ಆರ್ಟಿಸ್ಟಿಕ್ ತುಂಬಾ ಸರಿ ಮಾಡಿದೀನಿ, ಆರ್ಟಿಸ್ಟಿಕ್ ಅಲ್ಲಿ ತುಂಬಾ ನ್ಯಾಷನಲ್ಸ್ ಹೋಗಿದ್ದೀನಿ, ಬಟ್ ಯಾವತ್ತೂ ಆರ್ಟಿಸ್ಟಿಕ್ ಅಲ್ಲಿ ಮೆಡಲ್ ಅಂತ ಆಗಿಲ್ಲ. ತುಂಬಾ ಕಷ್ಟ ಇರತ್ತೆ ಅದು ಅದಕ್ಕೆ. ಬಟ್ ಏರೋಬಿಕ್ಸ್, ಏರೋ ಡಾನ್ಸ್, ಅಕ್ರೋಬಾಟಿಕ್ಸ್ ಅದೆಲ್ಲ ಮೆಡಲ್ಸ್
1: ಆಗಿದೆ. ಸೋನಿಕಾ, 38ನೇ ನ್ಯಾಷನಲ್ ಗೇಮ್ಸ್ ನಲ್ಲಿ ಕಂಚಿನ ಪದಕವನ್ನ ಪಡೆದಿದ್ರಿ, ಇದ್ರ ಕುರಿತಾಗಿ ಹಂಚಿಕೊಳ್ಳಿ.
0: ನ್ಯಾಷನಲ್ ಗೇಮ್ಸ್ ತಂದು ಹೋಗೋದು ಆಕ್ಚುಲಿ ಡಿಸೈಡ್ ಆಗಿರ್ಲಿಲ್ಲ, ಒಬ್ರು ಬಿಟ್ರು ಅಂತ ನನ್ನ ಸೇರ್ಸ್ಕೊಂಡಿದ್ದೆ ಅದ್ರಲ್ಲಿ. ಮನೋಹರ್ ಸರ್ ಇದಲ್ವಾ, ಅವ್ರು ನನ್ ಲೈಕ್ ನೀನ್ ಟ್ರೈ ಮಾಡ್ಬೋದು ಇದ್ರಲ್ಲಿ, ಯಾಕಂದ್ರೆ ನಾನು ಅಕ್ರೋಬಾಟಿಕ್ಸ್ ಮುಂಚಿಂದಾನು ಮಾಡ್ತಿದ್ದೆ, ಸೊ ಅದಕ್ಕೆ ನಾನು ಟ್ರೈ ಮಾಡ್ಬೋದು ಅಂತ ಮಾಡಿದ್ರು. ಬಟ್ ಇದ್ರಲ್ಲಿ ನಾನು ಮಾಡಿದ್ದು ವುಮೆನ್ಸ್ ಗ್ರೂಪ್, 3 ಜನ ಇರೋದು,
1: 3 ಜನ.
0: ಒಬ್ರು ಕೆಳಗೆ, ಅವ್ರ ಮೇಲೆ ನಾನು, ನನ್ ಮೇಲೆ ಇನ್ನೊಬ್ಳು, ಆತರ ಮಾಡೋದು. ನಾನು ಮಿಡಲ್ ಬೇಸ್ ಆಗಿದ್ದೆ. ಇದು ನಂದು ಫಸ್ಟ್ ಟೈಮ್ ಮಾಡ್ತಿರೋದು ವುಮೆನ್ಸ್ ಗ್ರೂಪ್ ನ್ಯಾಷನಲ್ ಲೆವೆಲ್ ಅಲ್ಲಿ. ಆಮೇಲೆ ನಾನು ನ್ಯಾಷನಲ್ ಗೇಮ್ಸ್ ಹೋಗ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನ್ಯಾಷನಲ್ ಗೇಮ್ಸ್ ಇಂಡಿಯಾದಲ್ಲಿ ತುಂಬಾ ದೊಡ್ಡದು, ಅದಕ್ಕೆ ಹೋಗಕ್ಕೆ ತುಂಬಾ ಕಷ್ಟ ಆಕ್ಚುಲಿ.
1: ಅದು ನಿಮ್ಗೆ ಸಡನ್ ಆಗಿ ಸಿಕ್ಕಿಟಿ,
0: ವೆರಿ ಸಡನ್ ಆಗಿ ಸಿಕ್ತು ಆಪರ್ಚುನಿಟಿ, ಅದಕ್ಕೆ ನಂಗೆ ತುಂಬಾ ಖುಷಿಯ ಆಪರ್ಚುನಿಟಿ ಸಿಕ್ಕಿದಕ್ಕೆ. 3 ಜನ ಏನ್ ಮಾಡ್ತಿದ್ವಿ ಮುಂಚೆನು, ಯಾತರಾದ್ರೂ ಪಾರ್ಟ್ನರ್ಸ್ ಇರ್ಲಿಲ್ಲ, ಸೊ ಅದೆಲ್ಲ ಲೈಕ್ ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಅಕ್ರೋಬಾಟಿಕ್ಸ್ ಅಲ್ಲಿ. ಮಾಡ್ಬೇಕಾದ್ರೆ ನಮ್ ಮೈಂಡ್ ಸೆಟ್ ಎಲ್ಲಾರ್ದು ಸೇಮ್ ಇರ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಪಾರ್ಟ್ನರ್ಶಿಪ್. ಅದು ವುಮೆನ್ಸ್ ಗ್ರೂಪ್ ಅಲ್ಲಂತೂ 3 ಜನ ಮಾಡೋದು ಡಿಫಿಕಲ್ಟ್ ಇರತ್ತೆ. ಸೊ ಅದ್ರಲ್ಲಿ ನಂಗೆ ಬ್ರಾನ್ಸ್ ಬಂತು ಅಂದ್ರೆ ತುಂಬಾ. ಆಮೇಲೆ ಇದು ಸೀನಿಯರ್ಸ್ ಅಲ್ಲಿ ನಾನು ಮಾಡಿದ್ದೆ ಆಕ್ಚುಲಿ. ಸೊ ಸೀನಿಯರ್ಸ್ ಅಲ್ಲಿ ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್, ಗುಜರಾತ್ ಅವರೆಲ್ಲ ತುಂಬಾ ಲೈಕ್ ಎಕ್ಸ್ಟ್ರೀಮ್ ಕಾಂಪಿಟೇಷನ್ ಅವ್ರದ್ದು ಅಕ್ರೋಬಾಟಿಕ್ಸ್ ಅಲ್ಲಿ.
1: ಅಂದ್ರೆ ಅವರೆಲ್ಲ ಮಾಡ್ತಾನೆ
0: ಮುಂಚಿಂದಾನೆ. ಮಹಾರಾಷ್ಟ್ರ ಅವರೆಲ್ಲ ಏನಂದ್ರೆ ಆಕ್ಚುಲಿ ಅವ್ರು ಯಾರು ಆರ್ಟಿಸ್ಟಿಕ್ ಹತ್ರ ಚೇಂಜ್ ಮಾಡಿಲ್ಲ, ಮೊದ್ಲು ಸ್ಟಾರ್ಟಿಂಗ್ ಇಂದ ಇವಾಗ ತನಕ ಅವ್ರು ಬರೀ ಅಕ್ರೋಬಾಟಿಕ್ಸ್ ಮಾಡ್ಕೊಂಡು.
1: ಅಂದ್ರೆ ಒಂದೇ ಇವೆಂಟ್ ಅಲ್ಲಿ ಅವ್ರು
0: ಕಾನ್ಸಂಟ್ರೇಷನ್ ಎಷ್ಟೋ ಲೈಕ್ ಇವಾಗ ಮಹಾರಾಷ್ಟ್ರ ಸೀನಿಯರ್ಸ್ ಇದಾರೆ, ಅವರು ಇವಾಗ ಏಜ್ ಅವ್ರದ್ದು 20 ಇಯರ್ಸ್ ಏನೋ ಆಗಿರ್ಬೋದು, ಚಿಕ್ಕ ವಯಸ್ಸಿಂದ ಇವಾಗಿನ ತನಕ ಬರೀ ಅಕ್ರೋಬಾಟಿಕ್ಸ್ ಮಾಡ್ಕೊಂಡ್ ಬಂದಿದ್ದು. ನಾವುಗಳು ಇವಾಗ ಒಂದು 3 ಇಯರ್ಸ್ ಬ್ಯಾಕ್ ಇಂದ ಅಕ್ರೋಬಾಟಿಕ್ಸ್ ಶುರು ಮಾಡಿದ್ದು.
1: ಸೊ ಇವೆಲ್ಲ ಜಿಮ್ನಾಸ್ಟಿಕ್ ಮಾಡುವಾಗ ಹಿನ್ನೆಲೆ ಮ್ಯೂಸಿಕ್ ಏನಾದ್ರೂ ಹಾಕ್ತಾರಾ?
0: ಹೌದು, ಇವಾಗ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಅಲ್ಲಿ ನಾವು ಇವಾಗ ಬ್ಯಾಲೆನ್ಸ್ ಅಂತ ತಗೊಳ್ಳೋಣ, ಅದರಲ್ಲಿ ಇವಾಗ ನಾವು 5 ಎಲಿಮೆಂಟ್ ಮಾಡ್ಬೇಕು. ಬರೀ 5 ಎಲಿಮೆಂಟ್ ಮಾಡ್ಬಿಟ್ಟು ಸುಮ್ನೆ ಆಗೋದಲ್ಲ, ನಾವೇ ಒಂದು ಕೊರಿಯೋಗ್ರಫಿ ಸೆಟ್ ಮಾಡ್ಬೇಕು. ಒಂದ್ ಮ್ಯೂಸಿಕ್ ಸೆಲೆಕ್ಟ್ ಮಾಡಿ ಆ ಸಾಂಗ್ ಪ್ರಕಾರ ಕೊರಿಯೋಗ್ರಾಫ್ ಮಾಡಿ ಅದ್ರ ಮಧ್ಯದಲ್ಲಿ ಎಲಿಮೆಂಟ್ಸ್ ಹಾಕೊಂಡಿ, ಆಮೇಲೆ ಏನೋ ಟ್ರಾನ್ಸಿಷನ್ಸ್ ಅಂದ್ರೆ ಲಿಫ್ಟ್ಸ್,
1: ಅಂದ್ರೆ ಆ ಮ್ಯೂಸಿಕ್ ತಕ್ಕ ಹಾಗೆ ನಿಮ್ಮ ಮೂಮೆಂಟ್ ಇರಬೇಕು.
0: ಹಾ, ಡಾನ್ಸ್ ಎಲ್ಲ ಹೌದು. ಅದನ್ನು ಆಕ್ಚುಲಿ ಜಜಿಂಗ್ ತುಂಬಾ ಹೆಲ್ಪ್ ಆಗತ್ತೆ. ನಮ್ ಮ್ಯೂಸಿಕ್ ಮೇಲೂ ಜಡ್ಜ್ ಮಾಡ್ತಾರೆ, ನಮ್ದು ಕೊರಿಯೋಗ್ರಫಿ ಸಾಂಗ್ ಪ್ರಕಾರ ಇದೆಯಾ ಅಂತ ಅದ್ರ ಮೇಲೂ ಜಡ್ಜ್ ಮಾಡ್ತಾರೆ. ಹಂಗ್ ನಡೀ
1: ಅಲ್ಲೂ ಎಲ್ಲ ಪಾಯಿಂಟ್ಸ್ ಗಳು
0: ಸಿಗತ್ತೆ. ಹೌದು,
1: ಹಾಗಾದ್ರೆ ಮ್ಯೂಸಿಕ್ ಬೇಸಿಕ್ ಇರ್ಲೇಬೇಕು.
0: ಹೌದು, ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕ್ ಇರ್ಲೇಬೇಕು.
1: 2023ರಲ್ಲಿ ಉಜ್ಬೇಕಿಸ್ತಾನದಲ್ಲಿ ನಡೆದ ಏಷ್ಯನ್ ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದಿದ್ರಿ. ಇದು ನಿಮ್ಮ ಮೊದಲ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಆಗಿತ್ತ? ಮೊದಲ ಪ್ರಯತ್ನದಲ್ಲಿ ಪದಕಗಳನ್ನ ಪಡೆದ್ರಲ್ಲ, ಹೇಗಿತ್ತು ಆ ಅನುಭವ?
0: ಇಲ್ಲ, ಆಕ್ಚುಲಿ 2018 ಅಲ್ಲಿ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ನಾನು US ಹೋಗಿದ್ದೆ. ಅಲ್ಲಿ ಲೈಕ್ ಸುಮ್ನೆ ಪಾರ್ಟಿಸಿಪೇಟ್ ಮಾಡಕ್ಕಂತ ಅಷ್ಟೇ ಹೋಗಿದ್ದು. ಸುಮ್ನೆ ಲೈಕ್ ಈ ತರ ಕಾಂಪಿಟೇಷನ್ ಇತ್ತು ಅಂತ ಹೇಳಿದ್ರು. ಕರ್ನಾಟಕದಿಂದ 8 ಜನ ಹೋಗಿದ್ವಿ US. ನಾನಿನ್ನು ಚಿಕ್ಕೋಳಿದ್ದೆ ಅವಾಗ.
1: ಎಷ್ಟು ವಯಸ್ಸು ಇರ್ಬೋದು? 2018
0: ಅಲ್ಲಿ ಇದ್ದೆ ಅವಾಗ ನಾನು ಅಷ್ಟೇ. ಅವಾಗ ನಾನು ಫಸ್ಟ್ ಆಕ್ಚುಲಿ ದೇಶ ಬಿಟ್ಟು ಹೋಗಿದ್ದೆ. US ಹೋಗಿದ್ ನಾನು, ಅಲ್ಲಿ ಏರೋಬಿಕ್ಸ್ ಮಾಡಿದ್ವಿ. ಸೆಕೆಂಡ್ ರೌಂಡಿಗೆ ನಾನು ಸೆಲೆಕ್ಟ್ ಆಗಿದ್ದೆ. ಸಿಕ್ಸ್ತ್ ಪೊಸಿಷನ್ ಅಲ್ಲಿ ಇದ್ದೆ, ಸೆಕೆಂಡ್ ರೌಂಡಿಂಗ್ ಸೆಲೆಕ್ಟ್ ಆದ್ರೆ ಅಲ್ಲಿ ಫಿಫ್ತ್ ಪೊಸಿಷನ್ ಬಂದೆ.
1: ಕಾಂಪಿಟೇಷನ್ ಜಾಸ್ತಿ. ಯಾವ ದೇಶದವರು ಡಾಮಿನೇಟ್ ಇದ್ದಾರೆ ಈ ಜಿಮ್ನಾಸ್ಟಿಕ್ಸ್ ನಲ್ಲಿ?
0: ಎಲ್ಲಾ ದೇಶಗಳು ಇದೆ, ನಮ್ ಇಂಡಿಯಾ ಸ್ವಲ್ಪ ಕೆಳಗೆ ಇದೆ ಇವಾಗ. ಆದ್ರೆ ತುಂಬಾ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಇಂಪ್ರೂವ್ ಆಗಿದೆ ಇಂಡಿಯಾ. ಆಕ್ಚುಲಿ ಮುಂಚಿನ ತರ ಇಲ್ಲ.

0: ಇಲ್ಲ,
1: ಎಷ್ಟೊಂದ್ ಜನ ಇವಾಗ ರೆಪ್ರೆಸೆಂಟ್ ಮಾಡೋರೆ ಇಂಡಿಯಾದಲ್ಲಿ ಟೂ ಟೀಮ್ ಸೆಲೆಕ್ಟ್ ಆಗಿದ್ದು, ನಾನು ಮತ್ತೆ ನನ್ನ ಪಾರ್ಟ್ನರ್ ಮಹಾರಾಷ್ಟ್ರದಿಂದ ಇನ್ನು ಇಬ್ರು ಹುಡುಗಿಯರು. ಸೊ ಅಲ್ಲಿ ಸಿಕ್ಸ್ ಕಾಂಪಿಟೇಟರ್ಸ್ ಇದ್ರು, ಉಜ್ಬೇಕಿಸ್ತಾನಿಂದ ಎರಡ್ ಟೀಮು, ಕಜಾಕಿಸ್ತಾನಿಂದ ಎರಡ್ ಟೀಮು, ಇಂಡಿಯಾದಿಂದ ಎರಡ್ ಟೀಮು. ಫಸ್ಟ್ ನಮ್ದು ಬ್ಯಾಲೆನ್ಸ್ ನಡೀತು, ಫಸ್ಟ್ ಟೈಮ್ ನಾವ್ ಹೋಗಿದ್ದು, ಆ ಫುಲ್ ಹಾರ್ಟ್ ಬೀಟ್ ಎಲ್ಲ ರೇಸ್ ಆಗಿ ನರ್ವಸ್ನೆಸ್ ತುಂಬಾ ಆಗಿರುತ್ತೆ. ಅದ್ರಲ್ಲಿ ಒಂದ್ ಫಾಲ್ ಆಯ್ತು ನಮ್ದು, ಫಾಲ್ ಆದಾಗ ನನ್ನ ಪಾರ್ಟ್ನರ್ಗೆ ನರ್ವಸ್ನೆಸ್ ಆಗಿ ಉಸಿರು ಇಟ್ಕೊಳಕ್ ಶುರು ಆಯ್ತು. ಬಟ್ ಆದ್ರೂ ಅದು ಫುಲ್ ಕಂಪ್ಲೀಟ್ ಮಾಡಿದ್ವಿ. ಅವಾಗ ನಮ್ ಸ್ಕೋರ್ ಸ್ವಲ್ಪ ಕೆಳಗಿತ್ತು, ಕಡಿಮೆ ಇತ್ತು. ಸೆಕೆಂಡ್ ಡೈನಾಮಿಕ್ಸ್ ಬಂತು, ಡೈನಾಮಿಕ್ಸ್ ಅಲ್ಲಿ ನಾವು ಯಾವ ಎಲಿಮೆಂಟ್ ಇತ್ತೋ ಎಲ್ಲ ಕ್ಲೀನ್ ಆಗಿ ಮಾಡಿದ್ವಿ. ಸೊ ಅದರಿಂದ ನಮ್ ಸ್ಕೋರ್ ಸ್ವಲ್ಪ ಮೇಲೋಯ್ತು. ಆಮೇಲೆ ಕಂಬೈನಿಗೆ ಸೆಲೆಕ್ಟ್ ಆದ್ವಿ ನಾವು.
2: ಬ್ಯಾಲೆನ್ಸ್
1: ಮತ್ತೆ ಡೈನಾಮಿಕ್ ಅಲ್ಲಿ ಎರಡರಲ್ಲೂ ಪಾಯಿಂಟ್ಸ್ ಸೇರಿಸಿ ಅದು ಚೆನ್ನಾಗಿದ್ಯಾ ಅಂತ ನೋಡಿ ಆಮೇಲೆ ಇದಕ್ಕೆ ಕಂಬೈನ್ಗೆ ಹೋಗ್ಬೇಕು. ಇಂಡಿಯಾದಿಂದ ಎರಡ್ ಟೀಮ್ ಇದೆ, ಬಟ್ ಒಂದೇ ಟೀಮ್ ಕಳ್ಸೋದು ಕಂಬೈನ್ಗೆ, ಒನ್ ಟೀಮ್ ಡ್ರಾಪ್ ಔಟ್ ಮಾಡ್ತಾರೆ. ನಂದು ಮತ್ತೆ ನನ್ನ ಪಾರ್ಟ್ನರ್ ನ ಸೆಲೆಕ್ಟ್ ಲೈಕ್
2: ಅಂದ್ರೆ ಎರಡ್ ಟೀಮ್ ಹೋಗಿತ್ತು, ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರೆ ಇಂಡಿಯಾದಿಂದ ಎರಡ್ ಟೀಮ್.
1: ಯಾಕಂದ್ರೆ ಬ್ಯಾಲೆನ್ಸ್ ಮತ್ತೆ ಡೈನಾಮಿಕ್ ಅಲ್ಲಿ ನಮ್ದು ಜಾಸ್ತಿ ಸ್ಕೋರ್ ಬಂದಿತ್ತು ಅವ್ರಿಗಿಂತ. ಸೊ ಅದ್ರಲ್ಲಿ ನಾವು ಮತ್ತೆ ಕಂಬೈನ್ ಮಾಡಿದ್ವಿ, ಆಮೇಲೆ ಕಾಂಪಿಟೇಟ್ ಮಾಡಿದ್ವಿ. ಬಟ್ ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್ ಅವ್ರನ್ನೆಲ್ಲ ಬೀಟ್ ಮಾಡೋದು ತುಂಬಾ ಕಷ್ಟ. ಅವ್ರದ್ದು ಎಲಿಮೆಂಟ್ಸ್ ಹೆಂಗಿರತ್ತಂದ್ರೆ ನಮ್ಕಿಂತ ತ್ರಿಪಲ್ ಚೆನ್ನಾಗಿರುತ್ತೆ. ಕಜಾಕಿಸ್ತಾನ್ ಫಸ್ಟ್ ಬಂತು, ಉಜ್ಬೇಕಿಸ್ತಾನ್ ಸೆಕೆಂಡ್ ಬಂತು, ನಾವ್ ಥರ್ಡ್ ಬಂದ್ವಿ.
2: ಆದ್ರೂ ಕಂಚಿನ ಪದಕ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲ.
1: ಹೌದು,
2: ಕಳೆದ ವರ್ಷ ಗೋವಾದಲ್ಲಿ ನಡೀತಲ್ಲ ಅಕ್ರೋಬಟಿಕ್ ಜಿಮ್ನಾಸ್ಟಿಕ್ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ ಮೂರು ಇವೆಂಟ್ ನಲ್ಲಿ ಭಾಗವಹಿಸಿ ಮೂರು ಬೆಳ್ಳಿಯ ಪದಕ ಪಡೆದಿದ್ದೀರಿ. ಪೇರ್ ಬ್ಯಾಲೆನ್ಸ್ ಯಾವ ರೀತಿ ಇರುತ್ತೆ ಆ ಕಾಂಪಿಟೇಷನ್?
1: ಇದನ್ನು ಅಕ್ರೋಬಾಟಿಕ್ಸ್, ಇವಾಗ ನಾನು ಹೆಂಗ್ ಉಜ್ಬೇಕಿಸ್ತಾನ್ ಹೋಗಿದ್ನೋ ಇದನ್ನು ಸೇಮ್ ಕಾಂಪಿಟೇಷನ್. ಬಟ್ ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಡೆದಿದ್ದು ಏಷ್ಯನ್ ಚಾಂಪಿಯನ್ಶಿಪ್. ಸೊ ಇದಕ್ಕೂ ಮುಂಚೆ ನಮ್ಗೆ ಕ್ಯಾಂಪ್ ಗಳಿರತ್ತೆ, ಲೈಕ್ ಆಲ್ ಓವರ್ ಇಂಡಿಯಾ ಯಾರ್ಯಾರು ಸೆಲೆಕ್ಟ್ ಆಗಿದ್ರು ಅವ್ರ ಜೊತೆ ಎಲ್ಲಾರ ಜೊತೆ ಒಂದು ಗೋವಾದಲ್ಲೇ ಕಾಂಪಿಟೇಷನ್ ಮುಂಚೆ
2: ಟ್ವೆಂಟಿ ಡೇಸ್
1: ಕ್ಯಾಂಪ್ ಇತ್ತು ನಮ್ಗೆ ಅಲ್ಲೇ ಗೋವಾದಲ್ಲೇ. ಸೊ 20 ಡೇಸ್ ಕ್ಯಾಂಪ್, ಆಮೇಲೆ ಕಾಂಪಿಟೇಷನ್ ಇತ್ತು. ಫಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ ಆಯ್ತು, ಆಮೇಲೆ ಅದ್ರ ಮಧ್ಯದಲ್ಲಿ ಇನ್ನು ಎರಡ್ ನ್ಯಾಷನಲ್ಸ್ ನಡೀತು. ಆ ಗ್ಯಾಪ್ ಅಲ್ಲಿ ನಾವು ಇಂಪ್ರೂವ್ ಮಾಡಕ್ ಶುರು ಮಾಡಿದ್ವಿ. ನಮ್ದು ಎಲಿಮೆಂಟ್ಸ್ ಇನ್ನು ಹೈಯರ್ ಲೆವೆಲ್ ಗೋಯ್ತು, ನಮ್ ಸ್ಕೋರ್ಸ್ ಇನ್ನು ಹೈಯರ್ ಲೆವೆಲ್ ಗೋಯ್ತು. ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ ಸ್ಕೋರ್ ಎಷ್ಟಿತ್ತು, ಲೈಕ್ ಎಲಿಮೆಂಟ್ಸ್ ಅಂದ್ರೆ ಡಿಫಿಕಲ್ಟಿ 30 ಹಂಗಿತ್ತು. ಆದ್ರೆ ಇವಾಗ ನಮ್ ಡಿಫಿಕಲ್ಟಿ ಎಷ್ಟಿದೆ ಅಂದ್ರೆ 70-80 ಅದ್ರಲ್ಲಿದೆ.
2: ಸೊ ಸ್ವಲ್ಪ ಹೈ ಆಗಿತ್ತು.
1: ಹೈ ಆಗಿ
2: ಏನ್ ಕಾರಣ ಅಂತೀರಾ? ಯಾರು ಕೋಚ್ ಗಳೆಲ್ಲ ಚೆನ್ನಾಗಿ,
1: ನಮ್ ಮನೋಹರ್ ಕಾಮತ್ ಸರ್ ಇದಾರೆ, ಮಂಜುನಾಥ್ ಸರ್ ಇದಾರೆ, ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಅವರು ಅಕ್ರೋಬಾಟಿಕ್ಸ್ ಜಿಮ್ನಾಸ್ಟಿಕ್ ಅಲ್ಲಿ ಆಕ್ಚುಲಿ ಸ್ಮಾಲ್ ಟೆಕ್ನಿಕ್ಸ್ ಇದೆಯಲ್ವಾ, ವೆರಿ ಇಂಪಾರ್ಟೆಂಟ್.
2: ಮೇನ್ ಟೆಕ್ನಿಕ್,
1: ವೆರಿ ಮೈನರ್ ವೆರಿ ಇಂಪಾರ್ಟೆಂಟ್ ಆ ಟೆಕ್ನಿಕ್ಸ್ ಎಲ್ಲ ಕೋಚಸ್ ಹೇಳ್ಕೊಡ್ತಾರೆ ಅಲ್ವಾ, ಅದರಿಂದ ಲೈಕ್ ತುಂಬಾ ಚೇಂಜಸ್ ಆಗುತ್ತೆ. ಇವಾಗ ಒಂದ್ ತಪ್ಪು ಮಾಡ್ತಿರ್ತೀವಿ ನಾವು, ಒಂದ್ ಕಡೆ ನಾವು ಮಾಡಿಸ್ತಿರ್ತೀವಿ, ಎಲ್ಲೋ ಒಂದ್ ಕೈ ಬೆಂಡ್ ಇರತ್ತೆ, ಆ ಸ್ಮಾಲ್ ಟೆಕ್ನಿಕ್ ನ ಚೇಂಜ್ ಮಾಡ್ತಾರೆ ಅವರು, ಅವಾಗ
2: ಇಂಪ್ರೂವ್ ಆಗುತ್ತೆ.
1: ಸೊ ಅದರಿಂದ ನಾವು ಇವಾಗ ಒಂದ್ ಎಲಿಮೆಂಟ್ ಕಲಿತೀವಿ, ಅದರಿಂದ ನೆಕ್ಸ್ಟ್ ಎಲಿಮೆಂಟ್ ಕಲಿಬೇಕು ಅಂತ ಆಸೆ ಇರತ್ತೆ. ಅದಕ್ಕೆ ನಾವು ಡ್ರಿಲ್ಸ್ ಅನ್ನೋದಿರತ್ತೆ, ಆ ಎಕ್ಸಸೈಸ್ ಮಾಡಿ ಮಾಡಿ ಮಾಡಿ ಮಾಡಿ ಬರ್ತಾ ಇರತ್ತೆ ಎಲಿಮೆಂಟ್ಸ್.
2: ಸೋನಿಕಾ, ನಿಮ್ಮ ಎಜುಕೇಶನ್ ಏನು, ಹೇಗೆ ಸಮಯವನ್ನ ಹೊಂದಿಸ್ಕೋತೀರಿ ಜಿಮ್ನಾಸ್ಟಿಕ್?
1: ಇವಾಗ ನಂದು ಸೆಕೆಂಡ್ PU ಮುಗ್ದಿದೆ, JNCMS ಯೂನಿವರ್ಸಿಟಿ. ಅಲ್ಲಿ ನಾನು BBA ಇನ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ತಗೊಂಡಿದ್ದೀನಿ. ಆಮೇಲೆ ನಾನು PU ಇದ್ದಾಗನು ನಾನು CMR ಕಾಲೇಜ್ ಅಂತ ಜಾಯ್ನ್ ಆಗಿದ್ದೆ. ಅಲ್ಲಿ ಟೈಮಿಂಗ್ಸ್ ಹೆಂಗಿತ್ತು ಅಂದ್ರೆ ಮಾರ್ನಿಂಗ್ 8:00 to 12:00 ಅಷ್ಟೇ. ಸೊ ನನ್ ಜಿಮ್ನಾಸ್ಟಿಕ್ ಗೆ ಏನು ಅಡ್ಡ ಬರೋದು ಆತರ ಏನು ಇರ್ಲಿಲ್ಲ. ಸೊ ನಂದು ಪ್ರಾಕ್ಟೀಸ್ ಇದ್ದಿದ್ದೆ 4:00, 12 to 4 ಗ್ಯಾಪ್ ಇತ್ತು. ಅಷ್ಟರಲ್ಲಿ ನಂಗೆ ಏನಾದ್ರು ರೆಸ್ಟ್ ಏನಾದ್ರು ಓದೋದು ಎಲ್ಲ ಅಷ್ಟರಲ್ಲೇ ಮುಗಿತಿತ್ತು ನಂಗೆ. ಲೈಕ್ ಮಂಡೇ ಟು ಸ್ಯಾಟರ್ಡೇ ನಾವು 4:00 ಇಂದ ಒಂದ್ 8:30 ತನಕ ಮಾಡ್ತೀವಿ. ಸಂಡೇಸ್ ಹೆಂಗಂದ್ರೆ ವೈಟ್ ಫೀಲ್ಡ್ ಹೋಗ್ತಿದ್ವಿ, ಗೋಪಾಲನ್ ಸ್ಕೂಲ್ ಇದೆ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ. ಇವಾಗ ಚಂದಾಪುರದಲ್ಲಿ ಎಲೈಟ್ ಸ್ಕ್ವಾಡ್ ಜಿಮ್ನಾಸ್ಟಿಕ್ಸ್ ಅಂತ ಇದೆ. ಸೊ ಎವ್ರಿ ಸಂಡೇ ನಾವ್ ಅಲ್ಲಿ ಹೋಗ್ತಿವಿ, ಯಾಕಂದ್ರೆ ಅಲ್ಲಿ ಸ್ಪಾಂಜ್ ಪಿಟ್ ಅಂತ ಇದೆ, ಅಲ್ಲಿ ನಾವ್ ಹೊಸ ಹೊಸ ಎಲಿಮೆಂಟ್ಸ್ ಕಲಿಯಕ್ಕೆ ಅಲ್ಲಿ ಹೆಲ್ಪ್ ಆಗತ್ತೆ. ಇಂಜುರೀಸ್ ಏನು ಆಗಲ್ಲ, ಅದ್ರೊಳಗ್ ಬಿದ್ರು ಏನು ಆಗಲ್ಲ. ಸೊ ಎವ್ರಿ ಸಂಡೇಸ್ ನಾವ್ ಅಲ್ಲಿ ಒಂದ್ 7:30 ಹಂಗ ಹೋಗ್ತಿವಿ, 7:30 ಒಂದ್ 11:30 ತನಕ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಸಂಡೇಸ್.
2: ಈ ರೀತಿ ನಿಮ್ಮ ದಿನಚರಿ.
1: ಹೌದು
2: ಸೋನಿಕಾ, ಈಗ ಕೊನೆಯದಾಗಿ ಒಂದು ಪ್ರಶ್ನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪದಕಗಳನ್ನ ಪಡೆದಿದ್ದೀರಿ, ನಿಮ್ಮ ಮುಂದಿನ ಗುರಿ ಏನು?
1: ಮೇನ್ ಅಂದ್ರೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು ಅನ್ನೋದು. ಇವಾಗ ಏಷ್ಯನ್ಸ್ ಅಲ್ಲಿ ಮಾಡಿದೀವಿ ಓಕೆ, ಬಟ್ ವರ್ಲ್ಡ್ಸ್ ಅಲ್ಲಿ ಹೆಂಗಿರತ್ತಂದ್ರೆ ಅದು 100 times ಡಿಫಿಕಲ್ಟಿ. ಏಷ್ಯನ್ ಚಾಂಪಿಯನ್ಶಿಪ್ ತುಂಬಾ ಇವಾಗ ಇದು ಬರೀ ಏಷ್ಯನ್ ಅಲ್ವಾ, ಇದು ವರ್ಲ್ಡ್ ಚಾಂಪಿಯನ್ಶಿಪ್ ಎಲ್ಲಾ ಕಡೆನ ಬರ್ತಾರೆ. ಮೆಡಲ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರನ್ನ ನೋಡಿ ಕಲಿಬೇಕಿರೋದು ತುಂಬಾ ಇದೆ.

0: ಬೇರೆ ಕಂಟ್ರಿ ಅವ್ರು ಮಾಡಿ ನೋಡಿ ಕಲಿಬೇಕಿರೋ ತುಂಬಾ ಇದೆ. ಸೊ ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗ್ಲೇಬೇಕು ಅಂತ ಒಂದ್ ಮೈಂಡ್ ಸೆಟ್ ಇದೆ.
1: ಒಲಿಂಪಿಕ್ ಅಲ್ಲಿ ಯಾವ್ದಿದೆ ಇವೆಂಟ್? ಈ
0: ಜಿಮ್ನಾಸ್ಟಿಕ್ ಅಲ್ಲಿ ಒಲಿಂಪಿಕ್ ಅಲ್ಲಿ ಬರೀ ಆರ್ಟಿಸ್ಟಿಕ್ ಮತ್ತೆ ರಿದಮಿಕ್ ಎರಡೇ ಇರೋದು, ಅಕ್ರೋಬಾಟಿಕ್ ಜಿಮ್ನಾಸ್ಟಿಕ್ ಇನ್ನು ಬಂದಿಲ್ಲ.
1: ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿದೆ,
0: ಇದೆ, ಹೌದು,
1: ಅದು ನಿಮ್ಮ ಗುರಿ ಅಂತ
0: ಹೇಳಬಹುದು.
1: ಒಳ್ಳೇದು ಸೋನಿಕಾ, ಜಿಮ್ನಾಸ್ಟಿಕ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. ನಿಮ್ಮ ಮುಂದಿನ ಕ್ರೀಡಾ ಪಯಣ ಉಜ್ವಲವಾಗಿರಲೆಂದು ನಮ್ಮ ಹಾರೈಕೆ. ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್.
2: ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ಸ್ ಕ್ರೀಡಾಪಟು ಸೋನಿಕಾ ಗೌಡ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ. ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಕೆಳಗಡೆ ಸಮಯ ಸರಿಯಾಗಿ 10:35. ಆತ್ಮೀಯ ಕೆಳಗಡೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರ. ಮೀಡಿಯಂ ವೇವ್ 675 kHz, FM 103.5 ಹಾಗೂ 101.4 MHz ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಕೆಳಗಡೆ. ಮೊದಲಿಗೆ ಮೇಯರ್ ಮುತ್ತಣ್ಣ ಚಿತ್ರದ ಒಂದು ಗೀತೆ, ಎಲ್ಲರೂ ಈಶ್ವರಿ ಅವರ ಧ್ವನಿಯಲ್ಲಿ.

ಎಸ್ ಜಾನಕಿ ಮತ್ತು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕನ್ಯಾರತ್ನ ಚಿತ್ರದ ಹಾಡನ್ನು ಕೇಳಿದಿರಿ. ಈಗ ಪೋಸ್ಟ್ ಮಾಸ್ಟರ್ ಚಿತ್ರದ ಗೀತೆ, ಗಾಯಕರು ಎಸ್ ಜಾನಕಿ ಮತ್ತು ಡಾಕ್ಟರ್ ಪಿ ಬಿ ಶ್ರೀನಿವಾಸ್.

ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಅರುಣಾರಾಗ ಚಿತ್ರದ ಹಾಡನ್ನು ಕೇಳಿದಿರಿ. ಕೆಳಗಡೆ ಗಮನಿಸಿ, ನಾಳೆ ಬೆಳಿಗ್ಗೆ 6:45 ಹೆಲ್ತ್ ಇಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆ ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಶಮಿತಾ. ಇನ್ನು ನಾಳೆ ಬೆಳಿಗ್ಗೆ 8:30 ಸಾಮಾಜಿಕ ಹೋರಾಟಗಾರ, ಸಾಹಿತಿ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಕತ್ತಿಗೆ ಬಿ ಚೆನ್ನಪ್ಪ ಅವರೊಂದಿಗೆ ವಿಶೇಷ ಸಂವಾದ. ಇವರೊಂದಿಗೆ SR ಬ್ಯಾಟ್. ಕೆಳಗರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ನಮ್ಮ ಮಕ್ಕಳು ಚಿತ್ರದ ಗೀತೆ. ಹಾಡಿದ್ದಾರೆ SR ಜಾನಕಿ ಮತ್ತು ಸಂಗಡಿಗರು.

ಎಸ್, ನಮ್ಮ ಕೇಳಗರ ಸಂದೇಶ ನೋಡೋಣ. ಯಾರೆಲ್ಲ ಏನು ಸಂದೇಶ ಕಳಿಸ್ತಾ ಇದ್ದಾರೆ. ಅದ್ಭುತ ಹಾಡಿನಿಂದ ಪ್ರಾರಂಭವಾದ ಗೀತೆ ಹೀಗೆ ಮಧುರತೆಯ ಸೂಸುವ ಹಲೆಗಳ ಉಂಗುರವಾಗಲಿ. ಮುರಾರಿ ಕುಲಕರ್ಣಿ ರಾಯಚೂರಿಂದ ಸಂದೇಶ ಬಂದಿದೆ. ಆಕಾಶವಾಣಿ ಸವಿ ನೆನಪು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪಟಾಣಿ ಗೌರಿ, ಹಳೆಪೇಟೆ ಬೇದಿ ಭದ್ರಾವತಿಯವರ ಸಂದೇಶ. ಎಂ ಡಿ ಕೃಷ್ಣ, ಶ್ರೀರಾಮ್ಪುರ, ಮೈಸೂರು. ಪೋಸ್ಟ್ ಮಾಸ್ಟರ್ ಚಿತ್ರದ ಗೀತೆ ಸುಶ್ರಾವ್ಯವಾಗಿತ್ತು. ಇಂದಿನ ಅರುಣರಾಗ ಗೀತೆ ಸುಮಧುರವಾಗಿತ್ತು. ಈ ಹೊತ್ತಿನ ಎಲ್ಲ ಗೀತೆ ಸೂಪರ್ ಸರ್ ಅಂತ ಹೇಳ್ತಿದ್ದಾರೆ. ಎಷ್ಟು ಭಿನ್ನವಾದ ಗೀತೆಗಳು, ನಿಮ್ಮ ಆಯ್ಕೆ ತುಂಬ ಇಷ್ಟ ಆಯಿತು. ಕೋಟಿ ನಮನಗಳು. ವಾರಿಣಿ ವಿಜಯನಗರ ಬೆಂಗಳೂರಿಂದ ಸಂದೇಶ ಕಳಿಸಿದ್ದಾರೆ. ಎಸ್ ಕೆಳಗಡೆ ಈಗ ಮುಂದಿನ ಗೀತೆ ಸರ್ವ ಮಂಗಳ ಚಿತ್ರದ್ದು. ಹಾಡಿರುವ ಕಲಾವಿದರು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ.

ಕೆಳಗರೆ ಇದುವರೆಗೂ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ ಆಗ್ತಾ ಇದೆ 10:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.